ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಎಫ್ಎಂ ಕಂಪನಾಂಕ 102.1 ಮೆಗಾಹರ್ಟ್ಸ್ಗಳು. ಈಗ ಸಮಯ 5:58:26. ಆತ್ಮೀಯ ಕೇಳುಗರಿಗೆಲ್ಲ ನಿಮ್ಮ ಬಾನುಲಿಗಳೆಯ ಇರಣ ಕರ್ಲಿ ಮಾಡುವ ಶುಭ ಮುಂಜಾನೆಯ ನಮಸ್ಕಾರಗಳು. ಇಂದು ಗುರುವಾರ 2026 ಜೂನ್ ತಿಂಗಳ 11 ತಾರೀಕು. ರಾಷ್ಟ್ರೀಯ ಪಂಚಾಂಗದಂತೆ 1948 ಶಕವರ್ಷದ ಜ್ಯೇಷ್ಠ ಮಾಸದ 21 ದಿನ ನಿಲಯದ ಬೆಳಗಿನ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ.

ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 6 ಗಂಟೆ. ಕಾರ್ಯಕ್ರಮ ವಿವರಣೆ. ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ. 6:10 ವಂದನಾ ಭಕ್ತಿಗೀತೆಗಳ ಕಾರ್ಯಕ್ರಮ. 6:30 ಚಿಂತನ. ಡಾಕ್ಟರ್ ಗಿರಿಜಾಪತಿ ಎನ್ಎಂ ಅವರಿಂದ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ರಾಜ್ಯವ್ಯಾಪಿ ಪ್ರಸಾರದಲ್ಲಿ 6:35 ದೇಶಭಕ್ತಿ ಗೀತೆ. 6:40 ರೈತರಿಗೆ ಸಲಹೆ ಅಮರೇಶ್ ಆಶ್ಯಾಳ್ ಅವರಿಂದ. 6:45 ಜನಪದ ಗೀತೆಗಳ ಕಾರ್ಯಕ್ರಮದಲ್ಲಿ ಕೆ ಯುವರಾಜ್ ಮತ್ತು ಸಂಗಡಿಗರ ಧ್ವನಿಯಲ್ಲಿ ಜನಪದ ಗೀತೆಗಳು. 7:15 ಭಾವಗೀತೆಗಳು. 7:45 ಚಿತ್ರಗೀತೆಗಳು. ಇನ್ನು 8:30 ವೈದ್ಯ ಲೋಕದ ಅವಿಸ್ಮರಣೀಯ ಜೀವನ ಅನುಭವಗಳನ್ನು ಮನಬಿಚ್ಚಿ ಹಂಚಿಕೊಂಡ ಡಾಕ್ಟರ್ ವಿಠಲ್ ಉದ್ಗಟ್ಟಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ವೆಂಕಟೇಶ್ ಬೇವಿನಬೆಂಚಿ. 9:05 ಭಾವಗೀತೆಗಳು. 9:30 ಮೇಘ ಸಂದೇಶ. ವಾಟ್ಸಪ್ ಸಂದೇಶಗಳನ್ನು ಆಧರಿಸಿದ ಚಿತ್ರಗೀತೆಗಳ ಕಾರ್ಯಕ್ರಮ. ಇನ್ನು 10:32 11:59 ವಿವಿಧ ಭಾರತಿ ಕೇಂದ್ರದಿಂದ ಕಾರ್ಯಕ್ರಮಗಳು ಮೂಡಿಬರಲಿವೆ. ಇನ್ನು ನಿಲಯದ ಮಧ್ಯಾಹ್ನ ಪ್ರಸಾರದಲ್ಲಿ 12:05 ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಕೊಡಗಿನ ಶ್ರೀ ಮಂಗಲ ಕುಮಟೂರಿನ ಕೊಟ್ರಂಗಡ ಸಜಿನಿ ಸೋಮಯ್ಯ ಅವರಿಂದ ಸಣ್ಣ ಕತೆ ಪಶ್ಚಾತ್ತಾಪ. ನಂತರ ಮಡಿಕೇರಿಯ ಮೇಘಭಟ್ ಅವರಿಂದ ಸಂಗೀತ ವೈವಿಧ್ಯ ನಿರ್ವಹಣೆ ಪಿಎಂ ಜಗದೀಶ್. ಇದು ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ. ರಾಜ್ಯವ್ಯಾಪಿ ಪ್ರಸಾರದಲ್ಲಿ 12:35 ಆರೋಗ್ಯ ಕಾರ್ಯಕ್ರಮ. 1:00 ಪ್ರಗತಿ ಪಥ. ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತಾದ ಕಾರ್ಯಕ್ರಮದಲ್ಲಿ ಪಿಎಂ ಫಸಲ್ ಭೀಮಾ ಯೋಜನೆ ಕುರಿತು ಮಾಹಿತಿ.

ಇನ್ನು ನಿಲಯದ ಸಂಜೆ ಪ್ರಸಾರದಲ್ಲಿ 5 ಗಂಟೆಗೆ ಹೊಸ ಕನ್ನಡ ಚಿತ್ರಗೀತೆಗಳು, 5:30 ಯುವವಾಣಿ ಕಾರ್ಯಕ್ರಮದಲ್ಲಿ ಹಾಡು ಹಕ್ಕಿಗಳ ಭಾವಭಂಡಿ, ಗಾಯಕರ ಜೊತೆ ಬದುಕಿನ ಕತೆ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ರಾಯಚೂರಿನ ವರದೇಂದ್ರ ಗಂಗಾ ಖೇಡ, ಪ್ರಸ್ತುತಿ ವೆಂಕಟೇಶ್ ಹುಗಾರ್, ನಿರ್ವಹಣೆ ವೆಂಕಟೇಶ್ ಬಿಬಿನಿ ಬೆಂಚಿ. 6:15 ವಚನಗಾಯನ, 6:30 ಜಿಲ್ಲಾ ವಾರ್ತಾಪತ್ರ, 6:51 ರೈತರಿಗಾಗಿ ಕಾರ್ಯಕ್ರಮ. ಕೃಷಿ ರಂಗದಲ್ಲಿ ಮುಂಗಾರು ಹಂಗಾಮಿನಲ್ಲಿ ಗ್ರಾಮೀಣ ಭಾಗದ ರೈತರಿಗೆ ಬೀಜ ರಸಗೊಬ್ಬರ ಹಾಗೂ ಇಲಾಖೆ ಯೋಜನೆಗಳ ಕುರಿತು ರಾಯಚೂರಿನ ಗ್ರಾಮೀಣ ಶಾಸಕರಾದ ಬಸನಗೌಡ ದದ್ದಲ್ ಅವರೊಂದಿಗೆ ಮಾತುಕತೆ, ಅವರೊಂದಿಗೆ ವೆಂಕಟೇಶ್ ಬಿವಿನ ಬೆಂಚಿ. ನಂತರ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳು. ನಂತರ ಪೇಟೆ ಧಾರಣೆ. 7:20 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ತ್ರಿಕೋಟ ಗ್ರಾಮದ ಗೌರವ ಮತ್ತು ಸಂಗಡಿಗರಿಂದ ಚೌಡಿಕಿ ಪದಗಳು. 7:45 ಹಿಂದಿ ಚಿತ್ರಗೀತೆಗಳು. 8:30 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ರಾಯಚೂರಿನ ದೇವಪುತ್ರಪ್ಪ ಮತ್ತು ಸಂಗಡಿಗರಿಂದ ಭಜನಾ ಪದಗಳು. ಇನ್ನು 9:15 ಭಾವಗೀತೆಗಳು. 9:30 ನಾಟಕ ಅವನ ಪ್ರೇಮ ಮೂಲಕತೆ ವಾಣಿ, ರೇಡಿಯೋ ರೂಪಾಂತರ ಎಚ್ ಎಸ್ ಪಾರ್ವತಿ. 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಎಂ ಬಾಲಮುರಳಿಕೃಷ್ಣ ಅವರ ಹಾಡುಗಾರಿಕೆಯ ಧ್ವನಿ ಮುದ್ರಣ ಕೇಳುವಿರಿ. ಇನ್ನು 10:30 NDA ಸರ್ಕಾರದ 12 ವರ್ಷ ಪೂರೈಸಿದ ಸಂದರ್ಭದಲ್ಲಿ ವಿಶೇಷ ಸರಣಿ ಕಾರ್ಯಕ್ರಮದ ಧ್ವನಿ ಮುದ್ರಣ ಪ್ರಸಾರವಾಗಲಿದೆ.

ಇದುವರೆಗೆ ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡಿರಿ. ಈಗ ಸಮಯ 6:04:20 ಸರಿಯಾಗಿ 6:05 ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.

0: ಇದುವರೆಗೆ ವಂದನ ಭಕ್ತಿಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 6:30 ಆಗುತ್ತಿದೆ. ಬೆಂಗಳೂರು ಕೇಂದ್ರದಿಂದ ಚಿಂತನ.
1: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಚಿಂತನ, ಡಾಕ್ಟರ್ ಗಿರಿಜಾಪತಿ ಎನ್ಎಂ ಅವರಿಂದ.
2: ಅರಿವು ಮತ್ತು ಹರಿವು ಇವೆರಡು ಪದಗಳ ನಡುವೆ ಸೂಕ್ಷ್ಮ ಹಾಗೂ ಸ್ಥೂಲವಾದ ಅರ್ಥ ಹಾಗೂ ಧ್ವನಿ ವ್ಯತ್ಯಾಸಗಳಿವೆ. ಆದರೆ ಇವೆರಡನ್ನು ಪರಸ್ಪರ ಪೂರಕ ಅರ್ಥ ಹಾಗೂ ಧ್ವನಿಗಳಲ್ಲಿ ಗಮನಿಸಿದಾಗ ಮನುಷ್ಯರ ಮುಂಬಾಳಿನಲ್ಲಿ ನಿರಂತರವಾಗಿ ಅಗತ್ಯವಾದ ಅರಿವಿನ ಹರವು ಎಂಬುದರ ವೈಶಾಲ್ಯತೆ ವೇದ್ಯವಾಗುತ್ತದೆ. ಅರಿ, ಅರಿಪು, ಅರಿಮೆ, ಅರಿವು ಎಂದರೆ ತಿಳಿ, ತಿಳಿಸು, ತಿಳಿವಳಿಕೆ, ಜ್ಞಾನ ಎಂದಾದಲ್ಲಿ ಹರಿವು ಎಂಬುದು ಮುನ್ನಡೆ, ಪ್ರವಹಿಸು ಎಂದಾಗುತ್ತದೆ. ಅರಿವಿನ ಹರಿವು ಎನ್ನುವುದನ್ನು ಅಪಾರವಾದ ಜ್ಞಾನ, ಪ್ರಕಾಂಡ ಪಾಂಡಿತ್ಯ, ಅದ್ಭುತ ವಿವೇಕ, ಅಪ್ರತಿಮ ಚಾತುರ್ಯ, ಬೌದ್ಧಿಕತೆ, ಬುದ್ಧಿವಂತಿಕೆ, ಚುರುಕುಮತಿತ್ವ, ತೀಕ್ಷ್ಣಮತಿ, ಅಪಾರ ಜಾಣ್ಮೆ, ಜ್ಞಾನದ ಪ್ರವಹನ, ತಿಳುವಳಿಕೆಯ ಆಳ ಎಂದೆಲ್ಲ ವಿಶ್ಲೇಷಿಸಬಹುದಾಗಿದೆ. ಈ ಜಗತ್ತಿನಲ್ಲಿನ ಪ್ರತಿಯೊಬ್ಬ ಮನುಷ್ಯರೂ ಸಹ ಯಾವುದೇ ದೇಶ, ಭಾಷೆ, ಮತ ಪಂಥ, ಕುಲ, ಜಾತಿ ಇತ್ಯಾದಿಗಳಿಗೆ ಸೇರಿರಲಿ, ಗಂಡ ಆಗಿರಲಿ, ಹೆಣ್ಣ ಆಗಿರಲಿ, ಯಾವುದೇ ವಯೋಮಾನದಲ್ಲಿರಲಿ, ಅದರಲ್ಲಿಯೂ ವಿದ್ಯಾವಂತ ಅಥವಾ ಅವಿದ್ಯಾವಂತರಾಗಿರಲಿ, ಆಗಿಲ್ಲದೇ ಇರಲಿ, ತಮ್ಮ ತಮ್ಮ ದೈನಂದಿನ ಜೀವನ ನಿರ್ವಹಣೆಗೆ ಪಡೆದುಕೊಳ್ಳಬೇಕಾದದ್ದು ಅರಿವು. ಕವಿರಾಜ ಮಾರ್ಗದಲ್ಲಿ ಮಾ ಮೂಗರಂ ಅರಿಪಲ್ಕೆ ಅರಿವರ್ ಎಂದು ಹೇಳಿದೆ. ಇದರರ್ಥ ಮೂಗನಿಗೂ ಸಹ ಯಾವುದಾದರೂ ವಿಷಯದ ಬಗ್ಗೆ ತಿಳಿಸಿದಲ್ಲಿ ತಿಳಿವು ಮೂಡುತ್ತದೆ. ಈ ತಿಳವಳಿಕೆ ಎನ್ನುವುದು ಮನುಷ್ಯರು ತಮ್ಮ ತಮ್ಮ ಸುತ್ತಲಿನ ಪ್ರಕೃತಿ, ಇತರೆ ಜೀವಲೋಕದ ಪ್ರಾಣಿ ಮತ್ತು ಪಕ್ಷಿ ಪ್ರಪಂಚದೊಂದಿಗೆ ಸಮನ್ವಯ ಭಾವಗಳಿಂದ ಬಾಳುವಂತೆ ಮಾಡುವಲ್ಲಿ ದಿಕ್ಸೂಚಿ ಇದ್ದಂತೆ. ಮನಃಶಾಸ್ತ್ರಜ್ಞರು ಅರಿವನ್ನು ಸಂವೇದನೆ, ಭಾವನೆ, ಅನುಭೂತಿ, ಸಂಕಲ್ಪ, ಇಚ್ಛಾಶಕ್ತಿ, ಪ್ರೇರಣೆ ಎಂದು ವಿಶ್ಲೇಷಿಸಿದ್ದು, ಇವು ಮೂರು ಪ್ರಜ್ಞೆಯ ಅಂತಿಮ ಕ್ರಿಯೆಗಳೆಂದು ಗುರುತಿಸಿದ್ದಾರೆ. ವಾಸ್ತವದಲ್ಲಿ ಮನುಷ್ಯರನ್ನು ಮನುಷ್ಯರನ್ನಾಗಿ ಮಾಡುವುದೇ ಅವರಲ್ಲಿನ ತಿಳುವಳಿಕೆಗಳು. ಈ ತಿಳುವಳಿಕೆಗಳನ್ನು ಸಂಸ್ಕಾರವೆಂದು, ಪ್ರಬುದ್ಧತೆ, ಹಿರಿಮೆ, ಹಿರಿತನ, ಉತ್ತಮ ಆದರ್ಶಮಯ ಹಾಗೂ ಅನುಸರಣೀಯ ವ್ಯಕ್ತಿತ್ವದ ಪ್ರತೀಕವೆಂದು ನೋಡಲಾಗುತ್ತದೆ. ಅಹಿಂಸೆ, ಸತ್ಯ, ದಯೆ, ಕರುಣೆ, ಪ್ರೀತಿ, ವಿಶ್ವಾಸ, ಪರಸ್ಪರ ನೇಹ ಭಾವ, ಗೌರವದ ನಡೆ ನುಡಿ ಮುಂತಾದ ಸದ್ಗುಣಗಳ, ಸಚ್ಚರಿತೆಯ ನಡಾವಳಿಗಳ ಸಂಸ್ಕೃತಿ ಎಂದು ಜಗತ್ತಿನ ಎಲ್ಲ ತತ್ವಜ್ಞಾನಿಗಳು, ಧರ್ಮ ಸೂತ್ರಗಳ ಪ್ರತಿಪಾದಕರು, ದಾರ್ಶನಿಕರು, ಪ್ರವಾದಿಗಳು, ಸಾಧು ಸಂತರು, ಶಿವಶರಣರು, ದಾಸರು, ತತ್ವಪದಕಾರರ ಆದಿಯಾಗಿ ಬಹುತೇಕರು ಹೇಳುತ್ತಲೇ ಬಂದಿದ್ದಾರೆ. ಅರಿವೇ ಗುರು, ನಿನಗೆ ನೀನೇ ಗುರು. ಈ ಅರಿವನ್ನು ಕ್ರಮವಾಗಿ ಆಗು ಮಾಡಿಕೊಳ್ಳುತ್ತಾ ನಿನ್ನನ್ನು ನೀನು ಸಂಪೂರ್ಣ ತಿಳಿದಾಗ ಸೃಷ್ಟಿಕರ್ತನ ಔದಾರ್ಯಗಳು ಅರ್ಥವಾಗಬಲ್ಲವು. ಹಾಗೆ ಮುಂದೆ ಸಾಗಿದಲ್ಲಿ ನೀನು ನಿನ್ನ ಮನೆಯ ಸದಸ್ಯ ಮಾತ್ರವಲ್ಲ, ನಿನ್ನ ಊರು, ನಾಡು, ದೇಶ ಹಾಗೂ ವಿಶ್ವದ ಸದಸ್ಯ ಮತ್ತು ವಿಶ್ವ ಪ್ರಜೆ ಎಂಬ ವಿಶಾಲ ಭಾವಗಳು ಮನೆ ಮಾಡತೊಡಗುತ್ತವೆ. ಇದರಿಂದಾಗಿ ನಮ್ಮ ನಮ್ಮೊಳಗೆ ಹುಟ್ಟಿಕೊಂಡ ಜಾತಿ, ಕುಲ, ಮತ ಧರ್ಮ, ಲಿಂಗ, ತರತಮಗಳಂತಹ ಅಜ್ಞಾನಗಳು ಇಲ್ಲವಾಗಿ ಅರಿವಿನ ಬೆಳಕು ನಮ್ಮನ್ನು ಆವರಿಸುತ್ತದೆ. ವಿಶ್ವದೊಳಗೆ ಒಂದಾಗಿ ಬಾಳಿಸುವ ವಿಶ್ವಾತ್ಮ ವ್ಯಕ್ತಿತ್ವದತ್ತ ಹೊರಳುವಂತೆ ಮಾಡುತ್ತದೆ. ಇದರಿಂದಾಗಿ ಅರಿವಿನ ಹರವನ್ನು ವಿಶ್ವಜ್ಞಾನದ ಕೋಶವೆಂದು ತಿಳಿಯಬೇಕಿದೆ. ವಿಶ್ವದ ವಿಷಮತೆಗಳಿಗೆ ತಿಲಾಂಜಲಿ ಇಡಬೇಕಿದೆ. ನಮಗಾರಿಗೂ ಯುದ್ಧ ಬೇಡ, ಶುದ್ಧ ಜ್ಞಾನ ಬೇಕು. ಬುದ್ಧನ ಮಹಾಬಳಕಿನ ಅರಿವು ಬೇಕೆಂಬ ಭಾವಗಳು ಮೂಡುತ್ತವೆ. ನಿನಗೆ ವಿಶ್ವದ ಸೃಷ್ಟಿ, ಸ್ಥಿತಿ, ಪ್ರಳಯ ಅಥವಾ ಶೂನ್ಯ ತತ್ವದ ಸೂಕ್ಷ್ಮಾತಿ ಸೂಕ್ಷ್ಮತೆಗಳು ಅರ್ಥವಾಗಬೇಕಾದರೆ ನಿನ್ನ ಅರಿವಿನ ಹರವು ವಿಸ್ತರಿಸುತ್ತಾ ಮುಂದಾಗಬೇಕಿದೆ.
1: ಇದುವರೆಗೂ ಡಾಕ್ಟರ್ ಗಿರಿಜಾಪತಿ ಎನ್ಎಂ ಅವರಿಂದ ಚಿಂತನ ಕೇಳಿದಿರಿ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
0: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 6:35. ದೇಶಭಕ್ತಿ ಗೀತೆ, ಎನ್ ಎಸ್ ಗಡ್ಕರ್ ಅವರ ರಚನೆ, ವೃಂದಗಾನದಲ್ಲಿ.

0: ಇದುವರೆಗೆ ದೇಶಭಕ್ತಿ ಗೀತೆ ಕೇಳಿದಿರಿ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 6:40. ರೈತರಿಗೆ ಸಲಹೆ, ಅಮರೀಶ್ ಆಶ್ಯಾಳ್ ಅವರಿಂದ.
1: ಎಲ್ಲ ರೈತ ಬಂದರೆ ನಮಸ್ಕಾರ. ಇನ್ನೇನು ಮುಂಗಾರು ಹಂಗಾಮು ಪ್ರಾರಂಭವಾಗ್ತಾ ಇದೆ.

0: ತಾಂತ್ರಿಕವಾಗಿ ಮಣ್ಣು ಎಂದರೆ ಒಂದು ಖನಿಜ, ಸಾವಯವ ಪದಾರ್ಥ ಮತ್ತು ಜೀವಂತ ಜೀವಿಗಳನ್ನು ಒಳಗೊಂಡಿರುವಂತಹ ಒಂದು ಮಿಶ್ರಣ ಆಗಿರುತ್ತದೆ. ಮಣ್ಣು ಎಲ್ಲ ಜೀವರಾಶಿಗಳಿಗೆ ಆಶ್ರಯ ನೀಡುವಂತಹ ಭೂಮಿಯ ಮೇಲ್ಪದರಾಗಿರುತ್ತದೆ. ಇದಲ್ಲದೆ ಪ್ರಪಂಚಾದ್ಯಂತ ಅನೇಕ ವಿವಿಧ ರೀತಿಯ ಮಣ್ಣುಗಳನ್ನು ನಾವು ನೋಡ್ತೀವಿ. ಮುಖ್ಯವಾಗಿ ಕಪ್ಪು ಮಣ್ಣು, ಮರಳು ಮಣ್ಣು, ಮಿಶ್ರಿತ ಮಣ್ಣು, ಜೇಡು ಮಣ್ಣು, ಹೀಗೆ ಮಣ್ಣಿನ ವಿಧಗಳನ್ನು ನಾವು ಗುರುತಿಸಬಹುದು. ಯಾವುದೇ ರೀತಿಯ ಮಣ್ಣಿನಲ್ಲಿ ಶೇಕಡ 45% ಖನಿಜಗಳು, 50% ಮಣ್ಣಿನ ಕಣಗಳ ಮಧ್ಯದ ಖಾಲಿ ಜಾಗಗಳು ಮತ್ತು ಶೇಕಡ 5% ಸಾವಯವ ಪದಾರ್ಥಗಳನ್ನು ಹೊಂದಿರ್ತದೆ. ಇದಲ್ಲದೆ ಮಣ್ಣು ಹಲವಾರು ಪ್ರಮುಖ ಕಾರ್ಯಗಳನ್ನು ಅದು ಮಾಡ್ತದೆ. ಸಸ್ಯದ ಬೆಳವಣಿಗೆಗೆ ಮಾಧ್ಯಮವನ್ನು ಈ ಮಣ್ಣು ಒದಗಿಸ್ತದೆ. ಭೂ ವಾತಾವರಣದ ಪರಿವರ್ತಕವಾಗಿ ಇದು ಕಾರ್ಯವನ್ನು ಮಾಡ್ತದೆ. ಭೂ ಪ್ರದೇಶದ ಅತ್ಯಂತ ನಿರ್ಣಾಯಕ ಅಂಶ ಮಣ್ಣಾಗಿರ್ತದೆ. ಜೀವಿಗಳಿಗೆ ಈ ಮಣ್ಣು ವಾಸವನ್ನು ನೀಡ್ತದೆ. ಜೊತೆಗೆ ಮಣ್ಣಿನಲ್ಲಿ ನಡೆಯುವ ಅನೇಕ ಕ್ರಿಯೆಗಳಿಗೆ ಈ ಮಣ್ಣು ಉತ್ತೇಜನವನ್ನು ಕೂಡ ನೀಡ್ತದೆ. ಇಲ್ಲಿ ಮಣ್ಣಿನ ಆರೋಗ್ಯದ ಕಡೆ ನಾವು ಹೆಚ್ಚಿನ ಒಂದು ಗಮನವನ್ನು ಕೊಡಬೇಕಾಗ್ತದೆ. ಒಳ್ಳೆಯ ಮಣ್ಣಿನಲ್ಲಿ ಒಳ್ಳೆಯ ಗುಣಮಟ್ಟದ ಪೈರನ್ನು ಅಥವಾ ಆಹಾರವನ್ನು ನಾವು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ರೋಗಗ್ರಸ್ತ ಮಣ್ಣು ಅಥವಾ ಕ್ಷಾರವಸ್ತ ಮಣ್ಣು, ಆಮ್ಲೀಯ ಲವಣಗಳು ಹೆಚ್ಚಾಗಿರುವಂಥ ಮಣ್ಣಿನಲ್ಲಿ ಗುಣಮಟ್ಟದ ಆಹಾರವನ್ನು ಪಡ್ಕೊಳ್ಳಿಕ್ಕೆ ಕಷ್ಟ ಆಗ್ತದೆ. ಆದುದರಿಂದ ಮಣ್ಣಿನ ಆರೋಗ್ಯವನ್ನು ಕಾಪಾಡುವಂತಹ ಪ್ರಮುಖ ಜವಾಬ್ದಾರಿ ನಮ್ಮ ಮೇಲಿದೆ. ಮುಖ್ಯವಾಗಿ ಕೇವಲ ನಾವು ರಾಸಾಯನಿಕ ಗೊಬ್ಬರಗಳನ್ನು ಅಥವಾ ರಾಸಾಯನಿಕಗಳನ್ನು ಬಳಸಿ ಮಣ್ಣಿನ ಫಲವತ್ತತೆಯನ್ನು ನಾವು ನಾಶ ಮಾಡಿದ್ದೀವಿ. ಭೂಮಿಯ ಮೇಲ್ಪದರು ಈ ರೀತಿಯಾಗಿ ರಾಸಾಯನಿಕ ಬಳಕೆಯಿಂದ ಕಲುಷಿತಗೊಂಡಿದೆ. ಆದುದರಿಂದ ನಾವು ಮಣ್ಣಿನ ಒಂದು ಇಂಗಾಲವನ್ನು ಅಥವಾ ಆರ್ಗ್ಯಾನಿಕ್ ಒಂದು ಅಂಶವನ್ನು ಹೆಚ್ಚಿಗೆ ಮಾಡಬೇಕಪ್ಪ ಅಂತಂದರೆ ಸಾವಯವ ವಸ್ತುಗಳನ್ನು ಅಥವಾ ಭೂಮಿಯ ಮೇಲ್ಭಾಗದ ಒಂದು ವಿವಿಧ ವಸ್ತುಗಳನ್ನು ಮರುಬಳಕೆ ಮಾಡೋದರಿಂದ ಹೆಚ್ಚಿನ ಒಂದು ಪ್ರಮಾಣದಲ್ಲಿ ಭೂಫಲವತ್ತತೆಯನ್ನು ಹೆಚ್ಚಿಸಬಹುದು. ಇತ್ತೀಚಿನ ವರದಿಗಳ ಪ್ರಕಾರ ನಮ್ಮ ಒಂದು ಇಂಗಾಲದ ಪ್ರಮಾಣ ಅತ್ಯಂತ ಕೆಳಮಟ್ಟದಲ್ಲಿದೆ. ಅದನ್ನು 0.5% ಹೆಚ್ಚಿಸುವಂತಹ ಒಂದು ಗುರುತರ ಜವಾಬ್ದಾರಿ ಇದೆ. ಈ ನಿಟ್ಟಿನಲ್ಲಿ ಸಮಗ್ರ ಬೇಸಾಯ ಆಗಿರ್ಬೋದು, ನೈಸರ್ಗಿಕ ಕೃಷಿಗಳಾಗಿರ್ಬೋದು, ಜೊತೆಗೆ ಸಾವಯವ ವಸ್ತುಗಳನ್ನು ಮರಳಿ ಭೂಮಿಗೆ ಸೇರಿಸುವ ಕಡೆ ಹೆಚ್ಚಿನ ಒಂದು ಗಮನವನ್ನು ಕೊಡಬೇಕಾಗ್ತದೆ. ಜೊತೆಗೆ ಭೂಮಿಯಲ್ಲಿ ಹೆಚ್ಚಿನ ಒಂದು ರಾಸಾಯನಿಕವನ್ನು ಮಾಡದೆ ಬೆಳೆ ಪರಿವರ್ತನೆ ಮಾಡುವಂತಹ ಒಂದು ಪದ್ಧತಿಗಳನ್ನು, ಹಸಿರೆಲೆ ಗೊಬ್ಬರಗಳನ್ನು, ತಿಪ್ಪೆ ಗೊಬ್ಬರಗಳನ್ನು ಬಳಕೆ ಮಾಡುವುದು ಅಥವಾ ಇತರ ಸಾವಯವ ವಸ್ತುಗಳನ್ನು ಮರುಬಳಕೆ ಮಾಡುವುದರಿಂದ ಮಣ್ಣಿನ ಫಲವತ್ತತೆಯನ್ನು ಕಾಪಾಡಬಹುದಾಗಿದೆ. ಅನೇಕ ವರ್ಷಗಳಿಂದ ಪ್ರಪಂಚದ ಹಾಗೂ ಭಾರತದಲ್ಲಿನ ಕೃಷಿಯು ಅನೇಕ ಪ್ರಗತಿಯನ್ನು ಏರುಪೇರುಗಳನ್ನು ಕಂಡಿದೆ. ಆಹಾರದ ಉತ್ಪಾದನೆಯ ಭರಾಟೆಯಲ್ಲಿ ನಾವು ಹೆಚ್ಚಿನ ಒಂದು ರಾಸಾಯನಿಕ ಗೊಬ್ಬರಗಳ ಬಳಕೆಯಿಂದ ಭೂಮಿಯಲ್ಲಿ ಕಲುಷಿತ ವಾತಾವರಣ ಉಂಟಾಗಿ ಭೂಮಿಯ ಆರೋಗ್ಯದ ಜೊತೆಗೆ ಮನುಷ್ಯನ ಆರೋಗ್ಯವೂ ಕೂಡ ಕೆಡ್ತಾ ಇರುವಂತಹ ಒಂದು ಆತಂಕಕಾರಿ ಅಂಶ ನಮಗೆ ದೊರೀತಾ ಇದೆ. ಮಣ್ಣು ಮತ್ತು ಬೆಳೆ ನಿರ್ವಹಣಾ ಪದ್ಧತಿಗಳನ್ನು ರೈತ ಬಾಂಧವರು ಅಚ್ಚುಕಟ್ಟಾಗಿ ಹಾಗೆಯೇ ಪದ್ಧತಿಯ ಮೂಲಕ ಮಾಡೋದ್ರಿಂದ ಕೃಷಿ ಪರಿಸರ ವ್ಯವಸ್ಥೆಯ ನಡುವೆ ಸಂಬಂಧವನ್ನು ಹೆಚ್ಚಿಗೆ ಮಾಡುವಂತಹ ಒಂದು ಗುರುತರ ಜವಾಬ್ದಾರಿ ಇದೆ. ಕೇವಲ ಕೃಷಿ ಉತ್ಪಾದನೆ ಹೆಚ್ಚು ಮಾಡುವುದಷ್ಟೇ ಅಲ್ಲ, ಭೂಮಿಯ ಗುಣಮಟ್ಟ, ಮಣ್ಣಿನ ಗುಣಮಟ್ಟ ಹಾಗೆಯೇ ಒಳ್ಳೆಯ ಗುಣಮಟ್ಟದ ಆಹಾರವನ್ನು ಬೆಳೆಯುವ ಕಡೆ ಹೆಚ್ಚಿನ ಒಂದು ಗಮನವನ್ನು ಕೊಡಬೇಕಾಗುತ್ತದೆ. ಆದ್ದರಿಂದ ಮಣ್ಣಿನ ಆರೋಗ್ಯವನ್ನು ಮುಖ್ಯವಾಗಿ ಜೈವಿಕ ಉತ್ಪಾದನೆಯನ್ನು ಉಳಿಸಿಕೊಳ್ಳಲು, ಪರಿಸರದ ಒಂದು ಗುಣಮಟ್ಟವನ್ನು ಕಾಪಾಡಿಕೊಳ್ಳಲು, ಸಸ್ಯ ಮತ್ತು ಪ್ರಾಣಿಗಳ ಆರೋಗ್ಯವನ್ನು ಉತ್ತೇಜಿಸಲು ಮಣ್ಣಿನ ಸಾಮರ್ಥ್ಯವನ್ನು ಹೆಚ್ಚಿಗೆ ಮಾಡುವಂತಹ ಒಂದು ಗಮನವನ್ನು ನಾವು ಕೊಡಬೇಕಾಗ್ತದೆ. ಆದುದರಿಂದ ಮಣ್ಣು ಅನ್ನೋದು ಒಂದು ಜೀವಂತ ವಸ್ತುವಾಗಿದ್ದು ಅದರ ಕಡೆ ಹೆಚ್ಚಿನ ಒಂದು ಗಮನವನ್ನು ಕೊಡಬೇಕು. ಸಾವಯವ ಪದಾರ್ಥಗಳನ್ನು ಮರಳಿ ಹೆಚ್ಚೆಚ್ಚಿನ ಪ್ರಮಾಣದಲ್ಲಿ ಸೇರಿಸುವಂಥದ್ದು, ಜೊತೆಗೆ ರಾಸಾಯನಿಕ ಬಳಕೆಯನ್ನು ಕ್ರಮೇಣವಾಗಿ ಕಡಿಮೆ ಮಾಡುವ ಕಡೆ ರೈತ ಬಾಂಧವರು ಗಮನವನ್ನು ಹರಿಸಬೇಕಾಗ್ತದೆ.
1: ಇದುವರೆಗೆ ಅಮರೇಶ್ ಆಶ್ಯಾಳ್ ಅವರಿಂದ ರೈತರಿಗೆ ಸಲಹೆ ಕೇಳಿದಿರಿ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 6:45. ಜನಪದ ಗೀತೆಗಳು ಕೆ ಯುವರಾಜ್ ಮತ್ತು ಸಂಗಡಿಗರ ಧ್ವನಿಯಲ್ಲಿ.

0: ಇದುವರೆಗೆ ಕೆ ಯುವರಾಜ್ ನಾಯಕ್ ಮತ್ತು ಸಂಗಡಿಗರ ಧ್ವನಿಯಲ್ಲಿ ಜನಪದ ಗೀತೆಗಳನ್ನು ಕೇಳಿದಿರಿ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 6:55 ಆಗುತ್ತಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ದೆಹಲಿ ಕೇಂದ್ರದಿಂದ ಸಂಸ್ಕೃತದಲ್ಲಿ ವಾರ್ತೆಗಳು.
1: ಪ್ರಿಯ ಕೇಳುಗರೆ ನಮಸ್ಕಾರ. ಇವತ್ತು

0: ಇದುವರೆಗೆ ಪ್ರಕಟಣೆಗಳನ್ನು ಕೇಳಿದ್ರಿ. ಇದು ಆಕಾಶವಾಣಿ ರಾಯಚೂರು ಎಫ್ ಎಂ ಕೇಂದ್ರ, ಸಮಯ 7:05. ಇನ್ನು ಮುಂದೆ ಬೆಂಗಳೂರು ಕೇಂದ್ರದಿಂದ ಪ್ರಕಟಣೆಗಳು, ನಂತರ 7:05 ಪ್ರದೇಶ ಸಮಾಚಾರ.
1: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ,

0: ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
1: ಹೆಣ್ಣು ಹೆಣ್ಣೆಂದೇಕೆ ಬೀಳುಗೊಳುವಿರಿ ಕಣ್ಣು ಕಾಣದ ಗಾವಿಲರೆ? ಹೆಣ್ಣಲ್ಲವೇ ನಮ್ಮನ್ನೆಲ್ಲ ಹೆತ್ತವಳು? ಹೆಣ್ಣಲ್ಲವೇ ನಮ್ಮನ್ನೆಲ್ಲ ಪೊರೆದವಳು? ಇದು ಸಂಚಿ ಹೊನ್ನಮ್ಮನ ನುಡಿ. ಹೆಣ್ಣು ಹೆಣ್ಣಲ್ಲ, ಹೆಣ್ಣು ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಎಂದು ಸಿದ್ದರಾಮೇಶ್ವರರು ತಮ್ಮ ವಚನದಲ್ಲಿ ಉಲ್ಲೇಖಿಸಿದ್ದಾರೆ. ಹೆಣ್ಣು ಸಂಸಾರದ ಕಣ್ಣು ಎಂಬ ಮಾತು ಸತ್ಯ. ತೊಟ್ಟಿಲು ತೂಗುವ ಕೈ ರಾಜ್ಯವನ್ನೂ ಆಳಬಲ್ಲದು. ಹೆಣ್ಣನ್ನು ಗೌರವಿಸೋಣ, ಹೆಣ್ಣು ಮಗುವನ್ನು ಉಳಿಸಿ ಬೆಳೆಸೋಣ.

0: ಸಲ್ಲಿಸುವೆ.
1: ಭಾರತದ ಸಾಹಿತಿಗಳಿಗೆ ಸಲ್ಲುವ ಅತ್ಯಂತ ಪ್ರತಿಷ್ಠಿತ ಪ್ರಶಸ್ತಿ
2: ಜ್ಞಾನಪೀಠ ಪ್ರಶಸ್ತಿ.
1: ಇದುವರೆಗೆ ಕನ್ನಡದ 8 ಸಾಹಿತ್ಯ ದಿಗ್ಗಜರಿಗೆ
2: ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ.
1: ಕುವೆಂಪು ಅವರ ಶ್ರೀ ರಾಮಾಯಣ ದರ್ಶನ ಮಹಾಕಾವ್ಯಕ್ಕೆ,
2: ದರಾ ಬೇಂದ್ರೆಯವರ 4 ತಂತಿ ಕವನ ಸಂಕಲನಕ್ಕೆ,
1: ಶಿವರಾಮ ಕಾರಂತರ ಮೂಕಜ್ಜಿಯ ಕನಸುಗಳು ಕಾದಂಬರಿಗೆ,
2: ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರ ಚಿಕ್ಕವೀರ ರಾಜೇಂದ್ರ ಕಾದಂಬರಿಗೆ,
1: ವಿಕ್ರು ಗೋಕಾಕ್ ರವರ ಭಾರತ ಸಿಂಧು ರಶ್ಮಿಗೆ,
2: ಯು ಆರ್ ಅನಂತಮೂರ್ತಿ,
1: ಗಿರೀಶ್ ಕಾರ್ನಾಡ್,
2: ಚಂದ್ರಶೇಖರ ಕಂಬಾರ ಅವರ ಸಮಗ್ರ ಸಾಹಿತ್ಯ ಕೃಷಿಗೆ.
1: 8 ಜ್ಞಾನಪೀಠ ಪ್ರಶಸ್ತಿ ಕನ್ನಡಕ್ಕೆ ಲಭಿಸಿದ್ದು
2: ಕನ್ನಡಿಗರಿಗೆ ಅಭಿಮಾನದ ಸಂಗತಿ.
1: ಸಿರಿಗನ್ನಡಂ ಗೆಲುಗೆ,
2: ಸಿರಿಗನ್ನಡಂ ಬಾಳಿಗೆ.

ಬೇಲೂರು, ಹಳೆಬೀಡು, ಸೋಮನಾಥಪುರಾದಿಗಳಲ್ಲಿ ಶಿಲ್ಪದಲ್ಲೇ ಕನ್ನಡ ನಾಡಿನ ಇತಿಹಾಸವನ್ನು, ಸಂಗೀತ ನೃತ್ಯ ಸಾಹಿತ್ಯಗಳನ್ನು ನಿರ್ಮಿಸಿದ ಜಕಣಾಚಾರಿ ಉದಿಸಿದ ನಾಡು ನಮ್ಮ ಕನ್ನಡ ನಾಡು.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶ್ರೀಧರ್ ಹೆಗಡೆ ಭದ್ರನ್. ಮುಖ್ಯಾಂಶಗಳು. ಖಾತೆ ಹಂಚಿಕೆ ಅಸಮಾಧಾನ ಹಿನ್ನೆಲೆ ಪಕ್ಷದ ವರಿಷ್ಠರೊಂದಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಚರ್ಚೆ. ಕಳೆದ 12 ವರ್ಷಗಳಲ್ಲಿ ಭ್ರಷ್ಟಾಚಾರ ರಹಿತ ಉತ್ತಮ ಆಡಳಿತ ನೀಡಿದ ಹಿರಿಮೆ ಪ್ರಧಾನಿ ನರೇಂದ್ರ ಮೋದಿಯವರದು. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ. ರಾಜ್ಯದ ಪ್ರಮುಖ ಮೂಲಸೌಲಭ್ಯ ಯೋಜನೆಗಳ ಪ್ರಗತಿ ಕುರಿತು ಮಹತ್ವದ ಸಭೆ ಚರ್ಚೆ, ಸಚಿವ ಎಂಬಿ ಪಾಟೀಲ್. ಬಾಲಕಾರ್ಮಿಕ ಪದ್ಧತಿ ನಿರ್ಮೂಲನೆ, ನಾಳೆ ಬೆಂಗಳೂರಿನಲ್ಲಿ ಬೃಹತ್ ಜಾಥಾ. ವಾರ್ತೆಗಳ ವಿವರ. ಖಾತೆ ಹಂಚಿಕೆ ಕುರಿತು ಉಂಟಾಗಿರುವ ಅಸಮಾಧಾನದ ಹಿನ್ನೆಲೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನವದೆಹಲಿಯಲ್ಲಿ ಪಕ್ಷದ ವರಿಷ್ಠರನ್ನು ಭೇಟಿಯಾಗಿ ಚರ್ಚೆ ನಡೆಸಿದರು. ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಿದ ಬಳಿಕ ಇದೇ ಮೊದಲ ಬಾರಿಗೆ ನವದೆಹಲಿ ಪ್ರವಾಸ ಕೈಗೊಂಡಿರುವ ಅವರು ಕಾಂಗ್ರೆಸ್ ಹಿರಿಯ ನಾಯಕಿ ಸೋನಿಯಾ ಗಾಂಧಿ, ಲೋಕಸಭೆ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಹಾಗೂ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಪ್ರಿಯಾಂಕಾ ಗಾಂಧಿ ಅವರನ್ನು ಭೇಟಿಯಾಗಿ ಧನ್ಯವಾದ ಸಲ್ಲಿಸಿದ್ದಾರೆ. ದೇಶದಲ್ಲಿ ಕಳೆದ 12 ವರ್ಷಗಳ ಅವಧಿಯಲ್ಲಿ ಯಾವುದೇ ಭ್ರಷ್ಟಾಚಾರದ ಆರೋಪ ಹಾಗೂ ಪ್ರಕರಣಗಳು ಇಲ್ಲದೆ ಉತ್ತಮ ಆಡಳಿತ ನೀಡಿದ ಹಿರಿಮೆ ಪ್ರಧಾನಿ ನರೇಂದ್ರ ಮೋದಿಯವರಿಗೆ ಸಲ್ಲಲಿದೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ಜಾಗತಿಕ ಸಂಘರ್ಷ ಮತ್ತು ಸವಾಲುಗಳ ನಡುವೆಯೂ ದೇಶದ ಮೂಲಸೌಕರ್ಯ, ಕೃಷಿ, ಆರೋಗ್ಯ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ಭಾರತವನ್ನು ಅಭಿವೃದ್ಧಿ ಪಥದತ್ತ ಕೊಂಡೊಯ್ಯುತ್ತಿರುವ ಧೀಮಂತ ನಾಯಕ. ಇದರ ಪರಿಣಾಮವಾಗಿ ಭಾರತ ಜಗತ್ತಿನ 4ನೇ ಆರ್ಥಿಕ ಶಕ್ತಿಯಾಗಿ ಹೊರಹೊಮ್ಮಲು ನೆರವಾಗಿದೆ ಎಂದು ತಿಳಿಸಿದರು. ಪ್ರಧಾನಿ ನರೇಂದ್ರ ಮೋದಿಯವರು ವಿಕಸಿತ ಭಾರತದ ಕನಸನ್ನು ಈಡೇರಿಸುವ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತರಾಗಿದ್ದಾರೆ. ಪ್ರಜಾಸತ್ತಾತ್ಮಕವಾಗಿ ಚುನಾಯಿತರಾದ ಪ್ರಧಾನಿಯೋರ್ವರು ಸುದೀರ್ಘ ಅವಧಿಗೆ ಸೇವೆ ಸಲ್ಲಿಸುವ ಮೂಲಕ ದೇಶದ ಪ್ರತಿಯೊಬ್ಬ ಭಾರತೀಯರೂ ಹೆಮ್ಮೆ ಪಡುವಂತೆ ಮಾಡಿದ ಕ್ಷಣ ಇದು ಎಂದು ಅವರು ಹೇಳಿದ್ದಾರೆ. ಮಾನ್ಯ ಸರ್ವೋಚ್ಚ ನ್ಯಾಯಾಲಯವು ಮುಂಬರುವ ಆಗಸ್ಟ್ 21ರಿಂದ 23ರವರೆಗೆ ಹಮ್ಮಿಕೊಂಡಿರುವ ಸಮಾಧಾನ್ ಸಮಾರೋಹ್ ಲೋಕ ಅದಾಲತ್ನ ಬೃಹತ್ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಂತೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಾದ ಡಾ ಶಾಲಿನಿ ರಜನೀಶ್ ರಾಜ್ಯದ ಎಲ್ಲಾ ಇಲಾಖೆಗಳಿಗೆ

0: ಮಹತ್ವದ ನಿರ್ದೇಶನ ನೀಡಿದ್ದಾರೆ. ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿಗಳು ಸಲ್ಲಿಸಿರುವ ಮನವಿಯ ಹಿನ್ನೆಲೆ ಮುಖ್ಯ ಕಾರ್ಯದರ್ಶಿಗಳು ಎಲ್ಲ ಇಲಾಖೆಗಳಿಗೆ ಸೂಚನೆ ನೀಡಿದ್ದಾರೆ. ಎಲ್ಲ ಇಲಾಖೆಯ ಮುಖ್ಯಸ್ಥರು ತಮ್ಮ ಇಲಾಖೆಗಳಲ್ಲಿ ಸುಪ್ರೀಂಕೋರ್ಟ್ನಲ್ಲಿ ಬಾಕಿ ಇರುವ ಸರ್ಕಾರಿ ಮತ್ತು ಸ್ಥಳೀಯ ಸಂಸ್ಥೆಗಳಿಗೆ ಸಂಬಂಧಿಸಿದ ವಿವಾದಗಳನ್ನು ಉಚಿತ ಲೋಕ ಅದಾಲತ್ ಮೂಲಕ ಸೌಹಾರ್ದಯುತವಾಗಿ ಬಗೆಹರಿಸಿಕೊಳ್ಳುವಂತೆ ತಿಳಿಸಿದ್ದಾರೆ. ಅಲ್ಲದೆ ಈ ಕುರಿತು ಕೈಗೊಂಡ ಕ್ರಮಗಳ ವರದಿಯನ್ನು 3 ದಿನಗಳ ಒಳಗೆ ನೇರವಾಗಿ ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರಕ್ಕೆ ಸಲ್ಲಿಸಿ ಅದರ ಪ್ರತಿಯನ್ನು ಮುಖ್ಯ ಕಾರ್ಯದರ್ಶಿಗಳ ಕಚೇರಿಗೆ ಕಳುಹಿಸಬೇಕೆಂದು ಎಲ್ಲಾ ಇಲಾಖೆಗಳ ಅಪರ ಮುಖ್ಯ ಕಾರ್ಯದರ್ಶಿಗಳು, ಪ್ರಧಾನ ಕಾರ್ಯದರ್ಶಿಗಳು ಹಾಗೂ ಕಾರ್ಯದರ್ಶಿಗಳಿಗೆ ಸೂಚನೆ ನೀಡಲಾಗಿದೆ. ರಾಜ್ಯದಲ್ಲಿ ನವಜಾತ ಶಿಶುವಿನಿಂದ 5 ವರ್ಷದೊಳಗಿನ ಎಲ್ಲಾ ಮಕ್ಕಳಿಗೆ ಕಡ್ಡಾಯವಾಗಿ ಪೋಲಿಯೋ ಲಸಿಕೆ ನೀಡುವ ಉದ್ದೇಶದಿಂದ ಇದೇ 28ರ ಭಾನುವಾರದಂದು ರಾಷ್ಟೀಯ ಲಸಿಕಾ ದಿನ ಪಲ್ಸ್ ಪೋಲಿಯೋ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸರ್ಕಾರದ ಪ್ರಧಾನ ಕಾರ್ಯದರ್ಶಿ ರಿತ್ವಿಕ್ ಪಾಂಡೆ ತಿಳಿಸಿದ್ದಾರೆ. ಭಾರತವು ಕಳೆದ 14 ವರ್ಷಗಳಿಗೂ ಮೇಲ್ಪಟ್ಟು ಪೋಲಿಯೋ ಮುಕ್ತ ರಾಷ್ಟವಾಗಿದ್ದರೂ ಜಗತ್ತಿನ ಕೆಲವು ಭಾಗಗಳಲ್ಲಿ ಹಾಗೂ ಭಾರತದ ನೆರೆ ರಾಷ್ಟಗಳಲ್ಲಿ ವೈಲ್ಡ್ ಪೋಲಿಯೋ ವೈರಸ್ ಹರಡುವಿಕೆ ಇನ್ನೂ ಇರುವುದರಿಂದ ಈ ಮುನ್ನೆಚ್ಚರಿಕೆ ಕ್ರಮ ಅಗತ್ಯವಾಗಿದೆ. ಭಾರತ ತಜ್ಞ ಸಲಹಾ ಗುಂಪಿನ ಶಿಫಾರಸ್ಸಿನ ಅನ್ವಯ ಈ ಅಭಿಯಾನವನ್ನು ನಡೆಸಲಾಗುತ್ತಿದೆ ಎಂದು ಹೇಳಿದ್ದಾರೆ. ಈ ಬೃಹತ್ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಎಲ್ಲಾ ಇಲಾಖೆಗಳ ಸಹಕಾರವನ್ನು ಆರೋಗ್ಯ ಇಲಾಖೆ ಬಯಸುತ್ತದೆ. ಸಾರ್ವಜನಿಕರು ಹಾಗೂ ಪೋಷಕರು ತಮ್ಮ 5 ವರ್ಷದೊಳಗಿನ ಮಕ್ಕಳಿಗೆ ತಪ್ಪದೆ ಪೋಲಿಯೋ ಹನಿಗಳನ್ನು ಹಾಕಿಸಿ ಸಹಕರಿಸುವಂತೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯು ಪ್ರಕಟಣೆಯಲ್ಲಿ ತಿಳಿಸಿದೆ. ದೇಶದ ಪ್ರಮುಖ ರಾಷ್ಟೀಯ ತಂತ್ರಜ್ಞಾನ ಸಮಾವೇಶವಾದ ರೈಸ್ ಕಾನ್ಕ್ಲೇವ್ 2026 ಇದೇ 13 ಮತ್ತು 14ರಂದು ಬೆಂಗಳೂರಿನಲ್ಲಿ ನಡೆಯಲಿದೆ. ಸಮಾವೇಶಕ್ಕೆ ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವರಾದ ಜಿತೇಂದ್ರ ಸಿಂಗ್ ಚಾಲನೆ ನೀಡಲಿದ್ದಾರೆ. ಬೆಂಗಳೂರಿನಲ್ಲಿ ಸಿಎಸ್ಐಆರ್ ಆರ್ಎಎಲ್ನ ನಿರ್ದೇಶಕ ಡಾ ಅಭಯ್ ಎ ಪಶೀಲ್ಕರ್ ಸುದ್ದಿಗಾರರೊಂದಿಗೆ ಮಾತನಾಡಿ, ಈ ಬಾರಿಯ ಬೆಂಗಳೂರು ಆವೃತ್ತಿಯು ವಿಕಸಿತ ಭಾರತ 2047ಕ್ಕಾಗಿ ನಾವೀನ್ಯತೆ ಮತ್ತು ಉದ್ಯಮಶೀಲತೆ ಆಧಾರಿತ ಬೆಳವಣಿಗೆ ಎಂಬ ವಿಶೇಷ ಧ್ಯೇಯವಾಕ್ಯದೊಂದಿಗೆ ನಡೆಯಲಿದೆ ಎಂದರು. ಸಮಾವೇಶದಲ್ಲಿ ಏರೋಸ್ಪೇಸ್ ತಂತ್ರಜ್ಞಾನಗಳ ಬೆಳವಣಿಗೆ, ಎಲ್ಲರಿಗೂ ಕೃತಕ ಬುದ್ದಿಮತ್ತೆ, ಕೃಷಿ, ಆಹಾರ, ಮಾರುಕಟ್ಟೆ ಸಂಪರ್ಕ ಕ್ಷೇತ್ರಗಳ ಮೇಲೆ ಗಂಭೀರ ಚರ್ಚೆ ನಡೆಯಲಿದೆ. ಸಮಾವೇಶದಲ್ಲಿ ದೇಶ ವಿದೇಶಗಳ ಹಲವು ಕಂಪನಿಗಳು ಭಾಗಿಯಾಗಲಿವೆ ಎಂದು ತಿಳಿಸಿದ್ದಾರೆ. ಈಗ ಪ್ರಕಟಣೆ, ಬಳಿಕ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಬೆಂಗಳೂರು ಉಪನಗರ ರೈಲು ಯೋಜನೆ ಸೇರಿದಂತೆ ರಾಜ್ಯದ ರೈಲ್ವೆ ಯೋಜನೆಗಳು, ವಿಮಾನ ನಿಲ್ದಾಣಗಳ ಅಭಿವೃದ್ಧಿ ಹಾಗೂ ಇತರೆ ಪ್ರಮುಖ ಮೂಲಸೌಲಭ್ಯ ಯೋಜನೆಗಳ ಪ್ರಗತಿ ಕುರಿತು ಮೂಲಸೌಲಭ್ಯ ಅಭಿವೃದ್ಧಿ ಇಲಾಖೆಯ ಹಿರಿಯ ಅಧಿಕಾರಿಗಳೊಂದಿಗೆ ನಡೆದ ಸಭೆಯಲ್ಲಿ ಸಮಗ್ರವಾಗಿ ಚರ್ಚಿಸಲಾಯಿತು ಎಂದು ಕೈಗಾರಿಕಾ ಖಾತೆ ಸಚಿವರಾದ ಎಂಬಿ ಪಾಟೀಲ್ ತಿಳಿಸಿದ್ದಾರೆ. ತಮ್ಮ ಎಕ್ಸ್ ಖಾತೆಯಲ್ಲಿ ಈ ಕುರಿತು ತಿಳಿಸಿರುವ ಅವರು, ಜೊತೆಗೆ ಪ್ರಗತಿಯಲ್ಲಿರುವ ಕಾಮಗಾರಿಗಳ ಅನುಷ್ಠಾನ ಸ್ಥಿತಿಯನ್ನು ಪರಿಶೀಲಿಸಿ ಭವಿಷ್ಯದಲ್ಲಿ ಕೈಗೊಳ್ಳಬೇಕಿರುವ ಯೋಜನೆಗಳ ಕುರಿತು ಅಭಿಪ್ರಾಯ ವಿನಿಮಯ ನಡೆಸಲಾಯಿತು. ಯೋಜನೆಗಳನ್ನು ನಿಗದಿತ ಅವಧಿಯೊಳಗೆ ತ್ವರಿತ ಹಾಗೂ ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸಲು ಅಗತ್ಯ ಕ್ರಮ ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಲಾಯಿತು ಎಂದಿದ್ದಾರೆ. ಬಾಲಕಾರ್ಮಿಕ ಪದ್ದತಿಯನ್ನು ಸಂಪೂರ್ಣವಾಗಿ ನಿರ್ಮೂಲನೆ ಮಾಡುವ ನಿಟ್ಟಿನಲ್ಲಿ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಲು ನಾಳೆ ಬೆಂಗಳೂರಿನಲ್ಲಿ ಬೃಹತ್ ಜಾಥಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಬಾಲಕಾರ್ಮಿಕ ಪದ್ದತಿಗೆ ರೆಡ್ ಕಾರ್ಡ್, ಮಕ್ಕಳಿಗೆ ನ್ಯಾಯಯುತ ಅವಕಾಶ, ವಯಸ್ಕರಿಗೆ ಗೌರವಾನ್ವಿತ ಕೆಲಸ ಎಂಬ ಘೋಷವಾಕ್ಯದೊಂದಿಗೆ ಈ ಬಾರಿಯ ವಿಶ್ವ ಬಾಲಕಾರ್ಮಿಕ ಪದ್ದತಿ ವಿರೋಧಿ ದಿನದ ಜಾಥಾ ಆಯೋಜಿಸಲಾಗಿದೆ. ನಾಳೆ ಬೆಳಗ್ಗೆ 8:30ಕ್ಕೆ ಬೆಂಗಳೂರಿನ ಕಂಠೀರವ ಹೊರಾಂಗಣ ಕ್ರೀಡಾಂಗಣದಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಚಾಲನೆ ನೀಡಲಿದ್ದಾರೆ. ಕಾರ್ಯಕ್ರಮದಲ್ಲಿ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಅವರು ಘನ ಉಪಸ್ಥಿತಿ ವಹಿಸಲಿದ್ದಾರೆ. ಜನಪ್ರತಿನಿಧಿಗಳು ಹಾಗೂ ಹಲವು ಹಿರಿಯ ಅಧಿಕಾರಿಗಳು ಉಪಸ್ಥಿತರಿರಲಿದ್ದಾರೆ ಎಂದು ಪ್ರಕಟಣೆ ತಿಳಿಸಿದೆ. ಮಾದಕ ವಸ್ತುಗಳು ಹಾಗೂ ಡ್ರಗ್ಸ್ ಬಳಕೆ ಹಾಗೂ ಮಾರಾಟ ಮಾಡುವವರ ಮೇಲೆ ಕಠಿಣ ಕಾನೂನು ಕ್ರಮಗಳನ್ನು ಜರುಗಿಸುವ ಮೂಲಕ ಮಾರಾಟ ಹಾಗೂ ಬಳಕೆಯನ್ನು ಶೂನ್ಯಕ್ಕೆ ಇಳಿಸಬೇಕು ಎಂದು ಕರ್ನಾಟಕ ವಿಧಾನಮಂಡಲ ಅಧೀನ ಶಾಸನ

0: ಚನಾ ಸಮಿತಿಯ ಅಧ್ಯಕ್ಷರು ಹಾಗೂ ಶಾಸಕ ಶ್ರೀನಿವಾಸ್ ತಿಳಿಸಿದ್ದಾರೆ. ಮೈಸೂರಿನಲ್ಲಿ ನಡೆದ ಕರ್ನಾಟಕ ವಿಧಾನಮಂಡಲ ಅಧೀನ ಶಾಸನ ರಚನಾ ಸಮಿತಿ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ಆಹಾರ ಪದಾರ್ಥಗಳಲ್ಲಿ ಫಾಸ್ಟ್ಫುಡ್ ಮಾರಾಟಗಾರರು ಕೃತಕ ಬಣ್ಣಗಳ ಬಳಕೆ ಮಾಡದಂತೆ ಆಹಾರ ಸುರಕ್ಷತಾ ಅಧಿಕಾರಿಗಳು ಗಮನಹರಿಸಬೇಕು. ಆಗಾಗ್ಗೆ ರಸ್ತೆ ಬದಿ ಆಹಾರ ಮಾರಾಟಗಾರರ ಕ್ಯಾಂಟೀನ್ಗಳ ಮೇಲೆ ಅನಿರೀಕ್ಷಿತ ದಾಳಿ ನಡೆಸಿ ತಪ್ಪಿದ್ದಲ್ಲಿ ದಂಡ ವಿಧಿಸಿ ಪ್ರಕರಣ ದಾಖಲಿಸಬೇಕು ಎಂದು ಸೂಚನೆ ನೀಡಿದರು. ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾದ ಅನ್ನಭಾಗ್ಯ ಅಕ್ಕಿಯನ್ನು ಪಡಿತರ ಚೀಟಿದಾರರಿಗೆ ಮೇ ಹಾಗೂ ಜೂನ್ ಮಾಹೆಯ ಎರಡು ತಿಂಗಳ ಅಕ್ಕಿಯನ್ನು ಒಂದೇ ಬಾರಿಗೆ ಹಂಚಿಕೆ ಮಾಡಲಾಗುವುದು ಎಂದು ವಿಜಯನಗರ ಜಿಲ್ಲಾಧಿಕಾರಿ ಕವಿತಾ ಎಸ್ ಮನ್ನಿಕೇರಿ ತಿಳಿಸಿದ್ದಾರೆ. ಅದರಂತೆ ಅಂತ್ಯೋದಯ ಕಾರ್ಡ್ ಹೊಂದಿದ ನಾಲ್ಕು ಸದಸ್ಯರಿರುವ ಪಡಿತರ ಚೀಟಿಗೆ ಮೇ ಮತ್ತು ಜೂನ್ ತಿಂಗಳ ತಲಾ 5 ಕೆಜಿ ಸೇರಿ ಒಟ್ಟು 10 ಕೆಜಿ ಅಕ್ಕಿ ವಿತರಿಸಲಾಗುವುದು. ಮೇ ಹಾಗೂ ಜೂನ್ ತಿಂಗಳ ಪಡಿತರವನ್ನು ಒಟ್ಟಿಗೆ ಪಡೆಯುವ ಸಂದರ್ಭದಲ್ಲಿ ಕಾರ್ಡುದಾರರು ತಾಂತ್ರಿಕ ದಾಖಲೀಕರಣಕ್ಕಾಗಿ ಎರಡು ಬಾರಿ ಹೆಬ್ಬೆಟ್ಟಿನ ಗುರುತು ನೀಡುವುದು ಕಡ್ಡಾಯವಾಗಿದೆ ಎಂದು ತಿಳಿಸಿದ್ದಾರೆ. ಕೃಷ್ಣಾ ಮೇಲ್ದಂಡೆ ಯೋಜನೆ ವ್ಯಾಪ್ತಿಯ ಪುನರ್ವಸತಿ ಮತ್ತು ಪುನರ್ ನಿರ್ಮಾಣ ಕಾಮಗಾರಿಗಳ ಪ್ರಗತಿ ಪರಿಶೀಲನೆ ಸಂಬಂಧ ಮಹತ್ವದ ಸಭೆ ಬಾಗಲಕೋಟೆ ನಗರದ ಕಚೇರಿಯಲ್ಲಿ ನಡೆಯಿತು. ಯೋಜನೆಯ ವಿವಿಧ ಹಂತಗಳ ಅನುಷ್ಠಾನ, ಪುನರ್ವಸತಿ ಕಾರ್ಯಗಳ ಪ್ರಗತಿ ಹಾಗೂ ಬಾಕಿ ಉಳಿದಿರುವ ಸಮಸ್ಯೆಗಳ ಕುರಿತು ಸಭೆಯಲ್ಲಿ ವಿಸ್ತಾರವಾಗಿ ಚರ್ಚಿಸಲಾಯಿತು. ಸಭೆಯಲ್ಲಿ ಕೃಷ್ಣಾ ಮೇಲ್ದಂಡೆ ಯೋಜನೆಯಿಂದ ಸ್ಥಳಾಂತರಗೊಂಡ ಕುಟುಂಬಗಳಿಗೆ ಕಲ್ಪಿಸಲಾಗುತ್ತಿರುವ ಪುನರ್ವಸತಿ ಸೌಲಭ್ಯಗಳು, ನಿವೇಶನ ಹಂಚಿಕೆ, ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿ, ಪರಿಹಾರ ವಿತರಣೆ, ರಸ್ತೆ, ಕುಡಿಯುವ ನೀರು, ವಿದ್ಯುತ್, ಶಾಲೆ ಹಾಗೂ ಆರೋಗ್ಯ ಸೇವೆಗಳ ವ್ಯವಸ್ಥೆ ಸೇರಿದಂತೆ ವಿವಿಧ ವಿಷಯಗಳ ಕುರಿತು ಪರಿಶೀಲನೆ ನಡೆಸಲಾಯಿತು. ಕರಾವಳಿ ಕರ್ನಾಟಕ ಮತ್ತು ದಕ್ಷಿಣ ಒಳನಾಡಿನಲ್ಲಿ ನೈಋತ್ಯ ಮುಂಗಾರು ಸಾಮಾನ್ಯವಾಗಿತ್ತು. ಮುಂದಿನ 5 ದಿನಗಳ ಕಾಲ ರಾಜ್ಯದ ಹಲವೆಡೆ ಭಾರೀ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಕರಾವಳಿ ಜಿಲ್ಲೆಗಳಲ್ಲಿ ನಿರಂತರ ಗಾಳಿಯೊಂದಿಗೆ ಭಾರೀ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಕರಾವಳಿ ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್ ಘೋಷಿಸಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಖಾತೆ ಹಂಚಿಕೆ ಅಸಮಾಧಾನ ಹಿನ್ನೆಲೆ ಪಕ್ಷದ ವರಿಷ್ಠರೊಂದಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಚರ್ಚೆ. ಕಳೆದ 12 ವರ್ಷಗಳಲ್ಲಿ ಭ್ರಷ್ಟಾಚಾರ ರಹಿತ ಉತ್ತಮ ಆಡಳಿತ ನೀಡಿದ ಹಿರಿಮೆ ಪ್ರಧಾನಿ ನರೇಂದ್ರ ಮೋದಿಯವರದು, ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ. ರಾಜ್ಯದ ಪ್ರಮುಖ ಮೂಲ ಸೌಲಭ್ಯ ಯೋಜನೆಗಳ ಪ್ರಗತಿ ಕುರಿತು ಮಹತ್ವದ ಸಭೆ ಚರ್ಚೆ, ಸಚಿವ ಎಂಬಿ ಪಾಟೀಲ್. ಬಾಲಕಾರ್ಮಿಕ ಪದ್ಧತಿ ನಿರ್ಮೂಲನೆ, ನಾಳೆ ಬೆಂಗಳೂರಿನಲ್ಲಿ ಬೃಹತ್ ಜಾಥಾ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 7:35.
1: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 7:15. ಭಾವಗೀತೆಗಳು ಎಂ ಡಿ ಪಲ್ಲವಿ ಅವರ ಧ್ವನಿಯಲ್ಲಿ ಭಾವಗೀತೆಗಳನ್ನು

0: ಇದುವರೆಗೆ ರಂಜಿನಿ ಪ್ರಭು ಮತ್ತು ಡಾಕ್ಟರ್ ಎಚ್ ಎಸ್ ವೆಂಕಟೇಶ್ ಮೂರ್ತಿಯವರ ರಚನೆಯ ಭಾವಗೀತೆಗಳನ್ನು ಎಂ ಡಿ ಪಲ್ಲವಿ ಅವರ ಧ್ವನಿಯಲ್ಲಿ ಕೇಳಿದಿರಿ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 7:30 ಪ್ರಕಟಣೆಗಳು.
1: ಈ ಭೂಮಿ ನಾವು ಸಂಪಾದಿಸಿದ್ದಲ್ಲ, ಪ್ರಾಣಿ ಸಂಕುಲ, ಕಗಕುಲ, ಸಸ್ಯರಾಶಿ, ಜಲ, ಶಿಲೆ, ಮಣ್ಣು, ಬೆಟ್ಟ, ಬಯಲು ಯಾವು ನಮ್ಮ ಸುತ್ತಲ್ಲ. ತಲೆ ತಲಾಂತರದಿಂದ ಮುಂದಿನ ತಲೆಮಾರಿಗೆ ಬಳುವಳಿಯಾಗಿ ಇರಿಸಿದ್ದು. ಇದನ್ನು ಸುಂದರವಾಗಿ ಉಳಿಸುವುದು, ಚೆನ್ನಾಗಿ ಬೆಳೆಸುವುದು, ಜಾಗರೂಕತೆಯಿಂದ ಬಳಸುವುದು ನಮ್ಮೆಲ್ಲರ ಕರ್ತವ್ಯ.

0: ನಿತ್ಯವೂ ನಮಗೆಲ್ಲ ಬೇಕು ನೀರು.
1: ಕೊರತೆಯಿಂದ ಕಾಣದಿರಲಿ ಕಣ್ಣೀರು,
2: ಪ್ರತಿ ಕೆಲಸದಲ್ಲಿ ಆಗಲಿ ನೀರಿನ ಉಳಿತಾಯ,
3: ಮಿತ ನೀರಿನ ಬಳಕೆಯಲ್ಲಿ ಇರಲಿ ಉಪಾಯ.
4: ಜಲವೇ ಜೀವ ಪಾರದಿರಲಿ ಅಭಾವ.
0: ಹಲವಾರು ಕಾರ್ಯಗಳಿಗೆ ಅಲ್ಪ ನೀರು ಸಾಕು.
2: ಬಳಸಿದ ನೀರು ಮರುಬಳಕೆ ಆಗಬೇಕು.
1: ವಾಹನದ ಮೇಲಿನ ಧೂಳನ್ನ ಬಟ್ಟೆಯಿಂದ ಕೊಡವಿಡಿ.
5: ಬಟ್ಟೆ ಪಾತ್ರೆ ತೊಳೆದ ನೀರನ್ನ ಗಿಡಗಳಿಗೆ ಉಣಿಸಿ.
2: ನಿತ್ಯವೂ ನೀರು ಪೋಲಾಗದಂತೆ ಗಮನಿಸಿ.

0: ನಿಮ್ಮ ವ್ಯಾಪಾರವನ್ನು ಬೆಳೆಸಲು ಆಕಾಶವಾಣಿಯ ಬೆಂಬಲ ಪಡೆಯಿರಿ ಹಾಗೂ ಆಕಾಶದೆತ್ತರಕ್ಕೆ ವಿಸ್ತರಿಸಿ.
1: ನಿಮ್ಮ ವ್ಯಾಪಾರ ಸ್ಥಳೀಯ, ರಾಜ್ಯ ಅಥವಾ ರಾಷ್ಟ್ರೀಯ ವ್ಯಾಪ್ತಿ ಯಾವುದೇ ಆಗಿರಲಿ, ಆಕಾಶವಾಣಿ ನೀಡುತ್ತದೆ ನಿಮಗೆ ಗ್ರಾಹಕರ ಸುರಿಮಳೆ.
0: ಈಗ ನೀವಿರುವ ಸ್ಥಳದಿಂದಲೇ ದೇಶದ ಯಾವುದೇ ಆಕಾಶವಾಣಿ ಕೇಂದ್ರಕ್ಕೆ ಜಾಹೀರಾತುಗಳನ್ನು ನೀಡಬಹುದು.
1: ಆಕಾಶವಾಣಿಯ ಯಾವುದೇ ವಾಹಿನಿಗಳಿಗೆ ಜಾಹೀರಾತು ನೀಡುವುದು ಸರಳ ಸುಲಭ.
0: ಕಡಿಮೆ ವೆಚ್ಚದಲ್ಲಿ ಜಾಹೀರಾತು ನೀಡಲು ಸಂಪರ್ಕಿಸಿ 8700014242
1: 8700014242.

0: ಯಾವುದೇ ವಸ್ತುವನ್ನ ವ್ಯರ್ಥವೆಂದು ಎಸೆಯುವ ಮುನ್ನ ಅದನ್ನು ಮತ್ತೆ ಬಳಸಬಹುದೇ ಪರೀಕ್ಷಿಸಿ. ವ್ಯರ್ಥ ವಸ್ತುವಿನ ಪುನರ್ಬಳಕೆಯಿಂದ ಪರಿಸರ ಮಲಿನತೆ ಕಡಿಮೆಯಾಗುತ್ತದೆ.
1: ಇದುವರೆಗೆ ಪ್ರಕಟಣೆಗಳನ್ನು ಕೇಳಿದ್ರಿ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 7:34 ಆಗುತ್ತಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ ಮೊದಲಿಗೆ ಪ್ರಕಟಣೆಗಳು, ನಂತರ ಕನ್ನಡದಲ್ಲಿ ವಾರ್ತೆಗಳು 7:35.
2: ಇದು ಆಕಾಶವಾಣಿ.

0: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಎಚ್ ಚೇತನ ರಾಜೇಂದ್ರ. ಮುಖ್ಯಾಂಶಗಳು. ನವದೆಹಲಿಯಲ್ಲಿ ಇಂದು ಪ್ರಧಾನಿ ನರೇಂದ್ರ ಮೋದಿ ಅಧ್ಯಕ್ಷತೆಯಲ್ಲಿ ನೀತಿ ಆಯೋಗದ 11ನೇ ಆಡಳಿತ ಮಂಡಳಿ ಸಭೆ. ಪ್ರಧಾನಮಂತ್ರಿ ಸೂರ್ಯಘರ್ ಯೋಜನೆ ನಾಗರಿಕರನ್ನು ಶುದ್ಧ ಇಂಧನ ಉತ್ಪಾದಕರನ್ನಾಗಿ ಪರಿವರ್ತಿಸಿದೆ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ಬಲ್ಗೇರಿಯಾ ಪ್ರಧಾನಿಯೊಂದಿಗೆ ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಮಾತುಕತೆ. ಆಸ್ಟ್ರೇಲಿಯನ್ ಓಪನ್ ಬ್ಯಾಡ್ಮಿಂಟನ್ ಮಹಿಳಾ ಸಿಂಗಲ್ಸ್ ವಿಭಾಗದ ಪ್ರೀ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿಂದು ಪಿವಿ ಸಿಂಧು ಇಶಾರಾಣಿ ಮುಖಾಮುಖಿ. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ಅಧ್ಯಕ್ಷತೆಯಲ್ಲಿ ಇಂದು ನವದೆಹಲಿಯ ರಾಷ್ಟಪತಿ ಭವನ ಸಾಂಸ್ಕೃತಿಕ ಕೇಂದ್ರದಲ್ಲಿ ನೀತಿ ಆಯೋಗದ 11ನೇ ಆಡಳಿತ ಮಂಡಳಿ ಸಭೆ ನಡೆಯಲಿದೆ. ಈ ವರ್ಷ 2047ರ ವೇಳೆಗೆ ವಿಕಸಿತ ಭಾರತಕ್ಕಾಗಿ ಅಂತರ್ಗತ ಮಾನವ ಅಭಿವೃದ್ಧಿ ವಿಷಯದ ಅಡಿಯಲ್ಲಿ ಸಭೆ ಆಯೋಜಿಸಲಾಗಿದೆ. ಎಲ್ಲ ವರ್ಗ ಹಾಗೂ ಪ್ರದೇಶಗಳ ನಾಗರಿಕರ ಯೋಗಕ್ಷೇಮ ಮತ್ತು ಅಭಿವೃದ್ಧಿಯನ್ನು ಸಾಕಾರಗೊಳಿಸಿ ಅವುಗಳನ್ನು ಅಳೆಯಬಹುದಾದ ಫಲಿತಾಂಶಗಳಾಗಿ ಪರಿವರ್ತಿಸುವ ಕುರಿತು ಸಭೆಯಲ್ಲಿ ಚರ್ಚಿಸಲಾಗುವುದು. ವಿವಿಧ ರಾಜ್ಯಗಳ ಮುಖ್ಯಮಂತ್ರಿಗಳು ಮತ್ತು ಲೆಫ್ಟಿನೆಂಟ್ ಗವರ್ನರ್ಗಳು ಪಾಲ್ಗೊಳ್ಳಲಿರುವ ಈ ಸಭೆಯಲ್ಲಿ ನಾಲ್ಕು ಪ್ರಮುಖ ಸ್ತಂಭಗಳಾದ ಮಾನವ ಬಂಡವಾಳ ಮತ್ತು ಕೌಶಲ್ಯಾಭಿವೃದ್ಧಿ, ಉದ್ಯೋಗ ಉದ್ಯಮಶೀಲತೆ ಮತ್ತು ವಿಕೇಂದ್ರೀಕೃತ ಬೆಳವಣಿಗೆ, ಆರೋಗ್ಯ ಪೋಷಣೆ ಮತ್ತು ಯೋಗಕ್ಷೇಮ ಹಾಗೂ ಎಲ್ಲರಿಗೂ ಸಮಾನತೆ ಮತ್ತು ಗೌರವದ ಚೌಕಟ್ಟಿನ ಕುರಿತು ಪ್ರಮುಖವಾಗಿ ಚರ್ಚಿಸಲಾಗುವುದು. ದೇಶಾದ್ಯಂತ ಉದ್ಯಮಶೀಲತೆ ಮತ್ತು ಸುಸ್ಥಿರ ಉದ್ಯೋಗಾವಕಾಶಗಳ ಸೃಷ್ಟಿಗೆ ಒತ್ತು ನೀಡಲಾಗುವುದು. ಪ್ರಧಾನಮಂತ್ರಿ ಸೂರ್ಯಘರ್ ಯೋಜನೆಯು ಸುಮಾರು 42 ಲಕ್ಷ ಮನೆಗಳಿಗೆ ಪ್ರಯೋಜನವನ್ನು ನೀಡಿದೆ. ಅಲ್ಲದೆ ನಾಗರಿಕರನ್ನು ಗ್ರಾಹಕರಿಂದ ಶುದ್ದ ಇಂಧನ ಉತ್ಪಾದಕರನ್ನಾಗಿ ಪರಿವರ್ತಿಸಿದೆ ಎಂದು ಕೇಂದ್ರ ನವ ಮತ್ತು ನವೀಕರಿಸಬಹುದಾದ ಇಂಧನ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ನವದೆಹಲಿಯಲ್ಲಿ ನಡೆದ ಕಾರ್ಯಕ್ರಮವೊಂದರಲ್ಲಿ ಉದ್ದೇಶಿಸಿ ಮಾತನಾಡಿದ ಸಚಿವರು, ವಿದ್ಯುತ್ ಬಿಲ್ಗಳನ್ನು ಸರಾಸರಿ ಶೇಕಡಾ 71ರಷ್ಟು ಕಡಿಮೆ ಮಾಡಲಾಗಿದೆ. ಅನೇಕ ಫಲಾನುಭವಿಗಳು ಶೂನ್ಯ ವಿದ್ಯುತ್ ಬಿಲ್ಗಳನ್ನು ದಾಖಲಿಸಿದ್ದಾರೆ ಎಂದರು. ಪ್ರಧಾನಮಂತ್ರಿ ಸೂರ್ಯಘರ್ ಮತ್ತು ಪಿಎಂ ಕುಸುಮ್ನಂತಹ ಉಪಕ್ರಮಗಳು ನವೀಕರಿಸಬಹುದಾದ ಇಂಧನ ಪ್ರವೇಶವನ್ನು ವಿಸ್ತರಿಸಲು ಹಾಗೂ ಸುಸ್ಥಿರ ಅಭಿವೃದ್ಧಿಯ ಮೂಲಕ ನಾಗರಿಕರನ್ನು ಸಬಲೀಕರಣಗೊಳಿಸುವ ಸರ್ಕಾರದ ಬದ್ದತೆಯನ್ನು ಪ್ರತಿಬಿಂಬಿಸುತ್ತವೆ ಎಂದು ಹೇಳಿದ್ದಾರೆ. ಪವನ ಜಲ ಸೌರ ಯೋಜನೆಗಳು ಸೇರಿದಂತೆ ನವೀಕರಿಸಬಹುದಾದ ಇಂಧನ ಉಪಕ್ರಮಗಳು ಸುಸ್ಥಿರ ಬೆಳವಣಿಗೆಗೆ ಹೊಸ ಅವಕಾಶಗಳನ್ನು ಸೃಷ್ಟಿಸುತ್ತಿವೆ ಎಂದು ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದರು. ಇದೇ ವೇಳೆ ಸಣ್ಣ ಜಲವಿದ್ಯುತ್ ಅಭಿವೃದ್ಧಿ ಯೋಜನೆಗಳಿಗಾಗಿ ಆನ್ಲೈನ್ ಪೋರ್ಟಲ್ಗೆ ಸಚಿವರು ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ರಾಷ್ಟೀಯ ಸೌರಶಕ್ತಿ ಸಂಸ್ಥೆ ಮತ್ತು ಮಿಲಿಟರಿ ಇಂಜಿನಿಯರಿಂಗ್ ಸೇವೆಗಳ ನಡುವೆ ಒಪ್ಪಂದಕ್ಕೆ ಸಹಿ ಹಾಕಲಾಯಿತು. ದೇಶದ 140 ಕೋಟಿ ನಾಗರಿಕರ ಆಕಾಂಕ್ಷೆಗಳು ಎಲ್ಲ ರೀತಿಯಲ್ಲೂ ಈಡೇರಿಸುವುದಾಗಿ ಪ್ರಧಾನಿ ನರೇಂದ್ರ ಮೋದಿ ಭರವಸೆ ನೀಡಿದ್ದಾರೆ. ನವದೆಹಲಿಯ ಭಾರತ ಮಂಟಪಂನಲ್ಲಿ ನಿನ್ನೆ ನಡೆದ ಎನ್ಡಿಎ ಸಮಾವೇಶವನ್ನುದ್ದೇಶಿಸಿ ಮಾತನಾಡಿದ ಅವರು, ಎನ್ಡಿಎ ಯಾವಾಗಲೂ ದೇಶದ ವಿಶ್ವಾಸವನ್ನು ಬಲಪಡಿಸಿದೆ ಎಂದು ಹೇಳಿದರು. ಕಾಂಗ್ರೆಸ್ ದ್ರೋಹ ಮಾಡಿದ ನಂತರ ದೇಶದ ಜನರು ವಿಶ್ವಾಸದಿಂದ ಎನ್ಡಿಎ ಸರ್ಕಾರಕ್ಕೆ ಬಲ ನೀಡಿದ್ದಾರೆ. 2014ರಲ್ಲಿ ಉದಯಿಸುತ್ತಿದ್ದ ಭರವಸೆಯ ಸೂರ್ಯ ಇಂದು ನವೀಕೃತ ವಿಶ್ವಾಸದ ಕಿರಣವಾಗಿ ರೂಪಾಂತರಗೊಂಡಿದೆ ಎಂದು ಅವರು ಪ್ರತಿಪಾದಿಸಿದರು. ಸರಿಯಾದ ಉದ್ದೇಶದಿಂದ ಸರ್ಕಾರ ನಡೆಸಿದಾಗ ಅಭಿವೃದ್ಧಿಯು ತ್ವರಿತಗತಿಯಲ್ಲಿ ನಡೆಯುತ್ತದೆ ಎಂಬುದನ್ನು ದೇಶದ ಜನರು ಮೊದಲ ಬಾರಿಗೆ ನೋಡಿದ್ದಾರೆ ಎಂದು ಅವರು ತಿಳಿಸಿದರು. ಪ್ರಪಂಚದಾದ್ಯಂತ ಪ್ರಮುಖ ದೇಶಗಳ ಆರ್ಥಿಕತೆಗಳು ಸಂಕಷ್ಟದಲ್ಲಿರುವ ಸಮಯದಲ್ಲಿ ಭಾರತ 2025-26ರಲ್ಲಿ ಶೇಕಡಾ 7.7ರಷ್ಟು ಬೆಳವಣಿಗೆ ದರವನ್ನು ಸಾಧಿಸಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ತಿಳಿಸಿದ್ದಾರೆ. ಭಾರತದ ಇತಿಹಾಸದಲ್ಲೇ ಅತ್ಯಂತ ಸುದೀರ್ಘ ಅವಧಿಗೆ ಸತತವಾಗಿ ಚುನಾಯಿತರಾದ ಪ್ರಧಾನಮಂತ್ರಿ ಎಂಬ ಐತಿಹಾಸಿಕ ಸಾಧನೆ ಮಾಡಿರುವ ಪ್ರಧಾನಿ ನರೇಂದ್ರ ಮೋದಿ ಅವರ ನಾಯಕತ್ವವನ್ನು ಶ್ಲಾಘಿಸಿ ಎನ್ಡಿಎ ಮೈತ್ರಿಕೂಟ ವಿಶೇಷ ನಿರ್ಣಯವನ್ನು ಅಂಗೀಕರಿಸಿದೆ. ನವದೆಹಲಿಯ ಭಾರತ್ ಮಂಟಪಂನಲ್ಲಿ ನಿನ್ನೆ ಆಯೋಜಿಸಿದ್ದ ಎನ್ಡಿಎ ಮೈತ್ರಿಕೂಟದ ಬೃಹತ್ ಸಮಾವೇಶದಲ್ಲಿ ಈ ನಿರ್ಣಯವನ್ನು ಮಂಡಿಸಲಾಗಿದೆ. ಕೇಂದ್ರದಲ್ಲಿ ಎನ್ಡಿಎ ಸರ್ಕಾರ ಯಶಸ್ವಿಯಾಗಿ 12 ವರ್ಷಗಳನ್ನು ಪೂರೈಸಿರುವ ಮತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ಸುದೀರ್ಘ ಕಾಲ ನಿರಂತರವಾಗಿ ಸೇವೆ ಸಲ್ಲಿಸಿದ ಚುನಾಯಿತ ಪ್ರಧಾನಿ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿರುವುದನ್ನು ಆಚರಿಸಲು ಈ ವಿಶೇಷ ಸಭೆಯನ್ನು ಆಯೋಜಿಸಲಾಗಿತ್ತು. ಸಭೆಯಲ್ಲಿ ನಿರ್ಣಯವನ್ನು ಮಂಡಿಸಿ ಮಾತನಾಡಿದ ಆಂಧ್ರಪ್ರದೇಶದ ಮುಖ್ಯಮಂತ್ರಿ ಎನ್ ಚಂದ್ರಬಾಬು ನಾಯ್ಡು, ಭಾರತದ ಇತಿಹಾಸದಲ್ಲೇ ಸುದೀರ್ಘ ಅವಧಿಗೆ ನಿರಂತರವಾಗಿ ಚುನಾಯಿತರಾದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಸಲ್ಲಿಸುತ್ತಿರುವ ಐತಿಹಾಸಿಕ ಗೌರವ ಇದಾಗಿದೆ. ಈ ಮಹಾನ್ ರಾಷ್ಟವನ್ನು ಮುನ್ನಡೆಸಲು ಹಾಗೂ ದೇಶದ ಸೇವೆ ಮಾಡಲು ಅವರು ಸರಿಯಾದ ಸಮಯದಲ್ಲಿ ಸರಿಯಾದ ಸ್ಥಳದಲ್ಲಿ ಇರುವ ಅತ್ಯಂತ ಸೂಕ್ತ ನಾಯಕರಾಗಿದ್ದಾರೆ ಎಂದು ಪ್ರಶಂಸಿಸಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ನಿನ್ನೆ ಸೋಫಿಯಾದಲ್ಲಿ ಬಲ್ಗೇರಿಯಾ ಪ್ರಧಾನಿ ರುಮೆನ್ ರಾದೇವ್ ಅವರನ್ನು ಭೇಟಿಯಾಗಿ ಮಾತುಕತೆ ನಡೆಸಿದರು. ಭಾರತದ ದೃಢವಾದ ದ್ವಿಪಕ್ಷೀಯ ಸಂಬಂಧಗಳು ಬಲಿಷ್ಠವಾಗುತ್ತಿರುವ ಭಾರತ ಬಲ್ಗೇರಿಯಾ ಕಾರ್ಯತಂತ್ರದ ಪಾಲುದಾರಿಕೆಯಿಂದ ಸೃಷ್ಟಿಯಾದ ಇತ್ತೀಚಿನ ಅವಕಾಶಗಳು ಮತ್ತು ಅಸ್ಥಿರ ಜಗತ್ತಿನಲ್ಲಿ ಹೆಚ್ಚುತ್ತಿರುವ ಅಪಾಯಗಳನ್ನು ತಗ್ಗಿಸಲು ನಿಕಟ ದ್ವಿಪಕ್ಷೀಯ ಸಹಕಾರದ ಅಗತ್ಯವನ್ನು ಡಾ ಎಸ್ ಜೈಶಂಕರ್ ಒತ್ತಿ ಹೇಳಿದ್ದಾರೆ. ವ್ಯಾಪಾರ ಮತ್ತು ಹೂಡಿಕೆ, ಔಷಧ, ಅರೆವಾಹಕಗಳು, ಕೃತಕ ಬುದ್ದಿಮತ್ತೆ, ಬಾಹ್ಯಾಕಾಶ, ರಕ್ಷಣೆ, ಪ್ರವಾಸೋದ್ಯಮ ಮತ್ತು ಸೃಜನಶೀಲ ಮನರಂಜನಾ ಉದ್ಯಮದಲ್ಲಿ ಎರಡೂ ದೇಶಗಳ ನಡುವಿನ ಸಹಯೋಗದ ಕುರಿತು ಉಭಯ ನಾಯಕರು ಚರ್ಚಿಸಿದರು. ಅಲ್ಲದೆ ಪರಸ್ಪರ ಆಸಕ್ತಿಯ ಪ್ರಾದೇಶಿಕ ಮತ್ತು ಜಾಗತಿಕ ವಿಷಯಗಳ ಕುರಿತು ಅವರು ಅಭಿಪ್ರಾಯಗಳನ್ನು ವಿನಿಮಯ ಮಾಡಿಕೊಂಡರು. ಇದಕ್ಕೂ ಮುನ್ನ ಡಾ ಎಸ್ ಜೈಶಂಕರ್ ಸೋಫಿಯಾದಲ್ಲಿರುವ ರಾಷ್ಟೀಯ ವಸ್ತು ಸಂಗ್ರಹಾಲಯಕ್ಕೆ ಭೇಟಿ ನೀಡಿದರು. ಕೇಂದ್ರ ಸಂಸ್ಕೃತಿ ಸಚಿವಾಲಯ 2024-25 ಸಾಲಿನ ಸಂಗೀತ ನಾಟಕ ಅಕಾಡೆಮಿ ಫೆಲೋಶಿಪ್, ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿ ಹಾಗೂ ಉಸ್ತಾದ್ ಬಿಸ್ಮಿಲ್ಲಾ ಖಾನ್ ಯುವ ಪುರಸ್ಕಾರಗಳನ್ನು ಘೋಷಿಸಿದೆ. ಸಂಗೀತ, ನೃತ್ಯ, ರಂಗಭೂಮಿ, ಸಾಂಪ್ರದಾಯಿಕ, ಜಾನಪದ, ಬುಡಕಟ್ಟು ಕಲೆ ಹಾಗೂ ಗೊಂಬೆಯಾಟ ಸೇರಿದಂತೆ ವಿವಿಧ ಪ್ರದರ್ಶನ ಕಲಾಕ್ಷೇತ್ರಗಳಿಗೆ ಸಂಬಂಧಿಸಿದ ಒಟ್ಟು 108 ಕಲಾವಿದರನ್ನು 2024-25 ಸಾಲಿನ ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿಗೆ ಅಕಾಡೆಮಿ ಆಯ್ಕೆ ಮಾಡಿದೆ. ಜೊತೆಗೆ 2024-25 ಸಾಲಿನ ಉಸ್ತಾದ್ ಬಿಸ್ಮಿಲ್ಲಾ ಖಾನ್ ಯುವ ಪುರಸ್ಕಾರಕ್ಕಾಗಿ 106 ಯುವ ಕಲಾವಿದರನ್ನು ಆಯ್ಕೆ ಮಾಡಲಾಗಿದೆ. ಉಸ್ತಾದ್ ಬಿಸ್ಮಿಲ್ಲಾ ಖಾನ್ ಯುವ ಪುರಸ್ಕಾರ ಪ್ರಶಸ್ತಿ ಪುರಸ್ಕಾರದೊಂದಿಗೆ

0: 25,000 ರೂಪಾಯಿ ನಗದು ಬಹುಮಾನವನ್ನು ಒಳಗೊಂಡಿದೆ. ಅಕಾಡೆಮಿ ಫೆಲೋಶಿಪ್ 3,00,000 ರೂಪಾಯಿ ನಗದು ಬಹುಮಾನ ಹೊಂದಿದ್ದರೆ ಅಕಾಡೆಮಿ ಪ್ರಶಸ್ತಿಯು ಪುರಸ್ಕಾರದೊಂದಿಗೆ 1,00,000 ರೂಪಾಯಿ ನಗದು ಬಹುಮಾನ ಒಳಗೊಂಡಿದೆ. ಸಂಗೀತ ನಾಟಕ ಅಕಾಡೆಮಿ ಫೆಲೋಶಿಪ್ ಮತ್ತು ಪ್ರಶಸ್ತಿಗಳನ್ನು ವಿಶೇಷ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ರಾಷ್ಟಪತಿಗಳು ವಿತರಿಸಲಿದ್ದಾರೆ ಎಂದು ಸಚಿವಾಲಯ ತಿಳಿಸಿದೆ. ಪ್ರಯಾಣಿಕರ ಸುರಕ್ಷತೆಯನ್ನು ಮತ್ತಷ್ಟು ಬಲಪಡಿಸುವ ಉದ್ದೇಶದಿಂದ ಭಾರತೀಯ ರೈಲ್ವೆ ದೇಶಾದ್ಯಂತ ರೈಲು ನಿಲ್ದಾಣಗಳಲ್ಲಿ ಅಗ್ನಿ ಸುರಕ್ಷತಾ ಲೆಕ್ಕ ಪರಿಶೋಧನೆ ಆರಂಭಿಸಿದೆ. ಅಸ್ತಿತ್ವದಲ್ಲಿರುವ ಅಗ್ನಿ ಸುರಕ್ಷತಾ ವ್ಯವಸ್ಥೆಗಳ ಕಾರ್ಯಕ್ಷಮತೆಯನ್ನು ಪರಿಶೀಲಿಸುವುದು ಹಾಗೂ ಸುಧಾರಣೆ ಅಗತ್ಯವಿರುವ ಕ್ಷೇತ್ರಗಳನ್ನು ಗುರುತಿಸುವುದು ಈ ಉಪಕ್ರಮದ ಪ್ರಮುಖ ಉದ್ದೇಶವಾಗಿದೆ. ಇದರಿಂದ ಪ್ರಯಾಣಿಕರ ಸುರಕ್ಷತೆ ಹೆಚ್ಚುವುದರ ಜೊತೆಗೆ ರೈಲ್ವೆ ಆಸ್ತಿಗಳ ರಕ್ಷಣೆಯೂ ಖಾತ್ರಿಯಾಗಲಿದೆ. ಈ ಕುರಿತು ಮಾಹಿತಿ ನೀಡಿರುವ ರೈಲ್ವೆ ಸಚಿವಾಲಯ, ರೈಲು ನಿಲ್ದಾಣಗಳಲ್ಲಿನ ಕಟ್ಟಡಗಳು, ವಿದ್ಯುತ್ ವ್ಯವಸ್ಥೆ, ಹವಾನಿಯಂತ್ರಣ ವ್ಯವಸ್ಥೆ, ತುರ್ತು ನಿರ್ಗಮನ ಮಾರ್ಗಗಳು ಹಾಗೂ ಅಗ್ನಿಶಾಮಕ ಸಾಧನಗಳು ಸೇರಿದಂತೆ ಎಲ್ಲಾ ಪ್ರಮುಖ ಸುರಕ್ಷತಾ ಮೂಲಸೌಕರ್ಯ ಪರಿಶೀಲನೆ ನಡೆಸಲಾಗುವುದು ಎಂದು ಸಚಿವಾಲಯ ತಿಳಿಸಿದೆ. ಅಗ್ನಿ ಅವಘಡ ಸೇರಿದಂತೆ ಯಾವುದೇ ತುರ್ತು ಪರಿಸ್ಥಿತಿಗೆ ಪರಿಣಾಮಕಾರಿಯಾಗಿ ಸ್ಪಂದಿಸುವ ಸನ್ನದ್ದತೆ ರೈಲು ನಿಲ್ದಾಣಗಳಲ್ಲಿ ಇದೆಯೇ ಎಂಬುದನ್ನು ಖಚಿತಪಡಿಸಿಕೊಳ್ಳುವುದು ಈ ಲೆಕ್ಕ ಪರಿಶೋಧನೆಯ ಉದ್ದೇಶವಾಗಿದೆ. ಸಿಡ್ನಿಯಲ್ಲಿ ನಡೆಯುತ್ತಿರುವ ಆಸ್ಟ್ರೇಲಿಯನ್ ಓಪನ್ ಬ್ಯಾಡ್ಮಿಂಟನ್ ಪಂದ್ಯಾವಳಿಯ ಮಹಿಳಾ ಸಿಂಗಲ್ಸ್ ವಿಭಾಗದಲ್ಲಿ ಭಾರತದ ಪಿವಿ ಸಿಂಧು ಮತ್ತು ತನ್ವಿ ಶರ್ಮಾ ಪ್ರೀಕ್ವಾರ್ಟರ್ ಫೈನಲ್ಗೆ ಪ್ರವೇಶಿಸಿದ್ದಾರೆ. ಮೊದಲ ಸುತ್ತಿನ ಪಂದ್ಯದಲ್ಲಿ ಸಿಂಧು ಪೆರುವಿನ ವಿಶ್ವದ 76ನೇ ಶ್ರೇಯಾಂಕದ ಆಟಗಾರ್ತಿ ಇನೆಸ್ ಕ್ಯಾಸ್ಟಿಲ್ಲೋ ಅವರನ್ನು 21-13, 21-11 ನೇರ ಸೆಟ್ಗಳಿಂದ ಸೋಲಿಸಿದರು. ಮತ್ತೊಂದು ಪಂದ್ಯದಲ್ಲಿ ತನ್ವಿ ಶರ್ಮಾ ಚೈನೀಸ್ ತೈಪೆಯ ಚಿಯೋಪಿನ್ ಚಿಯಾನ್ ವಿರುದ್ಧ 21-12, 22-20 ಅಂತರದಲ್ಲಿ ಜಯಗಳಿಸಿದ್ದಾರೆ. ಇಂದು ನಡೆಯಲಿರುವ ಪ್ರೀಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಪಿವಿ ಸಿಂಧು ಭಾರತದವರೇ ಆದ ಇಶಾರಾಣಿ ಬರುವ ಅವರನ್ನು ಎದುರಿಸಲಿದ್ದಾರೆ. ತನ್ವಿ ಅವರು ಭಾರತದವರೇ ಆದ ಮಾಳವಿಕಾ ಬನ್ಸೋದ್ ಅವರೊಂದಿಗೆ ಸೆಣಸಲಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನವದೆಹಲಿಯಲ್ಲಿ ಇಂದು ಪ್ರಧಾನಿ ನರೇಂದ್ರ ಮೋದಿ ಅಧ್ಯಕ್ಷತೆಯಲ್ಲಿ ನೀತಿ ಆಯೋಗದ 11ನೇ ಆಡಳಿತ ಮಂಡಳಿ ಸಭೆ. ಪ್ರಧಾನಮಂತ್ರಿ ಸೂರ್ಯಘರ್ ಯೋಜನೆ ನಾಗರಿಕರನ್ನು ಶುದ್ಧ ಇಂಧನ ಉತ್ಪಾದಕರನ್ನಾಗಿ ಪರಿವರ್ತಿಸಿದೆ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ಬಲ್ಗೇರಿಯಾ ಪ್ರಧಾನಿಯೊಂದಿಗೆ ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಮಾತುಕತೆ. ಆಸ್ಟ್ರೇಲಿಯನ್ ಓಪನ್ ಬ್ಯಾಡ್ಮಿಂಟನ್ ಮಹಿಳಾ ಸಿಂಗಲ್ಸ್ ವಿಭಾಗದ ಪ್ರೀಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಪಿವಿ ಸಿಂಧು ಇಶಾರಾಣಿ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12 ಗಂಟೆಗೆ.
1: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 7:45. ಚಿತ್ರಗೀತೆಗಳು ಮೊದಲಿಗೆ ಕೇಳಿ. ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿ, ಸಂಗೀತ ಎಂ ರಂಗಾರಾವ್, ಸಾಹಿತ್ಯ ಚಿ ಉದಯಶಂಕರ್ ಅವರದು ಚಿತ್ರ ಹೊಸ ಬೆಳಕು.

ಕಣ್ಣಿದ್ದರೆ ಅಲ್ಲವೇ ಈ ಸುಂದರ ಜಗತ್ತನ್ನು ಸವಿಯಲು ಸಾಧ್ಯ. ಆದರೆ ವಯೋಸಹಜವಾಗಿ ಅಥವಾ ದೃಷ್ಟಿದೋಷದಿಂದಾಗಿ ಸಾವಿರಾರು ಬಡವರು ಕತ್ತಲಲ್ಲಿ ಕಳೆಯುತ್ತಿದ್ದಾರೆ. ಅವರ ಬದುಕಿಗೆ ಬೆಳಕಾಗಲೆಂದೇ ಬಂದಿದೆ ಆಶಾಕಿರಣ ಯೋಜನೆ. ಬಡವರ ಬಾಳಿನ ಕತ್ತಲೆ ಅಳಿಸಿ ಹೊಸ ಬೆಳಕು ನೀಡುವುದೇ ಆಶಾಕಿರಣ ಯೋಜನೆಯ ಆಶಯ. ಆಶಾಕಿರಣ ಯೋಜನೆಯಡಿ 6 ಲಕ್ಷಕ್ಕೂ ಅಧಿಕ ಜನರಿಗೆ ಉಚಿತ ಕನ್ನಡಕ ನೀಡಲಾಗಿದ್ದು 4 ಲಕ್ಷಕ್ಕೂ ಹೆಚ್ಚು ಜನರಿಗೆ ಉಚಿತ ಶಸ್ತ್ರಚಿಕಿತ್ಸೆ ಮಾಡಲಾಗಿದೆ. ಈ ಸೇವೆಯ ಲಾಭ ಪಡೆಯಲು ನಿಮ್ಮ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಇಂದೇ ಭೇಟಿ ನೀಡಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.

0: ಡಾಕ್ಟರ್ ಸುರ್ಗಿಮಠ್ ಟ್ರಸ್ಟ್ ಆಸ್ಪತ್ರೆಯಲ್ಲಿ ನಿಮಗೆ ಉಚಿತವಾಗಿ ಎಲ್ಲಾ ವಿಭಾಗಗಳ ಪರಿಣಿತ ತಜ್ಞ ವೈದ್ಯರು ಆರೋಗ್ಯ ತಪಾಸಣೆ ಮಾಡಿ ಪರೀಕ್ಷಿಸಿ ಔಷಧಿಗಳನ್ನು ವಿತರಿಸುತ್ತಾರೆ. ನಿಮ್ಮ ಉತ್ತಮ ಆರೋಗ್ಯಕ್ಕಾಗಿ ಹಿಂದೆ ಭೇಟಿ ಕೊಡಿ. ಡಾಕ್ಟರ್ ಸುರ್ಗಿಮಠ್ ಟ್ರಸ್ಟ್ ಆಸ್ಪತ್ರೆ, ಹೊಸಳ್ಳಿ ರಸ್ತೆ, ಯಾದಗಿರಿ. ದೂರವಾಣಿ ಸಂಖ್ಯೆ 9986568649.
1: ಇದು ನನ್ನ ಮಗನ ಧ್ವನಿ. ಯಾವಾಗ ಅಂದ್ರೆ ಅವನ ಹೊಟ್ಟೆ ತುಂಬದಾಗ. ಇದು ನನ್ನ ಮಗ ಆಟ ಆಡ್ಬೇಕಾದಾಗಿನ ಧ್ವನಿ. ಇದು ನನ್ನ ಮಗನ ಧ್ವನಿ. ಯಾವಾಗ ಅಂದ್ರೆ ಅವನ ಉಸಿರಾಟದಲ್ಲಿ ತೊಂದರೆ ಆದಾಗ. ಕೆಮ್ಮು, ನೆಗಡಿ, ತೀವ್ರ ಜ್ವರ, ಪಕ್ಕೆ ಸೆಳೆತ ಅಥವಾ ವೇಗವಾಗಿ ಉಸಿರಾಡ್ತಾ ಇದ್ರೆ ಇವು

0: ಆರ್ಬಿಐ ಹೇಳುತ್ತೆ.
1: ಸರಿಯಾದ ಆರ್ಥಿಕ ಅಭ್ಯಾಸ ನಿಮ್ಮನ್ನು ಕಾಪಾಡುತ್ತೆ.
2: ಕೊನೆಯಲ್ಲಿ ಕೇಳಿ ಆಟೋ ರಾಜ ಚಿತ್ರದ ಒಂದು ಗೀತೆ, ಹಾಡಿದರೆ ಜಾನಕಿ, ಸಂಗೀತ ರಾಜನ್ ನಾಗೇಂದ್ರ, ಸಾಹಿತ್ಯ ಚಿಯುದ ಶಂಕರ್ ಅವ್ರದ್ದು.

0: ಆಗಬೇಕಾದ್ರೆ ಬೇರೆ ಊರಿಗೆ ಹೋಗಬೇಕಾಗ್ತಿತ್ತು. ಆದರೆ ನನ್ನ ಸುದೈವ ನನ್ನ ಸೋದರ ಮಾವರು ತಮ್ಮ ಊರಿಗೆ ಕರ್ಕೊಂಡು ಹೋದರು. ಜಮಖಂಡಿ ತಾಲೂಕು ತುಂಗಳ ಅಂತ ಹೇಳಿದ್ರು, ಸಾವಳಿಗೆ ಮಗ್ಲು ತುಂಗಳ ಅಂತ ಒಂದು ಹಳ್ಳಿ ಅದ. ಅಲ್ಲಿ ಆದ್ರೂ ಸ್ಕೂಲ್ ಬಿಲ್ಡಿಂಗ್ ಇದ್ದಿಲ್ಲ. ನಾನು 4ನೇತಿ ಕಲಿತಿದ್ದೆ ವೆಂಕಟರಾಮ ಗುಡಿ, 5ನೇತಿ ಹನುಮಂತೇವ್ರ ಗುಡಿ, 6ನೇತಿ ಪರ್ವತ ದೇವ್ರ ಗುಡಿ, 7ನೇತಿ ಸ್ಕೂಲ್ ಇತ್ತು. ನಮ್ಮ ಎಲ್ಲ ಗುರುಗಳು 7th ಕಲಿತವರು. ನಮಗೆ ಇಂಗ್ಲೀಷ್ ಅದು ಬರುತ್ತೇನೆ ಇದ್ದಿಲ್ಲ. ನಾ ಇಂಗ್ಲೀಷ್ ABCD ಕಲಿತದ್ದು 7th
1: ಅಂದ್ರೆ ಅವಾಗ ಗುಡಿ ಶಾಲೆಗಳು
0: ಎಲ್ಲ ಗುರುಗಳನ್ನು 7th ಕಲಿತವರು. ಕೇವಲ ಒಬ್ಬರು ಗುರುಗಳಿಗೆ ಮಾತ್ರ SSLC ಕಲಿತಿದ್ರು. ಅವರು ಆ ಪೀರಿಯಡ್ ನಮ್ಗೆ ಕಲಿಸಿದ ಗುಡ್ ಮಾರ್ನಿಂಗ್ ಸರ್, ಅದನ್ನ ಬಿಟ್ಟು ಕನ್ನಡ ಇಂಗ್ಲೀಷ್ ಯಾವುದೂ ಬರ್ತಿದ್ದಿಲ್ಲ. ನಾ ಹೈಸ್ಕೂಲ್ಕ ನಮ್ಮ 2ನೇ ಮಾವರು ಕಾಲೇಜ್ದಾಗ ಲೆಕ್ಚರರ್ ಇದ್ರು, ಫಿಸಿಕ್ಸ್ ಪ್ರೊಫೆಸರ್ ಇದ್ರು. ಅವ್ರ ಜೊತೆಯಾಗಿ ನಾನು ಬಿಜಾಪುರಕ್ಕೆ ಬಂದೆ. ಬಿಜಾಪುರದಾಗ SS ಹೈಸ್ಕೂಲ್ದಾಗ ನಾ ಹೈಸ್ಕೂಲ್ ಕಲಿತಿದ್ದು. ಆವಾಗ ನಾವು ಇಂಗ್ಲೀಷ್ ಮೊದಲು ಕಲಿತಿದ್ದು. ಮುಂದೆ KCP ಸೈನ್ಸ್ ಕಾಲೇಜ್ದಾಗ ನನ್ನ PUC ಅದೇ ಎಜುಕೇಷನ್ ಆಯಿತು. ನಾ SSLC ಒಳಗೆ ಫಿಸಿಕ್ಸ್ದಾಗ 85% ಮಾರ್ಕ್ಸ್ ತೊಗೊಂಡಿದ್ದೆ. ಸ್ವಲ್ಪ ಕ್ಲಾಸ್ಗೆ ಅದು ರ್ಯಾಂಕ್ ಸ್ಟೂಡೆಂಟ್ ಆಗಿದ್ದೆ. ಕ್ಲಾಸ್ನಾಗಲಿ ಇಡೀ ಸ್ಕೂಲ್ಗೆ ರ್ಯಾಂಕ್ ಹಚ್ತಿದ್ದೆ.
1: ಒಳ್ಳೆ ವಿದ್ಯಾರ್ಥಿ
0: ಇದೆ. ನಮ್ಮ ಮಾಮಾರ ನಮ್ಗೆ ಫಿಸಿಕ್ಸ್ ಕಲಿಸ್ತಿದ್ರು ಇಲ್ಲೇ ಕಾಲೇಜ್ದಾಗ. ಅವರು 3 ತಿಂಗಳಿಗೆ ಎಕ್ಸಾಮ್ ಕಂಡಕ್ಟ್ ಮಾಡಿದ್ರು, 25ಕ್ಕೆ ನನಗೆ 4 ಮಾರ್ಕ್ಸ್ ಬಂದು. ಏನಪ್ಪ ಬಿಟ್ಟಲ್ಲ ಅಲ್ಲೋ, ನೀನು 85 ತಗೊಂಡೇವ ಅಂತ ನಾ ಬಿದ್ದು ಅಂತಂದ್ರೆ ಹಿಂಗಲ್ಲೋ ಅಂದ್ರು.
1: ಹತ್ತನೇ ಕ್ಲಾಸಲ್ಲಿ 85.
0: ಹಾ, 85. ಆದ್ರೆ PUC ಫಸ್ಟ್ 3 ತಿಂಗಳಿಗೆ 4 ಮಾರ್ಕ್ಸ್ 25ಕ್ಕೂ. ನಮ್ಮ ಮಾವ ಬೈಲಿಕ್ಕೆ ಹತ್ತಿದ್ರು. ನಾ ಅಂದೆ, ನೀವು ಮಾಮಾರ ನೀವು ಅಲ್ಲಿ ಏನು ಹೇಳ್ತಿರೋದೆಲ್ಲ ನನ್ಗೆ ಗ್ವಾಡೆ ಅಂದೆ. SSLC ಕನ್ನಡ ಮೀಡಿಯಮ್, ಹಿಂದಿ ಗಡಿಸಿ ಇಂಗ್ಲೀಷ್ ಒಮ್ಮಿಗೆ ಹೇಳಿದ್ರೆ ನನಗೆ ತಿಳಿದಿಲ್ಲ ಅಂದೆ. ಅಂದ್ಲೆ ನಮ್ಮ ಮಾಮರು ನನ್ನ ಇಂಗ್ಲೀಷ್ ಟ್ಯೂಷನ್ ಕಳ್ಸಾಕತ್ತಿರು. PUC ನಾ ಫಸ್ಟ್ ಟೈಮ್ ಇಂಗ್ಲೀಷ್ ಟ್ಯೂಷನ್ಗೆ ಹೋಗ್ಲಿಕ್ಕೆ ಶುರು ಮಾಡಿದೆ, ಇಂಗ್ಲೀಷ್ ಟ್ಯೂಷನ್ ಕಲಿಯಕೈತೆ. ನಂತರ ಏನು ಮಾಡ್ತಿದ್ದೆ ಅಂದರೆ, ಅವೆಲ್ಲ ಕ್ವಶನ್ ಆನ್ಸರ್ನ ಬರೆದು ಗಾಡಿ ಮೇಲೆ ಅಂಟಿಸ್ತಿದ್ದೆ. ದಿನ ಓದ್ತಿದ್ದೆ, ಎಲ್ಲ ಬಯಾಲ್ಟ್ ಆಗಿಬಿಟ್ಟಿತ್ತು. ಬಯಾಲಜಿ ಅಂದ್ರೆ ಬಯಾಲ್ಟ್ ಹೇಳ್ತಿದ್ದೆ ನಾ. ಹಿಂಗಾಗಿ ನಾ ಎನ್ಎಲ್ ಎಕ್ಸಾಮ್ದಾಗ ಭಾಳ ಚೆನ್ನಾಗಿ ಮಾಡಿದೆ. ನಾನು ಚೆನ್ನಾಗಿ ಸ್ಕೋರ್ ಮಾಡಿದೆ. ಅದು ಚೆನ್ನಾಗಿ ಸ್ಕೋರ್ ಮಾಡಿದ್ದಕ್ಕೋ ಏನೋ, ಆದರೆ ನನ್ನ ತಂದೆ ತಾಯಿ ಯಾರೂ ಕಲಿತವ್ರಲ್ಲ. ನನ್ನ ತಂದೆ ಮರಾಠಿ 6 ಎತ್ತ ಕಲಿತವ್ರು, ನನ್ನ ತಾಯಿ ಹೆಬ್ಬಟ್ಟು. ಹಂಗಾಗಿ ನಮ್ಗೆ ಯಾರು ಹೆಲ್ಪ್ ಮಾಡೋರು ಇದ್ದಿಲ್ಲ. ನಮ್ಗೆ MBBS ಅಂದ್ರೂ ಏನು ಗುರ್ತಿದ್ದಿಲ್ಲ, ಅಥವಾ ಎಂಜಿನಿಯರಿಂಗ್ ಅಂದ್ರೂ ಗುರ್ತಿದ್ದಿಲ್ಲ. ಎಲ್ಲರೂ ಹಾಕಿದ್ರು. ಒಬ್ಬರು ನನ್ನ ಫ್ರೆಂಡ್ ಇದ್ರು ಪಾಟೀಲ್ ಅಂತ, ಅವರು ನನಗೊಂದು ಫಾರ್ಮ್ ತಂದು ಕೊಡಿಸ್ತಿದ್ರು. ಅವಾಗ ಇವನ್ ಒಂದು ಜೆರಾಕ್ಸ್ ಕಾಪಿ ಮಾಡ್ಕೋಬೇಕಾದ್ರೆ NCC ಲೆಫ್ಟಿನೆಂಟ್ ಅಂತ ಇರ್ತಾರೆ, ಅವತ್ತರ ಹೋಗಿ ವಾರಗಟ್ಟಲೆ ಅವನ ಜೆರಾಕ್ಸ್ಗೆ ಸಹಿ ಮಾಡ್ಸಕ್ಕೆ ಇಟ್ಕೋಬೇಕಾಗ್ತಿತ್ತು. ಹೀಗೆ ಮಾಡಿ ಏನೋ ಮಾಡಿದ್ಯೂ. ಅದೇನು ದೈವ ಕೃಪೆನೋ ಅಥವಾ ನಮ್ಮ ಲಕ್ಕೋನೋ, ನನಗೆ 1970 MBBS ಸೀಟ್ ಸಿಕ್ತಿ KMC ಹುಬ್ಬಳ್ಳಿಗೆ. ಎಂಜಿನಿಯರಿಂಗ್ಗೂ ಹೋಗಿದ್ದೆ ಇಂಟರ್ವ್ಯೂಗೆ. ಆ ಎಂಜಿನಿಯರಿಂಗ್ ಅವಾಗ ಏನು ವ್ಯಾಲ್ಯೂ ಇದ್ದಿಲ್ಲ ಅಂತ ಅಲ್ಲಿ ಬಿಟ್ಟು ಮೆಡಿಕಲ್ಗೆ ಜಾಯ್ನ್ ಆದ್ಯವು. ಮೆಡಿಕಲ್ದಾಗ ಅಲ್ಲಿ ಒಂದು ಪದ್ಧತಿನೇ ಬೇರೆ ಇತ್ತು. ನಮ್ಮ ಎನಾಟಮಿ ಪ್ರೊಫೆಸರ್ಸ್ ಅದು ಭಯಂಕರ ಸ್ಟ್ರಿಕ್ಟ್ ಇದ್ರು. ಸ್ವಲ್ಪ ತಪ್ಪು ಮಾಡಿದ್ರು ಸಹಿತ ಪನಿಷ್ಮೆಂಟ್ ಆಗ್ತಿತ್ತು. ಈಗ ನಂಗಲ್ಲ. ಅವಾಗ ನಿಮ್ಗೆ ಒಂದೊಂದು ಉದಾಹರಣೆ ಹೇಳ್ತಾ ಹೋಗ್ತೀನಿ. ನಾವು ಲೇಟ್ ಮಾಡಿ ಬಂದ್ರು, ನಮ್ಮನ್ನ ಅಲ್ಲೇ ಟಾಯ್ಲೆಟ್ಸ್ ಮುಂದೆ ನಿಂದಿರಿಸ್ತಿದ್ರು.
1: ಹೊರಗಡೆ
0: ನಿಂದಿರಿಸ್ತಿದ್ರು, ಒಳಗೆ ಬರ್ಸ್ಕೊಡ್ತಿದ್ದಿಲ್ಲ. ಮೆಡಿಸಿನ್ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಪ್ರೊಫೆಸರ್ ಮಯ್ಯಾ ಅಂತಿದ್ರು ನನಗೆ. ನನ್ನ ತುಂಬ ಸಿನ್ಸಿಯರ್ ಬಾಯ್, ರೆಗ್ಯುಲರ್ ಹೋಗ್ತಿದ್ದೆ. ಒಂದ್ಸಲ ಅದು ಬ್ರೈನ್ ಬಗ್ಗೆ ಏನೋ ಕೇಳಿದ್ರು, ಅದರ ನ್ಯೂರಾಲಜಿಕಲ್ ಸಿಂಪ್ಟಮ್ಸ್ ಬಗ್ಗೆ ನಾನು ಭಾಳ ಚಂದ ಹೇಳಿದ್ದೆ. ನನ್ನ ಇಡೀ ಕಾಲೇಜ್ಗೆ ಕರ್ಕೊಂಡು ಹೋಗಿ ತೋರಿಸಿದ್ರು. ತೋರಿಸಿ ದಿಸ್ ಬಾಯ್ ಆನ್ಸರಿಂಗ್ ಲೈಕ್ ಎ ಪೋಸ್ಟ್ ಗ್ರಾಜುಯೇಟ್. ಮರುದಿನ ಒಂದು ಯಾಕೋ ಹಾರ್ಟದ್ ಕೇಸ್ ಬಂತು, ತಪ್ಪು ಹೇಳಿಬಿಟ್ಟೆ. ಮಗನೇ ನಿನ್ನೆ ಹಾಗೆ ಹೇಳ್ತಿ, ಇವತ್ತು ಹೀಗೆ ಹೇಳ್ತಿ ಅಂದ್ರೆ ಬಡಿಲಿಕ್ಕೆ ಬಂದರು. ಕಾರಿಡಾರ್ದಾಗ ನಾ ಮುಂದೆ ಓಡ್ತಿದ್ದೆ, ಪ್ರೊಫೆಸರ್ ಹಿಂದಿಂದ್ರು. ಕಡೆಗೆ ಸಿಕ್ಕೆ. ನಾನು ಸಣ್ಣವ್ರವ್ರು ದೊಡ್ಡ ಆಳಿದ್ರು, ನನ್ನ ಎರಡೂ ಕಿವಿ ತಗೊಂಡು ಮ್ಯಾಲ್ಕ್ ಎತ್ತಿ ಬಿಡಿ ಕೆಳಗೆ ಬಿಸಾಕಿದ್ರು. ಆದರೂ ಆ ಪ್ರೀತಿ ಇಷ್ಟಿತ್ತಲ್ಲ. ಮುಂದೆ ನಾ ಇದು ಕಲಿಸೋದಿಲ್ಲ ನಿನಗಂದ್ರೆ ನಾ ಸುಮ್ಮನಿತ್ತೆ. ಒಂದು ನಿಮಿಷ ನೋಡಿದ್ರು, 5 ನಿಮಿಷ ನೋಡಿದ್ರು, 10 ನಿಮಿಷ ನೋಡಂತಲೇ ಬಾ ಅಂಥೇಳಿ ಅವತ್ತು ಒಂದು 4 ತಾಸು ಕಂಟಿನ್ಯೂಸ್ ಕ್ಲಾಸ್ ತೊಗೊಂಡ್ರು. ಆ ಪ್ರೀತಿ ಈಗಾದ್ರೂ ನೆನಪಾಗ್ತದೆ. ಇನ್ನೊಬ್ರು ಸರ್ಜರಿ ಪ್ರೊಫೆಸರ್ ಇದ್ರು, ಗಂಗಲ್ ಅಂತಿದ್ರು. ನಾವು ತಪ್ಪು ಮಾಡಿದ್ರೆ ನಮ್ಮ ಕೂದಲು ಹಿಡಿದು ಗಿರಿಗಿರಿ ತಿರುಗಿ ಹಾಕೊಂಡು ಬಡಿತಿದ್ರು. ಫಿಸಿಯಾಲಜಿಯಾಗಿ ಡೆಕಾಸ್ಟ್ ಅಂತಿದ್ರು, ಕಾಲು ಕಾಲು ನಮ್ಮ ತಲೆ ಹಾಕಿ ಗುದ್ದಿದ್ರು. ಇವೆಲ್ಲ MBBS ದಾಗ ಅವಾಗ ನಾವು ಇವನ್ನೆಲ್ಲ ಸಾಮಾನ್ಯವಾಗಿ ತಿಳ್ಕೊಳ್ತಿದ್ವು. ಸರ್ ಅಂತ ಪನಿಷ್ಮೆಂಟ್ ಮಾಡ್ಕೊಳ್ದು ನಮ್ಮ ಒಳ್ಳೇದಕ್ಕನೋ ಒಂದು ಭಾವನೆ
1: ಇರ್ತಿತ್ತು.
0: MBBS ಆಯ್ತು. MBBS ಆದ ಕೂಡಲೇ ಇನ್ನೇನು ಮನೆಯೊಳಗಂತೂ ಅನ್ಪಡ್ತಾ ಇದ್ರು. ಸಾಧಾರಣ ಅಷ್ಟು ತೀರ ಬಡತನ ಫ್ಯಾಮಿಲಿ.

0: ಅಂತಂದ್ರೆ ಅದ್ರ ಉಂಡು ತಿಂದುಂಡಕ್ಕೆ ಸಫಿಷಿಯಂಟ್ ಆಗುವಂಥದ್ದಿತ್ತು. ನಮ್ಮಪ್ಪ ಅಂದರು ಇನ್ನು ಸಾಕಪ್ಪ ನೀನು, ಯಾಕಂದ್ರೆ ನಿನಗೆ ಎಜುಕೇಷನ್ಗೆ ಟೋಟಲ್ MBBS ಖರ್ಚು ಬಂದಿದ್ದೆ 11,000. ನಮ್ಮಪ್ಪ ಹೇಳ್ತಿದ್ದ ವರ್ಷಕ್ಕೆ ನಿನಗೆ 2,500 ಅಂದ್ರೆ 20 ಚೀಲ ಜೋಳ ಮಾರ್ಬೇಕು ನಾನು ಅಂತಿದ್ದ. ಅದಕ್ಕಾಗಿ ಯಾದವಾಡ ಅಂತ ಗೋಕಾಕ್ ತಾಲೂಕದಾಗ ನಾನು ಪ್ರಾಕ್ಟೀಸ್ ಶುರು ಮಾಡಿದೆ. ನನ್ನ ಸುದೈವಕ್ಕೆ ನನಗೆ ENT ಒಳಗೆ ಪೋಸ್ಟ್ ಗ್ರಾಜುಯೇಷನ್ ಸೀಟ್ ಸಿಕ್ತಿ KMC ಹುಬ್ಬಳ್ಳಿಯಾಗ DLO. DLO ಮಾಡ್ತಾ ಇದ್ದೊಳಗೆ ನನಗೆ ನನ್ನ ಲಗ್ನೂ ಆಯಿತು, ಮ್ಯಾರೇಜ್ನೂ ಆಯಿತು. ಮುಂದೆ ನನಗೆ ಜಾಬ್ ಸಿಕ್ತಿ. ಜಾಬು ನನಗೆ ಫಸ್ಟ್ ಬಿದರ್ದಾಗ ಔರಾದ ತಾಲೂಕದಾಗ ಒಂದು ಹೊಳೆ ಸಮುದ್ರ ಅಂತ ಒಂದು ಊರಿಗೆ ಹಾಕಿದ್ರು. ಅದಕ್ಕೆ ಹೊಳೆ ಸಮುದ್ರ ಯಾಕಂತಂದ್ರೆ ಆ ಊರು ಮುಂದೆ ಗಟರದ ನೀರು ಹರಿತಿದ್ದು, ಅದಕ್ಕೆ ಹೊಳೆ ಸಮುದ್ರ. ಅಲ್ಲಿ ಮಾಂಜರ ರಿವರ್ ಇತ್ತು ಸಮೀಪ. ಅಲ್ಲಿ ಮಂದಿಗೆ ಮರಾಠಿ ಮಾತಾಡೋರು, ನನಗರ ಮರಾಠಿ ಏನೂ ಬರ್ತದಿಲ್ಲ.
1: ಕರ್ನಾಟಕ
0: ಕನ್ನಡ ಅದು ಅದು ಹೇಗೆ ಮಾತಾಡಿದ್ರೆ ಯಾನ್ ಮಾಡ್ತದ ಡಾಕ್ಟರ್ ಸುಮ್ಕಿರ ಒಂದು ಚುಸ್ತದ ನಮ್ದು ಪಾರು ನಮ್ದು ಪೋರಿ ಹಿಂಗ್ ಭಾಷೆ ಮಾತಾಡೋರು. ನನಗೆ ಯಾವ್ದು ತಿಳಿತಿದ್ದಿಲ್ಲ. ಮತ್ತು ಊಟದಾಗಂದ್ರೆ ಅಂತೂ ಬೇಡ, ಅವು ದಪ್ಪ ದಪ್ಪ ರೊಟ್ಟಿ, ಖಾರ, ಮೂಗು, ಕಿವಿ, ಬಾಯಿ ಎಲ್ಲ ಕಡೆ ಉರಿಬೇಕು, ಅಷ್ಟು ಖಾರ ಮಾಡ್ತಿದ್ರು. 14-15 ದಿನ ಆಗಂತಲೇ ಹೊಳ್ಳಿ ಊರಿಗೆ ಬಂದೆ. ನಮ್ಮ ಬ್ರದರ್ ಇನ್ಲಾ ಪಿಡಿಯಾಟ್ರಿಕ್ಸ್ PG ಇದ್ರು ಗುಲ್ಬರ್ಗದಾಗ. ಡಾಕ್ಟ್ರೆ ನನಗಂತೂ ನೌಕರಿ ಒಲ್ಲೆಪ್ಪ, ಇದನ್ನ ಈ ರೀತಿ ಮರಾಠಿ ಯಾರು
1: ಮಾತಾಡೋ
0: ಊಟ ಅಂತಂದ್ರು ಈ ಮಿಸಳದಾಗ ಸಾಂಬಾರ್ ಸುರಿವಿ ಅದನ್ನ ಊಟ ಅಂತ ಕೊಡ್ತಿದ್ರು. ಅಯ್ಯೋ ದೇವ್ರೆ ಬ್ಯಾಡಪ್ಪ ಅಂತಿದೆ. ಕಡಿಗೆ ಬೈದ್ರು ಅವ್ರು ಮಾಮರ, ಅತಿ ಕಷ್ಟಪಟ್ಟು ನಿಮ್ಗೆ ಜಾಬ್ ಸಿಕ್ಕದೆ, ನೀವು ಅಲ್ಲೇ ಇರ. ನಾನು ಹೊಳ್ಳಿ ಹೋಗಿ ಡಿಸೈಡ್ ಮಾಡಿದೆ ನಾ ಕಲಿಬೇಕಂತ. ಅವ್ರ ಜೊತೆ ಕುದ್ದು ತಪ್ಪು ತಪ್ಪು ಮರಾಠಿನೂ ಕಲಿತೆ. ನಾನು ಮರಾಠಿ ಚಾಂಗ್ಲೇ ಐತಿ, ನನಗೆ ಮರಾಠಿ ಚೆನ್ನಾಗಿ ಬರ್ತದೆ ಈಗ. ನಾನು ಅಷ್ಟಲ್ದೆ
1: ಅಲ್ಲಿ 2.5 ವರ್ಷ
0: ಇದ್ದೆ. ಒಂದು ವರ್ಷದಾಗ ಅಲ್ಲಿಂದ ಉದ್ಗೀರ್ ಅಂತ ಒಂದು ಮರಾಠಿ ಏರಿಯಾ ಅದ, ಆ ತಾಲೂಕಾ ಪ್ಲೇಸ್. ಅಲ್ಲಿ ಹೋಗಿ ಫ್ರೆಂಡ್ಸ್ ಅನ್ನ ಭೇಟಿ ಹಾಕಿದ್ದೆ ಡಾಕ್ಟರ್ನದು. ಅವರು ಬಾರೋ ಇಲ್ಲಿ ಯಾರು ENT ಇಲ್ಲ ಪ್ರಾಕ್ಟೀಸ್ ಮಾಡಂದ್ರು. ನಾವು ಉದ್ಗೀರ್ಗೆ ಸಂಡೇಗೆ ಒಂದು ಹೋಗಿ ENT ಪ್ರಾಕ್ಟೀಸ್ ಮಾಡ್ತಿದ್ದೆ. ಹಂಗಾಗಿ ಮರಾಠಿನೂ ಬರ್ತಿತ್ತು, ಆಪರೇಷನು ಮಾಡ್ತಿದ್ದೆ ಅಲ್ಲಿ. 2.5 ವರ್ಷ ಆದ್ಮೇಲೆ ಅಲ್ಲಿಂದ ನನಗೆ ಲಕ್ಕುಂಡಿಗೆ ಟ್ರಾನ್ಸ್ಫರ್ ಆಯಿತು, ಲಕ್ಕುಂಡಿ ಗದಗ ತಾಲೂಕದಾಗ. ಅದು ನನ್ನ ಈಗೇನು ಲಕ್ಕುಂಡಿ ಒಳಗೆ ಬಂಗಾರದು ಸಿಕ್ತೆ ಅಂತಾರಲ್ಲ ಅದೇ ಊರಾಗ.
1: ಅದೇ ಊರು
0: ನಮಗೂ ಅಲ್ಲಿ IPP ಥರ್ಡ್ ಬಂದಿತ್ತು. ಅಲ್ಲಿ ಒಂದು 2-3 ಬಿಲ್ಡಿಂಗ್ ಕಟ್ಸಿದ್ವು ನಾವು, ತೆಗ್ದು ನಮ್ಗೇನು ಬಂಗಾರನೂ ಸಿಗಲಿಲ್ಲ. ಬಂಗಾರ ಸಿಕ್ಕಿತ್ತಂದ್ರೆ ನಾನು ಯಾರಿಗೆ ವೆಂಕಟೇಶ್ಗೆ ಅದು ಕೊಡಕ್ ಬರ್ತಿತ್ತು, ನನಗೆ ಸಿಗಲಿಲ್ಲ. ಆದ್ರೆ ಅಲ್ಲಿ ಏನಿತ್ತು, ವರ್ಕರ್ಸ್ ಬಾಳ ಕಿರ್ಕಿದ್ರು, ಒಟ್ಟಾಗಿ ವರ್ಕ ಮಾಡ್ತಿದ್ದಿಲ್ಲ ಅವ್ರ. ಹಿಂಗಾಗಿ ಸ್ವಲ್ಪ ಅಷ್ಟೊಂದು ಸಂತೋಷದ ದಿನಗಳನ್ನ ನಾನು ಅಲ್ಲಿ ಕಳೀಲಿಲ್ಲ. ಆದ್ರೆ ಏನಾಯ್ತು, ನನ್ನಲ್ಲಿ ಒಂದು ಚಟ ಇತ್ತು ಯಾವಾಗಲೂ. ಆಪರೇಷನ್ ಮಾಡ್ತಿದ್ದೆ, ENT ಆಗಿದ್ದೆ, ಟ್ಯೂಬೆಕ್ಟಮಿ ಮಾಡ್ತಿದ್ದೆ. ಕೆಲವೊಬ್ರು ತರ್ತಿದ್ರು, ಕೆಲವೊಬ್ರು ತರ್ತಿದ್ದಿಲ್ಲ. ಸ್ವಲ್ಪ ರಿಜಿಡ್ ಆಗಂತಲೆ ಅವರು ಒಂಥರ ನಾನ್ ಕೋಆಪರೇಷನ್ ತೋರಿಸ್ತಾ ಇದ್ರು. ಕಡೀಕ ಸ್ವಲ್ಪ ನಾನು DHO ಆ್ಯಂಡ್ ಜಾಯಿಂಟ್ ಡೈರೆಕ್ಟರ್ ಎಲ್ಲ ಒಂದಾಗಿ ಒಬ್ರಿಗೆ ಪನಿಷ್ಮೆಂಟ್ ಮಾಡಿದ ಮೇಲೆ ಲೈನ್ಗೆ ಬಂತು. ಲೈನ್ಗೆ ಬಂದ ಮೇಲೆ ನಾವು ಟ್ಯೂಬೆಕ್ಟಮಿ ಎಷ್ಟು ಮಾಡಿಸಿದ್ವಿ ಅಂದರೆ 1159 ನಮ್ಮ ಟಾರ್ಗೆಟ್ ಇತ್ತು, 1500 ಮಾಡಿಸಿದ್ವಿ. ನನ್ನ PHU ನನ್ನ ಇದ್ರೊಳಗೆ ಇಡೀ ಸ್ಟೇಟಿಗೆ ಫಸ್ಟ್ ಬಂತು. ಸ್ಟೇಟಿಗೆ ಫಸ್ಟ್ ಬಂದದಕ್ಕಾಗಿ ನನಗೆ ಅದ್ರ ಮೇಲೆ ನನಗೆ MS ಸೀಟ್ ಕೊಟ್ಟರು. ನಾ DLO ಮಾಡಿದ್ದೆ, ಮೈಸೂರು ಮೆಡಿಕಲ್ ಕಾಲೇಜ್ದಾಗ MS ಸೀಟ್ ಕೊಡಿಸಿದ್ರು. ಆ ಹೊತ್ತಿನಾಗ ತಿಮ್ಮೇಗೌಡ್ರ ಅಂತ ಹೆಲ್ತ್ ಮಿನಿಸ್ಟರ್ ಇದ್ರು, ಮೈಸೂರಿಗೆ ಕರೆದು ನಮ್ಗೆ ಆನರ್ ಮಾಡಿದ್ರು. ಅಂಡ್ ಆವಾಗಿನ ಕಾಲದಾಗ ನನಗೆ 3,000 ರೂಪಾಯಿ
1: ಬಹುಮಾನ
0: ಕೊಟ್ಟಿದ್ರು. ನನಗೆ MS ಸಿಕ್ಕಿದ್ದ ಅದ್ರ ಉದ್ದೇಶಿಲ್ಲ. ಅಲ್ಲಿ ಪ್ರೊಫೆಸರ್ ನಾಯ್ಡು ಅಂತಿದ್ರು, ಬಹಳ ತುಂಬಾ ಹಚ್ಕೊಳ್ತಿದ್ರು. ಡೈಲಿ ನನ್ನ ಹತ್ರ ಬರಬೇಕು, ಡೈಲಿ ನಮ್ಮ ಮನೆಗೆ ಬರಬೇಕು, ನಾನು ಕರ್ಕೊಂಡು ಕಲಿಸೋದು ಇಲ್ಸೋದು. ಹೀಸ್ ಅ ಟೀಚರ್ ಅನ್ನೋಕ್ಕಿಂತ ತಂದೆ ಸಮಾನವಾಗಿ ನೋಡ್ತಾ ಇದ್ರು. ನಾವು ಅಲ್ಲಿ ಕೊಟ್ಟಾಗ ನಮ್ಮ ಥೀಸಿಸ್ ಅಂತ ಬರಿತಿರ್ತೀವಿ ನಾವು MS ದಾಗ. ಅದು ಥೀಸಿಸ್ ಒಂದು ಯಾವುದೋ ಒಂದು ಸಬ್ಜೆಕ್ಟ್ ಕೊಟ್ಟರು, ಬಿನೈನ್ ಲೀಜನ್ಸ್ ಆಫ್ ದ ಲ್ಯಾರಿಂಗ್ಸ್ ಆ್ಯಂಡ್ ಇಟ್ಸ್ ಮೈಕ್ರೋ ಲ್ಯಾರಿಂಜಲ್ ಸರ್ಜರಿ ಅಂತ. ಅದ್ರ ಬಗ್ಗೆ ಏನೂ ಗುರುತಿದ್ದಿಲ್ಲ. ಆದ ಹೊತ್ತಿನಾಗ ಆ ಹಿಂದಿ ಗಳಿಸಿ ಫಸ್ಟ್ ಟೈಮ್ ನಾ ಜರ್ನಲ್ಸ್ ಅಂತ ಏನನ್ನೋದು ಓದ್ಲಿಕ್ಕೆ ಶುರು ಮಾಡಿದೆ. ಜರ್ನಲ್ದಾಗೆಲ್ಲ ಒಂದು ಸಿಕ್ಕದ ಮೇಲೆ ಅದ್ರ ಮೇಲೆ ನಾನು ಆರ್ಟಿಕಲ್ ಬರೆದೆ. ಆದರೆ ಫೋಟೋಗ್ರಾ ಈಗೆಲ್ಲ ಅಟ್ಲಾಸ್ ಹೊಡ್ಕೊಳ್ಳೋಣ ಅದು ಮಾಡೋಣ ಅಂತ ಮೈಕ್ರೋ ಫೋಟೋಸು ಮೈಕ್ರೋಸ್ಕೋಪು ಅನ್ನೋದು ಈಗ ಗುರುತಿದ್ದಿಲ್ಲ. ಅವಾಗ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಸ್ಪೀಚ್ ಆ್ಯಂಡ್ ಹಿಯರ್ದವ್ರದು ನಮ್ಮಲ್ಲಿ ಒಂದು ಮೈಕ್ರೋಸ್ಕೋಪ್ ಇಟ್ಟಿದ್ರು, ಅವರಲ್ಲಿ ಕ್ಯಾಮ್ರಾ ಇತ್ತು. ಅವರು ಒಳ್ಳೆಯ ಒತ್ತಾಯ ಮಾಡಿ ಕ್ಯಾಮ್ರಾ ಕೊಟ್ಟರು, ನಮ್ಮ ಫೋಟೋನೂ ಸರಿ ಬರ್ತಿದ್ದಿಲ್ಲ. ಕಡಿಕ್ ನಾನು ವನ್ಯಜೀವಿಗಳ ಫೋಟೋಗ್ರಾಫರ್ ತಿಪ್ಪೇಸ್ವಾಮಿ ಅಂತ ಒಬ್ರು ನನ್ನ ಪರಿಚಯ ಆದರು.

0: ಅವ್ರನ್ನ ಕರ್ಕೊಂಡು ಬಂದು ಮೈಕ್ರೋ ಫೋಟೋಸ್ ತೆಗೆಸಿದೆ. ಆ ಮೈಕ್ರೋ ಫೋಟೋಸ್ ಇಷ್ಟು ಚೆನ್ನಾಗಿ ಬಂದಲ್ಲ, ನಮ್ಮ ಪ್ರೊಫೆಸರ್ ಒಂದೇ ಒಂದು ಪೇಜ್ ಓದಿ ಸಹಿ ಮಾಡಿ ಕೊಟ್ಬಿಟ್ಟ, ನನ್ನ ಥೀಸಿಸ್ನ ಸಹಿ ಆಗಿ. ಅದನ್ನು ಹೋಗಿ ನಾನು ಯೂನಿವರ್ಸಿಟಿ ಕೊಟ್ಟೆ. ಈಗಾದರೂ ನನ್ನ ಫ್ರೆಂಡ್ಸ್ ಅಲ್ಲಿ ಪ್ರೊಫೆಸರ್ ಇದ್ದಾರೆ ಕೆಲವೊಬ್ಬರು, ಗೋವಿಂದೇಗೌಡದಂತ
1: ಮೈಸೂರಲ್ಲಿ,
0: ಮೈಸೂರಲ್ಲಿ ಅವ್ರು ಹೇಳ್ತಾರೆ ನಿನ್ನ ಥೀಸಿಸ್ ನಾವು ರೆಫರೆನ್ಸ್ ಅಂತ ಇಟ್ಟಿವಪ್ಪ, ಎಲ್ಲರಿಗೂ ಅದನ್ನ ಕೊಡ್ತೀವಿ. ಅನಂತಲೇ ನಾನು ಮುಂದೆ ಮೈಸೂರು ನಿಂತರ ಎಮ್ ಎಸ್ ಆಗಿ ನಾನೊಬ್ಬನೇ ಈ ಕಡೆ ಇದ್ದೆ ನಾರ್ತ್ ಕರ್ನಾಟಕದ, ಉಳ್ಕಾದವರೆಲ್ಲ ಅಲ್ಲಿಯವರಿದ್ದರು, ಉಳಿದವರೆಲ್ಲ ಅಲ್ಲಿಯವರಿದ್ದರು. ನಿಮ್ಗೆ ಗೊತ್ತು ಎಮ್ ಎಸ್ ಅಂದರೆ ಈಸಿಲಿ ಸಿಗ್ತಿರಂಗಿಲ್ಲ, ಎಮ್ ಎಸ್ ಈಸಿಲಿ ಸಿಗ್ತಿರಂಗಿಲ್ಲ. ಹೆಚ್ಚಾಗಿ ಒಂದು ಸರ ಎರಡು ಸರ ಮೂರು ಸರ ನಮ್ಮನ್ನು ಫೇಲ್ ಮಾಡಿ ಮುಂದೆ ಪಾಸ್
1: ಮಾಡ್ತಿದ್ರು.
0: ನಾನು ಈ ಸರ ಅಂತೂ ಹೋಗುತ್ತೆ ನನ್ನ ರಿಸಲ್ಟ್ ಅನ್ಕೋತಾನೆ ಹೋದೆ. ಒಂದು ಪೋಸ್ಟ್ ರೇಡಿಯೇಟೆಡ್ ಕೇಸ್ ಬಂದಿತ್ತು, ಕ್ಯಾನ್ಸರ್ ಅದವನಿಗೆ ಕರೆಂಟ್ ಕೊಟ್ಟಿದ್ರು, ಅವ ಯಾರಿಗೂ ಸರಿಯಾಗಿ ಹಿಸ್ಟ್ರಿ ಕೊಟ್ಟಿದ್ದಿಲ್ಲ. ನಾವು ಬಿಜಾಪುರ ಜನ ಸ್ವಲ್ಪ ಎಲ್ಲಾದರೂ ಬದುಕಲಿಕ್ಕೆ ಪ್ರಯತ್ನ ಮಾಡೋರು, ಅವನಿಗೊಂದು 50 ರೂಪಾಯಿ ಕೊಟ್ಟಿದ್ದು ಕರೆಕ್ಟ್ ಹೇಳು ಅಂದೆ. ಸಾಹೇಬ್ರೆ ನಾನು ಕರೆಂಟ್ ಕೊಟ್ಟಿದ್ರಿ ಅಂತ ನನಗೊಬ್ಬನೇ ಹೇಳಿದ, ಅವ ಯಾರಿಗೂ ಹೇಳಿದ್ದಿಲ್ಲ. ಅಂತಲೇ ನನಗೆ ಫೈಂಡಿಂಗ್ಸ್ ಈಸಿ ಆಗಕತ್ತದ ಮುಂದೆ. ಅವಾಗ ಕರ್ನೂಲ್ದಿಂದ ಒಬ್ರು ಎಕ್ಸಾಮಿನರ್ ಬಂದಿದ್ರು, ದಾವಣಗೆರೆ ಬಂದಿದ್ರು. ಅವಾಗ ಇನ್ನೂ ಕುವೆಂಪು ಯೂನಿವರ್ಸಿಟಿ ಮತ್ತು ನಮ್ಮ ಮೈಸೂರು ಯೂನಿವರ್ಸಿಟಿ ಜಸ್ಟ್ ಸ್ಪ್ಲಿಟ್ ಆಗಿದ್ದು, ಅದ್ರ ಎಕ್ಸಾಮ್ ಒಂದೇ ಕಡೆ ಆಗ್ತಿತ್ತು. ಹಂಗಾಗಿ ಕುವೆಂಪು ಯೂನಿವರ್ಸಿಟಿ ಅವರು ನಮ್ಮ ಮೈಸೂರು ಯೂನಿವರ್ಸಿಟಿ ಪ್ರೊಫೆಸರ್ಸ್ ನಮ್ಮ ಎಕ್ಸಾಮ್ ತಗೊಂಡಿದ್ರು. ಆ ಒಂದು ಕೇಸ್ನಾಗ ನಾನು ಸರಿಯಾಗಿ ಆನ್ಸರ್ ಮಾಡಿದ್ದಕ್ಕೆ ಅವ್ರು ಎಷ್ಟೊಂದು ಹ್ಯಾಪಿ ಆಗಿದ್ರು ಕರ್ನೂಲ್ದವ್ರು. ಅಂದ್ರೆ ನಾವು 3 ಮಂದಿ ಎಮ್ ಎಸ್ ಹುಡುಗರು ಇದ್ದೆವು, 3 ಮಂದಿ ಇದ್ರು ಒಂದು 6 ತಾಸು ಎಕ್ಸಾಮ್ ಕಂಡಕ್ಟ್ ಮಾಡ್ಬೇಕಂತ, 2 ಅವರ್ಸ್ ತಗೋಬೇಕಂತ ನೇಮ್ ಇರ್ತದ. ನನಗೆ ಬರೀ 45 ಮಿನಿಟ್ಸ್ದಾಗ ಮುಗಿಸಿದ್ರು. ನಾನು ಪಾಸ್ ಅಲ್ಲ, ಐ ಆಮ್ ದ ರ್ಯಾಂಕ್ ಸ್ಟೂಡೆಂಟ್ ಆಫ್ ಮೈಸೂರು ಆ್ಯಂಡ್ ಕುವೆಂಪು ಯೂನಿವರ್ಸಿಟಿ ಸ್ಟೂಡೆಂಟ್
1: ಎಮ್ ಎಸ್ನಾಗ.
0: ಅಲ್ಲಿಂದ ನನಗೆ ಎಮ್ ಎಸ್ ಆದ್ಮೇಲೆ ಕುಷ್ಟಗಿಗೆ ಪೋಸ್ಟಿಂಗ್ ಆಯಿತು. ಕುಷ್ಟಗಿಗೆ ಬಂದೆ, ನಾನು ತಿಳ್ಕೊಂಡಿದ್ದೆ ನನಗೆ ಭಾಳ ಬರ್ತದ ಅಂತ, ಯಾಕಂದ್ರೆ ಇಷ್ಟು ಕಲ್ತು ಬಂದಿದ್ನಲ್ಲ. ಕುಷ್ಟಗಿ ಒಳಗೆ ಅದು ತಾಲೂಕಾ ಪ್ಲೇಸ್, ಸ್ಮಾಲ್ ಪ್ಲೇಸ್, ಅಲ್ಲಿ ಏನೇನೋ ಮಾಡ್ಲಿಕ್ಕೆ ಬರ್ತಿದ್ದಿಲ್ಲ. ಸಿಂಧನೂರಿಗೆ ಬಂದು ಸಂಡೆಗೊಮ್ಮೆ ಪ್ರಾಕ್ಟೀಸ್ ಮಾಡ್ತಿದ್ದೆ. ಸಿಂಧನೂರಾಗ ಅವಾಗ ಇಂದು ಆಂಧ್ರದಿಂದ ಬಂದು ಒಂದು 3-4 ಮಂದಿ ಡಾಕ್ಟರ್ ಇದ್ರು, ಒಂದು 2-3 ರೂಮು, ನಂತರ ಎಲ್ಲ ಹಟ್ಸು, ಅದ್ರಾಗ ನಾವು ಆಪರೇಷನ್ ಮಾಡ್ತಿದ್ದೆವು. ಐ ಸಿ ಯು ಅಂದ್ರೆ ಒಂದು ಬೆಂಚ್, ಕಲ್ ಬೆಂಚ್ ಅಂದ್ರೆ ಐ ಸಿ ಯು ನಮ್ದು. ಅಲ್ಲಿ ಬಯಲು ಸಪರೇಟ್ ಸಿದ್ದಿದ್ದಲ್ಲ, ಏನೇನೋ ಮಾಡಿ ಏನೇನೋ ಬರ್ತಿದ್ದೆವು. 3.5 ವರ್ಷ ಕುಷ್ಟಗಿ ಒಳಗೆ ನಾನು ಕಳಿಬೇಕಾಯ್ತು. ಆದರೆ ನಾನು ಕುಷ್ಟಗಿ ಜೊತೆ ಜೊತೆಗೆ ದೋಟಿಯಾಳ ಪಿ ಎಸ್ ಸಿ ಇನ್ಚಾರ್ಜ್ ಇದ್ದೆ. ಆವಾಗ ಲೆಪ್ರಸಿ ಬಗ್ಗೆ ಮಲ್ಟಿ ಡ್ರಗ್ ರಿಜಿಮ್ದು ಒಂದು ಸರ್ವೆ ನಡೀತಿದ್ರು. ಇಡೀ ಗುಲ್ಬರ್ಗಾ ಡಿವಿಜನ್ದಾಗ ಲೆಪ್ರಸಿದ ಮೊದಲನೇ ವರ್ಕ್ ಅಲ್ಲಿ ತಗೊಂಡ್ರು. ನನ್ನನ್ನು ಅದ್ರದ್ದು ಆ ಲೆಪ್ರಸಿ ಸರ್ವೆ ವರ್ಕ್ದ ಮಾನಿಟರ್ ಮಾಡಿದ್ರು. 25 ಹಳ್ಳಿನ 14 ದಿನ ಅವ್ರ ಊರಿಗೆ ಮನೆ ಮನೆಗೆ ಹೋಗಿ ನಾವು ಆ ಲೆಪ್ರಸಿ ಗುಳಿಗೆ ಕೊಡ್ತಿದ್ದೆವು. ನಮ್ಮಂತ ಒಂದು 10-15 ಮಂದಿ ವರ್ಕರ್ಸು. ಅವ್ರು ಒಮ್ಮೊಮ್ಮೆ ಪೇಷಂಟ್ಗಳು ಏನು ಹೇಳ್ತಿದ್ರು, ರೋಡ್ ಮೇಲೆ ನಿಂತಿರ್ತೀವಿ ಸರ್, ನಾವು ಇಲ್ಲಿ ಹೊಲಕ್ಕೆ ಹೋಗ್ತೀವಿ ಬರ್ರಿ ಅಂತ. ಒಂದು ಕರುಣಾಜನ ಕತೆ ಹೇಳ್ತೀನಿ ನಾನು. ಒಬ್ಳು ಹೆಣ್ಮಗಳು ಒಂದಿನ ಹಿರೇಬಣ್ಣಿಗಳು ಅಂತ ಒಂದು ಊರದ ಅಲ್ಲಿ ಅಲ್ಲಿ ಹೋಗ್ತಾ ಇದ್ದಾಗ ಆ ಹೆಣ್ಮಗಳು ಒಂದು ಸ್ಪಾಟ್ಗೆ ಬಂದು ನಿಂದಿರ್ತಿದ್ಲು. ಅವತ್ತು ನಮ್ಗೊಂದು 10 ನಿಮಿಷ ಲೇಟ್ ಮಾಡಿ ಹೋದಾಯಿತು. ಅಯ್ಯಮ್ಮ ಹೊಳ್ಳಿ ಹೋಗ್ತಾ ಇದ್ಲು, ನಮ್ಮ ವರ್ಕರ್ನ ಓಡಿಸಿ ಆಕೆ ಗುಳಿಗೆ ಕೊಡಿಸಿದೆ. ಯಾಕಮ್ಮ ಒಂದು 5 ನಿಮಿಷ ಹೆಚ್ಚಿಗೆ ನಿಂತರೆ ಏನಾಗ್ತಿತ್ತು? ಯಪ್ಪ ನಾನು ಕುಸ್ತ್ರ ಹೋಗಿ ನನ್ನ ಗಂಡ ನಾನು ಬಿಟ್ಟು ಮಂಗಳೂರಿಗೆ ದುಡ್ಯಾಕ ಹೋಗ್ಯಾನ, ಮತ್ತು ಯಾನೋ ಒಬ್ಬ ಗೌಡ ಇಷ್ಟು ಕೆಲಸ ಕೊಟ್ಟಾನ ಅವ್ರ ಹೊಲ್ದಾಗ, ನಾ ಹೋಗ್ಲಿಕ್ಕಂದ್ರೆ ನನಗೆ ಹೊಟ್ಟಿಗೆ ಏನೂ ಕೊಡೋದಿಲ್ಲ, ನನ್ನ ಮಕ್ಕಳು ನಾನು ಉಪವಾಸ ಸಾಯ್ಬೇಕಾಗ. ಆ ಸ್ಥಿತಿ ನೋಡಿ ನಾನು ಹೇಳಿದೆ ವರ್ಕರಿಗೆ, ಇನ್ನೂ 5 ನಿಮಿಷ ಮೊದಲು ಹೋಗೋಣ ಅಂತ. ಆಕೆ ಬರೋಕ್ಕಿಂತ ಮೊದಲು 5 ನಿಮಿಷ ಹೋಗಿ ಗುಳಿಗೆ ಕೊಡ್ತಿದ್ದೆವು ನಾವು. ಹಿಂಗೆ 14 ದಿನ ಇದನ್ನು ಮಾಡಿದೆವು. ಅಕ್ಟೋಬರ್ 2, 1989 ಆವಾಗ ಒಂದು ಕಡೆ ಬಣ್ಣಿಗಳು ಅಂತ ಒಂದು ಊರಿತ್ತು, ಅಲ್ಲಿ ಹೋಗಿ ಬಾ ಗ್ಲೌಸ್ ಹಾಕೊಂಡು ಬರೋವ, ನಮ್ಮ ದಿನ ಫಾಲೋ ಮಾಡ್ತಿದ್ದ, ಸೈಕಲ್ ಮೇಲೆ ಬರೋವ. ಒಂದಿನ ನಾವು ಮಾಡೋದೆಲ್ಲ ನೋಡಿ ಒಂದು ಗಿಡದ ಕೆಳಗೆ ಕೂತ, ಬರಿ ಸಾಹೇಬ್ರೆ ನಾನು ನೋಡ್ಬರಿ ಅಂತ. ಅವ್ನು ಲೆಪ್ರಸಿ ಮುಚ್ಚಿಡ್ತಾ ಇದ್ದ, ಅದನ್ನೆಲ್ಲ ತೆಗೆದು ನೋಡಿದ್ವು. ಅವನಿಗೆ ಎಲ್ಲ ಟೆಸ್ಟ್ ಮಾಡಿ ಗುಳಿಗೆ ಕೊಡಕ್ಕೆ ಹತ್ತಿದ್ದು. ಮರದನ್ನು ಹೇಳಿದ, ಸಾಹೇಬ್ರೆ ಜಡ್ಡು ಹೋಗ್ತತಿ ಅಂದ್ರೆ ನಾನು ನಮ್ಮ ಊರಾಗ ಬಂದ ಗುಳಿಗೆ ತಗೋತಾನಂದ. ಅವ್ನು ಬಂದ ಅವಾಗ ಹೇಳಿದ, ಅದು ಅಕ್ಟೋಬರ್ 2. ನಂಗೆ ತುಂಬ ಖುಷಿ ಆಯಿತು. ಈತನು ಹಿಂದಿಗಡಿಸಿ ಅದು 14 ದಿನ ಆದ್ಮೇಲೆ ಪೇಷಂಟ್ಸ್ ಹಂಗೆ ಬರ್ಲಿಕ್ಕೆ ಹತ್ತಿದ್ರು. 350 ಪೇಷಂಟನ್ನು ಟ್ರೀಟ್ ಮಾಡಿದ್ದೆವು ನಾವು.
1: ಅವಾಗ ಲೆಪ್ರಸಿ ಜಾಸ್ತಿ
0: ಅಷ್ಟು 350 ಇದ್ರು. ಊರು ತುಂಬ ಲೆಪ್ರಸಿ ಪೇಷಂಟ್ ಸಿಗ್ತಿದ್ರು. ಅನಂತಲೇ ಎಲ್ಲರಿಗೂ ಗುಳಿಗೆ ಕೊಟ್ಟಿದ್ದು. ಹಿಂದಿಗಡಿಸಿ ಇವ್ರು ಟ್ರೀಟ್ಮೆಂಟ್ ಕೊಟ್ಟರೆ ಚಲೋ ಆಗುತ್ತೆ ಅನಂತಲೇ ತೋರಿಸಲಾರ್ದವ್ರು ಸ್ವಲ್ಪ ಸ್ವಲ್ಪ ಇದ್ದವರು ಬರೋಕ್ಕೆ ಶುರು ಮಾಡಿದ್ರು. ಬಂದು ನಸಿಕ್ನಾಗ ಎದ್ದು ಬಂದು ನಮ್ಮ ಬಾಗಿಲ ಬಿಡ್ದು, ಅಮ್ಮ ದೇವ್ರ ಐತೆ, ನಾನು ನಿನ್ನ ದೇವ್ರು ಮಲ್ಕೊಂಡು ತಡಿ ಅಂತ ಅವರು.

0: ಹೆಂಡತಿ ಬಾಗಿಲ ತೆಗೆದಿರ್ತಾರೆ, ಡೆಪ್ರೆಸಿವ್ ಪೇಷಂಟ್ ನನ್ನ ದೇವ್ರು ಇರ್ತಿದ್ದ ಮುಂದೆ, ಅವಾಗ ಅವ್ನು ಟೆಸ್ಟ್ ಮಾಡಿಸಿ ಅವ್ನಿಗೆ ಇದು ಮಾಡಿ ಗುಳಿಗೆ ಕೊಡ್ತೀವಿ. ಹಂಗೆ ಇದು ಲೆಪ್ರೆಸಿ ನಮ್ಮ ಟ್ರೀಟ್ಮೆಂಟ್ ಮುಗಿದ ಮೇಲೆ 140 ಪೇಷಂಟ್ ಬಂದವು.
1: ಓಹೋ,
0: ಅಂದ್ರೆ ಎಷ್ಟೊಂದು ರ್ಯಾಂಪಂಡ್ ಆಗಿತ್ತು. ಇವತ್ತು ಲೆಪ್ರೆಸಿ ಹೋಗೈತಿ ಅನ್ನೋದಕ್ಕೆ ಆ MDT ಟ್ರೀಟ್ಮೆಂಟ್ ಕಾರಣ. ಅದಕ್ಕೆ ನನ್ನಂತ ಸಾಮಾನ್ಯ ಕಾರ್ಯಕರ್ತರ ಅಲ್ಪ ಸೇವೆನೂ ಅದ ಅಂತ ಹೇಳಬಲ್ಲೆ. ಆದ್ರೆ ಯಾಕೋ ಕುಷ್ಟಿ ಒಳಗೆ ನನ್ನ ಏಂಟಿ ಏನೂ ಉಪಯೋಗ ಆಗ್ತಾನೆ ಇಲ್ಲ ಅನಿಸ್ತಾ ಇತ್ತು. ಅದಕ್ಕಾಗಿ ನಾನು ಮುಂದೆ ಡಿಸ್ಟ್ರಿಕ್ಟ್ ಪ್ಲೇಸಿಗೆ ಹೋದ್ರೆ ಚಲೋ ಆಗುತ್ತೆ ಅಂತ ರಾಯಚೂರಿಗೆ ಪೋಸ್ಟಿಂಗ್ ಮಾಡಿಸ್ಕೊಂಡೆ. 1990 ಜೂನ್ನಾಗ ರಾಯಚೂರಿಗೆ ಬಂದೆ.
1: ರಾಯಚೂರಿಗೆ
0: ಬಂದೆ ನಾನು. ಆಕ್ಚುಲಿ 6ನೇ ENT ಡಾಕ್ಟರ್ ಈ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ಗೆ. ಮೊದಲೊಬ್ರು ಕುರಿಗಿ ಇದ್ರು, ಪಠಾಣ್ ಸರ್ ಇದ್ರು, ಅವ್ರ ನಂತರ ಓಂಕಾರ್ ಅಂತಿದ್ರು, ಮತ್ತು ಪಠಾಣರು ಬಂದರು, ಲಾಸ್ಟಕ್ಕೆ ನಗರಾಳ್ ಅಂತಿದ್ರು. ನಾ 6ನೇ ದಾವಾಗಿ ಬಂದೆ. ಆದರೆ ಹಾಸ್ಪಿಟಲ್ ಎಲ್ಲ ಹಳೆ ಎಕ್ವಿಪ್ಮೆಂಟ್ಸು, ಟಾನ್ಸಿಲ್ ಆಪರೇಷನ್ ಬಿಟ್ಟು ಯಾವ ಇನ್ಸ್ಟ್ರೂಮೆಂಟೇ ಇಲ್ಲ. ಏನಪ್ಪ ಇದು ಅಂತ, ಒಂದು ಮೂಗಿನ ಆಪರೇಷನ್ ಮಾಡ್ಬೇಕಾದ್ರೆ ನಮ್ಮ ಸ್ವಂತದ ಆಪರೇಷನ್ ಸಾಮಾನ ತರಬೇಕು, ಯಾಕಂದ್ರೆ ನಾ ಬಿದರ್ದಾಗ ಮಾಡ್ತಿದ್ದೆ ಅಂತ ಹೇಳ್ತಿದ್ದೀನಲ್ಲ, ಅವನ್ನೆಲ್ಲ ಸಾಮಾನು ತಂದು ಮಾಡ್ತಿದ್ದೆವು. ಮೈಕ್ರೋಸ್ಕೋಪ್ ಇಲ್ಲ, ಏನೇನೋ ಇದ್ದಿದ್ದಿಲ್ಲ. ಏನಪ್ಪ ಇದ್ದೇವ್ರ ಇದು ಹೆಂಗೆ ಅಂತಂದು, ಸರಿ ಈಗ ನನಗೆ ಗುರ್ತದ ಅಂತ ನಾನಾರು ಭಾಳ ಹಾರಿರ್ತೀನಿ ಅಂತ ಅಲ್ಲೇ ಇಲ್ಲೇ ಆಪ್ರೇಟ್ ಮಾಡ್ತಿದ್ದೆವು. ಬೇರೆ ಬೇರೆ ನರ್ಸಿಂಗ್ ಹೋಮ್ಕೋದು ಹೋಗಿದ್ದು, ಯಾವ ನರ್ಸಿಂಗ್ ಹೋಮ್ದಾಗೂ ಬಯಲ್ ಸಪರೇಟಿಸ್ ಇರ್ತಿದ್ದಿಲ್ಲ, ಬೇವಿಶ್ ಮಾಡೋದು ಕಷ್ಟ ಆಗಿತ್ತು. ಡ್ರಾವರ್ ಮೆಥಡ್ ಮ್ಯಾಲೆ ಮಾಡ್ತಿದ್ದೆವು. 1990 ಭಂಡಾರಿ ಬಂತು ಗೌರ್ಮೆಂಟ್ ಹಾಸ್ಪಿಟಲ್ದಾಗ, ಮತ್ತೊಬ್ರು ಎನಸ್ಥೆಟಿಸ್ಟ್ ಬಂದರು. ಎನಸ್ಥೆಟಿಸ್ಟ್ ಇಂಪ್ರೂವ್ಮೆಂಟ್ ಆಕೈತಿ. ನಾನೇನು ಮಾಡಿದೆ, ಇದಂಗಾದ್ರೆ ಇದೇನೂ ಆಗೋದಿಲ್ಲ ಅಂತಿಳ್ದೆ. ಏನಾರ ಇದು ENT ಇದು ಏನಾರ ಅದ ನೋಡೋಣ ಅಂತಿಳ್ದೆ. ಚೆನ್ನೈಗೆ ಮೊದಲನೇ ಸರ ಫಸ್ಟ್ ನ್ಯಾಷನಲ್ ಕಾನ್ಫರೆನ್ಸ್ ಆನ್ ಆಟಾಲಜಿ ಅಂದರೆ ಕಿವಿಯ ಬಗ್ಗೆನ ಒಂದು ಕಾನ್ಫರೆನ್ಸ್ ಕರೆದಿದ್ರು. ಅಮೇರಿಕಾದ್ಯಂತ ಜೇಮ್ ಶಿಯಾ ಅಂತ, ಫಾದರ್ ಆಫ್ ದ ಸ್ಟೆಪಿಡೆಕ್ಟಿಮನ್ ಅವ್ರು ಬಂದಿದ್ರು. ಫ್ರಾನ್ಸ್ ಅಂತ ಎನ್ರಿ ಸುಲ್ತಾನ್ ಅಂತ ಬಂದಿದ್ರು. ಜಾನ್ ಅಂತ ರೊಮೇನಿಯಾದ್ಯಂತ ಬಂದಿದ್ರು. ಅವರೆಲ್ಲ ಸರ್ಜರಿ ಮಾಡಿದ್ರು, ಎಸ್ಪೆಷಲಿ ಎನ್ರಿ ಸುಲ್ತಾನ ಪ್ರತಿ ಒಂದನ್ನು ಏನು ಮಾಡ್ತಾನೆ ಪಾರ್ಟಿ ಮೇಲೆ ಬರ್ಬಾರ್ದು ತೋರಿಸ್ತಿದ್ರು. ಅವ್ರು ಮಾಡೋ ಸರ್ಜರಿ ನೋಡಿದ್ರೆ ನಾವಂದೇವು, ನಾವಿನ್ನೂ ಒಂದು 20-30 ವರ್ಷ ಹಿಂದದೀವಿ, ನಮಗೇನು ಗುರ್ತಾ ಇಲ್ಲ ಅಂತ. ಆವಾಗ ನಾನೇನು ಮಾಡಿದೀನಿ, ಕೆಲವೊಂದು ಇನ್ಸ್ಟ್ರೂಮೆಂಟ್ ತೊಗೊಂಡು ಬಂದು ಮೊದಲು ಈ ಕಿವಿಯನ್ನ ಸರ್ಜರಿನ ಡೆಡ್ ಬಾಡಿ ಮೇಲೆ ಕಲಿಬೇಕಂತ, ಅಂದ್ರೆ ಸ್ಕಲ್ ಮೇಲೆ ಕಲಿಬೇಕಂತ. ಆಗ ರೈಲ್ವೆದಾಗ ಸತ್ತಿದ್ರು ಹೆಣಗಳು ಬಂದಿರ್ತಿದ್ರು, ಅವ್ರು ಯಾರು ಹಿಂದೂ ಮುಂದೆ ಇರ್ತಿದ್ರು. ಅವ್ರದ್ದು ಈ ಟೆಂಪರಲ್ ಬೋನ್ ಅಂದ್ರೆ ಕಿವಿ ಬೋನ್ ತಕ್ಕೊಂಡು ನಾ ಹಗಲ ರಾತ್ರಿ ಅದನ್ನ ಡಿಸೆಕ್ಟ್ ಮಾಡೋದು ಕಲಾಕ್ ಶುರು ಮಾಡಿದೆ. ಇನ್ಸ್ಟ್ರೂಮೆಂಟ್ ಖರೀದಿ ಮಾಡಕ್ ಶುರು ಮಾಡಿದೆ, ಮೈಕ್ರೋಸ್ಕೋಪ್ ತಂದೆ, ಹ್ಯಾಂಗಿಂಗ್ ಮೋಟರ್ ತಂದೆ, ಸ್ಕೋಪ್ ತಂದೆ, ಗಳಿಸಿದ್ದೆಲ್ಲ ದುಡ್ಡನ್ನ ಅಲ್ಲಿ ಹಾಕಾಕೈತಿದ್ದೆ. ದಿನ ಮನೆಗೆ ಹೋದ ಕೂಡಲೇ ರಾಮಾಯಣ ಮಹಾಭಾರತ ಹಾಗೆ ಆಗಿತ್ತು. ಯಾನ್ ಹೇಳಿ ನನ್ನ ಹೆಂಡತಿ ಏನು ಬೈದ್ರು ಸಹಿತ ನನಗೆ ಈ ಕಿವಿ ಅಂತ ಎಡಗಡೆ ಕಿವಿ ಅಂತ ಎಡಗಡೆನ ಹೋಗ್ತು ಬಲಗಡೆ ಕಿವಿ ಸಾಮಾನು ತಗೊಳಕ್ ಶುರು ಮಾಡಿದೆ. ನಂತರ ಹಿಂದೆ ಗಡಿಸಿ ಗೌರ್ಮೆಂಟ್ ಮಾತ್ರ ಇಕ್ವಿಪ್ಮೆಂಟ್ ವೈಸ್ ಇಂಪ್ರೂವ್ಮೆಂಟ್ ಆಗಲೇ
1: ಇಲ್ಲ.
0: ಸರ್ಕಾರದ ಕೆಲಸ ನಾವು ಮಾಡ್ತಿದ್ವಿ. ಅಲ್ಲಿ ಬೇರೆನೇ ವರ್ಕ್ ಇರ್ತಿತ್ತು. ಎವ್ರಿ 10 ಡೇಸ್ಗೊಮ್ ಡ್ಯೂಟಿ ಇರ್ತಿತ್ತು, ಮತ್ತು ಎವ್ರಿ ವೀಕ್ಲಿ ಆಪರೇಟ್ ಇರ್ತಿತ್ತು. ಪೋಸ್ಟ್ ಮಾರ್ಟಮ್ ಮಾಡಿದ MLC ಅಂತ ಇರ್ತಿದ್ದು. ಅಂದ ನಾವು ಕೋರ್ಟಿಗೆ ಬರಬೇಕಾಗ್ತಿತ್ತು. ಅಲ್ಲಿ ವರ್ಕ್ ಮೊಡ್ಯಾಲಿಟಿನ ಬೇರೆ
1: ಇರ್ತಿತ್ತು.
0: ಕನಿಷ್ಠ ಪಕ್ಷಕ್ಕೆ ಒಂದು 300 ಪೋಸ್ಟ್ ಮಾರ್ಟಮ್ ಮಾಡಿರಬೇಕು.
1: 300
0: ಪೋಸ್ಟ್ ಮಾರ್ಟಮ್ ಎವ್ರಿ ಆಲ್ಟರ್ನೇಟ್ ವೀಕ್ ಪೋಸ್ಟ್ ಮಾರ್ಟಮ್ ಇರುವ. ಪೋಸ್ಟ್ ಮಾರ್ಟಮ್ ಕೋರ್ಟಿಗೆ ಹೋಗ್ತಿದ್ವಿ, ಕೋರ್ಟಿಗೆ ಹತ್ರ ಬಂದಿದ್ದು ಆಗ್ತಿತ್ತು, ಉಳಿದ ನಮ್ಮ ಪ್ರೈವೇಟ್ದಾಗ ಅದು ಮಾಡ್ತಿದ್ವಿ. ಆದರೆ ಇದಕ್ಕಿಂತಲೇ ಇನ್ನೊಂದು ಹೇಳ್ತೀನಿ ನೋವಿನ ವಿಷಯ. ಅವನ ಹೆಸರು ವಿನೋದ್ ಅಂತಿತ್ತು. ಆ ಹುಡುಗ ಒಂದು ದಿನ ಒಂದು ಪೇಷಂಟ್ ತೊಗೊಂಡು ಬಂದ. ಆ ಪೇಷಂಟ್ ಬಾಯಿ ಒಳಗೆ ಎಲ್ಲ ಬಾಯಿನ ತೆಗಿಲಿಕ್ಕೆ ಬರ್ತಿದ್ರು, ಅಷ್ಟೊಂದು ಗಾಯ ಆಗ್ತಿತ್ತು. ಪರೀಕ್ಷೆ ಮಾಡಿದಾಗ ಅವನಿಗೆ ಟಾನ್ಸಿಲರ್ ಸುತ್ತಲ ಕೀವು ತುಂಬಿತ್ತು. ಟಾನ್ಸಿಲರ್ ಎಬ್ಸಿಸ್ ಅಂತೀವಿ. ಕೀವು ತುಂಬಿದಪ್ಪ, ಇದನ್ನು ತೆಗಿಬೇಕು, ಟಾನ್ಸಿಲ್ ಆಪರೇಷನ್ ಮಾಡಬೇಕು ಅಂತ ಇವ್ರ ತಂದೆ ತಾಯಿನ ಕರ್ಕೊಂಡು ಬಂದು. ಸರ್ ನನಗೆ ಅವ್ರು ಗುರುತಿಲ್ಲ ಅಂದ. ಮತ್ತು ನೀನ್ಯಾರು ಅಂದ. ನಾನು ಹಿಂಗೆ ಒಬ್ಬ ಸೋಷಿಯಲ್ ವರ್ಕರ್ ರೀ ಸರ್, ಸ್ಟ್ರೀಟ್ ಚಿಲ್ಡ್ರನ್ ಮೇಲೆ ನಾ ವರ್ಕ್ ಮಾಡ್ತೀನಿ ಅಂದ. ಅಂದ್ಲಿ ಆ ಹುಡುಗನ ನೋ ತಡಿಲಾರ್ದೆ ನಾವೊಂದು ನಿಕ್ ಹಾಕಿ ಪಸ್ ಎಲ್ಲ ತೆಗೆದ್ಬಿಟ್ಟೆ. ಅವ ಆರಾಮಾದ, ಡ್ರಿಪ್ ಹಚ್ಚಿದ್ವಿ. ಅನಂತ್ಲಿ ಮಾತಾಡಕ್ ಶುರು ಮಾಡಿದ ಹುಡುಗ, ಹೇಳಿದ. ಅಲ್ಲಿ ನೋಡಿದ್ರೆ ಒಬ್ಬ ಕಾನ್ಸ್ಟೇಬಲ್ ಮಗ ಅವ. ಅವತ್ತು ಹೇಳಿದ ಆ ವಿನೋದ್ ನಾನು ಬಿಡಲಿಲ್ಲ. ಯಾವಾಗಾರ ಬರವ ಸರ, ಒಂದಿಷ್ಟು ಸಹಾಯ ಮಾಡೋಣ, ಒಂದಿಷ್ಟು ದುಡ್ಡು ಕೊಡ್ತಿದ್ದೆ. ಪ್ರಮೋದ್ ಕುಲಕರ್ಣಿ ಅಂತ ಒಬ್ರು ಪ್ರೇರಣಾ ಅಂತ ಒಂದು NGO ಮೇಲೆ ವರ್ಕ್ ಮಾಡೋರು ಗುರ್ತಿದ್ರು. ಅವ್ರು ನನ್ನ ತಕ ಬಂದು, ಸರ್ ಇದೊಂದು ಸ್ಟ್ರೀಟ್ ಚಿಲ್ಡ್ರನ್ ಮೇಲೆ ನಿಜವಾಗಿಯೂ ಪ್ರಾಬ್ಲಮ್ ಅದ.

0: ಯು ಬಿ ಎ ಮ್ಯಾನ್ ಆಂಕರ್, ಯು ಬಿ ಎ ಫಾದರ್ ಆಫ್ ದಿಸ್ ಒನ್, ಇದ್ರ ಮೇಲೆ ಒಂದಿಷ್ಟು ವರ್ಕ್ ಮಾಡ್ರಿ ನೀವು ಅಂದ. ಹ್ಞೂ ಅಂದೆ. ಹ್ಞೂ ಅಂದನಂದ್ಲೆ ಈ ರೀತಿ ನಾಲ್ಕು ಐದು ತರದ್ರಾಗ ಅರ್ತಿಲ್ಲ, ನಾವು ಸೆಂಟ್ರ್ ಮಾಡಿದೀವಿ ಒಂದು ರಾಯಚೂರು, ಒಂದು ಮಂತ್ರಾಲಯ, ಒಂದು ವಾಡಿ, ಒಂದು ಮೂರು ವರ್ಕರ್ನ ಇಟ್ಕೊಂಡಿವ್. ಸರ್ ನಾ ಫೈನಾನ್ಸ್ ಎಲ್ಲಿಂದ ಅವ್ರಿಗೆ ಮಾಡಿದ್ ಕೊಡ್ತೀನಿ ಅಂತ ಒಂದು ರೂಮ್ ಮಾಡಿದ್ವಿ ಹುಡುಗರಿಗೆ.
1: ಎಷ್ಟು ಜನ ಸೇರಿ ಮಾಡಿದ್ರಿ ಸರ್?
0: ನಾನು ಒಬ್ಬನೇ ಇದ್ದೆ ಮೊದಲ, ಪ್ರಮೋದ್ ಒಬ್ಬ ನನ್ನ ಜೊತೆಗೆ.
1: ಎನ್ ಜಿ ಒ ಮಾಡಿದ್ರೆ
0: ನಾವು ಏನು ಮಾಡಿದ್ರು, ಅವ್ರು ಎನ್ ಜಿ ಒಂದು ದುಡ್ಡು ಕೊಡ್ತಿದ್ರು. ಮುಂದೆ ಅವ್ರು ಏನು ಪ್ರಮೋದ್ ಏನು ಹೇಳಿದ್ರು, ಸರ್ ಹೀಗಾದ್ರೆ ಆಗೋದಿಲ್ಲ, ಇದಕ್ಕೊಂದು ಹೆಸರಿಡೋಣ.
1: ಹೆಸರಿಡೋಣ.
0: ಅವಾಗ ಸಾತ್ಯ ಅಂತ ಹೆಸರಿಟ್ಟು, ಸಾತ್ಯ ಅಂತ ಹೆಸರಿಟ್ಟು ಅದಕ್ಕೊಂದು ಟೀಮ್ ಬೇಕ್ರಿ ಅಂದರು. ಒಂದು ನಾಲ್ಕು ಎರಡು ಮೂರು ಹುಡುಗಿಯರು ಮತ್ತೆ ಒಂದಿಬ್ರು ಶಂಕರಪ್ಪ ಅದು ಅಂತ ಹೆಂಗ್ ಸಿಕ್ಕರು, ಕುಸುಮಾ ಶ್ರೀವಾತ್ಸವ ಅಂತ ಒಬ್ರು ಲೇಡಿ ರೀ, ವೆರಿ ಮಚ್ ಇಂಟ್ರೆಸ್ಟೆಡ್ ಇದ್ರು. ಅವ್ರನ್ನ ಪ್ರೆಸಿಡೆಂಟ್ ಮಾಡಿ ನಾವು ವೈಸ್ ಪ್ರೆಸಿಡೆಂಟ್ ಆಗಿ ಅದೊಂದು ಆರ್ಗನೈಸ್ ಮಾಡಿದೀವಿ.
2: ಮುಂದೆ ನೋಡ್ತಾ ನೋಡ್ತಾ ತಿಂಗಳಿಗೆ ನಾಲ್ಕು ಬರೋ ಬದಲು ಹತ್ತು ಇಪ್ಪತ್ತು ನಲವತ್ತು ನೂರು ಗಟ್ಟಲೆ ಮಕ್ಕಳು
1: ಸಿಗೋದು.
2: ಏನಿದು ಸ್ಟ್ರೀಟ್ ಚಿಲ್ಡ್ರನ್ ಅಂದ್ರೆ ನಮ್ಗೆ ತಿಳಿದಿದ್ದಿಲ್ಲ. ಈಗ ಮನೆಯೊಳಗೆ ತಂದೆ ತಾಯಿ ಬೈದ್ರು, ಆ ಹುಡುಗರು ಓಡಿ ಬಂದು ಮನೆ ಬಿಟ್ಟು ಓಡಿ ಬರ್ತಾರೆ. ಅವ್ರ ಹತ್ರ ದುಡ್ಡು ಇರಂಗಿಲ್ಲ, ಏನಿರಲ್ಲ, ಬಸ್ನಾಗ ಹತ್ತಿರ ಇಳಿಸ್ತಾರೆ. ಅದಕ್ಕೆ ರೈಲ್ವೆದಾಗ ಇದ್ರೆ ಯಾರು ಇಳಿಸಿರಲ್ಲ ಬಂದಿರ್ತಾರೆ ನೋಡಿ. ನೀವು ರೈಲ್ವೆದಾಗ ನೋಡ್ರಿ, ಒಂದು ಹುಡುಗ ಕಸ ಹೊಡೆದ ನಾಲ್ಕು ದುಡ್ಡು
1: ಬೇಡ್ತಿರ್ತಾನೆ. ಹೌದು.
2: ಆ ದುಡ್ಡು ಕೊಡ್ತೀವಿ ನಾವು, ಅದ್ರ ಬಗ್ಗೆ ಹೆಚ್ಚು ಮಾತಾಡಂಗಿಲ್ಲ. ಅವರೇ ಸ್ಟ್ರೀಟ್ ಚಿಲ್ಡ್ರನ್. ಬಂದು ಅವ್ರು ಆ ಹುಡುಗನ ಕರ್ಕೊಂಡು ಬಂದು ನಾವೇನ್ ಮಾಡ್ತಿದ್ವಿ ಅಂದ್ರೆ, ಅವ್ರ ರೂಮ್ನಾಗ ಇಟ್ಟು ಅವ್ರಿಗೆ ಒಂದು ನಾಲ್ಕು ಊಟ ಪಾಲಿಸಿದ ಔಷಧ ಕೊಡ್ತಿದ್ವಿ. ಈ ಹುಡುಗರು ಎಲ್ಲ ಚಟನೂ ಕಲ್ತಿದ್ರು, ಅಲ್ಲ ಹಿಂದಿಗಡಿಸಿ ಹೋಟೆಲ್ದಾಗ ಇದನ್ನ ಮಾಡ್ತಿದ್ರು, ಏನೇನೋ ಆರ್ಡರ್ ಮಾಡ್ತಿದ್ರು. ಅವ್ರನ್ನೆಲ್ಲರಿಗೂ ಏನ್ ಮಾಡಿದ್ವಿ, ಇದನ್ನಕ್ಕಾದ್ರೂ ಹೋಗಿ ಅವ್ರ ಅಡ್ರೆಸ್ ತಗೊಂಡು ಇದನ್ನ ಮಾಡಿ ಬಿಟ್ಟು ಬರ್ತಿದ್ವಿ. ಮುಂದೊಂದು ಆರು ತಿಂಗಳದಾಗ ಮತ್ತೆ ಓಡಿ
1: ಬರ್ತಿದ್ರು.
2: ಇದೇನು ಪ್ರಾಬ್ಲಮ್, ಸಾಲ ಮಾಡೋಕ್ಕಾಗ್ಲಿಲ್ಲಲ್ಲ, ವಾಟ್ ಇಸ್ ದ ಪ್ರಾಬ್ಲಮ್ ಇನ್ ಇಟ್ ಅಂತ ಅನ್ನೋದಕ್ಕೆ ನಾವು ಸ್ಟಡಿ ಮಾಡಕ್ಕೆ ಶುರು ಮಾಡಿದೀವಿ. ಲಿಟ್ರಲಿ ಈ ಹುಡುಗನ ತಂದೆ ತಾಯಿ ಬ್ಯಾಕ್ಗ್ರೌಂಡ್ ಏನದ, ಆ ಹುಡುಗ ಯಾಕೆ ಓಡಿ ಬಂದ, ಏನು ಮಾಡಿದ, ಹೊಳ್ಳೆ ಅದ್ರ ಬಿಟ್ಟು ಯಾಕೆ ಬರ್ತಾನ ಅಂತ. ಅವಾಗ ನಾವು ಈ ರೈಲ್ವೆ ಪ್ಲಾಟ್ಫಾರ್ಮ್ ಲೈಫ್ ತೆಗೆದು ಹಾಕೋಣ ಅಂತೇಳಿದ ಯಾದಗಿರಿ ಒಳಗೆ ಒಂದು ಮಠದಾಗ ಹುಡುಗರನ್ನ ಇಟ್ಟು, ಮಮ್ಮಾದೇವಿ ಅಂತ ಒಂದು ಹುಡುಗಿನ ಅವ್ರ ಜೊತೆ ಮಾಡಿ, ಅಂದ್ರೆ ಅವ್ರಿಗೆ ಮನೆ ಲೈಫ್ ಕೊಡಕತ್ತಿದ್ದೀವಿ. ಅನಂತ್ಲ ಹುಡುಗರು ಬರೋದು ಬಿಡಕ್ಕೆ ಬಂದದು. ಸಾಹೇಬ್ರೆ ನೀವು ಹೇಳ್ತೀನಿ ಇದನ್ನ ಹಂಗ ವರ್ಕ್ ಮಾಡ್ತಾ ಮಾಡ್ತಾ ಮಾಡ್ತಾ ಹೋದ್ಯು, ಎಲ್ಲೋ ದೋಂಡು, ಎಲ್ಲೋ ಪುನಃ ನೇಪಾಳ, ಎಲ್ಲೋ ಪಾಟ್ನಾನು,
1: ಬಿಹಾರ
2: ಬಿಹಾರ ಎಲ್ಲಿ ಸಿಕ್ಕ ಸಿಕ್ಕಲ್ಲಿ ಹುಡುಗರು ಬರಕತ್ತಿದ್ದು. ಇದು ಏನಪ್ಪ, ಇವ್ರನ್ನ ಹೆಂಗ ಮುಟ್ಸು? ಅವ್ರು ಪಾಟ್ನಾ ಅಂದ್ರೆ ಪಾಟ್ನಾಕ್ ಹೋಗಿ ಬಿಟ್ಟು ಬರ್ಬೋದು ನಾವು, ಯಾವ್ದೋ ಒಂದು ಹಳ್ಳಿ ಹೇಳ್ತಾರೆ ಅದು ಹೆಂಗ್ ಗುರ್ತಾಗಬೇಕು. ಅದಕ್ಕೆ ನಾವೊಂದು ಎನ್ ಜಿ ಒಗಳಿಗೆ ಇಟ್ಟು ಲೆಟರ್ ಬರೆದ್ವಿ ಎಲ್ಲಕ್ಕೂ. ಒಂದು 20 ಎನ್ ಜಿ ಒಗಳು ನಮ್ಗೆ ರೆಡಿ ಆದ್ರು, ವಿ ರೆಡಿ ಟು ಹೆಲ್ಪ್ ಯು ಅಂತ. 20 ಎನ್ ಜಿ ಒಗಳು ಹುಡುಗರು ಒಬ್ಬೊಬ್ರು ಟ್ರೈನ್ ಕೊಡ್ಬೇಕಾಯ್ತು. ಒಂದು ಸರಿ ನಾನು ಆಕ್ಚುಲಿ ದಿಲ್ಲಿಗೆ ಹೋದೆ, ದಿಲ್ಲಿಗೆ ಹೋಗಿ ಪಾಟ್ನಾದ ಹುಡುಗರು, ಕಾನ್ಪುರದ ಹುಡುಗರು, ಎಲ್ಲ ಕಡೆಯಿಂದ ಹುಡುಗರು ಬಂದಿದ್ರು. ನಾವು ಆದ ಕೂಡಲೇ ನಮ್ಮ ಪ್ರಮೋದ ಫಾದರ್ ಆಫ್ ದಿ ಸಾತಿ, ಮೇನ್ ಆಂಕರ್ ಆಫ್ ದಿ ಸಾತಿ ಹ್ಯಾಸ್ ಕಮ್ ಅಂತ ನನ್ನ ಪರಿಚಯ ಮಾಡಿದರು. ಆ ಪರಿಚಯ ಮಾಡೋದು ಒತ್ತಟ್ಟಿಗಿರಲಿ, ಆ ಹುಡುಗರು ನನ್ನ ಸುತ್ತ ತಿರುಗಲಿಕ್ಕೆ ಶುರು ಮಾಡಿದ್ವು. ಯಾಕಂದ್ರೆ ಅದ್ರಾಗ ಪಾಟ್ನಾದ ಹುಡುಗಂತೂ ಇಷ್ಟೊಂದು ಮಾನಸಿಕ ಮಾಡ್ಕೊಂಡು ಬಿಟ್ಟ, ಸರ್ ನಾನು ನಿಮ್ಮನ್ನ ಪಾಟ್ನಾಗ ಕರ್ಕೊಂಡು ಹೋಗೋಣ. ಯಾಕೋ ಅಂದೆ, ಇಲ್ಲ ನಾನು ನಿಮ್ಮನ್ನ ಬುದ್ಧಗಯಾಕ್ ಕರ್ಕೊಂಡು ಹೋಗ್ಬೇಕು. ಯಾಕೋ ಬುದ್ಧಗಯಾಕ್ ನನ್ನ ಯಾಕೆ ಕರ್ಕೊಂಡು, ಅಲ್ಲ ನಾನು ಎರಡನೇ ಬುದ್ಧ ಅಲ್ಲಿ ಬಂದಾನಂತ ಜನಕ್ಕೆ ಹೇಳ್ತೀನಿ ಅಂತ. ನಾ ಅಷ್ಟು ದೊಡ್ಡ ವ್ಯಕ್ತಿ ಅಲ್ಲ, ಮಹಾಪುರುಷನ ಮಣ್ಣಿಗೆ ಬರ್ತೀನಿ, ಆ ಮಣ್ಣು ನಾನು ಮುಟ್ತೀನಿ, ಈಗ ಆಗುದಿಲ್ಲ ಅಂತಂದೆ. ಅನಂತಲಿ ಅವ್ನು ಕಾನ್ಪುರ ಹುಡುಗರದು ನಾವು ನಿಮ್ಮ ಫೋಟೋ ತಕ್ಕೋತೀವಿ, ಯಾಕಂದ್ ನಮ್ಮ ಜನಕ್ಕೆ ಹೇಳ್ತೀವಿ ಸರ್ ಬುದ್ಧ ಮತ್ತೊಮ್ಮೆ ಬಂದಾನ ಅಂತ. ಅನಂತಲಿ ಫೋಟೋ ತಕ್ಕೊಂಡ್ರು ಹೋದ್ಯು. ಆದ್ರೆ ಮುಂದೆ ಏನಾಯ್ತು ಅಂದ್ರೆ, ನಾವು ಈ ಎಲ್ಲ ಅವನ ಮೆಥಡಿಕಲಿ ಸ್ಟಡಿ ಮಾಡಿ ಕ್ರಾಯದಂತ್ರ ಮತ್ತು ಇನ್ಫೋಸಿಸ್ ಅಂತ ನಮ್ಗೆ ದುಡ್ಡು ಬರ್ತಿತ್ತು ಸ್ವಲ್ಪ ಸ್ವಲ್ಪ ಸ್ವಲ್ಪ ಸ್ವಲ್ಪ. ಒಮ್ಮಿಗಲೇ ಟಾಟಾದವ್ರಿಗೆ ಇದನ್ನು ಸಬ್ಮಿಟ್ ಮಾಡಿದ್ವಿ ಪೇಪರ್, ಹೋಗಿ ಪ್ರೆಸೆಂಟ್ ಮಾಡಿದ್ರೆ 1.5 ಕೋಟಿ ರೂಪಾಯಿ ಸ್ಯಾಂಕ್ಷನ್ ಮಾಡಿದರು ವರ್ಷಕ್ಕೆ 50 ಲಕ್ಷ ಹಂಗೆ. ಆವಾಗ ನಮ್ಮ ಪ್ರಮೋದನ ಮನಸ್ಸು ಚೇಂಜ್ ಆಯಿತು,
1: ದುಡ್ಡು ಬಂತು.
2: ಹಾಂ, ಮನಸ್ಸು ಚೇಂಜ್ ಆಗಿ, ಇಲ್ಲ ಸರ್ ನಾನು ಬೆಂಗಳೂರಿಗೆ ಶಿಫ್ಟ್ ಆಗ್ತೀನಿ ಅಂತ. ಎಲ್ಲ ಹೋಲ್ ಟೀಮ್ನ ಬೆಂಗಳೂರಿಗೆ ಶಿಫ್ಟ್ ಮಾಡಿಸಿಬಿಟ್ಟ. ಇಲ್ಲಿ ಬರೀ ಒಂದು ಇದು ಉಳಿತಿ ಆಫೀಸ್, ಒಬ್ರು ಕ್ಲಾರ್ಕ್ ಉಳಿದ್ರು, ಇಲ್ಲಿ ವರ್ಕನ ಬಂದಾಯ್ತು. ಈಗ ಇಮ್ಯಾಜಿನ್ ಮಾಡ್ರಿ, ಬರೀ 3 ಇದ್ರಾಗ ನಮ್ಗೊಂದು 6-7-8 ವರ್ಷದಾಗ ಒಂದು 48,000 ಮಕ್ಕಳು ಸಿಕ್ಕಾವು. ಈಗ 200-300 ಈಗ ರೈಲ್ವೆ ಸ್ಟೇಷನ್ ಅದಾವು, ಅಲ್ಲಿ ಎಷ್ಟು ಮಕ್ಕಳು ಸಿಗ್ಬೋದು? ಇದೊಂದು ಸಾಮಾಜಿಕ
1: ಸಮಸ್ಯೆ,
2: ಮಾನಸಿಕ ಮನುಷ್ಯತ್ವದ ಒಂದು ದೊಡ್ಡ ಕ್ವಶನ್ ಆಗೋದಲ್ಲ. ಸಣ್ಣ ಮಕ್ಕಳು 10-15 ವರ್ಷದ ಮಕ್ಕಳೇ ಸಿಗ್ತಿದ್ವು, ಹೆಚ್ಚಾಗಿ ಗಂಡು ಮಕ್ಕಳು, ಹೆಣ್ಮಕ್ಳು ಒಂದು 3-4 ಮಂದಿ ಅಷ್ಟೇ ಸಿಕ್ಕಿದ್ರು. ಆ ಹುಡುಗರಿಗೆ ಏನೂ ತಿಳಿ

0: ಈ ಸಿಕ್ ಸಿಕ್ಕಲ್ಲೇ ಕಾನ್ಫರೆನ್ಸ್ ಹೋಗಕತ್ತಿದೆ. ಪುಣಾಕ್ ಹೋದೆ, ಕೊಚಿನ್ ಹೋದೆ, ಚೆನ್ನೈಗೆ ಹೋದೆ. ಆ್ಯಂಡ್ ನಾನೇ ಅವ್ರ ಏನು ಪೇಷೆಂಟ್ದೊಳಗೆ ಏನು ತಪ್ಪದ, ನಾ ಏನು ಕಂಡು ಹಿಡಿತೀನಿ ಅನ್ನೋದನ್ನು ಬರೆದುಕೊಳ್ಳಾಕತ್ತಿ ಶುರು ಮಾಡಿ. ಅವಾಗ ಯಾವಾಗ ನನ್ನಲ್ಲಿ ಇಕ್ವಿಪ್ಮೆಂಟ್ ಆಯಿತು, ನನ್ನ ರೆಕಾರ್ಡಿಂಗ್ ಸಿಸ್ಟಮ್ ಸ್ಟಾರ್ಟ್ ಆಯಿತು, ನಾ ಆರ್ಟಿಕಲ್ಸ್ ಬರಲಿಕ್ಕೆ ಶುರು ಮಾಡಿದೆ.
1: ಓಹೋ, ನಿಜವಾಗ್ಲು ಸರ್. ಈಗ ನೀವು ಜಗತ್ತಿನ ಅನೇಕ ದೇಶಗಳಿಗೆ ಈಗಾಗಲೇ ಸಾಕಷ್ಟು ಲೇಖನಗಳನ್ನು ಕಳಿಸಿದಿರಿ ಅಲ್ಲಿ, ಮತ್ತು ನಿಮ್ಮ ಲೇಖನಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಕಟ ಆಗಿದ್ದಾವೆ, ಜರ್ನಲ್ಸ್ಗಳಲ್ಲಿ ಪ್ರಕಟ ಆಗಿದ್ದಾವೆ. ಇದು ಯಾವಾಗ ಪ್ರಾರಂಭ ಆಯಿತು? ಇದು ಬರಬೇಕು ನಾನು ಸಂಶೋಧನೆಯಲ್ಲಿ ನನ್ನ ಹೆಸರು.
0: ನಾ 91 ಚೆನ್ನೈಗೆ ಹೋದ್ನಲ್ಲ, ಜೇಮ್ಸ್ ಶಿಯಾ ಅಂತ ಬಂದಿದ್ರು, ಆಂಡ್ರಿ ಸುಲ್ತಾನ್ ಅಂತ ಬಂದಿದ್ರು, ಅವ್ರು ಮಾಡಿದ್ ನೋಡಿದ ಮೇಲೆ ನಾನು ಅಂದೆ ಒಂದು 20-30 ಹಿಂದದೇನೆ ಅಂತ. ನಾ ಅಲ್ಲಿಂದ ಬಂದ ಕೂಡ್ಲಿನ ಟೆಂಪೊರಲ್ ಬೋನು ಈ ರೈಲ್ವೆ ಎಂಪ್ಲಾಯ್ ಇದ್ರಾಗ ಸತ್ತಿದ್ದವ್ರು ತೊಗೊಂಡ್ಬಂದು ಡಿಸೆಕ್ಷನ್ ಮಾಡಿ ಕಲಿಯಕ್ಕೆ ಶುರು ಮಾಡಿದೆ. ಮೈಕ್ರೋಸ್ಕೋಪ್ ಅವಾಗ ಬರೀ 40,000 ರೂಪಾಯಿದ ಮೈಕ್ರೋಸ್ಕೋಪ್ ತರಿಸ್ಬೇಕಾದ್ರೆ 6 ತಿಂಗಳು ನಾನು ದುಡ್ಡು ಕಲೆಕ್ಟ್ ಮಾಡಬೇಕಾಯ್ತು. ಮೈಕ್ರೋಸ್ಕೋಪ್ ತಂದೆ, ಅದನ್ನು ಒಂದು ದುಂಬಾದ ನರ್ಸಿಂಗ್ ಹೋಮ್ದಾಗ ಇಟ್ಟಿದ್ದೆ, ಅಲ್ಲಿ ಮಾಡ್ತಿದ್ದೆ, ಭಂಡಾರಿಗೆ ಹೋಗ್ತಿದ್ದೆ, ನವೋದಯಕ್ಕೆ ಹೋಗ್ತಿದ್ದೆ, ಸಿಂಧೂರಿಗೆ ಹೋಗ್ತಿದ್ದೆ, ಅವನ್ನೆಲ್ಲನೂ ಬರ್ತಾ ಬರ್ತಾ ಬಿಟ್ಟು ನಂದೇ ಒಂದು ನರ್ಸಿಂಗ್ ಹೋಮ್ ಕಟ್ಕೊಂಡೆ. ಯಾಕಂದರೆ ನನಗೆ ಎಲ್ಲಿಯಾದ್ರೂ ಈಗ ಭಂಡಾರಿಯಾಗಿ ಏನು ಮಾಡ್ತಿದ್ರು, ಅರ್ಧ ತಾಸತ್ತಲೇ ಡಾಕ್ಟರ್ ಮತ್ತೊಬ್ರು ಬರ್ತಾರೆ, ಆಯ್ತೇನ್ರಿ ನಿಮ್ದು ನಾನು ಗೌರ್ಮೆಂಟ್ ಹಾಸ್ಪಿಟಲ್ ಅಂತೂ ತಿದ್ದಲಿಕ್ಕೆ ಸಾಧ್ಯದಲ್ಲ. ನನಗರ ಈ ಹುಚ್ಚು ಬೆಳೆದು ಬಿಟ್ಟಿತ್ತು, ಇದೇನೋ ಈ ರೀತಿ ಸರಿ ಇಲ್ಲ, ನಾವು ಕಲಿಯಬೇಕು ಬೇರೆನ ಅಂತ. ಅನಂತಲೇ ನಾನು ಇಕ್ವಿಪ್ ಆಗಿ ನಂದು ಒಂದು ನರ್ಸಿಂಗ್ ಹೋಮ್ ಕಟ್ಟಿಬಿಟ್ಟೆ, ಒಂದು 8-bed ನರ್ಸಿಂಗ್ ಹೋಮ್ ಕಟ್ಟಿದೆ. ಫುಲ್ಲಿ ಇಕ್ವಿಪ್ಡ್ ಆದೆ, ಸ್ಕೋಪ್ ತಂದೆ, ಕ್ಯಾಮ್ರಾ ತಂದೆ, ಕಡಿಕ ಅದಕ್ಕೆ ರೆಕಾರ್ಡಿಂಗ್ ಸಿಸ್ಟಮ್ ತಂದೆ, ಒಂದೊಂದಲ್ಲ 2 ಮಾಡಿದೆ, 2 ಕ್ಯಾಮ್ರಾ, 2 ಸ್ಕೋಪು, ಆ್ಯಂಡ್ ಕೂಲ್ ಲೈಟ್ ಸೋರ್ಸ್ 2 ಮಾಡಿದೆ. ಅಂದ್ರೆ ಒಂದು ಕೆಟ್ಟ ಅಂದ್ರೆ ಇಮಿಡಿಯೇಟ್ಲಿ ನನಗೆ ಅದಾಗ್ಬಿಡು. ಪೇಷಂಟ್ ಮೇಲೆ ಅದನ್ನು ಸ್ವಲ್ಪ ಬೇಸಿಕ್ ಎಕ್ಸ್ಪೆರಿಮೆಂಟ್ ಮಾಡೋಕೆ ಶುರು ಮಾಡಿದೆ. ಬರ್ತಾ ಬರ್ತಾ ನನಗೆ ರಿಸಲ್ಟ್ಸ್ ಡಿಫ್ರೆಂಟ್ ಸಿಗಾಕತ್ತಿದ್ದು. ಪೇಷಂಟ್ಗಳು ಅಡ್ರೆಸ್ ಬರ್ಕೊಳ್ತಿದ್ದೆ, ಅವ್ರ ಫೋನ್ ಮಾಡಿ ಕರೆಸಿ ಓದ್ತಿದ್ದೆ, ಅವ್ರು ಫ್ರೀ ನೋಡ್ತಿದ್ದೆ ಅವ್ರಿಗೆ. ಅದು ಅಕಸ್ಮಾತ್ ಆಪರೇಷನ್ ಫೇಲ್ ಆತಂದ್ರೆ ನಾನು ಫ್ರೀ 2 ಮಾಡಿಕೊಡ್ತಿದ್ದೆ. ಹಿಂಗಾಗಿ ಪೇಷಂಟ್ ಮೇಲೆ ನನ್ನ ಮೇಲೆ ಒಂದು ಅವ್ರ ಅಭಿಪ್ರಾಯ ಬೆಳಕೈತಿ. ಬಂದರು, ನಾ ಏನು ತಪ್ಪು ಮಾಡ್ತಿದ್ದೀನಿ, ಉಳಿದವ್ರು ಏನು ತಪ್ಪು ಮಾಡ್ತಾರೋ ಅನಲೈಸ್ ಮಾಡೋಕೆ ಶುರು ಮಾಡಿದೆ. ದೆನ್ ಐ ಸ್ಟಾರ್ಟ್ ರೈಟಿಂಗ್ ಆರ್ಟಿಕಲ್ಸ್. ನನ್ನ ಆರ್ಟಿಕಲ್ ಮೊದಲನೇದ್ದು 2002 ಆಸ್ಟ್ರೇಲಿಯನ್ ಜರ್ನಲ್ದಾಗ ಪಬ್ಲಿಷ್ ಆಯಿತು. ಬಿಗ್ಗೆಸ್ಟ್ ಸಲಾವರಿ ಗ್ಲ್ಯಾಂಡ್ ಕ್ಯಾಲ್ಕುಲಾಯ್ ಅಂತ ಬರೆದಿದ್ದೆ. ಮುಂದೆ ಹಂಗೆ ಮಾಡಿದೆ. ನನ್ನ ನವೋದಯದ ಹುಡುಗರು ಮತ್ತು ಇವೆಲ್ಲ ಹುಡುಗರು ನನ್ನ ಹತ್ರ ಬಂದು ಕಲಿತೀನಿ ಸರ್, ನೀವು ಕಲಿಸ್ರಿ ಅಂತ ಬರಾಕತ್ತಿದ್ರು. ಹಂಗೆ ಎಲ್ಲ ಹುಡುಗರಿಗಿದ್ದು, ದೀಕ್ಷಿತ್ ಅಂತ ಬದ್ದ, ರಾಜೀವ್ ರೆಡ್ಡಿ ಅಂತಿದ್ದ, ಎಲ್ಲರೂ ಬಂದು ಮನೀಷಾ ಅಂತಿದ್ರು, ಆ್ಯಂಡ್ ದಿನೇಶ್ ಅಂತ ಬಂದರು. ಅವ್ರಿಗೆಲ್ಲರಿಗೂ ಕಲಿಸ್ತಿದ್ದೆ. ಕೆಲವೊಂದು ಹುಡುಗರು ನನ್ನ ಗಟ್ಟಿ ಹಿಂಗೆ ಹಿಡ್ಕೊಂಡ್ರು, ಅದರಾಗಿ ದಿನೇಶ್ ಒಬ್ಬ, ನಾನು ಪೂರ್ಣ ಗಟ್ಟಿ ಹಿಡ್ಕೊಂಡ. ಅನಂತಲಿ ಬರೆದ ಆರ್ಟಿಕಲ್ ಅದು ನೀವು ಎಲ್ಲ ಸ್ಕ್ರುಟ್ನಿ ಮಾಡ್ತಿದ್ರು, ಅವರು ಕಳ್ಸಕ್ಕೆ ಹತ್ತಿದ್ರು. 1-2 ಆರ್ಟಿಕಲ್ ಪಬ್ಲಿಷ್ ಹಾಕೋತು ಅದು ಇಂಡಿಯನ್ ಜರ್ನಲ್ ಆಫ್ ಆಟೋಲ್ಯಾರಿಂಗಾಲಜಿ, ಇಂಟರ್ನ್ಯಾಷನಲ್ ಜರ್ನಲ್ದಾಗ ಅದು, ಜರ್ನಲ್ ಆಫ್ ಇವ್ಯಾಲ್ಯೂಯೇಷನ್ ಆಫ್ ಮೆಡಿಕಲ್ ಆ್ಯಂಡ್ ಡೆಂಟಲ್ದಾಗ ಅದು, ಜರ್ನಲ್ ಆಫ್ ಮೆಡಿಕಲ್ದಾಗ ಬಂದು, ಈವನ್ ಯುರೋಪಿಯನ್ ಜರ್ನಲ್ ಕಳಿಸಿದ್ವು, ಈಜಿಪ್ಟಿಯನ್ ಜರ್ನಲ್ ಕಳಿಸ್ತಿದ್ವು. ಹೀಗಾಗಿ ಈಗ ಟೋಟಲಿ ನಾ ಬರೆದದ್ದು 25 ಆರ್ಟಿಕಲ್. ಅದರಾಗ
1: ಇವೆಲ್ಲವೂ ಕೂಡ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ
0: 21 ಆರ್ಟಿಕಲ್ ಪಬ್ಲಿಷ್
1: ಆಗಿದೆ,
0: ಇನ್ನೆರಡು ಪಬ್ಲಿಷ್ ಆಗೋ ಉಳಿದಾವು. ಆವಾಗ ನಾನು ಒಂದು ಆರ್ಟಿಕಲ್ ಮೈಗ್ರೇನ್ ರಿಲೇಟೆಡ್ ವರ್ಟಿಗೋ ಅಂತ ಒಂದು ಆರ್ಟಿಕಲ್ ಬರೆದೆ. ನನ್ನ ಕಾಸ್ ಪೇಷಂಟ್ ಇದ್ರು, ರೈಲ್ವೆ PSI ಇದ್ರು, ಎರಣ್ಣ ಅಂತವ್ರು. ಅವರು ಯಾವಾಗಲೂ ಟೆನ್ಸ್ ಮನುಷ್ಯ, ಅವ್ರಿಗೆ ಮೈಗ್ರೇನ್ ಇತ್ತು, ಅದಕ್ಕೆ ಮೈಗ್ರೇನ್ ಟ್ರೀಟ್ಮೆಂಟ್ ಆಗ್ತಿದೆ. ಒಂದಿನ ಗಾಬರಿ ಆಗಿ ಸ್ವೆಟಿಂಗ್ ಬಂದು ಎಲ್ಲೆಲ್ಲೋ ಹಾರ್ಟ್ ಅಟ್ಯಾಕ್ ಆಗಿರ್ಬೇಕು ಈ ಮನುಷ್ಯಾಗ ಅನ್ನೋರ್ ಜೊತೆ ಬಂದರು. ನಾ ಗಾಬರಿ ಆಗಿದ್ದೆ. ಆಗ ರಾಜಗೋಪಾಲ್ ರೆಡ್ಡಿ ಇನ್ನೂ ಜೀವಂತಿದ್ರು, ಅವ್ರ ಹತ್ರ ಕಳಿಸಿದೆ. ರಾಜಗೋಪಾಲ್ ರೆಡ್ಡಿ, ಇವ್ನಿಗೆ ಹಾರ್ಟದ್ದೇನು ಇಲ್ಲ, ಇದನ್ನಿಂದ ಕೇಸು ಅಂದರು. ಮೈಗ್ರೇನ್ ಇದ್ದವ್ರಿಗೆ ಚಕ್ರ ಬರ್ತೈತಿ ಏನಂತ ನನಗೆ ಅವಾಗ ತಲೆಯಾಗಿ ಬಂತು. ಜರ್ನಲ್ಸ್ ಹುಡುಕ್ಯಾಳಕ್ಕೆ ಶುರು ಮಾಡಿದೆ, ಜರ್ನಲ್ಸ್ ಹುಡುಕ್ಯಾಳಕತ್ತಿದೆ, ಬುಕ್ಸ್ ಓದಿದೆ, ಅದನ್ನು ಮಾಡಿದೆ. ಕಡೀಗೆ ಆ ಡ್ರಗ್ಸ್ ಬರೆದವ್ರ ಕಂಪ್ನಿ ಕೇಳಕ್ಕೆ ಶುರು ಮಾಡಿದೆ. ನನಗೆ ಪಂಜಾಬ್ದಿಂತ ಒಬ್ಬರು ಅವರ ಡಾಕ್ಟರ್ ಮಾತಾಡಿದರು, ಬಟ್ ಐ ವಾಸ್ ಅನ್ಸ್ಯಾಟಿಸ್ಫೈಡ್. ಆಮೇಲೆ ಕಡೀಗೆ ಹಿಂದಿಗಡಿಸಿ ಆರ್ಟಿಕಲ್ ಬರೆಯಕ್ಕೆ ಶುರು ಮಾಡಿದೆ ನನ್ನ ಪದ್ಧತಿ ಪ್ರಕಾರ. ಕಡೀಗೆ ಒಂದು ಕಡೆ ಮೇ ಅಂತ ಒಬ್ಬರು ಆರ್ಟಿಕಲ್ ಬರೆದಿದ್ರು, ಅವ್ರದ್ದು ನನಗೆ ಕರೆಕ್ಟ್ ರೆಫರೆನ್ಸ್ ಸಿಗಾಕೈತಿ. ದೆನ್ ಐ ರೋಟ್ ದಟ್ ಆರ್ಟಿಕಲ್ ಆ್ಯಂಡ್ ಐ ಪಬ್ಲಿಷ್ ದಟ್ ಆರ್ಟಿ. ನಾನು ಅದನ್ನು ಶಿವಮೊಗ್ಗ ಕಾನ್ಫರೆನ್ಸಿಗೆ ಪ್ರೆಸೆಂಟ್ ಮಾಡಿದೆ. ಯಾರಿಗೂ ಏನೂ ತಿಳಿಲಿಲ್ಲ, ನನ್ನ ಬೈದು ಕಳಿಸಿದ್ರು ಎಲ್ಲರೂ. ಆದರೆ ಹಿಂದಿಗಡಿಸಿ ಆ ಆರ್ಟಿಕಲ್ ನಾ ಯಾವಾಗ ಪಬ್ಲಿಷ್ ಮಾಡೋಕ್ಕೆ ಕಳಿಸಿದೆ, ವಿದಿನ್ 3-4 ಪಬ್ಲಿಷ್ ಆಗಿಬಿಡ್ತು ಆರ್ಟಿಕಲ್. ಅನಂತಲೇ ನನಗೆ ಮೈಗ್ರೇನ್ ರಿಲೇಟೆಡ್ ಹೊರಟಿಗೆ ಬರೆದ ಮೇಲೆ ನನಗೆ ಥ್ರೋಟ್ ವರ್ಲ್ಡ್ ಎಲ್ಲ ಜರ್ನಲ್ ಅವ್ರು ನೀವು ಆರ್ಟಿಕಲ್ ಕಳಿಸ್ರಿ, ನೀವು ಆರ್ಟಿಕಲ್ ಕಳಿಸ್ರಿ. ಒನ್ ಫೈನ್ ಮಾರ್ನಿಂಗ್

0: ಹ್ಯಾವ್ ಬಿಕಮ್ ವೆರಿ ಫೇಮಸ್ ಇನ್ ಹೋಲ್ ಸರ್ಕಲ್. ನನಗೆ ಬ್ರಾಜಿಲಿಯನ್ ಜರ್ನಲ್ದವರು, ಜಪನೀಸ್ ಜರ್ನಲ್ದವರು, ತುರ್ಕಿ ಜರ್ನಲ್ದವರು, ಅಮೇರಿಕನ್ ಜರ್ನಲ್, ಯುರೋಪಿಯನ್ ಜರ್ನಲ್, ಕ್ರೊಯೇಷಿಯನ್ ಜರ್ನಲ್ದವರು ಎಲ್ಲರೂ ಆರ್ಟಿಕಲ್ ಕಳ್ಸೋಣಕತ್ತಿದ್ರು. ನಾ ಒಂದಿನ ನನಗೆ ಹುಚ್ಚಿಡಿತಿ, ಏನಪ್ಪ ಇವ್ರು ಹೆಂಗೆ ಹೇಳ್ತಾರೆ, ನಾ ಏನು ಮಾಡಲಿ ಅಂತ ಹೊತ್ಕೊಂಡು ಮಲ್ಕೊಂಡು ಬಿಟ್ಟೆ, ಇವು ಬೇಡ ಬೇಡ ಸರಿ ಅಂತ. ದೆನ್ ಐ ರೋಡ್ ವೆಲ್ ವೆಸ್ಟಿಬ್ಯುಲರ್ ಮೈಗ್ರೇನ್ ಪೆಥಾಲಜಿ ಲೀಡ್ಸ್ ಇಸ್ಕೆಮಿಕ್ ಚೇಂಜಸ್ ಇನ್ ದ ಬ್ರೈನ್ ಟಿಶ್ಯೂ ಅಂತ ಮತ್ತೊಂದು ಆರ್ಟಿಕಲ್. ವಿದಿನ್ 29 ಡೇಸ್ ಇಟ್ ಇಸ್ ಪಬ್ಲಿಶ್ಡ್ ಇನ್ ಇಂಡಿಯನ್ ಜರ್ನಲ್. ಒನ್ಸ್ ಅಗೇನ್ ನನ್ನ ಎಲ್ಲ ಕಡೆಯೂ ಕೇಳಲಿಕ್ಕೆ ಶುರು ಮಾಡಿದರು. ನನಗೆ ಚೈನೀಸ್ದವರು ಯು ಕಮ್ ಆ್ಯಂಡ್ ಪ್ರೆಸೆಂಟ್ ದಿ ಪೇಪರ್ ಅಂತಂದರು. ಆದರೂ ನನಗೆ ಅವಾಗ ಏನು ಗುರುತಿಲ್ಲ ಚೈನೀಸ್ಗೆ ಎಲ್ಲಿ ಹೋಗೋದು. ಜಿಯಾಂಗ್ ಅಂತ ಒಂದು ಪ್ಲೇಸು, ದಟ್ ಈಸ್ ಅ ಎಕ್ಸ್ ಕ್ಯಾಪಿಟಲ್ ಸಿಟಿ ಆಫ್ ದಿ ಚೈನಾ. ಅಲ್ಲೇ ಅಲ್ಲೇ ಅವರು ಬಂದು ಪ್ರೆಸೆಂಟ್ ಮಾಡ್ರಿ ಅಂದರು. ಅವಾಗ ಹೋಗಲಿಲ್ಲ. ಎರಡನೇ ಸರಿ ಅಗದಿ ಫುಲ್ ಕೋವಿಡ್ ಆದಾಗ ಒಂದು ಕರೆದ್ರು, ಬಂದು ಪ್ರೆಸೆಂಟ್ ಮಾಡ್ರಿ. ನಾನು ಥೈರಾಯ್ಡ್ ಬಗ್ಗೆ ರಾಯಚೂರ ಏನೇದೋ ಒಂದು ಕೇಸ್ ಬರೆದಿದ್ದೆ, ಗೋಯಿಟರ್ ಇನ್ ರಾಯಚೂರು ಡಿಸ್ಟಿಕ್ ಅಂತ, ಅದ್ರ ಮೇಲೆ ಬಂದು ಮಾತಾಡಂದ್ರು. ಅದಕ್ಕೆ ಫುಲ್ ಕೋವಿಡ್ ಇತ್ತು, ಬಟ್ ನಾನು ನನ್ನ ಸ್ಪೀಚ್ ಮಾಡಿ ಕಳಿಸಿದೆ ಅವರಿಗೆ. ಅವರು ಅದನ್ನು ಪಬ್ಲಿಕ್ ರೆಕಾರ್ಡ್ ಮಾಡಿದ, ಮುಂದೆ ಏನು ಮಾಡಿದ್ರು ಗೊತ್ತಿಲ್ಲ. ಈಗ ಬರ್ತಾ ಬರ್ತಾ ಬರ್ತಾ ಮಾಡಂತಲೆ ಈಗ 21 ಆರ್ಟಿಕಲ್ ಪಬ್ಲಿಷ್ ಆದವು. ನನ್ನ ಶಿಷ್ಯ ನನ್ನ ಹಿಡ್ಕೊಂಡ ಗಟ್ಟಿ ಹಂಗೆ, ನನ್ನ ಶಿಷ್ಯ ನನ್ನ ಸಂಬಂಧ ಎಲ್ಲಿ ತಕ್ಕ ಬೆಳೀತಂದ್ರೆ ದಿನೇಶ್ಗೆ ಒಂದು ಉದಾಹರಣೆ ಹೇಳ್ತೀನಿ. ಸರ್, ನಿಮ್ಮದು ಹಾರ್ಡ್ ಕಾಪಿ ಬೇಕು ನನಗೆ, ರೋಲ್ ಆಫ್ ಫ್ರೀ ರೆಡಿಕಲ್ಸ್ ಗ್ಲುಟಾಮಿನ್ ಟಾಕ್ಸಿಡ್ ಗ್ಲುಟಾಥರ್ ಇಂಟಿಪ್ಲೇಷನ್ ಇನ್ ಎಪೋಪಾಟಿಸ್ ಆಫ್ ದ ಹೇರ್ ಸೆಲ್ಸ್ ಅಂತ ಬರೆದಿರಲ್ಲ, ತಂದು ಕೊಡ್ತೀನಿಪ್ಪ ಅಂದೆ. ಅದು ಇಂಡಿಯನ್ ಜರ್ನಲ್ ಆಫ್ ಆಟಾಲಜಿ ಆ್ಯಂಡ್ ನ್ಯೂರೋ ಆಟಾಲಜಿ ಅಲ್ಲಿ ಪಬ್ಲಿಷ್ ಆಗಿತ್ತು ಅದು. ಅಂದಕ್ಕೆ ತಂದು ಕೊಡ್ಬೇಕಾದ್ರೆ, ಸರ್ ಇವತ್ತು ನನಗೂ ಟೈಮ್ ಇಲ್ಲ, ನೀವು ಇಲ್ಲಿ ಬಂದಿರ್ತೀರೇನು ಅಂತಂದ. ಮಯ್ಯ ಹಾಸ್ಪಿಟ್ಲ್ ಸಹ ಇದರಿಂದ ಜಗ ಹೇಳಿದ. ನಾನು ನನ್ನ ಮಗ ಕೂಡಿ ಹೋದೆವು. ನಾನು 5 ಮೊದಲು ಹೋಗಿದ್ದೆ. ಇದೆಲ್ಲ ನೀವು ಪೇಪರ್ ಪ್ರೆಸೆಂಟ್ ಮಾಡಿದೆ. ನಾನು ಒಂದು 10-15 ಕಡೆ ಪೇಪರ್ ಪ್ರೆಸೆಂಟ್ ಮಾಡಿದೆ. ನ್ಯಾಷನಲ್ ಕಾನ್ಫರೆನ್ಸ್ದಾಗ ಮಾಡಿದೆ, ಸ್ಟೇಟ್ದಾಗ ಮಾಡಿದೆ, ಜೋನಲ್ದಾಗ ಮಾಡಿದೆ. ಕಡಿಕ ನನ್ನ ಶಿಷ್ಯ ಅಂದ, ಸರ್ ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ಗೆ ಹೋಗೋಣ ದುಬಾಯಿಗೆ ಅಂತ. ವಿ ಹ್ಯಾವ್ ಗಾನ್ ಟು ದುಬಾಯ್ ಆ್ಯಂಡ್ ವಿ ಪ್ರೆಸೆಂಟೆಡ್ ಅವರ್ ಪೇಪರ್ ಇನ್ ದುಬಾಯ್. ವಿ ಪ್ರೆಸೆಂಟೆಡ್. ಅವಾಗ ನನ್ನ ಶಿಷ್ಯ ಪ್ರೆಸೆಂಟ್ ಮಾಡ್ತಿದ್ದ, ನಾನು ಕೂತಿದ್ದೆ. ಸರ್, ಮೈ ಮಾನಿಟರ್, ಮೈ ಗೈಡ್, ಮೈ ಗುರು, ಮೈ ಗಾಡ್ ಹ್ಯಾಸ್ ಕಮ್ ಅನ್ನಲಿ. ಇಡೀ ಹಾಲು ಇಂಟರ್ನ್ಯಾಷನಲಿ ಇದ್ದು ಎಲ್ಲರೂ ಎದ್ದು ನಿಂತು ಒರೇಷನ್ ಕೊಟ್ಟರು ನನಗೆ. ಇನ್ನೇನು ಬೇಕು ಹೇಳಿ ಅನ್ನಲಿ. ಹಿಂದಿ ಗಡಿಚೆ ನಾನು ಡೆನಿಸ್ ಪೋ ಅಂತ ಅದ್ರ ಫಾದರ್ ಅವನ ಜೋಡಿ ಮಾತಾಡಕತ್ತಿದ್ರೆ, ನಾ ಎಲ್ಲಿ ಹೋದಲ್ಲಿ ಡೆನಿಸ್ ಪೋ ನನಗೆ ನಮಸ್ಕಾರ ನಾವು ಅನ್ನಲಿ. ಇನ್ನೊಬ್ಬ ಶಾಮ್ ವಾಂಗ ತಿಳಿದ ಜರ್ಮನ್, ಅವ ಫೋಟೋ ಆದ್ರೆ ಫೋಟೋ ಅವೆಲ್ಲನೂ ತಕ್ಕೊಂಡು ನಮ್ಗೆ ತುಂಬ ಚೆನ್ನಾಗಿ ನೋಡಿದರು. ಎಸ್, ವಿ ಪ್ರೆಸೆಂಟೆಡ್ ಅವರ್ ಪೇಪರ್ ಇನ್ ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ಆಲ್ಸೋ. ನಂತರ ನಾನು ಏನು ಮಾಡಿದ್ರು, ದೇ ಮೇಡ್ ಮಿ ಎ ರಿವ್ಯೂರ್ ಆಫ್ ದಿ ಅದರ್ಸ್ ಆರ್ಟಿಕಲ್ಸ್. ನಾನು ಐ ರಿವ್ಯೂ ನಿಯರ್ಲಿ 75 ಆರ್ಟಿಕಲ್ಸ್ ಇನ್ ಇಂಡಿಯನ್ ಜರ್ನಲ್ ಆಫ್ ಆಟೋಲ್ಯಾರಿಂಗಾಲಜಿ. ನಾನು ತುರ್ಕಿ ಜನದವ್ದು, ಇರಾನಿಯನ್ ಸೈಂಟಿಸ್ಟ್ದು ಎಲ್ಲರದು ಆರ್ಟಿಕಲ್ ರಿವ್ಯೂ ಮಾಡಿದ್ದೀನಿ.
1: ಓಕೆ.
0: ನಂತರ ಸ್ಪ್ರಿಂಜರ್ದವರು ಈಸ್ ಅ ಮದರ್ ಜರ್ನಲ್ ಅಂದ್ರೆ, ಅವರು 600 ಜರ್ನಲ್ಕ ಎಲ್ಲಾನು ಕೊಲಾಬರೇಟ್ ಮಾಡಿ ಹೇಳ್ತಿರ್ತಾರೆ. ಅವ್ರು ನನ್ನ ಮೈಗ್ರೇನ್ ರಿಲೇಟೆಡ್ ಆರ್ಟಿಕಲ್ ನ ರೀಪ್ರಿಂಟ್ ಮಾಡಿಸಿದ್ರು. ಅವ್ರಿಗೊಬ್ಬರಿಗೆ ಅಧಿಕಾರ ಇರುತ್ತೆ, ಉಳಿದವರೆಲ್ಲ ರೀಪ್ರಿಂಟ್ ಮಾಡಕ್ ಬರಲ್ಲ. ಅನಂತಲಿ ಇದನ್ನ ನೋಡಿ ಹಿಂದಿಗಡೆ JP ಜರ್ನಲ್ದವ್ರು ಕೇಳಕತ್ತಿದ್ರು. ಅವ್ರಿಗೆ ಒಂದು ಆರ್ಟಿಕಲ್ ಬರೆದಿವಿ, ಅದೂ ಮದರ್ ಜರ್ನಲ್ಲು. ಅಂಡ್ ಡುಪ್ಲೆಕ್ಸ್ ಅಂತ ಒಂದು ಮದರ್ ಜರ್ನಲ್ಲು. ಇವರೆಲ್ಲರೂ ಆರ್ಟಿಕಲ್ ಕಳಿಸ್ರಿ ಕಳಿಸ್ರಿ ಅನ್ನಕತ್ತಿದ್ರು. ಅನಂತಲಿ ಏನಪ್ಪ ಅಂದ ಹಿಂದಿಗಡೆ ಸ್ಪ್ರಿಂಜರ್ದವ್ರು ನನ್ನ ತಂದು ನನಗೆ ಯುರೋಪಿಯನ್ ಜರ್ನಲ್ಗೆ ರಿವ್ಯೂರ್ ಮಾಡಿದರು. ಐ ರಿವ್ಯೂಡ್ ದ ಯುರೋಪಿಯನ್ ಜರ್ನಲ್ಸ್. ಅಮೇರಿಕನ್ ಜರ್ನಲ್ಗೆ ನನ್ನ ರಿವ್ಯೂರ್ ಮಾಡಿದರು. ಈಜಿಪ್ತಿಯನ್ ಜರ್ನಲ್ಗೆ ನನ್ನ ರಿವ್ಯೂರ್ ಮಾಡಿದರು. ಸೊ ಟೋಟಲಿ 85 ಆರ್ಟಿಕಲ್ಸ್ ಅನ್ನು ನಾನು ರಿವ್ಯೂ ಮಾಡಿದ್ದೇನೆ ಇಲ್ಲಿವರೆಗೆ.
1: ಬ್ರೈನ್ ಇಮ್ಯಾಜಿಂಗ್ ಅಂಡ್ ಬಿಹೇವಿಯರ್
0: ಈ ಒಂದು ಜರ್ನಲ್ದ ರಿವ್ಯೂವರ್. ಸೊ ಈಗ ಇಷ್ಟೊಂದು ಆರ್ಟಿಕಲ್ ಎಲ್ಲ ರಿವ್ಯೂವರ್ ಮಾಡಿದೆ. ಈಗೊಂದು ಸ್ಟೇಜ್ ಬಂದದ ನನಗೇನೋ, ನಾ ರಿಟೈರ್ಡ್ ಆಗಲಿ ಏನೋ ಅನ್ನುತ್ತದ. ಅದು ಹುಚ್ಚ ಬಿಡ್ತದೆ, ಇನ್ನೂ ಬಿಡ್ತಾ ಇಲ್ಲ.
1: ಎಷ್ಟು ವರ್ಷ ಸರ್ ನಿಮಗೆ?
0: ನನಗೆ 77 ನಡೀತದ ಈಗ, ಆದರೂ ಇನ್ನೂ 27 ಅನಿಸ್ತದ ನನಗೆ ಏಜ್. ಇನ್ನೂ ಮಾಡಬೇಕು ಅಂತ ಇದನ್ನು ಮಾಡಿದ್ದೀವ. ಅನಂತಲಿ ಹಿಂದಿ ಗಡಿಸಿ ಒಂದು ನ್ಯೂಜಿಲೆಂಡ್ ಜರ್ನಲ್ ಬರ್ತು, ಪಿಬ್ಲಾನ್ ಅಂತ. ಅವರು ನಮ್ಮ ಆರ್ಟಿಕಲ್ಸ್ ಪಬ್ಲಿಷ್ ಮಾಡಲ್ಲ, ನಮ್ಮನ್ನು ಪಬ್ಲಿಷ್ ಮಾಡ್ತಾರೆ. ಅಂದ್ರೆ ನಮ್ಮ ಬಗ್ಗೆ, ನಮ್ಮ ಬಯೋಡೇಟಾಸು, ನಾವು ಎಲ್ಲಿದ್ದು, ನಾವು ಏನೇನು ಆರ್ಟಿಕಲ್ ಬರೆದಿವ ಅಂತ ಇವೆಲ್ಲಾನು ಬರ್ತಿರ್ತಾವ ಅವು. ಅದ್ರಾಗ ನನ್ಗೆ ಒಂದು ವೆಬ್ ಆಫ್ ಸೈನ್ಸ್ ರಿಸರ್ಚರ್ ಅಂತ ID ನಂಬರ್ ಕೊಟ್ಟಾರೆ, AH2502-2020 ಅಂತ. ಇದು ನೀವು ಗೂಗಲ್ದಾಗ ಹೊಡೆದ್ರೆ ನನ್ನ ಬಗ್ಗೆ ಬಯೋಡೇಟಾ ಸಿಗ್ತದೆ,
1: ಎಲ್ಲ ಸಿಕ್ಕಿಬಿಡ್ತದೆ,
0: ಎಲ್ಲ ಸಿಗ್ತದೆ. ನಂತರದ್ದೇ ಕೊಲಾಬರೇಟಿವ್ ಕ್ಲಾರಿವೇಟ್ ಅಂತ ಹೇಳಿದ ಜರ್ನಲ್ ಜೋಡಿ. ಕ್ಲೈರಿವೇಟ್ನು ಹಿಂಗೆ ಇದು ಅದು ಅದನ್ನು ಮಾಡಿದೆ ಅಮೇರಿಕನ್ದಂತರ ಪಬ್ಲಿಷ್ ಆಗ್ತದೆ. ಅವ್ರು ನಮ್ಮನ್ನು ಡಿವೈಡ್ ಮಾಡಿದರು, ಒಂದು ಆರ್ಟಿಕಲ್ ಬರೀ ಅವ್ರು ಎಷ್ಟು ಮಂದಿ, ಟೋಟಲಿ ದೇರ್ ಆರ್ 80 million ಆಫ್ ದಿ ಸೈಂಟಿಸ್ಟ್ ಥ್ರೂಟ್ ದಿ ವರ್ಲ್ಡ್. ಅವರು ಅದ್ರಾಗ ಮೋರ್ ದೆನ್ ಒನ್ ಬರೀ ಅವರು 1 in 100. ಅದ್ರ ಸೀಟೆಡ್ ರಿಸರ್ಚರ್ ಅಂದರೆ ಟಾಪ್ ರಿಸರ್ಚರ್ 1 in 1000 ಅಂತ. ಐ ಆಮ್ ಒನ್ ಆಫ್ ದಿ ಸೀಟೆಡ್ ರಿಸರ್ಚ್. ಈ ಸೀಟೆಡ್ ರಿಸರ್ಚರ್ನವರು ಈವನ್ ನೋಬೆಲ್ ಪ್ರೈಸ್ಗೂ ಸಹಿತ ರೆಕಮೆಂಡ್
1: ಮಾಡ್ತಾರೆ.
0: 83 ರೆಕಮೆಂಡೆಡ್ ನೋಬೆಲ್ ಪ್ರೈಸ್ ತೊಗೊಂಡಾರ ಅದ್ರಾಗ. ಈ ರೀತಿ ಅವು ಡಿವಿಷನ್ ಆಗ್ತಾವೆ. ಓದಕ್ಕೊಂದು ಹೋದಂಗೆ ನಾವು ಯಾವುದೋ ಒಂದು ಎಲ್ಲೋ ಒಂದು ಹಿಮಾಲಯದ ಎಲ್ಲೋ ಕೈಲಾಸ ಪರ್ವತ ಎಲ್ಲೋ ಹತ್ತು ಕೂತಂಗೆ ಅನಿಸ್ತದೆ. ಬಟ್ ನಾನು ಇದಕ್ಕೆಲ್ಲಕ್ಕೂ ಕ್ರೆಡಿಟ್ ಕೊಡೋದು ನನ್ನ ಪೇಷಂಟು, ನನ್ನ ದೇವರು, ಹಾಗೂ ನನ್ನ ಜನ ರಾಯಚೂರು. ನಾನೆಲ್ಲರೂ
1: ಯಾವುದೋ ಒಂದು ಹಳ್ಳಿಯಲ್ಲಿ
0: ಈಗಾದರೂ
1: ಹೇಳ್ತಾರೆ,
0: ನೀನು ಅಲ್ಲಿ ಬಾ ಇಲ್ಲಿ ಬಾ ಮಕ್ಕ ಕಡಿತಾನೆ ಎಲ್ಲರೂ ಹೇಳ್ತಾರೆ. ನಾ ಇಲ್ಲ, ನನ್ನ 6x6 ಇದೆ, ಇಲ್ಲೇ ಆಗೋದು, ಇದೇ ನನ್ನ ಬುದ್ಧಗಯ, ಇದೇ ನನ್ನ ಸಾರನಾಥ, ಇದೇ ನನ್ನ ಮೈಥಾಲಿ, ಇದೇ ನನ್ನ ಶ್ರಾವಸ್ತಿ, ಇದೇ ನನ್ನ ರಾಜಗರ. ಬುದ್ಧ ಮೊದಲನೇ ಸ್ಪೀಚ್ ಕೊಟ್ಟಿದ್ದು ರಾಜಗರದಾಗ, 20 ಶ್ರಾವಸ್ತಿ ಒಳಗಿದ್ದವ, ಅಲ್ಲೇ ತನ್ನ ಎಲ್ಲ ಶಿಷ್ಯರು ಕಳಿಸು, ಕೊನೆಯದನ್ನು ಕಲಿಸಿದ್ದು ಮೈಥಾಲಿ ಒಳಗೆ. ಅಂಡ್ ಖುಷಿನಗರ ಅವನು ಲಾಸ್ಟ್ ಆಗಿ
1: ಲಾಸ್ಟ್ ಕೊನೆ.
0: ಆ ಭಗವಂತನ ನಾ ಬೇಡ್ಕೋತೀನಿ ನನ್ನ ಖುಷಿನಗರ ಇದೆ ರಾಯಚೂರು ಆಗಲಿ ಅಂತ.
1: ನಿಜವಲ್ಲ ಸರ್, ಖುಷಿನಗರ ಯಾವುದೇ ರಾಯಚೂರಿನಿಂದನೇ ಪ್ರಾರಂಭ ಆಗಿದೆ ನಿಮ್ಮ ಜರ್ನಿ. ಜೀವನ ಕಟ್ಟಿಕೊಂಡಿದ್ದು ರಾಯಚೂರನೇ, ಅನುಭವಗಳು ದೊರೆತಿದ್ದು ರಾಯಚೂರಿನಲ್ಲಿ, ಬದುಕನ್ನು ಒಂದು ಉತ್ತಮ ಬೆಳಕಾಗಿ ಕಂಡುಕೊಂಡದ್ದು ಈ ರಾಯಚೂರಿನಲ್ಲಿ, ಎಲ್ಲವೂ ರಾಯಚೂರಿನಲ್ಲಿ ಕಂಡುಕೊಂಡಿದ್ದೀರಿ. ಇನ್ನೂ ಮಾತಾಡ್ತಾ ಹೋದರೆ ಎಷ್ಟೋ ಜೀವನದ ಅನುಭವಗಳ ರಸಗಳು ನಿಮ್ಗೆ ಹಿಂಗೆ ಬರ್ತಾ ಇರ್ತವೆ. ಸಾಕಷ್ಟು ಅನುಭವಗಳು ಇದ್ದಾವೆ, ಯಾಕಂದರೆ ನಿಮಗೆ ಸಾಕಷ್ಟು ಲೋಕ ಅನುಭವ ಇದೆ, ಜೊತೆಗೆ ನಿಮ್ಮ ಒಂದು ಎಕ್ಸ್ಪೀರಿಯೆನ್ಸ್ ಏನು ಹೇಳ್ತಾ ಇದ್ದೀರಲ್ಲ, ತುಂಬ ಅದ್ಭುತವಾಗಿ ನಿಮ್ಮ ಒಳಗಡೆ ಇದ್ದಾವೆ ಅಂತ ನನಗೆ ಅನ್ನಿಸ್ತದೆ. ಇದುವರೆಗೆ ನಮ್ಮ ಆಕಾಶವಾಣಿಗೆ ಬಂದು ನಿಮ್ಮದೇ ಆದಂಥ ಒಂದು ಬದುಕಿನ ಪಯಣದ ಬಗ್ಗೆ, ನಿಮ್ಮ ಸೇವೆ ಬಗ್ಗೆ, ವಿಶೇಷವಾಗಿ ಪೋಸ್ಟ್ ಮಾರ್ಟಮ್ ಅನುಭವಗಳ ಬಗ್ಗೆ ನಮ್ಮ ಆಕಾಶವಾಣಿ ಜೊತೆ ಹಂಚಿಕೊಂಡ್ರೆ, ಅಷ್ಟೆಲ್ಲ ಜೀವನದ ಬಾಲ್ಯದ ಬಗ್ಗೆ, ನಿಮ್ಮ ಜೀವನದ ಜರ್ನಿ ಬಗ್ಗೆ ಕೂಡ ಕೆಲವೊಂದು ವಿಷಯಗಳು ಹಂಚಿಕೊಂಡ್ರೆ, ಇದುವರೆಗೆ ನಮ್ಮ ಆಕಾಶವಾಣಿಗೆ ಬಂದು ತಮ್ಮ ಅನುಭವಗಳನ್ನು ಹಂಚಿಕೊಂಡಿದ್ದಕ್ಕಾಗಿ ತಮಗೆ ಧನ್ಯವಾದಗಳು ಸರ್.
0: ತುಂಬ ಹೃದಯದ ಧನ್ಯವಾದಗಳು.
2: ಇದುವರೆಗೆ ವೈದ್ಯ ಲೋಕದ ಅವಿಸ್ಮರಣೀಯ ಜೀವನ ಅನುಭವಗಳನ್ನು ಮನಬಿಚ್ಚಿ ಹಂಚಿಕೊಂಡ ರಾಯಚೂರಿನ ಹಿರಿಯ ವೈದ್ಯರಾದ ಡಾಕ್ಟರ್ ವಿಠಲ್ ಉದ್ಗಟ್ಟಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ವೆಂಕಟೇಶ್ ಬೇವಿನಬೆಂಚಿ.

0: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 9:12. ಪ್ರಕಟಣೆಗಳು.
1: ಈ ಭೂಮಿ ನಾವು ಸಂಪಾದಿಸಿದ್ದಲ್ಲ. ಪ್ರಾಣಿ ಸಂಕುಲ, ಕಗಕುಲ, ಸಸ್ಯರಾಶಿ, ಜಲ, ಶಿಲೆ, ಮಣ್ಣು, ಬೆಟ್ಟ, ಬಯಲು ಯಾವು ನಮ್ಮ ಸುತ್ತಲ್ಲ. ತಲೆ ತಲಾಂತರದಿಂದ ಮುಂದಿನ ತಲೆಮಾರಿಗೆ ಬಳುವಳಿಯಾಗಿ ಇರಿಸಿದ್ದು. ಇದನ್ನು ಸುಂದರವಾಗಿ ಉಳಿಸುವುದು, ಚೆನ್ನಾಗಿ ಬೆಳೆಸುವುದು, ಜಾಗರೂಕತೆಯಿಂದ ಬಳಸುವುದು ನಮ್ಮೆಲ್ಲರ ಕರ್ತವ್ಯ.

0: ಇದು ಆಕಾಶವಾಣಿ
1: ಶಿಕ್ಷಣ ಮಾಹಿತಿ ಮತ್ತು ಮನೋರಂಜನೆಯೇ ಧ್ಯೇಯವಾಗುಳ್ಳ ಬೃಹತ್ ಸಂಸ್ಥೆ.
0: 1927 ಮುಂಬೈ ಹಾಗೂ ಕಲ್ಕತ್ತಾದಲ್ಲಿ ಖಾಸಗಿಯಾಗಿ ಆರಂಭಗೊಂಡಿತು ಆಕಾಶವಾಣಿ.
1: ಆಲ್ ಇಂಡಿಯಾ ರೇಡಿಯೋ ಎಂದು ನಾಮಕರಣವಾದುದು ಮತ್ತು ವಾರ್ತಾ ಬುಲೆಟಿನ್ ಆರಂಭವಾದುದು 1936.
0: ವಿವಿಧ ಭಾರತಿ ಸೇವೆ ಪ್ರಾರಂಭಗೊಂಡುದು 1957.
1: ವಿವಿಧ ಭಾರತಿ ಸೇವೆಯಲ್ಲಿ ವಾಣಿಜ್ಯ ಪ್ರಸಾರವನ್ನ ಜಾರಿಗೆ ತಂದುದು 1967.
0: ಎಫ್ಎಂ ಸೇವೆ ಚೆನ್ನೈಯಲ್ಲಿ ಆರಂಭಗೊಂಡಿತು 1977.
1: ನಾಡು ನಾಡಿ ಬಯಸುವಂಥ ನಾಡಿ ನುಲಿಯ ಬಾನುಲಿ ಶುದ್ಧ ಮನಕ್ಕೆ ಸುಸಮಯದಲ್ಲಿ ಬರುತ್ತಲಿರುವ ಬಾನುಲಿ.
0: ಸರ್ವೇ ಜನಾಃ ಸುಖಿನೋ ಭವಂತು,
1: ಬಹುಜನ ಹಿತಾಯ ಬಹುಜನ ಸುಖಾಯ, ಈ ಧ್ಯೇಯ ಹೊತ್ತ ಆಕಾಶವಾಣಿ
0: ಸಂವಿಧಾನ ಪ್ರಣೀತ ಪ್ರಜಾಸತ್ತಾತ್ಮಕ ಮೌಲ್ಯಗಳ ವರ್ಧನೆಗೆ ಹಾಗೂ ದೇಶದ ಐಕ್ಯದ ವೃದ್ಧಿಗಾಗಿ ನಿರಂತರ ಶ್ರಮಿಸುತ್ತಿದೆ.
1: ಇದು ನಮ್ಮ ನಿಮ್ಮೆಲ್ಲರ ಆಕಾಶವಾಣಿ.
2: ಡಾಕ್ಟರ್ ಸುರ್ಗಿಮಠ್ ಟ್ರಸ್ಟ್ ಆಸ್ಪತ್ರೆಯಲ್ಲಿ ನಿಮಗೆ ಉಚಿತವಾಗಿ ಎಲ್ಲಾ ವಿಭಾಗಗಳ ಪರಿಣಿತ ತಜ್ಞ ವೈದ್ಯರು ಆರೋಗ್ಯ ತಪಾಸಣೆ ಮಾಡಿ ಪರೀಕ್ಷಿಸಿ ಔಷಧಿಗಳನ್ನು ವಿತರಿಸುತ್ತಾರೆ. ನಿಮ್ಮ ಉತ್ತಮ ಆರೋಗ್ಯಕ್ಕಾಗಿ ಇಂದೇ ಭೇಟಿ ಕೊಡಿ ಡಾಕ್ಟರ್ ಸುರ್ಗಿಮಠ್ ಟ್ರಸ್ಟ್ ಆಸ್ಪತ್ರೆ, ಹೊಸಳ್ಳಿ ರಸ್ತೆ, ಯಾದಗಿರಿ. ದೂರವಾಣಿ ಸಂಖ್ಯೆ 9986568649.
3: ಇದುವರೆಗೆ ಪ್ರಕಟಣೆಗಳನ್ನು ಕೇಳಿದಿರಿ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 9:15. ಭಾವಗೀತೆಗಳು.

ಕೊನೆಯಲ್ಲಿ ಕೇಳಿ, ಸಾಶಿ ಮರಳಯ್ಯ ಅವರ ರಚನೆಯ ಒಂದು ಭಾವಗೀತೆ ಹಾಡಿದ್ದಾರೆ ಡಾಕ್ಟರ್ ಎಂ ಬಾಲಮುರಳಿ ಕೃಷ್ಣ ಮತ್ತು ಆರ್ ರಮಾದೇವಿ.

ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 9:30. ಮೇಘ ಸಂದೇಶ, ವಾಟ್ಸಪ್ ಸಂದೇಶಗಳನ್ನು ಆಧರಿಸಿದ ಚಿತ್ರಗೀತೆಗಳ ಕಾರ್ಯಕ್ರಮ. ವಾಟ್ಸಪ್ ಸಂದೇಶವನ್ನು ಕಳಿಸಬೇಕಾದ ನಮ್ಮ ವಾಟ್ಸಪ್ ಸಂಖ್ಯೆ 0853222333565. ಈ ಸಂಖ್ಯೆಗೆ ವಾಟ್ಸಪ್ ಸಂದೇಶವನ್ನು ಕಳಿಸ್ಬೋದು. ನಿಮ್ಮ ನೆಚ್ಚಿನ ಚಿತ್ರ ಮತ್ತು ಚಿತ್ರದ ಗೀತೆಯನ್ನು ನೀವು ಸಂದೇಶದ ಮೂಲಕ ಕಳಿಸಿ ನಿಮ್ಮ ನೆಚ್ಚಿನ ಗೀತೆಯನ್ನು ಕೇಳಬಹುದು. ಹಾಗಾದರೆ ಇವತ್ತಿನ ಮೇಘ ಸಂದೇಶದ ಮೊದಲ ಸಂದೇಶವನ್ನು ನೋಡೋಣ. ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕು ಚಿಕ್ಕೋಡು ಗ್ರಾಮ ಶ್ರೀಶೈಲ ಆದಿತ್ಯ ಮತ್ತು ಶಿವಲೀಲಾ ತೇಲಿ ಮನೆಯವರು. ರಾಯಚೂರು ಆಕಾಶವಾಣಿಯ ನೆಚ್ಚಿನ ನಿರೂಪಕರಿಗೆ ನಮಸ್ಕಾರಗಳು, ಶುಭ ಮುಂಜಾನೆ ನಮಸ್ಕಾರಗಳು. ನಮಗೆ ಬಣ್ಣದ ಗೆಜ್ಜೆ ಚಿತ್ರದ ಸ್ವಾತಿ ಮುತ್ತಿನ ಮಳೆ ಹನಿಗೆ ಎಂಬ ಗೀತೆಯನ್ನು ಪ್ರಸಾರ ಮಾಡಿರಿ ಅಂತೇಳಿ ಕೇಳ್ಕೊಂಡಿದ್ದಾರೆ. ಖಂಡಿತವಾಗಿ ಅವರು ಕೋರಿರತಕ್ಕಂಥ ಗೀತೆಯನ್ನು ಪ್ರಸಾರ ಮಾಡ್ತಾ ಇದ್ದೀವಿ. ಕೇಳಿ ಚಿತ್ರ ಬಣ್ಣದ ಗೆಜ್ಜೆ.

0: सेवा प्राधिकरण अधिनियम 1987 की धारा 12 के तहत पात्र नागरिक निशुल्क कानूनी सहायता न्याय बंधु मोबाइल ऐप और www.probono-doj.in से प्राप्त कर सकते हैं।
1: ಮೇಘ ಸಂದೇಶದ ನಮ್ಮ ಮುಂದಿನ ಸಂದೇಶ ನೋಡೋಣ. ಶುಭ ಮುಂಜಾನೆಗಳು ಸರ್. ಆರಂಭದಲ್ಲೇ ಬೆಳಗಿನ ಭಕ್ತಿಗೀತೆಗಳ ಜೊತೆಗೆ 8:30 ರಾಜ್ಯದ ಚಿಂತನ ಮತ್ತು ವಚನ ಗೀತೆಗಳು ಸಹ ನಮ್ಮ ಮನಗೆದ್ದವು ಸರ್. ಇಂದು ನಮ್ಮ ಗೀತೆಗೆ ಅವಕಾಶ ಇದ್ದರೆ ಮಾತ್ರ ದಯವಿಟ್ಟು ಮಾಡಿಕೊಡಿ. ಚಿತ್ರ ಚಿನ್ನದ ಗೊಂಬೆ, ಈ ಚಿತ್ರದ ನಿನ್ನೆ ಜೊತೆ ಎಂಬ ಸುಮಧುರ ಗೀತೆಯನ್ನು ಪ್ರಸಾರ ಮಾಡಿರಿ ಅಂತೇಳಿ ಕೇಳ್ಕೊಂಡಿದ್ದಾರೆ. ದಾವಣಗೆರೆ ಶಿವಕುಮಾರ್ ನಗರದ ವರ್ಷಿತ, ಗಣೇಶ್, ಗಗನ್, ರಕ್ಷಿತ, ಸಾವಿತ್ರಿ, ಉಮೇಶ್, ಭರತ್ ಮತ್ತು ಶರತ್, ನಿಮಗೆ ಅಡ್ವಾನ್ಸ್ ಧನ್ಯವಾದಗಳು ಸರ್ ಅಂಥೇಳಿ ಸಂದೇಶವನ್ನು ಕಳಿಸಿದ್ದಾರೆ. ಅವರು ಕೋರಿರ್ತಕ್ಕಂಥ ಗೀತೆ ಚಿನ್ನದ ಗೊಂಬೆ ಚಿತ್ರದ ಒಂದು ಗೀತೆ, ಹಾಡಿದ್ದಾರೆ ರಾಜೇಶ್ ಕೃಷ್ಣನ್ ಮತ್ತು ಅನುರಾಧ ಭಟ್ ಅವರ ಧ್ವನಿಯಲ್ಲಿ. ಸಂಗೀತ ಧನ್ಶೀಲನ್ ಅವರದು.

ನಮ್ಮ ಮುಂದಿನ ಸಂದೇಶ. ನಮಸ್ಕಾರ ಸರ್, ಸವಿನುಡಿಯ ನಿರೂಪಕರಿಗೆ ಹೃದಯಪೂರ್ವಕ ಅಭಿನಂದನೆಗಳು. ನಮಗೆ ಅಪರೂಪದ ಚಿತ್ರ ಕದಂಬ ಹಾಡು ಬಂದ ನೋಡಪ್ಪ ಬಂದ ನೋಡಪ್ಪ ಅನ್ನೋ ಗೀತೆಯನ್ನು ಪ್ರಸಾರ ಮಾಡಿರಿ ಅಂತ ವಿಜಯಪುರದ ಸುದರ್ಶನ್ ಭರತ್ ಕುಮಾರ್ ಬಂದೇ ನವಾಜ್, ಮತ್ತು ನಿಮ್ಮ ಕಾರ್ಯಕ್ರಮ ಸೂಪರ್ ಸರ್, ಸೂಪರ್ ನಾವು ಕೇಳ್ತಾ ಇದ್ದೇವೆ, ಕಾರ್ಯಕ್ರಮ ಚೆನ್ನಾಗಿ ನಡೆಸಿಕೊಡ್ತಿದ್ದೀರಿ ಸರ್, ತಮಗೆ ತುಂಬ ಅನಂತ ಅನಂತ ಧನ್ಯವಾದಗಳು ಅಂಥೇಳಿ ಕಳಿಸಿದ್ದಾರೆ. ಅವರಿಗಾಗಿ ಕೂರತಕ್ಕಂಥ ಗೀತೆ ಕದಂಬ ಚಿತ್ರದ ಒಂದು ಹಾಡು, ಬಿ ಜಯಶ್ರೀ ಅವರ ಧ್ವನಿಯಲ್ಲಿ. ಸಂಗೀತ ಸಂಯೋಜನೆ ದೇವ, ಸಾಹಿತ್ಯ ಕೆ ಕಲ್ಯಾಣವರ್ಧು.

ನಮ್ಮ ಮುಂದಿನ ಸಂದೇಶವನ್ನು ಬೆಂಗಳೂರಿಂದ ಕಳಿಸಿದ್ದಾರೆ. ನಮಸ್ಕಾರಗಳು. ಯಜಮಾನ ಚಿತ್ರದಿಂದ ಒಂದು ಮುಂಜಾನೆ ಹಂಗೆ ಸುಮ್ಮನೆ ಅನ್ನೋ ಗೀತೆಯನ್ನು ಪ್ರಸಾರ ಮಾಡಿರಿ. ಈ ಗೀತೆಯನ್ನು ಸೋನು ನಿಗಮ್ ಮತ್ತು ಶ್ರೇಯ ಘೋಷಲ್ ಅವರು ಹಾಡಿರುವ ಗೀತೆಯನ್ನು ಹಾಡನ್ನು ದಯಮಾಡಿ ಪ್ರಸಾರ ಮಾಡಿರಿ ಅಂಥೇಳಿ ಕೇಳ್ಕೊಂಡಿದ್ದಾರೆ ಬಿಂದು ಪ್ರಕಾಶ್ ಬೆಂಗಳೂರಿಂದ. ಅವರು ಕೂರಿತಕ್ಕಂಥ ಗೀತೆ ಯಜಮಾನ ಚಿತ್ರದ ಒಂದು ಗೀತೆ.

ಒಂದನೇ ಕ್ರಾಸ್ ಚಿತ್ರದುರ್ಗ ಇಂದ ಇಲ್ಲಿಂದ ಕಳಿಸಿದ್ದಾರೆ. ನಮ್ಮ ಪ್ರೀತಿಯ ರಾಯಚೂರಿನ ಆಕಾಶವಾಣಿಯ ಎಲ್ಲ ನೆಚ್ಚಿನ ನಿರೂಪಕರಿಗೂ ನಮಸ್ಕಾರಗಳು ಹಾಗೂ ಬೆಳಗಿನ ಶುಭೋದಯ. ನನಗೂ ಒಂದು ಹಾಡನ್ನು ಪ್ರಸಾರ ಮಾಡಿರಿ ಅಂಥೇಳಿ ಅವರು ಹಳೇ ಗೀತೆಯನ್ನು ವೀರಕೇಸರಿ ಚಿತ್ರದಿಂದ ಕೇಳಿದರೆ, ಮೆಲ್ಲುಸಿರಿ ಸವಿಗಾನ ಎದೆ ಜಲ್ಲನೆ ಹೂವಿನ ಬಾಣ ಅನ್ನೋ ಹಾಡನ್ನು ದಯಮಾಡಿ ಪ್ರಸಾರ ಮಾಡಿ ಅಂತ ಕೇಳ್ಕೊಂಡಿದ್ದಾರೆ. ಈ ಹಾಡು ತುಂಬ ಚೆನ್ನಾಗಿದೆ, ಕೇಳಲು ಇಂಪಾಗಿದೆ. ಈ ಹಾಡು ನಮಗಾಗಿ ಹಾಗೂ ಸಮಸ್ತ ರಾಯಚೂರು ಆಕಾಶವಾಣಿ ಕೇಳುಗರಿಗಾಗಿ ಪ್ರಸಾರ ಮಾಡಿರಿ, ಧನ್ಯವಾದಗಳು ಅಂತೇಳಿ ಅವರು ಮೇಘ ಸಂದೇಶದಿಂದ ಸಂದೇಶವನ್ನು ಕಳಿಸಿದರೆ. ಅವರು ಕೋರಿತಕ್ಕಂಥ ಗೀತೆ ವೀರಕೇಸರಿ ಚಿತ್ರದ ಒಂದು ಗೀತೆ. ಕೇಳಿ ಆನಂದಿಸಿ. ಈ ಗೀತೆಯನ್ನು ಹಾಡಿದ್ದಾರೆ ಘಂಟಸಾಲ ಮತ್ತು ಪಿಶುಶೀಲ. ಸಂಗೀತ ಘಂಟಸಾಲ, ಸಾಹಿತ್ಯ KR ಸೀತಾರಾಮ ಶಾಸ್ತ್ರಿ ಅವ್ರದ್ದು.

ಆತ್ಮೀಯ ಕೇಳುಗರೆ, ನೀವು ಕೇಳ್ತಾ ಇದ್ರಿ ಮೇಘ ಸಂದೇಶ ವಾಟ್ಸಪ್ ಸಂದೇಶಗಳನ್ನು ಆಧರಿಸಿದ ಚಿತ್ರಗೀತೆಗಳ ಕಾರ್ಯಕ್ರಮ. ನಮ್ಮ ಮುಂದಿನ ಸಂದೇಶ ಚಂದ್ರಕಲಾ ತುಂಗಭದ್ರಾ ಆಂಧ್ರ ಪ್ರದೇಶದಿಂದ ಕಳಿಸಿದ್ದಾರೆ. ಅವರು ಫ್ರೆಂಡ್ಸ್ ಸಿನಿಮಾ ಅದ ಸಾವಿರ ಕನಸಿನ ಸುಂದರ ಪದಗಳ ಹಾಡುವ ಸಮಯವಿದು ಎಂಬ ಹಾಡನ್ನು ಪ್ರಸಾರ ಮಾಡಿ ಅಂತ ಕೇಳ್ಕೊಂಡಿದ್ದಾರೆ. ಎಲ್ಲ ಆಕಾಶವಾಣಿ ಸಿಬ್ಬಂದಿಗೂ ಮತ್ತು ವರ್ಗದವರಿಗೂ ಮತ್ತು ಕೇಳುಗರಿಗೆ ವಿಶ್ವ ರೇಡಿಯೋ ದಿನಾಚರಣೆಯ ಶುಭಾಶಯಗಳಂತೇಳಿ ಕೂಡ ಅವರು ಕಳಿಸಿದ್ದಾರೆ. ಸೊ ಅವ್ರು ಕೂರಿರ್ತಕ್ಕಂಥ ಗೀತೆ ಫ್ರೆಂಡ್ಸ್ ಚಿತ್ರದ ಒಂದು ಗೀತೆ.

ಹಳ್ಳಿ ಹಂಪಸಾಗರದಿಂದ ಚಿತ್ರ ಧರಣಿ ಮಂಡಳ ಮಧ್ಯದೊಳಗೆ ಚಿತ್ರ ಒಂದು ಗೀತೆ ಗೆಳತಿ ಓ ಗೆಳತಿ ಅನ್ನೋ ಒಂದು ಹಾಡನ್ನ ಪ್ರಸಾರ ಮಾಡಿರಿ ಅಂತೇಳಿ ಸಿದ್ಧಲಿಂಗಯ್ಯ ಅವರ ಪುಣ್ಯತಿಥಿ ಇದೆ ಎಂದು ಅಂತೇಳಿ ಸಂದೇಶವನ್ನು ಕಳಿಸಿದರೆ ಅವರು ಕೋರಿರ್ತಕ್ಕಂಥ ಗೀತೆ ಧರಣಿ ಮಂಡಳ ಮಧ್ಯದೊಳಗೆ ಚಿತ್ರದ ಒಂದು ಗೀತೆ.

ಕೇಳಿದ್ರೆ ನೀವು ಕೇಳ್ತಾ ಇದ್ರಿ ಮೇಘ ಸಂದೇಶ ವಾಟ್ಸಪ್ ಸಂದೇಶಗಳನ್ನು ಆಧರಿಸಿದ ಚಿತ್ರಗೀತೆಗಳ ಕಾರ್ಯಕ್ರಮ. ನೀವು ಸಂದೇಶ ಕಳಿಸಬೇಕಾದ ನಮ್ಮ ವಾಟ್ಸಪ್ ಸಂಖ್ಯೆ ಮತ್ತೊಮ್ಮೆ 0853322 2 2 3 3 6 5 ಈ ಸಂಖ್ಯೆಗೆ ಸಂದೇಶವನ್ನು ಕಳಿಸಿ ನಿಮ್ಮ ನೆಚ್ಚಿನ ಗೀತೆಯನ್ನು ಕೇಳ್ಬೋದು. ನಮ್ಮ ಮುಂದಿನ ಸಂದೇಶ ನೋಡೋಣ. ಮಹೇಶ್ ಹೊಸೂರ್ ಶಿಕಾರಿಪುರದಿಂದ ಕಳಿಸಿದರೆ ಅವರು ರೆಡಿಮೇಡ್ ಗಂಡ ಚಿತ್ರದ ಒಂದು ಗೀತೆಯನ್ನು ಪ್ರಸಾರ ಮಾಡಿರಿ, ನನ್ನ ಪ್ರೀತಿ ದೇವಿ ನಿನಗೆ ಅನ್ನೋ ದಯವಿಟ್ಟು ಪ್ರಸಾರ ಮಾಡಿರಿ ಅಂತ ಹೇಳಿ ಕೇಳ್ಕೊಂಡಿದ್ದಾರೆ. ಅವರು ಕೋರಿರ್ತಕ್ಕಂಥ ಗೀತೆ ರೆಡಿಮೇಡ್ ಗಂಡದ ಚಿತ್ರದಿಂದ, ಹಾಡಿದ್ದಾರೆ ಎಸ್ ಪಿ ಬಾಸು ಮತ್ತು ಸಂಗೀತ ಕಟ್ಟಿ, ಸಂಗೀತ ಸಂಯೋಜನೆ ಉಪೇಂದ್ರ ಕುಮಾರ್, ಸಾಹಿತಿ ಆರ್ ಎನ್ ಜಗೋಪಾಲ್ ಅವ್ರದ್ದು.

ನಮ್ಮ ಮುಂದಿನ ಸಂದೇಶವನ್ನು ಕಳಿಸಿದ್ದಾರೆ. ರೂಪಾ ಪಾಂಡುರಂಗರಾವ್ ಶ್ರವಂತ್ ಚಿತ್ರದುರ್ಗದಿಂದ. ಅವರು, ನಮಸ್ತೆ, ನಮಗಾಗಿ ಈ ದಿನ ದೇವತಾ ಮನುಷ್ಯ ಚಿತ್ರದ ಹಲಲ್ಲಾದರೂ ಹಾಕು ಹಾಡು ಪ್ರಸಾರ ಮಾಡಿರಿ ಅಂತ ಕೇಳ್ಕೊಂಡಿದ್ದಾರೆ. ಖಂಡಿತವಾಗಿ ಅವರು ಕೋರಿರ್ತಕ್ಕಂಥ ಇವತ್ತು ಗೀತೆಯನ್ನು ಪ್ರಸಾರ ಮಾಡೋಣ. ದೇವತಾ ಮನುಷ್ಯ ಚಿತ್ರದ ಒಂದು ಗೀತೆ, ಹಾಡಿದ್ದಾರೆ ಡಾಕ್ಟರ್ ರಾಜ್ಕುಮಾರ್, ಸಂಗೀತ ಉಪೇಂದ್ರ ಕುಮಾರ್, ಸಾಹಿತ್ಯ ಜಿ ಉದಯಶಂಕರ್ ಅವರದು.

ಕೇಳುಗರೇ, ನಮ್ಮ ಮುಂದಿನ ಸಂದೇಶವನ್ನು ಅಪರೂಪದ ಕೇಳುಗರು ಕಳಿಸಿದ್ದಾರೆ. ಅವರು ದಿನಕ್ಕೊಂದು ಕನ್ನಡದ ಚಿನ್ನದ ಹಾಡಿನ ರಸಹೂರಣದ ತೋರಣ ಅಂತೇಳಿ ಪ್ರತಿದಿನ ಒಂದು ಹಾಡು ಮತ್ತು ಹಾಡಿನ ಸಂಪೂರ್ಣ ವಿವರಣ, ಆ ಚಿತ್ರದ ವಿವರಣ ಕಳಿಸ್ತಕ್ಕಂಥ ಒಬ್ಬ ಅಭಿಮಾನಿ ಅವರು ಕೈವಲ್ಯ ಬೋಪಾ ವೆಂಕಟೇಶ್ ಅಂತೇಳಿ. ಅವರು ಈ ದಿನಕ್ಕೊಂದು ಕನ್ನಡದ ಚಿನ್ನದ ಹಾಡಿನ ರಸಹೂರಣದ ತೋರಣ 540ನೇ ಹಾಡು ಇದು. ಇದು ಈ ಹಾಡಿನ ಅಂತಂದರೆ ವಿಶ್ವ ಆಟಗಳ ದಿನದಂದು ಎಲ್ಲ ಕೇಳುಗರಿಗೂ ಹಾಡಿನ ಸಮರ್ಪಣೆ. 1981ರಲ್ಲಿ ವರಲಕ್ಷ್ಮಿ ಬ್ಯಾನರ್ಸ್ ಲಾಂಛನದ ಜೆ ಸೀತಾರಾಮ್ ಕತೆ ಆಧರಿಸಿದ ಎಮ್ ಡಿ ಸುಂದರ್ ಚಿತ್ರಕಥೆಯ ತಮಿಳಿನ ತೊಂಡಿಲ್ ಮೀನಾ ರಿಮೇಕ ಮತ್ತು ಎಚ್ ಆರ್ ಭಾರ್ಗವ ನಿರ್ದೇಶನದ ಚಿತ್ರ ಅವಳ ಹೆಜ್ಜೆ. ತಾರಾಗಣದಲ್ಲಿ ಸಾಹಸ್ಯಮ ವಿಷ್ಣುವರ್ಧನ್, ಲಕ್ಷ್ಮೀ ದ್ವಾರಕೀಶ್ ಮತ್ತು ಸುಂದರ ಕೃಷ್ಣ ಅರಸು, ಜಯಶ್ರೀ ಸೀತಾರಾಮ್ ಮುಂತಾದವರು ಅಭಿನಯಿಸಿದರು. ಈ ಸಂಗೀತದ ಮೋಡಿ ರಾಜನಾಗೇಂದ್ರ ಅವರು, ಮೋಡಿ ಸಾಹಿತ್ಯ ರತ್ನ ಅಂದರೆ ಜಿ ಉದಯಶಂಕರ್ ಅವರ ಅಮೋಘ ಸಾಹಿತ್ಯದ ಹಾಡು ಇದು. ಈ ಹಾಡಿನ ಪ್ರಸಾರ ಮಾಡಿ ಅಂತ ಕೇಳ್ಕೊಂಡಿದ್ದೆ. ದೇವರ ಆಟ ಬಲ್ಲವರಾರು ಅನ್ನೋ ಗೀತೆ. ಅಭಿನಯ ಲಕ್ಷ್ಮಿ, ಗಾಯಕರು ಗಾನಕೋಗಿಲೆ ಎಸ್ ಜಾನಕಿ ಅವರ ಧ್ವನಿಯಲ್ಲಿ ಈ ಹಾಡು ಇದೆ. ಸಂಗೀತ ಆಡಿಯೋ ಸಂಸ್ಥೆಗೆ ಬಿಡುಗಡೆ ಮಾಡಲಾಗಿತ್ತು. ಈ ಹಾಡನ್ನು ಪ್ರಸಾರ ಮಾಡಿರಿ ಅಂಥೇಳಿ ವಿಶ್ವ ಆಟಗಳ ದಿನವನ್ನು ಸ್ಮರಿಸೋಣ ಅಂಥೇಳಿ ಕಳಿಸಿದ್ದಾರೆ. ಕೈವಲ್ಯ ಸಾಹಿತಿ ಬೋಪಾ ವೆಂಕಟೇಶ್ ಬೋಧನಹಳ್ಳಿ ಅಂದ ಕಳಿಸಿರ್ತಕ್ಕಂಥ ಒಂದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. ಅವರು ಕೋರಿರ್ತಕ್ಕಂಥ ಗೀತೆ ಅವಳ ಹೆಜ್ಜೆ ಚಿತ್ರದ ಒಂದು ಗೀತೆಯನ್ನು ಪ್ರಸಾರ ಮಾಡೋಣ, ಕೇಳಿ.

ಮೇಘ ಸಂದೇಶದ ಕೊನೆಯ ಸಂದೇಶವನ್ನು ನೋಡೋಣ, ಯಾಕಂದರೆ ಇನ್ನು ಭಾಳಷ್ಟು ಸಂದೇಶವನ್ನು ಕಳಿಸಿದ್ದಾರೆ. ಆದರೆ ನಮ್ಮ ಕೊನೆಯ ಸಂದೇಶ ಇದು ಹನುಮಂತಪ್ಪ ಅವರು ಕಳಿಸಿರ್ತಕ್ಕಂಥ, ಹನುಮಂತಪ್ಪ ಮಡಿವಾಳ ಜಗಳೂರಿನಿಂದ ಕಳಿಸಿದ್ದಾರೆ. ಅವರಿಗೆ ಬಹಳ ದಿನಗಳಿಂದ ಗೀತೆಯನ್ನು ಪ್ರಸಾರ ಮಾಡಿಲ್ಲ, ಖಂಡಿತವಾಗಿ ಪ್ರಸಾರ ಮಾಡಿರಿ ಸರ್ ಅಂತೇಳಿ ಭಾಳಷ್ಟು ಕಳಕಳಿಯಿಂದ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಸೊ ಅವ್ರ ಗೀತೆಯನ್ನು ಕೊನೆಯದಾಗಿ ಪ್ರಸಾರ ಮಾಡೋಣ. ಪ್ರೀತಿಸಿ ನೋಡು ಚಿತ್ರದ ಒಂದು ಹಾಡು ಪ್ರೇಮ ಎಂಬ ಪದ್ಯಕ್ಕೆ ಅನ್ನೋ ಗೀತೆಯನ್ನು ಪ್ರಸಾರ ಮಾಡಿರಿ ಅಂತ ಕೇಳ್ಕೊಂಡು ಖಂಡಿತವಾಗಿ ಪ್ರಸಾರ ಮಾಡ್ತಾ ಇದ್ದೀವಿ, ಕೇಳಿ.

0: ಕೇಳುಗರಿ, ಇದಾಗಿತ್ತು ಇಂದಿನ ಮೇಘ ಸಂದೇಶ. ವಾಟ್ಸಪ್ ಸಂದೇಶಗಳನ್ನು ಆಧರಿಸಿದ ಚಿತ್ರಗೀತೆಗಳ ಕಾರ್ಯಕ್ರಮ. ಭಾಳಷ್ಟು ಜನ ಸಂದೇಶವನ್ನು ಕಳಿಸಿದರೆ ಅವರ ಗೀತೆಗಳನ್ನು ಪ್ರಸಾರ ಮಾಡಲಿಕ್ಕೆ ಆಗಲಿಲ್ಲ, ಮುಂದಿನ ದಿನಗಳಲ್ಲಿ ಖಂಡಿತವಾಗಿ ಪ್ರಸಾರ ಮಾಡ್ತೀವಿ ಅಂತ ಹೇಳ್ತಾ ಮಾರಪ್ಪ ಹಾಗೂ ಕೃಷ್ಣ ಕೆ ಎಂ ಕಮಂಡಲಗೊಂದಿ ಜಗಳೂರಿಂದ ಮತ್ತು ಡಾಕ್ಟರ್ ಸುರೇಶ್ ಅವರು ಭಂಡಾರ್ಕರ್ ಕಲಬುರಗಿಯಿಂದ, ಅನಿಲ್ ಕುಮಾರ್ ತಡಕನಹಳ್ಳಿ ಹಿರೇಕೆರೂರು ಮತ್ತು ಹಾವೇರಿ ತಾಲೂಕಿನಿಂದ, ಮಂಜು ಆಶಾ ಪ್ರಥಮ್ ಪ್ರಾರ್ಥನಾ ಮತ್ತು ಹೋಬಳಿ ಅವರೆಂದರೆ ಕಿಕ್ಕೇರಿ ಹೋಬಳಿ ಮಂಡ್ಯದಿಂದ ಕಳಿಸಿದ್ದಾರೆ. ಮಂಜು ಮತ್ತು ಚಿಂಗಳೆ ಬೆಳಗಾವಿ ಜಿಲ್ಲೆಯಿಂದ, ನಿಪ್ಪಾಣಿಯಿಂದ ಕಳಿಸಿದ್ದಾರೆ. ಹನುಮಂತಪ್ಪ ಮತ್ತು ಇವರು ಕಳಿಸಿದ್ದಾರೆ. ರಮೇಶ್ ರಂಗ ವಿದ್ಯಾರ್ಥಿ, ಅರ್ಜುನ, ಧ್ರುವ, ರೋಹಿತ್ ಮತ್ತು ಇವರೆಲ್ಲ ಸಂದೇಶನ ಕಳಿಸಿದರು. ವಿಜಯಪುರದಿಂದ ತಿಕೋಟಾ ತಾಲೂಕಿನ ತಾಜಾಪುರದ ಶಿವಶರಣ ಸವದಿ ಆನಂದ್ ಮತ್ತು ಇಮಾಮ್ ಸಾಬ್ ಮತ್ತು ಅಶೋಕ್ ಇವರು ಕೂಡ ಸಂದೇಶವನ್ನು ಕಳಿಸಿದ್ದಾರೆ. ಇಂಡಿ ತಾಲೂಕಿನ ಹಿಂಗಣೆಯಿಂದ ಚಿದಾನಂದ ಕಲ್ಯಾಣ ಪತ್ತಾರು ಕೂಡ ಸಂದೇಶವನ್ನು ಕಳಿಸಿದ್ದಾರೆ. ಇವರೆಲ್ಲರೂ ಕೂಡ ಇನ್ನೂ ಅನೇಕ ಜನರು ಕಳಿಸಿದ್ದಾರೆ. ಅವ್ರಿಗೆಲ್ಲರಿಗಾಗಿ ನಾವು ಖಂಡಿತವಾಗಿ ಮುಂದಿನ ದಿನ ಪ್ರಸಾರ ಮಾಡ್ತುವಂಥ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಇದಾಗಿತ್ತು ಇಂದಿನ ಮೇಘ ಸಂದೇಶ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 10:32. ನಮ್ಮ ಮುಂದಿನ ಕಾರ್ಯಕ್ರಮ ವಿವಿಧ ಭಾರತಿಯಿಂದ ಓಲ್ಡ್ ಈಸ್ ಗೋಲ್ಡ್, ಕನ್ನಡ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ.
1: ಸೈಕಲ್ ಟೈರ್ ಓಡಿಸೋದು ಅಂತ ಹೇಳಿ ಆಗೆಲ್ಲ ಸೈಕಲ್ ಶಾಪ್ಗಳು ತುಂಬ ಇರ್ತಾ ಇತ್ತು. ಅಲ್ಲಿ ಹಾಳಾದಂತಹ ಸೈಕಲ್ಗಳ ಟೈರ್ಗಳು ನಮಗೆ ಸುಲಭವಾಗಿ ಸಿಗ್ತಿತ್ತು. ಅದನ್ನು ತೊಗೊಂಡು ಒಂದು ಕಡ್ಡಿ ಇಟ್ಕೊಂಡು ಎಲ್ಲರೂ ಓಡಿಸ್ಕೊಂಡು ಹೋಗೋದು, ಅಂದರೆ ಎಲ್ಲಿವರೆಗೂ ಓಡಿಸ್ತೀವಿ ಬಿದ್ದೋಗದೇ ಇರೋ ಹಾಗೆ ಅನ್ನುವಂತಹ ಒಂದು ಸ್ಪರ್ಧೆ ಇರ್ತಾ ಇತ್ತು. ಹಾಗೆ ಐಸ್ ಪೇಸ್ ಆಡ್ತಿದ್ವಿ, ಲಗೋರಿ ಆಡ್ತಿದ್ವಿ, ಚೂಚೆಂಡ್ ಅಂತ ಹೇಳಿ ಬಾಲ್ ತೊಗೊಂಡು ರಪ್ ಅಂತ ಹೇಳಿ ಹೊಡೆಯುವಂತಹ ಆಟ ಇದು. ಜೋರಾಗಿ ಏಟು ಬಿದ್ದವರು ಉಚ್ಚಿಕೊಂಡು ಓಡ್ತಾ ಇದ್ದನ್ನು ನೋಡಿ ಉಳಿದವರು ನಗ್ತಾ ಇದ್ರು ಅಂತಹ ಆಟ. ಕುಂಟೆ ಬಿಲ್ಲೆ ಆಡ್ತಾ ಇದ್ವಿ. ಕುಂಟೆ ಬಿಲ್ಲೆ ಅಂದರೆ ಹೇಳೋ ಹಾಗೆ ಇಲ್ಲ ಬಿಡಿ, ಹೆಣ್ಮಕ್ಳ ನೆಚ್ಚಿನ ಪ್ರೀತಿ ಆಟ ಇದು. ಬುಗ್ರಿ ಆಡೋದು, ಹೌದು, ಬುಗ್ರಿ ಆಡೋದು ಗಂಡು ಮಕ್ಕಳ ನೆಚ್ಚಿನ ಆಟ ಅಂತ ಹೇಳಿ ಹೇಳಬಹುದು. ಎಷ್ಟೆಲ್ಲ ಆಟಗಳನ್ನು ಆಡ್ತಾ ಇದ್ವಿ ಅಂತ ಹೇಳಿ ಭಾಸ್ಕರ್ ಅವರು ಯಶವಂತಪುರದಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ನಾವೆಲ್ಲರೂ ಗಿಲ್ಲಿ ದಾಂಡು ಆಡಬೇಕಾದ್ರೆ ಮಹಿಳಾ ಮಣಿಯರು ಬಿಂದಿಗೆಯಲ್ಲಿ ನೀರು ತೊಗೊಂಬಂದು ಹಾಕ್ಬಿಡ್ತಾ ಇದ್ರು. ನಮ್ಮ ಆಟ ಜಗಳದಾಟ ನೋಡುವ ಭಾಗ್ಯ ಈಗ ಇಲ್ವಲ್ಲ ಈಗಿನ ಮಕ್ಕಳಿಗೆ ಅಂತ ಹೇಳಿ ಅನಿಸತ್ತೆ. ನಮಗೆಲ್ಲ ಆಗ ಅದು ತಮಾಷೆ ಆಗ್ತಿತ್ತು. ನಮ್ಮ ಆಟ ಅವರಿಗೆ ಕಾದಾಟ ಆಗ್ತಾ ಇತ್ತು. ಹಾಗೆಯೇ ಬಳೆ ಚೂರು ಆಟ, ಅಣ್ಣೆಕಲ್ಲು ಆಟ. ಅಣ್ಣೆಕಲ್ಲು ಅಂತ ಹೇಳಿದ್ರೆ ಐದು ಕಲ್ಲುಗಳನ್ನು, ಗುಂಡಗಿರುವ ಕಲ್ಲುಗಳನ್ನು ಎತ್ಕೊಂಡು ಆಡುವಂಥದ್ದು. ಈ ಆಟವನ್ನು ಆಡ್ತಾ ಇದ್ವಿ. ತುಂಬ ಸಂತೋಷ ಆಯಿತು ಇಂದಿನ ಟಾಪಿಕ್ ಕೇಳಿ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಹಾಗೆ ಉಮೇಶ್ ಅವರು ಸಿರಿಗೆರೆಯಿಂದ ಸಂದೇಶ ಕಳಿಸಿ, ನಾವು ಬಾಲ್ಯದಲ್ಲಿ ಪತ್ತೆಮಣಿ, ಚೌಕಾಬಾರ ಹಾಗೆ ಹುಣಸೆ ಹಣ್ಣಿನ ಬೀಜದಿಂದ ಬೇರೆ ಬೇರೆ ಆಟಗಳನ್ನು ಆಡ್ತಾ ಇದ್ವಿ. ಹೌದು, ಸುಲಭವಾಗಿ ಹಳ್ಳಿಗಳಲ್ಲೆಲ್ಲ ಹುಣಸೆ ಬೀಜ ಸಿಗ್ತಾ ಇತ್ತು. ತರಹೇವಾರಿ ಆಟಗಳು ಬೈಲಲ್ಲೂ ಆಡ್ತಾ ಇದ್ರು. ಹಾಗೆ ಒಳಾಂಗಣ ಆಟವಾಗಿಯೂ ಸಹ ಹುಣಸೆ ಹಣ್ಣಿನ ಬೀಜದಿಂದ ಈ ಏನು ಹೇಳ್ತೀವಿ ಅಳ್ಗುಳಿ ಮನೆ ಅನ್ನುವಂತಹ ಒಂದು ಆಟ, ಅದನ್ನು ಹುಣಸೆ ಹಣ್ಣಿನ ಬೀಜದಿಂದ ಆಡುವಂಥದ್ದು. ಹಾಗೆ ಹುಣಸೆ ಹಣ್ಣಿನ ಬೀಜಗಳನ್ನು ನೆಲದ ಮೇಲೆ ಹರಡಿ ಬೆರಳಲ್ಲಿ ಮಧ್ಯದಲ್ಲಿ ಒಂದು ಗೆರೆಯನ್ನು ಹಾಕಿ ಅದನ್ನು ಹೊಡೆಯುವಂಥದ್ದು, ಎಷ್ಟೊಂದು ಆಟಗಳು ಇರ್ತಾ ಇತ್ತು. ಹಾಗೆಯೇ ಜೂಟಾಟ, ಕಣ್ಣಮುಚ್ಚಾಲೆ ಆಟ, ಕಲ್ಲಿನ ಆಟ, ಅಳ್ಗುಳಿ ಮನೆಯ ಆಟ, ನಮ್ಮ ಬಾಲ್ಯದ ಸಿಹಿ ನೆನಪು ಎಂದೂ ಚೆಂದ ಅಂತ ಹೇಳಿ ಲೀಲಾ ಮಧು ಕೆಂಗೇರಿಯಿಂದ ಸಂದೇಶ ಕಳಿಸಿದ್ದಾರೆ. ಒಂದೇ ಎರಡೇ ನಾವು ಆಡಿರುವಂತಹ ಆಟ ಅಂತ ಹೇಳಿ ಅವರು ಹೇಳ್ತಾ ಇದ್ದಾರೆ. ಶ್ರುತತ್ ಮುಳೆ ನೇತಾಜಿ ರಸ್ತೆಯಲ್ಲಿಂದ ಸಂದೇಶ ಕಳಿಸಿ ಹೇಳ್ತಾ ಇದ್ದಾರೆ, ಆಟವೆಂಬ ವೈಶಿಷ್ಟ್ಯತೆ ಸೂಪರ್ ಆಗಿದೆ. ಲಗೋರಿ ಆಟ ನಾವು ಯುಗಾದಿ ಹಬ್ಬದಲ್ಲಿ ಆಡ್ತಾ ಇದ್ವಿ. ವಿಶೇಷವಾಗಿ ಬಟ್ಟೆಯಿಂದ ಮಾಡಿದಂತಹ ಚೆಂಡಿನಲ್ಲಿ ನಾವು ಆಡ್ತಾ ಇದ್ವಿ ಅನ್ನುವಂತಹ ಒಂದು ವಿಶೇಷ ಮಾಹಿತಿಯನ್ನು ಇವರು ಹಂಚಿಕೊಂಡಿದ್ದಾರೆ, ಧನ್ಯವಾದ. ಹಾಗೆ ಹಲಸೂರಿನ ರಾಜೇಶ್ ಹೇಳ್ತಾ ಇದ್ದಾರೆ, ಕಲ್ಲು ಜೋಡಿಸಿ ಅದನ್ನು ಕಲ್ಲಿನಿಂದ ಹೊಡಿತಾ ಇದ್ವಿ ಓಡಿ ಹೋಗೋದು ಅಂತ ಹೇಳಿ. ಅದೇನೆ ಲಗೋರಿ ಅನ್ನುವಂತಹ ಆಟ ಇದು. ಸುಭಾನ್ ಕೋರಿ ಅವರು ಹಂಪಸಾಗರದಿಂದ ಸಂದೇಶ ಕಳಿಸಿ ಹೇಳ್ತಾ ಇದ್ದಾರೆ, ಮೇಡಮ್ ನಿಜವಾಗ್ಲೂ ಲಾಕ್ಡೌನ್ಗೆ ನಾವು ಒಂದು ಥ್ಯಾಂಕ್ಸನ್ನು ಹೇಳಬೇಕು, ಯಾಕಂತ ಹೇಳಿದ್ರೆ ನಾವು ಬಾಲ್ಯದಲ್ಲಿ ಆಡಿದಂತಹ ಎಲ್ಲ ಆಟಗಳನ್ನು ಮತ್ತೆ ಆ ಸಮಯದಲ್ಲಿ ಆಡುವಂತಹ ಒಂದು ಸಂದರ್ಭ ನಮಗೆ ಆ ಸಮಯದಲ್ಲಿ ಒದಗಿ ಬಂದಿತ್ತು. ನಾವೆಲ್ಲರೂ ಅವಾಗ ಕಬಡ್ಡಿ ಆಡಿದ್ವಿ, ಮರಕೋತಿ ಆಟ, ಲಗೋರಿ ಆಟ, ಚಿನ್ನಿದಾಂಡು, ಬೆನ್ನಿಗೆ ಹೊಡೆಯುವ ಆಟ, ಗೋಲಿ ಆಟ ಎಲ್ಲವನ್ನು ಕೂಡ ಲಾಕ್ಡೌನ್ ಸಮಯದಲ್ಲಿ ಮತ್ತೆ ಆಡಿ ಸಂತೋಷ ಪಟ್ವಿ ಅಂತ ಹೇಳಿ ಅವರು ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಶ್ರೀಕಂಠ ಶರ್ಮಾ ಮತ್ತು ಸೀಮಾ ಅವರು ಸರಸ್ವತಿಪುರಂನಿಂದ ಸಂದೇಶ ಕಳಿಸಿ ಹೇಳ್ತಾ ಇದ್ದಾರೆ, ನಾವೆಲ್ಲ ಚಿಕ್ಕವರಲ್ಲಿ ಮೈಸೂರಿನಲ್ಲಿ ಕಪ್ಪೆಗಳನ್ನು ಹಿಡಿದು ಪೋಸ್ಟ್ ಡಬ್ಬಕ್ಕೆ ಹಾಕಿಡ್ತಾ ಇದ್ವಿ. ಬೆಳಗ್ಗೆ ಪೋಸ್ಟ್ಮ್ಯಾನ್ ಬಂದು ಡಬ್ಬವನ್ನು ತೆಗೆಯುವಂತಹ ಸಮಯದಲ್ಲಿ ಕಪ್ಪೆಗಳು ಹಾರ್ಬಿಡ್ತಾ ಇತ್ತು. ಅದನ್ನು ನೋಡಿ ಪೋಸ್ಟ್ಮ್ಯಾನ್ ಬೆದರೋದನ್ನು ನೋಡಿ ಚೇಷ್ಟೆ ಮಾಡಿ ಖುಷಿ ಪಡ್ತಾ ಇದ್ವಿ ಅಂತ ಹೇಳಿ ಅವರು ಹೇಳ್ತಾ ಇದ್ದಾರೆ. ಹಾಗೆ ಮತ್ತಿನ್ಯಾರು ಹೂ ಚೆಂಡು ಆಟ ಅಂತ ಹೇಳಿದ್ರೆ ಎರಡು ಗುಂಪನ್ನು ಮಾಡಿಕೊಂಡು ಒಂದು ಗುಂಪು ಚೆಂಡನ್ನು ಅವರವರಲ್ಲೇ ಧರಿಸಿದಂತಹ ಬಟ್ಟೆಯೊಳಗೆ ಬಚ್ಚಿಟ್ಕೊಂಡು ಎದುರು ಗುಂಪಿನ ಯಾರಿಗಾದರೂ ಯಾಮಾರಿಸಿ ಹೊಡೆಯೋದು. ಬಹಳ ಚೆನ್ನಾಗಿರ್ತಾ ಇತ್ತು ಈ ಆಟ ಅಂತ ಹೇಳಿ ಡಾಕ್ಟರ್ ಅನಂತಕುಮಾರ ಅರಸು ಅವರು ಕಡಬ ಗುಬ್ಬಿ ತಾಲೂಕು ಇಲ್ಲಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಧನ್ಯವಾದ ನಿಮ್ಮೆಲ್ಲರ ಪ್ರೀತಿಯ ಸ್ಪಂದನೆಗೆ. ಈಗ ಮತ್ತೊಂದು ಗೀತೆಯನ್ನು ಕೇಳೋಣ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಇರುವಂತಹ ಈ ಒಂದು ಗೀತೆ ಆರ್ ಎನ್ ಜೈ ಗೋಪಾಲ್ ಅವರ ರಚನೆ, ವಿಜಯ ಭಾಸ್ಕರ್ ಅವರ ಸಂಗೀತ ಇರುವಂತಹ ಆಸೆಯ ಬಲೆ ಚಿತ್ರದ ಹಾಡು.

ನಾವೆಲ್ಲ ಅಡದೇ ಇರುವಂತಹ ಆಟನೇ ಇಲ್ಲ ಅಂತ ಹೇಳಿ ಅನುಷ ಅವರು ಸಂದೇಶವನ್ನ ಕಳಿಸಿದ್ದಾರೆ. ಅವರು ರತ್ತೋ ರತ್ತೋ ರಾಯನ ಮಗಳೇ ಅಂತ ಹೇಳಿ ಆಟವನ್ನ ಆಡ್ತಾ ಇದ್ರಂತೆ. ಹೌದು, ಇಬ್ಬರು ಸಾಮಾನ್ಯವಾಗಿ ಹೆಣ್ಮಕ್ಳು ಆಡುವಂತಹ ಆಟ ಇದು. ಇಬ್ಬರು ಹೆಣ್ಣು ಮಕ್ಕಳು ಕೈಯನ್ನ ಮೇಲೆ ಒಟ್ಟಿಗೆ ಹಿಡಿದು ಗೋಪುರದ ಒಂದು ಶೇಪ್ ನಲ್ಲಿ ಮಾಡಿ ಅವರನ್ನ ಸುತ್ತುವಂಥದ್ದು. ಬೇರೆ ಆಟಗಾರರು ಮಧ್ಯ ಬಂದವ್ರನ್ನ ಹಿಡ್ಕೊಂಡು ಅವರನ್ನ ಕರ್ಕೊಂಡು ಹೋಗಿ ನಿಮ್ಗೆ ಅವ್ರು ಬೇಕಾ ಇವ್ರು ಬೇಕಾ ಅಂತ ಹೇಳಿ ಕೇಳುವಂಥದ್ದು. ಹಾಗೆ ಯಾವ ಗುಂಪಿನಲ್ಲಿ ಎಷ್ಟೆಷ್ಟು ಮಂದಿ ಆಗ್ತಾರೆ, ಎಲ್ಲ ಸರಿ ಹಗ್ಗ ಜಗ್ಗಾಟದ ಹಾಗೆ ಮಾದರಿಯಲ್ಲಿ ಒಂದು ಆಟವನ್ನ ಆಡುವಂಥದ್ದು. ಎಷ್ಟೊಂದು ಚೆನ್ನಾಗಿರ್ತಿತ್ತಲ್ವ ಈ ಎಲ್ಲ ಆಟಗಳು ಕೂಡ. ಹಾಗೆ ಇನ್ಯಾರು ಸಂದೇಶಗಳು, ಬಹಳಷ್ಟು ಸಂದೇಶಗಳು ಬರ್ತಾ ಇದೆ. ವಿವಿಧ ಭಾರತಿಗೆ ಶುಭ ಮುಂಜಾನೆ, ಶುಭೋದಯ ಅಂತ ಹೇಳಿ ಕಲಬುರಗಿಯಿಂದ ರಾಧಾಕೃಷ್ಣ ಅವರು ಸಂದೇಶ ಕಳಿಸಿ ಹೇಳ್ತಾ ಇದ್ದಾರೆ. ನಾವು ಚಿಕ್ಕವರಿದ್ದಾಗ ಆಡದ ಆಟಗಳೇ ಇಲ್ಲ, ಆಡು ಮುಟ್ಟದ ಸೊಪ್ಪಿಲ್ಲ ಅಂತ ಹೇಳಬೇಕು. ಕುರಿ ಮುಟ್ಟದ ಅಂತ ಹೇಳಿ ಕಳಿಸಿದ್ದೀರಿ, ಆಡು ಮುಟ್ಟದ ಸೊಪ್ಪಿಲ್ಲ. ಹಾಗೆಯೇ ನಾವೆಲ್ಲ ಆಡದ ಆಟಗಳಿಲ್ಲ, ನೀವೇನಂತೀರಿ ಮೇಡಮ್ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಖಂಡಿತವಾಗಿಯೂ ಅಲ್ವಾ, ನೋಡಿ ಈಗೆಲ್ಲ ಕಳಿಸಿರುವಂತಹ ಆಟಗಳ ಒಂದು ಪಟ್ಟಿ ಏನಿದೆ, ಎಲ್ಲರೂ ಕೂಡ ಹೌದಪ್ಪ ನಾವು ಈ ಆಟ ಆಡಿದ್ದೀವಿ ಅಂತ ಹೇಳಿ ಅಂದ್ಕೊಳ್ಳುವಂಥ ಇದೆ ಅಲ್ವಾ. ಹೌದು, ಎಲ್ಲರೂ ಕೂಡ ಎಲ್ಲ ಆಟಗಳನ್ನು ಆಡಿರ್ತೀವಿ. ಈಗಿನ ಮಕ್ಕಳಿಗೆ ಈ ಆಟಗಳನ್ನು ಹೇಳಿದ್ರೆ ಅವರಿಗೆ ಅದರ ಪರಿಚಯ ಇರೋದೇ ಇಲ್ಲ ಅಲ್ವಾ. ಹಾಗಾಗಿ ಸಮಯ ಸಿಕ್ಕಾಗಲೆಲ್ಲ ಇಂತಹ ಆಟಗಳನ್ನು ಆಡುವಂತಹ ಪ್ರಯತ್ನ ಪೋಷಕರಿಂದ ಆಗಬೇಕು. ಯಾಕಂತ ಹೇಳಿದ್ರೆ ಪರಿಚಯ ಆದರೆ ತಾನೇ ಅವರಿಗೂ ಕೂಡ ಗೊತ್ತಾಗೋದು. ಹಾಗೆಯೇ ಜೂಟಾಟ, ಕಣ್ಣಾಮುಚ್ಚಾಲೆ, ಚೌಕಾಬಾರ, ಅಳ್ಗುಳಿ ಮನೆ, ಹಾಗೆ ಬಚ್ಚಾ ಆಟ, ಕೇರಂ ಒಂದೇ ಎರಡೇ ತುಂಬ ಆಟ ಆಡ್ತಾ ಇದ್ವಿ ಅಂತ ಹೇಳಿ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಮತ್ತೊಬ್ಬರು ಗೀತಾ ನಾಗಪ್ಪ ಗೋಪಾಲ್ ಗೌಡ ಬಡಾವಣೆ ಶಿವಮೊಗ್ಗ ಇಲ್ಲಿಂದ ಸಂದೇಶ ಕಳಿಸಿ ಹೇಳ್ತಾ ಇದ್ದಾರೆ. ರಬ್ಬರ್ ಬ್ಯಾಂಡ್ ಮಣ್ಣಲ್ಲಿ ಇಟ್ಟು ಅದರ ಮೇಲೆ ಮಣ್ಣು ತುಂಬಿ ಕಲ್ಲಿಂದ ಹೊಡಿತಾ ಇದ್ವಿ. ಅದರಲ್ಲಿ ಗೆದ್ದಂತಹ ರಬ್ಬರ್ ನಮಗೆ ತುಂಬ ಹೆಮ್ಮೆ ಅನ್ನಿಸ್ತಾ ಇತ್ತು. ಪಿನ್ ಹಾಕ್ಕೊಂಡು ಬಟ್ಟೆ ಮೇಲೆ ಹಾಕ್ಕೊಂಡು ನಾವು ಓಡಾಡ್ತಾ ಇದ್ವಿ, ನೋಡಿ ನಾವು ಗೆದ್ವಿ ಅಂತ ಹೇಳಿ ಅವರು ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಶ್ರುದತ್ ಮುಳೆ ಅವರು ಸಂದೇಶವನ್ನು ಕಳಿಸಿ ಕಾರ್ಯಕ್ರಮವನ್ನು ಮೆಚ್ಚಿದ್ದಾರೆ. ನಾವು ಲಗೋರಿ ಆಟ ಆಡ್ತಾ ಇದ್ವಿ ಅಂತ ಹೇಳಿ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಮತ್ತು ವಿಶ್ವ ಆಟದ ದಿನದ ಶುಭಾಶಯಗಳು ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದಾರೆ ಎಸ್ ಜಗದೀಶ್ವರಾಚಾರ್ ಮಹಾಲಕ್ಷ್ಮೀ ಲೇಔಟ್ನಿಂದ. ಅವ್ರು ಹೇಳ್ತಾ ಇದ್ದಾರೆ, ನಮ್ದೆಲ್ಲ ಸೀಸನಲ್ ಆಟಗಳು, ಬೇಸಿಗೆಯಲ್ಲೇ ಒಂಥರ ಆಟ ಆಡ್ತಾ ಇದ್ವಿ, ಚಳಿಗಾಲದಲ್ಲೇ ಒಂಥರ ಆಟ ಆಡ್ತಾ ಇದ್ವಿ, ಹಾಗೆ ಮಳೆಗಾಲದಲ್ಲೂ ಕೂಡ ಎಷ್ಟೊಂದು ಆಟಗಳಾಡ್ತಾ ಇದ್ವಿ ಗೊತ್ತಾ. ಈ ಎಲ್ಲ ಆಟಗಳನ್ನು 10 ವರ್ಷದ ಒಳಗೇ ನಾವೆಲ್ಲವನ್ನು ಆಡಿ ಮುಗಿಸ್ಬಿಟ್ಟಿದ್ವಿ ಆ ಕಾಲದಲ್ಲಿ ಅಂತ ಹೇಳ್ತಾ ಇದ್ದಾರೆ. ಓಡಿ ಕುಣಿದು ಕುಪ್ಪಳಿಸಿ ಈಜು ಕೆರೆಯಲ್ಲಿ ಬಾವಿಯಲ್ಲಿ ನದಿಯಲ್ಲಿ, ಆಹಾ ಎಂತಹ ಸುಂದರ ಅದ್ಭುತ ಆ ಕಾಲವೇ ಕಾಲ. ಮಳೆಗಾಲದಲ್ಲಿ ಎಷ್ಟೊಂಥರ ಆಟಗಳನ್ನು ಆಡ್ತಾ ಇದ್ವಿ. ಹಾಗೆಯೇ ಅರ್ಧ ಪೆಡಲ್ ಬೈಸಿಕಲ್ನಲ್ಲಿ ತುಳ್ಕೊಂಡು ಹೋಗೋದು, ಹಾಗೆ ಗಿಲ್ಲಿ ದಾಂಡು, ಗೋಲಿ, ಚೂಚೆಂಡು, ಬುಗುರಿ ಆಟ, ಇನ್ನೂ ಎಷ್ಟೊಂದಿದೆ ಅಂತ ಹೇಳಿ ಅವರು ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ನಮಸ್ಕಾರ, ಮತ್ತೆ ನಮ್ಮ ಬಾಲ್ಯಕ್ಕೆ ಹೋದ ಹಾಗೆ ಆಯಿತು ಅಂತ ಹೇಳಿ ರಾಧಾಕೃಷ್ಣ ಚಲ್ಲಹಳ್ಳಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಮತ್ತೊಬ್ಬರು ನಮ್ಮ ಕೇಳುಗರು ಯಾರಿವರು, ಅಂಬಿಕಾ ಸಿರಿಮನೆ ಅವರು ಹೇಳ್ತಾ ಇದ್ದಾರೆ, ನಾವು ಶಾಲೆಯಲ್ಲಿ ಮಳೆ ಬಂತು ಗಿಳಿಪೋಪು ಅನ್ನುವಂತಹ ಆಟ ಆಡ್ತಾ ಇದ್ವಿ. ಈ ಆಟದಲ್ಲಿ 2 ಟೀಮ್ ಮಾಡಿ ಅದಕ್ಕೆ ಒಬ್ಬಿಬ್ಬರು ಲೀಡರ್ ಆಗೋದು, ನಂತರ ಆ ಟೀಮ್ ಲೀಡರ್ ತಂಡದಲ್ಲಿ ಇರುವಂತಹ ಪ್ರತಿಯೊಬ್ಬರಿಗೂ ಒಂದೊಂದು ಹೆಸರನ್ನು ಇಡ್ತಾ ಇದ್ರು. ಒಂದು ತಂಡ ಹೂವಿನ ಹೆಸರು, ಇನ್ನೊಂದು ತಂಡ ಹಣ್ಣಿನ ಹೆಸರು, ಈ ರೀತಿ ನಮ್ಮ ಇಷ್ಟದ ಹಾಗೆ ನಾವು ತಂಡಕ್ಕೆ ಹೆಸರುಗಳನ್ನು ಇಟ್ಕೊಳ್ತಾ ಇದ್ವಿ. ಆಮೇಲೆ ತಂಡದ ಲೀಡರ್ ಅದಲು ಬದಲಾಗಿ ತಂಡದ ಯಾರಾದರೂ ಒಬ್ಬರಿಗೆ ಕಣ್ಣನ್ನು ಮುಚ್ಚೋದು, ಕಣ್ಣು ಮುಚ್ಚಿ ಮಳೆ ಬಂತು ಗಿಳಿಪೋಪು, ಮಲ್ಲಿಗೆ ಹೂವು ಬಂದು ಮುಟ್ಟಿ ಹೋಗಲಿ ಅಂತ ಹೇಳ್ತಾ ಇದ್ವಿ. ಅವರು ಅಂದರೆ ತಂಡಕ್ಕೆ ಇಟ್ಟಿರುವಂತಹ ಹೆಸರು, ಅದರಲ್ಲಿ ಯಾರಾದರೂ

ಒಬ್ರು ಬಂದು ಆ ಹೆಸರಿನವರು ಬಂದು ಮುಟ್ಟಿ ಹೋಗಬೇಕು. ನಂತರ ಕಣ್ಬಿಟ್ರೆ ಮುಟ್ಟಿಸ್ಕೊಂಡವರು ಯಾರು ಮುಟ್ಟಿ ಹೋಗಿದ್ದು ಅಂತ ಹೇಳಿ ಹೇಳಬೇಕಾಗಿತ್ತು, ಇಂತಹ ಆಟ ಅದು ಅಂತ ಹೇಳಿ ಹೇಳಿದರೆ. ಈ ಆಟದ ಪರಿಚಯವನ್ನು ಮಾಡಿಕೊಟ್ಟಿದ್ದಕ್ಕೆ ಧನ್ಯವಾದಗಳು ನಿಮಗೆ. ಹಾಗೆಯೇ ಕೊಪ್ಪಳ ಜಿಲ್ಲೆಯ ವದಗನಾಳದಿಂದ ಸಂದೇಶ ಕಳಿಸಿ ಹೇಳ್ತಾ ಇದ್ದಾರೆ, ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬಂತು, ನಾವು ಕೂಡ ಚಿನ್ನಿದಾಂಡು, ಬುಗುರಿ, ಗೋಲಿ, ಕಬಡ್ಡಿ, ಖೋಖೋ, ಚೌಕಾಬಾರ, ಹುಲಿಮನೆ, ಮರಕೋತಿ, ಇನ್ನೂ ಬಹಳಷ್ಟು ಆಟಗಳನ್ನು ಆಡ್ತಾ ಇದ್ವಿ. ಹುಲಿಮನೆ ಆಟ ಅಂತ ಹೇಳಿದ್ರೆ ಎಲ್ಲರೂ ಸುತ್ತ ಕೈಗಳನ್ನು ಇಟ್ಕೊಂಡು ಒಂದು ಸರಪಳಿಯ ಹಾಗೆ ಮಾಡಿ ಮಾಡೋದು. ಹುಲಿ ಹೊರಗಡೆ ಇರ್ತಿತ್ತು, ಕುರಿ ಒಳಗಡೆ ಇರ್ತಿತ್ತು. ಹುಲಿಯಿಂದ ಕುರಿಯನ್ನು ರಕ್ಷಿಸುವ ಪರಿಯಲ್ಲಿ ಈ ಒಂದು ಆಟ ಆಡ್ತಾ ಇದ್ದದ್ದು ಆ ಕಾಲದಲ್ಲಿ. ಹಾಗೆಯೇ ವೆಂಕಟೇಶ್ ಮಿರ್ಲೆ ಅಟ್ಟೂರು ಲೇಔಟ ಇಲ್ಲಿಂದ ಕಳಿಸಿ ಹೇಳ್ತಾ ಇದ್ದಾರೆ, ಡಿಕ್ಕಿ ಆಟ, ಕಡ್ಡಿ ಆಟ, ಚೌಕಾಬಾರ, ಹರಳು ಮನೆ ಆಟ ಅಂತ ಹೇಳಿ ಅವ್ರು ಹೇಳ್ತಾ ಇದ್ದಾರೆ. ದೀಪ್ತಿ ದಿನೇಶ್ ಖಟಾವ್ಕರ್ ಹೇಳ್ತಾ ಇದ್ದಾರೆ, ಬಳೆ ಚುಕ್ಕ ಅನ್ನುವಂತಹ ಆಟ ಆಡ್ತಾ ಇದ್ವಿ. ಬಳೆ ಅಂಗಡಿಯಿಂದ ಒಡೆದ ಬಳೆ ಚುರುಗಳನ್ನು ತಂದು ನೆಲದಲ್ಲಿ ಮೂರು ಗುಣಿಗಳನ್ನು ತೋಡಿ ಒಂದು ಗುಣಿಯಲ್ಲಿ ಬಳೆ ಚುರುಗಳನ್ನು ಹಾಕಿ ಮುಚ್ಚಿ ನಮ್ಮ ಸ್ಪರ್ಧೆಯಲ್ಲಿ ಭಾಗವಾದವರನ್ನು ಕರೆದು ಆ ಬಳೆಗಳ ಗುಣಿಯನ್ನು ತೆಗೆದರೆ ನಾವು ಸೋತಂತೆ, ನಾವು ಗೆದ್ದರೆ ಸೋತವರು ಎರಡರಷ್ಟು ಬಳೆ ಚುರುಗಳನ್ನು ಕೊಟ್ಟು ಹೋಗಬೇಕು ಅಂತಹ ಆಟ ಆಡ್ತಾ ಇದ್ವಿ ಅಂತ ಹೇಳಿ. ಚೆನ್ನಾಗಿದೆ ಅಲ್ವಾ ಇದೊಂಥರ ಆಟ. ಬಳೆ ಅಂದರೆ ಆಗ ಏನು ಸಿಗ್ತಾ ಇತ್ತು ನಮ್ಮ ಸುತ್ತಮುತ್ತ ಅಂಥದ್ದೇ ಆ ವಸ್ತುಗಳನ್ನು ಉಪಯೋಗಿಸ್ಕೊಂಡು ಆಟವಾಡುವಂಥದ್ದು. ಸೈಕಲ್ ಟೈರ್ ಇರಬಹುದು, ಬಳೆ ಚೂರುಗಳಿರಬಹುದು, ಹುಣಸೆ ಬೀಜ ಇರಬಹುದು, ದುಡ್ಡು ಕೊಟ್ಟು ಕೊಂಡ್ಕೊಳ್ತಾ ಇದ್ದಂದರೆ ಗೋಲಿ ಅಂಥದ್ದು. ಹಾಗೆ ಗಿಲ್ಲಿ ದಾಂಡಾಡಬೇಕು ಅಂತ ಹೇಳಿದ್ರೆ ಮನೆ ಹತ್ರನೇ ಬಿದ್ದಿರ್ತಿದ್ದಂತಹ ಒಂದು ಕಟ್ಟಿಗೆಯನ್ನು ತಗೊಂಡು ಅದನ್ನು ಮಾಡ್ಕೊಳ್ತಾ ಇದ್ದಂಥದ್ದು. ಹಾಗೆ ಎಷ್ಟೊಂದು ಜನ ಹೇಳಿದ್ರು ಹೂವಿನಿಂದ ನಾವು ಚೆಂಡುಗಳನ್ನು, ಬಟ್ಟೆಗಳಿಂದ ನಾವು ಚೆಂಡುಗಳನ್ನು ಮಾಡ್ಕೋತಾ ಇದ್ವಿ ಆ ಕಾಲದಲ್ಲಿ ಅಂತ ಹೇಳಿ. ಹಾಗೆಯೇ ಮತ್ತೊಂದು ಆಟ ನೆನಪಾಗತ್ತೆ, ಈ ಎಲ್ಲ ಆಟಗಳನ್ನು ಕೂಡ ನೋಡಿ ನಾವು ಮಣ್ಣಲ್ಲಿ ಆಡ್ತಾ ಇದ್ದದ್ದು ಅಲ್ವಾ. ಮಣ್ಣಿನ ಒಂದು ಸಂಪರ್ಕ ನಮಗೆ ಬರ್ತಾ ಇತ್ತು ಆ ಸಮಯದಲ್ಲಿ. ಈ ಇನ್ನೊಂದು ಆಟ, ಈ ಮರಳಲ್ಲಿ ಒಂದು ಮರದ ಕಡ್ಡಿಯನ್ನು ಹುದುಗಿಸೋದು, ಇಬ್ಬರು ಆಟಗಾರರು ಬೇಕು ಇದಕ್ಕೆ. ಒಂದು ಮಣ್ಣಲ್ಲಿ ಈ ಜಿಗ್ಜಾಗ್ ಆಕಾರದಲ್ಲಿ ಕೈಯನ್ನು ತೂರಿಸಿ ಆ ಕಡ್ಡಿಯನ್ನು ಮಧ್ಯದಲ್ಲಿ ಎಲ್ಲೋ ಒಂದು ಕಡೆ ಬಿಟ್ಬಿಡೋದು, ಅದನ್ನು ಮೂರು ನಾಲ್ಕು ಭಾಗ ಮಾಡೋದು. ಯಾವ ಒಂದು ಭಾಗದಲ್ಲಿ ಆ ಕಡ್ಡಿ ಇದೆ ಅಂತ ಹೇಳಿ ಮತ್ತೊಂದು ಅಂದರೆ ಆಪೋಸಿಟ್ ಅವರು ಅದನ್ನು ಗುರ್ತು ಹಾಕಬೇಕಾಗಿತ್ತು. ನಂತರ ಎಲ್ಲ ಮಣ್ಣನ್ನು ಕೆದಕಿ ನೋಡೋದು, ಅವರು ಹೇಳಿದಂತಹ ಭಾಗದಲ್ಲಿ ಆ ಕಡ್ಡಿ ಚೂರೇನಾದರೂ ಸಿಕ್ಕಿದ್ರೆ ಅವರು ಗೆದ್ದ ಹಾಗೆ, ಇಲ್ಲ ಅಂತ ಹೇಳಿದ್ರೆ ಸೋತ ಹಾಗೆ. ಪಾಯಿಂಟ್ಸ್ ಆಗ್ತಾ ಹೋಗುತ್ತೆ, ಯಾರು ಹೆಚ್ಚು ಪಾಯಿಂಟ್ ಗೆಲ್ತಾರೋ ಅವರು ಗೆದ್ದರು ಅನ್ನುವಂತಹ ಒಂದು ಆಟ ಇದಾಗಿತ್ತು. ಮಣ್ಣಿನ ಸಂಪರ್ಕಕ್ಕೆ ಮಕ್ಕಳು ಬಂದು ಆಟ ಆಡೋದ್ರಿಂದ ಆ ಮಣ್ಣಿನಲ್ಲಿ ಇರುವಂತಹ ಕೆಲವೊಂದು ಉಪಯುಕ್ತ ಬ್ಯಾಕ್ಟೀರಿಯಾಗಳು ಮಕ್ಕಳ ಬೌದ್ಧಿಕ ವಿಕಾಸಕ್ಕೆ ಅಂದರೆ ಮೆದುಳಿನ ವಿಕಾಸಕ್ಕೆ ಸಹಕಾರಿಯಾಗುತ್ತಂತೆ. ವೈಜ್ಞಾನಿಕವಾಗಿಯೂ ಕೂಡ ಸಂಶೋಧನೆಯಿಂದ ದೃಢಪಟ್ಟಿರುವಂತಹ ಅಂಶ ಇದು. ನೋಡಿ, ಮಕ್ಕಳು ಮಣ್ಣಲ್ಲಿ ಆಟ ಆಡೋದ್ರಿಂದ ಎಷ್ಟೆಲ್ಲ ಪ್ರಯೋಜನಗಳು ಇದೆ ಅಲ್ವಾ. ದೈಹಿಕವಾಗಿ, ಮಾನಸಿಕವಾಗಿ ಅವರ ಬೆಳವಣಿಗೆ ಆಗ್ತಾ ಹೋಗುತ್ತೆ, ಜೊತೆಗೆ ಎಲ್ಲಕ್ಕಿಂತ ಹೆಚ್ಚಾಗಿ ಸಂತೋಷ. ಮಕ್ಕಳು ಏನನ್ನು ಬೇಕಾದರೂ ಸಾಧಿಸ್ತೀವಿ ಅನ್ನುವಂತಹ ಮನಸ್ಥೈರ್ಯ ಕೂಡ ಈ ಒಂದು ಆಟಗಳಿಂದ ಉಂಟಾಗತ್ತೆ ಅಂತ ಹೇಳ್ತಾ ಈ ಒಂದು ಗೀತೆಯನ್ನು ಕೇಳೋಣ. ಎಷ್ಟೊಂದು ಸಂದೇಶಗಳು ನಮ್ಮ ಕೇಳುಗರ ಪ್ರೀತಿಯ, ಆತ್ಮೀಯತೆಯ, ಹಾಗೆ ಅವರ ಸವಿ ನೆನಪುಗಳನ್ನು ಹೊತ್ತಂತಹ ಸಂದೇಶಗಳು ಇದೆ ಅಂತ ಹೇಳಿದ್ರೆ ಬಹುಶಃ ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲವನ್ನು ಓದೋದಕ್ಕೆ ಸಾಧ್ಯ ಆಗುತ್ತೋ ಇಲ್ವೋ ಅನ್ನುವಂಥದ್ದು ಅನ್ನಿಸ್ತಾ ಇದೆ ನನಗೀಗ. ಇರಲಿ, ಈಗ ಒಂದು ಚಂದದ ಗೀತೆಯನ್ನು ಕೇಳೋಣ. ಈ ಗೀತೆ ಮನಸ್ಸಿಲ್ಲ ನೀನೇ ಚಿತ್ರದ್ದು. ಅರ್ಚನಾ ಉಡುಪ ಹಾಗೂ ನಂದಿತಾ ಅವರು ಈ ಒಂದು ಗೀತೆಯಲ್ಲಿ ಹಾಡನ್ನು ಹಾಡಿದ್ದಾರೆ. ಬೇಲೂರು ರಾಮಮೂರ್ತಿಯವರ ರಚನೆ, ರವಿರಾಜ್ ಅವರ ಸಂಗೀತ ಈ ಹಾಡಿಗಿದೆ.

ಮತ್ತೆ ಬಾಲ್ಯಕ್ಕೆ ಹೋದ ಹಾಗೆ ಆಯಿತು ಅಂತ ಹೇಳಿ ರಾಧಾಕೃಷ್ಣ ಚಲ್ಲಹಳ್ಳಿಯಿಂದ ಸಂದೇಶ ಕಳಿಸಿದರೆ, ಆ ಬಾಲ್ಯದ ದಿನಗಳು ಸುವರ್ಣ ಯುಗ ಅಂತ ಹೇಳಿ ಭಾವಿಸಿದ್ದೀನಿ ಅಂತ ಹೇಳಿ ಸಂದೇಶವನ್ನು ಕಳಿಸಿದರೆ ದಿನೇಶ್ ಗುಡ್ಡದೂರು ಅವರು. ಮರಳಲ್ಲಿ ಉಪ್ಪು ಕಡ್ಡಿ ಆಟವನ್ನು ಆಡ್ತಾ ಇದ್ವಿ ಅಂತ ಹೇಳಿ ಸಂದೇಶವನ್ನು ಕಳಿಸಿದರೆ ಸವಿತಾ ಗಿರೀಶ್ ಸುಂದರ ಕುಪ್ಪೆಯಿಂದ. ಮತ್ತು ಅರಸೀಕೆರೆ ತಾಲೂಕು ಇಲ್ಲಿಂದ ಜಯಣ್ಣ ಶಶಿವಾಳ ಅವರು, ಬೆಂಕಿ ಪಟ್ಟಣದ ಆಟವನ್ನು ನಾವು ಆಡ್ತಾ ಇದ್ವಿ ಕಡ್ಡಿಗಳಿಂದ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಬಿಂದುಮತಿ ಯಲಹಂಕದಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಬಾಲ್ಯದ ಆಟಗಳ ಬಗ್ಗೆ ಕಾರ್ಯಕ್ರಮ ತುಂಬ ಚೆನ್ನಾಗಿದೆ, ನಾವು ಕೂಡ ಕುಂಟೆಬಿಲ್ಲೆ, ಅಳ್ಗುಳಿ ಮನೆ, ಆನೆಕಲ್ಲು, ಚಕ್ಕಬಾರ, ಚಪ್ರ ಹಾಕಿ, ದೇವರ ಪೂಜೆ, ರಸಗುಲ್ಲ ಇಟ್ಟು ಮಾಡ್ತಾ ಇದ್ವಿ ಅಂತ ಹೇಳಿ. ಹೌದಲ್ವಾ, ದೇವರ ಆಟ ಅಂತ ಹೇಳಿ ಎಷ್ಟು ಚೆನ್ನಾಗಿತ್ತು ನೋಡಿ. ಅಲ್ಲೇ ಕಡ್ಡಿಗಳನ್ನು ಜೋಡಿಸಿ ಮನೆ ಹತ್ರ ಇದ್ದಂತಹ ಒಂದು ಏನು ಎಲೆಗಳನ್ನು ಅದು ಇದು ಕಿತ್ಕೊಂಬಂದು ಚಪ್ರವನ್ನು ಹಾಕೋದು, ಮಧ್ಯ ಕಲ್ಲುಗಳನ್ನು ಇಟ್ಟು ಪೂಜೆ ಮಾಡೋದು, ನಾವೆಲ್ಲ ನಮ್ಮ ನಮ್ಮ ಮನೆಗಳಲ್ಲಿ ಇರುವಂತಹ ತಿಂಡಿಗಳನ್ನೇ ತೊಗೊಂಬಂದು ದೇವರಿಗೆ ನೈವೇದ್ಯ ಅಂತ ಇಟ್ಟು ಆನಂತರ ಪ್ರಸಾದ ಅಂತ ಹೇಳಿ ತಿಂತಾ ಇದ್ದದ್ದು. ಹೌದು, ಎಷ್ಟು ಸಂತೋಷ ಕೊಡುವಂತಹ ಆಟಗಳು ಅಲ್ವಾ. ಹಾಗೆ ಇಬ್ಬರು ಮೂರು ಜನ ಆಡಿದ್ರೆ ಯಾರು ದೇವ್ರ ಪೂಜೆ ಚೆನ್ನಾಗಿರುತ್ತೆ, ಯಾರು ಚಪ್ರ ಚೆನ್ನಾಗಿರುತ್ತೆ ಅನ್ನುವಂಥದ್ದು ಕೂಡ ಇರ್ತಾ ಇತ್ತು ಆ ಸಮಯದಲ್ಲಿ. ಹಾಗೆ ರಮೇಶ್ ರಂಗ ವಿದ್ಯಾರ್ಥಿಯವರು ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ ಕಾರ್ಯಕ್ರಮ. ಕೆರೆ ದಡ ಅನ್ನುವಂತಹ ಆಟ ಆಡ್ತಾ ಇದ್ವಿ ಅಂತ ಹೇಳ್ತಿದ್ದಾರೆ. ಅದು ಈಗಲೂ ಕೂಡ ಆಡ್ತಾರೆ ಅಲ್ವಾ. ಕಾನ್ಸಂಟ್ರೇಷನ್ ಹೇಗಿದೆ ಅನ್ನುವಂಥದ್ದನ್ನು ನೋಡುವಂತಹ ಆಟ ಇದು. ಹಾಗೆ ಎಷ್ಟು ಬೇಗ ಕ್ವಿಕ್ಕಾಗಿ ರೆಸ್ಪಾನ್ಸ್ ಮಾಡ್ತಾರೆ ಅನ್ನುವಂಥದ್ದು ಕೂಡ ಈ ಒಂದು ಆಟದಲ್ಲಿ ಕಲಿಯುವಂಥದ್ದು. ಹಾಗೆ ರಬ್ಬರ್ ರಿಂಗಿನ ಆಟ ಆಡ್ತಾ ಇದ್ವಿ ಅಂತ ಹೇಳಿ. ಹೌದಲ್ವಾ ನೋಡಿ, ರಬ್ಬರ್ ರಿಂಗ್ಗಳು ಸಿಗ್ತಾ ಇತ್ತು ಆಗ, ಆ ಕಡೆ ಈ ಕಡೆ ನಿಂತ್ಕೊಂಡು ಆ ರಿಂಗನ್ನು ಎಸಿತಾ ಇದ್ದದ್ದು. ಹಾಗೆ ಪ್ಲೇಟ್ಗಳು ಸಹ ಬರ್ತಾ ಇತ್ತು, ಅದನ್ನು ಹಾರಿಸ್ತಾ ಇದ್ವಿ, ಅದನ್ನು ಎರಡೂ ಕೈಯಲ್ಲಿ ಹಿಡಿಯುವಂಥದ್ದು, ರಬ್ಬರ್ ರಿಂಗನ್ನು ಒಂದೇ ಕೈಯಲ್ಲಿ ಹಿಡಿತಾ ಇದ್ವಿ. ಎಷ್ಟು ಚೆನ್ನಾಗಿರ್ತಿತ್ತು ಅಲ್ವಾ ಆ ರಿಂಗ್ ಆಟ. ಆಡಿ ಆಡಿ ಆಡಿ ಕೊನೆಗೆ ರಬ್ಬರು ಸೀಲ್ ಬಿಡ್ತಾ ಇತ್ತು, ಆ ಸಮಯದಲ್ಲಿ ಅದನ್ನು ಎಸಿತಾ ಇದ್ವಿ. ಹಾಗೆ ಕಲ್ಲರ್ ಕಲ್ಲರ್ ರಬ್ಬರಿಂಗ್ಗಳು ಸಿಗ್ತಾ ಇತ್ತು ಆಗೆಲ್ಲ. ಹಾಗೆ ಕಾರ್ಯಕ್ರಮ ಕೇಳ್ತಾ ಇದ್ದೀವಿ ಚೆನ್ನಾಗಿದೆ ಅಂತ ಹೇಳಿ ಸಂದೇಶ ಕಳಿಸಿದರೆ, ನಾವೆಲ್ಲ ಗೋಲಿ ಆಟ ಆಡ್ತಾ ಇದ್ವಿ. ಒಬ್ಬರು ಗೋಲಿಗಳನ್ನು ಕೂಡಿಸಿ ಅದನ್ನು ಒಂದು ಗೆರೆ ಎಳೆದು ಅದರ ಮೇಲೆ ಗೋಲಿಗಳನ್ನು ಇರಿಸಿ ಯಾವ್ದು ಹೊಡಿಬೇಕು ಅಂತ ಹೇಳಿ ಶೂಟ್ ಮಾಡಿ ಹೊಡಿತಾ ಇದ್ವಿ. ತುಂಬ ಕಾನ್ಸಂಟ್ರೇಷನ್ ಇಂಪ್ರೂವ್ ಆಗ್ತಿತ್ತು ಇದರಿಂದ ಅಂತ ಹೇಳಿ ರಾಜಶೇಖರ್ ಅವರು ಹೊಸಪೇಟೆಯಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ನಾವು ಹುಡುಗಿಯರು ಖೋಖೋ, ಕಬಡ್ಡಿ, ಕುಂಟಾಟ, ನದಿ ದಡ ಆಟ ಎಲ್ಲ ಆಡ್ತಾ ಇದ್ವಿ ಅಂತ ಹೇಳಿ ಅಮರಾವತಿ ಹರಿಕುಮಾರ್ ಸೌರಾಷ್ಟ್ರಪೇಟೆಯಿಂದ ಸಂದೇಶ ಕಳಿಸಿದರೆ, ನಾವು ಶಾಲೆಯಲ್ಲಿ ಚುಕ್ಕಿ ಆಟ ಆಡ್ತಾ ಇದ್ವಿ ಅಂತ ಹೇಳಿ. ಹೌದಲ್ವಾ, ಎಲ್ಲರೂ ಕೂಡ ಆಡಿರ್ತೀರಿ. ಟೀಚರ್ ಇನ್ನು ಬಂದಿಲ್ಲ ಅಂತ ಹೇಳಿದ್ರೆ ಪುಸ್ತಕಗಳಲ್ಲಿ ಚುಕ್ಕಿಗಳನ್ನು ಇಟ್ಟು ಬಾಕ್ಸ್ಗಳನ್ನು ಬರೀತಾ ನಮ್ಮ ನಮ್ಮ ಇನಿಷಿಯಲ್ಗಳನ್ನು ಅದರಲ್ಲಿ ಹಾಕ್ಕೊಳ್ಳೋದು, ಯಾರ ಒಂದು ಇನಿಷಿಯಲ್ ಹೆಚ್ಚು ಬಂದಿರುತ್ತೋ ಅವರು ಆಟದಲ್ಲಿ ಗೆದ್ದದ್ದು ಅನ್ನುವಂಥದ್ದು. ಗಾಳಿಪಟ ಆಟ ಆಡ್ತಾ ಇದ್ವಿ ಅಂತ ಹೇಳಿ ಶಿವಮೊಗ್ಗದ ಭಾಗ್ಯ ಅವರು ತಿಳಿಸ್ಕೊಟ್ಟಿದ್ದಾರೆ. ಬೆಳಗಾವಿ ಕನಬರಗಿಯ ಯಾರು ಬಸವರಾಜ್ ಅವರು ಸಂದೇಶ ಕಳಿಸಿ ಕಾರ್ಯಕ್ರಮವನ್ನು ಮೆಚ್ಚಿದ್ದಾರೆ. ಹೂಚೆಂಡ್ ಆಟ ಆಡ್ತಾ ಇದ್ವಿ ಅಂತ ಹೇಳಿ. ಹಾಗೆ ಎಲ್ಲ ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬಂತು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಬಳೆ ಚೂರುಗಳನ್ನು ಮುಚ್ಚಿ ಇಟ್ಟು ನಮ್ಮ ವಿರುದ್ಧ ಆಟ ಆಡುವವರನ್ನು ಹುಡುಕಲು ಕರೆಯುತ್ತಿದ್ದ ಆಟ ತುಂಬ ಚೆನ್ನಾಗಿತ್ತು ಅಂತ ಹೇಳಿ ಅವರು ತಿಳಿಸಿದ್ದಾರೆ. ಹಾಗೆ ಚಂದ್ರಮತಿ ಪ್ರಕಾಶ್ ರಾಜಾಜಿನಗರದಿಂದ ಸಂದೇಶ ಕಳಿಸಿ ಕಾರ್ಯಕ್ರಮವನ್ನು ಮೆಚ್ಚಿದ್ದಾರೆ. ಎನ್ ಆರ್ ಕೃಷ್ಣಮೂರ್ತಿ ಅರಸೀಕೆರೆಯಿಂದ, ಸುಜಾತಾ ಮಹೇಶ್ ಗುರುಪುರ ಶಿವಮೊಗ್ಗ ಇಲ್ಲಿಂದ, ಈಗಿನ ಮಕ್ಕಳಿಗೆ

ಅವರು ನಮ್ಮ ವಯಸ್ಸಿಗೆ ಬಂದಾಗ ಮೆಲುಕು ಹಾಕಲು ಇಂತಹ ಆಟದ ಸವಿ ನೆನಪುಗಳೇ ಇರೋದಿಲ್ಲ ಅಂತ ಹೇಳಿ ಅವರು ಹೇಗೆಲ್ಲ ನೆನಪು ಮಾಡ್ಕೋಬಹುದು ಅಂತ ಹೇಳಿ ಒಂದ್ಸಲ ಯೋಚನೆ ಮಾಡಿದಾಗ ನಾವು ಕಾಲದಲ್ಲಿ ಮೊಬೈಲ್ ಇತ್ತು ಗೊತ್ತಾ, ಮೊಬೈಲ್ ಅನ್ನುವಂಥದ್ದು, ಅದರಲ್ಲಿ ನಾವೇನೆಲ್ಲ ಆಡ್ತಾ ಇದ್ವಿ, ಎಷ್ಟೊಂದು ವಿಡಿಯೋ ಗೇಮ್ಸ್ ಆಡ್ತಾ ಇದ್ವಿ ಅಲ್ವಾ ಅಂತ ಹೇಳಿ ಹಂಚ್ಕೊಳ್ತಾರೋ ಏನೋ ಬಹುಶಃ ಅಲ್ವಾ. ಅಂದರೆ ಮುಂದೆ ಇನ್ನೂ ಟೆಕ್ನಾಲಜಿ ಯಾವೆಲ್ಲ ರೀತಿಯ ಒಂದು ಟೆಕ್ನಾಲಜಿ ಬಂದಿರಬಹುದು ಅಂತ ಹೇಳಿ ನಾವು ಊಹೆ ಮಾಡ್ಕೋಬಹುದು. ಹಾಗೆ ಯಾರೋ ದೀಪ್ತಿ ದಿನೇಶ್ ಕಟಾವ್ಕರ್ ಅವರು ಒಳ್ಳೆಯ ನೆನಪುಗಳನ್ನು ನೆನಪು ಮಾಡಿಕೊಟ್ರಿ, ಇವತ್ತು ನಾವಂತೂ ಡಜನ್ ಗಟ್ಟಲೆ ಆಟಗಳನ್ನು ಆಡ್ತಾ ಇದ್ವಿ ಅಂತ ಹೇಳಿ ಅವರು ಹೇಳಿದರೆ. ಜಿ ಎಸ್ ಚಂದನ ಚಿತ್ರದುರ್ಗದಿಂದ, ನಾವು ಚಿಕ್ಕವರಿದ್ದಾಗ ಮಣ್ಣಿನಲ್ಲಿ ಎಲ್ಲ ರೀತಿಯ ಆಟವನ್ನು ಆಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಕುಷ್ಟಗಿ ತಾಲೂಕು ಜಿಲ್ಲೆ ಕೊಪ್ಪಳದಿಂದ ಸಂದೇಶ ಕಳಿಸಿ, ನಾವು 8-10 ಜನ ಎಲ್ಲ ಫ್ರೆಂಡ್ಸ್ ಸೇರಿಕೊಂಡು ನಮ್ಮ ಮನೆ ನಿಮ್ಮ ಮನೆ ಅಂತ ಹೇಳಿ ಆಟ ಸಾಮಾನುಗಳನ್ನು ಮಾಡಿ ಮಣ್ಣಲ್ಲಿ ಆಟ ಆಡೋದು, ಆಮೇಲೆ ಮದುವೆ ಆಟ, ಇವಾಗ ಕೂಡ ನನ್ನ ಮಗಳಿಗೆ ಮಣ್ಣಿನ ಸಾಮಾನುಗಳನ್ನು ಮಾಡಿಕೊಡ್ತೀನಿ, ಆಟ ಆಡೋದಕ್ಕೆ ತುಂಬ ಖುಷಿಯಾಗತ್ತೆ ಅಂತ ಹೇಳಿ. ಹೌದಲ್ವಾ, ಹಾಗೆಲ್ಲ ಮಣ್ಣಿನಿಂದ ನಾವು ಸಾಮಾನುಗಳನ್ನು ಮಾಡಿಕೊಂಡು ಅದರಲ್ಲಿ ಅಡುಗೆ ಮಾಡುವಂಥದ್ದು ಕೂಡ ಇರ್ತಾ ಇತ್ತು. ಚಿಕ್ಕ ಪುಟ್ಟ ಕಡ್ಡಿಗಳನ್ನು ತೊಗೊಂಡು ಬಂದಿಟ್ಟು ಅದರಲ್ಲಿ ಅನ್ನ ಮಾಡುವಂಥದ್ದು, ಸಾರು ಮಾಡುವಂಥದ್ದು ಕೂಡ, ಅಂತಹ ಆಟಗಳನ್ನು ಕೂಡ ಆಡ್ತಾ ಇದ್ವಿ ಅಲ್ವಾ. ಹಾಗೆಯೇ ಒಳ್ಳೆಯ ಕಾರ್ಯಕ್ರಮ ಚೆನ್ನಾಗಿ ಮುಡಿ ಬರ್ತಾ ಇದೆ. ನಾವು ಮಳೆ ಬಂತು ಗಿಳಿ ಪೋಪು ಅಂತ ಹೇಳಿದ್ರಿ, ಅದು ಆ್ಯಕ್ಚುಲಿ ಮಳ್ಳಿ ಒಂದು ಗಿಳಿ ಪೋಪು ಅಂತ ಹೇಳಿ ತಮಿಳು ವಾಕ್ಯ, ಅದರ ಅರ್ಥ ಮತ್ತೆ ಬಂದು ಚಿಗುಟಿ ಹೋಗು ಅಂತ ಹೇಳಿ ಅದು ಕನ್ನಡಿಗರ ಬಾಯಲ್ಲಿ ಮಳೆ ಬಂತು ಗಿಳಿಪೋಪೋ ಆಗಿದೆ ಅಂತ ಹೇಳಿ ನಾಗೇಂದ್ರ ಅವರು ವಿದ್ಯಾರಣ್ಯಪುರದಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಎಲ್ಲರ ಸಂದೇಶಗಳಿಗೆ ಧನ್ಯವಾದಗಳನ್ನು ಹೇಳ್ತಾ ಈಗೊಂದು ಹಾಡು ಮೂಡಿ ಬರ್ತಾ ಇದೆ. ಕಿಶೋರ್ ಕುಮಾರ್ ಅವರ ಧ್ವನಿಯಲ್ಲಿ ಇರುವಂತಹ ಕುಳ್ಳ ಏಜೆಂಟ್ 000 ಚಿತ್ರದ ಹಾಡು, ಜಿ ಉದಯಶಂಕರ್ ಅವರ ಸಾಹಿತ್ಯ, ರಾಜನ್ ನಾಗೇಂದ್ರ ಅವರ ಸಂಗೀತ ಈ ಹಾಡಿಗೆ.

0: ಕಣ್ಣು.
1: ಹೌದು, ಎಲ್ಲರ ಕಣ್ಣು ಆಟಗಳ ಮೇಲೆ. ಆ ಕಾಲವೇ ಎಷ್ಟು ಚೆಂದ ಅಂತ ಹೇಳಿ ಬಹಳಷ್ಟು ಜನ ನಮ್ಮ ಕೇಳುಗರ ಸಂದೇಶಗಳು ಹೇಳ್ತಾ ಇವೆ. ಚಿದಾನಂದ್ ಟಿ ಬಿ ಸರ್ಕಲ್ ಹೊಸದುರ್ಗದಿಂದ. ಹಾಗೆ ಹಿತ್ತಾಳೆ ಅಡುಗೆ ಮನೆ ಸೆಟ್ಟನ್ನು ಇಟ್ಕೊಂಡಿದ್ವಿ ನಾವು, ಎಲ್ಲ ತಿಂದು

0: ಆ ಒಂದು ಆಸಕ್ತಿ ಬೆಳೆಯುತ್ತೆ, ಇಂತಹ ಆಟಗಳನ್ನು ಆಡ್ತಾರೆ. ಶಾಲೆಗಳಲ್ಲಿಯೂ ಸಹ ಇಂತಹ ಒಂದು ಪ್ರಯತ್ನ ಆಗಬೇಕು, ಪಿ ಟಿ ಅಂತ ಏನು ಹೇಳ್ತಾರಲ್ಲ ಆ ಒಂದು ಸಮಯದಲ್ಲಿ ಅಂತ ಹೇಳ್ತಾ, ಇಂದು ಅಂತಾರಾಷ್ಟ್ರೀಯ ಆಟದ ದಿನದ ಕುರಿತಾಗಿ ಒಂದಷ್ಟು ನಮ್ಮ ಹಳೆಯ ಬಾಲ್ಯದ ನೆನಪುಗಳ ಅಂದರೆ ಬಾಲ್ಯದ ಆಟಗಳ ಒಂದು ನೆನಪಿಗೆ ಹೋಗಿ.
1: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 11 ಗಂಟೆ, ಪ್ರಕಟಣೆಗಳು.
2: ಈ ಭೂಮಿ ನಾವು ಸಂಪಾದಿಸಿದ್ದಲ್ಲ, ಪ್ರಾಣಿ ಸಂಕುಲ, ಕಗಕುಲ, ಸಸ್ಯರಾಶಿ, ಜಲ, ಶಿಲೆ, ಮಣ್ಣು, ಬೆಟ್ಟ, ಬಯಲು ಯಾವುವು ನಮ್ಮ ಸುತ್ತಲ್ಲ. ತಲೆ ತಲಾಂತರದಿಂದ ಮುಂದಿನ ತಲೆಮಾರಿಗೆ ಬಳುವಳಿಯಾಗಿ ಇರಿಸಿದ್ದು. ಇದನ್ನು ಸುಂದರವಾಗಿ ಉಳಿಸುವುದು, ಚೆನ್ನಾಗಿ ಬೆಳೆಸುವುದು, ಜಾಗರೂಕತೆಯಿಂದ ಬಳಸುವುದು ನಮ್ಮೆಲ್ಲರ ಕರ್ತವ್ಯ.
3: ನಿಮ್ಮ ವ್ಯಾಪಾರವನ್ನು ಬೆಳೆಸಲು ಆಕಾಶವಾಣಿಯ ಬೆಂಬಲ ಪಡೆಯಿರಿ ಹಾಗೂ ಆಕಾಶದೆತ್ತರಕ್ಕೆ ವಿಸ್ತರಿಸಿ.
4: ನಿಮ್ಮ ವ್ಯಾಪಾರ ಸ್ಥಳೀಯ, ರಾಜ್ಯ ಅಥವಾ ರಾಷ್ಟ್ರೀಯ ವ್ಯಾಪ್ತಿ ಯಾವುದೇ ಆಗಿರಲಿ, ಆಕಾಶವಾಣಿ ನೀಡುತ್ತದೆ ನಿಮಗೆ ಗ್ರಾಹಕರ ಸುರಿಮಳೆ.
3: ಈಗ ನೀವಿರುವ ಸ್ಥಳದಿಂದಲೇ ದೇಶದ ಯಾವುದೇ ಆಕಾಶವಾಣಿ ಕೇಂದ್ರಕ್ಕೆ ಜಾಹೀರಾತುಗಳನ್ನು ನೀಡಬಹುದು.
4: ಆಕಾಶವಾಣಿಯ ಯಾವುದೇ ವಾಹಿನಿಗಳಿಗೆ ಜಾಹೀರಾತು ನೀಡುವುದು ಸರಳ, ಸುಲಭ.
3: ಕಡಿಮೆ ವೆಚ್ಚದಲ್ಲಿ ಜಾಹೀರಾತು ನೀಡಲು ಸಂಪರ್ಕಿಸಿ 8700014242
4: 8700014242.
1: ಪ್ರಕಟಣೆಗಳನ್ನು ಕೇಳಿದಿರಿ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 11 ಗಂಟೆಯ ನಿಮಿಷ ಆಗುತ್ತಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ವಿವಿಧ ಭಾರತಿ ಕೇಂದ್ರದಿಂದ ಮುಂದುವರಿಯುವುದು.
5: ಇಂದು ಸಂಜೆ 4:00 ನಗರದ ವಿವಿಧೆಡೆ ವಿದ್ಯುತ್ ಪೂರೈಕೆಯಲ್ಲಿ ವ್ಯತ್ಯಯವಾಗಲಿದೆ ಎಂದು ಬೆಸ್ಕಾಂ ಪ್ರಕಟಣೆ ತಿಳಿಸಿದೆ. ಪ್ರಯಾಣಿಕರ ಸುರಕ್ಷತೆಯನ್ನು ಮತ್ತಷ್ಟು ಬಲಪಡಿಸುವ ಉದ್ದೇಶದಿಂದ ಭಾರತೀಯ ರೈಲ್ವೆಯು ದೇಶಾದ್ಯಂತ ರೈಲು ನಿಲ್ದಾಣಗಳಲ್ಲಿ ಅಗ್ನಿ ಸುರಕ್ಷತಾ ಲೆಕ್ಕ ಪರಿಶೋಧನೆ ಆರಂಭಿಸಿದೆ. ಮುಂಬೈ ಷೇರು ಮಾರುಕಟ್ಟೆಯಲ್ಲಿಂದು ಆರಂಭಿಕ ವಹಿವಾಟಿನಲ್ಲಿ ಸಂವೇದಿ ಸೂಚ್ಯಂಕ ಸೆನ್ಸೆಕ್ಸ್ 358 ಅಂಕಗಳ ಇಳಿಕೆಯೊಂದಿಗೆ 73,625 ವಹಿವಾಟು ನಡೆಸಿದೆ. ಅಂತೆಯೇ ರಾಷ್ಟೀಯ ಸಂವೇದಿ ಸೂಚ್ಯಂಕ ನಿಫ್ಟಿ ಕೂಡ 117 ಅಂಕ ಇಳಿಕೆಯ ನಂತರ 23,098 ಆರಂಭಿಕ ವಹಿವಾಟು ನಡೆಸಿದೆ. ವಿದೇಶಿ ವಿನಿಮಯ ಮಾರುಕಟ್ಟೆಯಲ್ಲಿ ಪ್ರತಿ ಅಮೆರಿಕನ್ ಡಾಲರ್ ಎದುರು ಭಾರತೀಯ ರೂಪಾಯಿ ಮೌಲ್ಯ 35 ಪೈಸೆ ಇಳಿಕೆಯೊಂದಿಗೆ 95.60 ರೂಪಾಯಿಯಷ್ಟಿದೆ. ಇಂದಿನಿಂದ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿ 2026 ಆರಂಭವಾಗಲಿದ್ದು ಜುಲೈ 19 ಅಮೆರಿಕ, ಕೆನಡಾ ಮತ್ತು ಮೆಕ್ಸಿಕೋ ದೇಶಗಳಲ್ಲಿ ನಡೆಯಲಿದೆ. ಹಿಂದಿನ ಆವೃತ್ತಿಗಳಲ್ಲಿದ್ದ 32 ತಂಡಗಳಿಗೆ ಹೋಲಿಸಿದರೆ ಈ ಬಾರಿ 48 ತಂಡಗಳು ಭಾಗವಹಿಸುತ್ತಿರುವುದರಿಂದ ಇದು ವಿಶ್ವಕಪ್ ಇತಿಹಾಸದಲ್ಲೇ ಅತ್ಯಂತ ದೊಡ್ಡ ಪಂದ್ಯಾವಳಿಯಾಗಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12:00 ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 1:00.

ಕೇಳ್ತಾ ಇದ್ದಾರೆ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ. ಆತ್ಮೀಯ ಶ್ರೋತೃ ಬಾಂಧವರೇ, ನಿಮಗೆಲ್ಲ ಇವತ್ತಿನ ಮಧ್ಯಾಹ್ನದ ಪ್ರಸಾರದ ಕಾರ್ಯಕ್ರಮಗಳಿಗೆ ಪ್ರೀತಿಯ ಸ್ವಾಗತ.

ಕೇಳ್ತಾ ಇದ್ದೀರಿ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ. ಆತ್ಮೀಯ ಶ್ರೋತೃ ಬಾಂಧವರೇ, ಇವತ್ತು ಈಗ ಮಧ್ಯಾಹ್ನದ ಪ್ರಸಾರದಲ್ಲಿ ಎಂದಿನಂತೆ ಬ್ಯಾಕ್ ಟು ಬ್ಯಾಕ್ ಹೊಸ ಹಾಡುಗಳನ್ನು ಕೇಳುವಿರಿ. ನಂತರ 12:05 ಕರೆಗೊಂದು ಹಾಡು, ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ. ನೀವು ಕರೆ ಮಾಡ್ತೀರಿ, ನಾವು ನಿಮ್ಮ ಮೆಚ್ಚಿನ ಗೀತೆಗಳನ್ನು ಪ್ರಸಾರ ಮಾಡ್ತೇವೆ. 11:30 ಕಲಾಭಾರತಿ ಪ್ರಸಾರವಾಗುವುದು. 1:20 ನಮ್ಮ ನಾಡು ನಾಡು ನುಡಿ ಕುರಿತ ಕಾರ್ಯಕ್ರಮ. 2:15 ಸ್ಪಂದನ ನಮ್ಮ ನಿಮ್ಮ ಮಾತು. 2:40 ಚಿತ್ರತಾನ. 4:00-5:00 ಪರಿಮಳ ಮಧುರಗಾನ ಮುಕ್ತ ಮಾತು. 5:05 ಸೇಫ್ ಡ್ರೈವ್, ಓಲ್ಡ್ ಇಸ್ ಗೋಲ್ಡ್ ಕನ್ನಡ ಹಳೆಯ ಚಿತ್ರಗೀತೆಗಳು, ಆಮೇಲೆ ಗಾನ ಭಜನ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಮರುಪ್ರಸಾರ. 6:55 ಸೇಫ್ ಡ್ರೈವ್ ಗಾನ ಭಜನ ಮುಂದುವರಿಯತೆ. 7:02 ನಮ್ಮ ಆಯ್ಕೆ ಕಾರ್ಯಕ್ರಮ. 8:02 ಆಮೇಲೆ 9:15 ಹಿಂದಿ ಹಾಡು, ಪ್ರೇಮ ನಿನಾದ ಪ್ರಣಯ ಗೀತೆಗಳನ್ನು ಕೇಳ್ತೀರಿ. 10:02

0: ಡೂಡ್, ನಾನು ಬೇಗನೆ ಏನನ್ನೋ ಕಳುಹಿಸಬೇಕು. ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
1: ಖಂಡಿತ. ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
0: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
1: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.

0: ನೋಡ್ರಪ್ಪ, ಅವನು ಇದ್ರು ಕೋಟಿ ಸತ್ರು ಕೋಟಿ ಅಂತಾರೆ, ಹಂಗೆ ನಾವು ಕೂಡ ಯಾಕಾಗ್ಬಾರ್ದಲ್ಲ?
1: ಅದ್ ಹೆಂಗಾಯ್ತದ ಅಧ್ಯಕ್ಷರೇ?
0: ನಮ್ ದೇಹದ ಪ್ರತಿ ಅಂಗಾಂಗೂ ಅತಿ ಅಮೂಲ್ಯ. ನಾವು ಸತ್ ಮೇಲೆ ಇವೆಲ್ಲ ಮಣ್ಣು ಬೂದಿ ಆಗ್ಬದ್ಲು ನಮ್ಮ ಅಂಗಾಂಗಗಳು ಒಂದಿಷ್ಟು ಜನಕ್ಕೆ ಮರುಜೀವ ಕೊಡುತ್ತೆ ಅಂತಾದ್ರೆ ನಾವೆಲ್ಲ ಅಂಗಾಂಗ ದಾನ ಮಾಡೋಣ. ನಾವು ನಮ್ ದೇಹದ ಅಂಗಾಂಗಗಳನ್ನ ದಾನ ಮಾಡುವ ಪ್ರತಿಜ್ಞೆ ಇವತ್ತೇ ಮಾಡೋಣ ಕಣ್ರಲ್ಲ.
2: ಇಂದೇ ಅಂಗಾಂಗ ದಾನ ಮಾಡುವ ಸಂಕಲ್ಪ ಮಾಡಿ. ಹೆಚ್ಚಿನ ಮಾಹಿತಿಗೆ SOTTO ಕರ್ನಾಟಕ 9845006768 ಗೆ ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
3: ಕೇಳೋಣ ಈಗ ಬ್ಯಾಕ್ ಟು ಬ್ಯಾಕ್ 11 ಹಂಗಾಮ ಹೊಸ ಹಾಡು.

ಹನ್ನೊಂದರ ಹಂಗಾಮ ಕೇಳ್ತಾ ಇದ್ರೆ ಬ್ಯಾಕ್ ಟು ಬ್ಯಾಕ್ ಹೊಸ ಹಾಡು. ಮೆಜೆಸ್ಟಿಕ್ ಟೂ ಚಿತ್ರದಿಂದ ಸಂತೋಷ್ ವೆಂಕಿ ಅವರು ಹಾಡಿದ ಗೀತೆ ಕೇಳಿದಿರಿ. ಜೆಸಿ ದ ಯೂನಿವರ್ಸಿಟಿ ಚಿತ್ರದಿಂದ ರಾಹುಲ್ ಡಿಟ್ಟೋ ಹಾಗೂ ಬಿಜು ಅವರು ಹಾಡಿದ ಗೀತೆ ಕೇಳಿದಿರಿ.

0: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 11:30. ಪ್ರಕಟಣೆಗಳು.
1: ಈ ಭೂಮಿ ನಾವು ಸಂಪಾದಿಸಿದ್ದಲ್ಲ, ಪ್ರಾಣಿ ಸಂಕುಲ, ಕಗಕುಲ, ಸಸ್ಯರಾಶಿ, ಜಲ, ಶಿಲೆ, ಮಣ್ಣು, ಬೆಟ್ಟ, ಬಯಲು ಯಾವು ನಮ್ಮ ಸುತ್ತಲ್ಲ. ತಲೆ ತಲಾಂತರದಿಂದ ಮುಂದಿನ ತಲೆಮಾರಿಗೆ ಬಳುವಳಿಯಾಗಿ ಇರಿಸಿದ್ದು. ಇದನ್ನು ಸುಂದರವಾಗಿ ಉಳಿಸುವುದು, ಚೆನ್ನಾಗಿ ಬೆಳೆಸುವುದು, ಜಾಗರೂಕತೆಯಿಂದ ಬಳಸುವುದು ನಮ್ಮೆಲ್ಲರ ಕರ್ತವ್ಯ.
2: ನಿಮ್ಮ ವ್ಯಾಪಾರವನ್ನು ಬೆಳೆಸಲು ಆಕಾಶವಾಣಿಯ ಬೆಂಬಲ ಪಡೆಯಿರಿ ಹಾಗೂ ಆಕಾಶದೆತ್ತರಕ್ಕೆ ವಿಸ್ತರಿಸಿ.
3: ನಿಮ್ಮ ವ್ಯಾಪಾರ ಸ್ಥಳೀಯ, ರಾಜ್ಯ ಅಥವಾ ರಾಷ್ಟ್ರೀಯ ವ್ಯಾಪ್ತಿ ಯಾವುದೇ ಆಗಿರಲಿ, ಆಕಾಶವಾಣಿ ನೀಡುತ್ತದೆ ನಿಮಗೆ ಗ್ರಾಹಕರ ಸುರಿಮಳೆ.
2: ಈಗ ನೀವಿರುವ ಸ್ಥಳದಿಂದಲೇ ದೇಶದ ಯಾವುದೇ ಆಕಾಶವಾಣಿ ಕೇಂದ್ರಕ್ಕೆ ಜಾಹೀರಾತುಗಳನ್ನು ನೀಡಬಹುದು.
3: ಆಕಾಶವಾಣಿಯ ಯಾವುದೇ ವಾಹಿನಿಗಳಿಗೆ ಜಾಹೀರಾತು ನೀಡುವುದು ಸರಳ, ಸುಲಭ.
2: ಕಡಿಮೆ ವೆಚ್ಚದಲ್ಲಿ ಜಾಹೀರಾತು ನೀಡಲು ಸಂಪರ್ಕಿಸಿ 8700014242
3: 8700014242.
0: ಪ್ರಕಟಣೆಗಳನ್ನು ಕೇಳಿದಿರಿ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 11:32. ನಮ್ಮ ಮುಂದಿನ ಕಾರ್ಯಕ್ರಮ ವಿವಿಧ ಭಾರತಿ ಕೇಂದ್ರದಿಂದ ಮುಂದುವರಿಯುವುದು.

ಹನ್ನೊಂದರ ಹಂಗಾಮ ಬ್ಯಾಕ್ ಟು ಬ್ಯಾಕ್ ಹೊಸ ಹಾಡು ಕೇಳಿದಿರಿ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನೀವು ಮ್ಯಾಜೆಸ್ಟಿಕ್ ಟೂ, ಜೆಸಿ ದ ಯೂನಿವರ್ಸಿಟಿ, ರಕ್ಕಸ ಪುರದುಳ್, ರಿಂಗ್ ಆಫ್ ರೌಡೀಸ್, ಹಯಗ್ರೀವ, ರಾಜಾ ಸಾಹೇಬ್ ಚಿತ್ರದ ಗೀತೆಗಳನ್ನು ಕೇಳಿದಿರಿ. ಈಗ ಸಮಯ 11:32.

ಕೇಳ್ತಾ ಇದ್ದೀರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಈಗ ಕಲಾಭಾರತಿ. ಕಲಾಭಾರತಿಯ ಇವತ್ತಿನ ನಕ್ಷತ್ರ ಯಾರು?

ಅಮೆರಿಕ ಅಮೆರಿಕ ಅಮೆರಿಕದಲ್ಲಿ ಇದ್ದಾರೆ, ಭಾರತ ಭಾರತ ಅಂತಾರೆ, ನೋಡು ನೋಡು ನಮ್ಮ ಕರಗ ಅಂತ ಹಾಡು ಹಾಡ್ತಾರೆ, ಸಂಗೀತ ನೀಡ್ತಾರೆ ಮ್ಯಾಜಿಕ್ ಮ್ಯೂಸಿಕ್ ಎಂ ಎಂ ಮನೋಮೂರ್ತಿ.

ಕೇಳ್ತಾ ಇದ್ದೀರಿ ಕಲಾಭಾರತಿ. ಇವತ್ತಿನ ನಮ್ಮ ಕಲಾಭಾರತಿಯ ನಕ್ಷತ್ರ ಹೌದು ಮನೋಮೂರ್ತಿ ಅವರು. ಕ್ಯಾಲಿಫೋರ್ನಿಯಾದಲ್ಲಿ ಇದ್ದಾರೆ, ಉದ್ಯಮಿ, ಮೈಕ್ರೋಸಾಫ್ಟ್ ಪ್ರೋಗ್ರಾಮರ್ ಆಗಿದ್ದರು. ಕಂಪ್ಯೂಟರ್ ಕೀಬೋರ್ಡ್ ಮೇಲೆ ಬೆರಳು ಆಡತ್ತೆ ಸರಿ, ಹಾಗೆ ಸಂಗೀತದ ಕೀಬೋರ್ಡ್ ಮೇಲೂ ಆಡಿದ ಅವರ ಬೆರಳುಗಳು ನೂರಾರು ಹಾಡುಗಳಿಗೆ ಸಂಗೀತ ಸೃಷ್ಟಿಸಿತು. ನೆನಪಿದೆಯೇ ಮೊದಲ ಹಾಡು ಅಂತ ಕೇಳೋದಾದರೆ, ಮನೋಮೂರ್ತಿ ಅವರು ಆರಂಭಿಸಿದ್ದು ಅಮೆರಿಕ

ಅಮೆರಿಕ ಅಮೆರಿಕ ಚಿತ್ರದಿಂದ ನಾಗತಿಹಳ್ಳಿ ಚಂದ್ರಶೇಖರ್ ಅವರ ನಿರ್ದೇಶನದ ಚಿತ್ರ, ಆಮೇಲೆ ನೂರು ಜನ್ಮಕ್ಕೂ ನನ್ನ ಪ್ರೀತಿಯ ಹುಡುಗಿ ಅಭಿನೇತ್ರಿ ಅಮೃತಧಾರೆ ಗೋಕುಲ ಗೆಳೆಯ ಮಿಲನ ಮೊಗಿನ ಮನಸ್ಸು ಎಷ್ಟೋ ಚಿತ್ರಗಳಿಗೆ ಅವರು ಸಂಗೀತ ನೀಡಿದರು. ಆದರೂ ಅವರನ್ನ ನಾವೆಲ್ಲ ಗುರುತಿಸೋದು ಮನೋಮೂರ್ತಿ ಅಂದ ತಕ್ಷಣ ಮುಂಗಾರು ಮಳೆ ಮನೋಮೂರ್ತಿ ಅಂತೀವಲ್ಲ.

ಅನಿಸುತ್ತಿದೆ ಯಾಕೋ ಇಂದು ಮನೋಮೂರ್ತಿ ಅವರ ಹಾಡುಗಳಿಗೆ ಮನಸ್ಸು ಕೊಡೋಣ ಎಂದು. ನಾಗತಿಹಳ್ಳಿ ಮನೋಮೂರ್ತಿ ಆರಂಭದ ಕಾಂಬೋ, ಆದರೆ ಆಮೇಲೆ ಸಾಹಿತಿ ಜಯಂತ್ ಕಾಯ್ಕಿಣಿ ಹಾಗೂ ಮನೋಮೂರ್ತಿ ಅವರ ಕಾಂಬೋ ಎಷ್ಟು ಹಿಟ್ ಆಯಿತು ಅಂದರೆ ಈ ಹಾಡು ದೊಡ್ಡದೊಂದು ದಾಖಲೆಯನ್ನೇ ಸೃಷ್ಟಿ ಮಾಡಿತು.

ಅದ್ಭುತ ಸಂಗೀತವನ್ನ ನೀಡ್ತಾರೆ ಮನೋಮೂರ್ತಿ. ಮನೋಮೂರ್ತಿ ಅವರದು ಒಂದು ರೀತಿ ಮ್ಯಾಜಿಕ್ ಸಂಗೀತ ಅಂತ ಅಭಿಮಾನಿಗಳು ಹೇಳ್ತಾರೆ. ವಿಶೇಷವಾಗಿ ಸೋನು ನಿಗಮ್, ಮನೋಮೂರ್ತಿ ಮತ್ತು ಜಯಂತ್ ಕಾಯ್ಕಿಣಿ ಈ ಕಾಂಬಿನೇಷನ್ ಹಾಡುಗಳು ಇತ್ತೀಚಿನ ದಿನಗಳಲ್ಲಿ ಅಂದರೆ 2000 ಆಸುಪಾಸಿನಲ್ಲಿ ಬಹಳಷ್ಟು ಹಿಟ್ಟಾದಂತಹ ಗೀತೆಗಳು.

ಅದೇ ಭೂಮಿ ಅದೇ ಬಾನು ನಯನ ನೂತನ ಮನೋಮೂರ್ತಿಯವರ ಹಾಡುಗಳು ಅದೇ ಹಾಡು, ಆದರೆ ಕಿವಿಗೆ ಸುಮಧುರ ಮಧುರ ಭಾವನಾತ್ಮಕ ಹೃದಯ ತಟ್ಟುವ ಕ್ಲಾಸಿಕಲ್ ಮೆಲೋಡೀಸ್ನ ನಮಗೆ ಕೊಟ್ಟರು ಮನೋಮೂರ್ತಿಯವರು. ತಂತ್ರಜ್ಞಾನದಲ್ಲಿ ಅವರು ತುಂಬ ಮುಂದು, ಸುಮಾರು 3 ಕಂಪನಿಗಳನ್ನು ಸ್ಥಾಪಿಸಿ ಯಶಸ್ವಿ ಉದ್ಯಮಿ ಅಂತ ಅನ್ನಿಸಿಕೊಂಡು ಕ್ಯಾಲಿಫೋರ್ನಿಯಾದಲ್ಲಿ ನೆಲೆಸಿದ್ದಾರೆ. ಆದರೆ ಸಂಗೀತದಲ್ಲಿ ನಮ್ಮ ಮನ ಕದ್ದ ಸೃಜನಶೀಲ ಕಲಾವಿದ, ಸಂಗೀತ ಸಂಯೋಜಕ, ಅಪರೂಪದ ಪ್ರತಿಭೆ ಮನೋಮೂರ್ತಿಯವರು. ಕನ್ನಡ ನೆಲದ ಮೇಲಿನ ಪ್ರೀತಿಯಿಂದ ಇಲ್ಲಿಗೆ ಬಂದು ಸಂಗೀತದಲ್ಲಿ ತಮ್ಮ ಒಂದು ಛಾಪನ್ನು ಮೂಡಿಸಿದವರು. ಇವತ್ತಿನ ನಮ್ಮ ಕಲಾಭಾರತಿಯಲ್ಲಿ ಮನೋಮೂರ್ತಿ ಅವರು ಸಂಗೀತ ನೀಡಿದ ಕೆಲವು ಹಾಡುಗಳನ್ನು ಕೇಳಿದಿರಿ. ಕೊನೆಯದಾಗಿ

ಇದು ಆಕಾಶವಾಣಿ ರಾಯಚೂರು ಎಫ್ ಎಂ ಕೇಂದ್ರ. ಸಮಯ 11:59. ಸರಿಯಾಗಿ 12 ಗಂಟೆಗೆ ಪ್ರದೇಶ ಸಮಾಚಾರ, ನಂತರ ಆರೋಗ್ಯ ಕಾರ್ಯಕ್ರಮ ಪ್ರಸಾರವಾಗುವುದು.

0: ಖಾತೆಗಳನ್ನು ತೆರೆಯಲಾಗಿದೆ ಎಂದು ಅಂಚೆ ಅಧೀಕ್ಷಕ ಮಹಂತೇಶ್ ತೊಗರಿ ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ.
1: ಸುಕನ್ಯಾ ಸಮೃದ್ಧಿ ಯೋಜನೆ ಉತ್ತರವಾದ ಯೋಜನೆ ಕೇಂದ್ರ ಸರ್ಕಾರದ ಬೇಟಿ ಬಚಾವ್ ಬೇಟಿ ಪಡಾವ್ ಅಂದರೆ ಹೆಣ್ಣು ಮಕ್ಕಳನ್ನ ಉಳಿಸಿ ಹೆಣ್ಣು ಮಕ್ಕಳನ್ನ ಓದಿಸಿ ಅನ್ನುವಂಥ 2015 ಸಾಲಿನಲ್ಲಿ ಜಾರಿಗೆ ಬಂತು. ಮಧ್ಯಮ ವರ್ಗದ ಕುಟುಂಬದವರು ಹೆಣ್ಣು ಮಗು ಹುಟ್ಟಿದಾಗ ಅವಳಿಗೆ ಓದಿಸಲಿಕ್ಕೆ ಖರ್ಚುಗಳನ್ನು ನಿಭಾಯಿಸೋದು ಮತ್ತು ಆ ಮಗಳ ಮದುವೆ ಖರ್ಚುಗಳನ್ನು ನಿಭಾಯಿಸಲಿಕ್ಕೆ ಅದಕ್ಕೆ ಪೂರಕವಾಗಿ ಈ ಒಂದು ಖಾತೆಯನ್ನು ತೆರೆದ್ರೆ ಇವತ್ತಿನ ದಿವಸದಿಂದ ಅಂದರೆ ಮಗಳು ಹುಟ್ಟಿ ಹಣ್ಣು ಸಣ್ಣವಳಿದ್ದಾಗಲೇ ಈ ಖಾತೆಯಲ್ಲಿ ಸಣ್ಣ ಸಣ್ಣ ಮೊತ್ತವನ್ನು ಜಮಾ ಮಾಡ್ತಾ ಹೋದರೆ ನಾಳೆ ಬಡ್ಡಿ ಸಮೇತ ಒಂದು ದೊಡ್ಡ ಮೊತ್ತ ಬಂದರೆ ಅದು ಅವಳ ವಿದ್ಯಾಭ್ಯಾಸಕ್ಕೆ ಮತ್ತು ಮದುವೆ ಖರ್ಚಿಗಾಗಿ ಅನುಕೂಲ ಆಗುತ್ತೆ ಅನ್ನೋ ಉದ್ದೇಶವನ್ನ ಈ ಒಂದು ಖಾತೆ ಒಳಗೊಂಡಿದೆ. 2015 2026 ಸಾಲಿನವರೆಗೆ ನಮ್ಮ ವಿಜಯಪುರ ಜಿಲ್ಲೆಯಲ್ಲಿ ಒಟ್ಟು 84,100 ಅಕೌಂಟ್ಗಳನ್ನ ಖಾತೆಗಳನ್ನು ನಾವು ಈಗ ಆಲ್ರೆಡಿ ತೆರೆದಿದ್ದೇವೆ. ಹೆಣ್ಣು ಮಕ್ಕಳ ಪಾಲಕರಿದ್ದೀರಿ ಅವರು ಕೂಡ ವಿಜಯಪುರ ಜಿಲ್ಲೆಯ ಯಾವುದೇ ಸಮೀಪದ ಗ್ರಾಮೀಣ ಅಥವಾ ನಗರ ಪ್ರದೇಶದ ಅಂಚೆ ಕಚೇರಿಯಲ್ಲಿ ಈ ಖಾತೆಯನ್ನು ತೆರೆಯಬಹುದು. ಈ ಖಾತೆಯನ್ನು ತೆರೀಲಿಕ್ಕೆ ತಂದೆ ಅಥವಾ ತಾಯಿದು ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್, 3 ಫೋಟೋಗ್ರಾಫ್ ಮತ್ತು ಮಗಳದು ಬರ್ತ್ ಸರ್ಟಿಫಿಕೇಟ್ ಮತ್ತು ಮಗಳ ಆಧಾರ್ ಕಾರ್ಡ್ ಕಡ್ಡಾಯ ಆಗಿರುತ್ತೆ.
0: ನೈರುತ್ಯ ರೈಲ್ವೆಯ ಹುಬ್ಬಳ್ಳಿ ರೈಲ್ವೆ ವಸ್ತು ಸಂಗ್ರಹಾಲಯದಲ್ಲಿ ಕ್ಯೂಆರ್ ಕೋಡ್ ಆಧಾರಿತ ಡಿಜಿಟಲ್ ಪಾವತಿ ಸೌಲಭ್ಯ ಪರಿಚಯಿಸಲಾಗಿದೆ. ನೈರುತ್ಯ ರೈಲ್ವೆ ಹುಬ್ಬಳ್ಳಿಯ ಪ್ರಧಾನ ಹಣಕಾಸು ಸಲಹೆಗಾರರಾದ ಜಿವಿ ರಮಾದೇವಿ, ಪ್ರಧಾನ ಮುಖ್ಯ ಮೆಕ್ಯಾನಿಕಲ್ ಇಂಜಿನಿಯರ್ ಆರ್ ಮುಕುಂದ್, ಹುಬ್ಬಳ್ಳಿ ಮುಖ್ಯ ಕಾರ್ಯಾಗಾರದ ವ್ಯವಸ್ಥಾಪಕ ವಿಜಯ್ ಸಿಂಗ್ ಯಾದವ್ ನೂತನ ಡಿಜಿಟಲ್ ಟಿಕೆಟಿಂಗ್ ವ್ಯವಸ್ಥೆ ಉದ್ಘಾಟಿಸಿದರು. ರೈಲ್ವೆ ವಸ್ತು ಸಂಗ್ರಹಾಲಯಕ್ಕೆ ಭೇಟಿ ನೀಡುವವರು ಕ್ವಿಕ್ ರೆಸ್ಪಾನ್ಸ್ ಕೋಡ್ ಆಧಾರಿತ ಡಿಜಿಟಲ್ ಪಾವತಿಗಳನ್ನು ಸುಲಭವಾಗಿ ಮಾಡಬಹುದು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಭಾರತದ ಅತ್ಯಂತ ದೀರ್ಘಾವಧಿಯ ಚುನಾಯಿತ ಪ್ರಧಾನಿಯಾಗಿದ್ದಾರೆ. ಕಳೆದ 4,399 ದಿನಗಳಲ್ಲಿ ಭಾರತವು ವಿವಿಧ ಕ್ಷೇತ್ರಗಳಲ್ಲಿ ಮೌಲ್ಯಯುತ ಪರಿವರ್ತನೆಗೆ ಸಾಕ್ಷಿಯಾಗಿದೆ. ಆರ್ಥಿಕ ಬೆಳವಣಿಗೆ, ಡಿಜಿಟಲ್ ರೂಪಾಂತರ, ಮೂಲಸೌಕರ್ಯ ವಿಸ್ತರಣೆ, ಸಾಮಾಜಿಕ ಸಬಲೀಕರಣ ಮತ್ತು ಬಲವಾದ ಜಾಗತಿಕ ಉಪಸ್ಥಿತಿಯವರೆಗಿನ ಅಭಿವೃದ್ಧಿ, ನಾಗರಿಕರ ಕಲ್ಯಾಣದ ಮೇಲೆ ಗಮನವಿಟ್ಟು ರೂಪಿತವಾಗಿವೆ. ಬಡವರ ಕಲ್ಯಾಣ, ಅನ್ನದಾತರ ಸಮೃದ್ಧಿ ಮತ್ತು ನಾರಿಶಕ್ತಿಯಿಂದ ಹಿಡಿದು ಯುವ ಸಬಲೀಕರಣ, ಆರೋಗ್ಯ ರಕ್ಷಣೆ, ಮೂಲಸೌಕರ್ಯ, ರಕ್ಷಣಾ ಆಧುನೀಕರಣ, ತಾಂತ್ರಿಕ ನಾವೀನ್ಯತೆ, ಸಾಂಸ್ಕೃತಿಕ ಪುನರುಜ್ಜೀವನ, ಮಧ್ಯಮ ವರ್ಗದ ಕಲ್ಯಾಣ, ರಾಷ್ಟ್ರವೇ ಮೊದಲು ಎಂಬ ವಿಕಸಿತ ಭಾರತದ ಛಾಯೆ ಕಾಣಬಹುದಾಗಿದೆ. ಈ ಐತಿಹಾಸಿಕ ಮೈಲಿಗಲ್ಲನ್ನು ಹ್ಯಾಶ್ಟ್ಯಾಗ್ ಲಾಂಗೆಸ್ಟ್ ಸರ್ವಿಂಗ್ ಇಲೆಕ್ಟೆಡ್ ಪಿಎಂ ಮೋದಿಯೊಂದಿಗೆ ಸಂಭ್ರಮಿಸಲಾಗುತ್ತಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅಧ್ಯಕ್ಷತೆಯಲ್ಲಿ ನೀತಿ ಆಯೋಗದ 11ನೇ ಆಡಳಿತ ಮಂಡಳಿ ಸಭೆ ಇಂದು ಹೊಸದಿಲ್ಲಿಯಲ್ಲಿ ನಡೆಯಲಿದೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೇರಿದಂತೆ ಎಲ್ಲ ರಾಜ್ಯಗಳ ಮುಖ್ಯಮಂತ್ರಿಗಳು, ಕೇಂದ್ರಾಡಳಿತ ಪ್ರದೇಶಗಳ ಲೆಫ್ಟಿನೆಂಟ್ ಗವರ್ನರ್ಗಳು ಹಾಗೂ ಕೇಂದ್ರ ಸಚಿವರು ಪಾಲ್ಗೊಳ್ಳುತ್ತಿದ್ದಾರೆ. ಧಾರವಾಡ ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ಇಂದು ಮಧ್ಯಾಹ್ನ 12:30 ರಾಜ್ಯ ಸಫಾಯಿ ಕರ್ಮಚಾರಿಗಳ ಆಯೋಗದ ಅಧ್ಯಕ್ಷ ಪಿ ರಘು ಪೌರ ಕಾರ್ಮಿಕರು ಮತ್ತು ಸ್ವಚ್ಛತಾ ಸೇನಾನಿಗಳೊಂದಿಗೆ ಸಂವಾದ ನಡೆಸಲಿದ್ದಾರೆ. ಬಳಿಕ ಪ್ರಗತಿ ಪರಿಶೀಲನಾ ಸಭೆ ನಡೆಯಲಿದೆ. ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಮಂಡಳಿ ಕೈಗೊಳ್ಳುವ ಭೂ ಸ್ವಾಧೀನದಿಂದ ನಿವೇಶನ ಮಂಜೂರಾತಿವರೆಗೆ ಎಲ್ಲ ಪ್ರಕ್ರಿಯೆ ಪಾರದರ್ಶಕವಾಗಿ ಡಿಜಿಟಲ್ ಮಾದರಿಯಲ್ಲಿ ನಡೆಯಲಿದೆ ಎಂದು ಬೃಹತ್ ಕೈಗಾರಿಕೆಗಳ ಖಾತೆ ಸಚಿವ ಎಂಬಿ ಪಾಟೀಲ್ ತಿಳಿಸಿದ್ದಾರೆ. ಬೆಂಗಳೂರಿನ ಖನಿಜ ಭವನದಲ್ಲಿ ಇಲಾಖೆಯ ಪ್ರಗತಿ ಪರಿಶೀಲನಾ ಸಭೆ ನಡೆಸಿದ ಅವರು, ಪೂರ್ವ ಸಿದ್ಧತೆ ಮತ್ತು ಪೂರಕ ಕೆಲಸಗಳನ್ನು ಮುಂಬರುವ 100 ದಿನಗಳಲ್ಲಿ ಪೂರ್ಣಗೊಳಿಸುವಂತೆ ನಿರ್ದೇಶಿಸಿದರು. ವಿವಿಧ ಇಲಾಖೆಗಳಲ್ಲಿ ಸಾರ್ವಜನಿಕರಿಗೆ ಸಂಬಂಧಿಸಿದ ಅಪಾರ ಪ್ರಮಾಣದ ಡಿಜಿಟಲ್ ದತ್ತಾಂಶ ಲಭ್ಯವಿದೆ. ಇಲಾಖೆಗಳ ನಡುವೆ ಸಮನ್ವಯ ಸಾಧಿಸಿ ಬಳಸಿಕೊಳ್ಳುವ ವ್ಯವಸ್ಥೆ ರೂಪಿಸಲು ಮಾಹಿತಿ ತಂತ್ರಜ್ಞಾನ ಹಾಗೂ ಗೃಹ ಖಾತೆ ಸಚಿವ ಪ್ರಿಯಾಂಕ್ ಖರ್ಗೆ ಸೂಚಿಸಿದ್ದಾರೆ. ಬೆಂಗಳೂರಿನಲ್ಲಿ ಇ ಆಡಳಿತ ಇಲಾಖೆ ವ್ಯಾಪ್ತಿಯ ಸ್ಮಾರ್ಟ್ ಗವರ್ನೆನ್ಸ್ ಪ್ರಗತಿ ಪರಿಶೀಲಿಸಿ ಅವರು ಮಾತನಾಡಿದರು. ರಾಜ್ಯ ಇಂಧನ ಇಲಾಖೆ ಕರ್ನಾಟಕ ರಾಜ್ಯ ಇಂಧನ ನಿಗಮದ ಮೂಲಕ ಕಳೆದ 2.5 ತಿಂಗಳಲ್ಲಿ 423 ಕೋಟಿ ರೂಪಾಯಿ ಮೊತ್ತದ ವಿದ್ಯುತ್ತನ್ನು ರಾಷ್ಟೀಯ ಗ್ರಿಡ್ಗೆ ಮಾರಾಟ ಮಾಡಿದೆ ಎಂದು ಇಂಧನ ಖಾತೆ ಸಚಿವ ಕೆಜೆ ಜಾರ್ಜ್ ತಿಳಿಸಿದ್ದಾರೆ. ತಮಿಳುನಾಡಿನ ಮುಖ್ಯಮಂತ್ರಿ ಸಿ ಜೋಸೆಫ್ ವಿಜಯ್ ನಾಳೆ ಉಡುಪಿ ಜಿಲ್ಲೆ ಕೊಲ್ಲೂರಿನ ಶ್ರೀ ಮೂಕಾಂಬಿಕಾ ದೇವಸ್ಥಾನಕ್ಕೆ ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸಲಿದ್ದಾರೆ. ಕರಾವಳಿ ಜಿಲ್ಲೆಗಳಾದ ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಉಡುಪಿ ಹಾಗೂ ಉತ್ತರ ಒಳನಾಡಿನ ಬೆಳಗಾವಿ, ಬಾಗಲಕೋಟೆ, ವಿಜಯಪುರ, ಕಲಬುರಗಿ ಸೇರಿದಂತೆ ದಕ್ಷಿಣ ಒಳನಾಡಿನ ಕೊಡಗು, ಚಿಕ್ಕಮಗಳೂರು, ಹಾಸನ, ಶಿವಮೊಗ್ಗ ಜಿಲ್ಲೆಗಳಲ್ಲಿ ಈ ತಿಂಗಳ 15ರವರೆಗೆ ಭಾರೀ ಮಳೆ ಹಾಗೂ 40-50 ಕಿಮೀ

0: ವೇಗದಲ್ಲಿ ಬಿರುಗಾಳಿ ಬೀಸುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ 1:10.
1: ಆಕಾಶವಾಣಿ ವನಿತಾ ವಿಹಾರ. ಗೆಳತಿಯರೇ ನಮಸ್ಕಾರ. ಇವತ್ತಿನ ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಕೇಳುಗರೆ, ಇಂದಿನ ಈ ಕಾರ್ಯಕ್ರಮದಲ್ಲಿ ಕೊಡಗಿನ ಶ್ರೀಮಂಗಲ ಕುಮಟೂರಿನ ಕೋಟ್ರಂಗಡ ಸಜನಿ ಸೋಮಯ್ಯ ಅವರಿಂದ ಪಶ್ಚಾತ್ತಾಪ ಸಣ್ಣ ಕಥೆ ಕೇಳುತ್ತೀರಿ. ಬಳಿಕ ಮಡಿಕೇರಿಯ ಮೇಘಾ ಭಟ್ ಅವರಿಂದ ಸಂಗೀತ ವೈವಿಧ್ಯ ಪ್ರಸಾರಗೊಳ್ಳಲಿದೆ. ಆರಂಭದಲ್ಲಿ ಕೇಳಿ ಶ್ರೀಮಂಗಲ ಕುಮಟೂರಿನ ಕೋಟ್ರಂಗಡ ಸಜನಿ ಸೋಮಯ್ಯ ಅವರಿಂದ ಸಣ್ಣ ಕಥೆ ಪಶ್ಚಾತ್ತಾಪ.
2: ಸ್ವರೂಪ್, ಎಷ್ಟು ದಿನ ಹೀಗೆ ಬೇಸರ ಮಾಡ್ಕೊಂಡು ಕಾಲ ಕಳೀತೀಯೋ ಮಗನೇ, ನಿನಗೂ ಒಂದು ಜೀವನ ಇದೆ ಅನ್ನೋದನ್ನ ಮರಿಬೇಡ. ಅವಳು ವಾಪಸ್ ಬರೋದಾಗಿದ್ರೆ ಇಷ್ಟರಲ್ಲೇ ಬಂದ್ಬಿಡ್ತಾ ಇದ್ಲು, ಆದ್ರೆ ಅವಳು ವಾಪಸ್ ಬರೋದಿಲ್ಲ ಕಣ. ತಾಯಿಯ ಮಾತಿಗೆ ಮಲಗಿದ್ದ ಸ್ವರೂಪ್ ತಟ್ಟನೆ ಎದ್ದು ಕುಳಿತ. ಅದು ಹೇಗಮ್ಮ ಅಷ್ಟು ಗ್ಯಾರಂಟಿಯಾಗಿ ಹೇಳ್ತಾ ಇದೀಯ? ಮಗನ ಪ್ರಶ್ನೆಗೆ ಒಂದು ಗಳಿಗೆ ವಿಚಲಿತರಾದರು ವನಜ. ಮದುವೆಗೆ ಮೊದಲೇ ಅವಳಿಗೆ ಯಾರ್ದೋ ಜೊತೆ ಸಂಬಂಧ ಇತ್ತು ಅಂತ ಊರವರೆಲ್ಲ ಮಾತನಾಡ್ತಾ ಇದ್ರು. ಈಗ ಅವನ ಜೊತೆನೆ ಹೋಗಿರ್ಬೇಕು ಎಂದ ತಾಯಿಯನ್ನು ತೀಕ್ಷ್ಣವಾಗಿ ನೋಡಿದ ಸ್ವರೂಪ್. ಸಂಬಂಧ ಇದ್ದಿದ್ದಲ್ಲಮ್ಮ, ಸಂಬಂಧ ಬಂದಿದ್ದು. ಅವಳಿಗಿಂತ 18 ವರ್ಷ ಹಿರಿಯವನಾಗಿದ್ದ ಶ್ರೀಮಂತ ಸಂಬಂಧ, ಅದನ್ನು ಇವಳೇ ಬೇಡ ಅಂತ ಮುರಿದಿದ್ದು ಎಂದಾಗ ವನಜ ಸಿಟ್ಟಿನಿಂದ ಅವನನ್ನೊಮ್ಮೆ ನೋಡಿದಳು. ಅವಳು ನಿನಗೆ ಇಷ್ಟು ಅನ್ಯಾಯ ಮಾಡಿದ್ರೂ ಅವಳ ಪರವಾಗಿ ಮಾತನಾಡೋದನ್ನು ಮಾತ್ರ ಬಿಡೋದಿಲ್ಲ ಅಲ್ವಾ ನೀನು ಎಂದಾಗ ಸ್ವರೂಪನ ಮುಖದಲ್ಲಿ ವಿಷಾದದ ನಗು ಒಂದು ಮೂಡಿ ಮರೆಯಾಯಿತು. ಹೌದಮ್ಮ, ಇಷ್ಟು ವರ್ಷ ನಿನ್ನ ಮಾತು ಕೇಳಿಕೊಂಡು ಅವಳಿಗೆ ಬಹಳ ಅನ್ಯಾಯ ಮಾಡಿದ್ದೇನೆ. ಆದರೆ ಇನ್ನು ಮುಂದೆ ಹಾಗೆ ಆಗೋದಿಲ್ಲ. ನನ್ನನ್ನು ನಂಬಿ ಬಂದಿರುವ ನನ್ನ ಹೆಂಡತಿಗೆ ಆಸರೆಯಾಗಿ ನಿಲ್ಲಬೇಕು ಅಂತ ಅಂದ್ಕೊಂಡಿದ್ದೀನಿ. ಆ ಪೆದ್ದಿನ ಕಟ್ಕೊಂಡು ನಿನ್ನ ಜೀವನ ಉದ್ಧಾರ ಆದ ಹಾಗೇನೆ. ಅವಳು ಹೋಗಿ 1 ತಿಂಗಳು ಮೇಲಾಯ್ತು. ಎಲ್ಲಿದ್ದಾಳೆ, ಹೇಗಿದ್ದಾಳೆ, ಯಾರ ಜೊತೆ ಇದ್ದಾಳೆ ಅಂತ ಗೊತ್ತಿಲ್ಲ. ಅವಳಿಗೆ ಆಸರೆ ಆಗ್ತಾನಂತೆ. ನಿನಗೇನಾದರೂ ತಲೆ ಕೆಟ್ಟಿದೆಯಾ ಅಂತ ನನಗೆ ಅನ್ನಿಸ್ತಾ ಇದೆ ಸ್ವರೂಪ್. ತಾಯಿಯ ಮಾತಿಗೆ ಏನೂ ಹೇಳದೆ ಅಲ್ಲಿಂದ ಎದ್ದು ನಡೆದಾಗ ವನಜ ತಲೆ ಚಚ್ಚಿಕೊಂಡರು. ಅಷ್ಟರಲ್ಲಿ ಫೋನ್ ರಿಂಗ್ ಆದಾಗ ಫೋನ್ ಹಿಡಿದು ಹೊರನಡೆದರು. ಅತ್ತೆ, ನಾನು ಅಮೃತ, ಸ್ವರೂಪ್ ಇನ್ನೂ ಎದ್ದಿಲ್ವಾ? ಅಣ್ಣನ ಮಗಳು ಅಮೃತಳ ಧ್ವನಿಗೆ ವನಜಳ ಮುಖ ಅರಳಿತು. ಈಗ ಎದ್ದು ಬಾತ್ರೂಮ್ಗೆ ಹೋದ. ನೀನ್ ಯಾವಾಗ ಮನೆಗೆ ಬರ್ತೀಯಾ? ಅವಸರದಿಂದ ಕೇಳಿದರು ವನಜ. ನೀವು ಯಾವಾಗ ಬಾ ಅಂತೀರಾ ಆಗ ಬರ್ತೇನೆ ಎಂದಳು ಸಂತೋಷದಿಂದ ಅಮೃತ. ಬೇಗ ಬಂದು ಬಿಡು ಅಮೃತ, ಇಲ್ಲಾಂದ್ರೆ ಇವನು ಇವನ ಹೆಂಡತಿ ಜಪ ಮಾಡಿಕೊಂಡೇ ಕಾಲ ಕಳೆದು ಬಿಡ್ತಾನೆ. ನೀನ್ ಇಲ್ಲಿಗೆ ಬಂದ್ರೆ ಅವನ ಮನಸ್ಸು ಬದಲಾಗಬಹುದು. ಸರಿ ಅತ್ತೆ, ಹಾಗಾದ್ರೆ ನಾಳೆನೆ ನಾನು ಲಗೇಜ್ ಸಮೇತ ನಿಮ್ಮ ಮನೆಗೆ ಬಂದ್ಬಿಡ್ತೇನೆ ಎಂದಾಗ ವನಜ ಸಂತೋಷದಿಂದ ತಿರುಗಿದವಳು ಎದುರಿಗೆ ನಿಂತ ಮಗನನ್ನು ನೋಡಿ ಗಕ್ಕನೆ ನಿಂತು ಬಿಟ್ಟರು. ಯಾರಮ್ಮ ಫೋನಲ್ಲಿ? ಅಮೃತನ? ಮಗನ ಗಡಸು ಧ್ವನಿಗೆ ವಿಚಲಿತರಾದರು. ಹೌದು, ನಿನಗೆ ಕಾಲ್ ಮಾಡಿದಳಂತೆ, ನೀನು ಎತ್ತಲಿಲ್ಲ ಅಂತ ನನಗೆ ಮಾಡಿದ್ಲು, ಮೆಲ್ಲನೆ ನುಡಿದರು ವನಜ. ಗಂಡನನ್ನು ಬಿಟ್ಟು ಬಂದಾಯಿತು, ಈಗ ನನ್ನನ್ನು ಬುಟ್ಟಿಗೆ ಹಾಕಿಕೊಳ್ಳೋ ಪ್ಲಾನಾ ಹೇಗೆ? ವ್ಯಂಗ್ಯವಾಗಿ ನಗುತ್ತಾ ಕೇಳಿದ ಸ್ವರೂಪ್. ಯಾಕೋ ಹಾಗೆ ಹೇಳ್ತೀಯ ಸ್ವರೂಪ್, ಅಮೃತನ ವಿಷಯ ಗೊತ್ತಿದ್ರೂ ಯಾಕೆ ಹೀಗೆ ಮಾತನಾಡ್ತಾ ಇದ್ದೀಯಾ? ಅವಳ ಗಂಡ ಅವಳಿಗೆ ಮೋಸ ಮಾಡಿದ್ರಿಂದ ತಾನೇ ಅವಳು ಅವನನ್ನು ಬಿಟ್ಟು ಬಂದಿದ್ದು? ವಿಚ್ಛೇದನ ಪಡೆದ ಅಣ್ಣನ ಮಗಳ ಪರವಾಗಿ ನಿಂತರು ವನಜ. ಅದು ಅವಳ ಪಾಯಿಂಟ್ ಆಫ್ ವ್ಯೂ ಅಮ್ಮ. ಅವಳು ಕತೆ ಕಟ್ಟಿದ್ಲು, ನೀವು ನಂಬಿದ್ರ? ಆದರೆ ಅವಳ ಗಂಡನ ಮಾತನ್ನ, ಅವನ ಮನಸ್ಥಿತಿಯನ್ನು ನೀವು ಕೇಳಿದ್ರಾ? ಅವರ ಸಂಸಾರದಲ್ಲಿ ಏನಾಗ್ತಾ ಇತ್ತು ಅಂತ ನಿಮಗೆ ಗೊತ್ತಿದ್ಯಾ? ಒಂದು ಸಂಸಾರ ಒಡೆದು ಹೋಯಿತು ಅಂದರೆ ನಿಮ್ಮಿಷ್ಟಕ್ಕೆ ನೀವು ತೀರ್ಮಾನ ಮಾಡ್ಕೊಳ್ಳೋದಲ್ಲಮ್ಮ. ಅವರ ನಡುವೆ ಏನಾಗಿದೆ, ಯಾಕೆ ಹೀಗಾಯಿತು ಅಂತ ತಿಳ್ಕೊಂಡು ಅದನ್ನು ಸರಿಪಡಿಸಬೇಕೇ ವಿನಃ ಅವಳು ಹೇಳಿದ್ದನ್ನು ಮಾತ್ರ ಕೇಳಿಕೊಂಡು ಅವಳನ್ನು ಮನೆಗೆ ಕರೆದುಕೊಂಡು ಬಂದು ಡಿವೋರ್ಸ್ ಕೊಡಿಸೋದು ಒಳ್ಳೆ ತಂದೆ ತಾಯಿಯರ ಲಕ್ಷಣ ಅಲ್ಲ. ವನಜ ಸಿಟ್ಟಿನಿಂದ ಮಗನ ಕಡೆ ನೋಡಿದರು. ಸ್ವರೂಪ್, ನಿನ್ನ ಮಾತು ಜಾಸ್ತಿ ಆಯಿತು. ನನ್ನ ಅಣ್ಣ ಅತ್ತಿಗೆಯ ಬಗ್ಗೆ ಕೆಟ್ಟದಾಗಿ ಮಾತನಾಡಬೇಡ. ತಾಯಿಯ ಅಸಹನೆಗೆ ಅವರ ಮುಂದೆ ಬಂದು ನಿಂತ ಸ್ವರೂಪ್. ನಿನ್ನ ಅಣ್ಣ ಅತ್ತಿಗೆಗೆ ಒಂದು ಮಾತು ಅಂದಾಗ ನಿನಗೆಷ್ಟು ಸಿಟ್ಟು ಬಂತಲ್ಲಮ್ಮ. ಅದೇ ನನ್ನ ಕುಸುಮ. ನನ್ನ ಜೊತೆ 6 ವರ್ಷ ಸಂಸಾರ ಮಾಡಿದ ನನ್ನ ಕುಸುಮನ ಎಷ್ಟು ನೋಯಿಸ್ಬಿಟ್ಟೆಯಮ್ಮ. ಅಮೃತನ ಜೊತೆ ಮದುವೆ ಮಾಡಿಸುವ ದುಷ್ಟ ಆಲೋಚನೆಯಲ್ಲಿ ನಮ್ಮ ಸಂಸಾರಕ್ಕೆ ಹುಳಿ ಹಿಂಡಿ ಬಿಟ್ಟಿಯಲ್ಲಮ್ಮ. ನೋವಿನಿಂದ ನೋಡಿದ ಸ್ವರೂಪ್. ಏಯ್ ಏಯ್, ಏನ್ ಮಾತಾಡ್ತಾ ಇದೀಯ ನೀನು? ನಿನ್ನ ಸಂಸಾರಕ್ಕೆ ನಾನು ಹುಳಿ ಹಿಂಡಿದ್ನ. ರೋಷದಿಂದ ಮಗನ ಮುಂದೆ ಬಂದು ನಿಂತರು ಅನಜ. ಹೌದಮ್ಮ, ಕಡಾ ಖಂಡಿತವಾಗಿ ಹೇಳ್ತಾ ಇದ್ದೇನೆ. ನನ್ನ ಹೆಂಡತಿನ ನೀನೇ ಮನೆ ಬಿಟ್ಟು ಓಡಿಸಿದ್ದು. ಮದುವೆಯಾಗಿ ಅವಳು ಈ ಮನೆಗೆ ಬಂದಾಗಿನಿಂದ ನಿನ್ನನ್ನು ಸ್ವಂತ ತಾಯಿಯ ಹಾಗೆ ನೋಡಿಕೊಳ್ತಾ ಇದ್ಲು. ನೀನು ಎಷ್ಟೇ ಬೈದರೂ ಬಯಸ್ಕೊಳ್ತಿದ್ಲೇ ವಿನಃ ಒಂದು ಮಾತು ತಿರುಗಿ ಹೇಳ್ತಾ ಇರಲಿಲ್ಲ. ಆದರೆ ನೀನೇ ಅವಳನ್ನು ಪೆದ್ದಿ ಬುದ್ಧಿ ಇಲ್ಲದವಳು, ಹುಟ್ಟಿದ ಕೂಡಲೇ ಅಮ್ಮನನ್ನು ತಿಂದ್ಕೊಂಡವಳು, ನತದೃಷ್ಟೆ ಅಂತೆಲ್ಲ ಹೀಯಾಳಿಸ್ತಾ ಇದ್ದೆ. ಆಗ ಒಮ್ಮೆ ಕೂಡ ಬೇಸರ ಮಾಡಿಕೊಳ್ಳದೆ ನಿಮಗೊಂದು ಮಾತು ಕೂಡ ತಿರುಗಿ ಹೇಳದೆ ಇದ್ದವಳು ಈ ಥರ ಮನೆ ಬಿಟ್ಟು ಹೋಗ್ಲಿಕ್ಕೆ ಏನಾದರೂ ಒಂದು ಬಲವಾದ ಕಾರಣ ಇರಲೇಬೇಕಲ್ಲಮ್ಮ. ಸ್ವರೂಪನ ಮಾತಿಗೆ ಬೆಚ್ಚಿ ಬಿದ್ದರು ಅನಜ. ಕಾರಣನ? ಏನ್ ಕಾರಣ ಇರುತ್ತೆ ಮಣ್ಣು? ಅವಳು ಯಾವನ ಜೊತೆ ಓಡಿ ಹೋಗಿದ್ದಾಳಷ್ಟೇ, ತಡವರಿಸುತ್ತಾ ನುಡಿದರು. ಅಮ್ಮ, ನನ್ನ ಹೆಂಡತಿ ಬಗ್ಗೆ ಹಾಗೆಲ್ಲ ಕೆಟ್ಟದಾಗಿ ಮಾತನಾಡಬೇಡ. ಅವಳು ಹಾಗೆ ಮಾಡಲಿಕ್ಕೆ ಅವಳು ಅಮೃತ ಅಲ್ಲ, ಕುಸುಮ. ಸ್ವರೂಪ್, ಬಾಯಿಗೆ ಬಂದ ಹಾಗೆ ಮಾತನಾಡಬೇಡ. ನಿನ್ನ ಹೆಂಡತಿಯನ್ನ ಅಮೃತಳಿಗೆ ಹೋಲಿಕೆ ಮಾಡಿ ಮಾತನಾಡಬೇಡ. ಹೌದಮ್ಮ, ಕೊಬ್ಬಿದ ಅಮೃತ ಎಲ್ಲಿ, ಗುಣವಂತೆ ಕುಸುಮ ಎಲ್ಲಿ. ಖಂಡಿತ ಅವರಿಬ್ಬರು ಒಂದು ಚೂರು ಹೋಲಿಕೆ ಆಗೋದಿಲ್ಲ. ಮಾತು ಮಾತಿಗೂ ನೀನು ಹೆಂಡತಿನ ಹೊಗಳ್ಬೇಡ ಸ್ವರೂಪ್. ಆ ಪೆದ್ದಿನ ಕಟ್ಕೊಂಡು ನಿನ್ನ ಜೀವನ ಹಾಳಾಗೋದನ್ನ ನನ್ನ ಕೈಲಿ ನೋಡ್ಲಿಕ್ಕಾಗ್ತಾ ಇಲ್ಲ. ಮದುವೆಯಾಗಿ 6 ವರ್ಷ ಆದರೂ ಒಂದು ಮಗು ಕೂಡ ಇಲ್ಲ. ತಾಯಿಯಾಗಿ ಈ ಅನ್ಯಾಯವನ್ನು ನನಗೆ ಸಹಿಸ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ತಾಯಿಯ ಮಾತಿಗೆ ತಾಯಿಯ ಮುಂದೆ ಬಂದು ನಿಂತ ಸ್ವರೂಪ್. ಅಮ್ಮ, ಏನ್ ಮಾತನಾಡ್ತಾ ಇದೀಯಾ ನೀನು? ನಿನ್ನ ಮನಸ್ಥಿತಿ ಸೆರೆಯಾಗುವ ತನಕ ಮಕ್ಕಳು ಬೇಡ ಅಂದಿದ್ದು ನಾನು. ಕುಸುಮಳಲ್ಲಿ ಯಾವುದೇ ತೊಂದರೆ ಇಲ್ಲ. ನೀನು ಇವತ್ತು ಸರಿಯಾಗ್ಬೋದು, ನಾಳೆ ಸರಿಯಾಗ್ಬೋದು ಅಂತ ಕಾದಿದ್ದೇ ಬಂತು. ಆದರೆ ನಿನ್ನ ಗುರಿ ಬೇರೆನೇ ಇದೆ ಅಂತ ಗೊತ್ತಾಯಿತು. ಇನ್ನು ನಾನು ಸುಮ್ಮನಿರೋದಿಲ್ಲ ಅಮ್ಮ. ನನ್ನ ಹೆಂಡತಿ ಕಾಣಿಸ್ತಾ ಇಲ್ಲ ಅಂತ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ. ಎಲ್ಲ ಸತ್ಯ ಹೊರಗೆ ಬಂದರೆ ನೀನು ಕಂಬಿ ಹಿಂದೆ ಕೂತಿರ್ತೀಯ. ಮಗನ ಮಾತು ಕೇಳಿ ತರತರನೇ ನಡುಗಿಬಿಟ್ಟಳು ವನಜ. ಸ್ವರೂಪ್, ಏನಾಗಿದೆ ನಿನಗಿವತ್ತು? ನಾನು ಹೇಳಿದ್ದೆ ವೇದವಾಕ್ಯ ಅಂತ ಇದ್ದವನು ಯಾಕೆ ಹೀಗೆ ಪ್ರತಿ ಮಾತಿಗೂ ನನ್ನ ಮೇಲೆ ತಿರುಗಿ ಬೀಳ್ತಾ ಇದೆಯಾ? ಹೌದಮ್ಮ, ತಾಯಿ ಅಂದರೆ ದೇವತೆ ಅಂತಲೇ ನಾನಿಷ್ಟು ದಿನ ನಂಬಿಕೊಂಡಿದ್ದೆ. ಆದರೆ ಸತ್ಯದ ದರ್ಶನ ಆದಮೇಲೆ ನಿನ್ನ ಪಾಲಿಗೆ ಮಾತ್ರ ದೇವತೆ, ಕುಸುಮನ ಪಾಲಿಗೆ ನೀನು ರಾಕ್ಷಸಿ ಅಂತ ಗೊತ್ತಾದ್ಮೇಲೆ ಯಾಕೋ ನನಗೆ ನನ್ನ ಮೇಲೇ ಸಿಟ್ಟು ಬರ್ತಾ ಇದೆಯಮ್ಮ. ನೀನು ಕುಸುಮನ ಮಾನಸಿಕವಾಗಿ ಮಾತ್ರ ಹಿಂಸಿಸ್ತಾ ಇದೆಯಾ ಅಂದ್ಕೊಂಡಿದ್ದೆ. ಆದರೆ ನೀನು ದೈಹಿಕವಾಗಿಯೂ ಅವಳಿಗೆ ಹಿಂಸೆ ಕೊಡ್ತಾ ಇದೆಯಾ ಅಂತ ಕಣ್ಣಾರೆ ಕಂಡ ಮೇಲೆ ನಿಮ್ಮ ಮೇಲಿನ ಗೌರವ ಕೂಡ ಕಡಿಮೆ ಆಯಿತು. ವನಜಾಳ ಕೈಕಾಲು ನಡಗತೊಡಗಿತ್ತು. ಸ್ವರೂಪ್, ಏನೋ ಹೇಳ್ತಾ ಇದೀಯ ನೀನು? ಅಮ್ಮ, ಕುಸುಮನ ಕಾಲಿಗೆ ಕುದಿಯೋ ಎಣ್ಣೆ ಚೆಲ್ಲಿದ್ದು ನೀನ್ತಾನೆ? ಮಗನ ಪ್ರಶ್ನೆಗೆ ತಲೆಯ ಮೇಲೆ ಕೈ ಇಟ್ಟುಕೊಂಡರು ವನಜ. ಅಯ್ಯೋಯ್ಯೋ, ಏನು ಅನ್ಯಾಯ ಸ್ವರೂಪ ಇದು! ನಿನ್ನ ಹೆಂಡತಿ ಹಾಗೆ ಚಾಡಿ ಅಳಿಕೊಟ್ಲಾ? ಅವಳ ಮಂದ ಬುದ್ಧಿಯಿಂದ ಹಪ್ಪಳ ಉರಿದು ಇಳಿಸುವಾಗ ಮೈ ಮೇಲೆ ಎಣ್ಣೆ ಚೆಲ್ಲಿಕೊಂಡಿದ್ದನ್ನ ನನ್ನ ಮೇಲೆ ಹಾಕಿದ್ರೆ ನಾನೇನು ಮಾಡಲಿ ಎಂದು ಅಳತೊಡಗಿದಾಗ ಸ್ವರೂಪ್ ಸಿಟ್ಟಿನಿಂದ, ಇದು ಕುಸುಮ ಹೇಳಿದ್ದಲ್ಲಮ್ಮ, ತೋಟ ಕೆಲಸ ಮಾಡ್ತಿದ್ದ ಸತೀಶ ಹೇಳಿದ್ದು. ಅದು ಬಿಡು, ಅವಳ ಮೈ ಮೇಲೆ ಬೆತ್ತದ ಬಾಸುಂಡೆಗಳಿತ್ತಲ್ಲ, ಅದು ಕೂಡ ಅವಳೇ ಬಾರಿಸಿಕೊಂಡಿರಬಹುದಲ್ವಾ? ಮಗನ ಪ್ರಶ್ನೆಗೆ ಮಾತು ಬಾರದೆ ನಿಂತಳು ಅನಜ. ಇದನ್ನು ಕೂಡ ಕುಸುಮ ನನಗೆ ಹೇಳಲಿಲ್ಲ ಅಮ್ಮ. ನಿನ್ನ ಮಗಳು ಅಂದರೆ ನನ್ನ ಅಕ್ಕ ಕಣ್ಣಾರೆ ಕಂಡಿದ್ದನ್ನು ನನಗೆ ಹೇಳಿದರೂ ಕೂಡ ನಾನು ನಂಬಲಿಲ್ಲ. ನೀನು ಅಂಥವಳ ಅಲ್ಲ ಅಂತಲೇ ವಾದ ಮಾಡಿದೆ. ಅದಕ್ಕೋಸ್ಕರ ಜೀಪನ್ನು ರಸ್ತೆಯಲ್ಲೇ ನಿಲ್ಲಿಸಿ ನೀನು ಈ ಕೂಡಲೇ ನಡ್ಕೊಂಡು ಮನೆಯ ಹಿಂದಕ್ಕೆ ಬಾ, ಅಮ್ಮನ ರೌದ್ರಾವತಾರದ ದರ್ಶನ ಆಗುತ್ತೆ ಅಂತ ಮೆಸೇಜ್ ಮಾಡಿದ್ಲು. ಅವಳು ಬಂದ ಅರಿವಿಲ್ಲದೆ ನೀನು ಕುಸುಮನಿಗೆ ಹಿಂಸೆ ಕೊಡ್ತಿರೋದನ್ನು ಅವಳು ಕಣ್ಣಾರೆ ನೋಡಿದ್ಲು. ಹಾಗೆ ನಾನು ಕೂಡ ನನ್ನ ಕಣ್ಣಾರೆ ನೋಡಿದ ಮೇಲೇ ನಾನು ನಂಬಿದ್ದು, ನಿನ್ನ ಮೇಲಿನ ವಿಶ್ವಾಸವನ್ನು ಕಳೆದುಕೊಂಡಿದ್ದು. ಆಗಲೇ ನಾನು ನಿನ್ನನ್ನು ಬಂದು ತಡೆಯಬಹುದಿತ್ತು, ಆದರೆ ಸುನೀತಕ್ಕ ನನ್ನನ್ನು ತಡೆದ್ಲು. ನಿನಗೆ ಸತ್ಯದಾರಿವಾಯ್ತಲ್ಲ, ಇನ್ನು ನೀನು ಹೆಂಡತಿನ ನೀನು ಕಾಪಾಡಿಕೋ. ನಾವು ಕದ್ದು ನೋಡಿದ ಅಮ್ಮನಿಗೆ ಗೊತ್ತಾದರೆ ಬೇಜಾರು ಮಾಡ್ಕೊಳ್ತಾಳೆ. ಅದಕ್ಕೂ ಮುಂಚೆ ಕುಸುಮ ಪೊಲೀಸ್ ಸ್ಟೇಷನ್ ಹತ್ತದ ಹಾಗೆ ನೋಡ್ಕೊ, ಇಲ್ಲ ಅಂದರೆ ಅಮ್ಮನ ಜೊತೆ ನೀನು ಕೂಡ ಜೈಲು ಸೇರಬೇಕಾಗುತ್ತೆ ಅಂದ್ಲು. ಹಾಗೆ ನಾನು ಕುಸುಮಳ ಹಿಂದೆ ಹೋದೆ. ಜೀವ ಭಯದಿಂದ ಮನೆ ಬಿಟ್ಟು ಓಡಿದ ಕುಸುಮಳಿಗೆ ನಾನು ಸಾಂತ್ವನ ಹೇಳಿ ಸುನೀತಕ್ಕನ ಮನೆಯಲ್ಲಿ ಬಿಟ್ಟಿದ್ದೇನೆ. ಅವಳು ಯಾವನ ಹಿಂದೆನೂ ಓಡಿ ಹೋಗಲಿಲ್ಲ, ನನಗೂ ಮೋಸ ಮಾಡಲಿಲ್ಲ. ಹಾಗೆ ಇನ್ನೊಂದು ಮಾತಮ್ಮ, ಅಮೃತನ ಮದುವೆ ಮಾಡ್ಕೊ ಅಂತಿದ್ದೀಯಲ್ಲ, ನಾನೆಲ್ಲಾದರೂ ಅಮೃತನ ಮದುವೆ ಆಗಿದ್ರೆ ನಿನಗೆ ಆಶ್ರಮನೇ ಗತಿ. ಅಮೃತ ಗಂಡನನ್ನು ಬಿಟ್ಟು ಬಂದಿದ್ದಲ್ಲ, ಗಂಡನೇ ಅವಳನ್ನು ಬಿಟ್ಟಿದ್ದು. ಅವನ ತಂದೆ ತಾಯಿಯನ್ನು ನೋಡಿಕೊಳ್ಳಲಾಗದೆ ಮೋಜು ಮಸ್ತಿ ಅಂತ ಮಜಾ ಮಾಡುತ್ತಾ ಕಾಲ ಕಳೆಯುತ್ತಿದ್ದವಳನ್ನು ಡಿವೋರ್ಸ್ ಕೊಟ್ಟು ಈಗ ಅಂಗವಿಕಲೆ ಅನಾಥೆಯಾಗಿದ್ದ ನನ್ನ ಗೆಳತಿ ಸವಿತಳನ್ನು ಮದುವೆಯಾಗಿ ಸಂತೋಷದಿಂದ ಜೀವನ ನಡೆಸ್ತಿದ್ದಾನೆ. ಅಂಥವಳನ್ನು ನಾನು ಮದುವೆ ಆಗಬೇಕು ಅಂತ ನೀನು ಕನಸು ಕಾಣ್ತಾ ಇದೀಯಾ? ಅಮ್ಮ, ಈಗ ನನಗೆ ಜ್ಞಾನೋದಯ ಆಗಿದೆ, ಆದರೆ ನಿನಗೂ ಆಗಬೇಕು. ಆದ್ದರಿಂದ ನಾನೊಂದು ನಿರ್ಧಾರಕ್ಕೆ ಬಂದಿದ್ದೇನೆ ಎಂದ ಮಗನನ್ನು ಪಿಳಿ ಪಿಳಿ ಕಣ್ಣು ಬಿಡುತ್ತಾ ನೋಡಿದಳು ವನಜ. ಅಮ್ಮ, ಈ ಮನೆ, ಈ ಆಸ್ತಿ, ಈ ಒಡವೆ, ಈ ಸಂಪತ್ತು ಯಾವುದು ನನಗೆ ಬೇಕಾಗಿಲ್ಲ. ನನಗೆ ನನ್ನ ಹೆಂಡತಿ ಒಬ್ಳು ಸಾಕು. ಜನ್ಮ ಕೊಟ್ಟು ಇಲ್ಲಿಯವರೆಗೆ ಬೆಳೆಸಿದ್ದೀಯಾ, ನಿನ್ನನ್ನು ನಾನು ಬೀದಿ ಪಾಲು ಮಾಡ

0: ಆಗೋದಿಲ್ಲ. ನಿನ್ನ ಮಗನಾಗಿ ಹುಟ್ಟಿದ ತಪ್ಪಿಗೆ ನಾನೇ ಬೀದಿಪಾಲಾಗ್ತಾ ಇದ್ದೀನಿ. ನಾನು ನನ್ನ ಕುಸುಮನ ಕರೆದುಕೊಂಡು ಬೇರೆ ಊರಿಗೆ ಹೋಗ್ತೀನಿ. ನೀನು ಇಲ್ಲೇ ಇದ್ದು ಇದನ್ನೆಲ್ಲ ಅನುಭವಿಸು. ಬೇಕಾದ್ರೆ ನಿನ್ನ ಅಣ್ಣ ಅತ್ತಿಗೆ ಅವರ ಮಗಳನ್ನು ಕರೆದುಕೊಂಡು ಬಂದು ಇಟ್ಕೋ. ನಾನೇನು ಕೇಳಲಿಕ್ಕೆ ಬರೋದಿಲ್ಲ. ನನಗೆ ದುಡಿದು ತಿನ್ನುವ ಶಕ್ತಿ ಇದೆ. ನಾನು ಹೇಗಾದರೂ ಬದುಕ್ತೀನಿ. ನಿನ್ನ ಪಾಲಿಗೆ ನನ್ನನ್ನು ಮರ್ತು ಬಿಡು. ನಾನಿನ್ನು ಹೊರಡ್ತೀನಿ ಎನ್ನುತ್ತಾ ಹೊರಟು ನಿಂತ ಮಗನ ಹತ್ತಿರ ಕೈ ಜೋಡಿಸಿ ನಿಂತರು ವನಜ. ಅಯ್ಯೋ, ಅಷ್ಟು ದೊಡ್ಡ ಶಿಕ್ಷೆ ಮಾತ್ರ ನನಗೆ ಕೊಡಬೇಡ ಸ್ವರೂಪ. ನೀನಿಲ್ಲದೆ ಬದುಕು ನೆನೆಸಿಕೊಳ್ಳಲು ಕೂಡ ನನಗೆ ಸಾಧ್ಯ ಇಲ್ಲ ಕಣೋ. ನನ್ನ ಬುದ್ಧಿಗೆ ಏನು ಮಂಕು ಬಡಿದಿತ್ತೋ ಗೊತ್ತಿಲ್ಲ, ಅದಕ್ಕಾಗಿ ಹೀಗೆ ಮಾಡಿಬಿಟ್ಟೆ. ದಯವಿಟ್ಟು ನನ್ನನ್ನು ಕ್ಷಮಿಸು ಸ್ವರೂಪ್. ನಾನು ಕುಸುಮನ ಚೆನ್ನಾಗಿ ನೋಡ್ಕೊಳ್ತೇನೆ, ಅವಳ ಜೊತೆ ಚೆನ್ನಾಗಿ ಹೊಂದ್ಕೊಂಡು ಹೋಗ್ತೇನೆ. ದಯವಿಟ್ಟು ಈ ತೀರ್ಮಾನಕ್ಕೆ ಬರಬೇಡ ಮಗನೇ, ನಿನಗೆ ಕೈ ಮುಗಿತೀನಿ ಎಂದ ಅಮ್ಮನ ಕೈಯನ್ನು ಕೆಳಗಿಳಿಸಿದ ಸ್ವರೂಪ್. ಅಮ್ಮ, ದಯವಿಟ್ಟು ನನಗೆ ಕೈ ಮುಗಿಯಬೇಡ. ನನ್ನ ಕುಸುಮ 6 ವರ್ಷ ಕಷ್ಟಪಟ್ಟಿದ್ದಾಳೆ. ಒಂದು ದಿನನೂ ನಿನ್ನ ಬಗ್ಗೆ ಚಾಡಿ ಹೇಳಿಲ್ಲ. ನೀನು ಚೆನ್ನಾಗಿರಬೇಕು ಅಂತಾನೆ ಬಯಸ್ತಾಳೆ. ಆದರೆ ನಾನು ಅವಳಷ್ಟು ಒಳ್ಳೆಯವನಲ್ಲ ಅಮ್ಮ. ಅವಳನ್ನು ಇನ್ನು ಮುಂದೆ ಆದರೂ ನಾನು ಸಂತೋಷವಾಗಿ ನೋಡ್ಕೋಬೇಕು. ಅವಳು ಸಂತೋಷವಾಗಿರಬೇಕು ಅಂದರೆ ಅವಳು ಈ ಪರಿಸರದಿಂದನೇ ದೂರ ಹೋಗಬೇಕು. ಅವಳು ಮಾನಸಿಕವಾಗಿ ಕುಗ್ಗಿ ಹೋಗಿದ್ದಾಳೆ. ಯಾರು ಅವಳ ಜೊತೆ ಮಾತನಾಡಲು ಹೋದರೂ ಭಯದಿಂದ ಬೆಚ್ಚಿ ಬೀಳ್ತಾಳೆ. ಸಂಬಂಧ ಅನ್ನೋದು ಕನ್ನಡಿಯ ಹಾಗೆ ಜೋಪಾನ ಮಾಡ್ಕೊಳ್ತಿದ್ದೆ ಅಮ್ಮ. ಆದರೆ ಈಗ ಆ ಕನ್ನಡಿ ಒಡೆದು ಹೋಗಿದೆ. ಅದನ್ನು ಮತ್ತೆ ಸರಿಪಡಿಸ್ಲಿಕ್ಕಾಗೋದಿಲ್ಲ ಅಲ್ಲಮ್ಮ. ಆ ನೋವನ್ನು ನೀನು ಕೂಡ ಅನುಭವಿಸಬೇಕು. ನಮ್ಮವರು ಯಾರು ಎಂಬ ಅರಿವು ನಿನಗೆ ಆಗಲೇಬೇಕಮ್ಮ. ಅದೇ ನಿನ್ನ ತಪ್ಪಿಗೆ ನಾನು ಕೊಡುತ್ತಿರುವ ಶಿಕ್ಷೆ. ನಿನ್ನ ಸಹಾಯಕ್ಕೆ ಅಂತ ಒಬ್ಬರು ರೈಟರನ್ನು ಗೊತ್ತು ಮಾಡಿದ್ದೇನೆ. ಅವರ ಫ್ಯಾಮಿಲಿ ನಮ್ಮ ಗೆಸ್ಟ್ ಹೌಸ್ನಲ್ಲಿ ಇರ್ತಾರೆ. ನಿನಗೆ ಏನಾದರೂ ಸಹಾಯ ಬೇಕಾದರೆ ಅವರನ್ನು ಕೇಳು. ಅವರು ನಿನ್ನನ್ನು ಚೆನ್ನಾಗಿ ನೋಡ್ಕೊಳ್ತಾರೆ. ತುಂಬ ಒಳ್ಳೆಯ ಜನರು ಅವರು. ಇನ್ನು ಮುಂದೆ ನನ್ನನ್ನು ಫೋನಿನಲ್ಲಿ ಕೂಡ ಮಾತನಾಡಿಸುವ ಅವಕಾಶ ನಿನಗಿರೋದಿಲ್ಲ ಅಮ್ಮ. ಯಾಕಂದರೆ ಈ ಫೋನನ್ನು ಕೂಡ ಇಲ್ಲೇ ಬಿಟ್ಟು ಹೋಗ್ತಿದ್ದೇನೆ. ನಿನ್ನ ಪಾಪಕ್ಕೆ ಪ್ರಾಯಶ್ಚಿತ ಆದಾಗ ದೇವರೇ ನನ್ನನ್ನು ನಿನ್ನ ಹತ್ತಿರ ಕರೆದುಕೊಂಡು ಬರ್ತಾನೆ ಅಂತ ನಂಬಿ ಮನೆ ಬಿಟ್ಟು ಹೋಗ್ತಿದ್ದೇನೆ ಅಮ್ಮ ಎನ್ನುತ್ತಾ ಜೀಪಿನ ಕೀಯನ್ನು ಕೂಡ ಅಮ್ಮನ ಕೈಯಲ್ಲಿಟ್ಟು ತನಗೆ ಬೇಕಾದ ಬಟ್ಟೆಗಳನ್ನು ಬ್ಯಾಗಿಗೆ ತುಂಬಿಸಿಕೊಂಡು ಹೊರಟ ಮಗನನ್ನು ತಡೆದು ನಿಲ್ಲಿಸುವ ಶಕ್ತಿ ಇಲ್ಲದೆ ಕುಸಿದು ಕುಳಿತ ವನಜಳಿಗೆ ತನ್ನ ರೌದ್ರಾವತಾರದ ದೃಶ್ಯಗಳು ಸಿನಿಮಾ ರೀಲಿನಂತೆ ಕಣ್ಣ ಮುಂದೆ ಸುಳಿಯತೊಡಗಿದಾಗ ಹಣೆ ಚಚ್ಚಿಕೊಳ್ಳುತ್ತಾ ಅಳತೊಡಗಿದಳು ವನಜ.
1: ಇದುವರೆಗೆ ಪಶ್ಚಾತ್ತಾಪ ಸಣ್ಣ ಕಥೆ ಕೇಳಿದಿರಿ. ಶ್ರೀಮಂಗಲ ಕುಮಟೂರಿನ ಕೋಟ್ರಂಗಡ ಸಜನಿ ಸೋಮಯ್ಯ ಅವರಿಂದ. ಇನ್ನು ಮುಂದೆ ಮಡಿಕೇರಿಯ ಮೇಘಾ ಭಟ್ ಅವರಿಂದ ಸಂಗೀತ ವೈವಿಧ್ಯ.
2: ಭಾವಗೀತೆ ಸುಬ್ರಾಯ ಚೊಕ್ಕಾಡಿಯವರ ರಚನೆ.

ಇದಾಗಿತ್ತು ಇಂದಿನ ವನಿತಾ ವಿಹಾರ. ಕಾರ್ಯಕ್ರಮ ನಿರ್ವಹಣೆ ಪಿಎಂ ಜಗದೀಶ್, ಸಂಕಲನ ವಿದ್ಯಾರಾವ್ ಕೆಎಲ್. ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಮೂಡಿಬಂದ ಇವತ್ತಿನ ಈ ವನಿತಾ ವಿಹಾರ ಮಡಿಕೇರಿ ಆಕಾಶವಾಣಿ ಕೇಂದ್ರದ ಕೊಡುಗೆ.

0: ಸಮಯ 12:30. ಇದು ಆಕಾಶವಾಣಿ ಬೆಂಗಳೂರು. 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ ಮತ್ತು ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಾ.
1: QR ಕೋಡ್ ಸ್ಕ್ಯಾನ್ ಮಾಡಿ 5,000 ಕ್ಯಾಶ್ ಬ್ಯಾಕ್ ಗಳಿಸಿ. ಅರವಾ ದಿನ ಸುದಿನ
2: ಸಿಕ್ಕಿಬಿದ್ರು.
3: UPI ಪಿನ್ ಹಾಕೋದು.

0: ಹಣ ಕಳುಹಿಸುವುದಕ್ಕಾಗಿ
1: RBI ಹೇಳುತ್ತೆ,
0: ಜಾಣರಾಗಿರಿ, ಜಾಗರೂಕರಾಗಿರಿ.
2: ಶ್ರೋತೃಗಳಿಗೆ ಗಮನಿಸಿ, ಇಂದು ರಾತ್ರಿ 9:30 ಅವನ ಪ್ರೇಮ ನಾಟಕ ಪ್ರಸಾರವಾಗ್ತಾ ಇದೆ. ಮೂಲ ಕಥೆ ವಾಣಿಯವರದು, ರೇಡಿಯೋ ರೂಪ HS ಪಾರ್ವತಿ. ಅವನ ಪ್ರೇಮ ಈ ನಾಟಕದ ಒಂದು ತುಣುಕು ಇದೀಗ.
3: ಭಟ್ರೆ,
4: ಬಂದೆ ಸ್ವಾಮಿ.
3: ಊಟ ಬಡಿಸ್ತೀರಾ?
4: ಬಡಿಸ್ತೀನಿ. ಅನ್ನ ಹಾಕ್ಲಾ?
3: ಸಾಕು. ಶಾಂತ ಇಲ್ಲಿ ಕಾಣಿಸ್ತಾನೆ ಇಲ್ವಲ್ಲ?
4: ಅಮ್ಮವ್ರಿಗೆ ಹುಷಾರಾಗಿರೋ ಹಾಗಿಲ್ಲ. ಅಡುಗೆ ಮನೆಗೆ ಬಂದೆ 3 ದಿನ ಆಗೋಯ್ತು, ಹಾಸಿಗೆ ಬಿಟ್ಟು ಎದ್ದೇ ಇಲ್ಲ.
3: ಏನಂದ್ರಿ ಭಟ್ರೆ? ಶಾಂತ

0: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 12:32. ಪ್ರಕಟಣೆಗಳು.
1: ಇದು ಆಕಾಶವಾಣಿ.
2: ಶಿಕ್ಷಣ, ಮಾಹಿತಿ ಮತ್ತು ಮನೋರಂಜನೆಯೇ ಧ್ಯೇಯವಾಗುಳ್ಳ ಬೃಹತ್ ಸಂಸ್ಥೆ.
1: 1927 ಮುಂಬೈ ಹಾಗೂ ಕಲ್ಕತ್ತಾದಲ್ಲಿ ಖಾಸಗಿಯಾಗಿ ಆರಂಭಗೊಂಡಿತು ಆಕಾಶವಾಣಿ.
2: ಆಲ್ ಇಂಡಿಯಾ ರೇಡಿಯೋ ಎಂದು ನಾಮಕರಣವಾದುದು ಮತ್ತು ವಾರ್ತಾ ಬುಲೆಟಿನ್ ಆರಂಭವಾದುದು 1936.
1: ವಿವಿಧ ಭಾರತಿ ಸೇವೆ ಪ್ರಾರಂಭಗೊಂಡುದು 1957.
2: ವಿವಿಧ ಭಾರತಿ ಸೇವೆಯಲ್ಲಿ ವಾಣಿಜ್ಯ ಪ್ರಸಾರವನ್ನ ಜಾರಿಗೆ ತಂದುದು 1967.
1: ಎಫ್ಎಂ ಸೇವೆ ಚೆನ್ನೈಯಲ್ಲಿ ಆರಂಭಗೊಂಡಿತು 1977.
2: ನಾಡು ನಾಡಿ ಬಯಸುವಂಥ ನಾಡಿ ನುಲಿಯ ಬಾನುಲಿ ಶುದ್ಧ ಮನಕ್ಕೆ ಸುಸಮಯದಲ್ಲಿ ಬರುತ್ತಲಿರುವ ಬಾನುಲಿ.
1: ಸರ್ವೇ ಜನಾಃ ಸುಖಿನೋ ಭವಂತು.
2: ಬಹುಜನ ಹಿತಾಯ ಬಹುಜನ ಸುಖಾಯ ಈ ಧ್ಯೇಯ ಹೊತ್ತ ಆಕಾಶವಾಣಿ
1: ಸಂವಿಧಾನ ಪ್ರಣೀತ ಪ್ರಜಾಸತ್ತಾತ್ಮಕ ಮೌಲ್ಯಗಳ ವರ್ಧನೆಗೆ ಹಾಗೂ ದೇಶದ ಐಕ್ಯದ ವೃದ್ಧಿಗಾಗಿ ನಿರಂತರ ಶ್ರಮಿಸುತ್ತಿದೆ.
2: ಇದು ನಮ್ಮ ನಿಮ್ಮೆಲ್ಲರ ಆಕಾಶವಾಣಿ.
0: ಕೇಳುಗರೆ, ಇಂದು ಸಂಜೆ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ. ಸಂಜೆ 5:00 ಹೊಸ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ, 5:30 ಯುವವಾಣಿ ಕಾರ್ಯಕ್ರಮದಲ್ಲಿ ಹಾಡು ಹಕ್ಕಿಗಳ ಭಾವಬಂಡಿ, ಗಾಯಕರ ಜೊತೆ ಬದುಕಿನ ಕತೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ರಾಯಚೂರಿನ ವರದೇಂದ್ರ ಗಂಗಾ ಖೇಡ್. ಪ್ರಸ್ತುತಿ ವೆಂಕಟೇಶ್ ಹೂಗಾರ್, ನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಚಿ. 6:50 ರೈತರಿಗೆ ಕಾರ್ಯಕ್ರಮ. ಕೃಷಿ ರಂಗದಲ್ಲಿ ಮುಂಗಾರು ಹಂಗಾಮಿನಲ್ಲಿ ಗ್ರಾಮೀಣ ಭಾಗದ ರೈತರಿಗೆ ಬೀಜ, ರಸಗೊಬ್ಬರ ಹಾಗೂ ಇಲಾಖೆ ಯೋಜನೆಗಳ ಕುರಿತು ರಾಯಚೂರು ಗ್ರಾಮೀಣ ಶಾಸಕರಾದ ಬಸನಗೌಡ ದದ್ದಲ್ ಅವರೊಂದಿಗೆ ಮಾತುಕತೆ. ಅವರೊಂದಿಗೆ ಮಾತನಾಡಲಿದ್ದಾರೆ ವೆಂಕಟೇಶ್ ಬೇವಿನ ಬೆಂಚಿ. ನಂತರ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು ಕೇಳುವಿರಿ. ಇನ್ನು 9:30 ನಾಟಕ ಅವನ ಪ್ರೇಮ ಮೂಲಕತೆ ವಾಣಿ ರೇಡಿಯೋ ರೂಪಾಂತರ ಎಚ್ ಎಸ್ ಪಾರ್ವತಿ. 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಎಂ ಬಾಲಮುರಳಿಕೃಷ್ಣ ಅವರ ಹಾಡುಗಾರಿಕೆಯ ಧ್ವನಿ ಮುದ್ರಣವನ್ನು ಕೇಳುವಿರಿ. ಇದುವರೆಗೆ ಪ್ರಕಟಣೆಗಳನ್ನು ಕೇಳಿದ್ರಿ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 12:35 ಆಗುತ್ತಲಿದೆ. ಇನ್ನು ಬೆಂಗಳೂರು ಕೇಂದ್ರದಿಂದ ಆರೋಗ್ಯ ಕಾರ್ಯಕ್ರಮ

ಪ್ರಿಯ ಕೇಳುಗರೆ, ಜೀವನ ಮತ್ತು ಮರಣದ ನಡುವಿನ ಸೂಕ್ಷ್ಮ ಗಡಿಯ ಮೇಲೆ ನಿಂತಾಗ ಆಶಾ ಕಿರಣವನ್ನು ಬೆಳಗಿಸುವ ವೈದ್ಯರು, ಉಸಿರಿಗೆ ಭರವಸೆಯನ್ನು ಕೊಡುವ ಸಂಕಟದ ಕ್ಷಣಗಳಲ್ಲಿ ಕುಟುಂಬಕ್ಕೆ ಧೈರ್ಯ ತುಂಬುವ

0: ವೈದ್ಯರೊಬ್ಬರು ನಮ್ಮ ಜೊತೆಗಿದ್ದಾರೆ. ತಮ್ಮ ಜ್ಞಾನ ಮತ್ತು ಸೇವಾ ಭಾವಗಳಿಂದ ಅನೇಕ ಜೀವಗಳನ್ನು ಉಳಿಸಿದಂತ ಚೆಸ್ಟ್ ಮತ್ತು ಕ್ರಿಟಿಕಲ್ ಕೇರ್ ತಜ್ಞರಾದ ಡಾಕ್ಟರ್ ಸಂತೋಷ್ ಎಂ ನೇಮಗೌಡ ನಮ್ಮ ಜೊತೆಗಿದ್ದಾರೆ. ಬನ್ನಿ ಸ್ವಾಗತಿಸೋಣ. ನಮಸ್ಕಾರ ಡಾಕ್ಟರೇ.
1: ನಮಸ್ಕಾರ ಮೇಡಮ್. ಎಲ್ಲ ಆಕಾಶವಾಣಿ ಶ್ರೋತೃರಿಗೂ ನನ್ನ ನಮಸ್ಕಾರಗಳು.
2: ಡಾಕ್ಟರೇ, ಒಂದು ಸಂಕ್ಷಿಪ್ತ ಪರಿಚಯವನ್ನು ನಮ್ಮ ಕೇಳುಗರಿಗೆ ಹೇಳಿಬಿಡಿ.
1: ನಾನು MBBS ಪದವಿಯನ್ನು ತುಮಕೂರು ಶ್ರೀ ಸಿದ್ಧಾರ್ಥ ಮೆಡಿಕಲ್ ಕಾಲೇಜ್ ತುಮಕೂರಿಂದ ಮುಗಿಸಿದ್ದು. ತದನಂತರ ನನ್ನ ಪೋಸ್ಟ್ ಗ್ರ್ಯಾಜುಯೇಷನ್ MD ಇನ್ ಪಲ್ಮರಿ ಮೆಡಿಸಿನ್ GNMC ಮೆಡಿಕಲ್ ಕಾಲೇಜ್ KLE ಯೂನಿವರ್ಸಿಟಿ ಬೆಳಗಾಂನಲ್ಲಿ ಮುಗಿಸಿದ್ದು. ಆ ನಂತರ 2010 ಇಲ್ಲಿಯವರೆಗೆ ನಾನು ನನ್ನ ಸೇವೆಯನ್ನು ಬಿಜಾಪುರ ಮತ್ತು ಸುತ್ತಮುತ್ತಲ ಜನರಿಗೆ ಕೊಡ್ತಾ ಇದ್ದೀನಿ.
2: ಡಾಕ್ಟ್ರೇ, ಈಗ ನೀವು ಈ ಚೆಸ್ಟ್ ಮತ್ತು ಕ್ರಿಟಿಕಲ್ ಕೇರ್ ಕ್ಷೇತ್ರದಲ್ಲಿ ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀರಿ?
1: ಈಗ ನಾನು ಪೋಸ್ಟ್ MD ಇಂದ 17 ನನ್ನ ಸೇವೆ ನಡೀತಾ ಇದೆ.
2: 17 ತುಂಬಾ ಅನುಭವವಿದೆ ನಿಮಗೆ. ಈ ಕ್ಷೇತ್ರವನ್ನೇ ನೀವು ಯಾಕೆ ಆಯ್ಕೆ ಮಾಡಿಕೊಂಡ್ರಿ?
1: ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್ ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಕ್ವೆಶನ್. ನಾನು ಮೊದಲು ಪ್ಲ್ಯಾನ್ ಮಾಡಿದ್ದು ಮೆಡಿಸಿನ್ ಸರ್ಜರಿ ಅಂತ. ಯಾವಾಗ ನನಗೆ MD ಪಲ್ಮನರಿ ಮೆಡಿಸಿನ್ ಅಂತ ಒಂದು ಸ್ಪೆಷಲೈಸೇಷನ್ ವಿಚ್ ಇಸ್ ಡೈರೆಕ್ಟ್ಲಿ ರಿಲೇಟೆಡ್ ಟು ಲಂಗ್ ಆ್ಯಂಡ್ ಲಂಗ್ ರಿಲೇಟೆಡ್ ಡಿಸೀಸಸ್ ಇದೆ ಅಂದಮೇಲೆ ನನ್ನ ಫಸ್ಟ್ ಚಾಯ್ಸ್ ಅಬೌವ್ ಜನರಲ್ ಮೆಡಿಸಿನ್ ಆ್ಯಂಡ್ ಸರ್ಜರಿ ಇದನ್ನು ನಾನು ಆಪ್ಟ್ ಮಾಡಬೇಕಾಯಿತು. ಸೊ ಇಲ್ಲಿ ಮೆಜಾರಿಟಿ ಆಫ್ 80% ಪೇಷಂಟ್ಸ್ ನಾನು ಇನ್ ಪೇಷಂಟಲ್ಲಿ ನೋಡುವಾಗಲೇ ಎಲ್ಲ ರೆಸ್ಪಿರೇಟರಿ ಡಿಸೀಸ್ಗೆ ಸಂಬಂಧಪಟ್ಟಿದ್ದು ಇರುತ್ತವೆ. ಮತ್ತು ಇನ್ ಪೇಷಂಟ್ ಆಗಿ ನಾವು ನೋಡೋ ಪೇಷಂಟ್ಸ್ಗಳಲ್ಲೂ 60-70% ರೆಸ್ಪಿರೇಟರಿ ರಿಲೇಟೆಡ್ ಇಲ್ನೆಸ್. ಇನ್ನು ಕ್ರಿಟಿಕಲ್ ಕೇರ್ ಸಂಬಂಧಪಟ್ಟ ವೆಂಟಿಲೇಷನ್ನು ಮತ್ತು ನ್ಯೂಮೋನಿಯಾ ಅಕ್ಯೂಟ್ ರೆಸ್ಪಿರೇಟರಿ ಡಿಸ್ಟ್ರೆಸ್ ಸಿಂಡ್ರೋಮ್ಸ್ ಈ ಥರ ಆಗೋದ್ರಿಂದ ಅಲ್ಲಿಯೂ 60-80% ಪೇಷಂಟ್ಸು ರೆಸ್ಪಿರೇಟರಿ ಡಿಸೀಸ್ಗೆ ಸಂಬಂಧಪಟ್ಟಿರೋದ್ರಿಂದ ನಾನು ಈ ಫೀಲ್ಡನ್ನು ಚಾಯ್ಸ್ ಮಾಡ್ಕೊಂಡು ಬೇಕಾದ್ರೆ ದ ಸ್ಪೆಷಲೈಸೇಷನ್ ಇತ್ತು, ನೀಡ್ ಫಾರ್ ದಿ ಅವರ್ ಇತ್ತು, ಮತ್ತು ಈ ಥರ ನಮ್ಮ ಇಂಡಿಯನ್ ಅಂತ ಬ್ಯಾಕ್ವರ್ಡ್ ಸೆಟಪ್ಗೆ ಈ ಆಗ 2010-2007 ಟೈಮಲ್ಲೇ ಇದು ಇನಿಷಿಯಲ್ ಸ್ಟೇಜಲ್ಲೇ ಬೇಕಾಗಿದ್ದ ಒಂದು ಬ್ರ್ಯಾಂಚ್ ಇತ್ತು. ಸೊ ಆ ಟೈಮಲ್ಲೇ ಒಂದ್ MD ಸೀಟ್ ಇತ್ತು ಅವಾಗ, ರೆಕಗ್ನೈಸ್ ಸೀಟ್ ಇನ್ ಕರ್ನಾಟಕ. ಸೊ ಅದೊಂದು ಪ್ರಿಫರೆನ್ಸ್ ನೋಡಿ ಇದನ್ನು ನಾನು ಆಯ್ಕೆ ಮಾಡ್ಕೋಬೇಕಾಯ್ತು.
2: ತುಂಬಾ ಸಂತೋಷ. ಜೀವ ಮತ್ತು ಸಾವಿನ ನಡುವೆ ಅಲ್ಲಿ ನೀವು ಅತ್ಯಂತ ಉಪಯೋಗಕಾರಿ ಆಗ್ತೀರಿ ವೈದ್ಯರಾಗಿ. ಡಾಕ್ಟ್ರೇ, ಈಗ ಉಸಿರಾಟದ ತೊಂದರೆ ಇರುವ ರೋಗಿಗಳನ್ನು ನೀವು ಹೇಗೆ ಪರೀಕ್ಷಿಸಿ?
1: ಒಂದು ದೀರ್ಘಕಾಲದ ಕೆಮ್ಮು, ಕಫ, ಜ್ವರ, ಉಸಿರಾಟದ ಸಮಸ್ಯೆ ಅಥವಾ ದಮ್ಮು ಅಥವಾ ಉಸಿರುಗಟ್ಟುವಿಕೆ, ಎದೆನೋವು, ತೂಕ ಕಡಿಮೆ ಆಗುವುದು, ಮತ್ತು ಕಫದಲ್ಲಿ ರಕ್ತ ಬರೋದು, ಈ ಥರ ಸಮಸ್ಯೆಗಳಿಂದ ಈ ಥರ ತೊಂದರೆಗಳಿಂದ ಅವ್ರು ನಮ್ಮನ್ನು ಕಾಣುತ್ತಾರೆ. ವಿ ಹ್ಯಾವ್ ಟು ಇವ್ಯಾಲ್ಯುವೇಟ್ ವೇರ್ ದಿಸ್ ಸಿಸ್ಟಮ್ ಬಿಲಾಂಗ್ಸ್ ಟು ವಿಚ್ ಡಿಸೀಸ್ ಅಂತ ನಾವು ಅದನ್ನು ಪ್ರಾಪರಾಗಿ ಇನ್ವೆಸ್ಟಿಗೇಟ್ ಮಾಡಿ ಇವ್ಯಾಲ್ಯುವೇಟ್ ಮಾಡಿ ಇದು ಯಾವ ರೋಗ, ಇದರಲ್ಲೇ ಇನ್ಫೆಕ್ಟಿವ್ ನಾನ್ ಇನ್ಫೆಕ್ಟಿವ್ ಅಂತ ಇರುತ್ತೆ. ಇನ್ಫೆಕ್ಟಿವಲ್ಲಿ ಸಾಮಾನ್ಯವಾಗಿ ನಿಮೋನಿಯಾ, ವೈರಲ್ ಬ್ಯಾಕ್ಟೀರಿಯಲ್ ಫಂಗಲ್ ನಿಮೋನಿಯಾ ಇರುತ್ತೆ. ಮೈಕೋಬ್ಯಾಕ್ಟೀರಿಯಲಲ್ಲಿ TB ಇರುತ್ತೆ. ಮತ್ತು ನಾನ್ ಇನ್ಫೆಕ್ಟಿವಲ್ಲಿ ಅಸ್ತಮಾ, COPD, ಇಂಟ್ರಸ್ಟಿಷಲ್ ಲಂಗ್ ಡಿಸೀಸ್ ಈ ಥರ ಇರುತ್ತೆ. ಸೊ ಮೊದಲೇ ನಾವು ಇದು ಇನ್ಫೆಕ್ಟಿವಾ ನಾನ್ ಇನ್ಫೆಕ್ಟಿವ್ ಅಂತ ಕ್ಲಾಸಿಫೈ ಮಾಡಿ ಆ ರೋಗಕ್ಕೆ ತಕ್ಕಂಗೆ ಆ ಪೇಷಂಟ್ಗೆ ಚಿಕಿತ್ಸೆಯನ್ನು ಕೊಡ್ತೀವಿ.
2: ಕೊಡ್ತೀರಾ ಡಾಕ್ಟ್ರೇ? ಇಲ್ಲಿ ಅಸ್ತಮಾ ಮತ್ತು COPD ನಡುವಿನ ಸಣ್ಣ ವ್ಯತ್ಯಾಸವೇನಿದೆ ಅಂತ?
1: ಇದು ವೆರಿ ಇಂಪಾರ್ಟೆಂಟ್ ಕ್ವೆಶನ್. ಎರಡು ಒಂದು ಎರಡರಲ್ಲಿ ಏನಿರುತ್ತೆ, ಕೆಮ್ಮು ದಮ್ಮು ಉಸಿರಾಟಕ್ಕೆ ತೊಂದರೆ. ಅಸ್ತಮಾ ಅಂದರೆ ಇದು ಹೆಟ್ರೋಜಿನಿಯಸ್ ಲಂಗ್ ಕಂಡೀಷನ್ ಕ್ಯಾರೆಕ್ಟರೈಸ್ಡ್ ಬೈ ವೇರಿಯಬಲ್ ರೆಸ್ಪಿರೇಟರಿ ಸಿಂಪ್ಟಮ್ಸ್ ಅಂದರೆ ಆವಾಗಾವಾಗ ಕಾಣಿಸ್ಕೋ ಉಸಿರಾಟ ತೊಂದರೆ, ಎದೆ ಬಿಗಿತ, ಉಸಿರಾಡುವಾಗ ವೀಸಿಂಗ್ ಅಂತೀವಿ ಶಬ್ದ ಬರುವುದು, ಮತ್ತು ಕೆಮ್ಮು, ಇದು ಅಸ್ತಮಾಗೆ ಸಂಬಂಧಪಟ್ಟಿದ್ದು. ಅಸ್ತಮಾ ಚೈಲ್ಡ್ಹುಡ್ ಅಸ್ತಮಾ, ಅಡೋಲಸೆಂಟ್ ಅಸ್ತಮಾ ಮತ್ತು ಅಡಲ್ಟ್ ಅಸ್ತಮಾ ಕ್ಲಾಸಿಫೈ ಮಾಡ್ತೀವಿ. COPD ಕ್ರಾನಿಕ್ ಅಬ್ಸ್ಟ್ರಕ್ಟಿವ್ ಪಲ್ಮರಿ ಡಿಸೀಸ್ ಅಂದರೆ ಪೇಷಂಟು ಕಂಟಿನ್ಯೂಸ್ ಆಗಿ ಕೆಮ್ಮು, ಕಫ, ದಮ್ಮು ಮತ್ತು ಅದಕ್ಕೆ ಸಂಬಂಧಪಟ್ಟಿದ ತೊಂದರೆಗಳಿಂದ ಬಳಲುತ್ತಿರ್ತಾನೆ, ಕಂಟಿನ್ಯೂಸ್ ಆಗಿ ಬಳಲುತ್ತಿರ್ತಾನೆ. ಸೊ ಇದು 4th or 5th ಡೆಕೆಡ್ ಡಿಸೀಸ್ ಅಂದರೆ 40 ಆದಮೇಲೆ ಅಥವಾ 50 ಆದಮೇಲೆ ಕಾಣಿಸ್ಕೊ. ಮತ್ತು ಸಾಮಾನ್ಯವಾಗಿ ಇದಕ್ಕೆ ಕಾರಣ ಅಂದರೆ ಸ್ಮೋಕಿಂಗ್, ಟೊಬ್ಯಾಕೋ ಸ್ಮೋಕಿಂಗ್ ಮೇನ್ ಕಾರಣ, ಎನ್ವೈರನ್ಮೆಂಟಲ್ ಪೊಲ್ಯೂಷನ್ಸ್ ಆ್ಯಂಡ್ ಅದರ್ ರೀಸನ್ ಇರುತ್ತೆ.
2: ಡಾಕ್ಟ್ರೇ, ಈಗ ಕ್ಷಯ ರೋಗ TB ಜನರು ತಿಳಿದುಕೊಳ್ಬೇಕಾದ್ರೆ ಅಲ್ಲಿ ಮುಖ್ಯ ವಿಷಯಗಳು ಯಾವುವು ಅಂತ?
1: ಟಿಬಿ ಒಂದು ಏಜ್ ಓಲ್ಡ್ ಡಿಸೀಸ್. ಸಿನ್ಸ್ ಏನ್ಸಿಯಂಟ್ ಟೈಮ್ ಪೀಪಲ್ ಆರ್ ಸಫರಿಂಗ್ ವಿತ್ ಟಿಬಿ. ಮೊದಲಿನಕ್ಕಿಂತ ಈಗ ಟಿಬಿಗೆ ಚೆನ್ನಾಗಿ ಮತ್ತು ಟ್ರೀಟ್ಮೆಂಟ್ ಅವೈಲೇಬಲ್ ಇದೆ, ಮತ್ತು ರ್ಯಾಪಿಡ್ ಡಯಾಗ್ನೋಸ್ ಟೆಕ್ನಿಕ್ಸ್ ಇದೆ. ಸಾಮಾನ್ಯವಾಗಿ ಪೇಷಂಟ್ ವಿತ್ ಟ್ಯೂಬರ್ಕ್ಲೋಸಿಸ್ ಅವರ ಕ್ಷಯ ರೋಗ ಪೇಷಂಟು ದೀರ್ಘಕಾಲದ ಕೆಮ್ಮು, ಕಫ, ಕಫದಲ್ಲಿ ರಕ್ತ, ಇವನಿಂಗ್ ರೈಸ್ ಆಫ್ ಟೆಂಪರೇಚರ್, ಮತ್ತು ಲಾಸ್ ಆಫ್ ಅಪೆಟೈಟ್, ಲಾಸ್ ಆಫ್ ವೆಯ್ಟ್ನಿಂದ ಬರಳುತ್ತಿರ್ತಾನೆ. ಸೊ ಅದನ್ನು ಒಂದು ಮೈಕ್ರೋಸ್ಕೋಪಿಕ್ ಟೆಸ್ಟ್ ಮಾಡಿ, ಸ್ಮಿಯರ್ ಫಾರ್ ಎಫ್ ಬಿ ಸ್ಟೇನ್ ಮಾಡಿ ಅಥವಾ ಎಕ್ಸ್ರೇ ಮಾಡಿ, ಬ್ಲಡ್ ಟೆಸ್ಟ್ಗಳನ್ನು ಮಾಡಿ ಅದನ್ನು ಕನ್ಫರ್ಮ್ ಮಾಡಿ, ಅದಕ್ಕೆ ಈಗ ಸಿಂಪಲ್ ಆಗಿ ವಿಚ್ ಇಸ್ ಫ್ರೀಲಿ ಅವೈಲೇಬಲ್ ಟ್ರೀಟ್ಮೆಂಟ್ ಅಕಾರ್ಡಿಂಗ್ ಟು ಗೌರ್ಮೆಂಟ್ ಸೆಟಪ್ಸ್ ಅಂಡರ್ ನ್ಯಾಷನಲ್ ಟಿಬಿ ಎಲಿಮಿನೇಷನ್ ಪ್ರೋಗ್ರಾಮ್ ಅಡಿ ಉಚಿತ ಟ್ರೀಟ್ಮೆಂಟ್ ಮತ್ತು ಮೊನಿಟರಿ ಬೆನಿಫಿಟ್ ಟು ದ ಪೂರ್ ಆ್ಯಂಡ್ ನೀಡಿ ಪೇಷಂಟ್ಸ್ಗೆ, ಪ್ಲಸ್ ಈವನ್ ನ್ಯೂಟ್ರಿಷನಲ್ ಬೆನಿಫಿಟ್ ಟು ಪೂರ್ ಆ್ಯಂಡ್ ನೀಡಿ ಪೇಷಂಟ್ಸ್ಗೆ ಲಭ್ಯವಿದೆ. ಪೇಷಂಟು 6 months ಟ್ರೀಟ್ಮೆಂಟ್ ತೊಗೊಂಡಿರೋದ್ರಿಂದ ನಿಯರ್ಲಿ 99% ಕ್ಯೂರ್ ರೇಟ್ ಈ ಸದ್ಯದಲ್ಲಿ ನಾವು ಕೊಡ್ತಾ ಇದೀವಿ ಪೇಷಂಟ್ಸ್ಗೆ.
0: ಡಾಕ್ಟ್ರೆ
2: ನೋಡಿ, ಇದು ಟಿಬಿ ಮುಕ್ತ ಭಾರತ ಮಾಡ್ತಾ ಇದ್ದೀರಾ, ಇದು ಎಷ್ಟರ ಮಟ್ಟಿಗೆ ನಾವು ಯಶಸ್ವಿ ಆಗಿದ್ದೀರಾ ಅಂತ?
1: ಟಿಬಿ ಎಲಿಮಿನೇಷನ್ ಪ್ರೋಗ್ರಾಮ್ ಇದೀಗ ನಾವು ಟಿಬಿ ಬಗ್ಗೆ ಮಾತಾಡಬೇಕಂದ್ರೆ ಇಟ್ಸ್ ಅ ಕಮಿಟ್ಮೆಂಟ್, ಇಟ್ಸ್ ನಾಟ್ ಓನ್ಲಿ ಇಂಡಿವಿಜುವಲ್ ಕಮಿಟ್ಮೆಂಟ್, ಇದು ಸ್ಟೇಟ್ ಕಮಿಟ್ಮೆಂಟ್ ಅಂದರೆ ಗೌರ್ಮೆಂಟ್ ಕಮಿಟ್ಮೆಂಟು, ಎನ್ ಜಿ ಒಸ್ ಕಮಿಟ್ಮೆಂಟು, ಹೆಲ್ತ್ ಕೇರ್ ಪ್ರೊವೈಡರ್ಸ್ ಕಮಿಟ್ಮೆಂಟು, ಮತ್ತು ಇವನ್ ರೋಗಿನೂ ಮತ್ತು ಅವ್ರ ಮನೆಯವರ ಕಮಿಟ್ಮೆಂಟಿಂದ ಇದು ನಾವು ಸಾಧ್ಯ ಆಗುತ್ತೆ. ಅವಾಗೆ ನಾವು ಟಿಬಿ ಮುಕ್ತ ಭಾರತ ಮಾಡ್ತೀವಿ. ಸೊ ಈಗ ನಾವು ಹಿಸ್ಟ್ರಿಯನ್ನು ನೋಡೋದಾಗಿ, ಟ್ಯೂಬರ್ಕ್ಲೋಸಿಸ್ ಮತ್ತು ಟ್ರೀಟ್ಮೆಂಟ್ ರಿಲೇಟೆಡ್ ಹಿಸ್ಟ್ರಿಯನ್ನು ನೋಡೋದಾಗಿ, ನಾವು ಇದನ್ನು ಪ್ರೀ ಪ್ರೋಗ್ರಾಮಿಕ್ ಎರ ಆ್ಯಂಡ್ ಪ್ರೋಗ್ರಾಮಿಕ್ ಎರ ಸ್ಟೇಜ್ ಅಂತ ತಗೋತೀವಿ. ಸೊ ಈಗ 1906 ಇಂಡಿಯಾನಲ್ಲಿ ಫಸ್ಟ್ ಟೈಮಲ್ಲಿ ರಾಜಸ್ಥಾನದಲ್ಲಿ ಒಂದು ಸ್ಯಾನಿಟೋರಿಯಂ ಅಂತ ಒಂದು ಸ್ಥಾಪಿಸಿ ಎಲ್ಲ ಪೇಷಂಟ್ಸ್ಗಳಿಗೆ ಅಲ್ಲಿ ಊಟದ ವ್ಯವಸ್ಥೆ, ನ್ಯಾಚುರಲ್ ಸನ್ಲೈಟ್ ವ್ಯವಸ್ಥೆ ಸೇರಿಸಿ ಎಲ್ಲ ಟಿಬಿ ಪೇಷಂಟ್ಸ್ನ ಒಂದು ಡೆಸಿಗ್ನೇಟೆಡ್ ಪ್ಲೇಸ್ ಸ್ಯಾನಿಟೋರಿಯಂ ಥರ ಮಾಡಿ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡೋಕೆ ನೋಡಿದ್ದು 1906 ಮೊದಲ ಬಾರಿ ರಾಜಸ್ಥಾನದಲ್ಲಿ. ಇನ್ ಪ್ರೋಗ್ರಾಮಿಕ್ ಎರ ಅಂತ ಬಂದರೆ 1961 ನಂತರ. ಸೊ ಯಾವಾಗ ಪೋಸ್ಟ್ ಇಂಡಿಪೆಂಡೆನ್ಸ್ ಹೆಲ್ತ್ ಡಿಪಾರ್ಟ್ಮೆಂಟ್ ಸೆಟ್ಲ್ ಆಗಿ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಡೆವಲಪ್ ಆದಮೇಲೆ 1961 ಫಸ್ಟ್ ಟೈಮು ಟಿಬಿ ಕಂಟ್ರೋಲ್ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡ್ತೀವಿ, ಗೌರ್ಮೆಂಟ್ ಆಫ್ ಇಂಡಿಯಾ ಬೈ ಗೌರ್ಮೆಂಟ್ ಆಫ್ ಇಂಡಿಯಾ. ಅಂಡ್ ಟಿಬಿ ಕಂಟ್ರೋಲ್ ಪ್ರೋಗ್ರಾಮ್, ಮಾಸ್ ರೇಡಿಯೋಗ್ರಫಿ, ಮಾಸ್ ಟ್ರೀಟ್ಮೆಂಟು, ಮಿನಿಯೇಚರ್ ರೇಡಿಯೋಗ್ರಫಿ ಅಂತೇಳಿ ಟ್ರೀಟ್ಮೆಂಟ್ ಸ್ಟಾರ್ಟ್. ಇನ್ನು 1996 ಅದೇ ಪ್ರೋಗ್ರಾಮ್ ಟಿಬಿ ಕಂಟ್ರೋಲ್ ಪ್ರೋಗ್ರಾಮ್ನ ರಿವೈಸ್ಡ್ ಮಾಡಿ ಏನು ಗೇನ್ ಆಯಿತು, ಏನು ಡಿಸ್ಅಡ್ವಾಂಟೇಜಸ್ ಇತ್ತು, ಏನು ಅಡ್ವಾಂಟೇಜಸ್ ಇತ್ತು, ಏನು ಅಪ್ಡೇಷನ್ ಬೇಕು, ಏನು ಫಾರ್ವರ್ಡ್ ಆಗಿ ಮಾಡಬೇಕಿತ್ತು ಅಂತ ಮಾಡಿ 1997 ರಿವೈಸ್ಡ್ ನ್ಯಾಷನಲ್ ಕಂಟ್ರೋಲ್ ಪ್ರೋಗ್ರಾಮ್ ಅಂತ ಸ್ಟಾರ್ಟ್ ಮಾಡಿದರು. ಸೊ ಅದು ಆದ ನಂತರ ನಾವು ಯಾವಾಗ ಪೇಷಂಟ್ನ ಫಸ್ಟ್ ಲೈನ್ ಡ್ರಗ್ಸ್, ಮೊದಲು ಹೆಪಾಸಿಡಾಗಿ ಟ್ರೀಟ್ಮೆಂಟ್ ಇತ್ತು, ಒನ್ಸ್ ಇದು ಪ್ರೋಗ್ರಾಮೆಟಿಕ್ ಪ್ರೋಟೋಕಾಲಲ್ಲೇ ಮಲ್ಟಿಪಲ್ ಡ್ರಗ್ಸ್ನಿಂದ ಇಂಟೆನ್ಸಿವ್ ಫೇಸ್, ಕಂಟಿನ್ಯೂಸ್ ಫೇಸ್ ಆಗಿ ಟ್ರೀಟ್ಮೆಂಟ್ ಮಾಡ್ತಿರೋದೇ, ಮತ್ತು ಇವ್ಯಾಲ್ಯುವೇಷನ್ ಫಾರ್ ರೆಸಿಸ್ಟೆನ್ಸ್ ಆರ್ ಸೆನ್ಸಿಟಿವಿಟಿ ಟು ದಿ ಗಿವನ್ ಡ್ರಗ್ಸ್ ಅದು ಟೆಸ್ಟ್ ಮಾಡಿದಾಗ ಡ್ರಗ್ ರೆಸಿಸ್ಟೆನ್ಸ್ ಪ್ಯಾಟರ್ನ್ ಬರ್ತಾ ಇತ್ತು. ಅವಾಗ ಅದಕ್ಕೆ ಡ್ರಗ್ ರೆಸಿಸ್ಟೆಂಟ್ ಟಿಬಿ ಆರ್ MDR TB ಅಂತ ಮಾಡಿದ್ವಿ. ಸೊ ಅದನ್ನು ನಾವು ಅಕಾರ್ಡಿಂಗ್ ಟು WHO ಗೈಡೆನ್ಸ್, ಗೌರ್ಮೆಂಟ್ ಆಫ್ ಇಂಡಿಯಾ ಆ್ಯಂಡ್ 2006 ಡಾಟ್ಸ್ ಪ್ಲಸ್ ಅಂತ ಸಪ್ರೇಟ್ ಆಗಿ ಡ್ರಗ್ ರೆಸಿಸ್ಟೆಂಟ್ ಟಿಬಿಗೆ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಿದ್ವಿ. ಈಗ 2021 ಮತ್ತೆ ಅದೇ ಸೇಮ್ ಪ್ರೋಗ್ರಾಮನ್ನು ನ್ಯಾಷನಲ್ ಟಿಬಿ ಎಲಿಮಿನೇಷನ್ ಪ್ರೋಗ್ರಾಮ್ ಬ್ರ್ಯಾಂಡ್ ನೇಮಿಂದ ಮಾಡ್ತಿದ್ದಾರೆ. ಇಲ್ಲಿ ಪೇಷಂಟ್ಗೆ ಬೇಕಾದ ಇವ್ಯಾಲ್ಯುವೇಷನ್ ಡಯಾಗ್ನೋಸ್ಟಿಕ್ ಸಪೋರ್ಟ್ ಫ್ರೀಯಾಗಿ ಕೊಡ್ತಾರೆ, ಟ್ರೀಟ್ಮೆಂಟ್ ಸಪೋರ್ಟ್ ಫ್ರೀಯಾಗಿ ಕೊಡ್ತಾರೆ, ನ್ಯೂಟ್ರಿಷನಲ್ ಬೆನಿಫಿಟ್ಸ್ ಕೊಡ್ತಾರೆ, ಈವನ್ ಟ್ರಾವೆಲ್ ಕನ್ವೀನಿಯನ್ಸು ಕೊಟ್ಟು ಪೇಷಂಟ್ಗೆ ಕ್ಯೂರ್ ರೇಟ್ 100% ನಿಯರ್ಲಿ 100% ರೀಚ್ ಆಗುವಂಗೆ ಎಲ್ಲರೂ ಗೌರ್ಮೆಂಟ್ ಆಫ್ ಇಂಡಿಯಾ, ಗೌರ್ಮೆಂಟ್ ಆಫ್ ಕರ್ನಾಟಕ, ಆಲ್ NGOs, ಈವನ್ WHO ಆ್ಯಂಡ್ ಅದರ್ ಕಾರ್ಪೊರೇಟ್ ಕಂಪ್ನೀಸ್ ಆರ್ ಇನ್ವಾಲ್ಡ್ ಇನ್ ಟಿಬಿ ಹ್ಯಾಸ್ ಟು ಬಿ ಎಲಿಮಿನೇಟೆಡ್ ಫ್ರಮ್ ವರ್ಲ್ಡ್ ಅಂತ ಒಂದು ಕಾಮನ್ ಥೀಮ್ ಅಲ್ಲಿ ವರ್ಕ್ ಮಾಡ್ತಿದ್ದ.
2: ಅಂದ್ರೆ ನಾವು ಭಾರತ ದೇಶದವರು ಕ್ಷಯ ರೋಗ ಮುಕ್ತ ಭಾರತ ದೇಶದತ್ತ
1: ಹೋಗ್ತಾ ಇದೀವಿ. ಸೊ ಬಿಫೋರ್ ದಿಸ್ 2015 ಮೊರ್ಟಾಲಿಟಿ ರೇಟ್ 21 per lakh ಪಾಪ್ಯುಲೇಷನ್ ಇತ್ತು, ಅದು ಕಡಿಮೆ ಆಗ್ತಾ ಬರ್ತಾ ಇದೆ. ಸಕ್ಸಸ್ ರೇಟ್ ನಿಯರ್ಲಿ 96-98% ಬರ್ತದೆ.
2: ಡಾಕ್ಟ್ರೆ ಈಗ ನಾವು ನಿಮೋನಿಯಾ ರೋಗದ ಲಕ್ಷಣ ಮತ್ತು ಇದರ ಚಿಕಿತ್ಸೆ ಬಗ್ಗೆ ನಮಗೆ ತಿಳಿಸಿ.
1: ನಿಮೋನಿಯಾ ಇದೊಂದು ಅಕ್ಯೂಟ್ ರೆಸ್ಪಿರೇಟರಿ ಇಲ್ನೆಸ್. ಸೊ ಪೇಷಂಟ್ ಇಲ್ಲೇ ಆರ್ ಕಂಪೇರ್ ಟು ಟಿಬಿಯಲ್ಲಿ, ಟಿಬಿಯಲ್ಲಿ ತಿಂಗಳಾನುಗಟ್ಟಲೆ ಅಥವಾ ವಾರಾನುಗಟ್ಟಲೆ ರೋಗಿ ಬಳತಿರ್ತಾನೆ. ನಿಮೋನಿಯಲ್ಲಿ ಅಕ್ಯೂಟ್ ಇಲ್ನೆಸ್, ಅಕ್ಯೂಟ್ ಅಂದರೆ 1-2 ದಿನ, 3 ದಿನ ಅಥವಾ 1 ವಾರದೊಳಗೇ ಜ್ವರ, ಕೆಮ್ಮು, ಕಫ, ಉಸಿರಾಟದ ತೊಂದರೆ, ಎದೆ ನೋವು, ಈ ತರ ಸಮಸ್ಯೆಗಳನ್ನು ಬಳಲ್ತಿರ್ತಾನೆ. ಅಕ್ಯೂಟ್ ಇಲ್ನೆಸ್ ಇದು ಒಂದು ವಾರದಲ್ಲೇ ಕಾಣಿಸ್ಕೊಂಡು, ಮತ್ತೆ ಇದು ಸಿವಿಯರಿಟಿ ಇನ್ಕ್ರೀಸ್ ಆದಂಗೆ ಪೇಷಂಟ್ಗೆ ತೊಂದರೆ ಆಗುತ್ತೆ, ಪೇಷಂಟ್ ಕ್ರಿಟಿಕಲಿ ಇಲ್ಲಿ ಆಗಿ ತೊಂದರೆಗಳಾಗುತ್ತೆ.
2: ಇನ್ನು ಧೂಮ್ರಪಾನದಿಂದ ಶ್ವಾಸಕೋಶದ ಮೇಲೆ ಯಾವ ಯಾವ ಪರಿಣಾಮ ಬೀಳ್ತದೆ ಅಂದ್ರೆ, ಸಾಮಾನ್ಯವಾಗಿ ಎಲ್ಲ ಫ್ಯಾಮಿಲಿಗಳು ಧೂಮ್ರಪಾನದಿಂದ ಬಹಳಷ್ಟು ಹಾನಿಗೆ ಒಳಗಾಗ್ತಾ ಇದ್ದಾರೆ.
1: ಧೂಮಪಾನದಿಂದ ಸ್ಮೋಕಿಂಗ್ ಆ್ಯಂಡ್ ಸ್ಮೋಕಿಂಗ್ ರಿಲೇಟೆಡ್ ಟು ರೆಸ್ಪಿರೇಟರಿ ಇಲ್ನೆಸ್ ಅಂದರೆ ಒಂದು ಕ್ರಾನಿಕ್ ಅಬ್ಸ್ಟ್ರಕ್ಟಿವ್ ಪಲ್ಮರಿ ಡಿಸೀಸ್. ಸೊ ಅದು ಪ್ರಿವಿಲೆನ್ಸ್ ಲೇನು ಇನ್ ಇಂಡಿಯಾ ಸೆಟಪಲ್ಲೇ ಪ್ರಿವಿಲೆನ್ಸ್ ರೇಟು 14-16% ಇದೆ ಹೂ ಆರ್ ಅಬೋ ಏಜ್ 40. ಮತ್ತು ಧೂಮಪಾನದಿಂದ ರೆಸ್ಪಿರೇಟರಿ ರಿಲೇಟೆಡ್ ಕ್ಯಾನ್ಸರ್ಸ್ ಅಂತ ಓರಲ್ ಕ್ಯಾನ್ಸರ್ಸ್, ಟ್ರೇಕಿಯಲ್ ಕ್ಯಾನ್ಸರ್, ಬ್ರೊಂಕಿಯಲ್ ಕ್ಯಾನ್ಸರ್ಸ್, ಲಂಗ್ ಕ್ಯಾನ್ಸರ್ಸ್ ಅಂತ ಈ ಥರ ಕ್ಯಾನ್ಸರ್ಸ್ ಆಗ್ತಿದೆ. ಸೊ ಆ್ಯನ್ಯುವಲ್ ಇನ್ಸಿಡೆನ್ಸ್ ಆಫ್ ಕ್ಯಾನ್ಸರ್ಸ್ ರೇಟ್ ಇನ್ ಇಂಡಿಯಾ ಇಸ್ 80,000 ಕೇಸಸ್ ಆ್ಯನ್ಯುವಲಿ ವಿ ಆರ್ ರಿಪೋರ್ಟಿಂಗ್. ಅಮಾಂಗ್ ದೆನ್ 60,000-70,000 ಕೇಸಸ್ ಆರ್ ಆ್ಯನ್ಯುವಲಿ ಡೈಯಿಂಗ್ ಬಿಕಾಸ್ ಆಫ್ ದಿಸ್ ಕ್ಯಾನ್ಸರ್ ಇಲ್ನೆಸ್.
2: ಡಾಕ್ಟ್ರೇ, ತಾವು ಕ್ರಿಟಿಕಲ್ ಕೇರ್ ಡಾಕ್ಟರ್ ಕೂಡ, ICU ಯಾವ ರೀತಿಯ ರೋಗಿಗಳನ್ನು ನೀವು ದಾಖಲಿಸ್ತೀರಿ?
1: ಯಾವುದೇ ಒಂದು ಪೇಷಂಟ್ ಬಂದರೆ ನಾವು ಸಿವಿಯರಿಟಿ ಆಗಿ ನೋಡ್ಕೋಬೇಕಾಗತ್ತೆ. ಸೊ ಅಕಾರ್ಡಿಂಗ್ ಟು ದಿ ಸಿವಿಯರಿಟಿ ಒಂದು ಪೇಷಂಟ್ನ OPD ಬೇಸಸ್ ಆಗಿ ಇವ್ಯಾಲ್ಯೇಷನ್ ಮಾಡಿ ಟ್ರೀಟ್ಮೆಂಟ್ ಮಾಡಬೇಕಾ ಅಥವಾ ಇನ್ ಪೇಷಂಟ್ ಆಗಿ ಅಡ್ಮಿಟ್ ಮಾಡ್ಕೋಬೇಕಾ? ಇನ್ ಪೇಷಂಟ್ ಆಗಿ ಅಡ್ಮಿಟ್ ಮಾಡ್ಕೋಬೇಕಂದ್ರೆ 3 ಕ್ಯಾಟಗರೀಸ್ ಬರುತ್ತೆ. ಒಂದು ಜನರಲ್ ವಾರ್ಡು, ಒಂದು ಹೈ ಡೆಫಿನೇಷನ್ ಯೂನಿಟಿ, ಇನ್ನೊಂದು ಕ್ರಿಟಿಕಲ್ ಕೇರ್ ಏರಿಯಾ. ಜನರಲ್ ವಾರ್ಡ್ ಅಲ್ಲ ಅಂದರೆ ಜಸ್ಟ್ ಹ್ಯಾವಿ ಆಂಟಿಬಯೋಟಿಕ್ಸು, ಕೇರು, ರೆಸ್ಟು, ಹೈಡ್ರೇಷನ್ ಸಂಬಂಧ ಅಡ್ಮಿಟ್ ಮಾಡಿರ್ತೀವಿ. ದೆನ್ ಹೈ ಡಿಪೆಂಡೆನ್ಸಿ ಯೂನಿಟ್ ಅಂದರೆ ಅಲ್ಲೇ ಸ್ವಲ್ಪ ಪ್ಯಾರಾಮೀಟರ್ಸ್ನೆಲ್ಲ ಮಾನಿಟರ್ ಮಾಡಿ ಸ್ವಲ್ಪ ಇಂಟೆನ್ಸಿವ್ ಕೇರ್ ಥೆರಪಿ, ದೆನ್ ಫ್ರೀಕ್ವೆಂಟ್ IV ಆ್ಯಂಟಿಬಯೋಟಿಕ್ಸ್ ಆರ್ ಫ್ರೀಕ್ವೆಂಟ್ ಅದರ್ ಇಂಟರ್ವೆನ್ಷನ್ಸ್ ನೋಡಿ ಮಾಡೋದಿರುತ್ತೆ. ಕ್ರಿಟಿಕಲ್ ಕೇರ್ ಬಂದಾಗೆ, ICU ಅಂತ ಬಂದಾಗೆ ಪೇಷಂಟ್ದು ಲೈಫ್ ಥ್ರೆಟ್ನಿಂಗ್ ಕಂಡೀಷನ್ ಇಲ್ಲಿರ್ತಾರೆ. ಟು ಸಸ್ಟೈನ್ ಇಸ್ ಲೈಫ್ ವಿ ಹ್ಯಾವ್ ಟು ಸಪೋರ್ಟ್ ವಿತ್ ವೆಂಟಿಲೇಟರ್ಸ್ ಆರ್ ಅದರ್ ಕಾರ್ಡಿಯಾಕ್ ಸಪೋರ್ಟ್ಸ್.
2: ಅದನ್ನೇ ನಾನು ಕೇಳ್ಬೇಕಂತಿದ್ದೆ. ವೆಂಟಿಲೇಟರ್ ಅಂದ್ರೆ ಎಲ್ಲರೂ ಭಯ ಪಟ್ಕೊಳ್ತಾರೆ. ವೆಂಟಿಲೇಟರ್ ಅಂದ್ರೆ ಏನು, ಇದು ಯಾವಾಗ ನೀವು ಉಪಯೋಗ ಮಾಡ್ತೀರಿ ಅಂತ ನಮ್ಮ ಕೇಳುಗರಿಗೆ ಹೇಳಬೇಕು.
1: ಸೊ ವೆಂಟಿಲೇಷನ್, ನಾವು ಉಸಿರಾಡ್ತೀರಿ ಅದಕ್ಕೆ ಉಸಿರಾಡ್ತೀವಿ, ಆ ಉಸಿರಾಡೋದಕ್ಕೆ ನಾವು ಸಪೋರ್ಟ್ ಮಾಡೋದಕ್ಕೆ ಎಕ್ಸ್ಟರ್ನಲ್ ರೆಸ್ಪಿರೇಟರ್ಸ್ ಅಂತೀವಿ. ರೆಸ್ಪಿರೇಟರ್ ಸಪೋರ್ಟ್ಸ್ ಅಲ್ಲೇ ನಾವು ಸ್ಟೆಪ್ ವೈಸ್ ಆಗಿ ಮಷಿನರೀಸ್ ಬಂದ್ರೆ ಅದಕ್ಕೆ ವೆಂಟಿಲೇಟರ್ ಅಂತೀವಿ. ಯೂಶುವಲಿ ಪೇಷಂಟ್ಗೆ ಉಸಿರಾಡಕ್ಕೆ ತ್ರಾಸಿದ್ದಲ್ಲೇ ಮೊದಲು ಆಕ್ಸಿಜನ್ ಸಪ್ಲಿಮೆಂಟೇಷನ್ ಮಾಡ್ತೀವಿ. ಅದೇ ಜಸ್ಟ್ ಅದಕ್ಕೆ ಆಕ್ಸಿಜನ್ ಥೆರಪಿ ಅವ್ರ ಇನ್ಹೇಲೇಷನ್ ಥೆರಪಿ ಅಂತೀವಿ. ಅದಕ್ಕಿಂತ ಸ್ವಲ್ಪ ಸೀವಿಯರ್ ಆದರೆ ಪೇಷಂಟ್ಸ್ಗೆ ಅಲಾಂಗ್ ವಿತ್ ಆಕ್ಸಿಜನ್ ಸಪ್ಲೈ ಪ್ರೆಷರ್ ಆಗಿ ಸಪ್ಲೈ ಮಾಡ್ತೀವಿ, ಅದಕ್ಕೆ ನಾನ್ ಇನ್ವೇಸಿವ್ ವೆಂಟಿಲೇಷನ್ ಅಂತೀವಿ. ಪೇಷಂಟ್ಗೆ ಅದು ಮಷೀನು ಆಕ್ಸಿಜನ್ನು ಮತ್ತು ಕಾನ್ಸಂಟ್ರೇಟೆಡ್ ಆಕ್ಸಿಜನ್ನು ಮತ್ತು ರಿಕ್ವೈರ್ಡ್ ಪ್ರೆಷರ್ ಡೆಲಿವರಿ ಮಾಡ್ತಿರ್ತದೆ. ಇನ್ವೇಸಿವ್ ವೆಂಟಿಲೇಷನ್ ಅಂದರೆ ಪೇಷಂಟ್ಗೆ ಇಲ್ಲಿ ನಾವು ಇಂಟ್ಯುಬೇಷನ್ ಅಂತೀವಿ, ಎಂಡೋಟ್ರೇಕಿಯಲ್ ಟ್ಯೂಬನ್ನು ಇನ್ಸರ್ಟ್ ಮಾಡಿ ಅವಾಗ ಪೇಷಂಟ್ನ ಮಷೀನ್ಗೆ ಕನೆಕ್ಟ್ ಮಾಡ್ತೀವಿ. ಯಾವಾಗ ಮಷೀನ್ ಕನೆಕ್ಟ್ ಮಾಡೋದು ಅವಾಗ ಪೇಷಂಟು ಕೃತಕವಾಗಿ ಉಸಿರಾಡುತ್ತೆ. ಆ ಮಷೀನಲ್ಲಿ ಸೆಟ್ ರೇಟ್ ಪ್ರಕಾರ ಉಸಿರಾಟ ಪೇಷಂಟ್ ಹೋಗುತ್ತೆ. ಅದರಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಪ್ಯಾರಾಮೀಟರ್ಸು, ಡಿಫ್ರೆಂಟ್ ಡಿಫ್ರೆಂಟ್ ಮೋಡ್ಸ್ ಇದೆ. ಸೊ ಇಲ್ಲಿ ಪಾರ್ಟ್ಲಿ ಮಷೀನ್ ಈಸ್ ಡೂಯಿಂಗ್ ರೆಸ್ಪಿರೇಟರಿ ಫಂಕ್ಷನ್, ನಾಟ್ ಪೇಷಂಟ್ ಈಸ್ ಡೂಯಿಂಗ್. ಇನ್ ನಾನ್ ಇನ್ವೇಸಿವ್ ವೆಂಟಿಲೇಷನ್ ಪೇಷಂಟ್ ಈಸ್ ಡೂಯಿಂಗ್ ಈಸ್ ಬ್ರೀದಿಂಗ್ ಆರ್ ಹೀ ಈಸ್ ಬ್ರೀದಿಂಗ್ ಈಸ್ ಓನ್ ಮಷೀನ್ ಈಸ್ ಸಪೋರ್ಟಿಂಗ್ ಹಿಮ್. ಇನ್ನೇನು OTU ಇನ್ಹೇಲೇಷನ್ ಆಕ್ಸಿಜನ್ ಸಪ್ಲಿಮೆಂಟರಿ ಆಕ್ಸಿಜನ್ ಕೊಡ್ತಿರ್ಬೇಕಾದ್ರೆ ಪೇಷಂಟ್ನೇ ಉಸಿರಾಡ್ತಿರ್ತಾನೆ, ಜಸ್ಟ್ ಎನ್ರಿಚ್ಡ್ ಆಕ್ಸಿಜನ್ ಕೊಡ್ತಾ ಇರ್ತೀವಿ.
2: ಈಗ ಸೆಪ್ಸಿಸ್ ಅಂದ್ರೆ ಏನು, ಅದು ಎಷ್ಟು ಅಪಾಯಕಾರಿ?
1: ಸೆಪ್ಸಿಸ್ ಇಸ್ ನಥಿಂಗ್ ಬಟ್ ಇನ್ಫೆಕ್ಷನ್. ಸೊ ಏನ್ ಇನ್ಫೆಕ್ಷನ್ ಇದ್ದಾಗ ಅದರ ಪ್ಯಾರಾಮೀಟರ್ಸ್ ಇದೆ. ಇನ್ಫೆಕ್ಷನ್ ವೆನ್ ದ ಟೋಟಲ್ WPC ಕೌಂಟ್ ವಿಚ್ ರೀಚಸ್ ಮೋರ್ ದನ್ 26,000 ಆರ್ 30,000 ಪ್ಲಸ್, ಪೇಷಂಟ್ ಈಸ್ ಹ್ಯಾವಿಂಗ್ ಹೈಪೋಟೆನ್ಷನ್, ಟೆಕಿಕಾರ್ಡಿಯಾ ಆ್ಯಂಡ್ ದೆನ್ ಟೆಕಿಪ್ನಿಯಾ ಅಂತ ಹೇಳಿದ್ರೆ ಅದೊಂದು ಸೆಪ್ಸಿಸ್ ಅಂತೀವಿ. ಅಂದರೆ ಮಲ್ಟಿಪಲ್ ಇನ್ಫೆಕ್ಷನ್, ಇನ್ಫೆಕ್ಷನ್ ವಿತ್ ಮಲ್ಟಿಪಲ್ ಸಿಸ್ಟಮ್ಸ್ ಡಿಸ್ಫಂಕ್ಷನ್.
2: ಹೀಗಾಗಿ ಅದು ತುಂಬಾ ಅಪಾಯಕಾರಿ.
1: ಮಲ್ಟಿಪಲ್ ಆಗಿ ಸೆಪ್ಸಿಸ್ ಅಲ್ಲಿ ಬಂದ್ರೆ ಪೇಷಂಟ್ ನ್ಯೂಮೋನಿಯಾ, ರೆಸ್ಪಿರೇಟರಿ ಇಲ್ನೆಸ್, ಆಮೇಲೆ ಹಂಗೆ ರೀನಲ್ ಇನ್ಫೆಕ್ಷನ್ಸ್, ದೆನ್ ಡಿರೇಂಜ್ಡ್ ರೀನಲ್ ಫಂಕ್ಷನ್, ಡಿರೇಂಜ್ಡ್ ಲಿವರ್ ಫಂಕ್ಷನ್ಸ್, ದೆನ್ ಡಿರೇಂಜ್ಡ್ ನ್ಯೂರಲಾಜಿಕಲ್ ಕಂಡೀಷನ್ಸ್, ಇವನ್ ಡಿರೇಂಜ್ಡ್ ಬ್ರೈನ್ ಫಂಕ್ಷನ್ಸ್, ದೆನ್ ಕೊನೆಗೆ ಡಿರೇಂಜ್ಡ್ ಕಾರ್ಡಿಯಾಕ್ ಫಂಕ್ಷನ್ಸ್, ವಿಚ್ ಆರ್ ಆಲ್ ರಿಲೇಟೆಡ್ ಮಲ್ಟಿ ಸಿಸ್ಟಮ್ ಡಿಸೀಸ್. ವೆನ್ ಇಟ್ ಈಸ್ ಅ ಸೆಪ್ಸಿಸ್, ಇಟ್ಸ್ ಅ ಮಲ್ಟಿ ಸಿಸ್ಟಮ್ ಡಿಸೀಸ್.
2: ಡಾಕ್ಟ್ರೇ, ಈಗ ICU ನಲ್ಲಿ ವೈದ್ಯರಾಗಿ ನೀವು ಎದುರಿಸುವ ದೊಡ್ಡ ಸವಾಲುಗಳು ಯಾವುವು?
1: ನಾವು ಎಲ್ಲಿ ವರ್ಕ್ ಮಾಡ್ತಾ ಇರೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಡೆಸಿಗ್ನೇಟೆಡ್ ಇನ್ಸ್ಟಿಟ್ಯೂಟ್ ಆರ್ ಡೆಸಿಗ್ನೇಟೆಡ್ ಹಾಸ್ಪಿಟಲ್ಸ್ ಅಲ್ಲಿ ಅದರದೇ ಆದ ಪ್ರೊವಿಜನ್ಸ್ ಇರುತ್ತವೆ. ಸೊ ಆ ಪ್ರೊವಿಜನ್ಸ್ ಅಲ್ಲಿ ಫಸ್ಟ್ ಐ ಸಿ ಯು ಅಲ್ಲೇ ಮ್ಯಾಂಡೇಟರಿ ರಿಸ್ಟ್ರಿಕ್ಷನ್ ಇರುತ್ತೆ ಎಂಟ್ರಿಗೆ. ಓನ್ಲಿ ಡ್ಯೂರಿಂಗ್ ವಿಸಿಟಿಂಗ್ ಅವರ್ಸ್ ಅಂಡ್ ವಿಸಿಟಿಂಗ್ ಟೈಮ್ಸ್ ಅಲೌನ್ಸ್ ಇರುತ್ತೆ ಅಟೆಂಡರಿಗೆ. ಸೊ ಆ ಟೈಮಲ್ಲಿ ಫಸ್ಟ್ ನಮಗೆ ಐ ಸಿ ಯು ಅಲ್ಲೇ ಮುಖ್ಯವಾಗಿದ್ದು ಪೇಷಂಟ್, ಹೀಸ್ ಕಂಡೀಷನ್, ಹೀಸ್ ಪ್ರೋಗ್ರೆಸ್, ಹೀಸ್ ಇಂಪ್ರೂವ್ಮೆಂಟ್. ಸೊ ಆ ಕಡೆಗೆ ನಾವು ಜಾಸ್ತಿ ಲಕ್ಷ್ಯ ಕೊಡ್ತೀವಿ. ಹಾಗೆ ನೀವು ಕೇಳಿದಂಗೆ ಅಟೆಂಡರ್ಸು, ಬೈ ಸ್ಟ್ಯಾಂಡರ್ಸ್ ಅವರು ಕಾನ್ಸಿಯಸ್, ಇದು ಬಹಳ ಅಪ್ರಿಹೆನ್ಸಿವ್ ಇರ್ತಾರೆ. ಅವ್ರಿಗೆ ಈಗರ್ ಟು ನೋ ವಾಟ್ ಈಸ್ ಹ್ಯಾಪ್ನಿಂಗ್ ವಿತ್ ದೇರ್ ಪೇಷಂಟ್. ಅವರ್ಲಿ ಬೇಸಿಸ್ ಅಲ್ಲಿ ಮೇಲೆ ಕೇಳೋ ಕ್ವಶನ್ಸ್ ಇರ್ತವೆ. ಅವರಿಗೆ ನಾವು ಕೌನ್ಸಿಲಿಂಗ್ ಸೆಷನ್ಸ್ ಅಂತ ಮಾಡಿ, ಕೌನ್ಸಿಲಿಂಗ್ ಏರಿಯಾ ಅಂತ ಡೆಸಿಗ್ನೇಷನ್ ಮಾಡಿ ಅಲ್ಲಿ ಹೋಗಿ ಅವರಿಗೆ ನಾವು ಆ ಪೇಷಂಟ್ದು ಕಂಡೀಷನ್, ರೋಗ ಪ್ರೋಗ್ರೆಷನ್, ಡೈಲಿ ರಿಪೋರ್ಟ್ಸ್, ಈವ್ನಿಂಗ್ ರಿಪೋರ್ಟ್ಸ್, ಆಫ್ಟರ್ನೂನ್ ರಿಪೋರ್ಟ್ಸ್ ಅಂತ ಹೇಳಿ ಕೊಟ್ಕೊಂಡು, ಅಥವಾ ಆಫ್ಟರ್ನೂನ್ ಪ್ರೋಗ್ರೆಷನ್, ಈವ್ನಿಂಗ್ ಪ್ರೋಗ್ರೆಷನ್, ಓವರ್ ನೈಟ್ ಪ್ರೋಗ್ರೆಷನ್, ಅವ್ರ ಓವರ್ ನೈಟ್ ಅಡ್ವರ್ಸ್ ಇವೆಂಟ್ಸ್ ಅಂತೆಲ್ಲ ಎಕ್ಸ್ಪ್ಲೇನ್ ಮಾಡಿ ಅವರಿಗೆ ಮೊದಲು ಅವರ್ಲಿ ಬೇಸಿಸ್, ಆರ್ ಡೇ ಬೇಸಿಸ್, ಆರ್ ನೈಟ್ ನೈಟ್ ಅಂಡ್ ಡೇ ಬೇಸಿಸ್ ಆಗಿ ನಾವು ಬ್ರೀಫ್ ಮಾಡಬೇಕಾಗತ್ತೆ. ಯಾಕಂದ್ರೆ ಪೇಷಂಟ್ಸ್ ಕಂಡೀಷನ್ ಕ್ರಿಟಿಕಲ್ ಇರೋದ್ರೆ ಎನಿ ಟೈಮ್ ಎನಿಥಿಂಗ್ ಮೇ ಗೋ ರಾಂಗ್.
2: ಹೌದು.
1: ಸೊ ವಿ ಹ್ಯಾವ್ ಟು ಟೇಕ್ ಕಾನ್ಫಿಡೆನ್ಸ್ ಆಫ್ ಪೇಷಂಟ್ ಫಸ್ಟ್, ದೆನ್ ಬೈ ಸ್ಟ್ಯಾಂಡರ್ಸ್ ಅಂಡ್ ರಿಲೇಟಿವ್ಸ್. ಇದೆಲ್ಲ ಲಾಜಿಸ್ಟಿಕ್ ಆಗಿ ನಾವು ಮ್ಯಾನೇಜ್ ಮಾಡಬೇಕಾಗ್ತದೆ. ಐ ಸಿ ಯು ಅಲ್ಲಿ ಕೆಲಸ ಮಾಡೋ ಟೈಮಲ್ಲಿ ಮೊದಲು ನಮ್ಗೆ ಇಂಪಾರ್ಟೆಂಟು ಪೇಷಂಟ್, ಪೇಷಂಟ್ ಕಂಡೀಷನ್, ಪೇಷಂಟ್ ಪ್ಯಾರಾಮೀಟರ್ಸ್, ನಾವು ಕೊಡ್ತಿರೋದ ಟ್ರೀಟ್ಮೆಂಟು, ಚಿಕಿತ್ಸೆ, ಆ ಚಿಕಿತ್ಸೆಗೆ ಪೇಷಂಟು ಹೇಗೆ ರೆಸ್ಪಾಂಡ್ ಮಾಡ್ತಿರೋದು ಬಹಳ ಮುಖ್ಯ ಆಗಿರುತ್ತೆ. ಇನ್ನು ಹೊರಗಡೆ ಬಂದರೆ ಪೇಷಂಟ್ ರಿಲೇಟಿವ್, ಪೇಷಂಟ್ಸ್ಗೆ ಸಂಬಂಧಪಟ್ಟವರು, ಪೇಷಂಟ್ ಜೊತೆ ಇದ್ದವ್ರದ್ದು ಭಾಳ ಆಂಗ್ಸೈಟಿ ಇರುತ್ತೆ, ಮತ್ತು ಗಾಬರಿ ಇರುತ್ತೆ. ಅದನ್ನು ನಾವು ಅವರಿಗೆ ಇರೋ ಸಿಚುವೇಶನ್ನು, ನೈಜ ಸಿಚುವೇಶನ್ನನ್ನು ಆ ಟೈಮಿಗೆ ಕಾಲಕ್ಕೆ ತಕ್ಕಂಗೆ ಈವೆಂಟ್ ತಕ್ಕಂಗೆ ನಾವು ಎಕ್ಸ್ಪ್ಲೇನ್ ಮಾಡಿದ್ರೆ ಅವರು ಅದನ್ನು ಎಕ್ಸೆಪ್ಟ್ ಮಾಡ್ಕೊತಾರೆ. ಎಕ್ಸೆಪ್ಟೆನ್ಸ್ ಇಸ್ ವೆರಿ ಇಂಪಾರ್ಟೆಂಟ್. ನಾವು ಯಾವ ಸ್ಥಿತಿಯಲ್ಲಿದ್ದೀವಿ ಆ ಸ್ಥಿತಿ ಬಗ್ಗೆ ಅರಿವು ಬಹಳ ಇಂಪಾರ್ಟೆಂಟ್. ಆ ಸ್ಥಿತಿ ಬಗ್ಗೆ ನಾವು ಏನ್ ಮಾಡ್ತಾ ಇದೀವಿ ಅನ್ನೋದು ಇಂಪಾರ್ಟೆಂಟ್. ಕರೆಕ್ಟಿವ್ ಮೇಜರ್ಸ್ ನಾವು ಕರೆಕ್ಟ್ ಆಗಿ ತಗೋತಾ ಇದೀವಲ್ಲ, ಟೈಮ್ಲಿ ಕೋಆರ್ಡಿನೇಷನ್ ಆಗ್ತಾ ಇದೆಯಲ್ಲ ಅನ್ನೋದು, ಈ ತರ ನೋಡೋದು ಬಹಳ ಇಂಪಾರ್ಟೆಂಟ್.
2: ಆಗ್ತದೆ ಮಳೆಗಾಲದಲ್ಲಿ, ಈಗ ಮಳೆಗಾಲ ಪ್ರಾರಂಭ ಆಗಿಬಿಟ್ಟಿದೆ, ಹೆಚ್ಚಾಗುವ ಶ್ವಾಸಕೋಶದ ಕಾಯಿಲೆಗಳು ಹೇಗೆ ರಕ್ಷಣೆ ಅವರು ಮಾಡ್ಕೋಬೇಕು ಅನ್ನೋದನ್ನು.
1: ಯೂಶ್ವಲಿ ಮಳೆಗಾಲ ಸ್ಟಾರ್ಟ್ ಆಗ್ತಿದ್ದಂಗಾರೆ ಇದು ರೆಸ್ಪಿರೇಟರಿ ಇಲ್ನೆಸ್ಗಳು ಬಹಳ ಕಾಮನ್. ಕೆಮ್ಮು, ಶೀತ, ನೆಗಡಿ, ಇದು ಯಾರು ಸಣ್ಣ ಮಗುನಿಂದ ಹಿಡ್ಕೊಂಡು ವಯಸ್ಸಾದವ್ರಿಗೂ ಕಾಮನ್. ಇದ್ರ ಜೊತೆ ಪೇಷಂಟ್ಸ್ ಆಲ್ರೆಡಿ ಕ್ರಾನಿಕ್ ರೆಸ್ಪಿರೇಟರಿ ಇಲ್ನೆಸ್, ಈಗ ಸಿ ಒ ಪಿ ಡಿ, ಆಸ್ತಮಾ, ಬ್ರೊಂಕಿಯಾಕ್ಟೈಸಿಸ್, ಈ ತರ ಇರೋ ಪೇಷಂಟ್ಸ್ಗಳು ಎಕ್ಸಾಜರ್ಬೇಷನ್ ಆಗುತ್ತೆ, ಅಂದ್ರೆ ಡಿಸೀಸ್ ಕಂಟ್ರೋಲ್ ತಪ್ಪುತ್ತೆ. ಈ ತರ ಇರೋದ್ರಿಂದ ಮಳೆಗಾಲದಲ್ಲಿ ಫಸ್ಟ್ ಹೈಡ್ರೇಷನ್ ಮೇಂಟೈನ್ ಮಾಡಬೇಕು, ಪ್ರಾಪರ್ ನ್ಯೂಟ್ರಿಷನ್ ಇರಬೇಕು, ಬಿಸಿ ಊಟ ಇರಬೇಕು, ಚಂಕ್ ಫುಡ್ಸ್ ಅವಾಯ್ಡ್ ಮಾಡಬೇಕು. ಈಗ ತುಂಬ ಖಾರ ತಗೋದು, ತುಂಬ ಫ್ರೈಡ್ ಐಟಮ್ಸ್ ತಿನ್ನೋದು, ಆ ತರ ಅವಾಯ್ಡ್ ಮಾಡ್ಕೋಬೇಕು. ಮತ್ತೆ ನಮ್ದು ಏನಾದ್ರು ಪ್ರೀ ಎಕ್ಸಿಸ್ಟಿಂಗ್ ಇಲ್ನೆಸ್ ಇದೆ ಅದಕ್ಕೆ ಸೂಕ್ತವಾದ ಚಿಕಿತ್ಸೆ ಕಂಟಿನ್ಯೂ ಇಟ್ಕೊಂಡಿರುತ್ತೆ. ವಿ ಹ್ಯಾವ್ ಟು ಟೇಕ್ ಪ್ರಾಪರ್ಲಿ ಅವರ್ ಮೆಡಿಕೇಶನ್ಸ್, ಪ್ರಾಪರ್ಲಿ ವಿ ಹ್ಯಾವ್ ಟು ಫಾಲೋ ಅಪ್ ವಿತ್ ಟ್ರೀಟಿಂಗ್ ಡಾಕ್ಟರ್.
2: ಸರಿ ಡಾಕ್ಟರ್, ಈಗ ಉಸಿರಾಟದ ತೊಂದರೆ ಕಂಡು ಬಂದಾಗ ಯಾವ ವೈದ್ಯರನ್ನು ಸಂಪರ್ಕಿಸಬೇಕು ಅಂತ ನೀವು ಸಾಮಾನ್ಯವಾಗಿ ನಮ್ಮ ಕೇಳುಗರಿಗೆ ತಿಳಿಸ್ತೀರಿ?
1: ಸೊ ಇದ್ರ ಸಂಬಂಧ ಇವೆ ಬಹಳ ಚೆನ್ನಾಗಿ ಕೇಳಿದಿರಿ ನೀವು. ಸೊ ಎಲ್ಲರೂ ಟ್ರೀಟ್ ಮಾಡಬೇಕು. ಇದೇನು ಒಬ್ರು ನಾವು ಉಸಿರಾಟದ ತೊಂದರೆ ಆದರೆ ಸ್ಪೆಷಲಿಸ್ಟ್ಗೆ ಹೋಗ್ಬೇಕಂತ,
2: ಅದಕ್ಕೆ
1: ಉಸಿರಾಟದ ತೊಂದರೆ ಎಲ್ರಿಗೂ ಬರೋದು. ಸೊ ಮೋಸ್ಟ್ ಆಫ್ ಪ್ರಾಬ್ಲಮ್ಸ್ ಈಗ ನಾವು ಪೇಷಂಟ್ಸ್ ಅಲ್ಲೇ ಇದೆ, ಕೆಮ್ಮು, ನೆಗಡಿ, ಶೀತ, ದಮ್ಮು, ಜ್ವರ, ಕಫ, ಇದೇ ಲಕ್ಷಣಗಳು. ಈ ಲಕ್ಷಣಗಳನ್ನು ಫಸ್ಟ್ ನಮ್ಮ ಪ್ರೈಮರಿ ಫ್ಯಾಮಿಲಿ ಡಾಕ್ಟರ್ ಕನ್ಸರ್ನ್ ಮಾಡಿಕೊಂಡು ಅದಕ್ಕೆ ಬೇಕಾದ ಕರೆಕ್ಟ್ ಮೆಜರ್ಸ್ ತಗೋಬಹುದು. ಈಗ ಸಾಮಾನ್ಯ ಈ ಮಳೆಗಾಲಲ್ಲಿ ಬರೋದು, ಚಳಿಗಾಲಲ್ಲಿ ಬರೋದು, ಕಾಮನ್ ಕೋಲ್ಡ್, ಕಾಮನ್ ಫ್ಲೂಗಳಿಗೆ ನಿಮ್ಮ ಫ್ಯಾಮಿಲಿ ಡಾಕ್ಟರ್ಗಳು ಚಿಕಿತ್ಸೆ ಕೊಡ್ತಾರೆ. ಇದಕ್ಕಿಂತ ನೆಕ್ಸ್ಟ್ ಲೆವೆಲಲ್ಲಿ ಪೇಷಂಟ್ ರಿಪೀಟೆಡ್ ಆಗಿ ಅದೇ ಬರ್ತಾ ಇದೆ, ರಿಪೀಟೆಡ್ ಆಗಿ ನಾವು ಪ್ರತಿ ಸತಿ ಅದೇ ನಮಗೆ ಸಮಸ್ಯೆಗಳು ಅದೇ ಲಕ್ಷಣಗಳು ಕಾಣಿಸ್ಕೊತಾ ಇದೆ ಅಂದರೆ ಫಿಸಿಷಿಯನ್ಸ್ಗೆ ಹೋಗ್ಬೋದು. ಸೊ ಫಿಸಿಷಿಯನ್ಸ್ ಎಮ್ ಡಿ ಜನರಲ್ ಮೆಡಿಸಿನ್ ಫಿಸಿಷಿಯನ್ಸ್ ತೋರಿಸಿ ಅದ್ರ ಮುಂದೆ ಪಟ್ಟದ್ದು, ಅದ್ರ ಮುಂದೆ ಪಟ್ಟದ್ರಲ್ಲೇ ಈಗ ಬಂತಲ್ಲ ಇದೆ ನಿಮೋನಿಯಾ, ಟಿಬೋಕ್ಲೋಸಸ್, ಅಸ್ತ್ಮಾ, ಈ ತರ ಬಂದ್ಬೋದು. ಸೊ
2: ರೋಗ ವಿಪರೀತಗೊಂಡ ಸ್ಪೆಷಲಿಸ್ಟ್ ಕಡೆ ಹೋಗಿ ಅಂತ ಡಾಕ್ಟರ್ ನೀವು ಹೇಳ್ತಾ ಇದ್ದೀರಾ. ಹಾಗೆ ಈ ಶ್ವಾಸಕೋಶದ ಆರೋಗ್ಯವನ್ನು ಜನರು ಕಾಪಾಡಿಕೊಂಡು ಹೋಗಲು ಯಾವ ರೀತಿಯ ಅಭ್ಯಾಸಗಳನ್ನು ರೂಢಿ ಮಾಡಿಕೊಳ್ಬೇಕು?
1: ಫಸ್ಟ್ ರೆಸ್ಪಿರೇಟರಿ ಹೆಲ್ತ್ ಅಲ್ಲೇ ಸ್ಮೋಕಿಂಗ್ ಅನ್ನೋದನ್ನು ಬಿಟ್ಬಿಡ್ಬೇಕು. ಇಫ್ಸ್ ದೇ ಆರ್ ಸ್ಮೋಕಿಂಗ್ ದೇ ಹ್ಯಾವ್ ಟು ಕ್ವಿಟ್ ದೇ ಸ್ಮೋಕಿಂಗ್.
2: ಹೌದು.
1: ಆಮೇಲೆ ಹೆಲ್ದಿ ಹ್ಯಾಬಿಟ್ಸ್ ಇರಬೇಕು. ಈಗ ಬೆಳಗ್ಗೆ ಅದು ವ್ಯಾಯಾಮ ಮಾಡೋದು ಅಥವಾ ಎಕ್ಸಸೈಸ್ ಮಾಡೋದು, ಪ್ರಾಣಾಯಾಮ ಮಾಡೋದು, ಬ್ರೀದಿಂಗ್ ಎಕ್ಸಸೈಸ್ ಮಾಡೋದು, ಶಾರ್ಟ್ ರನ್ನು ಅಥವಾ ಬೈಸಿಕ್ಲಿಂಗ್ ಮಾಡೋದು ಅಥವಾ ಸ್ವಿಮ್ಮಿಂಗ್ ಮಾಡೋದು, ಈ ಥರ ಮಾಡೋದ್ರಿಂದ ರೆಸ್ಪಿರೇಟ್ರಿ ಮಸಲ್ಸ್ ಸ್ಟ್ರೆಂಥನ್ ಆಗ್ತದೆ. ಸೊ ಆಮೇಲೆ ನಮಗೂ ಫ್ರೆಶ್ ಏರ್ ಸಿಗುತ್ತೆ, ಒಳ್ಳೆಯ ಗಾಳಿ ಉಸಿರಾಡೋದ್ರಿಂದ ಲಂಗ್ಸ್ ಎಲ್ಲ ಕ್ಲೀನ್ ಆದಂಗೆ ಆಗುತ್ತೆ. ಆಮೇಲೆ ಇದಕ್ಕೆ ಆಹಾರಕ್ಕೆ ಸಂಬಂಧಪಟ್ಟರೆ ಅತಿಯಾದ ಎಣ್ಣೆಯಲ್ಲಿ ಫ್ರೈಡ್ ಐಟಮ್ಸು, ಅತಿಯಾದ ಫ್ಲೇವರ್ ಅಥವಾ ಕೆಮಿಕಲ್ ಮಿಶ್ರಿತವಾಗಿದ್ದು ಅಥವಾ ಪ್ರೊಸೆಸ್ಡ್ ಫುಡ್ಡು ಅಥವಾ ಸ್ಟೋರ್ಡ್ ಫುಡ್ಡು, ಕೋಲ್ಡ್ ಐಟಮ್ಸು, ಕೋಲ್ಡ್ ಡ್ರಿಂಕ್ಸು ಇದನ್ನೆಲ್ಲ ಅವಾಯ್ಡ್ ಮಾಡಬೇಕಾಗ್ತದೆ.
2: ಸರಿ ಡಾಕ್ಟ್ರೆ, ವಾಯು ಮಾಲಿನ್ಯವು ಆರೋಗ್ಯದ ಮೇಲೆ ಹೇಗೆ ಪರಿಣಾಮ ಬೀರ್ತಾ ಇದೆ? ಯಾಕಂದ್ರೆ ಇದು ಶ್ವಾಸಕೋಶದ ಮೇಲೆ ಡೈರೆಕ್ಟ್ ಆಗಿ ಎಫೆಕ್ಟ್ ಆಗೋದು.
1: ಎನ್ವೈರನ್ಮೆಂಟಲ್ ಫ್ಯಾಕ್ಟರ್ಸ್ ಪ್ಲೆಂಟಿ ಆಗಿದೆ. ಈಗ ನಾವು COPD ಅಂತೀವಿ, COPD ಅಲ್ಲಿ ಮೇನ್ಲಿ ವಾಟ್ ಆರ್ ದಿ ರಿಸ್ಕ್ ಫ್ಯಾಕ್ಟರ್ಸ್ ಅಂದ್ರೆ ಒಂದು ಸ್ಮೋಕಿಂಗ್, ಒಂದು ಎನ್ವೈರನ್ಮೆಂಟಲ್ ಪೊಲ್ಯೂಷನ್. ಆಮೇಲೆ ಪೇಷಂಟ್ಸ್ COPD ಆಸ್ತಮಾ, ಈಗ ಪ್ರೀ ಎಕ್ಸಿಸ್ಟಿಂಗ್ ಪೇಷಂಟ್ಸ್ಗೆ ವಾಯು ಮಾಲಿನ್ಯ ಅಂದ್ರೆ ಫ್ರೀಕ್ವೆಂಟ್ ಆಗಿ ಎಕ್ಸಾಜರ್ಬೇಷನ್ಸ್ ಆಗ್ತವೆ, ಅಂದ್ರೆ ಅವ್ರದ್ದು ರೋಗದ ಮೇಲೆ ನಿಯಂತ್ರಣ ತಪ್ಪುತ್ತೆ. ಸೊ ಮತ್ತೆ ಎನ್ವೈರನ್ಮೆಂಟ್ ಪೊಲ್ಯೂಷನ್ ಜಾಸ್ತಿ ಆದಂಗೆ ಅದರ್ ಇಲ್ನೆಸಸ್, ಕ್ಯಾನ್ಸರ್ಸ್ ಆಗೋ ಚಾನ್ಸಸ್ ಇರುತ್ತೆ. ಇಫ್ ಯು ಆರ್ ಇನ್ಹೇಲಿಂಗ್ ಕ್ರಾನಿಕಲ್ ಕೆಮಿಕಲ್ ಎಲಿಮೆಂಟ್ಸ್ ದೇ ವಿಲ್ ಲೀಡ್ ಇನ್ ಟು ಕ್ಯಾನ್ಸರ್ಸ್, ರೆಸ್ಪಿರೇಟರಿ ಕ್ಯಾನ್ಸರ್ಸ್ ಆರ್ ಅದರ್ ಕ್ಯಾನ್ಸರ್ಸ್ ಈ ತರ. ಸೊ ವಾಯು ಮಾಲಿನ್ಯ ಇದು ಇನ್ ಜನರಲ್ ಆಗಿ ಪ್ರತಿಯೊಬ್ಬರಿಗೂ, ಸಣ್ಣ ಮಗುವಿನಿಂದ ಹಿಡ್ಕೊಂಡು ಏಜ್ ಆದ ವೃದ್ಧರಿಗೂ ಹಜಾರ್ಡಸ್ ಟು ಹೆಲ್ತ್. ಸೊ ನಮ್ಮ ಪರಿಸರ, ನಮ್ಮ ಸುತ್ತಮುತ್ತಲ ವಾತಾವರಣ ಕಾಪಾಡಿಕೊಂಡು ಇರೋದೇ ಇದರಲ್ಲಿ ಉತ್ತಮ, ರಾದರ್ ದೆನ್ ಗೆಟಿಂಗ್ ಟ್ರೀಟೆಡ್ ಆರ್ ಗೆಟಿಂಗ್ ಡಯಾಗ್ನೋಸ್ಡ್ ಆ್ಯಂಡ್ ಗೆಟಿಂಗ್ ರೆಮಿಡಿ ಫಾರ್ ಎನಿ ಇಲ್ನೆಸ್.
2: ಪ್ರಿಕಾಷನ್ಸ್ ಅನ್ನ ನಾವು ತೆಗೆದುಕೊಳ್ಳೋದು ಮುಖ್ಯ ಅಂತ ಹೇಳ್ತಿದ್ದೀರಿ. ಡಾಕ್, ನಿಮ್ಮ ವೈದ್ಯಕೀಯ ಜೀವನದಲ್ಲಿ ನಿಮಗೆ ಮರೆಯಲಾರದಂತ ಘಟನೆ ಯಾವುದು ವೈದ್ಯರಾಗಿ?
1: ಮನಸ್ಸಿಗೆ ಹತ್ತಿರವಾಗಿದೆ ಅಂದರೆ ಡ್ಯೂರಿಂಗ್ ಕೋವಿಡ್ ಪೀರಿಯಡ್ ನಾನು ಈ ಪ್ಲೇಸಲ್ಲೇ ಕೆಲಸ ಮಾಡಿದ್ದು. ಬಿಕಾಸ್ ನನಗೆ ನನ್ನ ಮೆಂಟರ್ ಹೇಳಿದರು, ನೀನು ಬೇರೆ ಕಡೆ ಬೇರೆ ಜನ ಸಿಗ್ಬೋದು, ಈ ಪ್ಲೇಸಲ್ಲಿ ನಿನಗೆ ಒಂದು ಅಪಾರ್ಚುನಿಟಿ ಇದೆ, ಇದೇ ಪ್ಲೇಸಲ್ಲೇ ನೀನು ಓದಿರೋದ್ರಿಂದ, ಇದೇ ಪ್ಲೇಸಲ್ಲಿ ಇರೋದ್ರಿಂದ ಜನರಿಗೆ ಸೇವೆ ಮಾಡೋ ಒಂದು ಅಪಾರ್ಚುನಿಟಿ ಇದೆ ಅಂತ ಹೇಳಿದ್ದಕ್ಕೆ ಇಲ್ಲೇ ನಾನು ನನ್ನ ಪ್ರಾಕ್ಟೀಸನ್ನು ಸ್ಟಾರ್ಟ್ ಮಾಡಿದೆ. ಸೊ ಆವಾಗ ಇನಿಷಿಯಲ್ ಸ್ಟೇಜಲ್ಲೇ ನಾನು ಡಿಸ್ಟ್ರಿಕ್ಟ್ ಅಥಾರಿಟೀಸ್ ಮತ್ತು ಡಿಸ್ಟ್ರಿಕ್ಟ್ ಹೆಲ್ತ್ ಅಡ್ಮಿನಿಸ್ಟ್ರೇಟರ್ ಜೊತೆ ಸೇರಿ, ಆವಾಗಿನ DC ಡಾಕ್ಟರ್ ಸುನೀಲ್ ಕುಮಾರ್ ಅವರು ಮತ್ತು YS ಪಟೇಲ್ ಅವರ ಜೊತೆ ಸೇರಿ ಎಸ್ಟಾಬ್ಲಿಷ್ಮೆಂಟ್ ಆಫ್ ಕೋವಿಡ್ ಕೇರ್ ಯೂನಿಟ್ ಇನ್ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಅಂತ ಹೇಳಿ ಅಲ್ಲಿ ಒಂದು 200 bed ಮಾಡಿದ್ದೀವಿ. ಅದಾದಮೇಲೆ ನೆಕ್ಸ್ಟ್ ಸ್ಟೇಜಲ್ಲಿ ಇನ್ನೂ ಅದು ಜಾಸ್ತಿ ಔಟ್ ಆಫ್ ಕಂಟ್ರೋಲ್ ಹೋಗ್ತಿದ್ದಂಗೆ BLD ಮೆಡಿಕಲ್ ಕಾಲೇಜಲ್ಲಿ ಎಸ್ಟಾಬ್ಲಿಷ್ಮೆಂಟ್ ಅನ್ನು ರನ್ ಮಾಡಿದ್ವಿ. ಇನ್ನೂ ಮುಂದೆ ಹೋಗಿ ನೋಡುತ್ತಿದ್ದಂಗೆ ಎಲ್ಲ ಪ್ರೈವೇಟ್ ಹಾಸ್ಪಿಟಲ್ಸ್ಗೂ ಕೋವಿಡ್ ಕೇರಿಗೆ ಫೆಸಿಲಿಟೀಸ್ ಹಂಗೆ ಮೇಂಟೈನ್ ಮಾಡಿ ಮಾನಿಟರ್ ಮಾಡಿ ಡಿಸ್ಟ್ರಿಕ್ಟ್ ಟೀಮ್ ಜೊತೆ ನಾವು ಕೋಆರ್ಡಿನೇಟೆಡ್ ಆಗಿ ಕೆಲಸ ಮಾಡಿರೋದ್ರಿಂದ ಒನ್ ಆಫ್ ದ ಬೆಸ್ಟ್ ಡಿಸ್ಟ್ರಿಕ್ಟ್ ಅಮಾಂಗ್ ಕರ್ನಾಟಕ ಆ್ಯಂಡ್ ಇವನ್ ಬೆಸ್ಟ್ ಡಿಸ್ಟ್ರಿಕ್ಟ್ ಮ್ಯಾನೇಜ್ಡ್ ಇನ್ ಪೆರಿಫರಲ್ ಡಿಸ್ಟ್ರಿಕ್ಟ್ ವೆಲ್ ಮ್ಯಾನೇಜ್ಡ್ ಅಂತ ಪ್ರಶಸ್ತಿನೂ ನಮ್ಮ DC ಸುನೀಲ್ ಕುಮಾರ್ ಅವರಿಗೆ ಲಭಿತು ಆ ಟೈಮಲ್ಲಿ.
2: ಕೋವಿಡ್ನಲ್ಲಿ ನೀವು ಅನೇಕ ರೋಗಿಗಳನ್ನು ಉಳಿಸಿದ ಹೆಮ್ಮೆ ನಿಮಗಿದೆ ಡಾಕ್ಟ್ರೆ. ಡಾಕ್ಟ್ರೆ, ಹೋಗ್ತಾ ಹೋಗ್ತಾ ಕೊನೆಯದಾಗಿ ನಮ್ಮ ಯುವಕರಿಗೆ ನೀವು ವೈದ್ಯರಾಗಿ ಯಾವ ಸಲಹೆಯನ್ನು?
1: ಯುವಕರಿಗೆ ದೇ ಹ್ಯಾವ್ ಟು ಬಿ ಮೋಟಿವೇಟೆಡ್ ಟು ಡೂ ಸಮಥಿಂಗ್ ಬೆಟರ್ ಫಾರ್ ದ ನೇಷನ್ ಆ್ಯಂಡ್ ಟು ದ ಸೊಸೈಟಿ. ಸೊ ಯುವಕರಿಗೆ ಮೊದಲು ಈ ಥರ ಧೂಮಪಾನದಿಂದ ದೂರ ಇರಬೇಕು, ನಾಟ್ ಓನ್ಲಿ ಸ್ಮೋಕಿಂಗ್, ಆಲ್ಕೋಹಾಲಿಸಮ್ನಿಂದನೂ ದೂರ ಇರಬೇಕು. ಯಾಕಂದರೆ ಆಲ್ಕೋಹಾಲಿಸಮ್ನಿಂದ ವಿಪರೀತ ಅಲ್ಲ ಅವರಿಗೆ ಇಮ್ಯುನೋ ಸಪ್ರೇಷನ್ ಆಗಿ ಅಥವಾ ವೀಕ್ನೆಸ್ ಬಂದು ಇದು ಅಡಾಪ್ಟ್ ಹೆಲ್ದಿ ಲೈಫ್ ಸ್ಟೈಲ್.
2: ಸರಿ ವೈದ್ಯರೇ, ಸಮಯ ಆಗ್ತಾ ಇದೆ, ನಿಮಗೆ ಸಂಪರ್ಕ ಮಾಡಬೇಕಾದ್ರೆ ಯಾವುದು ನಂಬರ್ ಹೇಳ್ತೀರಾ?
1: ಸೊ ನಮಗೆ ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆ 355926.
2: ಪ್ರಿಯ ಕೇಳುಗರೆ, ಡಾಕ್ಟರ್ಗೆ ಸಂಪರ್ಕ ಮಾಡಬೇಕಾದ್ರೆ 355926 STD ಕೋಡ್ ಸಂಖ್ಯೆ ನಿಮಗೆಲ್ಲ ಗೊತ್ತಿದೆ, 08352 ಈ ನಂಬರ್ಗೆ ಕರೆ ಮಾಡಿ ಡಾಕ್ಟರ್ಗೆ ಸಂಪರ್ಕಿಸಿ ಅಂತ ಹೇಳ್ತಾ ನಮಸ್ಕಾರ ಡಾಕ್ಟರೇ.
1: ನಮಸ್ಕಾರ ಮೇಡಮ್.
3: ಇದುವರೆಗೆ
0: ಚೆಸ್ಟ್ ಮತ್ತು ಕ್ರಿಟಿಕಲ್ ಕೇರ್ ಡಾಕ್ಟರ್ ಸಂತೋಷ್ ನೇಮಗೌಡ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ.
3: ಇವರನ್ನ ಸಂದರ್ಶಿಸಿದವರು ಸವಿತಾ ದೇಶ್ಮುಖ್,
2: ನಿರ್ವಹಣೆ ಬಿ ಸಿದ್ದಣ್ಣ. ಈ ಕಾರ್ಯಕ್ರಮವು ಆಕಾಶವಾಣಿ ವಿಜಯಪುರ ಕೇಂದ್ರದ ಕೊಡುಗೆ.

0: ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತ ಕಾರ್ಯಕ್ರಮ. ಶ್ರೋತೃ ಬಾಂಧವರೇ, ಗ್ರಾಮೀಣಾಭಿವೃದ್ಧಿಯಲ್ಲಿ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ, ಈ ಬಗ್ಗೆ ಮಾಹಿತಿ.
2: ಹನಿ ಹನಿಗೂಡ್ರೆ ಹಳ್ಳ, ತೆನೆ ತೆನೆಗೂಡ್ರೆ ಬಳ್ಳ, ಹನಿ ಹನಿಗೂಡ್ರೆ ಹಳ್ಳ, ತೆನೆ ತೆನೆಗೂಡ್ರೆ ಬಳ್ಳ, ಹನಿ ಹನಿಗೂ

ನೀರಾವರಿ ಸೌಲಭ್ಯ ಹೊಂದಿದೆ. ಕೇವಲ ಮಳೆಯಾಶ್ರಯದ ಕೃಷಿ ಬಹಳಷ್ಟು ಸಂದರ್ಭಗಳಲ್ಲಿ ಲಾಭದಾಯಕವಾಗಿಲ್ಲ. ಯಾಕೆಂದರೆ ಈ ಥರದ ಕೃಷಿ ಮಳೆಯೊಂದಿಗಿನ ಜೂಜು ಎಂದು ಪರಿಗಣಿತವಾಗಿದೆ. ನೀರು ಕೃಷಿಗೆ ಮೂಲಭೂತ ಆಗಿರೋದ್ರಿಂದ ನೀರಾವರಿ ಸೌಲಭ್ಯ ಯಾವುದೇ ಕೃಷಿಕನ ಆರ್ಥಿಕ ಅಭಿವೃದ್ಧಿಯಲ್ಲಿ ಬೆಂಬಲವಾಗಿ ನಿಲ್ಲುತ್ತೆ. ಈ ಕಾರಣದಿಂದ ನೀರಾವರಿ ಸೌಲಭ್ಯ ಹೊಂದಿರುವ ರೈತರು ಸಾಗುವಳಿಯಲ್ಲಿ ಹೆಚ್ಚು ಹೆಚ್ಚು ತಮ್ಮನ್ನು ತಾವು ತೊಡಗಿಸಿಕೊಂಡು ಆದಾಯ ವೃದ್ಧಿಸಿಕೊಂಡಿರುವುದನ್ನು ನಾವು ಪ್ರತಿನಿತ್ಯ ನೋಡ್ತೇವೆ. ಈ ಕಾರಣದಿಂದ 2015 ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಜಾರಿಗೆ ಬಂತು. ಈ ಯೋಜನೆಯ ಮುಖ್ಯ ಉದ್ದೇಶ ಸುಸ್ಥಿರ ಸುರಕ್ಷಿತ ನೀರಾವರಿ ಸೌಲಭ್ಯ, ಪ್ರತಿಯೊಬ್ಬ ರೈತನ ಕೃಷಿ ಭೂಮಿಗೂ ಸಿಗುವಂತೆ ನೋಡಿಕೊಳ್ಳೋದು, ಜೊತೆಗೆ ಪ್ರತಿ ಹನಿಗೂ ಹೆಚ್ಚು ಬೆಳೆ ಈ ಯೋಜನೆಯ ಮುಖ್ಯ ಉದ್ದೇಶ. ಜಿಲ್ಲಾವಾರು ತಾಲೂಕುವಾರು ನೀರಾವರಿ ಯೋಜನೆಗಳನ್ನು ನಿರ್ಮಿಸಿ ಪ್ರತಿ ಗ್ರಾಮಕ್ಕೂ ಯೋಜನೆಯ ಲಾಭ ತಟ್ಟುವಂತೆ ಕೃಷಿ ಸಿಂಚಾಯಿ ಯೋಜನೆ ಗುರಿ ಹೊಂದಿದೆ. ಭೌತಿಕವಾಗಿ ಗುರುತಿಸಲ್ಪಟ್ಟ ಕೃಷಿ ಭೂಮಿಗೆ ನೀರಿನ ಸೌಲಭ್ಯ ಒದಗಿಸಿ ಆ ಮೂಲಕ ಸುತ್ತಲಿನ ಕೃಷಿ ಭೂಮಿಗೆ ಸೌಲಭ್ಯ ವಿಸ್ತರಿಸುವ ಗುರಿಯೊಂದಿಗೆ ಹರ್ ಖೇತ್ ಕೋ ಪಾನಿ, ಪ್ರತಿ ಹೊಲಕ್ಕೂ ನೀರು ಎನ್ನುವ ಘೋಷದೊಂದಿಗೆ ಈ ಯೋಜನೆಯನ್ನು ಅನುಷ್ಠಾನಗೊಳಿಸಲಾಗ್ತಾ ಇದೆ. ನೀರಿನ ಮೂಲಗಳನ್ನು ಕೇಂದ್ರೀಕರಿಸಿ ನೂತನ ತಾಂತ್ರಿಕತೆ ಮತ್ತು ವಿಧಾನಗಳನ್ನು ಬಳಸಿ ಪ್ರತಿ ಹನಿ ನೀರಿನ ಸದ್ಬಳಕೆ ಮಾಡೋದು, ನೀರು ಪೋಲಾಗದಂತೆ ಕೃಷಿ ಜಮೀನನ್ನು ತಂಪುಗೊಳಿಸಿ ಬಹುಕಾಲ ಉಪಯೋಗಕ್ಕೆ ಅಂದರೆ ಕೃಷಿಗೆ ಬರುವಂತೆ ನೋಡಿಕೊಳ್ಳೋದು, ಹನಿ ನೀರಾವರಿ ತುಂತುರು ನೀರಾವರಿ ತಂತ್ರಜ್ಞಾನಗಳನ್ನು ಬಳಸಿ ಎಷ್ಟು ಬೇಕೋ ಅಷ್ಟೇ ನೀರನ್ನು ಒಂದು ಕಾಲಕ್ಕೆ ಬಳಸಿ ನೀರಿನ ಉಳಿತಾಯ ಮಾಡೋದು, ಕೃಷಿ ಹೊಂಡಗಳ ಮೂಲಕ ಮಳೆ ನೀರನ್ನು ಸಂಗ್ರಹಿಸಿ ಕಾಯ್ದಿಟ್ಟುಕೊಳ್ಳೋದು, ಜೊತೆಗೆ ಮಳೆಯ ನೀರು ಹರಿದು ಹೋಗದಂತೆ ತಡೆಯೊಡ್ಡಿ ನೀರನ್ನು ಕೃಷಿ ಜಮೀನಿನಲ್ಲಿಯೇ ಇಂಗುವಂತೆ ನೋಡಿಕೊಂಡು ಅಂತರ್ಜಲ ಮಟ್ಟ ಹೆಚ್ಚಿಸಿಕೊಳ್ಳುವುದು. ಕೃಷಿಗೆ ನೀರೇ ಮೂಲಭೂತವಾಗಿರೋದ್ರಿಂದ ಮಳೆಯಾಶ್ರಯದ ಕೃಷಿ ಪ್ರದೇಶಗಳಲ್ಲಿ ಮಳೆಯ ನೀರಿನ ಸರಿಯಾದ ನಿರ್ವಹಣೆ ಸಂಗ್ರಹಣೆಯ ಬಗ್ಗೆ ತಿಳುವಳಿಕೆ ಮತ್ತು ಮೂಲಭೂತ ಸೌಲಭ್ಯಗಳನ್ನು ರೈತರಿಗೆ ಒದಗಿಸಿಕೊಡುವುದು, ನಗರ ಪ್ರದೇಶಗಳಲ್ಲಿ ಬಳಸಲ್ಪಟ್ಟ ನೀರನ್ನು ಶುದ್ಧೀಕರಿಸಿ ಮರುಬಳಕೆಗೆ ಅಂದರೆ ಕೃಷಿ ಉದ್ದೇಶಗಳಿಗೆ ಬಳಸೋದು, ಜೊತೆಗೆ ನೀರಾವರಿ ಕ್ಷೇತ್ರದಲ್ಲಿ ಖಾಸಗಿ ಬಂಡವಾಳ ಹೂಡಿಕೆಯನ್ನು ಉತ್ತೇಜಿಸುವುದು ಕೂಡ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆಯ ಉದ್ದೇಶಗಳಲ್ಲಿ ಒಂದು. ಯೋಜನೆಯ ಅನುಷ್ಠಾನದಲ್ಲಿ ಕೃಷಿ ಇಲಾಖೆ, ನೀರಾವರಿ ಇಲಾಖೆ, ಗ್ರಾಮೀಣಾಭಿವೃದ್ಧಿ ಇಲಾಖೆ, ನದಿಗಳ ಅಭಿವೃದ್ಧಿ ಮತ್ತು ಪುನರುಜ್ಜೀವನ ಇಲಾಖೆ, ಜಲಶಕ್ತಿ ಇಲಾಖೆ ಹೀಗೆ ಹಲವಾರು ಇಲಾಖೆಗಳು ಈ ಯೋಜನೆಯ ಅನುಷ್ಠಾನದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿವೆ. ಜಲಾನಯನ ಪ್ರದೇಶಗಳ ಅಭಿವೃದ್ಧಿ, ಸಣ್ಣ ಸಣ್ಣ ನೀರಾವರಿ ಘಟಕಗಳ ನಿರ್ಮಾಣ, ಜಲಸಂಗ್ರಹಣಾ ಕೇಂದ್ರಗಳ ದುರಸ್ತಿ ಮತ್ತು ನಿರ್ವಹಣೆ ಮತ್ತು ಅಂತರ್ಜಲ ಮಟ್ಟ ಹೆಚ್ಚು ಮಾಡಲು ಕಾರ್ಯಗತಗೊಳಿಸಬಹುದಾದ ತುರ್ತು ಯೋಜನೆಗಳು, ಈ ಎಲ್ಲವನ್ನ ಇಲಾಖೆಗಳು ತಮ್ಮ ಕಾರ್ಯಸೂಚನೆಯಲ್ಲಿ ಹೊಂದಿವೆ. 60,000 ಕೋಟಿ ರೂಪಾಯಿಗಳ ಆರ್ಥಿಕ ಯೋಜನೆಯೊಂದಿಗೆ 2015-2020 ಹಲವಾರು ಕೃಷಿ ನೀರಾವರಿ ಯೋಜನೆಗಳನ್ನು ಕಾರ್ಯಗತಗೊಳಿಸಲಾಯಿತು. ಈಗ 2021-2026 93,068 ಕೋಟಿ ರೂಪಾಯಿಗಳ ಕ್ರಿಯಾ ಯೋಜನೆಗೆ ಸಮ್ಮತಿ ನೀಡಲಾಗಿತ್ತು. ಇದರಲ್ಲಿ 37,454 ಕೋಟಿ ರೂಪಾಯಿಗಳನ್ನು ಕೇಂದ್ರ ಸರ್ಕಾರ ರಾಜ್ಯಗಳಿಗೆ ನೀಡಲಿದೆ. 2021-2026 ಅವಧಿಯಲ್ಲಿ 13.88 ಲಕ್ಷ ಹೆಕ್ಟೇರ್ ಕೃಷಿ ಭೂಮಿಗೆ ನೀರಾವರಿ ಸೌಲಭ್ಯ ಒದಗಿಸುವ ಗುರಿ ಹೊಂದಲಾಗಿದೆ. ಈಗಾಗಲೇ ಚಾಲ್ತಿಯಲ್ಲಿರುವ 60 ಯೋಜನೆಗಳು ಸುಮಾರು 30.23 ಲಕ್ಷ ಹೆಕ್ಟೇರ್ನಷ್ಟು ಅಚ್ಚುಕಟ್ಟು ಪ್ರದೇಶಗಳ ಅಭಿವೃದ್ಧಿಗೆ ಮೀಸಲಿದ್ದು ಆ ಯೋಜನೆಗಳು ಮುಂದುವರಿಯಲಿವೆ. ಒಟ್ಟಾರೆ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆಯ ಮೂಲಕ ಪ್ರತಿ ಕೃಷಿಯೋಗ್ಯ ಭೂಮಿಗೂ ನೀರಿನ ಸೌಲಭ್ಯ ದೊರಕಬೇಕು. ಆ ಮೂಲಕ ಪ್ರತಿ ಕೃಷಿಕನು ಕೇವಲ ಮೋಡ ನಂಬಿ ಬದುಕು ಸಾಗಿಸದೆ ತನ್ನದೇ ಸುಸ್ಥಿರ ಸುರಕ್ಷಿತ ಕೃಷಿ ಮಾಡಬೇಕೆಂಬುದು ಘನ ಸರ್ಕಾರದ ಆಶಯ. ಈಗಾಗಲೇ ಕೃಷಿ ಹೊಂಡ ನಿರ್ಮಾಣ, ಹನಿ ನೀರಾವರಿ, ತುಂತುರು ನೀರಾವರಿ ಸೌಲಭ್ಯ, ಈ ಎಲ್ಲದಕ್ಕೂ ಸಂಬಂಧಪಟ್ಟ ಇಲಾಖೆಗಳು ರೈತರಿಗೆ ನೆರವು ನೀಡ್ತಾ ಇವೆ. ಈ ನೆರವಿನ ಲಾಭ ಪಡೆದುಕೊಂಡು ಪ್ರಗತಿ ಪಥದತ್ತ ಸಾಗಲು ರೈತ ಮಿತ್ರರಿಗೆ ಸಾಕಷ್ಟು ಅವಕಾಶಗಳಿವೆ.

ಗ್ರಾಮೀಣಾಭಿವೃದ್ಧಿಯಲ್ಲಿ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಈ ಬಗ್ಗೆ ಮಾಹಿತಿ ಕೇಳಿದಿರಿ. ಪ್ರಸ್ತುತಿ ಅರುಣ್ ನಾಯಕ್.

0: ಪ್ರಗತಿ ಪಥ ಪ್ರಸಾರವಾಯಿತು. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
1: ಆಕಾಶವಾಣಿ ಸಮಯ 1:10. ಇನ್ನೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ.
2: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಸರ್ವಮಂಗಳ ಎಂ ಕುಶಾಲ್. ಮುಖ್ಯಾಂಶಗಳು. ಪ್ರಧಾನಿ ಅಧ್ಯಕ್ಷತೆಯಲ್ಲಿ ಇಂದು ನೀತಿ ಆಯೋಗದ 11ನೇ ಆಡಳಿತ ಮಂಡಳಿ ಸಭೆ ಪ್ರಗತಿಯಲ್ಲಿ. ಎಥನಾಲ್ ಮಿಶ್ರಿತ ಪೆಟ್ರೋಲ್ ಮೇಲಿನ ಅಬಕಾರಿ ಸುಂಕಕ್ಕೆ ಕೇಂದ್ರ ಸರ್ಕಾರ ವಿನಾಯಿತಿ. ಸ್ಥಗಿತಗೊಂಡ ಮಾತುಕತೆಗಳಿಗೆ ಇರಾನ್ ಬೆಲೆ ತೆರಬೇಕಾಗುತ್ತದೆ, ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಎಚ್ಚರಿಕೆ. ಫಿಫಾ ವಿಶ್ವಕಪ್ ಫುಟ್ಬಾಲ್ ಉದ್ಘಾಟನಾ ಪಂದ್ಯದಲ್ಲಿ ಮೆಕ್ಸಿಕೋ ದಕ್ಷಿಣ ಆಫ್ರಿಕಾ ಮುಖಾಮುಖಿ. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ಅಧ್ಯಕ್ಷತೆಯಲ್ಲಿ ಇಂದು ನವದೆಹಲಿಯ ರಾಷ್ಟ್ರಪತಿ ಭವನ ಸಾಂಸ್ಕೃತಿಕ ಕೇಂದ್ರದಲ್ಲಿ ನೀತಿ ಆಯೋಗದ 11ನೇ ಆಡಳಿತ ಮಂಡಳಿ ಸಭೆ ಪ್ರಗತಿಯಲ್ಲಿದೆ. ಈ ವರ್ಷ 2047ರ ವೇಳೆಗೆ ವಿಕಸಿತ ಭಾರತಕ್ಕಾಗಿ ಅಂತರ್ಗತ ಮಾನವ ಅಭಿವೃದ್ಧಿ ವಿಷಯದಡಿಯಲ್ಲಿ ಸಭೆ ಆಯೋಜಿಸಲಾಗಿದೆ. ಎಲ್ಲಾ ವರ್ಗ ಹಾಗೂ ಪ್ರದೇಶಗಳ ನಾಗರಿಕರ ಯೋಗಕ್ಷೇಮ ಮತ್ತು ಅಭಿವೃದ್ಧಿಯನ್ನು ಸಾಕಾರಗೊಳಿಸಿ ಅವುಗಳನ್ನು ಸಕಾರಾತ್ಮಕ ಫಲಿತಾಂಶಗಳಾಗಿ ಪರಿವರ್ತಿಸುವ ಕುರಿತು ಸಭೆಯಲ್ಲಿ ಚರ್ಚಿಸಲಾಗುತ್ತಿದೆ. ವಿವಿಧ ರಾಜ್ಯಗಳ ಮುಖ್ಯಮಂತ್ರಿಗಳು ಮತ್ತು ಲೆಫ್ಟಿನೆಂಟ್

0: ಗವರ್ನರ್ಗಳು ಪಾಲ್ಗೊಳ್ಳಲಿರುವ ಈ ಸಭೆಯಲ್ಲಿ ನಾಲ್ಕು ಪ್ರಮುಖ ಸ್ತಂಭಗಳಾದ ಮಾನವ ಬಂಡವಾಳ ಮತ್ತು ಕೌಶಲ್ಯಾಭಿವೃದ್ಧಿ, ಉದ್ಯೋಗ, ಉದ್ಯಮಶೀಲತೆ ಮತ್ತು ವಿಕೇಂದ್ರೀಕೃತ ಬೆಳವಣಿಗೆ, ಆರೋಗ್ಯ, ಪೋಷಣೆ ಮತ್ತು ಯೋಗಕ್ಷೇಮ ಹಾಗೂ ಎಲ್ಲರಿಗೂ ಸಮಾನತೆ ಮತ್ತು ಗೌರವದ ಚೌಕಟ್ಟಿನ ಕುರಿತು ಪ್ರಮುಖವಾಗಿ ಚರ್ಚಿಸಲಾಗುತ್ತಿದೆ. ದೇಶಾದ್ಯಂತ ಉದ್ಯಮಶೀಲತೆ ಮತ್ತು ಸುಸ್ಥಿರ ಉದ್ಯೋಗಾವಕಾಶಗಳ ಸೃಷ್ಟಿಗೆ ಒತ್ತು ನೀಡಲಾಗುವುದು ಎಂದು ನೀತಿ ಆಯೋಗ ತಿಳಿಸಿದೆ. ಕೇಂದ್ರ ಸರ್ಕಾರ ಎಥನಾಲ್ ಮಿಶ್ರಿತ ಪೆಟ್ರೋಲ್ ಮೇಲಿನ ಅಬಕಾರಿ ಸುಂಕವನ್ನು ಮನ್ನಾ ಮಾಡಿದೆ. ಶೇಕಡಾ 22, 25, 27 ಮತ್ತು ಶೇಕಡಾ 30 ಎಥನಾಲ್ ಬೆರೆಸಿದ ಪೆಟ್ರೋಲ್ ಅನ್ನು ಕೇಂದ್ರ ಅಬಕಾರಿ ಸುಂಕದಿಂದ ವಿನಾಯಿತಿ ನೀಡಲಾಗಿದೆ ಎಂದು ಕೇಂದ್ರ ಹಣಕಾಸು ಸಚಿವಾಲಯ ತಿಳಿಸಿದೆ. ಎಲ್ಲಾ 4 ಇಂಧನ ಶ್ರೇಣಿಗಳು ಈಗ ಶೂನ್ಯ ಅಬಕಾರಿ ಸುಂಕವನ್ನು ಹೊಂದಿರುತ್ತವೆ. ಆಮದು ಮಾಡಿಕೊಂಡ ಕಚ್ಚಾ ತೈಲದ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡಲು, ಇಂಗಾಲದ ಹೊರಸೂಸುವಿಕೆಯನ್ನು ತಗ್ಗಿಸಲು ಮತ್ತು ದೇಶೀಯವಾಗಿ ಉತ್ಪಾದಿಸುವ ಎಥನಾಲ್ಗೆ ಬೇಡಿಕೆಯನ್ನು ಹೆಚ್ಚಿಸಲು ಪ್ರಯತ್ನಿಸುವ ಭಾರತದ ಎಥನಾಲ್ ಮಿಶ್ರಿತ ಕಾರ್ಯಕ್ರಮವನ್ನು ಬಲಪಡಿಸುವ ಗುರಿಯನ್ನು ಈ ಕ್ರಮ ಹೊಂದಿದೆ ಎಂದು ಸಚಿವಾಲಯ ತಿಳಿಸಿದೆ. ರೈತರ ಕಲ್ಯಾಣವು ಕೇಂದ್ರ ಸರ್ಕಾರದ ಪ್ರಮುಖ ಆದ್ಯತೆಗಳಲ್ಲಿ ಒಂದಾಗಿದೆ. ಅವರ ಜೀವನವನ್ನು ಸಾಧ್ಯವಾದಷ್ಟು ಸುಲಭಗೊಳಿಸಲು ಯಾವುದೇ ಅವಕಾಶವನ್ನು ಬಿಡುವುದಿಲ್ಲ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಅವರು, ರೈತರು ದೇಶದ ಆಹಾರ ಭದ್ರತೆ, ಪೋಷಣೆ ಮತ್ತು ಸಮೃದ್ಧಿಯ ಮೂಲಾಧಾರ. ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಮತ್ತು ಬೆಳೆ ವಿಮಾ ಯೋಜನೆಯು ರೈತರ ಆಧಾರವನ್ನು ರಕ್ಷಿಸುವುದಲ್ಲದೆ ಕೃಷಿ ವಲಯವನ್ನು ಮತ್ತಷ್ಟು ಬಲಪಡಿಸುತ್ತಿದೆ ಎಂದರು. ಪಿಎಂ ಕುಸುಮ್ ಯೋಜನೆಯ ಮೂಲಕ ರೈತರು ಕೃಷಿಗಾಗಿ ಸೌರಶಕ್ತಿಯ ಪ್ರವೇಶವನ್ನು ಪಡೆದಿದ್ದಾರೆ ಮತ್ತು ಸಂಬಂಧಿತ ವೆಚ್ಚಗಳನ್ನು ಸಹ ಕಡಿಮೆ ಮಾಡಿದ್ದಾರೆ ಎಂದು ಅವರು ಹೇಳಿದರು. ಕೃಷಿ ಮತ್ತು ಇತರ ಅಗತ್ಯಗಳಿಗಾಗಿ ಕಡಿಮೆ ಬಡ್ಡಿದರದಲ್ಲಿ ಸಾಲಗಳನ್ನು ಸುಲಭವಾಗಿ ಪಡೆಯಲು ಅನುವು ಮಾಡಿಕೊಡುವ ಮೂಲಕ ಕಿಸಾನ್ ಕ್ರೆಡಿಟ್ ಕಾರ್ಡ್ ರೈತರು, ಜಾನುವಾರು ಸಾಕಾಣೆದಾರರು ಮತ್ತು ಮೀನುಗಾರರಿಗೆ ಅತ್ಯಂತ ಪ್ರಯೋಜನಕಾರಿಯಾಗಿದೆ ಎಂದರು. ರೈತರ ಉತ್ಪನ್ನಗಳಿಗೆ ನ್ಯಾಯಯುತ ಬೆಲೆಗಳನ್ನು ಖಚಿತಪಡಿಸಿಕೊಳ್ಳುವಲ್ಲಿ ಸರ್ಕಾರದ ಬೀಜದಿಂದ ಮಾರುಕಟ್ಟೆಗೆ ಉಪಕ್ರಮವು ಹೆಚ್ಚು ಪರಿಣಾಮಕಾರಿಯಾಗಿದೆ. ಡ್ರೋನ್ಗಳು ಮಣ್ಣಿನ ಆರೋಗ್ಯ ಕಾರ್ಡ್ಗಳು ಮತ್ತು ನೈಸರ್ಗಿಕ ಗೊಬ್ಬರಗಳಿಗೆ ಸಂಬಂಧಿಸಿದ ರೈತರ ಬೆಳೆ ಉತ್ಪಾದಕತೆಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತಿವೆ. ದೇಶಾದ್ಯಂತ ರೈತರಿಗೆ ಆಧುನಿಕ ಕೃಷಿ ಸೌಲಭ್ಯಗಳನ್ನು ಒದಗಿಸುವತ್ತ ಸರ್ಕಾರ ನಿರಂತರವಾಗಿ ಗಮನಹರಿಸುತ್ತಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದರು. ಈ ಕುರಿತು ಒಂದು ವರದಿ.
1: ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಭಾರತದ ಕೃಷಿಯು ರೈತರ ಕಲ್ಯಾಣದ ದೃಷ್ಟಿಕೋನದಿಂದ ಸಂಪೂರ್ಣವಾಗಿ ರಚನಾತ್ಮಕವಾಗಿ ಬದಲಾಗಿದೆ. ಬೀಜದಿಂದ ಮಾರುಕಟ್ಟೆಯವರೆಗೆ ಎಂಬ ಉಪಕ್ರಮದ ಮೂಲಕ ಸಮಗ್ರ ಸಬಲೀಕರಣವನ್ನು ಖಚಿತಪಡಿಸಿಕೊಳ್ಳುವ ಜೊತೆಗೆ ಸರ್ಕಾರ ಅನ್ನದಾತನನ್ನು ದೇಶದ ಆರ್ಥಿಕತೆಯ ಸಂಪೂರ್ಣ ಕೇಂದ್ರದಲ್ಲಿ ಇರಿಸಿದೆ. ಸರ್ಕಾರದ ಉಪಕ್ರಮಗಳು ರೈತರಿಗೆ ತಮ್ಮ ಭೂಮಿಯಲ್ಲಿ ತಕ್ಷಣವೇ ಮರುಹೂಡಿಕೆ ಮಾಡಲು ಆರ್ಥಿಕ ಘನತೆಯನ್ನು ನೀಡುತ್ತದೆ. ಡಿಜಿಟಲ್ ಇ ಮಾರುಕಟ್ಟೆಗಳ ಮೂಲಕ ಪೂರೈಕೆ ಸರಪಳಿಗಳನ್ನು ಸುವ್ಯವಸ್ಥಿತಗೊಳಿಸುವ, ಹವಾಮಾನ ಸ್ಥಿತಿಸ್ಥಾಪಕ ಬೆಳೆ ಪ್ರಭೇದಗಳನ್ನು ವಿಸ್ತರಿಸುವುದು ಮತ್ತು ಸುಧಾರಿತ ವೈಜ್ಞಾನಿಕ ದತ್ತಾಂಶವನ್ನು ಸದುಪಯೋಗ ಪಡಿಸಿಕೊಳ್ಳುವುದು ರೈತರ ಸ್ವಾವಲಂಬಿ, ಜಾಗತಿಕವಾಗಿ ಸ್ಪರ್ಧಾತ್ಮಕ ಪೀಳಿಗೆಯನ್ನಾಗಿ ರೂಪಿಸಿದೆ. ಮಣ್ಣಿನ ಆರೋಗ್ಯ ಕಾರ್ಡ್ಗಳು ಮತ್ತು ಹವಾಮಾನ ಸ್ಥಿತಿಸ್ಥಾಪಕ ಬೆಳೆ ಪ್ರಭೇದಗಳು ಸೇರಿದಂತೆ ಸುಧಾರಿತ ವೈಜ್ಞಾನಿಕ ಪರಿಕರಗಳು ಇಳುವರಿಯನ್ನು ಹೆಚ್ಚಿಸಿದೆ. ಪಿಎಂಎಫ್ಬಿವೈ ಮತ್ತು ಪಿಎಂ ಮತ್ಸ್ಯ ಸಂಪದ ಯೋಜನೆ ಸೇರಿದಂತೆ ವಿವಿಧ ಯೋಜನೆಗಳ ಮೂಲಕ ಕ್ಷಿಪ್ರ ವಿಕಸನವು ವಿಕಸಿತ ಭಾರತದ ಪ್ರಯಾಣದತ್ತ ರೈತರು ಸಕ್ರಿಯವಾಗಿ ತೊಡಗಿರುವುದನ್ನು ಪ್ರತಿಬಿಂಬಿಸುತ್ತದೆ.
0: ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಇರಾನ್ನ ವಿವಿಧ ಸ್ಥಳಗಳ ಮೇಲೆ ಅಮೆರಿಕ ನಿನ್ನೆ ರಾತ್ರಿ ಮತ್ತೊಂದು ಸುತ್ತಿನ ದಾಳಿಗಳನ್ನು ನಡೆಸಿದೆ. ಇರಾನ್ನ ಆಕ್ರಮಣಶೀಲತೆಗೆ ಪ್ರತಿಕ್ರಿಯೆಯಾಗಿ ಈ ದಾಳಿಗಳು ನಡೆದಿವೆ ಎಂದು ಅಮೆರಿಕ ಸೇನೆ ತಿಳಿಸಿದೆ. ಯುದ್ಧವನ್ನು ಕೊನೆಗೊಳಿಸಲು ಮಾತುಕತೆಗಳನ್ನು ಪುನರುಜ್ಜೀವನಗೊಳಿಸುವ ಪ್ರಯತ್ನಗಳ ಹೊರತಾಗಿಯೂ ಪಶ್ಚಿಮ ಏಷ್ಯಾದಲ್ಲಿ ಉದ್ವಿಗ್ನತೆ ಹೆಚ್ಚಿದೆ. ಅಮೆರಿಕದ ಸೇನಾ ನೆಲೆಗಳನ್ನು ಹೊಂದಿರುವ ಬಹ್ರೇನ್, ಕುವೈತ್ ಮತ್ತು ಜೋರ್ಡಾನ್ ಮೇಲೆ ಇರಾನ್ ದಾಳಿಗಳನ್ನು ಪ್ರಾರಂಭಿಸಿದ ಕೆಲವೇ ಗಂಟೆಗಳಲ್ಲಿ ಅಮೆರಿಕದಿಂದ ಪ್ರತಿದಾಳಿ ನಡೆದಿದೆ. ಇರಾನ್ನ

0: ದಕ್ಷಿಣದಲ್ಲಿರುವ ಅಬ್ಬಾಸ್ ಸಿರಿಕ್ ಮಿನಾ ಮತ್ತು ಕ್ಯಾಶ್ಮ ದ್ವೀಪಗಳಲ್ಲಿ ಸ್ಫೋಟಗಳು ಸಂಭವಿಸಿವೆ ಎಂದು ಇರಾನ್ ಮಾಧ್ಯಮಗಳು ವರದಿ ಮಾಡಿವೆ. ಸ್ಥಗಿತಗೊಂಡ ಮಾತುಕತೆಗಳಿಗೆ ಇರಾನ್ ಬೆಲೆ ತೆರಬೇಕಾಗುತ್ತದೆ ಎಂದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಎಚ್ಚರಿಸಿದ್ದಾರೆ. ಇನ್ನೊಂದೆಡೆ ಬೆದರಿಕೆಗಳು ಮತ್ತು ಒತ್ತಡದಲ್ಲಿ ಇರಾನ್ ಮಾತುಕತೆ ನಡೆಸುವುದಿಲ್ಲ ಎಂದು ವಿಶ್ವಸಂಸ್ಥೆಗೆ ಇರಾನ್ ರಾಯಭಾರಿ ಹೇಳಿದ್ದಾರೆ. 2026 ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿ ಇಂದು ರಾತ್ರಿ ಮೆಕ್ಸಿಕೋ ನಗರದ ಐತಿಹಾಸಿಕ ಎಸ್ಟಾಡಿಯೋ ಅಜ್ಟೇಕಾದಲ್ಲಿ ಆರಂಭವಾಗಲಿದ್ದು, ಪ್ರಪಂಚದಾದ್ಯಂತ ಕ್ರೀಡಾಭಿಮಾನಿಗಳು ಒಂದು ತಿಂಗಳ ಕಾಲ ನಡೆಯುವ ಫುಟ್ಬಾಲ್ ಪ್ರದರ್ಶನಕ್ಕಾಗಿ ಸಜ್ಜಾಗಿದ್ದಾರೆ. ಉದ್ಘಾಟನಾ ಪಂದ್ಯದಲ್ಲಿ ಆತಿಥೇಯ ಮೆಕ್ಸಿಕೋ ತಂಡವು ಎ ಗುಂಪಿನ ಪಂದ್ಯದಲ್ಲಿ ದಕ್ಷಿಣ ಆಫ್ರಿಕಾವನ್ನು ಎದುರಿಸಲಿದೆ. ಪಂದ್ಯ ಭಾರತೀಯ ಕಾಲಮಾನ ಇಂದು ಮಧ್ಯರಾತ್ರಿ 12:30 ಪ್ರಾರಂಭವಾಗಲಿದೆ. ಪಂದ್ಯಾವಳಿ ಜುಲೈ 19 ಅಮೆರಿಕ, ಕೆನಡಾ ಮತ್ತು ಮೆಕ್ಸಿಕೋ ದೇಶಗಳಲ್ಲಿ ನಡೆಯಲಿದೆ. ಹಿಂದಿನ ಆವೃತ್ತಿಗಳಲ್ಲಿದ್ದ 32 ತಂಡಗಳಿಗೆ ಹೋಲಿಸಿದರೆ ಈ ಬಾರಿ 48 ತಂಡಗಳು ಭಾಗವಹಿಸುತ್ತಿರುವುದರಿಂದ ಇದು ವಿಶ್ವಕಪ್ ಇತಿಹಾಸದಲ್ಲೇ ಅತ್ಯಂತ ದೊಡ್ಡ ಪಂದ್ಯಾವಳಿಯಾಗಿದೆ. ಸಿಡ್ನಿಯಲ್ಲಿ ನಡೆಯುತ್ತಿರುವ ಆಸ್ಟ್ರೇಲಿಯನ್ ಓಪನ್ ಬ್ಯಾಡ್ಮಿಂಟನ್ ಪಂದ್ಯಾವಳಿಯ ಮಹಿಳಾ ಸಿಂಗಲ್ಸ್ ವಿಭಾಗದ ಪ್ರೀ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಇಂದು ಸ್ಟಾರ್ ಶೆಟ್ಲರ್ ಪಿವಿ ಸಿಂಧು ಭಾರತದವರೇ ಆದ ಇಶಾರಾಣಿ ಬರುವಾ ಅವರನ್ನು ಎದುರಿಸಲಿದ್ದಾರೆ. ತನ್ವಿ ಶರ್ಮಾ ಅವರು ಭಾರತದವರೇ ಆದ ಮಾಳವಿಕಾ ಬನ್ಸೂದ್ ಅವರೊಂದಿಗೆ ಸೆಣಸಲಿದ್ದಾರೆ. ನಿನ್ನೆ ನಡೆದ ಮೊದಲ ಸುತ್ತಿನ ಪಂದ್ಯದಲ್ಲಿ ಪಿವಿ ಸಿಂಧು ಪೆರುವಿನ ವಿಶ್ವದ 76 ಶ್ರೇಯಾಂಕದ ಆಟಗಾರ್ತಿ ಇನೇಸ್ ಕ್ಯಾಸ್ಟಿಲೋ ಅವರನ್ನು 21-13, 21-11 ನೇರ ಸೆಟ್ಗಳಿಂದ ಸೋಲಿಸಿದರು. ಮತ್ತೊಂದು ಪಂದ್ಯದಲ್ಲಿ ತನ್ವಿ ಶರ್ಮಾ ಚೈನೀಸ್ ತೈಪೇಯ ಚಿಯು ಪಿನ್ ಚಿಯಾನ್ ವಿರುದ್ಧ 21-12, 22-20 ಅಂತರಗಳಲ್ಲಿ ಜಯ ಗಳಿಸಿದ್ದಾರೆ. ಭಾರತೀಯ ಕ್ರೀಡಾಪಟುಗಳ ಸಾಧನೆಯನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಶ್ಲಾಘಿಸಿದ್ದು, ಒಲಿಂಪಿಕ್ಸ್ನಲ್ಲಿ ಮಹತ್ವಾಕಾಂಕ್ಷಿ ಗುರಿಗಳನ್ನು ಹೊಂದುವಂತೆ ಕರೆ ನೀಡಿದ್ದಾರೆ. ಭಾರತದ ಯುವಜನರು ಕ್ರೀಡಾ ಕ್ಷೇತ್ರದಲ್ಲಿ ಗಮನಾರ್ಹ ಸಾಧನೆ ಮಾಡುತ್ತಿದ್ದು, ಅವರ ಪ್ರದರ್ಶನ ದಿನದಿಂದ ದಿನಕ್ಕೆ ಉತ್ತಮವಾಗುತ್ತಿದೆ ಎಂದು ಅವರು ಹೇಳಿದರು. ವೃತ್ತಿಪರ ಕ್ರೀಡಾ ಚಟುವಟಿಕೆಗಳ ಪ್ರಮುಖ ಕೇಂದ್ರವಾಗಿ ಭಾರತ ಹೊರಹೊಮ್ಮುತ್ತಿದೆ. ಜಾಗತಿಕ ಕ್ರೀಡಾ ಕ್ಷೇತ್ರದಲ್ಲಿ ದೇಶದ ಸ್ಥಾನಮಾನ ಇನ್ನಷ್ಟು ಬಲಗೊಳ್ಳಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಒಲಿಂಪಿಕ್ಸ್ಗೆ ಸಂಬಂಧಿಸಿದ ಸಿದ್ಧತೆಗಳು ಭಾರತದ ಆಶೋತ್ತರ ಪ್ರತಿಬಿಂಬವಾಗಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿದರು. ಕೇಂದ್ರ ಸಂಸ್ಕೃತಿ ಸಚಿವಾಲಯವು 2024 ಮತ್ತು 2025 ಸಾಲಿನ ಸಂಗೀತ ನಾಟಕ ಅಕಾಡೆಮಿ ಫೆಲೋಶಿಪ್, ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿ ಹಾಗೂ ಉಸ್ತಾದ್ ಬಿಸ್ಮಿಲ್ಲಾ ಖಾನ್ ಯುವ ಪುರಸ್ಕಾರಗಳನ್ನು ಘೋಷಿಸಿದೆ. ಸಂಗೀತ, ನೃತ್ಯ, ರಂಗಭೂಮಿ, ಸಾಂಪ್ರದಾಯಿಕ, ಜಾನಪದ, ಬುಡಕಟ್ಟು ಕಲೆ ಹಾಗೂ ಗೊಂಬೆಯಾಟ ಸೇರಿದಂತೆ ವಿವಿಧ ಪ್ರದರ್ಶನ ಕಲಾ ಕ್ಷೇತ್ರಗಳಿಗೆ ಸಂಬಂಧಿಸಿದ ಒಟ್ಟು 108 ಕಲಾವಿದರನ್ನು 2024 ಮತ್ತು 25 ಸಾಲಿನ ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿಗೆ ಅಕಾಡೆಮಿ ಆಯ್ಕೆ ಮಾಡಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಧಾನಿ ಅಧ್ಯಕ್ಷತೆಯಲ್ಲಿ ಇಂದು ನೀತಿ ಆಯೋಗದ 11 ಆಡಳಿತ ಮಂಡಳಿ ಸಭೆ ಪ್ರಗತಿಯಲ್ಲಿ. ಎಥನಾಲ್ ಮಿಶ್ರಿತ ಪೆಟ್ರೋಲ್ ಮೇಲಿನ ಅಬಕಾರಿ ಸುಂಕಕ್ಕೆ ಕೇಂದ್ರ ಸರ್ಕಾರ ವಿನಾಯಿತಿ. ಸ್ಥಗಿತಗೊಂಡ ಮಾತುಕತೆಗಳಿಗೆ ಇರಾನ್ ಬೆಲೆ ತೆರಬೇಕಾಗುತ್ತದೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಎಚ್ಚರಿಕೆ. ಫಿಫಾ ವಿಶ್ವಕಪ್ ಫುಟ್ಬಾಲ್ ಉದ್ಘಾಟನಾ ಪಂದ್ಯದಲ್ಲಿ ಮೆಕ್ಸಿಕೋ ದಕ್ಷಿಣ ಆಫ್ರಿಕಾ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30.
1: ಇದು ಆಕಾಶವಾಣಿ ಬೆಂಗಳೂರು 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ ಮತ್ತು ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಾ. ಚಿತ್ರಗೀತೆಗಳು ಇದೀಗ

0: ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
1: ಸಮಯ 1:30. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
2: ಆಕಾಶವಾಣಿ ಚೈತ್ರವನ ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ. ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ.
3: ಚೈತ್ರವನ ಕಾರ್ಯಕ್ರಮದ ಕೇಳುಗರಿಗೆಲ್ಲ ನಮಸ್ಕಾರಗಳು ಹಾಗೂ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಲಕ್ಷ್ಮೀಶ ಕವಿಯ ಜೈಮಿನಿ ಭಾರತದ 15ನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಲಿದ್ದೀರಿ. ವಾಚನ ಮಾಡಲಿದ್ದಾರೆ ಶ್ರೀಮತಿ ಎಚ್ ಎಲ್ ರತ್ನ, ವ್ಯಾಖ್ಯಾನ ಮಾಡಲಿದ್ದಾರೆ ಶ್ರೀ ಕೇಶವ ಅವಧಾನಿ.
4: ಆ ಕೃತವರ್ಣನ ಶಾಪದಿಂದ ಅಲ್ಲಿಂದ ಮುಂದಕ್ಕೆ ಯಾವ ಜೀವಿಗಳೂ ಕೂಡ ಆ ಸರೋವರದ ನೀರನ್ನು ಕುಡಿಯೋದಕ್ಕೆ ಹೆದರ್ತಾ ಇತ್ತು. ನಾನು ಹುಲಿಯಾಗ್ಬಿಡ್ತೀನಿ ಅಂತ. ಆದರೆ ಹೆಣ್ಣಾಗಿದ್ದಂತಹ ಆ ಕುದುರೆ ಆ ಸರೋವರಕ್ಕೆ ಬಂದು ಆ ನೀರನ್ನು ಕುಡಿಯೋಣ, ಅದು ತತ್ಕ್ಷಣವೇ ಹುಲಿಯಾಗಿಬಿಟ್ಟಿದೆ. ಆವಾಗ ಅರ್ಜುನನಿಗೆ

ಗೊತ್ತಾಗದೆ ತನ್ನ ಮಗನನ್ನ ನಾರಾಯಣ ಅಂತ ಕರಿಬೇಕಾದ್ರೆ ನಿನ್ನ ಹೆಸರು ನಾರಾಯಣ ಅಂತ, ಆದ್ದರಿಂದ ತನ್ನ ಪಾತಕ ಕೋಟಿಯಿಂದ ಅವನು ತನ್ನನ್ನು ಪರಿಹಾರ ಮಾಡಿಕೊಂಡ. ನಿನ್ನನ್ನೇ ನಂಬಿರುವಂತಹ ನಿನ್ನ ಸೇವಕರಿಗೆ ಯಾವತ್ತಾದ್ರೂ ಭಯವಿದೆಯಪ್ಪ, ಆದ್ದರಿಂದ ಈ ಭೀತಿಯಿಂದ ನೀನು ಈಗ ನನ್ನನ್ನು ಬಿಡಿಸ್ಬೇಕು ಅಂತ ಹೇಳಿಬಿಟ್ಟು ನರಹರಿಯ ನಾಮಂಗಳಂ ವಾಚಿಸಿದನು ಅಂತ. ಜೈಮಿನಿ ಭಾರತದ ಮೂಲದಲ್ಲೂ ಕೂಡ ನರಸಿಂಹನ ಸ್ಮರಣೆಯನ್ನು ಮಾಡಿದ ಅಂತ ಹೇಳಿದ್ದಾರೆ. ಆದ್ದರಿಂದ ಆ ನರಸಿಂಹಾವತಾರದ ಅವನ ನಾಮಗಳನ್ನು, ಅವನ ಅದ್ಭುತ ಲೀಲೆಗಳನ್ನೆಲ್ಲ ಅವನು ಆ ಸಂದರ್ಭದಲ್ಲಿ ನೆನೆದಿದ್ದಾನೆ. ಹೀಗೆ ಅರ್ಜುನನಿಗೆ ಮಹಾಭಯವಾದಾಗ ಪರಮಾತ್ಮನನ್ನು ಸ್ಮರಣೆ ಮಾಡಿದ್ದನಲ್ಲ, ಆ ಕೂಡಲೇ ಪರಮಾತ್ಮನ ಅನುಗ್ರಹವಾಯಿತು.

ಹೀಗೆ ಅರ್ಜುನ, ನರಹರೇ ನಮ್ಮ ಆಪತ್ತನ್ನು ಪರಿಹಾರ ಮಾಡು, ಭಯವನ್ನು ಪರಿಹಾರ ಮಾಡು ಅಂತ ಪ್ರಾರ್ಥನೆ ಮಾಡೋಣ. ಹುಲಿಯ ಆಕಾರವನ್ನು ಹೊಂದಿದ್ದಂತಹ ಕುದುರೆ ಕುದುರೆಯ ಅಶ್ವಾಕಾರವನ್ನೇ ಪುನಃ ಪಡ್ಕೊಂಡ್ಬಿಟ್ಟಿದೆ. ಆ ಸಂದರ್ಭದಲ್ಲಿ ಜೈಮಿನಿಗಳು ಜೈಮೇಜನಿಗೆ ಹೇಳ್ತಾ ಇದ್ದಾರೆ, ಅಲ್ಲಪ್ಪ ಪಾಂಡವರಿಗೆ ಆಪತ್ತಿನಿಂದ ಭೀತಿ ಅನ್ನೋದು ಎಲ್ಲಿಂದ ಇದೆಯಪ್ಪ? ಯಾಕೆ ಅಂತಂದರೆ ಮುರರಿಪು ಕೃಷ್ಣ ಯಾವತ್ತೂ ಕೂಡ ತನ್ನ ಭಕ್ತರ ಭಂಗವನ್ನು ಸಹಿಸುವವನಲ್ಲ, ಅವನು ಸಹಿಸಿಕೊಳ್ಳೋದಿಲ್ಲ. ಆದ್ದರಿಂದ ಖಂಡಿತವಾಗಿಯೂ ಕೂಡ ಪಾಂಡವರಿಗೆ ಆಪತ್ತೆಲ್ಲ ಪರಿಹಾರವಾಗತ್ತೆ ಅಂತ ಈ ರೀತಿಯಾಗಿ ಸೈನಿಕರೆಲ್ಲರೂ ಕೂಡ ಆ ಭಗವಂತನನ್ನು ಕೊಂಡಾಡ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಜೈಮಿನಿಗಳು ಹೇಳ್ತಾ ಇದ್ದಾರೆ, ಈ ಕುದುರೆ ಹೆಣ್ಣುಗುದುರೆಯಾಗಿ ಹುಲಿಯಾಗಿ ಪುನಃ ಕುದುರೆ ಆಯಿತಲ್ಲ, ಇದು ಒಂದು ನಾಟಕದ ದೃಶ್ಯದಂತೆ ಆಯಿತು.

ಇದೊಂದು ನಾಟಕೀಯವಾದಂತಹ ಬೆಳವಣಿಗೆ ಆಯಿತು ಅಂತ. ಆ ನಾಟಕದಲ್ಲಿ ಪಾತ್ರ ಮಾಡೋನು ಒಂದೊಂದು ಪಾತ್ರವನ್ನು ಮಾಡ್ತಾ ಕಡೆಗೆ ತನ್ನ ನಿಜ ರೂಪದಲ್ಲೇ ಎಲ್ಲ ಪಾತ್ರದ ವೇಷವನ್ನು ಕಳಚುವಂತೆ ಕುದುರೆ ಹೆಣ್ಣುಗುದುರೆಯಾಯಿತು, ಹುಲಿಯಾಯಿತು, ಮತ್ತೆ ಆ ಅಶ್ವಮೇಧದ ಕುದುರೆಯಾಗಿ ಮಾಮೂಲಾಗಿ ಅವನ ಮುಂದೆ ನಿಂತುಕೊಳ್ತು. ಇದೆಲ್ಲವೂ ಕೂಡ ಕೃಷ್ಣನ ಅನುಗ್ರಹ ಅಂಥೇಳಿ ಆ ಪರಮಾತ್ಮನನ್ನ ಎಲ್ಲ ಜನಗಳು ಕೂಡ ಹೊಗಳಿದ್ದಾರೆ. ಕೋಟಿ ಕೋಟಿ ಸಂಖ್ಯೆಯಲ್ಲಿ ಉತ್ಸಾಹದಿಂದ ಆ ಪಾಳೆಯದಲ್ಲಿ ವಾದ್ಯಗಳನ್ನು ಬಾರಿಸ್ತಾ ಇದ್ದಾರೆ. ಹೀಗೆ ಭಗವಂತನ ಅನುಗ್ರಹದಿಂದ ಕುದುರೆಗೆ ಬಂದಂತಹ ಆಪತ್ತೆಲ್ಲ ಪರಿಹಾರ ಆಗ್ಬಿಟ್ಟು ಆ ಪಾಂಡವರಿಗೆಲ್ಲ ಬಹಳ ಸಂತೋಷವಾಗಿದೆ.

ಭಗವಂತನಿಗೆ ಭಕ್ತರಕ್ಷಾ ವ್ಯಸನಿ ಅಂತ ಬಿರುದು, ಭಕ್ತರನ್ನು ಕಾಪಾಡುವುದೇ ಅವನ ವ್ಯಸನ ಉದ್ಯೋಗ ಅಂತ. ಅದನ್ನೇ ಎಲ್ಲ ಸೈನಿಕರು ಕೂಡ ಕೃಷ್ಣ ಪರಮಾತ್ಮನ ಇದಾನಲ್ಲ, ಅವನಿಗೆ ಪಾಂಡವರಿಗೆ ಬಂದಂತಹ ಎಲ್ಲ ಆಪತ್ತನ್ನು ಪರಿಹಾರ ಮಾಡುವುದೇ ಅವನ ಪ್ರಧಾನ ಕಾರ್ಯವಾಗಿದೆ ಕಾಣುತ್ತೆ. ಇಲ್ಲದಿದ್ರೆ ಹೀಗೆ ತನಗೆ ತಾನೇ ಹುಲಿಯಾಗಿದ್ದ ಈ ಕುದುರೆ ತಾನೇ ತಾನಾಗಿ ಮತ್ತೆ ಕುದುರೆಯ ರೂಪವನ್ನು ತಾಳೋದು ಅಂತಂದ್ರೆ ಭಗವದ್ ಅನುಗ್ರಹವೇ ಸರಿ ಅಂತ ಹೇಳಿ ಪುನಃ ಪುನಃ ಭಗವಂತನನ್ನ ಹೊಗಳತಾ ಇದ್ದಾರೆ. ಹೀಗೆ ಆ ಪಾರಿಪ್ಲವ ದೇಶದಿಂದ ಆ ಕುದುರೆ ಮುಂದಕ್ಕೆ ನಡೀತಾ ಇದೆ. ಕುದುರೆಯ ಹಿಂದೆಯೇ ಎಲ್ಲ ಸೈನಿಕರ ಜೊತೆಯಲ್ಲಿ ಅರ್ಜುನವು ಕೂಡ ಪ್ರಯಾಣ ಮಾಡ್ತಾ ಇದ್ದಾನೆ.

0: ಆ ಸೈನ್ಯ ಮುಂದಕ್ಕೆ ಹೋಗ್ತಾ ಇದ್ರೆ ಮುಂದ್ಗಡೆ ಸೈನ್ಯ ಹೋದಾಗ ಭೂಮಿ ಕುಗ್ಗತ್ತೆ ಕಾಣತ್ತೆ, ಹಿಂದ್ಗಡೆ ಸೈನ್ಯ ಹೋದಾಗ ಪುನಃ ಏಳತೆ ಕಾಣತ್ತೆ ಅನ್ನೋ ಹಾಗೆ ಅಷ್ಟು ದೊಡ್ಡ ಚತುರಂಗ ಸೈನ್ಯ ಆ ಪಾರಿಪ್ಲವ ದೇಶದಿಂದ ಮುಂದಕ್ಕೆ ಮುಂದಕ್ಕೆ ನಡೀತಾ ಇದೆ. ಹಾಗೆ ನಡೀತಾ ನಡೀತಾ ವನಿತಾಮಯದ ರಾಜ್ಯದ ಒಳಸೀಮೆಗೆ ಉತ್ಸಾಹದಿಂದ ಪ್ರವೇಶ ಮಾಡಿಬಿಟ್ಟಿದೆ. ಒಂದು ಹೆಂಗಸರದ್ದೇ ರಾಜ್ಯ ಆ ಪ್ರಮೀಳಾ ರಾಜ್ಯ ಅಂತ ಲೋಕದಲ್ಲೂ ಕೂಡ ಇವತ್ತು ತಮಾಷೆ ಮಾಡ್ತಾರೆ. ಆ ಪ್ರಮೀಳೆ ಎಂಬ ಒಬ್ಬ ರಾಣಿ ಹೆಂಗಸರಿಗೆ ಅಧಿಪತ್ನಿಯಾಗಿದ್ದಾಳೆ. ಅಂತಹ ಒಂದು ಪ್ರಮಿಳೆಯ ರಾಜ್ಯಕ್ಕೆ ಈ ಕುದುರೆ ಪ್ರವೇಶ ಮಾಡಿದೆ. ಇಲ್ಲಿ ಕವಿ ಹೆಂಗಸರ ರಾಜ್ಯ ಅಂದರೆ ಹೇಗಿರಬಹುದು, ಅಲ್ಲಿ ಹೆಂಗಸರದ್ದೇ ಎಲ್ಲ ಆಧಿಪತ್ಯ ಅಂತಂದರೆ ಹೆಂಗಸರ ಒಂದು ನಡವಳಿಕೆ ಹೇಗಿರುತ್ತೆ, ಅವರ ಒಂದು ಸ್ವಭಾವ ಹೇಗಿರುತ್ತೆ ಅನ್ನೋದನ್ನು ಕಲ್ಪನೆಯಿಂದ ಬಹಳ ಸುಂದರವಾಗಿ ತಾನೇ ಒಂದು ಕಲ್ಪಿಸಿಕೊಟ್ಟಿದೆ. ಸ್ತ್ರೀ ರಾಜ್ಯ ಅಂದರೆ ಬಹುಶಃ ಹೀಗಿರುತ್ತೆ ಅಂತ ಅದು ಕವಿ ನಾಲ್ಕಾರು ಪದ್ಯಗಳಲ್ಲಿ ಬಹಳ ಸುಂದರವಾಗಿ ಆ ಸ್ತ್ರೀ ರಾಜ್ಯವನ್ನು ವರ್ಣನೆ ಮಾಡಿದ್ದಾನೆ.
1: ರಾಯ ಕೇಳ ರಾಜ್ಯದುಳ್ ಬರಿಯ ನಾರಿಯರ್ ಪ್ರಾಯತೆಯರಾಗಿ ಮಧು

ಹೆಂಗಸರದ್ದೇ ರಾಜ್ಯ ಅಂದಾಗ ಅಲ್ಲಿ ಹೆಂಗಸರು ತುಂಬ ಸ್ವಚ್ಛಂದ ಪ್ರವೃತ್ತಿಯರಾಗಿರ್ತಾರೆ. ಅವರಿಗೆ ವಿಶೇಷವಾಗಿ ಎಲ್ಲ ಕಲೆಗಳಲ್ಲೂ ಎಲ್ಲ ರೀತಿಯ ಪಾವೀಣ್ಯತೆ ಇರುತ್ತೆ ಅವರಿಗೆ. ಅವರು ಭೋಗಾಸಕ್ತರಾಗಿರಬಹುದು. ಅಂತಹ ಒಂದು ಹೆಂಗಸ ರಾಜ್ಯದಲ್ಲಿ ಹೆಂಗಸೇ ಆ ರಾಜ್ಯವನ್ನು ಆಳುವಂತಹ ಒಬ್ಬ ರಾಣಿಯಾಗಿರಬೇಕೇ ಹೊರತು ಗಂಡಸರ ಆಧಿಪತ್ಯವನ್ನು ಅವರು ಒಪ್ಪೋದಿಲ್ಲ. ಹಾಗಾಗಿಬಿಟ್ಟು ಅಲ್ಲೇ ಒಬ್ಬ ಹೆಂಗಸಳೆ ಆ ರಾಜ್ಯವನ್ನು ಆಳ್ತಾ ಇದ್ದಾಳೆ. ಅವಳ ಒಂದು ಆಧಿಪತ್ಯದ ಅಡಿಯಲ್ಲಿ ಇವರೆಲ್ಲರೂ ಕೂಡ ಅಲ್ಲಿ ಬಾಳ್ತಾ ಇದ್ದಾರೆ. ಹಾಗಾದರೆ ಅಲ್ಲಿ ಪುರುಷರ ಪ್ರವೇಶವೇ ಇಲ್ಲವೇ ಅಂತಂದರೆ ಅಲ್ಲಿ ಪುರುಷರು ಕೂಡ ಬರ್ತಾ ಇರ್ತಾರೆ. ಅವರೆಲ್ಲರನ್ನೂ ಕೂಡ ಸ್ತ್ರೀಯರು ತಮ್ಮ ಭೋಗಕ್ಕೆ ಸಾಧನವನ್ನಾಗಿ ಉಪಯೋಗಿಸ್ಕೊಳ್ತಾ ಇರ್ತಾರೆ.

ಅಲ್ಲಿಗೆ ಯಾವುದೇ ಒಬ್ಬ ಪುರುಷನು ಹೋದರೂ ಕೂಡ ಅವನು ಜೀವಿತವಾಗಿ ಜೀವಂತವಾಗಿ ಹೊರಗೆ ಬರಕ್ಕೆ ಆಗೋದಿಲ್ಲ. ಅಲ್ಲಿರುವಂತಹ ಹೆಂಗಸರು ಅವನನ್ನು ಜೀವಂತವಾಗಿ ಹೋಗೋದಕ್ಕೆ ಬಿಡೋದೇ ಇಲ್ಲ. ತಮ್ಮ ಒಂದು ವಿಶೇಷವಾದಂತಹ ಸೌಂದರ್ಯದಿಂದ ಮರುಳು ಮಾತುಗಳಿಂದ ಅವನನ್ನು ತಮ್ಮ ಒಂದು ಸ್ವಾಧೀನಕ್ಕೆ ತೆಗೆದುಕೊಂಡು ಅವನ ಜೊತೆಯಲ್ಲಿ ವಿಶೇಷವಾದಂತಹ ಒಂದು ಆನಂದವನ್ನು ಅನುಭವಿಸ್ಬಿಟ್ಟು ಅವನನ್ನು ಜೀವಂತವಾಗಿ ಹಿಂತಿರುಗೋದಕ್ಕೆ ಬಿಡೋದಿಲ್ಲ ಅಂತ ಹೇಳ್ತಾ ಇನ್ನೂ ಕೆಲವು ವಿಶೇಷ ಸ್ತ್ರೀರಾಜ್ಯದಲ್ಲಿ ಹೀಗಿರಬಹುದು ಅಂತ ಇಲ್ಲಿ ನಾವು ಗಮನಿಸಬೇಕಾಗಿದೆ. ಅಂದರೆ ಸ್ತ್ರೀಯರ ರಾಜ್ಯವಿತ್ತೋ ಇಲ್ಲವೋ ಗೊತ್ತಿಲ್ಲ, ಆದರೆ ಕವಿ ತನ್ನ ಕಲ್ಪನೆಯಿಂದ ಸ್ತ್ರೀರಾಜ್ಯವಿದ್ದರೆ ಬಹುಶಃ ಹೀಗಿರಬಹುದು ಅಂತ ಹೇಳ್ಬಿಟ್ಟು ತನ್ನ ಒಂದು ಕಲ್ಪನೆಯನ್ನು ನಮ್ಮ ಮುಂದೆ ಇಡ್ತಾ ಇದ್ದಾನೆ.

ಅಲ್ಲಿಗೆ ಹೋದಂತಹ ಯಾವನೇ ಒಬ್ಬ ಪುರುಷನಾದರೂ ಕೂಡ ಆ ಸ್ತ್ರೀಯರ ಒಂದು ಪಾಶಕ್ಕೆ ಸಿಕ್ಕಾಕೊಂಡ್ಬಿಡ್ತಾನೆ. ಆ ಸ್ತ್ರೀಯರು ಆ ರೀತಿ ಅವನ ಜೊತೆಯಲ್ಲಿ ವಿಶೇಷವಾಗಿ ರಮಿಸ್ತಾರೆ. ಬಹಳ ಸುಂದರಿಯರಾದಂತಹ ಸ್ತ್ರೀಯರು ನಾನಾ ರೀತಿಯಿಂದ ಅವನನ್ನು ಸಂತೋಷಪಡಿಸ್ತಾರೆ. ಅಷ್ಟೇ ಅಲ್ಲ, ಅವರು ಚಿನ್ನದ ಬಟ್ಟಲಿನಲ್ಲಿ ಒಳ್ಳೆಯ ಮಧುವನ್ನು ಕೊಡಬೇಕಾದ್ರೆ ಅವರ ತುಟಿಯ ಸುಗಂಧ ಅದಕ್ಕೆ ಬೆರೆತಿದೆಯೋ ಅನ್ನೋ ಹಾಗೆ ಅವನಿಗೆ ಭಾವ ಉಂಟಾಗಬೇಕು. ತಾವು ಕುಡಿದಂತಹ ಆ ಒಂದು ಶೇಷವನ್ನು ಅವರಿಗೆ ಕೊಟ್ಟಾಗ ಅದರಿಂದ ಇನ್ನೂ ವಿಶೇಷವಾದಂತಹ ಸಂತೋಷ ಉಂಟಾಗುತ್ತೆ. ಹೀಗೆ ಚಂದ್ರಮುಖಿಯರು ಆನಂದದಿಂದ ಪುರುಷರ ಜೊತೆಯಲ್ಲಿ ಈ ರೀತಿ ನಡ್ಕೊಳ್ತಾ ಇದ್ದಾಗ ಯಾರಾದರೂ ಕೂಡ ಆ ಮೋಹಕ್ಕೆ ವಶರಾಗುವುದು ಖಂಡಿತವಾಗಿಯೂ ಕೂಡ ಇಲ್ಲ ಅನ್ನೋಕ್ಕೆ ಆಗೋಲ್ಲ ಅಂತ ಹೇಳಿಬಿಟ್ಟು ಆ ಶ್ರೀರಾಜ್ಯದಲ್ಲಿ ಸ್ತ್ರೀಯರು ಪುರುಷರನ್ನು ತಮ್ಮ ಒಂದು ಭೋಗಕ್ಕಾಗಿ ಬಳಸ್ಕೊಳ್ತಾರೆ ಅನ್ನೋದನ್ನು ಕವಿ ಇನ್ನೂ ಎರಡು ಮೂರು ಪದ್ಯಗಳಲ್ಲಿ ಹೇಳ್ತಾ ಇದ್ದಾನೆ.

ಸ್ತ್ರೀ ಪುರುಷರು ಚಿನ್ನದ ಬಟ್ಟಲಿನಲ್ಲಿ ಆ ಮಧುವನ್ನು ಕುಡಿಬೇಕಾದ್ರೆ ಹೇಗಾಗತ್ತೆ ಅಂದರೆ ಅದರೊಳಗೆ ತಮ್ಮ ಮುಖವನ್ನು ನೋಡ್ಕೊಳ್ತಾ ಇರ್ತಾರೆ. ಅವರಿಗೆ ಆ ಇಬ್ಬರಿಗೂ ಕೂಡ ತಮ್ಮ ಮುಖವನ್ನು ನೋಡ್ಕೊಳ್ತಾ ಕುಡಿದಾಗ ಆಗುವಂತಹ ಸಂತೋಷ ಇದೆಯಲ್ಲ, ಆ ಪಾತ್ರೆ ಖಾಲಿಯಾಗಿಬಿಟ್ರೆ ಅದರಲ್ಲಿ ತಮ್ಮ ಮುಖದ ಪ್ರತಿಬಿಂಬ ಕಾಣೋದಿಲ್ಲ, ನಾವಿಬ್ಬರು ಒಟ್ಟಿಗೆ ಇರೋದು ಕಾಣೋದಿಲ್ಲ ಅಂತ ಹೇಳಿಬಿಟ್ಟು ಅವ್ರೇನು ಮಾಡ್ತಾರಂತಂದರೆ ನಿಧಾನವಾಗಿ ಒಯ್ಯನೊಯ್ಯನೆ ಆಸ್ವಾದಿಸಿ ವಿಳಂಬಮಂ ಮಾಡುವರು ಅಂತ ಹೇಳ್ತಾ ಇದ್ದಾನೆ ಕವಿ. ನಿಧಾನವಾಗಿ ಪಾನ ಮಾಡ್ತಾ ಕಾಮದ ಒಂದು ಉದ್ರೇಕವನ್ನು ಅಲ್ಲಿ ಹೊಂದುತ್ತಾ ಇರ್ತಾರೆ. ಇದು ಒಂದು ವಿಶೇಷವಾದಂತಹ ಶೃಂಗಾರದ ಭಾವವನ್ನು ಉಂಟು ಮಾಡುತ್ತೆ ಅಂತ ಹೇಳಿಬಿಟ್ಟು ಪುನಃ ಆ ಒಂದು ಸ್ತ್ರೀರಾಜ್ಯದ ಒಂದು ವೈಶಿಷ್ಟ್ಯವನ್ನೇ ಹೇಳ್ತಾ ಇದ್ದಾನೆ.

ಹೀಗೆ ಆ ರತಿಕೇಳಿಯಲ್ಲಿ ಮೋಹವನ್ನ ಉಂಟು ಮಾಡ್ತಾರೆ. ತಮ್ಮ ಆಲಿಂಗನಾದಿಗಳಿಂದ ಅವರಿಗೆ ಒಂದು ವಿಶೇಷವಾದಂತಹ ಆನಂದವನ್ನ ಉಂಟು ಮಾಡ್ತಾರೆ. ವಿವಿಧ ವಿಧವಾದಂತಹ ಕಂಠ ಬಂಧಗಳಿಂದ ಅವರಲ್ಲಿ ಆ ಕಾಮಭಾವವನ್ನ ಉದ್ರೇಕಗೊಳಿಸ್ತಾರೆ. ಹೀಗೆ ತಮಗೆ ಸಿಕ್ಕಿದಂತಹ ಪುರುಷರ ಜೊತೆಯಲ್ಲಿ ಸಂತೋಷವನ್ನ ಅನುಭವಿಸ್ತಾರೆ. ಹೀಗಿದ್ದಾಗ ಯಾರು ಒಬ್ಬ ಪುರುಷ, ನಾನು ಇನ್ನು ಇವ್ರ ಜೊತೆಯಲ್ಲಿ ಇದ್ರೆ ನಾನಿಲ್ಲಿ ಸಾವನ್ನೇ ಪಡೆದು ಬಿಡ್ತೀನಿ, ಇವ್ರ ಜೊತೆಯಲ್ಲಿ ಇರೋಕೆ ಸಾಧ್ಯವಿಲ್ಲ ಅಂತ ಹೇಳಿ

ಏನಾದ್ರು ಅವನು ಅಲ್ಲಿಂದ ಹೊರಟು ಬಿಡ್ತೀನಿ ಅಂತಂದರೆ ಅಂಥ ಪುರುಷನನ್ನ ಹೋಗೋದಕ್ಕೆ ಬಿಡೋದೇ ಇಲ್ಲ. ವಿಶೇಷವಾದಂತಹ ಒಂದು ಭಾವಗಳಿಂದ ಅವನನ್ನು ಒಲಿಸ್ಕೊಳ್ತಾರೆ ಕವಿ. ಅದನ್ನು ಬಹಳ ಚೆನ್ನಾಗಿ ಹೇಳಿ ಯಾವ ರೀತಿ ಪುರುಷರನ್ನು ಅಲ್ಲಿಂದ ಹೋಗೋದಕ್ಕೆ ಬಿಡೋದಿಲ್ಲ ಅನ್ನೋದನ್ನು ಒಂದು ಕಲ್ಪನೆಯಿಂದ ಹೇಳ್ತಾ ಇದ್ದಾನೆ.

ಹರಣ ಮಣಿವಲ್ಲಿ ಪರಿಯಂತರಂ ಬಿಡರವನನು ಅಲ್ಲಿಯ ವಿಷಾಂಗನೆಯರು ಅಂತ. ಬಹುಶಃ ಆ ಶ್ರೀರಾಜ್ಯದಲ್ಲಿ ಯಾರು ಒಬ್ಬ ಪುರುಷ ಹೋಗ್ಬಿಟ್ರೆ ಅವನು ಪ್ರಾಣ ಹೋಗೋವರಿಗೂ ಕೂಡ ಅಲ್ಲಿಂದ ಬಿಡುಗಡೆ ಆಗೋದಿಲ್ಲ ಅಂತ ಕಾಣುತ್ತೆ ಅಂತ ಹೇಳಿ ಕವಿ ಒಂದು ಕಲ್ಪನೆಯನ್ನು ಈ ರೀತಿ ಆಗಬಹುದು. ಒಂದು ಶ್ರೀರಾಜ್ಯದಕ್ಕೆ ಒಬ್ಬ ಪುರುಷ ಹೋದರೆ ಯಾವ ರೀತಿ ಮಾಡಬಹುದು, ಇದು ಶ್ರೀರಾಜ್ಯವಿತ್ತೇ ಅಲ್ಲಿ ಹಾಗಿದ್ರೆ ಅನ್ನುವಂಥ ಒಂದು ಐತಿಹಾಸಿಕ ಘಟನೆಯನ್ನಾಗಿ ಕವಿ ನಮಗೆ ತೋರಿಸ್ತಾ ಇಲ್ಲ, ಒಂದು ಕಲ್ಪನೆಯಲ್ಲಿ. ಅದಕ್ಕೋಸ್ಕರವಾಗಿ ಇಲ್ಲಿಂದ ನಾನು ಹೋಗದೆ ಇದ್ರೆ ನನ್ನ ಪ್ರಾಣವೇ ಹೋಗ್ಬಿಡುತ್ತೆ ಅಂತ ಅವನೇನಾದ್ರು ಹೊರಟ್ರೆ ವಲ್ಲದನ ಚರಣಕ್ಕೆ ಎರಗುವರು, ಅವನ ಕಾಲು ಹಿಡಿಕೇಳ್ತಾರೆ ದೀನ ಭಾವದಿಂದ. ಇಲ್ಲಪ್ಪ ನೀನು ಹೋದ್ರೆ ನಾನು ಬದುಕೋದಿಲ್ಲ ಅಂಥೇಳಿ ಹೇಗೋ ಒಡಂಬಡಿಸ್ತಾರೆ, ಕರುಣಭಾವವನ್ನು ವಿಶೇಷವಾಗಿ ತೋರ್ತಾರೆ, ಅಯ್ಯೋ ಅಂಥೇಳಿ ಕೂಕ್ಕೊಳ್ತಾರೆ. ಹೇಗೋ ಅವನ ಮೇಲೆ ಪ್ರೀತಿಯ ಮಳೆಗರೆದು ಬಿಟ್ಟು ಹೇಗಾರು ಮಾಡಿ ನೀನು ಇರಬೇಕು ಅಂಥೇಳಿ ಅವನನ್ನು ಇಟ್ಕೊಳ್ತಾರೆ ಅಲ್ಲೇ. ಅವನಿಗೆ ಬಹುಶಃ ಪ್ರಾಣ ಹೋಗೋವರಿಗೂ ಕೂಡ ಅಲ್ಲಿಂದ ಬಿಡುಗಡೆಯೇ ಆಗೋದಿಲ್ಲ ಅಂಥೇಳಿ, ಹೀಗೆ ಈ ರೀತಿ ಬಹುಶಃ ಅಲ್ಲಿಯ ಒಂದು ಶ್ರೀರಾಜ್ಯದ ಕೆಲವು ಸ್ತ್ರೀಯರು ಮಾಡಬಹುದು ಅಂಥೇಳಿ ಕಲ್ಪನೆಯನ್ನು ಕೊಡ್ತಾ ಇನ್ನೂ ವಿಶೇಷವಾಗಿ ಆ ಒಂದು ಶ್ರೀರಾಜ್ಯದ ಬಗ್ಗೆ ಹೇಳ್ತಾ ವರ್ಣಿಸ್ತಾ ಇದ್ದಾನೆ.

ಒಂದು ಸಂಪಿಗೆ ಹೂವಿನ ಮೇಲೆ ದುಂಬಿ ಎರಗಿದ್ರೆ ಆ ದುಂಬಿ ಒಂದು ತಿಂಗಳಿಗೆ ಸತ್ತೋಗತ್ತೆ. ಅದೇ ರೀತಿಯಾಗಿ ಈ ಒಂದು ಸ್ತ್ರೀರಾಜ್ಯದಲ್ಲಿ ಬಹುಶಃ ಒಬ್ಬ ಪುರುಷ ಸಿಕ್ಕಿಬಿಟ್ಟ ಅಂದರೆ ಒಂದು ಮಾಸ ಮಾತ್ರದಲ್ಲೇ ಅವನ ಜೀವ ಹೋಗ್ಬಿಡತ್ತೆ ಅಂತ ಕಾಣುತ್ತೆ. ಹಾಗನ್ಕೊಂಡ್ಬಿಟ್ಟು ಅವನು ಕವಿ ತಮಾಷೆಯಾಗಿ ಹೇಳ್ತಾ ಇದ್ದಾನೆ, ಕಿಚ್ಚಿನಲ್ ಪುಗುವಳ ಅವಳು. ಬಹುಶಃ ಅವರಿಗೆ ಆ ಪುರುಷನ ಮೇಲೆ ಬಹಳ ಪ್ರೀತಿ ಇದ್ರೆ ನಾವು ಸಹಗಮನ ಮಾಡಿಬಿಟ್ಟು ನಮ್ಮ ಶರೀರವನ್ನೇ ಕಳ್ಕೊಂಡ್ಬಿಡ್ಬಹುದು. ಅಲ್ಲದೊಡೆ ಗರ್ಭಮಂ ಧರಿಸಿ ಪೆಣ್ಣಂ ಪಡೆವಳು. ಅಂದ್ರೆ ಆ ಶ್ರೀರಾಜ್ಯದಲ್ಲಿ ಯಾರಿಗೂ ಕೂಡ ಗಂಡು ಮಗು ಆಗ್ಬೇಕು ಅನ್ನೋಂಥ ಆಸೆಯೇ ಬರೋದಿಲ್ಲ, ಯಾಕೆಂದ್ರೆ ಸ್ತ್ರೀಯರದ್ದೇ ರಾಜ್ಯ ಅದು. ಹೀಗೆ ಅಲ್ಲಿಯ ಶ್ರೀರಾಜ್ಯದಲ್ಲಿ ಪೆರ್ಚಿಪರಂತೆ ಅಲ್ಲಿ ನಾರಿಯರ್, ವಿಶೇಷವಾಗಿ ಅಲ್ಲಿ ಸ್ತ್ರೀಯರದ್ದೇ ಆಧಿಪತ್ಯವಾದ್ದರಿಂದ ಶ್ರೀರಾಜ್ಯದ ವಿಷಯದಲ್ಲಿ ಬಹಳ ಎಚ್ಚರಿಕೆಯಾಗಿರಬೇಕು. ಏನು ಮಾಡಿದರೂ ಕೂಡ ಆ ಶ್ರೀರಾಜ್ಯದ ಯಾವ ಹೆಂಗಸರಿಗೂ ಕೂಡ ಯಾವ ಸೈನಿಕರು ಸಿಕ್ಕಬಾರದು ಅನ್ನೋದನ್ನು ಬಹಳ ಎಚ್ಚರಿಕೆಯಿಂದ ಅರ್ಜುನ ಡಂಗುರದಲ್ಲಿ ಸಾಗಿಸಿದ್ದಾನೆ. ಯಾಕೆಂದರೆ ಸೈನಿಕರು ಮನೆಯನ್ನೆಲ್ಲ ಬಿಟ್ಟು ಬಹಳ ದಿವಸದಿಂದ ಹೊರಗಿರ್ತಾರೆ, ಅಂಥವರಿಗೆ ಈ ತರಹ ಏನಾದರೂ ಅಚಾತುರ್ಯವಾದರೆ ಪ್ರಾಣವೇ ಹೋಗ್ಬಿಡತ್ತೆ ಅನ್ನುವಂತಹ ಒಂದು ಎಚ್ಚರಿಕೆಯನ್ನು ಕೊಡೋದಕ್ಕೋಸ್ಕರವಾಗಿ ತನ್ನ ಪಾಳೆಯದಲ್ಲಿ ಡಂಗುರದಲ್ಲಿ ಸಾರಿಸಿಬಿಟ್ಟಿದ್ದಾನೆ.

0: ಈ ರೀತಿಯಾಗಿ ನಡ್ಕೊಳ್ಳುವಂತಹ ಈ ಹೆಂಗಸರು ಅವರು ಸಾಮಾನ್ಯ ಹೆಂಗಸರಾಗಿರೋಕ್ ಸಾಧ್ಯವಿಲ್ಲ. ವಿಷಕನ್ಯೈಕೆಯರು ಕ್ಷಣ ಮಾತ್ರದಲ್ಲೇ ಆಕರ್ಷಣೆಯನ್ನು ಮಾಡಿಬಿಡ್ತಾರೆ, ಆ ಪುರುಷನ ಆಯುಷ್ಯವನ್ನೇ ಅಪಹಾರ ಮಾಡಿಬಿಡ್ತಾರೆ. ಆದ್ದರಿಂದ ಮರೆತೂ ಕೂಡ ಈ ಸ್ತ್ರೀರಾಜ್ಯದಲ್ಲಿ ಯಾವುದೇ ಒಂದು ಹೆಂಗಸರ ಸಹವಾಸಕ್ಕೆ ಹೋಗಬೇಡಿ, ಬುದ್ಧಿವಂತೆಯರಾಗಿರಬೇಕು ಅಂಥೇಳಿ ವೃಷಕೇತುವೆ ಮೊದಲಾದಂತಹ ವೀರರಿಗೂ ಸೈನಿಕರಿಗೂ ಕೂಡ ಅರ್ಜುನ ಹೇಳಿದ್ದಾನೆ. ಯಾವನೇ ಒಬ್ಬ ಸೈನಿಕನೂ ಕೂಡ ಈ ಸ್ತ್ರೀರಾಜ್ಯದ ಹೆಂಗಸರ ವಿಷಯದಲ್ಲಿ ಬಹಳ ಎಚ್ಚರಿಕೆಯಿಂದ ದೂರವಾಗಿರಬೇಕು ಅಂತ ಹೇಳಿಬಿಟ್ಟು ಇಲ್ಲಿ ಈ ಸ್ತ್ರೀರಾಜ್ಯ ಅನ್ನೋದು ಮೊದಲೇ ಹೇಳಿದಾಗೆ ಕವಿಯ ಒಂದು ಕಲ್ಪನೆ. ಜೈಮಿನಿ ಭಾರತದ 15ನೇ ಸಂಧಿಯನ್ನ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೇವೆ. ಅರ್ಜುನನ ಅಶ್ವಮೇಧ ಯಾಗದ ರಕ್ಷಣೆಯಲ್ಲಿ ಸುಧನ್ವನ ಸಂಹಾರವಾಗಿ ಸುರಥನ ಸಂಹಾರವಾಗಿ ಭಗವದ್ ಅನುಗ್ರಹದಿಂದ ಹೆಣ್ಣಾದಂತಹ ಹುಲಿಯಾದಂತಹ ಕುದುರೆಯೂ ಕೂಡ ಪರಿಹಾರವಾಯಿತು. ಪಾರ್ವತಿಯ ತಪೋವನದ ಒಂದು ದರ್ಶನದಿಂದ ಇವರಿಗೂ ಕೂಡ ಒಂದು ವಿಶೇಷವಾದಂತಹ ಪಾತಕದ ಪರಿಹಾರವಾಯಿತು ಅಂತ ಹೇಳ್ತಾ ಈ 15ನೇ ಸಂಧಿಯನ್ನ ಮುಕ್ತಾಯ ಮಾಡ್ತಾ ಇದ್ದೇವೆ.
1: ಇದುವರೆಗೆ ಲಕ್ಷ್ಮೀಶನ ಜೈಮಿನಿ ಭಾರತದ 15ನೇ ಸಂಧಿಯ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಿದಿರಿ. ವಾಚನ ಮಾಡಿದವರು ಶ್ರೀಮತಿ ಎಚ್.ಎಲ್. ರತ್ನ, ವ್ಯಾಖ್ಯಾನ ಮಾಡಿದವರು ಶ್ರೀ ಕೇಶವ ಅವಧಾನಿ.
2: ಚೈತ್ರವನ ಕೇಳಿದ್ರಿ. ಕಾರ್ಯಕ್ರಮದ ಪ್ರಸ್ತುತಿ ಡಾಕ್ಟರ್ ಎ.ಎಸ್. ಶಂಕರನಾರಾಯಣ, ನಿರ್ಮಾಣ ನೆರವು ಸಂಜೀವ ಆರ್. ನಾಮಣ್ಣವರ್. ಇದು ಇಂದಿನ ಚೈತ್ರವನ. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಸರ್ವಮಂಗಳ ಎಂ ಕುಶಾಲ್. ಮುಖ್ಯಾಂಶಗಳು. ನವದೆಹಲಿಯಲ್ಲಿ ಪ್ರಧಾನಿ ಅಧ್ಯಕ್ಷತೆಯಲ್ಲಿ ನೀತಿ ಆಯೋಗದ ಸಭೆ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಭಾಗಿ. ವಿಕಸಿತ ಭಾರತ ಜಿರಾಮ್ಜಿ ವೇತನ ಕನಿಷ್ಠ 80-20 ಅನುಪಾತಕ್ಕೆ ಹೆಚ್ಚಿಸುವಂತೆ ಸಚಿವ ಈಶ್ವರ್ ಖಂಡ್ರೆ ಆಗ್ರಹ. ಹಿರಿಯ ಪೊಲೀಸ್ ಅಧಿಕಾರಿಗಳೊಂದಿಗೆ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಪರಿಶೀಲನಾ ಸಭೆ, ಬೆಂಗಳೂರು ಟ್ರಾಫಿಕ್ ದಟ್ಟಣೆ ನಿವಾರಿಸುವ ಕುರಿತಂತೆ ಚರ್ಚೆ. ಗೃಹಲಕ್ಷ್ಮಿ ಯೋಜನೆಯಿಂದ 100,000+ ಅಧಿಕ ಮಹಿಳೆಯರನ್ನು ಕೈಬಿಡಲು ಸರ್ಕಾರ ಹುನ್ನಾರ, ಪ್ರತಿಪಕ್ಷ ನಾಯಕ ಆರ್ ಅಶೋಕ ಆರೋಪ. ಹಾಗೂ ರಾಜ್ಯದ ಹಲವೆಡೆ ಇಂದು ಧಾರಾಕಾರ ಮಳೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಪ್ರಧಾನಿ ನರೇಂದ್ರ ಮೋದಿ ಅಧ್ಯಕ್ಷತೆಯಲ್ಲಿ ನವದೆಹಲಿಯಲ್ಲಿ ಇಂದು ನೀತಿ ಆಯೋಗದ 11ನೇ ಆಡಳಿತ ಸಭೆ ನಡೆಯುತ್ತಿದೆ. ರಾಷ್ಟ್ರಪತಿ ಭವನದ ಸಾಂಸ್ಕೃತಿಕ ಕೇಂದ್ರದಲ್ಲಿ ನಡೆಯುತ್ತಿರುವ ಈ ಸಭೆಯಲ್ಲಿ ಎಲ್ಲಾ ರಾಜ್ಯಗಳ ಮುಖ್ಯಮಂತ್ರಿಗಳು ಹಾಗೂ ಕೇಂದ್ರಾಡಳಿತ ಪ್ರದೇಶಗಳ ಲೆಫ್ಟಿನೆಂಟ್ ಗವರ್ನರ್ಗಳು ಭಾಗಿಯಾಗಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಈ ಬಾರಿ ನೀತಿ ಆಯೋಗದ ಸಭೆಯಲ್ಲಿ ಭಾಗವಹಿಸಿದ್ದಾರೆ. ರಾಜ್ಯದ ಸಮಸ್ಯೆಗಳನ್ನು ಸಭೆಯಲ್ಲಿ ಪ್ರಸ್ತಾಪಿಸಲು ಡಿಕೆ ಶಿವಕುಮಾರ್ ನಿರ್ಧರಿಸಿದ್ದಾರೆ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬಂದ ಬಳಿಕ ಇದೇ ಮೊದಲ ಬಾರಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಭೆಯಲ್ಲಿ ಭಾಗವಹಿಸುತ್ತಿದ್ದಾರೆ. ಗ್ರಾಮೀಣ ಜನರಿಗೆ ಉದ್ಯೋಗ ಖಾತ್ರಿ ಒದಗಿಸುವ ಮನ್ರೇಗಾ ವಿಕಸಿತ ಭಾರತ ಜಿರಾಮ್ಜಿ ವೇತನ ಅನುಪಾತವನ್ನು ಕನಿಷ್ಠ 80-20 ಅನುಪಾತಕ್ಕೆ ಹೆಚ್ಚಿಸುವಂತೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ್ ಖಂಡ್ರೆ ಕೇಂದ್ರ ಸರ್ಕಾರವನ್ನು ಒತ್ತಾಯಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಯುಪಿಎ ಸರ್ಕಾರ 2006 ಜಾರಿ ಮಾಡಿದ ಮನ್ರೇಗಾ ಯೋಜನೆಯಡಿಯಲ್ಲಿ ಒದಗಿಸಲಾಗುವ ಉದ್ಯೋಗಕ್ಕೆ ನೀಡುವ ಕೂಲಿಯ 90% ಹಣವನ್ನು ಕೇಂದ್ರ ಸರ್ಕಾರ ನೀಡುತ್ತಿತ್ತು.

0: ರಾಜ್ಯ ಸರ್ಕಾರಗಳು ಕೇವಲ 10% ಭರಿಸುತ್ತಿದ್ದವು. ಪ್ರಸ್ತುತ ಬಿಜೆಪಿ ನೇತೃತ್ವದ ಎನ್ಡಿಎ ಸರ್ಕಾರ ಜುಲೈ 1 ಜಾರಿ ಮಾಡುತ್ತಿರುವ ವಿಬಿಜಿ ರಾಮ್ಜಿಯಲ್ಲಿ ಕೇಂದ್ರ ಸರ್ಕಾರ 6:40 ಅನುಪಾತದಡಿ ಹಣ ಒದಗಿಸುತ್ತಿತ್ತು. ರಾಜ್ಯ ಸರ್ಕಾರಗಳಿಗೆ ಹೆಚ್ಚಿನ ಹೊರೆಯಾಗಲಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಇದನ್ನು ಕನಿಷ್ಠ 80-20 ಅನುಪಾತದಲ್ಲಿ ಹೆಚ್ಚಿಸಬೇಕು ಎಂದು ಆಗ್ರಹಿಸಿದ್ದಾರೆ. ವಿಬಿಜಿ ರಾಮ್ಜಿ ಅಡಿಯಲ್ಲಿ ಕೇಂದ್ರ ಸರ್ಕಾರ ರಾಜ್ಯಗಳಿಗೆ ಇಂತಹ ಕೆಲಸ ಮಾತ್ರ ಮಾಡಬೇಕು ಎಂದು ನಿರ್ಬಂಧ ವಿಧಿಸುವುದು ಸರಿಯಲ್ಲ. ರಾಜ್ಯಗಳಿಗೆ ಉದ್ಯೋಗ ಆಯ್ಕೆ ಮಾಡಿಕೊಳ್ಳುವ ಸ್ವಾತಂತ್ರ್ಯ ಇರಬೇಕು ಎಂದು ಪ್ರತಿಪಾದಿಸಿದ್ದಾರೆ. ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ನವದೆಹಲಿಯಲ್ಲಿಂದು ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಅವರನ್ನು ಭೇಟಿ ಮಾಡಿ ಪಕ್ಷದ ಬಲವರ್ಧನೆ ಕುರಿತಂತೆ ಚರ್ಚೆ ನಡೆಸಿದರು. ಇದೇ ವೇಳೆ ನೂತನ ಸರ್ಕಾರ ರಾಜ್ಯದಲ್ಲಿ ಮತ್ತಷ್ಟು ಪರಿಣಾಮಕಾರಿಯಾಗಿ ಜನಪರ ಆಡಳಿತ ನೀಡುವುದು ಹಾಗೂ ರಾಜ್ಯದ ಸಮಗ್ರ ಅಭಿವೃದ್ಧಿಗೆ ಕೈಗೊಳ್ಳುವ ವಿವಿಧ ಕಾರ್ಯಕ್ರಮಗಳ ಕುರಿತಂತೆಯೂ ಉಭಯ ನಾಯಕರು ಪರಾಮರ್ಶೆ ನಡೆಸಿದ್ದಾರೆ. ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಬೆಂಗಳೂರು ನಗರ ಪೊಲೀಸ್ ಆಯುಕ್ತರ ಕಚೇರಿಯಲ್ಲಿ ಹಿರಿಯ ಅಧಿಕಾರಿಗಳೊಂದಿಗೆ ಉನ್ನತ ಮಟ್ಟದ ಪರಿಶೀಲನಾ ಸಭೆ ನಡೆಸಿದರು. ಪೊಲೀಸ್ ಇಲಾಖೆಯ ಒಟ್ಟಾರೆ ಕಾರ್ಯವೈಖರಿ ಹಾಗೂ ನಗರದಲ್ಲಿ ಪೊಲೀಸ್ ಕಾರ್ಯಾಚರಣೆ ಮತ್ತು ಸಾರ್ವಜನಿಕ ಸುರಕ್ಷತೆಯ ಪ್ರಮುಖ ಆದ್ಯತೆಗಳ ಬಗ್ಗೆಯೂ ಚರ್ಚೆ ನಡೆಸಿದರು. ಇದೇ ವೇಳೆ ಮಾತನಾಡಿದ ಅವರು, ಬೆಂಗಳೂರು ನಗರದ ಟ್ರಾಫಿಕ್ ದಟ್ಟಣೆ ನಿವಾರಿಸುವ ಕುರಿತಂತೆ ಇನ್ನೆರಡು ದಿನಗಳಲ್ಲಿ ನೀಲನಕ್ಷೆ ಪ್ರಕಟಿಸಲಾಗುವುದು ಎಂದು ತಿಳಿಸಿದ್ದಾರೆ. ಬಿಎಂಟಿಸಿ, ಬಿಎಂಆರ್ಸಿಎಲ್ ಮತ್ತು ಖಾಸಗಿ ಸಹಭಾಗಿತ್ವದೊಂದಿಗೆ ಬೆಂಗಳೂರು ಅರ್ಬನ್ ಮೊಬಿಲಿಟಿ ಮಿಷನ್ ತಂಡವನ್ನು ರಚಿಸಲಾಗುವುದು ಎಂದು ಹೇಳಿದ್ದಾರೆ. ಪ್ರತಿಯೊಂದು ಪೊಲೀಸ್ ಠಾಣೆಗಳಲ್ಲಿ ವಿಶೇಷ ರೌಡಿ ನಿಗ್ರಹ ಪಡೆಯನ್ನು ರಚಿಸಲು ಕಟ್ಟುನಿಟ್ಟಿನ ಸೂಚನೆ ನೀಡಿದ್ದಾರೆ. ಹೆಚ್ಚುತ್ತಿರುವ ಸೈಬರ್ ಅಪರಾಧಗಳನ್ನು ಮಟ್ಟಹಾಕಲು ಸಮಗ್ರ ನೀತಿಯನ್ನು ಜಾರಿಗೆ ತರಲು ಹಾಗೂ ಮಾದಕ ದ್ರವ್ಯ ಜಾಲದ ವಿರುದ್ಧ ಜಾಗತಿಕ ಮಟ್ಟದ ಅತ್ಯುತ್ತಮ ಮಾದರಿಗಳನ್ನು ಅಧ್ಯಯನ ಮಾಡಿ ಇನ್ನೆರಡು ವಾರಗಳಲ್ಲಿ ಸಮಗ್ರ ನೀಲನಕ್ಷೆ ಸಿದ್ಧಪಡಿಸಲು ನಿರ್ಧರಿಸಿದ್ದಾರೆ. ಗೃಹಲಕ್ಷ್ಮಿ ಯೋಜನೆಯಿಂದ 100,000+ ಅಧಿಕ ಮಹಿಳೆಯರನ್ನು ಕೈಬಿಡಲು ರಾಜ್ಯ ಸರ್ಕಾರ ಯೋಜಿಸುತ್ತಿದೆ ಎಂದು ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ ಆರೋಪಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿರುವ ಅವರು, ಪ್ರತಿ ಮನೆಯ ಯಜಮಾನಿಗೂ 2,000 ರೂಪಾಯಿ ನೀಡಲಾಗುವುದು ಎಂದು ಘೋಷಿಸಿ ಅಧಿಕಾರಕ್ಕೆ ಬಂದ ಕಾಂಗ್ರೆಸ್ ಈಗ 17 ಜಿಲ್ಲೆಗಳಲ್ಲಿ 112,092 ಹೆಚ್ಚು ಮಹಿಳೆಯರನ್ನು ಗೃಹಲಕ್ಷ್ಮಿ ಯೋಜನೆಯಿಂದ ಹೊರಗಿಡಲು ಹುನ್ನಾರ ನಡೆಸಿದೆ ಎಂದು ದೂರಿದ್ದಾರೆ. ಬಯೋಮೆಟ್ರಿಕ್ ಪರಿಶೀಲನಾ ವಿಧಾನಗಳ ಮೂಲಕ ಸರ್ಕಾರ ಫಲಾನುಭವಿಗಳಿಗೆ ತೊಂದರೆ ನೀಡುತ್ತಿದ್ದು ಮಹಿಳಾ ಸಬಲೀಕರಣಕ್ಕೆ ಸರ್ಕಾರದ ಬದ್ಧತೆಯನ್ನು ಅವರು ಪ್ರಶ್ನಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ವಿವಿಧ ಗ್ರಾಮಗಳಲ್ಲಿ ಸರ್ಕಾರಿ ಜಮೀನುಗಳಿಗೆ ಸಂಬಂಧಿಸಿದಂತೆ ಅಕ್ರಮ ದಾಖಲೆ ಸೃಷ್ಟಿಸಿರುವ ಕುರಿತು ಬಂದಿರುವ ದೂರುಗಳ ಹಿನ್ನೆಲೆಯಲ್ಲಿ ಬೆಂಗಳೂರು ವಿಭಾಗದ ಪ್ರಾದೇಶಿಕ ಆಯುಕ್ತರು ವಿಶೇಷ ತನಿಖಾ ತಂಡ ರಚಿಸಿದ್ದಾರೆ. ಸರ್ಕಾರಿ ಜಮೀನುಗಳಿಗೆ ಸಂಬಂಧಿಸಿದ ದಾಖಲೆಗಳಲ್ಲಿ ಅಕ್ರಮ ತಿದ್ದುಪಡಿ, ನಕಲಿ ದಾಖಲೆ ಸೃಷ್ಟಿ ಹಾಗೂ ಅಕ್ರಮ ವರ್ಗಾವಣೆಗಳ ಬಗ್ಗೆ ದಾಖಲೆಗಳನ್ನು ವಶಪಡಿಸಿಕೊಂಡು ಸಮಗ್ರ ತನಿಖೆ ನಡೆಸಿ ವರದಿ ಸಲ್ಲಿಸುವಂತೆ ಸೂಚಿಸಿದ್ದಾರೆ. ವಿಶೇಷ ತನಿಖಾ ತಂಡದಲ್ಲಿ ಪ್ರಾದೇಶಿಕ ಆಯುಕ್ತರ ಕಚೇರಿ, ತಹಶೀಲ್ದಾರ್ ಸುಮಂತ್, ಕಂದಾಯ ಲೆಕ್ಕ ಪರಿಶೋಧಕ ಟಿಎಸ್ ಅನಿಲ್ಕುಮಾರ್, ಶಿರಸ್ತೇದಾರ್ ಶಶಾಂಕ್ ಹಾಗೂ ಪ್ರಥಮ ದರ್ಜೆ ಸಹಾಯಕ ಎಸ್ ನವೀನ್ ಅವರನ್ನು ನೇಮಕ ಮಾಡಲಾಗಿದೆ. ಸರ್ಕಾರಿ ಜಮೀನುಗಳ ಅಕ್ರಮ ವರ್ಗಾವಣೆ ಕುರಿತು ಸಾರ್ವಜನಿಕರಿಂದ ಹಾಗೂ ವಿವಿಧ ವಲಯಗಳಿಂದ ದೂರುಗಳು ಬಂದ ಹಿನ್ನೆಲೆ ಈ ಕ್ರಮ ಕೈಗೊಳ್ಳಲಾಗಿದೆ ಎಂದು ಆದೇಶದಲ್ಲಿ ತಿಳಿಸಲಾಗಿದೆ. ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸಕಾಲದಲ್ಲಿ ಚುಚ್ಚುಮದ್ದುಗಳು ಹಾಗೂ ಔಷಧಿಗಳು ಲಭ್ಯವಿರುವ ಬಗ್ಗೆ ಪರಿಶೀಲಿಸುವಂತೆ ಅಧಿಕಾರಿಗಳಿಗೆ ಹಾಸನ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಶುಭಂ ಶುಕ್ಲಾ ತಿಳಿಸಿದ್ದಾರೆ. ಜಿಲ್ಲೆಯ ಅರಸೀಕೆರೆ ತಾಲೂಕಿನ ಉಂಡಿಗನಾಳು, ಬಂದೂರು ಹಾಗೂ ಜಾವಗಲ್ ಗ್ರಾಮ ಪಂಚಾಯಿತಿಗಳಿಗೆ ಭೇಟಿ ನೀಡಿ ವಿವಿಧ ಯೋಜನೆಗಳಡಿ ಅನುಷ್ಠಾನ ಮಾಡಲಾಗಿರುವ ಕಾಮಗಾರಿಗಳನ್ನು ಪರಿಶೀಲಿಸಿದ ಅವರು, ಪ್ರಾಥಮಿಕ ಚಿಕಿತ್ಸಾ ಕೇಂದ್ರಕ್ಕೆ ಭೇಟಿ ನೀಡಿ ಅಲ್ಲಿಯ ವ್ಯವಸ್ಥೆಗಳ ಬಗ್ಗೆ ವೈದ್ಯರಿಂದ ಮಾಹಿತಿ ಪಡೆದರು. ಅಂಗನವಾಡಿ

0: ಅಂಗನವಾಡಿಯಲ್ಲಿ ಅಳವಡಿಸಿರುವ ನಲ್ಲಿಯಲ್ಲಿ ನೀರು ಬರದಿರುವುದನ್ನು ಗಮನಿಸಿ ಕೂಡಲೇ ಸರಿಪಡಿಸಿ ವರದಿ ಮಾಡುವಂತೆ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ಸೂಚಿಸಿದರು. ಜಾವಗಲ್ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕೆಪಿಎಸ್ ಶಾಲೆಗೆ ಭೇಟಿ ನೀಡಿ ಶಾಲೆಯ ಸ್ವಚ್ಛತೆಯನ್ನು ಕಾಪಾಡುವಂತೆ ಹಾಗೂ ನೀರು ಪೋಲಾಗದಂತೆ ನಲ್ಲಿಗಳನ್ನು ಅಳವಡಿಸಲು ಶಾಲಾ ಶಿಕ್ಷಕರಿಗೆ ಹಾಗೂ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ಸೂಚಿಸಿದರು. ಮುಂಗಾರು ಹಂಗಾಮಿನಲ್ಲಿ ರೈತರಿಗೆ ಗುಣಮಟ್ಟದ ಬಿತ್ತನೆ ಬೀಜ ಹಾಗೂ ಸಮರ್ಪಕ ರಸಗೊಬ್ಬರ ಪೂರೈಕೆ ಖಚಿತಪಡಿಸುವ ನಿಟ್ಟಿನಲ್ಲಿ ಯಾದಗಿರಿಯಲ್ಲಿ ಕೃಷಿ ಇಲಾಖೆ ಜಿಲ್ಲಾದ್ಯಂತ ವ್ಯಾಪಕ ತಪಾಸಣೆ ಮತ್ತು ಜಾಗೃತಿ ಕಾರ್ಯಾಚರಣೆ ನಡೆಸಿದೆ. ಜಿಲ್ಲೆಯ ಗುರುಮಠಕಲ್ ತಾಲೂಕಿನ ಮಲ್ಲಾಪುರ ಗ್ರಾಮದಲ್ಲಿ ಪರವಾನಗಿ ಇಲ್ಲದೆ ಬಿಟಿ ಹತ್ತಿ ಬೀಜ ಮಾರಾಟ ಮಾಡಲಾಗುತ್ತಿದೆ ಎಂಬ ಖಚಿತ ಮಾಹಿತಿಯ ಮೇರೆಗೆ ಕೃಷಿ ಇಲಾಖೆ ಅಧಿಕಾರಿಗಳು ಹಾಗೂ ಸ್ಥಳೀಯ ಪೊಲೀಸರು ಜಂಟಿಯಾಗಿ ದಾಳಿ ನಡೆಸಿ ಲಕ್ಷಕ್ಕೂ ಅಧಿಕ ಮೌಲ್ಯದ ಹತ್ತಿ ಬೀಜಗಳನ್ನು ವಶಪಡಿಸಿಕೊಂಡಿದ್ದಾರೆ. ರಸಗೊಬ್ಬರ ವಿತರಣೆಯಲ್ಲಿ ನಿಯಮ ಉಲ್ಲಂಘನೆ ಕಂಡುಬಂದ ಹಿನ್ನೆಲೆಯಲ್ಲಿ ಶಹಾಪುರ ನಗರದ ಎರಡು ಗೊಬ್ಬರ ಮಾರಾಟ ಕೇಂದ್ರಗಳ ಪರವಾನಗಿ ಅಮಾನತುಗೊಳಿಸಲಾಗಿದೆ. ಅನುಮಾನಾಸ್ಪದವಾಗಿ ಬಿತ್ತನೆ ಬೀಜ ಅಥವಾ ರಸಗೊಬ್ಬರ ಮಾರಾಟ ನಡೆಸುತ್ತಿರುವುದು ಕಂಡುಬಂದರೆ ತಕ್ಷಣ ಕೃಷಿ ಇಲಾಖೆಯ ಅಧಿಕಾರಿಗಳಿಗೆ ಮಾಹಿತಿ ನೀಡಬೇಕು ಎಂದು ಕೃಷಿ ಇಲಾಖೆ ಜಂಟಿ ಕೃಷಿ ನಿರ್ದೇಶಕ ರತೇಂದ್ರನಾಥ್ ಸುಗೂರ್ ತಿಳಿಸಿದ್ದಾರೆ. ರಾಜ್ಯದ ಹಲವೆಡೆ ಮಳೆಯಾಗಿದೆ. ಉಡುಪಿ ಜಿಲ್ಲೆಯ ಕಟಪಾಡಿಯಲ್ಲಿ 73 ಸೆಂಟಿಮೀಟರ್, ದಕ್ಷಿಣ ಕನ್ನಡ ಜಿಲ್ಲೆಯ ಪಡುಮರ್ನಾಡಿನಲ್ಲಿ 57 ಸೆಂಟಿಮೀಟರ್ ಮಳೆಯಾಗಿದೆ. ಮುಂದಿನ 24 ಗಂಟೆಗಳಲ್ಲಿ ರಾಜ್ಯದ ಹಲವೆಡೆ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ನೆಚ್ಚರಿಕೆ ನೀಡಿದೆ. ಕರಾವಳಿ ಜಿಲ್ಲೆಗಳಾದ ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡ ಜಿಲ್ಲೆಗಳ ಹಲವೆಡೆ ಇಂದು ಧಾರಾಕಾರ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ಮುನ್ನೆಚ್ಚರಿಕೆ ನೀಡಿದೆ. ದಕ್ಷಿಣ ಒಳನಾಡು ಹಾಗೂ ಉತ್ತರ ಒಳನಾಡಿನ ಜಿಲ್ಲೆಗಳ ಕೆಲವು ಸ್ಥಳಗಳಲ್ಲಿ ಹಗುರದಿಂದ ಗುಡುಗು ಸಹಿತ ಮಳೆಯಾಗುವ ಸಾಧ್ಯತೆ ಇದೆ. ಸಂಕ್ಷಿಪ್ತ ಸುದ್ದಿಗಳು. ಯಾದಗಿರಿ ಜಿಲ್ಲೆಯ ವಿವಿಧ ಭಾಗಗಳಲ್ಲಿ ನಡೆಯುತ್ತಿರುವ ಅಕ್ರಮ ಮರಳು ಹಾಗೂ ಇತರೆ ಉಪಖನಿಜಗಳ ಗಣಿಗಾರಿಕೆ ಮತ್ತು ಸಾಗಾಣಿಕೆಯನ್ನು ಕಟ್ಟುನಿಟ್ಟಾಗಿ ತಡೆಗಟ್ಟುವಂತೆ ಯಾದಗಿರಿ ಜಿಲ್ಲಾಧಿಕಾರಿ ರಾಹುಲ್ ತುಕಾರಾಮ್ ಪಾಂಡ್ವೆ ಸಂಬಂಧಿತ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ದಾವಣಗೆರೆ ವಿಶ್ವವಿದ್ಯಾಲಯದಿಂದ ಸಿದ್ಧಪಡಿಸಲಾಗುತ್ತಿರುವ 2024-25 ಸಾಲಿನ ಜಿಲ್ಲಾ ಮಾನವ ಅಭಿವೃದ್ಧಿ ವರದಿ ಹಾಗೂ ಸಮಗ್ರ ಮತ್ತು ಸುಸ್ಥಿರ ಅಭಿವೃದ್ಧಿ ಯೋಜನೆ 2031 ಸಂಬಂಧಿಸಿದಂತೆ ಜಿಲ್ಲಾ ಮಟ್ಟದ ಅಧಿಕಾರಿಗಳು ನಿಖರ ಅಂಕಿಅಂಶ ನೀಡಬೇಕು ಎಂದು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಗಿತ್ತೆ ಮಾಧವ ವಿಠಲ್ರಾವ್ ಸೂಚನೆ ನೀಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನವದೆಹಲಿಯಲ್ಲಿ ಪ್ರಧಾನಿ ಅಧ್ಯಕ್ಷತೆಯಲ್ಲಿ ನೀತಿ ಆಯೋಗದ ಸಭೆ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಭಾಗಿ. ವಿಕಸಿತ ಭಾರತ ಜಿರಾಮ್ಜಿ ವೇತನ ಕನಿಷ್ಠ 80-20 ಅನುಪಾತಕ್ಕೆ ಹೆಚ್ಚಿಸುವಂತೆ ಸಚಿವ ಈಶ್ವರ್ ಖಂಡ್ರೆ ಆಗ್ರಹ. ಹಿರಿಯ ಪೊಲೀಸ್ ಅಧಿಕಾರಿಗಳೊಂದಿಗೆ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಪರಿಶೀಲನಾ ಸಭೆ. ಬೆಂಗಳೂರು ಟ್ರಾಫಿಕ್ ದಟ್ಟಣೆ ನಿವಾರಿಸುವ ಕುರಿತಂತೆ ಚರ್ಚೆ. ಗೃಹಲಕ್ಷ್ಮಿ ಯೋಜನೆಯಿಂದ 100,00,000 ಅಧಿಕ ಮಹಿಳೆಯರನ್ನು ಕೈಬಿಡಲು ಸರ್ಕಾರ ಹುನ್ನಾರ, ಪ್ರತಿಪಕ್ಷ ನಾಯಕ ಆರ್ ಅಶೋಕ ಆರೋಪ. ಹಾಗೂ ರಾಜ್ಯದ ಹಲವೆಡೆ ಇಂದು ಧಾರಾಕಾರ ಮಳೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40.
1: ಜೂನ್ 12 ವಿಶ್ವ ಬಾಲಕಾರ್ಮಿಕ ಪದ್ಧತಿ ವಿರೋಧಿ ದಿನ. ಈ ಸಂದರ್ಭದಲ್ಲಿ ವಿಶೇಷ ಸಂದರ್ಶನ ಪ್ರಸಾರವಾಗ್ತಾ ಇದೆ. ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಡಾಕ್ಟರ್ ಎಸ್ ಬಿ ರವಿಕುಮಾರ್, ಜಂಟಿ ಕಾರ್ಮಿಕ ಆಯುಕ್ತರು ಕರ್ನಾಟಕ ಸರ್ಕಾರ. ಈ ಕಾರ್ಯಕ್ರಮ ಎಫ್ಎಂ ರೈನ್ಬೋ, ವಿವಿಧ ಭಾರತಿ ಹಾಗೂ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 7:15 ಪ್ರಸಾರವಾಗ್ತಾ ಇದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕಾರ್ಮಿಕ ಇಲಾಖೆ, ಕರ್ನಾಟಕ ಸರ್ಕಾರ.

ಆಕಾಶವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ನ್ಯಾಯವಾಣಿ ಸಹಯೋಗ ನ್ಯಾಯಸಂಸ್ಥೆ.

ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯ ಸಂಸ್ಥೆ. ಕಾನೂನು ಮಾಹಿತಿಗಾಗಿ ಕನ್ನಡ ಡಾಟ್ ನ್ಯಾಯ ಡಾಟ್ ಒಆರ್ಜಿ ವೆಬ್ಸೈಟ್ ಅನ್ನು ಅಥವಾ 9650108107 ವಾಟ್ಸ್ಆಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.

0: Akashvani FM Rainbow 101.3 MHz musically yours.
1: ಆತ್ಮೀಯರು, ನೀವು ಕೇಳ್ತಾ ಇದ್ದೀರಾ ಆಕಾಶವಾಣಿ ಬೆಂಗಳೂರು ಎಫ್ ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು. ಸಮಯ ಆಗಿದೆ 3:35. ಇದು ಗುರುವಾರದ ಗುಡ್ ಟೈಮ್, ಮಧ್ಯಾಹ್ನ ಕಳೀತಾ ಇದೆ, ಸಂಜೆ ಅಂತ ಸಾಕ್ತಾ ಇದ್ದೀವಿ. ಎಲ್ಲರೂ ಲಂಚ್ ಬಾಕ್ಸ್ ಮುಗಿಸಿದ್ದೀರಾ? ಕಾರ್ಯಕ್ರಮ ಕೂಡ, ಊಟ ಕೂಡ ಅಂತ ನಾನು ಹೇಳ್ತಾ ಇರೋದು. ಈಗ ಹೊಂಬಿಸಿಲು ಆರಂಭ ಆಗ್ತದೆ. ಹೊಂಬಿಸಿಲಿನಲ್ಲಿ ನಾವು ಪ್ರಶ್ನೆಗಳನ್ನ ಕೇಳ್ತೀವಿ. ಎಂದಿನಂತೆ ನೀವು ಉತ್ತರಗಳನ್ನು ನಮ್ಮ ವಾಟ್ಸಪ್ ಸಂಖ್ಯೆ 9480910013 ಅಥವಾ ನಮ್ಮ ದೂರವಾಣಿ ಸಂಖ್ಯೆ 0800228106ಗೆ ಕಳುಹಿಸಿಕೊಡ್ಬೋದು. ಪ್ರತಿ ಸಂದೇಶದಲ್ಲೂ ನಿಮ್ಮ ಮುದ್ದಾದ ಹೆಸರು, ಊರಿನ ಹೆಸರನ್ನು ಟೈಪ್ ಮಾಡೋದನ್ನು ಮರಿಲೇಬಾರ್ದು. ಪ್ರಶ್ನೆ ಈ ರೀತಿಯಾಗಿದೆ: ಗುಂಪಿಗೆ ಸೇರಿದ ಪದ ಆರಿಸಿ. ಗುಂಪಿಗೆ ಸೇರಿದ ಪದ ಆರಿಸಿ. ತಮಟೆ, ದಪ್ಪು, ತಾಳ, ಜಗ್ಗಲಿಗೆ. ಯಾವುದು ಇಲ್ಲಿ ಗುಂಪಿಗೆ ಸೇರಲ್ಲ? ತಮಟೆ, ದಪ್ಪು, ತಾಳ, ಜಗ್ಗಲಿಗೆ. ಯಾವುದು ಗುಂಪಿಗೆ ಸೇರಲ್ಲ? ಬೇಗ ಬೇಗ ನಮಗೆ ವಾಟ್ಸಪ್ ಮಾಡಿ ಕೇಳ್ತಾರೆ. ಇದು ಹೊಂಬಿಸಿಲು.

ಅಧ್ಯಕ್ಷ ಯಾರು ಅಂತ ನೋಡೋ ಹೊತ್ತು, ಅಂದ್ರೆ ಯಾರು ಸರಿ ಉತ್ತರ ಕೊಟ್ಟಿದ್ದಾರೆ ಅಂತ ಪ್ರಶ್ನೆ ಕೇಳಿದ್ವಿ. ಗುಂಪಿಗೆ ಸೇರಿದ ಪದ ಆರಿಸಿ. ತಮಟೆ, ದಪ್ಪು, ತಾಳ, ಜಗ್ಗಲಿಗೆ, ಈ ನಾಲ್ಕು ಪದಗಳಲ್ಲಿ ಯಾವುದು ಒಂದು ಗುಂಪಿಗೆ ಸೇರಲ್ಲ ಅಂತ ಕೇಳಿದ್ವಿ. ಸಾಕಷ್ಟು ಜನ ಸರಿ ಉತ್ತರಗಳನ್ನ ಕಳಿಸಿಕೊಟ್ಟಿದ್ದಾರೆ. ಕೆಲವರಂತೂ ಸಿಕ್ಕಾಪಟ್ಟೆ ಕನ್ಫ್ಯೂಷನ್ ಅಲ್ಲಿ ಇದ್ದಾರೆ. ಪರವಾಗಿಲ್ಲ, ಸರಿ ಉತ್ತರವನ್ನ ನಾವು ಹೇಳೋಣ. ಈಗ ಜಗದಾಂಬಿಕಾ, ಹಂಸವೇಣಿ, ರಾಧಾಕೃಷ್ಣ ಚಲ್ಲಹಳ್ಳಿ, ಬಿಂದು ಪ್ರಕಾಶ್ ಬೆಂಗಳೂರು, ಅನಿಲ ಭೀಷ್ಟಣ್ಣನವರ ಚಿಕ್ಕೋಡಿ, ಕಲ್ಲೇಶ್ವರ ಕುಮಾರ್ ತುಮಕೂರು, ದೇವಿ ಸಿಂಗ್, ಸರೋಜಾ ಸಿಂಗ್ ಚಾಮರಾಜಪೇಟೆ, ವಾಲ್ಮೀಕಿ, ಮರಿಲಿಂಗಪ್ಪ ಕಂಪ್ಲಿ, ಮಂಜುನಾಥ್ ಇಂದರಗಿ ಬೆಳಗಾವಿ, ಚಂದ್ರಕಾಂತ್ ಹವಾಲ್ದಾರ್ ರಾಯಚೂರು, ಇವರು ಸರಿ ಉತ್ತರವನ್ನು ಕೊಟ್ಟಿದ್ದಾರೆ. ನಿಮ್ಮೆಲ್ಲರಿಗೂ ಕೂಡ ಅಭಿನಂದನೆಗಳು. ಸರಿ ಉತ್ತರ ಏನಾಗಿತ್ತು ಅಂದರೆ ತಾಳ. ಅದು ಹೇಗೆ ಅಂತ ಪ್ರಶ್ನೆ ಮಾಡ್ಬೋದು ತಪ್ಪು ತಪ್ಪಾಗಿ ಉತ್ತರ ಕೊಟ್ಟಿರೋರು. ತಮಟೆ, ದಪ್ಪು, ತಾಳ, ಜಗ್ಗಲಿಗೆ, ಇದರಲ್ಲಿ ತಮಟೆ, ದಪ್ಪು, ಜಗ್ಗಲಿಗೆ ಮೂರು ಕೂಡ ಚರ್ಮವಾದ್ಯಗಳು, ಮೂರು ಚರ್ಮವಾದ್ಯಗಳು. ತಾಳ ಅನ್ನೋದು ಘನವಾದ್ಯಕ್ಕೆ ಬರುತ್ತೆ, ಅಥವಾ ಲೋಹವಾದ್ಯಗಳು ಅಂತ ಏನು ಕರಿತೀವಿ ಅದಕ್ಕೆ ಬರುತ್ತೆ. ಹಂಗಾಗಿ

ಹಾಗೆ ತಾಳ ಅಲ್ಲಿ ಗುಂಪಿಗೆ ಸೇರಲ್ಲ. ಸೊ ತಾಳ ಅನ್ನೋ ಉತ್ತರ ಕೊಟ್ಟಿದ್ದ ಎಲ್ರಿಗೂ ಕೂಡ ಅಭಿನಂದನೆಗಳು. ಇದು ನಿಮ್ಮ ನೆಚ್ಚಿನ ಅಚ್ಚುಮೆಚ್ಚಿನ ಕನ್ನಡ ಕಾಮನ ಬಿಲ್ಲು. ಈಗ ಮತ್ತೊಂದು ಪ್ರಶ್ನೆಯನ್ನು ಕೇಳುವ, ಪ್ರಶ್ನೆ ಕೇಳಿಸ್ಕೊಳ್ಳಿ. ಜವಾಹರ್ಲಾಲ್ ನೆಹರೂರವರ ಡ್ಯಾಶ್ ದಿನಗಳ ಅಧಿಕಾರಾವಧಿ ಹಿಂದಿಕ್ಕಿ ನರೇಂದ್ರ ಮೋದಿಯವರು ಭಾರತದ ದೀರ್ಘಾವಧಿಯ ಚುನಾಯಿತ ಪ್ರಧಾನಿ ಎಂಬ ಹೆಗ್ಗಳಿಕೆಯನ್ನು ಪಡೆದಿದ್ದಾರೆ. ಓಕೆ, ಜವಾಹರ್ಲಾಲ್ ನೆಹರೂರವರ ಡ್ಯಾಶ್ ದಿನಗಳ ಅಧಿಕಾರಾವಧಿ ಹಿಂದಿಕ್ಕಿ ನರೇಂದ್ರ ಮೋದಿಯವರು ಭಾರತದ ದೀರ್ಘಾವಧಿಯ ಚುನಾಯಿತ ಪ್ರಧಾನಿ ಎಂಬ ಹೆಗ್ಗಳಿಕೆಯನ್ನು ಪಡೆದಿದ್ದಾರೆ ಅಥವಾ ಇತಿಹಾಸ ನಿರ್ಮಿಸಿದ್ದಾರೆ ಅಥವಾ ದಾಖಲೆ ಮಾಡಿದ್ದಾರೆ. ಡ್ಯಾಶ್ ಈ ಖಾಲಿ ಜಾಗದಲ್ಲಿ ಏನು ಬರಬೇಕು, ನಿಮ್ಮ ಉತ್ತರ ಏನು? ಬೇಗ ಬೇಗ ವಾಟ್ಸಪ್ ಮಾಡಿ ಕೇಳ್ತಾ ಇರಿ. ಇದು ನಿಮ್ಮ ನೆಚ್ಚಿನ ಅಚ್ಚುಮೆಚ್ಚಿನ ಹೊಂಬೆಸಿಲು ಕನ್ನಡ ಕಾಮನಬಿಲ್ಲು.

0: ಏನ್ಲಾ ಕಲಾ ಅಂತವೆಲ್ಲ ಹಳ್ಳಿ ಕಡೆ ಭಾಷೆ ಮಾತಾಡುವಂಥ ಭಾಷೆಗಳು. ಕೆಲವರು ನಂಬರ್ ಹೇಳಬೇಕು ಇವ್ರದ್ದು ಹೆಸರು ಹಾಕಿಲ್ಲ ಅಂತ ಬರ್ಕೊಡೋ ಅಷ್ಟಲ್ಲಿ ಹೆಸರು ಕಳಿಸ್ಬಿಟ್ರಿ ಪರವಾಗಿಲ್ಲ. ನಿಮ್ಮ ಹೆಸರು ಇಲ್ಲದಿದ್ದರೆ ನಿಮ್ಮ ಉತ್ತರ ಸರಿ ಇದ್ದರೂ ಕೂಡ ನಾವು ಹೇಳುವುದಿಲ್ಲ. ಓಕೆ, ಯಾಕಂದರೆ ನಿಮ್ಮ ಹೆಸರು ಬೇಕಲ್ವಾ. ನಾವೇನಂತ ಹೇಳಬೇಕು, ಮೊಬೈಲ್ ನಂಬರ್ ಹೇಳ್ದಂಗೆ ಆಗುತ್ತೆ, ನಾನು ಆಮೇಲೆ ಕಂಪ್ನಿ ಹೆಸರು ಎಲ್ಲ ಹೇಳಬೇಕಾಗತ್ತೆ. ಈಗ ಪ್ರಶ್ನೆ ಕೇಳಿದ್ವಿ ನಾವು, ಜವಾಹರಲಾಲ್ ನೆಹರೂರವರ ಡ್ಯಾಶ್ ದಿನಗಳ ಅಧಿಕಾರಾವಧಿ ಹಿಂದಿಕ್ಕಿ ನರೇಂದ್ರ ಮೋದಿಯವರು ಭಾರತದ ದೀರ್ಘಾವಧಿಯ ಚುನಾಯಿತ ಪ್ರಧಾನಿ ಎಂಬ ದಾಖಲೆ ಬರೆದಿದ್ದಾರೆ. ಸಾಕಷ್ಟು ಜನ ಕನ್ಫ್ಯೂಸ್ ಮಾಡ್ಕೊಂಬಿಟ್ಟವ್ರು ಇಲ್ಲೂ ಕೂಡ, ಪರವಾಗಿಲ್ಲ. ಸರಿ ಉತ್ತರ ಕೊಟ್ಟವ್ರು ಯಾರ್ಯಾರು ಅಂತಂದರೆ ಬಾಬಾ, ಕಲ್ಯಾಣ್ ಬೆಂಗಳೂರು, ವಿಜಯಲಕ್ಷ್ಮಿ ಸಿ, ಮೈಸೂರು, ಸುರೇಂದ್ರ ಕುಂದಾಪುರ, ಎನ್ ಜಿ ಬಸವರಾಜು, ಚಿತ್ರದುರ್ಗ, ಎಚ್ ಆರ್ ರುದ್ರಸ್ವಾಮಿ, ಚಿಕ್ಕಬಳ್ಳಾಪುರ, ನೇತ್ರಾ ಕೆಂಗೇರಿ, ಪ್ರಕಾಶ್ ಅಕ್ಕಪ್ಪಾಡಿ, ಚಂದ್ರಕಾಂತ್ ಹವಾಲ್ದಾರ್, ಪದ್ಮ ಗುಬ್ಬಿ. ಇವರ ಉತ್ತರ ಸರಿಯಾಗಿದೆ. ಸರಿ ಉತ್ತರ ಏನಂದರೆ 4398. 4398 ಅಂತ ಉತ್ತರ ಕಳಿಸಿರೋದು ಸರಿ ಅಂತ ಹೇಳ್ತಾ ಇದ್ದೀವಿ. 4399 ಅಂತ ಸಕ್ಕಜ್ಜನ ಕಳಿಸಿದ್ದೀರಾ, ಅದು ತಪ್ಪಾಗತ್ತೆ. ಯಾಕಂದರೆ 4398 ದಿನಗಳ ಕಾಲ ಜವಾಹರಲಾಲ್ ನೆಹರು ಅವರು ಅಧಿಕಾರ ನಡೆಸಿದ್ದು. ಈ ದಾಖಲೆಯನ್ನು ಹಿಂದಿಕ್ಕಿ 4399 ದಿನ ಮಾಡಿದಲ್ವ ಈಗ, ಅವಾಗ ಅದು ನರೇಂದ್ರ ಮೋದಿಯವರ ದೀರ್ಘಕಾಲದ ಅಧಿಕಾರಾವಧಿ ಅಂತ ಹೇಳೋಕ್ಕೆ ಸಾಧ್ಯ ಆಗುತ್ತೆ. ನಾವು ಯಾರ ದಾಖಲೆಯನ್ನು ಹಿಂದಿಕ್ಕೆ ಅಂತ ಹೇಳಿದ್ರಲ್ಲ, ಅವರು ಎಷ್ಟು ದಿನ ಸರ್ವಿಸ್ ಮಾಡಿರೋ ಅನ್ನೋದು ಕೊಡಬೇಕಿತ್ತು. ನೀವೇನು ನಾನೇ ಫಸ್ಟ್ ಉತ್ತರ ಕೊಡಬೇಕು ಅನ್ನೋ ಬರೋದ್ರಲ್ಲಿ ಏನಾದ್ರು ಕನ್ಫ್ಯೂಸ್ ಆಗಿ ಬೇಗ ಬೇಗ ಅಥವಾ ಟೈಪಿಂಗ್ ಮಿಸ್ಟೇಕ್ ಆಗಿರೋ ಬಂತ ಯೋಚನೆ ಮಾಡಿ, ಪರವಾಗಿಲ್ಲ. 4398 ಉತ್ತರ ಗೊತ್ತಾಯ್ತಲ್ಲ. ಕೇಳ್ತಾರಿ, ಇದು ಆಕಾಶವಾಣಿ ಎಫ್ ಎಂ ರೇನ್ಬೋ, ಕನ್ನಡ ಕಾಮನಬಿಲ್ಲು.
1: ಕೇಳಿ, ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆಯ ಬಗ್ಗೆ ನೀವು ಕೇಳಿದ್ದೀರಾ?
2: ಭಾರತ ಸರ್ಕಾರ ಕಾ ಲಕ್ಷ ಸೋಲಾರ್ ಪವರ್ ಸೇ ಬಿಜಲಿ ಬಿಲ್ ಜೀರೋ ಕರ್ನೆ ಕಾ ಭಿ ಹೈ.
1: ಇದರಿಂದ ನಿಮ್ಮ ಮನೆ ಸೂರ್ಯಘರ್ ಆಗುತ್ತೆ, ಅಂದ್ರೆ ವಿದ್ಯುತ್ ಬಿಲ್ ಜೀರೋ. ಮತ್ತು ಹೆಚ್ಚುವರಿ ವಿದ್ಯುತ್ ನ ಉತ್ಪಾದನೆ ಆದ್ರೆ ವಿದ್ಯುತ್ ಗ್ರಿಡ್ಗೆ ಮಾರಾಟ ಮಾಡಿ ಹಣ ಗಳಿಸಬಹುದು. ಹಾಗಾದ್ರೆ ಮತ್ತ್ಯಾಕೆ ತಡ, ಇಂದೇ ನೋಂದಾಯಿಸಿಕೊಳ್ಳಿ ಪಿಎಂ ಸೂರ್ಯಘರ್ .gov.in ನಲ್ಲಿ.
3: ಡೂಡ್, ನಾನು ಬೇಗನೆ ಏನನ್ನೋ ಕಳುಹಿಸಬೇಕು, ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
4: ಖಂಡಿತ, ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
3: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸೆಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
4: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ ಇಂಡಿಯಾ ಪೋಸ್ಟ್ .gov.in ಗೆ ಭೇಟಿ ನೀಡಿ.
5: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನೂ ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
6: ರಾಧಿಕಾ, ಮಗಂಗ್ ಇಂಜಿನಿಯರಿಂಗ್ ಎಲ್ಲಿ ಮಾಡಿಸ್ತೀರಾ?
7: ಒಳ್ಳೆ ಪ್ಲೇಸ್ಮೆಂಟ್ ಅವಕಾಶ ಇರಬೇಕು ನೋಡಿ.
6: ಒಳ್ಳೆ ಟೀಚರ್ಸ್ ಇರಬೇಕು,
7: ಒಳ್ಳೆ ಕ್ಯಾಂಪಸ್ ಇರಬೇಕು, ಒಳ್ಳೆ ಸ್ಪೋರ್ಟ್ಸ್ ಫೆಸಿಲಿಟೀಸ್ ಇರಬೇಕು.
6: ಎಲ್ಲಾ ಒಳ್ಳೆ ಫೆಸಿಲಿಟೀಸ್ ಇರೋ JSS ಅಕಾಡೆಮಿ ಆಫ್ ಟೆಕ್ನಿಕಲ್ ಎಜುಕೇಶನ್ ಗೆ ಕಳಿಸ್ತಾ ಇದ್ದೀನಿ.
8: 8 BE ಕೋರ್ಸಸ್, 4 ಪೋಸ್ಟ್ ಗ್ರಾಜುಯೇಷನ್ ಕೋರ್ಸಸ್ ಮತ್ತೆ BSc ಆನರ್ಸ್ ಆಫರ್ ಮಾಡುತ್ತಿದ್ದಾರೆ. 21 ಎಕರೆ ಗ್ರೀನ್ ಕ್ಯಾಂಪಸ್, ಪ್ರೊಫೆಷನಲ್ ಟೀಚರ್ಸ್ ಮತ್ತೆ ಡಾಕ್ಟರೇಟ್ ಹೋಲ್ಡಿಂಗ್ ಫ್ಯಾಕಲ್ಟಿ ಹಾಗೂ BMTC ಮತ್ತು ಮೆಟ್ರೋ ಕನೆಕ್ಟಿವಿಟಿ. JSS ಅಕಾಡೆಮಿ ಆಫ್ ಟೆಕ್ನಿಕಲ್ ಎಜುಕೇಶನ್ ಬೆಂಗಳೂರು ಅಡ್ಮಿಷನ್ಸ್ ತೆರೆದಿದೆ. ವಿಸಿಟ್ JSS ATEB.ac.in ಅಥವಾ ಕಾಲ್ 9916253458.
3: ಡೂಡ್, ನಾನು ಬೇಗನೆ ಏನನ್ನೋ ಕಳುಹಿಸಬೇಕು, ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
4: ಖಂಡಿತ, ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
3: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸೆಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
4: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ ಇಂಡಿಯಾ ಪೋಸ್ಟ್ .gov.in ಗೆ ಭೇಟಿ ನೀಡಿ.
3: ಡೂಡ್, ನಾನು ಬೇಗನೆ ಏನನ್ನೋ ಕಳುಹಿಸಬೇಕು, ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
4: ಖಂಡಿತ, ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು
0: ಪರಿಚಯಿಸಿದೆ. ಸರಿಯಾಗಿ ಕೇಳಿಸಿಕೊಂಡು ಗಮನವಿಟ್ಟು ಕಿವಿಗೊಟ್ಟು ದಯವಿಟ್ಟು ಸರಿ ಉತ್ತರವನ್ನು ಕಳಿಸಿಕೊಡಿ. ಪ್ರಶ್ನೆ ಈ ರೀತಿಯಾಗಿದೆ, 100 million ಎಂದರೆ ಎಷ್ಟು? 100 million ಎಂದರೆ ಎಷ್ಟು? ಎಷ್ಟು ಕೋಟಿ ಅಂತ? 100 million ಅಂದ್ರೆ ಎಷ್ಟು ಕೋಟಿ ಯೋಚನೆ ಮಾಡಿಪ್ಪ. ಜಾಸ್ತಿ ಬಿಸ್ನೆಸ್ ವ್ಯಾಪಾರ ವ್ಯವಹಾರ ಅಂತಿದ್ದರೆ ನಿಮಗೆ ಬೇಗ ಉತ್ತರ ಕೊಡೋಕ್ಕಾಗುತ್ತೇನೋ, ಅಥವಾ ಇಲ್ಲ ನಾನು ಮ್ಯಾಥ್ಸಲ್ಲಿ ಸಖತ್ ಫಾಸ್ಟ್ ಅಂತ

ನೀವು ಕೂಡ ಕೊಡಬಹುದು. 100 ಮಿಲಿಯನ್ ಎಂದರೆ ಎಷ್ಟು ಕೋಟಿ? ಉತ್ತರನ ನಮ್ಮ ವಾಟ್ಸಪ್ ಸಂಖ್ಯೆ 9480091013 ಕಳಿಸಿ, ಅಥವಾ 0800228120066 ಕರೆ ಮಾಡಿ ತಿಳಿಸಿ.

0: ಸಾಕಷ್ಟು ಜನ ಸರಿ ಉತ್ತರಗಳನ್ನ ಕಳಿಸಿದ್ದಾರೆ. ಹೆಸರು ಹೇಳೋಕೆ ತುಂಬ ಸಮಯ ಆಗುತ್ತೆ. ಅಂದರೆ ಇವ್ರ ಹತ್ರ ಎಲ್ಲ ಅಷ್ಟು ದುಡ್ಡಿದೆ ಅಂತನೋ ಅಥವಾ ಯಾವಾಗಲೂ ಕೌಂಟ್ ಮಾಡ್ತಾನೇ ಇರ್ತಾರೆ, ಎಣಿಸ್ತಾನೇ ಇರ್ತಾರೆ, ಲೆಕ್ಕಾಚಾರ ಹಾಕ್ತಾನೇ ಇರ್ತಾರೆ ಅಂತ ನಾನು ಅನ್ಕೋಬೇಕು ಅಂತ ಅನಿಸುತ್ತೆ. ಯಾಕಂದರೆ ನನಗೆ ಸ್ವಲ್ಪ ಲೆಕ್ಕ ಹಾಕೋಕ್ಕೆಲ್ಲ ಕಷ್ಟ ಆಗ್ಬಿಡ್ತು. ಇವರೆಲ್ಲ ಏನು ಟಕ ಟಕ ಟಕ ಟಕ ಅಂತ ಹಣ ಈ ಮಷಿನ್ಗೆ ಹಾಕ್ರೆ ನೋಟ್ ಹೆಂಗೆ ಸೌಂಡ್ ಮಾಡ್ಕೊಂಡು ಬರ್ತಾ ಇರುತ್ತೋ, ಫಾಸ್ಟಾಗಿ ಹಂಗೆ ಬರ್ತಾ ಇದೆ ಉತ್ತರಗಳು ಹೆಸರುಗಳು. ನಾವು ಕೇಳಿದ್ವಿ 100 ಮಿಲಿಯನ್ ಎಂದರೆ ಎಷ್ಟು ಕೋಟಿ, ಕೋಟಿ ಕೋಟಿ ಎಷ್ಟು ಉತ್ತರಗಳು ಬಂದಿದೆ. ಬಿಂದು ಪ್ರಕಾಶ್ ಬೆಂಗಳೂರು, ಎನ್ ಆರ್ ಪ್ರಸಾದ್ ರಾಜಾಜಿನಗರ್, ಸಿ ಎನ್ ಲಕ್ಷ್ಮಣ ಮಲ್ಲೇಶ್ವರ, ರಘುನಾರಾಯಣ್ ಬೆಂಗಳೂರು, ಸೋಮಶೇಖರ್ ಶಾಮನೂರು ದಾವಣಗೆರೆ, ಜಯಶ್ರೀ ಸುನೀಲ್ ರಾಜಾಜಿನಗರ, ಲಕ್ಷ್ಮೀದೇವ ಮಸಾತನೂರು, ಜಾಫರ್ ಹಂಪಿ, ಮಹೇಶ್ ಬಿಸಿಸಿ ಲೇಔಟ್, ಸುಜಾತ ಕೆ ನಟರಾಜ್ ಹಾಸನ್, ಪೂಜಾ ದಾವಣಗೆರೆ, ಅರ್ಚನಾ ಪಾಟೀಲ್ ಕೊಪ್ಪಳ ಸೇರಿದಂತೆ ಸಾಕಷ್ಟು ಜನ, ಶಾರದಾ ರಾಯಚೂರು ಅವರು ಕೂಡ ಸರಿಯಾದ ಉತ್ತರವನ್ನು ಕಳಿಸಿಕೊಟ್ಟಿದ್ದಾರೆ. ಹರಿಹರನ್ ವಿಜ್ಞಾನ ನಗರದಿಂದ, ನುಂಕಪ್ಪ ಕಾಂಬಳೆ ಮೊಳಕಾಲ್ಮೂರಿನಿಂದ, ಮೋನಿಕಾ ದಾವಣಗೆರೆಯಿಂದ, ಚಂದ್ರಕಾಂತ್ ಹವಾಲ್ದಾರ್ ರಾಯಚೂರಿನಿಂದ, ಶ್ರುತಿ ಬಿ ಎಂ ಚಿಕ್ಕಮಗಳೂರು, ಶ್ವೇತಾ ಎಸ್ ಆರ್ ಸುಳಿಯಾದಿಂದ, ವೆಂಕಟೇಶ್ ಬೆಂಗಳೂರು ಸರಿಯಾದ ಉತ್ತರ, ಹೊನ್ನೂರು ಅಲ್ಲಿ ಹನುಮಂತ್ಪುರದಿಂದ, ಮುನಿರಾಬಾದ್ನಿಂದ ನೋಬಲ್ ಟೈಲರ್ ಅವರು ಸರಿಯಾದ ಉತ್ತರವನ್ನು ಕಳಿಸಿದ್ದಾರೆ. ಪದ್ಮಶ್ರೀ ಕುಟುಂಬ ರಾಮಚಂದ್ರಪುರ, ಸುಷ್ಮಾ ಕಾರ್ತಿಕ್ ಆನೇಕಲ್ನಿಂದ, ಮತ್ತು ಆಶಾ ಶ್ರೀನಿವಾಸ್ ಬಿನ್ನಿಪೇಟೆಯಿಂದ. ಎಷ್ಟು ಜನದ ಹೆಸರು ಹೇಳಿದ್ರಿ, ಸಮಯ ಆಗ್ತಾ ಇದೆ. ಸಾಕು ಜನ ಸರಿ ಉತ್ತರ ಕಳಿಸಿದ್ರಾ? ಸರಿಯಾದ ಉತ್ತರ 10 ಕೋಟಿ. 100 ಮಿಲಿಯನ್ ಎಂದರೆ 10 ಕೋಟಿ. 10 ಕೋಟಿ ಎಂದು ಉತ್ತರ ಕಳಿಸಿರುವ ನಿಮ್ಮೆಲ್ಲರಿಗೂ ಕೂಡ ಅಭಿನಂದನೆಗಳು.
1: ನಾನು ಬೇಗನೆ ಏನನ್ನು ಕಳುಹಿಸಬೇಕು? ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
2: ಖಂಡಿತ. ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
1: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸೆಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
2: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.
3: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನೂ ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
4: ಕ್ಯಾನ್ಸರ್ ಎಂಬ ಮಹಾಮಾರಿ ಕುಟುಂಬದ ಆಸ್ತಿ ಪಾಸ್ತಿ ಮತ್ತು ಧೈರ್ಯವನ್ನೇ ನುಂಗಿ ಹಾಕುತ್ತದೆ. ಆದರೆ ಇನ್ನು ಮುಂದೆ ಹಣವಿಲ್ಲವೆಂದು ಚಿಕಿತ್ಸೆಯಿಂದ ವಂಚಿತರಾಗಬೇಡಿ. ರಾಜ್ಯದ 16 ಜಿಲ್ಲೆಗಳಲ್ಲಿ ಡೇ ಕೇರ್ ಕಿಮೋಥೆರಪಿ ಸೌಲಭ್ಯವಿದೆ. ಅಲ್ಲಿ ನಿಮಗೆ ತಜ್ಞ ವೈದ್ಯರ ಮೇಲ್ವಿಚಾರಣೆಯಲ್ಲಿ ಉಚಿತವಾಗಿ ಚಿಕಿತ್ಸೆ ನೀಡಲಾಗುತ್ತದೆ. ರೋಗಿಗಳು ಆಸ್ಪತ್ರೆಗೆ ಅಡ್ಮಿಟ್ ಆಗುವ ಅವಶ್ಯಕತೆ ಇಲ್ಲ. ಚಿಕಿತ್ಸೆ ಪಡೆದು ಅಂದೇ ಮನೆಗೆ ಮರಳಬಹುದು. ಹೆದರದಿರಿ, ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿ ಸರ್ಕಾರ ನಿಮ್ಮ ಜೊತೆಗಿದೆ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
5: June 12 ವಿಶ್ವ ಬಾಲಕಾರ್ಮಿಕ ಪದ್ಧತಿ ವಿರೋಧಿ ದಿನ. ಈ ಸಂದರ್ಭದಲ್ಲಿ ವಿಶೇಷ ಸಂದರ್ಶನ ಪ್ರಸಾರವಾಗ್ತಾ ಇದೆ. ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಡಾಕ್ಟರ್ SB ರವಿಕುಮಾರ್, ಜಂಟಿ ಕಾರ್ಮಿಕ ಆಯುಕ್ತರು ಕರ್ನಾಟಕ ಸರ್ಕಾರ. ಈ ಕಾರ್ಯಕ್ರಮ FM ರೈನ್ಬೋ, ವಿವಿಧ ಭಾರತಿ ಹಾಗೂ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 7:15 ಪ್ರಸಾರವಾಗ್ತಾ ಇದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕಾರ್ಮಿಕ ಇಲಾಖೆ, ಕರ್ನಾಟಕ ಸರ್ಕಾರ.

0: आप सुन रहे थे हमारा विशेष कार्यक्रम।
1: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ ತರಂಗಾಂತರ 102.1 ಮೆಗಾಹರ್ಟ್ಸ್ಗಳು. ಆತ್ಮೀಯ ಕೇಳುಗರಿಗೆಲ್ಲ ನಿತ್ಯ ಮಾಡುವ ಶುಭ ಸಂಜೆಯ ನಮಸ್ಕಾರಗಳನ್ನು ತಿಳಿಸ್ತಾ ನಿಲಯದ ಸಂಜೆ ಪ್ರಸಾರ ಕಾರ್ಯವನ್ನು ಆರಂಭಿಸ್ತಾ ಇದ್ದೀವಿ. ಈಗ ಸಮಯ 5:17. ಹೊಸ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಆರಂಭದಲ್ಲಿ ಕೇಳೋಣ ಉದಿತ್ ನಾರಾಯಣ್ ಹಾಗೂ ಅನುರಾಧ ಭಟ್ ಇವರ ಧ್ವನಿಯಲ್ಲಿ ಅಗಮ್ಯ ಚಿತ್ರದ ಗೀತೆ.

ಸೋನು ನಿಗಮಿಯವರ ಧ್ವನಿಯಲ್ಲಿ ಅಭಿನೇತ್ರಿ ಚಿತ್ರದ ಗೀತೆಯನ್ನು ಕೇಳಿದಿರಿ. ಜಯಂತ್ ಕಾಯ್ಕಿಣಿಯವರ ಸಾಹಿತ್ಯಕ್ಕೆ ಸಂಗೀತ ನೀಡಿದವರು ಮನೋಮೂರ್ತಿ. ಬನ್ನಿ ಮುಂದಿನ ಗೀತೆಯನ್ನು ಕೇಳೋಣ. ರಾಜೇಶ್ ಕೃಷ್ಣನ್ ಹಾಗೂ ಅನುರಾಧ ಭಟ್ಟಿಯವರ ಸ್ವರಗಳಲ್ಲಿ ಆಂಗರ್ ಚಿತ್ರದ ಗೀತೆ, ಸಂಗೀತ ವಿಜಯ್ ಹರ್ಷಿತಾ.

ಜಿ ನವೀನ್ ರೆಡ್ಡಿಯವರ ಸಾಹಿತ್ಯದಲ್ಲಿ ಬಿ ಅಜನೀಶ್ ಲೋಕನಾಥಿಯವರ ಸಂಗೀತದಲ್ಲಿ ಆಕಿರಾ ಚಿತ್ರದ ಗೀತೆಯನ್ನು ವಿಜಯಪ್ರಕಾಶ್ ಇವರ ಧ್ವನಿಯಲ್ಲಿ ಕೇಳಿದಿರಿ. ಬನ್ನಿ ಮುಂದಿನ ಗೀತೆಯನ್ನು ಕೇಳೋಣ. ಸಚಿನ್ ಬಸರೂರು ಹಾಗೂ ಸಂಗಡಿಗರ ಧ್ವನಿಯಲ್ಲಿ ಅಂಜನಿ ಪುತ್ರ ಚಿತ್ರದ ಗೀತೆ. ಚೇತನ್ ಕುಮಾರ್ ಇವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ರವಿ ಬಸರೂರು.

ವಿಜಯಪ್ರಕಾಶ್ ಹಾಗೂ ಶಶಾಂಕ್ ಶೇಷಗಿರಿ ಮತ್ತು ಸಂಗಡಿಗರ ಧ್ವನಿಯಲ್ಲಿ ಅವನೇ ಶ್ರೀಮನ್ನಾರಾಯಣ ಚಿತ್ರದ ಗೀತೆಯನ್ನು ಕೇಳಿದಿರಲ್ಲ. ನಾಗಾರ್ಜುನ ಶರ್ಮಾ ಇವರ ಗೀತರಚನೆಗೆ ಸಂಗೀತ ನೀಡಿದರು ಅಜನೀಶ್ ಲೋಕನಾಥ್. ಬನ್ನಿ ಕಾರ್ಯಕ್ರಮದ ಕೊನೆಯಲ್ಲಿ ಕೇಳೋಣ ಕೃಷ್ಣನ್ ಲವ್ ಸ್ಟೋರಿ ಚಿತ್ರದ ಗೀತೆಯನ್ನು.

ಇದುವರೆಗೆ ಹೊಸ ಕನ್ನಡ ಚಿತ್ರಗೀತೆಗಳನ್ನು ಕೇಳ್ತಾ ಇದ್ದೀರಿ. ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಈಗ ಸಮಯ 5:30.

0: ಇಂದಿನ ಯುವವಾಣಿ ಕಾರ್ಯಕ್ರಮ ಕೇಳುವಂತಹ ಎಲ್ಲ ಯುವ ಮಿತ್ರರಿಗೆ ನಮಸ್ಕಾರಗಳನ್ನು ತಿಳಿಸ್ತಾ ನಮ್ಮ ಕಾರ್ಯಕ್ರಮವನ್ನು ಇದೀಗ ಆರಂಭಿಸೋಣ.
1: ಆಕಾಶವಾಣಿ ರಾಯಚೂರು.
2: ಎದೆ ತುಂಬಿ ಹಾಡಿದೆನೋ ಬಂದು ನಾನು.
1: ಹಾಡು ಹಕ್ಕಿಗಳ ಭಾವಭಂಡಿಲು, ಹಕ್ಕಿಗಳ ಭಾವಭಂಡಿಲು.
3: ಹಾಡೊಂದು ಹಾಡಬೇಕು, ಅದು ಚಿರಕಾಲ ಕೇಳಬೇಕು.
1: ಗಾಯಕರ ಜೊತೆ ಬದುಕಿನ ಕತೆ.
4: ಯಾವ ಹಾಡ ಹಾಡಲಿ.
1: ಭಾಗವಹಿಸಿದವರು
5: ರಾಯಚೂರಿನ ಯುವ ಗಾಯಕ ವರಧೇಂದ್ರ ಗಂಗಾಕೇಡ್.

0: ಪ್ರಸ್ತುತಿ ವೆಂಕಟೇಶ್ ಹೋಗಾರ್.
1: ಆತ್ಮೀಯ ಯುವ ಸ್ನೇಹಿತರೆ, ಈ ಹಾಡು ಹಕ್ಕಿಗಳ ಭಾವಬಂಡಿ ಇದು ಗಾಯಕರ ಕಥೆಯನ್ನೇಳುವ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ. ನನ್ನೊಟ್ಟಿಗಿದ್ದಾರೆ ಯುವ ಗಾಯಕರು ವರದೇಂದ್ರ ಗಂಗಾಖೇಡ್ ಅಂತೇಳಿ. ಸೊ ಅವರನ್ನು ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಪರಿಚಯ ಮಾಡಿಕೊಳ್ಳೋಣ ಅಂತ. ವರದೇಂದ್ರ ಅವರು, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ.
2: ನಮಸ್ಕಾರ ಸರ್.
1: ನಿಮ್ಮ ಪರಿಚಯವನ್ನು ನಮ್ಮ ಕೇಳುಗರಿಗೆ ಹೇಳೋದಾದರೆ.
2: ಸರ್, ನಾನು ಮೂಲತಃ ರಾಯಚೂರಿನವನು. ರಾಯಚೂರಲ್ಲೇ ಹುಟ್ಟಿ ರಾಯಚೂರಲ್ಲೇ ಬೆಳೆದಿದ್ದು. ನಮ್ಮ ತಂದೆಯವರು ಅವರು ಇಲ್ಲಿಯೇ ಓದಿದ್ದು ವಿದ್ಯಾಭ್ಯಾಸ ಅದೆಲ್ಲ. ಮೂಲತಃ ನಮ್ಮದು ಯಲಬುರ್ಗ ಅಂತ
1: ಕೊಪ್ಪಳ ಡಿಸ್ಟಿಕ್ಟು
2: ಅಲ್ಲಿ ಬರುತ್ತೆ. ನಮ್ಮ ತಂದೆಯವರೆಲ್ಲ ಇಲ್ಲೇ ಓದ್ಬಿಟ್ಟು ಇಲ್ಲೇ ಪೂನಾದಲ್ಲಿ ಒಂದು 6 ವರ್ಷ ಕೆಲಸ ಮಾಡಿದ್ದಾರೆ.
1: ಎಂಪ್ಲಾಯ್ ಇದ್ರು
2: ರಾಘವೇಂದ್ರ ಸ್ವಾಮಿ ಮಠದಲ್ಲಿ ಮ್ಯಾನೇಜರ್ ಆಗಿ ಇದ್ದರು. ಒಂದು 30 ವರ್ಷ ಅಲ್ಲಿ ಸೇವೆ ಸಲ್ಲಿ ಈಗ ವಾಲಂಟಿಯರ್ ರಿಟೈರ್ಮೆಂಟ್ ತೊಗೊಂಡು ಮನೆಯಲ್ಲಿದ್ದಾರೆ. ಅವರು ಅಲ್ಲಿ ಬೇರೆ ಬೇರೆ ಕಡೆ ಮೈಸೂರು ಪೂನಾಲೆಲ್ಲ ಮಾಡಿಬಿಟ್ಟು 2000 ಇಲ್ಲೇ ಬಂದಿದ್ದಾರೆ. ನಾನು ಹುಟ್ಟಿದ್ದು 1997 ಪೂನಾದಲ್ಲಿ ಒಂದು 2 ವರ್ಷ ಇದ್ದು ಆಮೇಲೆ ರಾಯಚೂರು ಬಂದು ರಾಯಚೂರಲ್ಲೇ ನಿವಾಸಿಯಾಗಿ ಇಲ್ಲೇ ಇದ್ದೇನೆ.
1: ಎಲ್ಲಿ ಓದಿದ್ದೆ? ಇಲ್ಲಿ ನೀವೆಲ್ಲ
2: ಓದಿದ್ದೆಲ್ಲ ರಾಯಚೂರಲ್ಲಿ ಸರ್. ಸ್ಕೂಲು ಜವಾಹರ್ ನಗರ್ KSSP ಅಂತಂತ ಹೇಳಿ ಇಲ್ಲೇ ಜವಾಹರ್ ನಗರದಲ್ಲಿ ಬರುತ್ತೆ.
1: ಓಕೆ.
2: ಅಲ್ಲಿ ಆಮೇಲೆ ಹೈಸ್ಕೂಲೆಲ್ಲ ಕನ್ನಿಕಾ ಪರಮೇಶ್ವರಿ ಶಾಲೆ ಅಲ್ಲಿ ಓದಿದ್ದೇನೆ. ಕಾಲೇಜೆಲ್ಲ ಇದು SRPSPU ಕಾಲೇಜು ಮತ್ತು LVD ಕಾಲೇಜಲ್ಲಿ.
1: ಏನು ಕೋರ್ಸ್? ಏನು
2: ಕೋರ್ಸ್? MBA ಮ್ಯೂಸಿಕ್ ಸರ್, ಆರ್ಟ್ಸ್.
1: ಆರ್ಟ್ಸಲ್ಲೇ
2: ಒಂದು ಮ್ಯೂಸಿಕ್.
1: ಈಗ ನೀವು ನಿಮ್ಮ ತಂದೆ ಮತ್ತು ಮನೆಯಲ್ಲಿ ಅಪ್ಪ ಈಗ ಏನು ಮಾಡ್ತಿದ್ದಾರೆ ಮತ್ತು ಅಮ್ಮ?
2: ನಮ್ಮ ತಾಯಿಯವರು ಲೆಕ್ಚರರ್ ಇದ್ದಾರೆ, ಅಸಿಸ್ಟೆಂಟ್ ಪ್ರೊಫೆಸರ್ ಇದ್ದಾರೆ. VCB ಕಾಲೇಜ್ ಲಿಂಗ್ಸೂರಲ್ಲಿ ವರ್ಕ್ ಮಾಡ್ತಾರೆ. ನಮ್ಮ ತಂದೆಯವರು ಈಗ ವಾಲಂಟಿಯರ್ ತೊಗೊಂಡು ಅವರು ಗಾಯಕರು. ನಮ್ಮ ಮನೆ ತನ ಸಂಗೀತ ಮನೆ ತನ ನಮ್ಮ ತಂದೆಯವರು ಮತ್ತು ಅವರ 3 ಜನ, 2 ಅಣ್ಣ ತಮ್ಮಂದರು, ಒಟ್ಟು 3 ಜನ ಸೇರಿ ಸಂಗೀತ ಕಾರ್ಯಕ್ರಮ

0: ಕಂಪನಿಯೆಲ್ಲ ಕೊಡ್ತಾ ಇದ್ದಾರೆ. ಅವರು ಆಕಾಶವಾಣಿ ಕಲಾವಿದರು.
1: ಓಹೋಹೋ, ಎಲ್ಲಿ ಅವರು ಮೂಲತಃ ಎಲ್ಲಿದ್ದಾರೆ ನಿಮ್ಮ ಚಿಕ್ಕಪ್ಪ ಅವರು?
0: ಅವರೆಲ್ಲ ಯಲಬುರ್ಗಾದಲ್ಲಿದ್ದಾರೆ ಸರ್, ಇಬ್ಬರು ಚಿಕ್ಕಪ್ಪನಲ್ಲೇ ಯಲಬುರ್ಗಾದಲ್ಲಿದ್ದಾರೆ. ಅವರು ರಾಮರಾವ್ ಅಂತ ಹೇಳಿ ಗಂಗಾ ಖೇಡ್ ಮತ್ತು ನಾರಾಯಣರಾವ್ ಗಂಗಾ ಖೇಡ್ ಅಂತ ಹೇಳಿ.
1: ಅಪ್ಪನ ಹೆಸರು?
0: ಅಪ್ಪನ ಹೆಸರು ವೆಂಕೋಬರಾವ್ ಗಂಗಾ ಖೇಡ್ ಅಂತ.
1: ಅಮ್ಮ?
0: ಅಮ್ಮ ಚಂದ್ರಕಲಾ ಗಂಗಾ ಖೇಡ್ ಅಂತ.
1: ನೀವು ಅಪ್ಪ ಮತ್ತು ನಿಮ್ಮ ಕುಟುಂಬದ ಸಂಗೀತದ ಹಿನ್ನೆಲೆಯಲ್ಲಿ ಸಂಗೀತಕ್ಕೆ ಬಂದಿದ್ದ?
0: ಹಾಂ ಹೌದು ಸರ್.
1: ಏನು ಅಥವಾ ಇಲ್ಲ
0: ಮೊದಲು ಅಂದರೆ ನನ್ನ ಮನೆತನದಿಂದ ನಾನು ಚಿಕ್ಕವನಿದ್ದಾಗಿಂದ ಒಂದು ಹಾಡ್ತಾ ಇದ್ದೆ. ಅದು ಒಂದು ನಂದೊಂದು ಇದು ಆಗಿತ್ತು, ಹಾಬಿ ಆಗಿತ್ತು, ಹಾಬಿ ಥರ ಹಾಡ್ತಾ ಇದ್ದಿದ್ದು. ಮಧ್ಯದಲ್ಲಿ ನಾನು ಲಾ ಮಾಡಬೇಕು ಅಂತ ನನಗೆ ತುಂಬ ಇದಿತ್ತು. ಅದು ಲಾ ಮಾಡಲಿಕ್ಕೆ ಹೋಗಿದ್ದೆ. ಅದು LVD ಕಾಲೇಜಲ್ಲಿ ನಮಗೆ ಇದು ಸಿಕ್ತು, ಒಂದು ಡಿಪಾರ್ಟ್ಮೆಂಟ್, ಮ್ಯೂಸಿಕ್ ಡಿಪಾರ್ಟ್ಮೆಂಟ್ ಇದೆ, ಅದ್ರಲ್ಲಿ ಆರ್ಟ್ಸ್ನಲ್ಲೇ ಒಂದು ಸಬ್ಜೆಕ್ಟ್ ತೊಗೊಂಡು ಮಾಡೋವಂಥದ್ದು. ಹಂಗಾಗಿ ಅಲ್ಲಿ ನಾನು ಲಾ ಅಡ್ಮಿಷನ್ ಮಾಡಿಸ್ಕೊಂಡು ನನಗೆ ಅಲ್ಲಿ ಇತ್ತು ಅಂತೇಳಿ ನಾನು ಇಲ್ಲೇ ಅದು ಮ್ಯೂಸಿಕ್ ಮಾಡಿದ್ರೆ ಚೆನ್ನಾಗಿರುತ್ತೆ, ಮನೆಯಲ್ಲೂ ಮ್ಯೂಸಿಕ್ ಇರುತ್ತೆ, ಹಾಗಾಗಿ ಇದನ್ನೇ ಇದು ಮಾಡಿದ್ರೆ ಅಂತಂತ ಹೇಳಿ ನಾನು
1: ಓಕೆ ಮ್ಯೂಸಿಕ್ ಕಡೆ
0: ಮಾಡ್ಕೊಂಡಿದ್ದು.
1: ಸರಿ, ಸಂಗೀತದ ಪಯಣದ ಬಗ್ಗೆ ಮಾತಾಡೋಣ. ಒಂದು ನಮ್ಮ ಕೇಳುಗರಿಗೆ ಒಂದು ಹಾಡು.

0: ಅಪ್ಪ ಅಮ್ಮನ ಆಸೆ ಆಗಿತ್ತು ಅಥವಾ ನೀವು ಆಯ್ಕೆ ಮಾಡಿಕೊಂಡಿದ್ದು ಹೇಗೆ?
1: ಸರ್ ಅದು ಈ ಮನೆಯಲ್ಲೇ ಇತ್ತು, ಆದ್ದರಿಂದ ಅಪ್ಪ ಅಮ್ಮ ಏನು ಅದ್ರ ಬಗ್ಗೆ ಇದು ಮಾಡಲಿಲ್ಲ ಅಥವಾ ಅದೇ ಮಾಡು ಇದೇ ಮಾಡು ಅಂತ ಏನು ಹೇಳಿಲ್ಲ. ನಾನು ಮ್ಯೂಸಿಕ್ಕಲ್ಲಿ ಇದು ಇತ್ತು, ನನ್ನೊಬ್ಬ ಫ್ರೆಂಡು ಇಲ್ಲ ನಿಮ್ಮದು ಚೆನ್ನಾಗಿದೆ ಮ್ಯೂಸಿಕ್ಕು, ಅಂದರೆ ನಿನ್ನ ಧ್ವನಿ ಅದೆಲ್ಲ ಚೆನ್ನಾಗಿದೆ, ನೀನು ಮ್ಯೂಸಿಕ್ ಮಾಡಿದರೆ ಚೆನ್ನಾಗಿರುತ್ತೆ ಅಂತಂತ ಹೇಳಿ ಅವನು ಹೇಳಿದ್ದಕ್ಕೆ ಒಂದು ನಾನು ಮ್ಯೂಸಿಕನ್ನು ತೊಗೊಂಡು ಇದರಲ್ಲೇ ಮುಂದುವರಿಸ್ತಾ ಇದ್ದೆ. ಮೊದಲು ನಾನು ತಬಲಾ ನುಡಿಸಿದ್ದೆ ಸರ್, ಮೊದಲು ಕಲ್ತಿದ್ದು ಒಂದು 12 ವರ್ಷ ತಬಲಾ ಕಲ್ತಿದ್ದೀನಿ. ಜೊತೆಗೆ ಹಾಡ್ತಾ ಮನೆಯಲ್ಲೆಲ್ಲ ಹಾಡ್ತಿದ್ರಲ್ಲ, ಹಾಡೂ ಜೊತೆಗೆ ನನಗೆ ಹಾಡ್ತಾ ಇದ್ದಿದ್ದು. ನಂತರ ನಾನು ಬಿ ಎ ಮ್ಯೂಸಿಕ್ ಯಾವಾಗ ಮಾಡ್ಲಿಕ್ಕೆ ನಾನು ಇದು ಮಾಡಿದೆ, ಆವಾಗ ಡಿಸೈಡ್ ಮಾಡಿದಾಗ ನಾನು ಹೇಳಿದೆ ಇಲ್ಲ ಹಿಂಗೆ ವೋಕಲ್ಸ್ ತೊಗೊಂಡ್ರೆ ಅಲ್ಲೆಲ್ಲ ಸ್ವಲ್ಪ ಇನ್ಸ್ಟ್ರೂಮೆಂಟ್ ಸ್ವಲ್ಪ ಸೈಡ್ ಇದಾಗುತ್ತೆ ಸರ್, ವೋಕಲ್ ಅಂದರೆ ಮೇನ್ ಇದಾಗುತ್ತೆ. ನೆಕ್ಸ್ಟ್ ನಾವು ವೋಕಲ್ ಏನಾದರೂ ಅದ್ರಲ್ಲಿ ಮಾಡಿದ್ರೆ ನೆಕ್ಸ್ಟ್ ಏನಾದರೂ ಅಪಾಯಿಂಟ್ಮೆಂಟ್ಸ್ ಅಥವಾ ಹಿಂಗೇನಾದರೂ ಜಾಬ್ಗೆ ಏನಾದರೂ ಅನುಕೂಲ ಆಗುತ್ತೆ, ವೋಕಲ್ಗೆ ಬೇಗ ಅಪಾಯಿಂಟ್ಮೆಂಟ್ ಆಗುತ್ತೆ, ಅದಕ್ಕೆ ಹಂಗಾಗಿ ವೋಕಲ್ಸ್ ಮಾಡಿದರೆ ಚೆನ್ನಾಗಿರುತ್ತೆ ಅಂತಂತೇಳಿ ನಾನು ವೋಕಲ್ದು ತೊಗೊಂಡು ಮಾಡಿದ್ದಿದ್ದು. ಮುಂದೆ ಮಾಸ್ಟರ್ಸ್ ಅದೆಲ್ಲ ಮುಂದೆ
0: ಮ್ಯೂಸಿಕಲ್ ಏನೇನು ಮುಗಿದಿದೆ ನಿಮ್ದು?
1: ಮಾಸ್ಟರ್ ಆಫ್ ಮ್ಯೂಸಿಕ್ ಮುಗಿದಿದೆ ಸರ್, ಗುಲ್ಬರ್ಗಾದಲ್ಲಿ ಎನ್ ವಿ ಕಾಲೇಜಲ್ಲಿ. ನಾನು ಸಾಮಾನ್ಯ ನನ್ನ ಗುರುಗಳು ಗುರುರಾಜ್ ದಂಡಾಪುರ್ ಅಂತ ಹೇಳಿ, ಅವರು ಡಾಕ್ಟ್ರೇಟ್ ಇದರಲ್ಲಿ ಪಿ ಎಚ್ ಡಿ ಮಾಡಿದ್ದಾರೆ ಅದರಲ್ಲಿ. ಅವ್ರದ್ದು ಒಂದು 200 ವರ್ಷದಿಂದ ಸಂಗೀತ ಮನೆತನ ನಮ್ಮ ಗುರುಗಳದ್ದು
0: ಇಲ್ಲಿ ಗುಲ್ಬರ್ಗಾ,
1: ಗುಲ್ಬರ್ಗಾದಲ್ಲಿ ಎನ್ ವಿ ಕಾಲೇಜಲ್ಲಿ ಅವರು ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಇದ್ದಾರೆ ನಮ್ಮ ಗುರುಗಳು. ಸೊ ಅವರಲ್ಲೇ ನಾನು ಮಾಸ್ಟರ್ಸ್ ಎಲ್ಲ.
0: ಎಷ್ಟು ವರ್ಷ ಈಗ ಕಲಿತಿದ್ದೀರಿ?
1: ಇನ್ನೂ ಕಲಿತಾ ಇದ್ದೀನಿ ಸರ್. ಇದು ಸಂಗೀತದಲ್ಲಿ ಕಲಿಕೆ ಅನ್ನೋದು ನಿರಂತರ ಇರುತ್ತೆ, ಇದು ಇದಕ್ಕೆ ಮುಕ್ತಾಯ ಅನ್ನೋದು ಇರಲ್ಲ ಸಂಗೀತದಲ್ಲಿ.
0: ಬಹಳ ಇಂಟ್ರೆಸ್ಟ್ ಆಗಿ ನೀವು ಮ್ಯೂಸಿಕ್ ಅನ್ನು ಕಲೀಲಿಕ್ಕೆ ಆರಂಭ ಮಾಡಿದ್ದು?
1: ಆರಂಭ ಮಾಡಿದ್ದು 2017 ಸರ್. ಯಾಕಂದ್ರೆ ಅವಾಗ ಅಡ್ಮಿಷನ್ ಬಿ ಎ ಮ್ಯೂಸಿಕ್ ಅಡ್ಮಿಷನ್ ಮಾಡಿಸಿದ್ದು ಅವಾಗೆ. ಅಂದ್ರೆ ನಮ್ಮ ತಂದೆಯವರು ಹೇಳ್ತಾ ಇದ್ರು, ಅಂದ್ರೆ ಕಾಟಾಚಾರಕ್ಕೆ ಅಥವಾ ಸುಮ್ಮನೆ ಏನಾದರೂ ಹಿಂಗೆ ಸರ್ಟಿಫಿಕೇಟ್ಗೋಸ್ಕರ ಮ್ಯೂಸಿಕ್ ಮಾಡೋದಲ್ಲ, ಒಂದು ಪ್ರೊಫೆಷ್ನಲ್ ಆಗಿ ತೊಗೊಂಡು ಮಾಡಂಗಿತ್ತಂದ್ರೆ ಮ್ಯೂಸಿಕ್ ಮಾಡು, ಇಲ್ಲಂತಂದ್ರೆ
0: ಬೇಡ
1: ಬೇಡ ಅಂತ.
0: ಆರಂಭದ ಗುರುಗಳು ಈಗ
1: ನಮ್ಮ ತಂದೆಯವರೇ, ಆರಂಭದ ಗುರುಗಳು ಅವರಲ್ಲೇ. ನಾನು ಮನೆಯಿಂದನೇ ನನಗೆ ಅದು ಬಂದಿದ್ದು. ಆಮೇಲೆ ವಾಯುಜ್ಯೋತ್ತಮಾಚಾರ ಅಂತ ಹೇಳಿ ನಮ್ಮ ರಾಯಚೂರಲ್ಲಿ ವಿ ಎಂ ಜೋಶಿ ಸರ್, ಅವ್ರ ಹತ್ರ ಸ್ವಲ್ಪ ಅಭ್ಯಾಸ ಮಾಡಿದ್ದೇನೆ. ನಂತರ ನಮ್ಮ ಗುರುಗಳು ಗೋಪಾಲ್ ಗುಡಿಬಂಡಿಯವರು ಅಂತ ಹೇಳಿ ಅವ್ರ ಹತ್ರ ತಬಲಾ ಕಲಿತಾ ಇದ್ದೇನೆ.
0: ಈಗಲೂ ತಬಲಾ
1: ಇದೆ ಸರ್, ಈಗಲೂ ಇದೆ. ಅದು ಹೋಗಲ್ಲ, ಅದು ನಾವು ಯಾಕಂದ್ರೆ ತಬಲಾ ಜೊತೆಗೆ ಹಾಡಬೇಕಲ್ವಾ.
0: ಹೌದು, ಗಾಯನಕ್ಕೆ ಬಂದು ಅಂದ್ರೆ ವೋಕಲ್ ತಗೊಳ್ಳಿಕ್ಕೆ ಒಂದು ಉದ್ಯೋಗ ಅಥವಾ ಏನಾದರೂ ಸಿಗುತ್ತೆ ಅಂತ ಇದನ್ನು ತಗೊಂಡಿದ್ರು. ಏನಾದರೂ ಉಪಯೋಗ ಆಗಿದೆಯೋ?
1: ಆಗಿದೆ ಸರ್, ಆಗಿದೆ. ತುಂಬ ಸುಮಾರು ಜನ ಸ್ಟೂಡೆಂಟ್ಸಿಗೆ ನಾನು ಇದು ಮಾಡ್ತೀನಿ. ಆಮೇಲೆ ಇದು ಹೇಗಿದೆ ಅಂದರೆ, ಸಂಗೀತ ಅಂದರೆ ಒಂದು ಎರಡು ಇದೆ, ಒಂದು ಟೀಚಿಂಗಲ್ಲಿ ಆದರೂ ನೀವು ಹೋಗಬೇಕು, ಇಲ್ಲ ಪ್ರೊಫೆಷ್ನಲ್ ಅಂದರೆ ಪರ್ಫಾರ್ಮಿಂಗ್ ಅಂತ ಆರ್ಟ್ಸ್ ಅಂತ ಕರೀತಾರೆ ಇದಕ್ಕೆಲ್ಲ. ಇದು ಪ್ರಾಕ್ಟಿಕಲಿ ನಾವು ಹಾಡಬೇಕು ಇದನ್ನು.
0: ಹೌದು,
1: ಹಾಡಿದರೆ ಮಾತ್ರ. ಈಗ ಒಬ್ಬ ಸಂಗೀತಗಾರ ಅಂತ ಯಾವಾಗ ಗುರುತಿಸ್ಕೋತಾನೆ ಅಂತಂದರೆ, ನಾವು ಸ್ಟೇಜ್ ಮೇಲೆ ಪರ್ಫಾರ್ಮ್ ಮಾಡಿ ಒಂದು 4 ಜನ ನಮ್ಮ ಹಾಡು ಜನರಿಗೆ ಇಷ್ಟ ಆಗಿ ಅವ್ರು ನಮ್ಮನ್ನು ಮೆಚ್ಚುತ್ತಾರಲ್ವ, ಅವಾಗ ಇದರ ಸಾರ್ಥಕತೆ ಬರುತ್ತೆ. ನಾನು ಸಂಗೀತ ಕಲಿತು ಸಾಧನೆ ಮಾಡಿ ಹಾಡಲಾರ್ದೆ ನಾನು ಮನೆಯಲ್ಲೇ ಕೂತ್ರೆ ಅದಕ್ಕೆ ಆ ವಿದ್ಯೆಗೆ ಅದರದ್ದು
0: ಮೌಲ್ಯ ಸಿಗೋದಿಲ್ಲ,
1: ಸಿಗೋಲ್ಲ.
0: ಈ ಸಂಗೀತದಲ್ಲಿ ಅವಕಾಶ ಇದೆ, ಚೆನ್ನಾಗಿ ಬದ್ಧತೆಯಿಂದ ಮಾಡಿದ್ರೆ ಅಂತ ಅನಿಸುತ್ತೆ
1: ಸರ್. ಅದು ಹೇಗೆ ಹೇಗಿದೆ ಹೇಗಿರುತ್ತೆ ಅಂತಂದರೆ, ಶ್ರದ್ಧೆಯಿಂದ ನಾವು ಇದನ್ನು ನಾವು ಏನಾದರೂ ಕಲಿತಾ ಹೋದರೆ

0: ಸರಸ್ವತಿ ನಮ್ಮನ್ನು, ಅಂದರೆ ಈ ವಿದ್ಯೆ ನಮ್ಮನ್ನು ಕೈ ಬಿಡಲ್ಲ. ಯಾವುದೇ ವಿದ್ಯೆ ಆಯಿತು ನಾವು ಶ್ರದ್ಧೆಯಿಂದ ಮಾಡಿದರೆ ಅದು ನಮ್ಮನ್ನು ಒಂದು ಸ್ಥಾನಕ್ಕೆ ನಮ್ಮನ್ನು ಕರ್ಕೊಂಡು ಹೋಗುತ್ತೆ ಅನ್ನೋದರಲ್ಲಿ ಸಂಶಯನೇ ಇಲ್ಲ.
1: ಅಪ್ಪ ಅಮ್ಮ ಖುಷಿ ಇದಾರ ಈ ನಿಮ್ಮ ಈ ವೃತ್ತಿಯಿಂದ?
0: ಹಾಂ ಖುಷಿ ಇದ್ದಾರೆ.
1: ಈಗ ನಿಮ್ಮ ವೃತ್ತಿಯೇ ಸಂಗೀತವ ಅಥವಾ ಏನಾದರೂ ಜಾಬ್ ಮಾಡಬೇಕು ಅಂತ?
0: ಇಲ್ಲ, ವೃತ್ತಿಯೇ ಸಂಗೀತ, ಪ್ರೊಫೆಷನಲ್ ಮಾಡ್ಕೊಂಡು ಮುಂದೆ PhD ಇದು
1: ಮಾಡ್ಬೇಕಂತ ಇದೆಯಾ?
0: ಇದೆ.
1: ಮ್ಯೂಸಿಕಲ್ಲೇ?
0: ಮ್ಯೂಸಿಕಲ್ಲೇ.
1: ಅಂದರೆ ನೀವು ಕ್ಲಾಸಲ್ಲಿ ಮಾತ್ರ ಕಲ್ತಿದ್ದ ಅಥವಾ ಹೊರಗಡೆ ಗುರುಗಳ ಹತ್ರ ಕಲ್ತಿದ್ದ?
0: ಇಲ್ಲ, ನನ್ನ ಕ್ಲಾಸಲ್ಲಿ ಕಲ್ತಿದ್ದು ಒಂದೇ ಗುರುಗಳ ಹತ್ರ, ಹೊರಗಡೆ ಅಂದರೆ ಅವ್ರ ಮನೆಗೆ ಹೋಗಿ ಕಲ್ತಿದ್ದು ಅವರೇ, ಎರಡೂ ಅವರೇ. ಆದ್ದರಿಂದ
1: ನಿಮಗೆ
0: ಅನುಕೂಲ ಆಯಿತು. ಮೊದಲು ನಾನು BA ಮ್ಯೂಸಿಕ್ ರಾಯಚೂರಲ್ಲಿ ಮಾಡ್ತಾ ಇದ್ದೆ. ಅವಾಗ ಮಾಡುವಾಗ ನಾನು ಗುಲ್ಬರ್ಗಕ್ಕೆ ಹೋಗಿ ಕಲ್ತು ಬರ್ತಾ ಇದ್ದೆ ಸರ್. ಗುರುಗಳ ಹತ್ರ.
1: ಹೆಂಗೆ ಹೋಗೋದು? ಅದೇ ವಾರಕ್ಕೆ ಹೋಗ್ತಿದ್ರು?
0: ಇಲ್ಲ, ಒಂದು 2 ದಿವಸಕ್ಕೊಮ್ಮೆ ಅಲ್ಲಿ ಹೋಗಿ ಬರ್ತಿದ್ದೆ. ಅಂದರೆ ಬೆಳಗ್ಗೆ ಮಧ್ಯಾಹ್ನ ಟ್ರೈನಿಗೆ ಬಿಟ್ಟು ಸಂಜೆ ಅಲ್ಲಿ ಮುಟ್ಟು ಮತ್ತೆ ಅದನ್ನು ಮುಗಿಸ್ಕೊಂಡು ನಾನು ರಾತ್ರಿ ವಾಪಸ್ ರಾಯಚೂರು
1: ವಾಪಸ್ ಬಂದ್ಬಿಡ್ತೀನಿ.
0: ನೈಟ್ ಬರ್ತಾ ಇದ್ದೆ. ಈ ಥರ ಒಂದು 3 ವರ್ಷ ಅಪ್ ಆ್ಯಂಡ್ ಡೌನ್ ಮಾಡಿದ್ದೀನಿ, ಅಂದರೆ ಡಿಗ್ರಿ ಮುಗಿಯೋವರೆಗೂ. ಅದಾದಮೇಲೆ ಮಾಸ್ಟರ್ಸ್ ಇದ್ದಾಗೂ ನಾನು ದಿನಾ ಬೆಳಗ್ಗೆ ಹೋಗ್ತಿದ್ದೆ ಸರ್ ಕಾಲೇಜ್ಗೆ.
1: ಅಂದ್ರೆ ಅಲ್ಲೇ ಎನ್ವಿ ಕಾಲೇಜ್?
0: ಎನ್ವಿ ಕಾಲೇಜ್.
1: ಇಲ್ಲಿಂದೇ ಹೋಗ್ತಿದ್ರಿ?
0: ಇಲ್ಲಿಂದೇ ಹೋಗ್ತಿದ್ದೆ.
1: ಅಪ್ ಆ್ಯಂಡ್ ಡೌನ್ ಮಾಡಿದ್ದೆ?
0: ಅಪ್ ಆ್ಯಂಡ್ ಡೌನ್ ಮಾಡಿದ್ದೀನಿ.
1: ಬೆಳಗ್ಗೆ ಹೋಗಿ ನೈಟ್ ಬರೋದು?
0: ಬೆಳಗ್ಗೆ ಒಂದು 6 ಗಂಟೆಗೆ ಟ್ರೈನ್ ಬಿಡ್ತಿದ್ದೆ, ಸಂಜೆ ಮಧ್ಯಾಹ್ನ 2 ಗಂಟೆಗೆ ಮುಗೀತಿತ್ತು. ಮತ್ತೆ ನನಗೆ ಇಲ್ಲಿ ನಾಲ್ವಾರ್ ಅಂತ ಊರು ಬರುತ್ತೆ, ಅಲ್ಲಿಂದ ಲಿಂಕ್ ಸಿಕ್ತಿದ್ದೆ ಆ ಟ್ರೈನ್. ಆ ಟ್ರೈನ್ ಹಿಡ್ಕೊಂಡು ಸಂಜೆ 7 ಗಂಟೆಗೆ ಮತ್ತೆ ರಾಯಚೂರಿಗೆ ಬರೋದು.
1: ರಾಯಚೂರಿಗೆ ಬರ್ತಿದ್ರೆ ಸರ್ ನಿಮ್ಮ ಎಲ್ಲೆಲ್ಲಿ ಕಾರ್ಯಕ್ರಮಗಳು ಕೊಟ್ಟಿರಿ ಅಂತ ಮಾತಾಡ್ತೀನಿ. ಈಗ ಒಂದು ಹಾಡು.

0: ನಾನು ಈ ಝೋನಲ್ಲಿ ಪರ್ಫೆಕ್ಟಾಗಿದ್ದೀನಿ ಸರ್. ಅಂದರೆ ಈ ಭಕ್ತಿ ಹಾಡು ಗೀತೆಗಳಲ್ಲೋ ಅಥವಾ ಭಾವಗೀತೆಗಳಲ್ಲೋ ಅಥವಾ ಜನಪದ ಯಾವ ರೀತಿ?
1: ನಾನು ತುಂಬ ಪರ್ಫೆಕ್ಟಾಗಿದ್ದೀನಿ ಅಂತಂದರೆ ಭಕ್ತಿಗೀತೆ, ಶಾಸ್ತ್ರೀಯ ಸಂಗೀತ ಹಾಗೂ ಭಕ್ತಿಗೀತೆಗಳು ಅಥವಾ ಜನಪದ. ಅದು ಒಂದು ಸಂಗೀತ ಅಂತಂದಮೇಲೆ
0: ಎಸ್ ಎಲ್ಲವೂ
1: ಒಂದು ನೀವು ಒಂದು ಯಾವಾಗಲೂ ಒಂದು ಶಾಸ್ತ್ರೀಯ ಸಂಗೀತ ಕಲ್ತ ಮೇಲೆ ಉಳಿದಿದ್ದೆಲ್ಲ ಸಂಗೀತನೂ ನಿಮಗೆ ಅಂತ ಸುಲಭ ಆಗುತ್ತೆ. ಯಾಕಂತಂದರೆ ಎಲ್ಲ ಸಂಗೀತಗಳ ಮೂಲ ಶಾಸ್ತ್ರೀಯ ಸಂಗೀತ.
0: ಎಸ್, ಅದು ಬೇರಿದ್ದಂಗೆ
1: ಅದು ಹಾಗಾಗಿ ಶಾಸ್ತ್ರೀಯ ಸಂಗೀತವನ್ನು ಇಟ್ಕೊಂಡಿದೆ. ಇದು ಹೇಗಿರುತ್ತೆ, ಫಿಕ್ಸ್ಡ್ ಇರುತ್ತೆ. ಸುಗಮ ಸಂಗೀತ ಅಂದ್ರೆ ಒಂದು ಇಷ್ಟೇ ಇರುತ್ತೆ. ಶಾಸ್ತ್ರೀಯ ಸಂಗೀತ ಹಾಗಲ್ಲ. ನಾವು ಇಂದು ಇವತ್ತು ಹಾಡಿದ್ದು ನಾಳೆ ಅದೇ ರಾಗವನ್ನು ಹಾಡಿದ್ರು ಅದು ಬೇರೆ ಇದು. ಅಂದ್ರೆ ನಿಮ್ಮ ಯೋಚನೆ ಖಯಾಲ್ ಅಂತ ಕರಿತೀವಿ ನಾವು ಶಾಸ್ತ್ರೀಯ ಸಂಗೀತದಲ್ಲಿ, ಖಯಾಲ್ ಗಾಯನ ಅಂತ ಕರಿತೀವಿ. ಇದು ಹೇಗಿದ್ರೆ ನಾವು ಯೋಚನೆ ಮಾಡಿದ್ರು ಒಂದು ಫಿಕ್ಸ್ ಮಾಡಿ ಇಟ್ಕೋತೀವಿ. ಶಾಸ್ತ್ರೀಯ ಸಂಗೀತ ಹಾಗಲ್ಲ. ನೀವು ಸ್ವಂತ ಪ್ರಯತ್ನ ಮಾಡ್ಬೇಕಾಗತ್ತೆ. ಗುರುಗಳಿಂದ ನೀವು ಅದನ್ನ ಇದು ಮಾಡಿಕೊಂಡು ಬಹಳ ವರ್ಷಗಳ ಕಾಲ ಅದನ್ನ ನೀವು ಮಾಡ್ಕೋತ ಹೋದ್ರೆ ಅದು ನಿಮಗೆ ಬರುತ್ತೆ. ಒಂದು ದಿವಸ ಹಾಡಿದ್ದು ಇನ್ನೊಂದು ದಿವಸ ಇರಲ್ಲ. ಸೊ ಅದಕ್ಕೆ ಜನ ಅದನ್ನ ನೆನ್ಪಿಡ್ಲಿಕ್ಕೆ ಆಗಲ್ಲ.
0: ಸ್ವತಂತ್ರವಾಗಿ ಕಾರ್ಯಕ್ರಮ ಕೊಡ್ಲಿಕ್ಕೆ ಆರಂಭ ಮಾಡಿದ್ದು ಯಾವಾಗಿಂದ?
1: ನಾನು ಚಿಕ್ಕವನಿದ್ದಾಗಿಂದನೇ ಅಂದ್ರೆ ನಮ್ಮ ತಂದೆಯವರೆಲ್ಲ ಕಾರ್ಯಕ್ರಮ ಕೊಡುವಾಗನೇ ನಾನು ಅವ್ರ ಜೊತೆಗೆ ಹೋಗ್ತಿದ್ದೆ. ಅಂದ್ರೆ ಮೊದಲು ನಾನು ತಾಳ ನುಡಿಸ್ತಾ ಅವ್ರ ಜೊತೆಗೆ ಹೋಗ್ತಾ ಅವಾಗಿಂದ ನಾನು ಈಗ ಒಂದು ಸುಮಾರು ಒಂದು 10-15 ವರ್ಷ ಆಯ್ತು, 12 ವರ್ಷ ಮೇಲಾಯ್ತು ಸ್ವತಂತ್ರ ನಂದು ಕಾರ್ಯಕ್ರಮ ನಾನು
0: ಕಂಟಿನ್ಯೂ ಆಗಿ ಕೊಡ್ತಾ ಇರ್ತೀನಿ. ಎಲ್ಲೆಲ್ಲಿ ಕಾರ್ಯಕ್ರಮಗಳು ಕೊಟ್ಟಿದ್ದು ಅಂತೇನಾದ್ರು?
1: ಪುಣೆ, ಚೆನ್ನೈ, ಪಂಡ್ರಾಪುರ, ಪಂಡ್ರಾಪುರ, ಉಡುಪಿ, ಆಮೇಲೆ ಬೆಂಗಳೂರು, ಬೇರೆ ಬೇರೆ ಎಲ್ಲ ಕೆಲವೊಂದು ಜಿಲ್ಲೆಗಳಲ್ಲಿ ಕೊಟ್ಟಿದ್ದೀನಿ. ಬಿಜಾಪುರ, ಹುಬ್ಬಳ್ಳಿ, ಧಾರವಾಡ, ಈ ಥರ
0: ಕಾರ್ಯಕ್ರಮಗಳಲ್ಲಿ ಕೊಟ್ಟಾಗ ಈ ಹಾಡನ್ನು ವರದೇಂದ್ರ ಅವರು ಇನ್ನೊಮ್ಮೆ ಹಾಡಿ ಅನ್ನುವಂಥ ಹೇಳಿದ್ದಿದೆಯಾ?
1: ಹಾಂ, ಇದೆ ಸರ್.
0: ಅಂಥದ್ದು ಯಾವುದಾದ್ರೂ ಹಾಡ್ಬೋದಾ? ಈಗ
1: ಹಾಡ್ತೀನಿ ಸರ್. ತಾರಮ್ಮಯ್ಯ ಹಾಡನ್ನ ಭಕ್ತಿಗೀತೆಯಲ್ಲಿ ಒಂದು ಹಾಡು ಕೇಳಿದ್ದೀವಿ. ಕೃಷ್ಣನ ಚರಿತ್ರೆಯನ್ನು ಹೇಳ್ತಕ್ಕಂಥ ಒಂದು ಹಾಡು. ಮೋಹನ ದಾಸರು ಅಂತಂತ ಹೇಳಿ ನಾವು ದಾಸ ಪರಂಪರೆಯಲ್ಲಿ ಅವರು ಒಬ್ಬರು ದಾಸರಾಗಿದ್ದಾರೆ. ಅವರು ಒಂದು ರಚನೆ ಮಾಡಿರ್ತಕ್ಕಂಥ ಒಂದು ಹಾಡು, ನಮ್ಮ ತಂದೆಯವರು ಕಂಪೋಸ್ ಮಾಡಿದ್ದಾರೆ. ಇದು ನಾನು ಸಾಮಾನ್ಯವಾಗಿ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಹಾಡ್ತೇನೆ. ಸ್ವಲ್ಪ ಫೇಮಸ್ ಆಗಿರುವಂಥ ಒಂದು ಹಾಡಾಗಿದೆ.
0: ಖಂಡಿತ ನಮ್ಮ ಕೇಳುಗರಿಗಾಗಿ ಹೇಳ.
1: ಈ

0: ನಿಮ್ಮದೇ ಆದಂಥ ಏನಾದರೂ ಸಂಸ್ಥೆ ಅಥವಾ ಕಲಿಸುವಂಥದ್ದು ಏನಾದರೂ ಆಗ್ತಿದೆಯಾ?
1: ಇದೆ ಸರ್, ನನ್ನದೇ ಆದಂಥ ಒಂದು ಸಂಗೀತ ಪಾಠಶಾಲೆ ಅಂತ ನಾನು ಇದು ಮಾಡಿದ್ದೆ, ನಾನು ವಿಜಯ ಗೋಪಾಲ ಸಂಗೀತ ಪಾಠಶಾಲಾ ಅಂತ ನಾನೊಂದು ಇದು ಮಾಡ್ಕೊಂಡಿದ್ದೀನಿ. ಸುಮಾರು ಒಂದು 15-20 ಜನ ಸ್ಟೂಡೆಂಟ್ಸ್ ಬರ್ತಾರೆ ಕಲಿಯೋಕ್ಕೆ.
0: ರಾಯಚೂರಲ್ಲಿ
1: ಎಲ್ಲಿ? ಬೋಳಮಾನ್ ದೊಡ್ಡಿ ರಸ್ತೆ ನಿರ್ಮಿತಿ ಕೇಂದ್ರ ಅಂತ ಬರುತ್ತೆ, ಕೃಷ್ಣದೇವರಾಯ ಕಾಲೋನಿಯಲ್ಲಿ ನಮ್ಮನೆ. ನಮ್ಮನೆ ಮೇಲ್ಗಡೆನೆ ಒಂದು ಸಂಗೀತ ಪಾಠಶಾಲಾ ಅಂತ ಮಾಡ್ಕೊಂಡಿದ್ದೀನಿ.
0: ರಿಜಿಸ್ಟರ್ಡ್ ಮಾಡಿದ್ರೆ ಅಥವಾ
1: ರಿಜಿಸ್ಟರ್ ಮಾಡಿಸ್ತೇನೆ ಸರ್? ಮಾಡಿಸಿಲ್ಲ.
0: ಓಕೆ.
1: ಆಮೇಲೆ ಆನ್ಲೈನ್ ಮುಖಾಂತರ ಬೇರೆ ಬೇರೆ ಬೆಂಗಳೂರು ಹೈದರಾಬಾದ್ ಆ ಥರ ಬೇರೆ ಆನ್ಲೈನಲ್ಲೂ ಕಲಿಸ್ತೀನಿ.
0: ಹೆಂಗೆ ಅದು?
1: ಅದು ಝೂಮ್ ಅಥವಾ ಇದರಲ್ಲಿ ಗೂಗಲ್ ಮೀಟ್ ಅಂತೀವಲ್ಲ, ಆ ಒಂದು ಆ್ಯಪ್ ಮುಖಾಂತರ ನಾವು ಆನ್ಲೈನಲ್ಲೂ ಕ್ಲಾಸ್ಗಳನ್ನು ಕಲಿಸ್ತೇನೆ.
0: ಎಲ್ಲೆಲ್ಲಿ ಅವರು ಕಲಿತಿದ್ದಾರೆ ಸರ್?
1: ಬೆಂಗಳೂರಿಂದ ಕಲಿತಾ ಇದ್ದಾರೆ, ಆಮೇಲೆ ಹೈದರಾಬಾದು, ಬೇರೆ ಕಂಟ್ರಿಯಲ್ಲಿ ಇದ್ದಾರೆ, ಲಂಡನ್ ಇಂದಾನೆ ಒಂದು ಇಬ್ಬರು ಜನ, ಒಂದು ಇಬ್ಬರು ಮೂರು ಜನ ಕಲಿತಾರೆ.
0: ಅಂದ್ರೆ ಅಲ್ಲಿ ಭಾರತೀಯ
1: ಮೂಲದವರೇ ಅವರು ಭಾರತ ಕಲಿತಾರೆ. ಹಾಗಾಗಿ ಆನ್ಲೈನ್ ಮತ್ತು ಆಫ್ಲೈನ್ ಎರಡರ ಮುಖಾಂತರ ನಾವು.
0: ಅವ್ರಿಗೆ ಹೆಂಗೆ ಕಲಿಸೋದಕ್ಕೆ ನೀವು ಬೆಂಗಳೂರು ಇದರಲ್ಲಿ ಕಲಿಸ್ರೆ, ಆನ್ಲೈನಲ್ಲಿ ಅವರು ಬೇರೆ ಕಂಟ್ರಿ ಕಲಿಯುವಾಗ?
1: ಅಂದರೆ ಸಮಯ ಬೇರೆ ಬೇರೆ ಇರುತ್ತೆ ನಮಗೆ. ನಡುವ್ರು ಅಂದರೆ ರಾತ್ರಿ 11 ಗಂಟೆ 12 ಗಂಟೆಗೆ ಆ ಥರ ಅಲ್ಲಿ ಇಲ್ಲಿ ಟೈಮ್ ಸ್ವಲ್ಪ
0: ಚೇಂಜ್ ಆಗುತ್ತೆ.
1: ಆ ಥರ ನೋಡಿಕೊಂಡು ನಾವು ಒಂದು ವಾರಕ್ಕೆ ಒಂದು 2 ಸರ್ತಿ 2 ದಿನ
0: ಕಲಿಸ್ತೀವಿ. ಅವ್ರ ಹೆಂಗೆ ನಿಮಗೆ ಪರಿಚಯ ಫಾರಿನ್ ಇಲ್ಲಿಂದ ಅಂದರೆ ಬೆಂಗಳೂರು ಮೂಲದಿಂದ ಪರಿಚಯ?
1: ರಾಯಚೂರವರೇ ಒಂದು ಒಬ್ಬರು ಇದ್ದಾರೆ, ಬೆಂಗಳೂರವ್ರು ಒಂದು ಇಬ್ಬರು ಇದ್ದಾರೆ,
0: ಅಲ್ಲಿ ಕಲಿತಿದ್ದಾರೆ. ಈಗ ನೀವು ಅಂದರೆ ಈ ಕ್ಲಾಸನ್ನು ಹೆಂಗೆ ಪ್ರತಿ ವಾರ ಮಾಡ್ಕೊಂಡಿದ್ದೀರೋ ಅಥವಾ ವಾರಕ್ಕೆ?
1: ಇಲ್ಲ, ವಾರಕ್ಕೆ 2 ದಿನ ನಾನು ಕ್ಲಾಸನ್ನೇ ಮಾಡ್ಕೋತೀನಿ. ಬೇರೆ ಬೇರೆ ಸ್ಟೂಡೆಂಟ್ಸಿಗೆ ಅಂದ್ರೆ ಎಲ್ಲರಿಗೂ ಒಟ್ಟಿಗೆ ಕೂಡಿಸಿ ಹೇಳೋಕ್ಕಾಗಲ್ಲ, ಅಂದರೆ ಕೆಲವು ಸಣ್ಣವ್ರಿಗೆ ಬೇರೆ ಅಥವಾ ಈ ಥರ
0: ಮಾಡ್ಕೊಂಡಿದ್ದೀನಿ. ನಿಮ್ಮ ಸಂಸ್ಥೆಯಿಂದ ಎಲ್ಲಾದರೂ ಕಾರ್ಯಕ್ರಮಗಳು ನಿಮ್ಮ ಸ್ಟೂಡೆಂಟ್ಸ್ ಕೊಡುವಂಥದ್ದು ಅಥವಾ ಆಗ್ತದ?
1: ಆಗ್ತದೆ ಸರ್. ನಮ್ಮಲ್ಲಿ ಒಬ್ಬರು ಸರಿತಾ ಮಹೇಶ್ ಅಂತ ಹೇಳಿ ಇದ್ದಾರೆ, ಅವರು ಸೀನಿಯರ್. ಅವರು ಶಾಸ್ತ್ರೀಯ ಸಂಗೀತದಲ್ಲಿ ಈಗ ಒಂದು 40-50 ನಿಮಿಷಗಳ ಕಾಲ ಅವರು ಹಾಡ್ತಕ್ಕಂಥ ಒಂದು ಇದನ್ನು ಪಡ್ಕೊಂಡಿದ್ದಾರೆ. ಮೊದಲು ಬೇರೆಯವ್ರ ಹತ್ರ ಕಲ್ತಿದ್ರು, ಒಂದು 3-4 ವರ್ಷದಿಂದ ನಮ್ಮಲ್ಲಿ ಇದು ಮಾಡ್ತಿದ್ದಾರೆ. ಆಮೇಲೆ ಅನಘ ಅಂತಂತೇಳಿ, ಆಮೇಲೆ ಶಿರೀಶ ಅಂತಂತ ಹೇಳಿ ಇವರು ಈಗ ಈ ಕಾರ್ಯಕ್ರಮವನ್ನು ಕೊಡ್ತಕ್ಕಂಥ ಒಂದು ಇದರಲ್ಲಿ ಬರ್ತಾ ಇದ್ದಾರೆ ಕಲಿ.
0: ಅಂದರೆ ನಿಮಗೆ ಯಾವ ಏಜ್ನವರು ನಿಮಗೆ ಸಂಗೀತ ಕಲೀಲಿಕ್ಕೆ ಬರ್ತಿದ್ದಾರೆ ಸರ್?
1: ಸಂಗೀತ ಕಲಿತಕ್ಕಂಥ ಒಂದು ವಯಸ್ಸಂದ್ರೆ ಒಂದು 7 ವರ್ಷದ ಮೀರಿರಬೇಕು ಅಂತ. ಯಾಕಂದರೆ ಹುಡುಗರಿಗೆ ಸ್ವಲ್ಪ ನಾವು ಹೇಳಿ ತಿಳಿಬೇಕು ಅಥವಾ ಅವ್ರಿಗೆ ಕೂಡೋ ಒಂದು ಇದು ಇರಬೇಕು,
0: ಪೇಷನ್ಸ್
1: ಬೇಕಾಗುತ್ತೆ. ಸೊ ಹಂಗಾಗಿ 7 ವರ್ಷದ ನಂತರದ ಮೇಲಿನ ಹುಡುಗರಿಗೆ
0: ಕಲಿಸಿದರೆ ಬೆಟರ್,
1: ಮಕ್ಕಳಿಗೆ ಕಲಿಸಿದ್ರೆ ಬೆಟರ್ ಅಂತ ನಾವು.
0: ಈಗ ನಿಮ್ಮಲ್ಲಿ
1: ಸಾಮಾನ್ಯವಾಗಿ 7-8 ವರ್ಷದವ್ರು ಇದ್ದಾರೆ, ಒಂದು 15-16 ವರ್ಷ ಆತರ ಮೇಲ್ಪಟ್ಟವರು ಇದ್ದಾರೆ.
0: ಎಷ್ಟು ವರ್ಷದವರು?
1: ಒಂದು 50 ವರ್ಷದವರು ಕಲಿತಾರೆ.
0: ಏನು ಆಸಕ್ತಿ ಅವ್ರಿಗೆ? ಏನಾದರೂ ಕುತೂಹಲ?
1: ಅಂದ್ರೆ ಕುತೂಹಲ ಅಂದ್ರೆ ಒಂದು ಸಂಗೀತ ಅಂದ್ರೆ ಒಂದು ಒಂದು ಮನಸ್ಸಿಗೆ ಒಂದು ಆನಂದ ಕೊಡತಕ್ಕಂಥದ್ದು. ಈಗ ಆ ವಯಸ್ಸಿನಲ್ಲಿ ಪೀಸ್ಫುಲ್ ನಾವು ಅಪೇಕ್ಷೆ ಪಡ್ತಾರೆ ಸಾಮಾನ್ಯವಾಗಿ, ಹೇಳ್ತಾರೆ ಅವರು. ಇಲ್ಲ, ನಮಗೆ ಯಾವ್ದು ಕಾರ್ಯಕ್ರಮ ಕೊಡಬೇಕು ಅಥವಾ ಹಿಂಗೆ ಏನಾದರೂ ಇರಬೇಕು ಅಂತಿಲ್ಲ. ಒಂದು ಹಾಬಿಗಾಗಿ, ಒಂದು ನಾವು ದೇವರ ಮುಂದೆ ಅಥವಾ ಒಂದು ಮನೇಲಿ ಕೂತಾಗ ಒಂದು ಹಾಡ್ಲಿಕ್ಕೋಸ್ಕರ ಇದು ಮಾಡ್ತೀವಿ ಅಂತ ಕಲಿತಕ್ಕಂಥವ್ರು ಇದ್ದಾರೆ, ಕಲಿಕ್ಕೆ ಬರ್ತಾರೆ.
0: ಇತ್ತೀಚೆಗೆ ರಿಯಾಲಿಟಿ ಶೋಗಳು ಜಾಸ್ತಿ ಆಗಿದ್ದಾವೆ, ಸಿನಿಮಾ ಹಾಡಿಗೆ ಜಾಸ್ತಿ ಒತ್ತು ಕೊಡ್ತಿದ್ದಾರೆ. ಇಂತಹ ಸಂದರ್ಭದಲ್ಲಿ ಈ ಶಾಸ್ತ್ರೀಯ ಸಂಗೀತ ಕಲೀಲಿಕ್ಕೆ ಬರ್ತಾರಾ ಅಂತ?
1: ಬರ್ತಾರೆ ಸರ್. ಇದನ್ನು ಕಲಿತಕ್ಕಂಥವರೇ ಬೇರೆ, ಇದರ ಅಭಿರುಚಿ. ಒಂದು ಸರ್ತಿ ಇದರ ಅಭಿರುಚಿ ಬಂತು ಅಂದರೆ ಇದನ್ನು ಬಿಟ್ಟು ನಾವು ಸಿನಿಮಾ ರಂಗಕ್ಕೆ ಹೋಗ್ಲಿಕ್ಕೆ ಆಗಲ್ಲ. ಸಾಮಾನ್ಯವಾಗಿ ನನ್ನ ಧ್ವನಿ ಚೆನ್ನಾಗಿದೆ, ನೀವು ಹೋಗು ಅಂತ ಕೆಲವರು ಅಂತಾರೆ. ಆದರೆ ಅದು ಶಾಶ್ವತ ಅಲ್ಲ ಸರ್. ಇದು ಇದೇ ಶಾಶ್ವತ. ಅದೇನಾಗುತ್ತೆ, ರಿಯಾಲಿಟಿ ಶೋ ಮುಗಿದ ತಕ್ಷಣ ಮುಗಿದ್ಬಿಡ್ತದೆ, ಆಮೇಲೆ ಎಷ್ಟು ದಿನ ಇದಾಗುತ್ತೆ. ಸೊ ಇದು ಶಾಸ್ತ್ರೀಯ ಸಂಗೀತ ಏನದಲ್ಲ, ಇದು ಯಾವುದು ನಮ್ಮ ನಮ್ಮ ಜೀವನ ಪೂರ್ತಿ ಇದು ನಮ್ಮ ಜೊತೆಗಿರುತ್ತೋ ಆ ಸಂಗೀತವನ್ನು ನಾವು ಇದು ಮಾಡಬೇಕು.
0: ಸಂಗೀತಗಾರನ ಮಾತಾಡಿಸುವಾಗ ಹೇಳ್ತಾರೆ, ಸರ್ ನನಗೆ

0: ನನ್ನ ಮಗಳು ಯಾವಾಗ ಕಲಿಬೋದು ಸರ್, ಅಥವಾ ನನ್ನ ಮಗ ಯಾವಾಗ ಕಲಿಬೋದು ಸರ್, ಒಂದು ವಾರದಲ್ಲಿ ಕಲಿತಾರ, ಅಥವಾ ಹಾಡು ಹಾಡ್ತಾರ ಸ್ಟೇಜಲ್ಲಿ ಕಲಿತಾರ ಅಂತ ಕೇಳ್ತಿರ್ತಾರೆ ಸರ್. ಹಂಗಾಗಿ ಭಾಳ ಅವಸರ ಇದೆ ಇವತ್ತಿನ ಪಾಲಕರಿಗೆ ಕಲಿಸ್ಲಿಕ್ಕೆ ಅಂತ ಹೇಳ್ತಾರೆ. ಅಂಥವರು ಏನು ಅಂಥವ್ರಿಗೆ ಏನು ಹೇಳೋದು?
1: ಇಲ್ಲ, ನಾನು ಅಂಥವರಲ್ಲಿ ಏನು ಅಂತಂದರೆ, ಅದು ಸಂಗೀತ ಅನ್ನೋದು ಯಾವಾಗ ಬರುತ್ತೆ, ಯಾರಿಗೆ ಯಾವ ಟೈಮಲ್ಲಿ ಬರುತ್ತೋ, ಎಷ್ಟು ದಿನಕ್ಕೆ ಬರುತ್ತೋ ಅಂತ ಅದು ಗೊತ್ತಿಲ್ಲ. ಅವರವರ ಜನ್ಮದ ಸಂಸ್ಕಾರ ಅಂತ ನಾವು ಕರಿತೀವಿ ಸಂಗೀತ ಅಂದರೆ. ಇದು ಒಂಥರ ಶಾಸ್ತ್ರವಿದ್ಯೆ ಥರ, ಇದು ಬಿಲ್ವಿದ್ಯೆ, ಆಮೇಲೆ ವೇದ ವಿದ್ಯೆ, ಅದಕ್ಕೆ ಸಮಾನವಾದ ವಿದ್ಯೆ ಇದು ಶಾಸ್ತ್ರವಿದ್ಯೆ. ಇದನ್ನು ಶಾಸ್ತ್ರದಲ್ಲಿ ಇದೊಂದು ವಿದ್ಯೆ, ಸಂಗೀತ ವಿದ್ಯೆಯನ್ನು ನಾವು ಗಂಧರ್ವ ವಿದ್ಯೆ ಅಂತ ಕರಿತೀವಿ. ಗಂಧರ್ವರನ್ನು ಹಾಡ್ತಕ್ಕಂಥ ಒಂದು ವಿದ್ಯೆ ಅಂತ. ಇದು ಸಾಮಾನ್ಯವಾಗಿ ಒಂದು ಸಂಸ್ಕಾರ ಇದ್ದವರಿಗೆ ಮಾತ್ರ ಈ ವಿದ್ಯೆ ಒಲಿತದೆ. ಸಂಸ್ಕಾರ ಇಲ್ಲ ಅಂದರೆ ನಾನು ಎಷ್ಟು ಪ್ರಯತ್ನ ಪಟ್ಟರು ಈ ವಿದ್ಯೆ ನನಗೆ ಬರಲ್ಲ. ಸೊ ಆದ್ದರಿಂದ ಒಬ್ಬ ವ್ಯಕ್ತಿಗೆ ಅವನ ಸಂಸ್ಕಾರ, ಈಗ ನಾವು ಕೇಳ್ತೇವೆ 15 ವರ್ಷದ ಹುಡುಗ ತುಂಬ ಕ್ಲಾಸಿಕಲ್ ಚೆನ್ನಾಗಿ ಹಾಡ್ತಕ್ಕಂಥದ್ದು ಒಂದು ಧ್ವನಿ ಅಂದರೆ 50 ವರ್ಷ ಕಷ್ಟಪಟ್ಟು ಕಲಿತವರು ಒಂದೇ ಥರ, 15 ವರ್ಷದ ಹುಡುಗ ಒಂದೇ ಥರ ಹಾಡ್ತಕ್ಕಂಥದ್ದನ್ನು ನಾವು ಕೇಳಿದ್ದೇವೆ.
0: ಹೌದು,
1: ಅದು ಹೇಗೆ ಹೇಗೆ ಬರ್ತದೆ, ಹೇಗೆ 15 ವರ್ಷದಲ್ಲಿ ಇಷ್ಟು ಸಣ್ಣ ವಯಸ್ಸಲ್ಲಿ ಹೇಗೆ ಸಾಧನೆ ಮಾಡಿದ ಅಂತಂದರೆ ಅದು ಪೂರ್ವಜನ್ಮದ ಒಂದು ಸಂಸ್ಕಾರ ಅಂತ. ಈಗ 4, 5, 7 ಜನ್ಮ ಆದಮೇಲೆ ಒಬ್ಬ ಸಂಗೀತಕಾರ ಸ್ಟೇಜ್ ಮೇಲೆ ಕೂತು ಪರ್ಫಾರ್ಮ್ ಮಾಡೋ ಒಂದು ಲೆವೆಲ್ಗೆ ಬರ್ತಾನಂತ.
0: ತಾಳ್ಮೆ ಬೇಕಿದ್ದಕ್ಕೆ,
1: ತಾಳ್ಮೆ, ತುಂಬಾ ತಾಳ್ಮೆ,
0: ಶ್ರದ್ಧೆ ಇರಬೇಕು,
1: ಬಹಳ ಶ್ರದ್ಧೆ.
0: ಇವತ್ತಿನ ಪಾಲಕರು ನಿಮ್ಮಲ್ಲಿ ಸಹಜವಾಗಿ ಮಕ್ಕಳನ್ನು ತಂದು ಬಿಡ್ತಿರ್ತಾರೆ, ಸರ್ ಕಲಿಸ್ರಿ ನನ್ನ ಮಕ್ಕಳಿಗೆ ಒಂದು ವಿದ್ಯೆ, ಕಲಿಸ್ರಿ ನನ್ನ ಮಗನಿಗೆ ಅಥವಾ ಮಗಳಿಗೆ ಅಂತ ಏನು ಹೇಳ್ತಾರೆ ಅವ್ರು?
1: ಹೇಳಲ್ಲ, ನಾನೇ ಅವರಿಗೆ ಹೇಳ್ಬಿಡ್ತೀನಿ. ಅಂದರೆ ನಾವು ಬರಬೇಕು ಅಂತ ಅವಸರ ಇದು ಮಾಡಿಕೊಂಡು ಇದ್ದರೆ ಅದು ಕಲೀಲಿಕ್ಕೆ ಆಗಲ್ಲ ಅಂತ ನಾವು ಆ ಥರ ಹೇಳಿ ಅವ್ರ ಮೈಂಡ್ ಹೇಳೇ ನಾವು ಇದು ಮಾಡ್ಕೋತೀವಿ. ಆಮೇಲೆ ನಾವು ಒಬ್ಬ ವಿದ್ಯಾರ್ಥಿ ಕಲೀಲಿಕ್ಕೆ ಬರಬೇಕಾದ್ರೆ ಅವನ ಧ್ವನಿ ಪರೀಕ್ಷೆ, ಸುಮ್ಮನೆ ಧ್ವನಿ ಕಲೀಲಿಕ್ಕೆ ಇರೋದೇ ಇಲ್ಲ. ಅಂಥವ್ರಿಗೂ ಸಂಗೀತ
0: ಕಲಿಸ್ತೀನಿ ಅನ್ನುವಂಥದ್ದು ಸವಾಲಾಗ್ಬೋದು,
1: ಸವಾಲಾಗ್ಬೋದು, ತುಂಬ ಸವಾಲಾಗುತ್ತೆ. ಅದಕ್ಕೆ ಹಾಗಾಗಿ ಗೊತ್ತಾಗುತ್ತೆ ಅವನು ಒಂದು ಮೊದಲನೇ ಕ್ಲಾಸಲ್ಲಿ ಅವ್ರದ್ದು ಏನಿದೆ, ಹಾಡ್ಲಿಕ್ಕೆ ಬರುತ್ತಾ ಇಲ್ವಾ ಅಂತ ನೋಡಿಕೊಂಡು ಅವರು ಪೋಷಕರಿಗೆ ಇಲ್ಲ ಬರುತ್ತೆ ಕಳಿಸಿ ಅಂತ, ಇಲ್ಲ ಬರೋಂಗಿಲ್ಲ ಅಂದರೆ ಇಲ್ಲ ಇನ್ಸ್ಟ್ರೂಮೆಂಟ್ ಬೇರೆ ಯಾವುದಾದ್ರು ಬೇರೆ ಇನ್ಸ್ಟ್ರೂಮೆಂಟ್ ಕಲಿಬೋದು, ತಬಲಾ ಕಲಿಬೋದು, ಹಾರ್ಮೋನಿಯಂ ಕಲಿಬೋದು. ಈ ಥರ ಒಂದು ಸಲಹೆ ಕೊಟ್ಟು ನಾವು ಅದನ್ನು ಅವ್ರನ್ನ ಇದ್ವಿ. ಯಾಕಂದರೆ ಸುಮ್ಮನೆ ಅವ್ರು ಕಳಿಸ್ತಾರೆ, ಕೆಲವ್ರಿಗೆ ಗೊತ್ತಿರಲ್ಲ ಅವ್ರು ಸುಮ್ಮನೆ ನನ್ನ ಮಗ ಸಂಗೀತಗಾರ ಆಗಬೇಕು ಅಂತನೋ ತಂದೆ ತಾಯಿ ಆಸೆ ಇರುತ್ತೆ. ಕೆಲವ್ರು ಮಕ್ಕಳಿಗೆ ಅವ್ರಿಗೆ ಪೇಷನ್ಸ್ ಇರಲ್ಲ, ಅವ್ರಿಗೆ ಇಂಟ್ರೆಸ್ಟ್ ಇರಲ್ಲ,
0: ಹೌದು,
1: ಆ ಥರನೂ ಇರುತ್ತೆ. ಹಾಗಾಗಿ ನಾವು ಅವ್ರನ್ನ ಪೇಷನ್ಸ್ ನೋಡಿಬಿಟ್ಟು ನಾವು ಅವ್ರಿಗೆ ಹೇಳ್ಕೊಡ್ತಕ್ಕಂಥದ್ದು.
0: ಸರಿ, ಈಗೊಂದು ಹಾಡು.
1: ಹಸಿವಾದೊಡೆ ಭಿಕ್ಷಾನ್ನಗಳುಂಟು

0: ನೀವು ಹೆಚ್ಚು ನಿಮಗೆ ಪರ್ಫಾರ್ಮೆನ್ಸ್ ಅಲ್ಲಿ ಇಂಥದ್ದನ್ನ ಹಾಡಿ ಇಂಥದ್ದನ್ನ ಪ್ರಸ್ತುತಪಡಿಸಿ ಅಂತ ಕೇಳೋದು ಯಾವುದು?
1: ಸಾಮಾನ್ಯವಾಗಿ ಹೆಚ್ಚು ಭಕ್ತಿಗೀತೆಗಳು ನಾವು ತುಂಬ ಹಾಡ್ತಕ್ಕಂಥ ಕಾರ್ಯಕ್ರಮಗಳನ್ನು ಕೊಡ್ತಕ್ಕಂಥದ್ದು ಶಾಸ್ತ್ರೀಯ ಸಂಗೀತ ಮತ್ತು ಭಕ್ತಿಗೀತೆಗಳ. ಎಲ್ಲೋ ಒಂದು ಕಡೆ ಅಥವಾ ಒಕೇಶ್ನಲಿ ಒಂದು ನಮ್ಮ ಗೌರ್ಮೆಂಟ್ ಕಾರ್ಯಕ್ರಮಗಳು ಅಥವಾ ಹಿಂಗೆ ಯಾವುದಾದ್ರೂ ಇತ್ತು ಅಂತಂದರೆ ಅಲ್ಲಿ ಸಮಯಕ್ಕೆ ಸಂದರ್ಭಕ್ಕೆ ಯಾವ ಅಥವಾ ವಚನ ಅಥವಾ ಹಿಂಗೆ
0: ಜನಪದ
1: ಮತ್ತು ಈ ಥರ
0: ಹಾಡ್ತೀರಿ?
1: ಹಾಡ್ತೇವೆ.
0: ಗೌರವ ಸನ್ಮಾನಗಳು
1: ಅದು ಇವು ಕನ್ನಡ ಸಂಸ್ಕೃತಿ ಇಲಾಖೆಯಿಂದ ಒಂದು ಯುವ ಪ್ರಶಸ್ತಿ ಹಾಗೂ ಬೆಂಗಳೂರಿನಲ್ಲಿ ರಂಗವಿಠಲ ಪ್ರಶಸ್ತಿ ಈ ಥರ ಒಂದು 3-4 ಪ್ರಶಸ್ತಿಗಳು ನನಗೆ ದೊರಕಿವೆ ದೊಡ್ಡ ದೊಡ್ಡ ಸಭೆಗಳಲ್ಲಿ.
0: ಸಂಗೀತ ಕಾರ್ಯಕ್ರಮ ನನಗೆ ಭಾಳ ವ್ಯಾಲ್ಯೂಯಬಲ್ ತಂದುಕೊಡ್ತು ಅಥವಾ ಇದು ನನಗೆ ಮುಂದೆ ಜರ್ನಿ ಮಾಡಲಿಕ್ಕೆ ಅನುಕೂಲ ಮಾಡಿಕೊಡ್ತು ಅನ್ನುವಂಥ ವೇದಿಕೆ ಎಲ್ಲಿ ಸಿಕ್ಕಿದ್ದು?
1: ಒಂದು ಬೆಂಗಳೂರಿನಲ್ಲಿ ಸರ್. ಬೆಂಗಳೂರಲ್ಲಿ ಒಂದು ಸುಮಾರು ಒಂದು 2,00,000 ಜನ ಕಲ್ತಿದ್ದು. ಒಂದು ರಾಯರಿದ್ದಾರೆ ಅಂತ ಒಂದು ಕಾರ್ಯಕ್ರಮ ಒಂದು TV ಚಾನಲ್ನವರು ಮಾಡಿದರು. ಆ ಕಾರ್ಯ ಸುಮಾರು ತುಂಬ ಜನ ಅಲ್ಲಿ ನನಗೆ ಹಾಡಲಿಕ್ಕೆ ಅವಕಾಶ ಸಿಕ್ಕಿದ್ದು. ಆಮೇಲೆ ಅಯೋಧ್ಯ ರಾಮ ಮಂದಿರದಲ್ಲಿ ರಾಮ ಜನ್ಮಭೂಮಿ ಟ್ರಸ್ಟ್ನವರು ನನಗೆ ಅವಕಾಶ ಮಾಡಿಕೊಟ್ಟಿದ್ರು ಗುಡಿಯಲ್ಲಿ ಹಾಡಲಿಕ್ಕೆ.
0: ಓಕೆ.
1: ಅಲ್ಲಿಂದ ನನಗೆ
0: ಹೆಚ್ಚು
1: ಜಾಸ್ತಿ ಇದಾಯಿತು.
0: ಈಗಲೂ ನೀವು ಇಲ್ಲಿ ಸಂಗೀತ ಕಲಿಸ್ಲಿಕ್ಕೆ ಮತ್ತು ಸಂಗೀತ ಕಾರ್ಯಕ್ರಮ ಕೊಡೋದು ಬಂತು ಅಂದಾಗ ಅದು ಬೇರೆ ಬೇರೆ ಕಡೆ ಜರ್ನಿ ಇರ್ತದೆ ನಿಮ್ಮದು, ಕಾರಣ ಸಂಪರ್ಕಗಳು ಅಥವಾ ನಿಮ್ಮ
1: ಅಂದರೆ ಹೇಗೆ ಅಂದರೆ ಜನಗಳದ್ದು. ಆಮೇಲೆ ಒಂದು ಸ್ಟೇಜ್ ನಾವು ಪರ್ಫಾರ್ಮ್ ಮಾಡಿದಾಗ ಸೋಷಲ್ ಮೀಡಿಯಾ ಅಂತ ಕರಿತೀವಿ ನಾವು. ಕೆಲವು ಸೋಷಲ್ ಮೀಡಿಯಾದ ಮುಖಾಂತರ ನಮ್ಮ ಕಾರ್ಯಕ್ರಮಗಳಾಗಿದ್ದು ಅಪ್ಡೇಟ್ಸ್ ಆಯಿತು ಅಥವಾ ಈ ಥರ ನಾವು ಮಾಡ್ತಾ ಹೋದಾಗೆಲ್ಲ ಅದು ನಮಗೆ ಅವಕಾಶಗಳು
0: ಸಿಗ್ತವೆ
1: ಅಂತ. ಆಮೇಲೆ ನಮ್ಮ ತಂದೆಯವರೇ ಮೊದಲಿಂದ ಅವರು ಹಾಡ್ತಾ ಇದ್ರು. ಮುಂಚೆ ನಮ್ಮ ತಂದೆಯವರು

0: ಒಬ್ಬರು ಜನ, ಅವರು ಸುಮಾರು ಕಡೆ ಕಾರ್ಯಕ್ರಮಗಳು ಕೊಟ್ಟಿದ್ದಾರೆ. ಸೊ ಅವ್ರ ಒಂದು ರೆಕಾಗ್ನಿಷನ್ಲಿಂದ
1: ನಿಮಗೊಂದು
0: ಅವಕಾಶ.
1: ಈಗಲೂ ಹಾಡ್ತಾರ?
0: ಈಗೂ ಹಾಡ್ತಾರೆ.
1: ಎಲ್ಲಾದರೂ ನೀವು ಜಾಯಿಂಟ್
0: ಹಾಡ್ತೀರಿ ಸರ್? ಇಲ್ಲಿ ಸುತ್ತಮುತ್ತ, ಇಲ್ಲಿ ನಮ್ಮ ರಾಯಚೂರು ಸುತ್ತಮುತ್ತ ನಾವೆಲ್ಲೇ ಇದಾದ್ರೂ ನಮ್ಮ ತಂದೆಯವ್ರ ಜೊತೆಗೆ ನನ್ನ ಜೊತೆಗೆ ಬರ್ತಾರೆ, ಇಬ್ಬರು ಜೊತೆಯಾಗೇ ಹಾಡ್ತೇವೆ.
1: ಓಕೆ. ಸಂಗೀತ ಕಲಿತರೆ ಜ್ಞಾಪಕ ಶಕ್ತಿ ಅಂದರೆ ಓದಲಿಕ್ಕೆ ಮಕ್ಕಳು ಇಂಟ್ರೆಸ್ಟ್ ತೋರಿಸೋದಿಲ್ಲ, ಓದಿಗೆ ಡಿಸ್ಟರ್ಬೆನ್ಸ್ ಆಗ್ತದೆ ಅಂತ ಹೇಳ್ತಾರೆ, ಹೌದಾ?
0: ಆ ಥರ ಏನೂ ಇಲ್ಲ ಸರ್. ಅಂದರೆ ಸಂಗೀತ ಕಲಿಯೋದ್ರಿಂದ ನಮ್ಮ ಮೈಂಡ್ ಏನೋ ಪೀಸ್ ಆಗುತ್ತೆ, ಚಂಚಲತೆ ಹೋಗುತ್ತೆ, ಒಂದು ಕಾನ್ಸಂಟ್ರೇಷನ್ ಅಂತ ಏನು ನಾವು ಕರಿತೀವಿ, ಅದು ಕಾನ್ಸಂಟ್ರೇಷನ್ ಜಾಸ್ತಿ ಆಗುತ್ತೆ, ಬೇರೆ ಕೆಲಸ ಮಾಡಲಿಕ್ಕೂ ಅನುಕೂಲ ಆಗುತ್ತೆ ಓದಲಿಕ್ಕೆ. ಆ ಥರ ಅದು ಏನು ಸಂಗೀತ ಕಲಿತರೆ ಇದಾಗುತ್ತೆ ಅಂತ ಆ ಥರ ಏನೂ ಇಲ್ಲ ಸರ್.
1: ಸಂಗೀತ ಮಕ್ಕಳಿಗೆ ಯಾಕೆ ಕಲಿಸ್ಬೇಕು ಅಂತ ಹೇಳ್ತೀರಿ ನೀವು ಒಬ್ಬ ಸಂಗೀತಗಾರರಾಗಿ?
0: ಅದೇ ಸರ್, ಅಂದರೆ ಏನು ನಾವು ಸಾಮಾನ್ಯವಾಗಿ ಮಕ್ಕಳಲ್ಲಿ ಚಂಚಲತೆ ಅಥವಾ ಹಠಮಾರಿ ಅಂತ ನಾವೇನು ಕರಿತೀವಿ, ಅವು ಕೆಲವೊಂದು ಆ್ಯಕ್ಟಿವಿಟೀಸ್ ಏನಿರುತ್ತೆ ಅದು ಆ ಒಂದು ಇದಕ್ಕೋಸ್ಕರ ಒಂದೇನೋ ಸಂಗೀತ ವಿದ್ಯೆ ಇದ್ದರೆ ಒಂದೇನೋ ನಮ್ಮ ಮಕ್ಕಳು ಚೇಂಜ್ ಆಗ್ತಾರೆ, ನಮ್ಮ ಮಕ್ಕಳಲ್ಲಿ ಒಂದು ಒಳ್ಳೆಯ ಭಾವ, ಒಳ್ಳೆಯ ಭಾವನೆ, ಒಳ್ಳೆಯ ಒಂದು ಚಟುವಟಿಕೆಗಳು ನಮ್ಮಲ್ಲಿ ಇದಾಗ್ತವೆ ಅಂತಂತ ಹೇಳಿ ನಾವು ಸಂಗೀತ ಕಲೀಲಿಕ್ಕೆ ಸಾಮಾನ್ಯವಾಗಿ ಇದು ಒಂದು ಫಿಸಿಕಲಿ ಮೆಂಟಲಿ ಬೆಳವಣಿಗೆಗಳು ಇದಾಗುತ್ತೆ. ಈಗ ನಾವು ಕರಿತೀವಿ ಯೋಗ ಅಂತ ನಾವು ಮಾಡ್ತೀವಿ, ಈಗ ಹಾಡೋದ್ರಿಂದ ಅಂದರೆ ನೀವು ಪ್ರಾಣಾಯಾಮ ಅಂತ ನಾವೆಲ್ಲ ಇದು ಮಾಡ್ತೀವಿ, ನಮ್ಮ ಸಂಗೀತದಲ್ಲೂ ಅದೇ ಥರ ಇದೆ. ಉಸಿರು ಹಿಡ್ಕೊಂಡು ಹಾಡೋದು, ಉಸಿರು ಬಿಟ್ಟು ಉಸಿರು ಹಿಡ್ಕೊಳ್ಳೋದು, ಈ ಥರ ಎಲ್ಲ ಆ ಪ್ರಕ್ರಿಯೆಗಳು ಸಂಗೀತದಲ್ಲೂ ಇದೆ. ಆದ್ದರಿಂದ ಫಿಸಿಕಲಿ ನಿಮಗೆ ಮೆಂಟಲಿ ತುಂಬ ಏನು ಅನುಕೂಲ, ಆರೋಗ್ಯಕರವಾಗಿ ನಾವು ಸಂಗೀತ ಹಾಡೋದ್ರಿಂದ ಸಂಗೀತ ಕಲಿಯೋದ್ರಿಂದ ನಾವು ಇರ್ತೀವಿ ಅಂತ.
1: ಸಂಗೀತ ಎಲ್ಲರೂ ಕಲಿಬೋದಾ?
0: ಎಲ್ಲರೂ ಕಲಿಬೋದು ಸರ್.
1: ನಿಜವಾದ ಸಂಗೀತಗಾರರಿಗೆ ಅವಕಾಶಗಳು ಸಿಗೋದಿಲ್ಲ ಅನ್ನುವಂಥ ಆಪಾದನೆ ಇದೆ, ಇದೆಷ್ಟರ ಮಟ್ಟಿಗೆ ಸರಿ ಅಥವಾ ಸುಳ್ಳ
0: ಅಂದರೆ ನಾವು ಸ್ವಲ್ಪ ಸರಿ ಅಂತಲೂ ಹೇಳ್ಬೋದು, ಇಲ್ಲ ಅಂತಲೂ ಹೇಳ್ಬೋದು. ಅದು ಹೆಂಗೆ ಅಂದರೆ ನಮ್ಮ ನಮ್ಮ ಇದರ ಪ್ರಕಾರ ಹೋಗುತ್ತೆ. ಈಗ ನಮ್ಮ ಜೊತೆ ಯಾರೋ ಸರಿ ಇಲ್ಲ ಅಂದರೆ ನಮ್ಮ ಪ್ರೋಗ್ರಾಮ್ಗೆ ಯಾರೋ ಇದು ಮಾಡಿಬಿಡ್ಬೋದು ಅಥವಾ ಬೇಡ ಅಂತ ಹೇಳ್ಬೋದು, ಹಂಗೆ ಇರುತ್ತೆ. ಅದು ಸಾಮಾನ್ಯವಾಗಿ ನಿಮ್ಮ ಟ್ಯಾಲೆಂಟ್ ಇತ್ತು ಅಂತಂದರೆ ನೀವು ಎಲ್ಲಿ ಮನೆಯೊಳಗಿದ್ರು ನಿಮ್ಮನ್ನು ಬಂದು ಕರ್ಕೊಂಡು ಹೋಗ್ತಾರೆ ಅಂತ ಅನ್ನೋದೊಂದು ಇದು
1: ಇಂಪಾರ್ಟೆಂಟ್.
0: ಅದಕ್ಕೆ ಸಾಕ್ಷಿ ಭೀಮಸೇನ್ ಜೋಶಿ ಅವರೆಲ್ಲ, ಅವರು ಎಲ್ಲಿ ಅವರು ಅವಾಗಿನ ಕಾಲಕ್ಕೆ ಯಾವ ಸೋಷಿಯಲ್ ಮೀಡಿಯಾ ಯಾವುದೂ
1: ಇರಲಿಲ್ಲ,
0: ಅಂಥವರು ಅವರು ಟ್ಯಾಲೆಂಟಿಂದ ಅವರು ಮುಂದೆ ಅವ್ರ ಟ್ಯಾಲೆಂಟಿಂದನೇ ಅವ್ರು ಮುಂದೆ ಬಂದಿದ್ದಾರೆ. ಅವ್ರು ಎಲ್ಲ ಕಾಲದಲ್ಲೂ ಪಾಲಿಟಿಕ್ಸು ಎಲ್ಲ ಕಾಲದಲ್ಲೂ
1: ಇದೇ ಇರ್ತದೆ, ಕಾಲೆಳೆಯವರು
0: ಇದ್ದೇ ಇರ್ತಾರೆ. ಒಬ್ಬ ಮನುಷ್ಯ ಚೆನ್ನಾಗಿ ಹೋಗ್ತಾನೆ ಅಂದ್ರೆ ಕಾಲೆಳೆಯವರು ಇದ್ದೇ ಇರ್ತಾರೆ. ಆದ ಕಾರಣದಿಂದ ಅದು ನಮ್ಮ ನಮ್ಮ
1: ಸಿಗೋದೆಲ್ಲಿ ಅಥವಾ ನಿಮ್ಮ ಸಂಪರ್ಕ ಸಂಖ್ಯೆ?
0: ನನ್ನ ಅಂದ್ರೆ ನಮ್ಮ ಮನೆ ಬೊಳಮಾನ ದೊಡ್ಡಿ ನಿರ್ವಿಧಿ ಕೇಂದ್ರದ ಮನೆ
1: ಶ್ರೀಕೃಷ್ಣದೇವರಾಯ
0: ಕಾಲೇಜ್
1: ಅಲ್ಲಿ ಬಂದು ಕೇಳಿ
0: ಬಂದು ಕೇಳಿದ್ರೆ ಇದು ಮಾಡ್ತೆ.
1: ನಿಮ್ಮ ಸಂಪರ್ಕ ಸಂಖ್ಯೆ ಏನಾದರೂ ಕೊಡ್ಬೋದಾ?
0: 944 9 6 9 6 2 8 1 5 1 5.
1: ಈ ಸಂಖ್ಯೆಗೆ ಸಂಪರ್ಕಿಸಿದ್ರೆ ನೀವು ಸಿಗ್ತೀರಿ. ಇಷ್ಟೊತ್ತು ನೀವು ನನ್ನೊಟ್ಟಿಗೆ ಬಂದು ನಿಮ್ಮ ಪರಿಚಯ ಜೊತೆಗೆ ನಿಮ್ಮ ಬದುಕಿನ ಕಥೆಯನ್ನು ಒಂದಷ್ಟು ಹೇಳಿದಿರಿ ಅಂತ ನನಗನ್ನಿಸ್ತದೆ. ಮತ್ತೆ ಮತ್ತೆ ಒಳ್ಳೊಳ್ಳೆ ಕಾರ್ಯಕ್ರಮಗಳು ನಿಮಗೆ ಸಿಗಲಿ, ಒಳ್ಳೊಳ್ಳೆ ವೇದಿಕೆಗಳು ಸಿಗಲಿ ಅಂತ ಆಕಾಶವಾಣಿ ಬಯಸ್ತದೆ. ಇಷ್ಟೊತ್ತು ನನ್ನೊಟ್ಟಿಗೆ ಬಂದು ನಿಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡೋದಕ್ಕೆ ಧನ್ಯವಾದಗಳು. ಒಂದು ಹಾಡು ಹಾಡ್ತಾ ಈ ಕಾರ್ಯಕ್ರಮ ಮುಗಿಸೋಣ.

0: ಇದುವರೆಗೆ ಹಾಡು ಹಕ್ಕಿಗಳ ಭಾವಭಂಡಿ ಭಾವಭಂಡಿ ಭಾವಭಂಡಿ.
1: ಹಾಡೊಂದು ಹಾಡಬೇಕು, ಅದು ಚಿರಕಾಲ ಕೇಳಬೇಕು.
0: ಸರಣಿ ಕಾರ್ಯಕ್ರಮದಲ್ಲಿ ಗಾಯಕರ ಜೊತೆ ಬದುಕಿನ ಕಥೆ ಪ್ರಸಾರವಾಯಿತು.
2: ಯಾವ ಹಾಡ ಹಾಡಲಿ,
0: ಭಾಗವಹಿಸಿದವರು
3: ರಾಯಚೂರಿನ ಯುವ ಗಾಯಕ ವರಧೇಂದ್ರ ಗಂಗಾಕೇಡ್,
0: ಪ್ರಸ್ತುತಿ ವೆಂಕಟೇಶ್ ಹೋಗಾರ್, ನಿರ್ಮಾಣ ವೆಂಕಟೇಶ್ ಬೇವಿನ ಬೆಂಚಿ, ಸಹ

ಯುವವಾಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 6 ಗಂಟೆ. ನಿಲಯದಿಂದ ಇನ್ನು ಮುಂದೆ ಹಾಗೂ ನಾಳೆ ಬಿತ್ತರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. ಇನ್ನು ಮುಂದೆ 6:05 ಇಂಗ್ಲಿಷ್ನಲ್ಲಿ ವಾರ್ತೆಗಳು. ದೆಹಲಿ ಕೇಂದ್ರದಿಂದ ಪ್ರಕಟಣೆಗಳು 6:10, 6:15 ವಿವಿಧ ಕಲಾವಿದರ ಧ್ವನಿಯಲ್ಲಿ ವಚನ ಗಾಯನ ಕೇಳಿಬರಲಿದೆ. 6:30 ಜಿಲ್ಲಾ ವಾರ್ತಾಪತ್ರ ಬೆಂಗಳೂರು ಕೇಂದ್ರದಿಂದ. 6:51 ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಮುಂಗಾರು ಹಂಗಾಮಿನಲ್ಲಿ ಗ್ರಾಮೀಣ ಭಾಗದ ರೈತರಿಗೆ ಬೀಜ ಗೊಬ್ಬರ ಹಾಗೂ ಕೃಷಿ ಇಲಾಖೆಯ ಯೋಜನೆಗಳು ಕುರಿತು ರಾಯಚೂರು ಗ್ರಾಮೀಣ ಶಾಸಕರಾದ ಬಸನಗೌಡ ದದ್ದಲ್ ಅವರೊಂದಿಗಿನ ಮಾತುಕತೆ ಕೇಳಬಹುದು. ಇವರೊಂದಿಗೆ ವೆಂಕಟೇಶ್ ಬೇವನಬೆಂಚಿ. ನಂತರ ಹವಾಮಾನ ವರದಿ, ಹವಾಮಾನ ಆಧಾರಿತ ಕೃಷಿ ಸಲಹೆಗಳು ಮತ್ತು ಪೇಟೆ ಧಾರಣೆ ಕೇಳಿಬರಲಿದೆ. ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ 7:20 ತಿಕ್ಕೋಟ ಗ್ರಾಮದ ಗೌರಮ್ಮ ಮತ್ತು ಸಂಗಡಿಗರಿಂದ ಚೌಡಿಕೆ ಪದಗಳನ್ನು ಕೇಳಬಹುದು. ಜನಪದ ಸಂಗೀತದಲ್ಲಿ 7:45 ಹಿಂದಿ ಚಿತ್ರಗೀತೆಗಳು, 8:30 ರಾಯಚೂರಿನ ದೇವಪುತ್ರಪ್ಪ ಮತ್ತು ಸಂಗಡಿಗರಿಂದ ಭಜನಾ ಪದಗಳು ಕೇಳಬಹುದು. ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ 9:15 ಭಾವಗೀತೆಗಳು, 9:30 ಅವನ ಪ್ರೇಮ ನಾಟಕ ಕೇಳಿಬರಲಿದೆ. ಮೂಲಕತೆ ವಾಣಿ ರೇಡಿಯೋಗೆ ರೂಪಾಂತರ HS ಪಾರ್ವತಿ. ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ ಬಿತ್ತರವಾಗಲಿದೆ. 10:00 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಎಂ ಬಾಲಮುರಳಿಕೃಷ್ಣ ಅವರ ಗಾಯನದ ಧ್ವನಿಮುದ್ರಿಕೆ. 10:30 NDA ಸರ್ಕಾರ 12 ವರ್ಷ ಪೂರೈಸಿದ ಸಂದರ್ಭದಲ್ಲಿ ವಿಶೇಷ ಸರಣಿ ಕಾರ್ಯಕ್ರಮದ ಧ್ವನಿ ಮುದ್ರಣ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ. ಇನ್ನು ನಾಳೆ ಬೆಳಗಿನ ಪ್ರಸಾರದಲ್ಲಿ 6:10 ಭಕ್ತಿಗೀತೆಗಳ ಕಾರ್ಯಕ್ರಮ ವಂದನ. 6:30 ದಿವಾಕರ ಡೋಂಗ್ರೆ ಅವರಿಂದ ಚಿಂತನ ಕೇಳಿಬರಲಿದೆ. 6:35 ದೇಶಭಕ್ತಿಗೀತೆ ಕೊಂಚಾಡಿ ಸೀತಾರಾಮ ಭಟ್ ಅವರ ರಚನೆ ವೃಂದಗಾನದಲ್ಲಿ ರೈತರಿಗೆ ಸಲಹೆ. 6:40 6:45 ರಾಯಚೂರು ತಾಲೂಕು ಅತ್ತನೂರು ಗ್ರಾಮದ ಭೀಮಮ್ಮ ಮತ್ತು ಸಂಗಡಿಗರಿಂದ ಸಂಪ್ರದಾಯದ ಪದಗಳನ್ನು ಕೇಳಬಹುದು. ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ 7:15 ವಿಶ್ವ ಬಾಲ ಕಾರ್ಮಿಕ ಪದ್ಧತಿ ವಿರೋಧಿ ದಿನ ಈ ಕುರಿತು ಪ್ರಾಯೋಜಿತ ಸಂದರ್ಶನ ಕೇಳಿಬರಲಿದೆ. ಭಾಗವಹಿಸಲಿದ್ದರೆ ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಜಂಟಿ ಆಯುಕ್ತರಾದ ಡಾಕ್ಟರ್ SB ರವಿಕುಮಾರ್, ನಡೆಸಿಕೊಡಲಿದ್ದಾರೆ SS ನಿರ್ಮಲಾ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕಾರ್ಮಿಕ ಇಲಾಖೆ ಕರ್ನಾಟಕ ಸರ್ಕಾರ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ ಆಲಿಸಬಹುದು. 7:45 ಚಿತ್ರಗೀತೆಗಳು, 8:30 ರಾಯಚೂರಿನ ಕನ್ನಡ ಭವನದಲ್ಲಿ ಜರುಗಿದ ಜಿಲ್ಲಾ ಮತ್ತು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ವತಿಯಿಂದ 2026-27 ಸಾಲಿನ ದತ್ತಿನಿಧಿ ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭ ಹಾಗೂ ನಂದಿಧ್ವಜ ದತ್ತಿನಿಧಿ ಪ್ರಶಸ್ತಿ ಪ್ರದಾನ ಸಮಾರಂಭದ ಕುರಿತು ಪ್ರಾಯೋಜಿತ ಬಾನುಲಿ ವರದಿ ಪ್ರಸ್ತುತಿಪಡಿಸಲಿದ್ದಾರೆ ಬಿ ನರಸಿಂಹಲು. ನಿರ್ವಹಣೆ ವೆಂಕಟೇಶ್ ಬೇವನಬೆಂಚಿ. ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ಮೆಡಿಕಲ್ಸ್ ಚಂದ್ರ ಮೌಳೇಶ್ವರ ಚೌಕ್ ರಾಯಚೂರು. ಪ್ರಕಟಣೆಗಳು 9:00 9:05 ವಂದೇ ಮಾತರಂ 150ರ ಸಂಭ್ರಮ, ಆಕಾಶವಾಣಿಗೆ 90ರ ಸಂಭ್ರಮ ವಿಶೇಷ ಕಾರ್ಯಕ್ರಮ. ವೀರ ಯೋಧರು ರಕ್ಷಣಾ ಸೇವೆಯ ತಾರೆಗಳು ಭಾಗವಹಿಸಲಿದ್ದರೆ ನಿವೃತ್ತ ಸುಬೇದಾರ್ NK ಶಿವಣ್ಣ. 9:30 ಪ್ರಗತಿ ಚಕ್ರ, ಜಿಲ್ಲೆಯ ಅಭಿವೃದ್ಧಿ ಸುದ್ದಿಗಳನ್ನಾಧರಿಸಿದ ಸುದ್ದಿ ಸಂಚಿಕೆ ಕಾರ್ಯಕ್ರಮ. ಓದುವವರು ಸುಜಾತ, ನಿರ್ವಹಣೆ ವೆಂಕಟೇಶ್ ಬೇವಿನಬೆಂಚಿ. 9:45 ಚಿತ್ರಗೀತೆಗಳನ್ನು ಆಧರಿಸಿದ ಕಾರ್ಯಕ್ರಮ ಹನಿ ಹನಿ ಇಬ್ಬನಿ ಪ್ರಸ್ತುತಿ ಡಾಕ್ಟರ್ BM ಶರ್ವೇಂದ್ರ ಸ್ವಾಮಿ, ನಿರ್ವಹಣೆ ವೆಂಕಟೇಶ್ ಬೇವಿನಬೆಂಚಿ.

0: Sensex slipped 151 points to close at 73,833, while the Nifty dipped 53 points to settle at 23,162. And in badminton, PV Sindhu and Tanvi Sharma advanced to the women's singles quarterfinals of the Australian Open in Sydney today. And that is the end of this news bulletin.
1: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 6:10. ಈಗ ಕೆಲವು ಪ್ರಕಟಣೆಗಳು.
2: ಮೊಬೈಲ್ ಚಾರ್ಜ್ ಮಾಡೋಕಿತ್ತು,
3: ಬುದ್ಧಿ ಚಾರ್ಜ್ ಮಾಡೋ.
4: ಹೀಗೆ ಪಬ್ಲಿಕ್ ಪೋರ್ಟ್ ನಿಂದ ಚಾರ್ಜ್ ಮಾಡಿದ್ರೆ ಪರ್ಸನಲ್ ಡೇಟಾ ಆಗುತ್ತೆ ಪಬ್ಲಿಕ್.
3: ನೋಡಿದ್ಯಾ
2: ಅಪ್ಪ, ಒಂದ್ ನಿಮಿಷ, ನಾನ್ ಪೇ ಮಾಡ್ತೀನಿ. ನೋ ಸಿಗ್ನಲ್.
4: ಈಗೇನ್ ಮಾಡ್ತೀಯಾ?
2: ಫ್ರೀ ವೈಫೈ ಇದೆ ಅಲ್ಲ
3: ಪೆದ್ದು, ಸುಧಾರಿಸ್ಕೋ.
4: ಪೇಮೆಂಟ್ಸ್ಗಾಗಿ ನೋ ಓಪನ್ ವೈಫೈ
2: ಅಂದ್ರೆ ಫ್ರಾಡ್ಗೆ ಮಾಡಿ ಬೈ ಬೈ.
4: ಆರ್ಬಿಐ ಹೇಳುತ್ತೆ,
3: ಪ್ರಾರಂಭಿಸಿ ಸರಿಯಾಗಿ, ಫೈನಾನ್ಷಿಯಲಿ ಸ್ಮಾರ್ಟ್ ಆಗಿ.
5: ಇದು ಆಕಾಶವಾಣಿ. ಶಿಕ್ಷಣ, ಮಾಹಿತಿ ಮತ್ತು ಮನೋರಂಜನೆಯೇ ಧ್ಯೇಯವಾಗುಳ್ಳ ಬೃಹತ್ ಸಂಸ್ಥೆ.
6: 1927 ಮುಂಬೈ ಹಾಗೂ ಕಲ್ಕತ್ತಾದಲ್ಲಿ ಖಾಸಗಿಯಾಗಿ ಆರಂಭಗೊಂಡಿತು ಆಕಾಶವಾಣಿ.
5: ಆಲ್ ಇಂಡಿಯಾ ರೇಡಿಯೋ ಎಂದು ನಾಮಕರಣವಾದುದು ಮತ್ತು ವಾರ್ತಾ ಬುಲೆಟಿನ್ ಆರಂಭವಾದುದು 1936.
6: ವಿವಿಧ ಭಾರತಿ ಸೇವೆ ಪ್ರಾರಂಭಗೊಂಡುದು 1957.
5: ವಿವಿಧ ಭಾರತಿ ಸೇವೆಯಲ್ಲಿ ವಾಣಿಜ್ಯ ಪ್ರಸಾರವನ್ನ ಜಾರಿಗೆ ತಂದುದು 1967.
6: ಎಫ್ಎಂ ಸೇವೆ ಚೆನ್ನೈಯಲ್ಲಿ ಆರಂಭಗೊಂಡಿತು 1977.
5: ನಾಡು ನಾಡಿ ಬಯಸುವಂಥ ನಾಡಿ ನುಲಿಯ ಬಾನುಲಿ, ಶುದ್ಧ ಮನಕ್ಕೆ ಸುಸಮಯದಲ್ಲಿ ಬರುತ್ತಲಿರುವ ಬಾನುಲಿ.
6: ಸರ್ವೇ ಜನಾಃ ಸುಖಿನೋ ಭವಂತು,
5: ಬಹುಜನ ಹಿತಾಯ ಬಹುಜನ ಸುಖಾಯ, ಈ ಧ್ಯೇಯ ಹೊತ್ತ ಆಕಾಶವಾಣಿ
6: ಸಂವಿಧಾನ ಪ್ರಣೀತ ಪ್ರಜಾಸತ್ತಾತ್ಮಕ ಮೌಲ್ಯಗಳ ವರ್ಧನೆಗೆ ಹಾಗೂ ದೇಶದ ಐಕ್ಯದ ವೃದ್ಧಿಗಾಗಿ ನಿರಂತರ ಶ್ರಮಿಸುತ್ತಿದೆ.
5: ಇದು ನಮ್ಮ ನಿಮ್ಮೆಲ್ಲರ ಆಕಾಶವಾಣಿ.

0: ರೇಡಿಯೋ ನಡೆಗೆ ಯಾವ ತಡೆಯೂ ಇಲ್ಲ, ಓದು ಬರಹ ಬೇಕಿಲ್ಲ, ಕುಂತು ನೋಡುವ ತಾಳ್ಮೆ ಇಲ್ಲ, ವಿದ್ಯುತ್ ಸಂಪರ್ಕದ ಚಿಂತೆ ಇಲ್ಲ. ರೇಡಿಯೋ ಸ್ವಿಚ್ ಆನ್ ಮಾಡಿ ಹೆಡ್ಫೋನ್ ಹಾಕಿ ನಡೀತಾ ಇರಿ. ನಡೆಯುವಾಗ ನುಡಿಯುವಾಗ ನಿರಂತರ ಕೇಳ್ತಾ ಇರಿ.
1: ಮಾಹಿತಿ, ಶಿಕ್ಷಣ, ಮನೋರಂಜನೆ ನಮ್ಮ ಉದ್ದೇಶ. ವಯಸ್ಸಿಗೆ ಅನುಗುಣವಾಗಿ ವೈವಿಧ್ಯಮಯ ಕಾರ್ಯಕ್ರಮಗಳು, ಮಾಹಿತಿಗಾಗಿ ಸುದ್ದಿ ಸಂದರ್ಶನಗಳು, ಶಿಕ್ಷಣಕ್ಕಾಗಿ ಶೈಕ್ಷಣಿಕ ಕಾರ್ಯಕ್ರಮ, ಮನೋರಂಜನೆಗಾಗಿ ಸಂಗೀತ ಚಿತ್ರಗೀತೆಗಳು, ಕಡಿಮೆ ವೆಚ್ಚದಲ್ಲಿ ಹೆಚ್ಚು ಜನರಿಗೆ ಅತಿ ಶೀಘ್ರವಾಗಿ ತಲುಪುವ ಜಾಹೀರಾತಿಗಾಗಿ ಇಂದೇ ಸಂಪರ್ಕಿಸಿ ಆಕಾಶವಾಣಿಯನ್ನ.

0: ಎಲ್ಲಿಗೆ ಹೋಗ್ತಾ ಇದೆಯಪ್ಪ ನೀನು?
1: ನಡಿ ನಡಿ, ಜಲ್ದಿ ಮೊಬೈಲ್ಗ ಸ್ಕ್ರೀನ್ ಗಾರ್ಡ್ ಹಾಕ್ಬೇಕು ನಡಿ.
0: ಅಲ್ಲಪ್ಪ, ಮೊಬೈಲ್ಗೆ ಸ್ಕ್ರೀನ್ ಗಾರ್ಡ್ ಹಾಕೋದ್ಕಿಂತ ಮುಂಚೆ ನಿನ್ನ ತಲೆಗೆ ಹೆಲ್ಮೆಟ್ ಹಾಕು. ಬಾಕಿದವ್ರ ಸಲುವಾಗಿ ಅಲ್ಲ, ನಿನ್ನ ಜೀವದ ಸಲುವಾಗಿ ನಿನ್ನ ತಲೆಗೆ ಹೆಲ್ಮೆಟ್ ಹಾಕು.
2: ಹೌದು, ನಿಮ್ಮ ಜೀವ ಹಾಗೂ ಜೀವನ ಎರಡು ಅಮೂಲ್ಯವಾದದ್ದು.
3: ಯಾವಾಗಲೂ ಹೆಲ್ಮೆಟ್ ಹಾಕಿಯೇ ವಾಹನವನ್ನು ಚಲಾಯಿಸಿ, ಸುರಕ್ಷಾ ನಿಯಮವನ್ನು ನಿರಂತರವಾಗಿ ಪಾಲಿಸಿ.
4: ಈ ಭೂಮಿ ನಾವು ಸಂಪಾದಿಸಿದ್ದಲ್ಲ, ಪ್ರಾಣಿ ಸಂಕುಲ, ಕಗಕುಲ, ಸಸ್ಯರಾಶಿ, ಜಲ, ಶಿಲೆ, ಮಣ್ಣು, ಬೆಟ್ಟ, ಬಯಲು ಯಾವು ನಮ್ಮ ಸುತ್ತಲ್ಲ. ತಲೆ ತಲಾಂತರದಿಂದ ಮುಂದಿನ ತಲೆಮಾರಿಗೆ ಬಳುವಳಿಯಾಗಿ ಇರಿಸಿದ್ದು. ಇದನ್ನು ಸುಂದರವಾಗಿ ಉಳಿಸುವುದು, ಚೆನ್ನಾಗಿ ಬೆಳೆಸುವುದು, ಜಾಗರೂಕತೆಯಿಂದ ಬಳಸುವುದು ನಮ್ಮೆಲ್ಲರ ಕರ್ತವ್ಯ.

ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 6:15. ಈಗ ಕೇಳೋಣ ವಚನ ಗಾಯನವನ್ನು. ಆರಂಭದಲ್ಲಿ ಕೇಳೋಣ ಸಿದ್ದರಾಮರ ವಚನವನ್ನು ಹಾಡಿದ್ದಾರೆ ಕೆಜಿ ರಾಮಸ್ವಾಮಿ, ಟಿವಿ ರಾಮ್ ಪ್ರಸಾದ್.

ಹೆಣ್ಣು ಮಗು ಎಂದರೆ ಕೇವಲ ಒಂದು ಜೀವವಲ್ಲ, ಅವಳು ನಾಳೆಯ ತಾಯಿ, ಈ ಜಗತ್ತಿನ ಕಣ್ಣು. ಆದರೆ ಹುಟ್ಟುವ ಮೊದಲೇ ಅವಳ ರೆಕ್ಕೆ ಕತ್ತರಿಸುವುದು ಅಕ್ಷಮ್ಯ ಅಪರಾಧ. ಗರ್ಭದಲ್ಲಿ ಲಿಂಗ ಪತ್ತೆ ಮಾಡುವುದು ಮತ್ತು ಭ್ರೂಣ ಹತ್ಯೆ ಮಾಡುವುದು ಮನುಕುಲಕ್ಕೆ ಅವಮಾನ. ಇದನ್ನು ತಡೆಯುವುದು ನಮ್ಮೆಲ್ಲರ ಜವಾಬ್ದಾರಿ. ಇಂತಹ ಕಾನೂನು ಬಾಹಿರ ಕೃತ್ಯ ನಡೆಯುತ್ತಿದ್ದರೆ ತಕ್ಷಣ ಆರೋಗ್ಯ ಇಲಾಖೆಯ ಅಧಿಕಾರಿಗಳು, ಪೊಲೀಸ್ ಇಲಾಖೆ ಅಥವಾ ನಿಮ್ಮ ಹತ್ತಿರದ ಆಶಾ ಕಾರ್ಯಕರ್ತೆಯರಿಗೆ ಮಾಹಿತಿ ನೀಡಿ. ಹೆಣ್ಣು ಭ್ರೂಣ ಹತ್ಯೆಯ ವಿರುದ್ಧ ಧ್ವನಿ ಎತ್ತಿ, ಮಾಹಿತಿ ನೀಡಿ, ಲಕ್ಷ ರೂಪಾಯಿ ಬಹುಮಾನ ಗೆಲ್ಲಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.

0: ಹಂಗ್ಯಾಕ ಯವ್ವ, ನಿನ್ ಕೂಸು ಅಳ್ಳಿಕತ್ತದ, ಎದಿ ಹಾಲ್ ಕುಡಿಸಿ ಸಮಾಧಾನ ಮಾಡು.
1: ಆಶಕ್ಕ, ಈ ಕೂಸಿಗೆ ಈಗ 3 ತಿಂಗಳಾಗ್ಯದ. ಆಕಳ ಹಾಲ್ ಕೊಟ್ರ ಒಲ್ಲಂತ ಹಠ ಮಾಡ್ಲಿಕತ್ತದ?
0: ಎಂತ ತಪ್ಪು ಮಾಡ್ಲಿಕತ್ತಿದಿ? ಕೂಸಿಗೆ 6 ತಿಂಗಳ ತನಕ ಎದಿ ಹಾಲ್ ಮಾತ್ರ ಕೊಡ್ಬೇಕು, ಆಮೇಲೆ ಅದ್ರ ಜೊತೆ ಬ್ಯಾರೆ ಆಹಾರನು ಕೊಡು. 2 ವರ್ಷ ತನಕ ಎದಿ ಹಾಲೇ ಕೊಡು, ಅಂದ್ರನೆ ನಿನ್ ಕೂಸು ಗಟ್ಟಿ ಮುಟ್ಟಿರ್ತದ.
2: ತಾಯಿ ಎದೆ ಹಾಲು ಅಮೃತಕ್ಕೆ ಸಮಾನ. 6 ತಿಂಗಳಿನವರೆಗೆ ತಾಯಿ ಹಾಲು ಮಾತ್ರ ಉಣಿಸಿ, ಮಕ್ಕಳನ್ನು ಅಪೌಷ್ಟಿಕತೆಯಿಂದ ರಕ್ಷಿಸಿ. ಸಮತೋಲನ ಆಹಾರ, ಸಮತೋಲನ ಆರೋಗ್ಯ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.

ದಿವ್ಯಾ ಸಂಪತ್ತಿಯವರ ಧ್ವನಿಯಲ್ಲಿ ನೂಲಿಯ ಚಂದಯ್ಯ ಇವರ ವಚನದೊಂದಿಗೆ ವಚನ ಗಾಯನ ಕಾರ್ಯಕ್ರಮ ಮುಕ್ತಾಯವಾಯಿತು. ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ 6:30 ಕ್ಕೆ ಜಿಲ್ಲಾ ವಾರ್ತಾಪತ್ರ ಬೆಂಗಳೂರು ಕೇಂದ್ರದಿಂದ.

0: ತುಮಕೂರು ಜಿಲ್ಲಾ ವಾರ್ತಾಪತ್ರ. ಬರೆದವರು ರಘು ಎಎನ್ ತುಮಕೂರು. ಓದುತ್ತಿರುವವರು ಸರ್ವಮಂಗಳ ಎಂ. ತುರುವೇಕೆರೆ ತಾಲೂಕಿನ ಮಲ್ಲಘಟ್ಟ ಸುತ್ತಮುತ್ತ ಸುಮಾರು 35 ಕೋಟಿ ರು ವೆಚ್ಚದಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳನ್ನು ಕೈಗೊಳ್ಳಲಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದರು. ಮುಖ್ಯಮಂತ್ರಿಯಾದ ಬಳಿಕ ಇದೇ ಮೊದಲ ಬಾರಿಗೆ ತುಮಕೂರು ಜಿಲ್ಲೆಗೆ ಭೇಟಿ ನೀಡಿದ ಅವರು ಮಲ್ಲಘಟ್ಟದ ಗಂಗಾಧರೇಶ್ವರ ದೇವಾಲಯದಲ್ಲಿ ಪೂಜೆ ಸಲ್ಲಿಸಿ ಸುದ್ದಿಗಾರರೊಂದಿಗೆ ಅವರು ಮಾತನಾಡಿದರು. ರೈತರು ಸುತ್ತಮುತ್ತಲಿನ ಜನರಿಗೆ ಅನುಕೂಲವಾಗುವಂತೆ ಕಾಲುವೆ ವ್ಯವಸ್ಥೆ, ಸಮುದಾಯ ಭವನ, ಅತಿಥಿ ಗೃಹ ಸೇರಿದಂತೆ ಹಲವು ಅಭಿವೃದ್ಧಿ ಕಾಮಗಾರಿಗಳನ್ನು ಮಾಡಿರುವುದಾಗಿ ಹೇಳಿದರು. 23 ವರ್ಷಗಳ ನಂತರ ತುಮಕೂರಿನಲ್ಲಿ ನಡೆದ ಐಟಿಪಿ 35 ಎಟಿಪಿ ರ್ಯಾಂಕಿಂಗ್ ತುಮಕೂರು ಓಪನ್ ಮಹಿಳಾ ಚಾಂಪಿಯನ್ಶಿಪ್ನಲ್ಲಿ 9 ದೇಶಗಳ ಕ್ರೀಡಾಪಟುಗಳು ಭಾಗವಹಿಸಿದ್ದು ಕ್ರೀಡಾಕೂಟದಲ್ಲಿ ಚಾಂಪಿಯನ್ ಆದವರಿಗೆ 28 ಲಕ್ಷ ಬಹುಮಾನ ನೀಡಲಾಯಿತು. ಸಿಂಗಲ್ಸ್ ವಿಭಾಗದಲ್ಲಿ ಅಗ್ರಶ್ರೇಯಾಂಕದ ಯೂಸ್ಟಿನಾ ಮಿಕುಲ್ಟೇಸಿ ಪ್ರಶಸ್ತಿ ಪಡೆದರು. ರಾಜ್ಯದಲ್ಲಿ ಸಣ್ಣ ಕೈಗಾರಿಕೆಗಳಿಂದ ಸರ್ಕಾರದ ಆರ್ಥಿಕ ವ್ಯವಸ್ಥೆಗೆ ಸುಮಾರು 30% ಕೊಡುಗೆ ಸಿಗುತ್ತಿದೆ. ಸಣ್ಣ ಕೈಗಾರಿಕೆಗಳ ಬೆಳವಣಿಗೆಗೆ ತಂತ್ರಜ್ಞಾನ ಅಳವಡಿಕೆ ಅತ್ಯಂತ ಅಗತ್ಯ ಎಂದು ಡಾ ಜಿ ಪರಮೇಶ್ವರ್ ಅಭಿಪ್ರಾಯಪಟ್ಟರು. ದಕ್ಷಿಣ ಭಾರತದ ಕಾಸಿಯಾ ಸಮಾವೇಶದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು, ಜಿಲ್ಲೆಯಲ್ಲಿ ಕೈಗಾರಿಕಾ ಕ್ಷೇತ್ರವನ್ನು ಇನ್ನಷ್ಟು ಬಲಪಡಿಸುವ ಅಗತ್ಯವಿದೆ ಎಂದು ಅವರು ಹೇಳಿದರು. ಅಂತರಸನಹಳ್ಳಿ ಕೈಗಾರಿಕಾ ಪ್ರದೇಶ ಹಾಗೂ ವಸಂತ ನರಸಾಪುರ ಕೈಗಾರಿಕಾ ಹಬ್ ಅನ್ನು ಇನ್ನಷ್ಟು ಅಭಿವೃದ್ಧಿಪಡಿಸಬೇಕು. ತುಮಕೂರಿನಲ್ಲಿ ಮುಂದಿನ ವರ್ಷಗಳಲ್ಲಿ ಫೈಟರ್ ಹೆಲಿಕಾಪ್ಟರ್ ಮ್ಯಾನುಫ್ಯಾಕ್ಚರಿಂಗ್ ಆರಂಭವಾಗಲಿದೆ ಎಂದರು. ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಮೇಲಿನ ಒತ್ತಡ ಕಡಿಮೆ ಮಾಡಲು 2ನೇ ವಿಮಾನ ನಿಲ್ದಾಣ ಮಾಡಲು ಸರ್ಕಾರ ಮುಂದಾಗಿದ್ದು, ನೆಲಮಂಗಲ, ದಾಬಸ್ಪೇಟೆ ಮತ್ತು ಬಿಡದಿ ಬಳಿ ಈಗಾಗಲೇ ಸ್ಥಳ ಪರಿಶೀಲನೆ ಮಾಡಲಾಗಿದ್ದು, ತುಮಕೂರು ಜಿಲ್ಲೆಯಲ್ಲಿ 2ನೇ ವಿಮಾನ ನಿಲ್ದಾಣ ಪ್ರಾರಂಭಿಸಲು ಮುಂದಾದರೆ ಅದಕ್ಕಾಗಿ 2500 ಎಕರೆ ಭೂಮಿಯನ್ನು ಗುರುತಿಸಲಾಗಿದೆ ಎಂದರು. ಶಕ್ತಿಯುತ ಭಾರತ ನಿರ್ಮಾಣದಲ್ಲಿ ಕೈಗಾರಿಕೆ ಮತ್ತು ವಾಣಿಜ್ಯ ಸಂಸ್ಥೆಗಳು ಸಹಕರಿಸುತ್ತಿವೆ. ಪ್ರಧಾನಿ ನರೇಂದ್ರ ಮೋದಿಯವರು ವಾಣಿಜ್ಯ ಮತ್ತು ಕೈಗಾರಿಕೆಗಳ ಬೆಳವಣಿಗೆಗೆ ಪೂರಕವಾದ ಯೋಜನೆಗಳನ್ನು ರೂಪಿಸಿದ್ದಾರೆ ಎಂದು ಕೇಂದ್ರ ಜಲಶಕ್ತಿ ಮತ್ತು ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ಅಭಿಪ್ರಾಯಪಟ್ಟರು. ಉತ್ಪಾದನೆ ಮತ್ತು ಉದ್ಯೋಗ ಸೃಷ್ಟಿ ಮೂಲಕ ಕೈಗಾರಿಕೆಗಳು ದೇಶದ ಅಭಿವೃದ್ಧಿಗೆ ದೊಡ್ಡ ಕೊಡುಗೆ ನೀಡುತ್ತಿವೆ. ಕೈಗಾರಿಕಾ ಸಂಸ್ಥೆಗಳು ಜಾಗತಿಕ ಮಟ್ಟದ ಸ್ಪರ್ಧೆಗೆ ಸಜ್ಜಾಗಬೇಕು. ಬೇಡಿಕೆಗೆ ಅನುಗುಣವಾದ ಉತ್ಪನ್ನ ಉತ್ಪಾದಿಸಿ ವಿದೇಶಗಳಿಗೆ ರಫ್ತು ಮಾಡುವ ಮೂಲಕ ಭಾರತದ ಆರ್ಥಿಕ ಚಟುವಟಿಕೆಗಳ ಬೆಳವಣಿಗೆಗೆ ನೆರವಾಗಬೇಕು ಎಂದರು. ತುಮಕೂರು ಬಳಿ ಕೈಗಾರಿಕೆಗಳ ಸ್ಥಾಪನೆಗೆ ವಿಫುಲವಾದ ಅವಕಾಶಗಳಿವೆ. ವಸಂತ ನರಸಾಪುರ ಶಿರಾ ಕೈಗಾರಿಕಾ ಪ್ರದೇಶ ಹಾಗೂ ದಾಬಸ್ಪೇಟೆ ಕೈಗಾರಿಕಾ ಪ್ರದೇಶದಲ್ಲಿ ಕೈಗಾರಿಕೆಗಳ ಸ್ಥಾಪನೆಯಿಂದ ತುಮಕೂರಿನ ಬೆಳವಣಿಗೆಗೆ ಸಹಾಯವಾಗುತ್ತದೆ ಎಂದರು. ಬೆಂಗಳೂರು ತುಮಕೂರು ರೈಲು ಮಾರ್ಗವನ್ನು ಚತುಷ್ಪಥಗೊಳಿಸಲಾಗುವುದು. ಯಲಹಂಕದಿಂದ ಯಶವಂತಪುರ ತುಮಕೂರು ಮಾರ್ಗವಾಗಿ ಅರಸೀಕೆರೆಗೆ ಹೊಸ ಮೆಮು ರೈಲು ಸೇವೆಯನ್ನು ಶೀಘ್ರದಲ್ಲೇ ಪ್ರಾರಂಭಿಸಲಾಗುವುದು ಎಂದು ಕೇಂದ್ರ ಜಲಶಕ್ತಿ ಮತ್ತು ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ತಿಳಿಸಿದರು. ನಗರದಲ್ಲಿ 2 ಪಾದಾಚಾರಿ ಸುರಂಗ ಮಾರ್ಗಗಳ ನಿರ್ಮಾಣಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ಯಲಹಂಕದಲ್ಲಿ ಹೊಸ ಮೆಗಾ ಕೋಚಿಂಗ್ ಟರ್ಮಿನಲ್ ನಿರ್ಮಾಣ, ತುಮಕೂರಿನ ತಿಮ್ಮರಾಜನಹಳ್ಳಿಯಲ್ಲಿ ಇಂಟಿಗ್ರೇಟೆಡ್ ಕಂಟೈನರ್ ಲಾಜಿಸ್ಟಿಕ್ ಟರ್ಮಿನಲ್ ನಿರ್ಮಾಣಗೊಳ್ಳಲಿದ್ದು, ಇದರಿಂದ ಹೆಚ್ಚು ಉದ್ಯೋಗ ಸೃಷ್ಟಿಯಾಗಲಿದ್ದು 2027 ಡಿಸೆಂಬರ್ ವೇಳೆಗೆ ರಾಯದುರ್ಗ ತುಮಕೂರು ರೈಲ್ವೆ ಯೋಜನೆ ಪೂರ್ಣಗೊಳ್ಳಲಿದೆ ಎಂದು ಹೇಳಿದರು. ಜೂನ್ 30 ಆರಂಭವಾಗಲಿರುವ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ 2026 ಸಂದರ್ಭದಲ್ಲಿ ಮತಗಟ್ಟೆ ಅಧಿಕಾರಿಗಳು ನೀಡುವ ಗಣತಿ ನಮೂನೆ ಭರ್ತಿ ಮಾಡಿ ಸಲ್ಲಿಸಿದ್ದಲ್ಲಿ ಮಾತ್ರ ಪರಿಷ್ಕೃತ ಮತದಾರರ ಪಟ್ಟಿಯಲ್ಲಿ ತಮ್ಮ ಹೆಸರು ಇರಲಿದೆ. ಮತದಾರರು ತಪ್ಪದೇ ನಮೂನೆ ಭರ್ತಿ ಮಾಡಿ ತಮ್ಮ ಮತಗಟ್ಟೆ ಅಧಿಕಾರಿಗಳಿಗೆ ಅವಧಿಯೊಳಗೆ ಸಲ್ಲಿಸುವಂತೆ ತಿಳಿಸಿದ್ದಾರೆ. ಕರ್ನಾಟಕದಲ್ಲಿ ಕೂಡ 2002 ಸಮಗ್ರ ಪರಿಷ್ಕರಣೆಯಾಗಿದ್ದು ಈಗ 2026 ಮಾಡಲಾಗುತ್ತಿದೆ. ತುಮಕೂರು ಜಿಲ್ಲೆಯಲ್ಲಿ ಒಟ್ಟು 2356 ಮತಗಟ್ಟೆಗಳನ್ನು ಗುರುತಿಸಲಾಗಿದೆ. ಇದುವರೆಗೆ ತುಮಕೂರು ಜಿಲ್ಲಾ ವಾರ್ತಾಪತ್ರ ಕೇಳಿದಿರಿ. ಸಮಗ್ರ ನಿರ್ವಹಣೆ ಬೆಂಗಳೂರು ಆಕಾಶವಾಣಿ ಸುದ್ದಿ ವಿಭಾಗದ ಮುಖ್ಯಸ್ಥರು ಹಾಗೂ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್.
1: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 6:35.
2: ರೇಡಿಯೋ ನಡಿಗೆ ಯಾವ ತಡೆಯೂ ಇಲ್ಲ, ಓದು ಬರಹ ಬೇಕಿಲ್ಲ. ಕುಂತು ನೋಡುವ ತಾಳ್ಮೆ ಇಲ್ಲ, ವಿದ್ಯುತ್ ಸಂಪರ್ಕದ ಚಿಂತೆ ಇಲ್ಲ. ರೇಡಿಯೋ ಸ್ವಿಚ್ ಆನ್ ಮಾಡಿ ಹೆಡ್ಫೋನ್ ಹಾಕಿ ನಡೀತಾ ಇರಿ. ನಡೆಯುವಾಗ ನುಡಿಯುವಾಗ ನಿರಂತರ ಕೇಳ್ತಾ ಇರಿ.
3: ಮಾಹಿತಿ, ಶಿಕ್ಷಣ, ಮನೋರಂಜನೆ ನಮ್ಮ ಉದ್ದೇಶ. ವಯಸ್ಸಿಗೆ ಅನುಗುಣವಾಗಿ ವೈವಿಧ್ಯಮಯ ಕಾರ್ಯಕ್ರಮಗಳು, ಮಾಹಿತಿಗಾಗಿ ಸುದ್ದಿ ಸಂದರ್ಶನಗಳು, ಶಿಕ್ಷಣಕ್ಕಾಗಿ ಶೈಕ್ಷಣಿಕ ಕಾರ್ಯಕ್ರಮ, ಮನೋರಂಜನೆಗಾಗಿ ಸಂಗೀತ ಚಿತ್ರಗೀತೆಗಳು, ಕಡಿಮೆ ವೆಚ್ಚದಲ್ಲಿ ಹೆಚ್ಚು ಜನರಿಗೆ ಅತಿ ಶೀಘ್ರವಾಗಿ ತಲುಪುವ ಜಾಹೀರಾತಿಗಾಗಿ ಇಂದೇ ಸಂಪರ್ಕಿಸಿ ಆಕಾಶವಾಣಿಯನ್ನ.

0: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
1: ಓಹ್ ಸವಿ ರತ್ನ, ಬನ್ನಿ ಬನ್ನಿ ಬನ್ನಿ. ಒಳ್ಳೆ ಸಮಯಕ್ಕೆ ಬಂದ್ರಿ. ಬಿಸಿ ಬಿಸಿ ಕಾಫಿ ತಯಾರಾಗಿದೆ, ಒಟ್ಟಿಗೆ ಕುಡಿಯೋಣ.
2: ಪೂರ್ಣಿ, ಅದಿರ್ಲಿ, ಇಲ್ಲಿ ನೋಡಿಲಿ, ಸವಿಗೆ ಆಕಾಶನೇ ತಲೆ ಮೇಲೆ ಬಿದ್ದ ಹಾಗಾಗಿದೆ.
1: ಏನಾಯ್ತೆ ಸವಿ?
3: ಅಯ್ಯೋ, ಬೆಳಿಗ್ಗೆ ನನ್ನ ಆದ್ನಿ ಫೋನ್ ಇಂದ ನಮ್ಮ ಯಜಮಾನ್ರಿಗೆ, ನಂಗೆ, ನನ್ ಮಗಳಿಗೆ ಒಂದ್ ಮೆಸೇಜ್ ಬಂತು. ಹಾಸ್ಪಿಟಲ್ ಅಲ್ಲಿ ಇದ್ದೀನಿ, ತಕ್ಷಣ 50,000 ಬೇಕು ಅಂತ. ನಾನು ಯೋಚನೆ ಮಾಡದೆ ಅವಳ ಅಕೌಂಟ್ಗೆ ಕಳಿಸ್ಬಿಟ್ಟೆ. ತಕ್ಷಣ ನನ್ನ ಅಕೌಂಟ್ ನಲ್ಲಿದ್ದ ಅಷ್ಟು ಹಣ ಖಾಲಿಯಾಗಿ ಬ್ಲಾಕ್ ಆಗೋಯ್ತು.
2: ಅಲ್ವೇ, ನೀನ್ ತಿಳ್ಕೊಂಡವಳು, ಓದ್ದವಳು, ಅದ್ ಹೇಗೆ ಯಾಮಾರ್ದಿಯೇ?
3: ಏನೋ ಒಂದ್ ಕ್ಷಣ ರತ್ನ, ಯಾಮಾರ್ಬಿಟ್ಟೆ ಗೊತ್ತಾಗ್ಲೇ ಇಲ್ಲ.
1: ನೋಡು, ಇನ್ಮೇಲೆ ಹುಷಾರಾಗಿರು, ಮೊದಲು ಸೈಬರ್ ಪೊಲೀಸ್ಗೆ ದೂರು ಕೊಡು.
4: ಪರಿಶೀಲಿಸದೆ ಲಿಂಕ್ ಅನ್ನು ಒತ್ತಿ ಖಾತೆಗೆ ಹಣ ವರ್ಗಾಯಿಸಿ ಸೈಬರ್ ಮೋಸ ಜಾಲದಲ್ಲಿ ಹಣ ಕಳೆದುಕೊಳ್ಳಬೇಡಿ.
5: ರೀ, ಮನೆ ಖರ್ಚಿಗೆ ಹಣ ಕೊಡಿ.
6: ಇದು ರೇಷನ್ಗೆ 15,000, ತರಕಾರಿಗೆ 2,000,
5: ಮತ್ತೆ ವಿದ್ಯುತ್ ಬಿಲ್ಲಿಗೆ
6: ಈಗ 0 ರೂಪಾಯಿಯನ್ನು ಹೇಗೆ ಕೊಡ್ಲಿ?
5: ಓಹೋ, ಮರೆತೆ ಬಿಟ್ಟಿದ್ದೆ, ನಾವು ಸೋಲಾರ್ ಪ್ಯಾನೆಲ್ ಅಳವಡಿಸಿದ್ದೇವೆ ಅಲ್ವಾ, 4,000 ಉಳಿತಾಯ ಆಯ್ತಲ್ಲ, ನಾವು ಶಾಪಿಂಗ್ ಮಾಡೋಣವಾ?
6: ಖಂಡಿತ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ. pmsuryaghar.gov.in ನಲ್ಲಿ.

ಪ್ರತಿಯೊಬ್ಬ ವ್ಯಕ್ತಿಯಲ್ಲಿಯೂ ಒಂದು ಶಕ್ತಿ ಅಡಗಿರುತ್ತದೆ. ಆ ಶಕ್ತಿಯೇ ಆ ವ್ಯಕ್ತಿಯ ವ್ಯಕ್ತಿತ್ವ. ಇದನ್ನು ನಾವು ನಮ್ಮಲ್ಲೇ ಗುರುತಿಸಿಕೊಂಡು ಸ್ವಪ್ರಯತ್ನದಿಂದ ಬೆಳೆಸಿಕೊಳ್ಳಬೇಕು. ಅವಕಾಶಗಳನ್ನು ಹುಡುಕುತ್ತಾ ಇರಬೇಕು. ಸಿಕ್ಕ ಅವಕಾಶಗಳನ್ನು ಸಮರ್ಥವಾಗಿ ಬಳಸಿಕೊಂಡರೆ ಬದುಕು ಹಸನಾಗುವುದರಲ್ಲಿ ಸಂದೇಹವಿಲ್ಲ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ಕರ್ನಾಟಕದಿಂದ ರಾಜ್ಯಸಭೆಯ 4 ಸ್ಥಾನಗಳಿಗೆ ಅವಿರೋಧ ಆಯ್ಕೆ, ಚುನಾವಣಾ ಅಧಿಕಾರಿ ವಿಶಾಲಾಕ್ಷಿ ಘೋಷಣೆ. ಉಡಾನ್ ಯೋಜನೆಯಲ್ಲಿ ಬೆಂಗಳೂರು ಶಿವಮೊಗ್ಗ ಮಾರ್ಗ ಸೇರಿಸುವಂತೆ ಕೇಂದ್ರಕ್ಕೆ ಸಚಿವ ಎಂಬಿ ಪಾಟೀಲ್ ಪತ್ರ. ಪರಿಶಿಷ್ಟ ವಿದ್ಯಾರ್ಥಿಗಳಿಗೆ 10ನೇ ತರಗತಿಯವರೆಗೆ ಆರ್ಟಿ ವಿಸ್ತರಿಸಿದ್ದ ರಾಜ್ಯ ಸರ್ಕಾರದ ಸುತ್ತೋಲೆಗೆ ಉಚ್ಚ ನ್ಯಾಯಾಲಯ ತಡೆ. ನಗರಗಳ ಸುಸ್ಥಿರ ಅಭಿವೃದ್ಧಿ ಕುರಿತಂತೆ ವಿಶ್ವಬ್ಯಾಂಕ್ ಪ್ರತಿನಿಧಿಗಳೊಂದಿಗೆ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಚರ್ಚೆ. ಕೇಂದ್ರದ ಅನುದಾನ ಸಮರ್ಪಕವಾಗಿ ಬಳಸುವಲ್ಲಿ ರಾಜ್ಯ ಸರ್ಕಾರ ವಿಫಲ, ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಆರೋಪ. ವಾರ್ತೆಗಳ ವಿವರ. ರಾಜ್ಯ ವಿಧಾನಸಭೆಯಿಂದ ರಾಜ್ಯಸಭೆಗೆ 4 ಅಭ್ಯರ್ಥಿಗಳು ಅವಿರೋಧ ಆಯ್ಕೆಯಾಗಿದ್ದಾರೆ. ಚುನಾವಣಾ ಕಣದಲ್ಲಿ ಯಾವುದೇ ಪ್ರತಿಸ್ಪರ್ಧಿಗಳು ಇಲ್ಲವಾದ ಹಿನ್ನೆಲೆಯಲ್ಲಿ ಎಲ್ಲಾ 4 ಅಭ್ಯರ್ಥಿಗಳು ಅವಿರೋಧವಾಗಿ ಗೆದ್ದಿದ್ದಾರೆ. ಕಾಂಗ್ರೆಸ್ನ ಮಲ್ಲಿಕಾರ್ಜುನ್ ಖರ್ಗೆ, ಮನ್ಸೂರ್ ಅಲಿ ಖಾನ್, ಪವನ್ ಖೇರಾ, ಬಿಜೆಪಿಯಿಂದ ಪ್ರೊಫೆಸರ್ ಎಂ ನಾಗರಾಜು ಅವರನ್ನು ವಿಧಾನಸಭೆ ಕಾರ್ಯದರ್ಶಿ ಹಾಗೂ ಚುನಾವಣಾಧಿಕಾರಿ ಕೆಎಂ ವಿಶಾಲಾಕ್ಷಿ ಅವಿರೋಧ ಆಯ್ಕೆಯನ್ನು ಘೋಷಿಸಿದ್ದಾರೆ. ಗೆಲುವು ಸಾಧಿಸಿದಂತಹ ಅಭ್ಯರ್ಥಿಗಳು ಚುನಾವಣಾ ಅಧಿಕಾರಿಯಿಂದ ಪ್ರಮಾಣ ಪತ್ರವನ್ನು ಪಡೆದಿದ್ದಾರೆ. ನಷ್ಟದ ಕಾರಣಕ್ಕಾಗಿ ಸದ್ಯಕ್ಕೆ ಸ್ಥಗಿತಗೊಂಡಿರುವಂತಹ ಬೆಂಗಳೂರು ಶಿವಮೊಗ್ಗ ವಿಮಾನ ಸೇವೆಯನ್ನು ಶೀಘ್ರದಲ್ಲೇ ನಡೆಯಲಿರುವಂತಹ ಉಡಾನ್ ಬಿಡ್ಡಿಂಗ್ ಪ್ರಕ್ರಿಯೆಯಲ್ಲಿ ಸೇರಿಸಬೇಕು ಎಂದು ಮೂಲಸೌಕರ್ಯಾಭಿವೃದ್ಧಿ ಸಚಿವ ಎಂಬಿ ಪಾಟೀಲ್ ಒತ್ತಾಯಿಸಿದ್ದಾರೆ. ಈ ಸಂಬಂಧ ಕೇಂದ್ರ ವಿಮಾನಯಾನ ಸಚಿವ ರಾಮಮೋಹನ್ ನಾಯ್ಡು ಅವರಿಗೆ ಪತ್ರ ಬರೆದಿರುವ ಅವರು, ಈ ವಿಮಾನ ಸೇವೆಯ ಪುನರಾರಂಭವು ಮಲೆನಾಡು ಮತ್ತು ಮಧ್ಯ ಕರ್ನಾಟಕದ ಪ್ರಗತಿಗೆ ನಿರ್ಣಾಯಕವಾಗಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಶಿವಮೊಗ್ಗದಿಂದ ಬೆಂಗಳೂರು ನಗರಕ್ಕೆ ನೇರ ವಿಮಾನ ಸೇವೆ ಇಲ್ಲದೇ ಇರುವುದರಿಂದ ದೇಶದ ಬೇರೆ ಬೇರೆ ಭಾಗಗಳು ಮತ್ತು ವಿದೇಶಗಳಿಗೆ ತೆರಳುವವರಿಗೆ ತೊಂದರೆಯಾಗಿದೆ. ವಿಜಿಟಿ ಫಂಡ್ ನೆರವಿನ ಮೂಲಕ ಉಡಾನ್ ಯೋಜನೆಯ ಉದ್ದೇಶಿತ ಬಿಡ್ನಲ್ಲಿ ಈ ಮಾರ್ಗದ ಸೇರ್ಪಡೆ ಮಾಡಲು ಕೇಂದ್ರ ಮಧ್ಯಪ್ರವೇಶಿಸಬೇಕು ಎಂದು ಆಗ್ರಹಿಸಿದ್ದಾರೆ. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವಿದ್ಯಾರ್ಥಿಗಳಿಗೆ ಆರ್ಟಿ ಅಡಿ 8ನೇ ತರಗತಿಯವರೆಗೆ ಇದ್ದ ಉಚಿತ ಶಿಕ್ಷಣವನ್ನು 10ನೇ ತರಗತಿಯವರೆಗೆ ವಿಸ್ತರಿಸಿ ರಾಜ್ಯ ಸರ್ಕಾರ ಹೊರಡಿಸಿದ ಸುತ್ತೋಲೆಗೆ ಹೈಕೋರ್ಟ್ ಮಧ್ಯಂತರ ತಡೆ ನೀಡಿದೆ. 2026 ಮೇ 21ರಂದು ಶಾಲಾ ಶಿಕ್ಷಣ ಇಲಾಖೆ ಹೊರಡಿಸಿದ್ದಂತಹ ಸುತ್ತೋಲೆ ಪ್ರಶ್ನಿಸಿ ಖಾಸಗಿ ಶಾಲೆಗಳ ಆಡಳಿತ ಮಂಡಳಿಗಳ ಒಕ್ಕೂಟ ಹೈಕೋರ್ಟ್ ಮೆಟ್ಟಿಲೇರಿತ್ತು. ಅರ್ಜಿ ವಿಚಾರಣೆ ನಡೆಸಿದ ನ್ಯಾಯಮೂರ್ತಿ ಅಶೋಕ್ ಎಸ್ ಕಿಣಗಿ ಅವರಿದ್ದ ಪೀಠ ತಡೆಯಾಜ್ಞೆ ನೀಡಿ ಮಧ್ಯಂತರ ಆದೇಶ ಹೊರಡಿಸಿದೆ. ಆರ್ಟಿಐ ಅಡಿ ಶಾಲೆಗೆ ಸೇರಿರುವ ಮಕ್ಕಳಿಗೆ 8ನೇ ತರಗತಿಯವರೆಗೆ ಉಚಿತ ಶಿಕ್ಷಣಕ್ಕೆ ಅವಕಾಶವಿದೆ. ಆದರೆ ಪರಿಶಿಷ್ಟ ಸಮುದಾಯದ ವಿದ್ಯಾರ್ಥಿಗಳಿಗೆ 9 ಮತ್ತು 10ನೇ ತರಗತಿಯವರೆಗೆ ಉಚಿತ ಶಿಕ್ಷಣ ವಿಸ್ತರಿಸಿ ಶಿಕ್ಷಣ ಇಲಾಖೆ ಆಯುಕ್ತರು ಸುತ್ತೋಲೆ ಹೊರಡಿಸಿದ್ದರು. ನಗರಾಭಿವೃದ್ಧಿ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಅವರನ್ನು ಬೆಂಗಳೂರಿನಲ್ಲಿ ಇಂದು ವಿಶ್ವಬ್ಯಾಂಕ್ನ ಪ್ರತಿನಿಧಿಗಳು ಭೇಟಿಯಾಗಿದ್ದಾರೆ. ಈ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ನಗರಾಭಿವೃದ್ಧಿ ಇಲಾಖೆಯ ಅಡಿಯಲ್ಲಿ ಪ್ರಗತಿಯಲ್ಲಿರುವಂತಹ ವಿವಿಧ ಯೋಜನೆಗಳು, ಮೂಲಸೌಕರ್ಯ ಅಭಿವೃದ್ಧಿ ಕಾಮಗಾರಿಗಳು ಹಾಗೂ ನಗರಗಳ ಸುಸ್ಥಿರ ಅಭಿವೃದ್ಧಿಗೆ ಸಂಬಂಧಿಸಿದ ವಿಷಯಗಳ ಕುರಿತು ಚರ್ಚೆಯನ್ನು ನಡೆಸಿದ್ದಾರೆ. ರಾಜ್ಯದ ನಗರ ಪ್ರದೇಶಗಳಲ್ಲಿ ನಾಗರಿಕರಿಗೆ ಗುಣಮಟ್ಟದ ಮೂಲಸೌಕರ್ಯ ಮತ್ತು ಉತ್ತಮ ಸೇವೆಗಳನ್ನು ಒದಗಿಸುವ ನಿಟ್ಟಿನಲ್ಲಿ ಕೈಗೊಳ್ಳಬಹುದಾದಂತಹ ಮುಂದಿನ ಕ್ರಮಗಳು ಹಾಗೂ ಸಹಕಾರದ ಅವಕಾಶಗಳ ಬಗ್ಗೆಯೂ ಅಭಿಪ್ರಾಯ ವಿನಿಮಯ ಮಾಡಿಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ವಿಶ್ವಬ್ಯಾಂಕ್ ಹಿರಿಯ ಜಲತಜ್ಞರಾದಂತಹ ಉಪನೀತ್ ಸಿಂಗ್, ಕರ್ನಾಟಕ ನಗರ ಮೂಲಸೌಕರ್ಯ ಅಭಿವೃದ್ಧಿ ಮತ್ತು ಹಣಕಾಸು ನಿಗಮದ ವ್ಯವಸ್ಥಾಪಕ ನಿರ್ದೇಶಕರಾದ ಭೂಬಾಲನ್ ಉಪಸ್ಥಿತರಿದ್ದರು. ಘನತ್ಯಾಜ್ಯ ನಿರ್ವಹಣೆ ಮಾಡುವ ಪೌರ ಕಾರ್ಮಿಕರಿಗೆ ಸುರಕ್ಷಿತವಾಗಿ ಹೇಗೆ ಕಾರ್ಯನಿರ್ವಹಿಸಬೇಕು ಎಂಬ ಬಗ್ಗೆ ವೈಜ್ಞಾನಿಕ ತರಬೇತಿ ನೀಡುವಂತೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ್ ಬಿ ಖಂಡ್ರೆ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಬೆಂಗಳೂರಿನ ಜಕ್ಕೂರು ಬಳಿ ಇರುವಂತಹ ಮಹಾತ್ಮ ಗಾಂಧಿ ಜೈವಿಕ ಇಂಧನ ಮತ್ತು ಅಭಿವೃದ್ಧಿ ಸಂಸ್ಥೆಗೆ ಭೇಟಿ ನೀಡಿ ವಿವಿಧ ಕಾರ್ಯಕ್ರಮಗಳನ್ನು ಪರಿಶೀಲನೆ ನಡೆಸಿದ ಅವರು, ಜೈವಿಕ ಇಂಧನ ಭವಿಷ್ಯದ ಇಂಧನವಾಗಿದ್ದು ಈ ಬಗ್ಗೆ ಮುಂದಿನ ಪೀಳಿಗೆಗೆ ಹೆಚ್ಚಿನ ಅರಿವು ಮೂಡಿಸುವ ಅಗತ್ಯವಿದೆ ಎಂದು ತಿಳಿಸಿದ್ದಾರೆ. ರಾಜ್ಯ ಸರ್ಕಾರ ವೈಫಲ್ಯ ಮುಚ್ಚಿ ಹಾಕುವ ಸಲುವಾಗಿ ಕೇಂದ್ರ ಸರ್ಕಾರವನ್ನು ದೂರುತ್ತಿದೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಆರೋಪ ಮಾಡಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯ ಸರ್ಕಾರಕ್ಕೆ ಜಲಜೀವನ್ ಯೋಜನೆಗೆ ಅನುದಾನ ನೀಡಲಾಗುತ್ತಿದೆ, ಆದರೆ ರಾಜ್ಯ ಸರ್ಕಾರ ಸಮರ್ಪಕ ನೀರಿನ ಮೂಲವನ್ನು ಗುರುತಿಸದೆ ಕೇಂದ್ರ ಸರ್ಕಾರದ ಅನುದಾನವನ್ನು ದುರುಪಯೋಗಪಡಿಸಿಕೊಳ್ಳುತ್ತಿದೆ ಎಂದು ದೂರಿದ್ದಾರೆ. ಇದೇ ವೇಳೆ ಮಾತನಾಡಿದ ಪರಿಷತ್ ಸದಸ್ಯ ಸಿಟಿ ರವಿ, ಗೃಹಲಕ್ಷ್ಮಿ ಯೋಜನೆಗೆ ಸರ್ಕಾರ ಈಗ ಯಾಕೆ ಷರತ್ತು ವಿಧಿಸುತ್ತಿದೆ ಎಂದು ಪ್ರಶ್ನಿಸಿದ್ದಾರೆ. ರಾಜ್ಯದಲ್ಲಿ ರಸಗೊಬ್ಬರ ಸಮರ್ಪಕವಾಗಿ ಪೂರೈಕೆಯಾಗುತ್ತಿಲ್ಲ ಎಂದು ಅವರು ಆರೋಪ ಮಾಡಿದ್ದಾರೆ. ಪ್ರದೇಶ ಸಮಾಚಾರವನ್ನು ಕೇಳುತ್ತಿದ್ದೀರಿ.
ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಅನುದಾನ ಮಂಜೂರು ಮಾಡುವ ವೇಳೆ ತಾರತಮ್ಯ ಮಾಡಿದೆ ಎಂದು ಹಿಂದುಳಿದ ವರ್ಗಗಳ ಮಠಗಳ ಮುಖ್ಯಸ್ಥರ ವೇದಿಕೆಯ ಅಧ್ಯಕ್ಷ ಪ್ರಣವಾನಂದ ಸ್ವಾಮೀಜಿ ಆರೋಪ ಮಾಡಿದ್ದಾರೆ. ಹಣಕಾಸು ಇಲಾಖೆ ಹೊರಡಿಸಿದ ಆದೇಶವನ್ನು ಉಲ್ಲೇಖಿಸಿರುವ ಅವರು, ಆಯವ್ಯಯದ ಶೇಕಡ 52% ಅನುದಾನವನ್ನು ಕೇವಲ ಸಮುದಾಯದ ಸಂಸ್ಥೆಗಳಿಗೆ ಮಂಜೂರು ಮಾಡಲಾಗಿದೆ ಎಂದು ದೂರಿದ್ದಾರೆ. ಕುರುಬ ಸಮುದಾಯದ 89 ಸಂಘ ಸಂಸ್ಥೆಗಳಿಗೆ ಹೆಚ್ಚಿನ ಅನುದಾನ ಹಂಚಿಕೆ ಮಾಡಲಾಗಿದೆ ಎಂದು ಆರೋಪಿಸಿದ್ದಾರೆ. ಶೇಕಡ 60% ಅನುದಾನ ಒಂದೇ ಸಮುದಾಯಕ್ಕೆ ಹೋಗಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ನಾಡಿನ ಹೆಸರಾಂತ ವೀರಗಾಸೆ ಹಿರಿಯ ಕಲಾವಿದ ಹಾಗೂ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಮಹಾದೇವಪ್ಪ ವಿಧಿವಶರಾಗಿದ್ದಾರೆ. ಮೂಲತಃ ಮಂಡ್ಯ ಜಿಲ್ಲೆಯ ನಾಗಮಂಗಲ ತಾಲೂಕಿನ ಮಹಾದೇವಪ್ಪ ವೀರಗಾಸೆ ಕಲೆಯನ್ನು ತಮ್ಮ ಉಸಿರಾಗಿಸಿಕೊಂಡಿದ್ದರು. ರಾಜ್ಯದ ಮೂಲೆ ಮೂಲೆಗಳಲ್ಲಿ ಸಂಚರಿಸಿ ವೀರಗಾಸೆ ಕಲೆಯ ಪ್ರದರ್ಶನವನ್ನು ಅವರು ನೀಡಿದ್ದರು. ಮಹಾದೇವಪ್ಪ ಅವರ ನಿಧನಕ್ಕೆ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ, ಮಂಡ್ಯ ಜಿಲ್ಲಾಡಳಿತ, ರಾಜ್ಯದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ನಾಗಮಂಗಲ ಶಾಸಕ ಎನ್ ಚಲುವರಾಯಸ್ವಾಮಿ ಕಂಬನಿ ಮಿಡಿದಿದ್ದಾರೆ. ಖೇತ್ ಬಚಾವೋ ಅಭಿಯಾನದಡಿ ಕೃಷಿ ಇಲಾಖೆ, ಗದಗ ಹಾಗೂ ಕೃಷಿ ವಿಜ್ಞಾನ ಕೇಂದ್ರ ಹುಲಕೋಟಿ ಸಂಯುಕ್ತ ಆಶ್ರಯದಲ್ಲಿ ಗದಗ ತಾಲೂಕಿನ ಹೊಸಳ್ಳಿ ಹಾಗೂ ಶ್ಯಾಗೋಟಿ ಗ್ರಾಮಗಳಲ್ಲಿ ಸಮತೋಲಿತ ರಸಗೊಬ್ಬರ ಬಳಕೆ ಹಾಗೂ ಬೀಜೋಪಚಾರದ ಕುರಿತು ಆಂದೋಲನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಇನ್ನೊಂದೆಡೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ತಾಲೂಕಿನ ಸಾಸಲು ಗ್ರಾಮದಲ್ಲಿ ಕೃಷಿ ಇಲಾಖೆಯ ವತಿಯಿಂದ ಕೇಂದ್ರ ಪುರಸ್ಕೃತ ಆತ್ಮ ಯೋಜನೆಯಡಿ ಖೇತ್ ಬಚಾವೋ ಅಭಿಯಾನದ ಅಂಗವಾಗಿ ಸಮತೋಲನ ರಸಗೊಬ್ಬರಗಳ ಬಳಕೆ ಕುರಿತು ಅರಿವನ್ನು ಮೂಡಿಸಲಾಯಿತು. ಹಾವೇರಿ ಜಿಲ್ಲೆಯಲ್ಲಿ ಕೇಂದ್ರ ಸರ್ಕಾರದ ವಿಮಾ ಯೋಜನೆಗಳಾದ ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ವಿಮಾ ಯೋಜನೆ ಹಾಗೂ ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆ ಉತ್ತಮ ಪ್ರಗತಿಯನ್ನು ಸಾಧಿಸಿವೆ. ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಬಿಮಾ ಯೋಜನೆಯಡಿ ಈವರೆಗೆ 2,330 ಮೃತ ಫಲಾನುಭವಿಗಳ ಕುಟುಂಬಗಳಿಗೆ 46,60,00,000 ರೂಪಾಯಿ ಹಾಗೂ ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆಯ ಅಡಿ 369 ಕುಟುಂಬಗಳಿಗೆ 7,12,00,000 ರೂಪಾಯಿ ವಿಮಾ ಪರಿಹಾರವನ್ನು ನೀಡಲಾಗಿದೆ ಎಂದು ಜಿಲ್ಲಾ ಲೀಡ್ ಬ್ಯಾಂಕ್ ಮುಖ್ಯ ವ್ಯವಸ್ಥಾಪಕರಾದಂಥ ಎನ್ಜಿ ಪ್ರಭುದೇವ ಆಕಾಶವಾಣಿಗೆ ಮಾಹಿತಿಯನ್ನು ನೀಡಿದ್ದಾರೆ. ಖ್ಯಾತ ಗಾಯಕಿ ಶಿವಶ್ರೀ ತೇಜಸ್ವಿ ಸೂರ್ಯ ಭಾರತ ಸರ್ಕಾರದ ಸಾಂಸ್ಕೃತಿಕ ಸಚಿವಾಲಯದ ಸಂಗೀತ ನಾಟಕ ಅಕಾಡೆಮಿ ನೀಡುವ 2025 ಪ್ರತಿಷ್ಠಿತ ಉಸ್ತಾದ್ ಬಿಸ್ಮಿಲ್ಲಾ ಖಾನ್ ಯುವ ಪುರಸ್ಕಾರಕ್ಕೆ ಆಯ್ಕೆಯಾಗಿದ್ದಾರೆ. ಭಾರತರತ್ನ ಉಸ್ತಾದ್ ಬಿಸ್ಮಿಲ್ಲಾ ಖಾನ್ ಅವರ ಸ್ಮರಣಾರ್ಥ ಸ್ಥಾಪಿಸಲಾದ ಈ ಪ್ರಶಸ್ತಿಯು ದೇಶದ ಶ್ರೀಮಂತ ಕಲಾತ್ಮಕ ಸಂಪ್ರದಾಯಗಳಿಗೆ ಸೇವೆ ಸಲ್ಲಿಸುವಂತಹ ಯುವ ಕಲಾವಿದರಿಗೆ ನೀಡಲಾಗುತ್ತದೆ. ಶಿವಶ್ರೀ ತೇಜಸ್ವಿ ಸೂರ್ಯ ಅವರನ್ನು ಸಂಗೀತ ವಿಭಾಗದಲ್ಲಿ ಈ ಪ್ರಶಸ್ತಿಗೆ ಆಯ್ಕೆ ಮಾಡಲಾಗಿದೆ. ಕರ್ನಾಟಕ ಸಂಗೀತ ಕೃತಿಗಳು, ಭಜನೆಗಳು ಮತ್ತು ಅಭಂಗಗಳ ತಮ್ಮ ಭಾವಪೂರ್ಣ ಗಾಯನದ ಮೂಲಕ ಅವರು ಭಾರತ ಮತ್ತು ಪ್ರಪಂಚದಾದ್ಯಂತ ಅನೇಕ ಗೋಷ್ಠಿಗಳಲ್ಲಿ ಪಾಲ್ಗೊಂಡಿದ್ದಾರೆ. ಇನ್ನು ಸಂಕ್ಷಿಪ್ತ ಸುದ್ದಿಗಳು. ಯುವಕರು ಕೌಶಲ್ಯ ಆಧಾರಿತ ತರಬೇತಿ ಪಡೆದರೆ ಜಾಗತಿಕ ಮಟ್ಟದಲ್ಲಿ ಮನ್ನಣೆ ಇರುವ ಕಂಪನಿಗಳಲ್ಲಿ ವಿವಿಧ ಉನ್ನತ ಹುದ್ದೆಗಳನ್ನು ಪಡೆದು ಆರ್ಥಿಕವಾಗಿ ಮುಂದೆ ಬರಲು ಸಹಾಯಕವಾಗಬಲ್ಲದು ಎಂದು ಧಾರವಾಡ ಜಿಲ್ಲಾಧಿಕಾರಿ ಸ್ನೇಹಲ್ ಆರ್ ಅಭಿಪ್ರಾಯಪಟ್ಟಿದ್ದಾರೆ. ಗ್ರಾಮ ಪಂಚಾಯತಿಗಳ ವ್ಯಾಪ್ತಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವಂತಹ ಸ್ವಚ್ಛ ಸಂಕೀರ್ಣ ಘಟಕಗಳಲ್ಲಿ ಸಂಗ್ರಹಣೆ ಮಾಡಲಾಗುವ ಪ್ಲಾಸ್ಟಿಕ್ ತ್ಯಾಜ್ಯವನ್ನು ಆಯಾ ತಾಲೂಕಿನ ಪ್ಲಾಸ್ಟಿಕ್ ತ್ಯಾಜ್ಯ ನಿರ್ವಹಣಾ ಘಟಕಗಳಿಗೆ ಸಾಗಾಣಿಕೆ ಮಾಡಲಾಗುವುದು ಎಂದು ಮಂಡ್ಯ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ನಂದಿನಿ ತಿಳಿಸಿದ್ದಾರೆ. ಕೋಲಾರ ಜಿಲ್ಲೆಯಲ್ಲಿ ಲಭ್ಯವಿರುವಂತಹ ಜೀವ ವೈವಿಧ್ಯತೆ ಹಾಗೂ ನೈಸರ್ಗಿಕ ಸಂಪನ್ಮೂಲಗಳನ್ನು ಪಶ್ಚಿಮ ಘಟ್ಟಗಳ ಮಾದರಿಯಲ್ಲಿ ಸಂರಕ್ಷಿಸುವ ನಿಟ್ಟಿನಲ್ಲಿ ಪಶ್ಚಿಮ ಘಟ್ಟಗಳ ಸಂರಕ್ಷಣಾ ಸಮಿತಿ ಟಾಸ್ಕ್ ಫೋರ್ಸ್ ಅಧ್ಯಕ್ಷ ಮೊಹಮ್ಮದ್ ತಬ್ರೇಜ್ ಆಲಂ ಶರೀಫ್ ಇಂದು ಜಿಲ್ಲಾಧಿಕಾರಿ ಡಾ ಎಂ ಆರ್ ರವಿ ಅವರನ್ನು ಭೇಟಿಯಾಗಿ ಚರ್ಚೆ ನಡೆಸಿದರು. ವಿಜಯನಗರ ಜಿಲ್ಲಾ ಪಂಚಾಯತ್ ಹಾಗೂ ಸ್ವಚ್ಛ ಭಾರತ್ ಮಿಷನ್ ಗ್ರಾಮೀಣ ಯೋಜನೆಯಡಿಯಲ್ಲಿ ಘನತ್ಯಾಜ್ಯ ನಿರ್ವಹಣಾ ನಿಯಮಗಳು 2026 ಕುರಿತು ಜಿಲ್ಲಾ ಮಟ್ಟದ ವಿಶೇಷ ಅನುಷ್ಠಾನ ತರಬೇತಿ ಇಂದು ಜರುಗಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕರ್ನಾಟಕದಿಂದ ರಾಜ್ಯಸಭೆಯ 4 ಸ್ಥಾನಗಳಿಗೆ ಅವಿರೋಧ ಆಯ್ಕೆ, ಚುನಾವಣಾಧಿಕಾರಿ ವಿಶಾಲಾಕ್ಷಿ ಘೋಷಣೆ. ಉಡಾನ್ ಯೋಜನೆಯಲ್ಲಿ ಬೆಂಗಳೂರು ಶಿವಮೊಗ್ಗ ಮಾರ್ಗ ಸೇರಿಸುವಂತೆ ಕೇಂದ್ರಕ್ಕೆ ಸಚಿವ ಎಂಬಿ ಪಾಟೀಲ್ ಪತ್ರ. ಪರಿಶಿಷ್ಟ ವಿದ್ಯಾರ್ಥಿಗಳಿಗೆ 10ನೇ ತರಗತಿಯವರೆಗೆ ಆರ್ಟಿ ವಿಸ್ತರಿಸಿದ್ದ ರಾಜ್ಯ ಸರ್ಕಾರದ ಸುತ್ತೋಲೆಗೆ ಉಚ್ಚ ನ್ಯಾಯಾಲಯ ತಡೆ. ನಗರಗಳ ಸುಸ್ಥಿರ ಅಭಿವೃದ್ಧಿ ಕುರಿತಂತೆ ವಿಶ್ವಬ್ಯಾಂಕ್ ಪ್ರತಿನಿಧಿಗಳೊಂದಿಗೆ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಚರ್ಚೆ. ಕೇಂದ್ರದ ಅನುದಾನ ಸಮರ್ಪಕವಾಗಿ ಬಳಸುವಲ್ಲಿ ರಾಜ್ಯ ಸರ್ಕಾರ ವಿಫಲ, ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಆರೋಪ.
ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35 ಕ್ಕೆ.

0: ಕೃಷಿರಂಗ ಕಾರ್ಯಕ್ರಮ ಕೇಳುವಂತಹ ಎಲ್ಲ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು. ರೈತ ಬಾಂಧವರೇ, ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಕೇಳೋಣ. ಮುಂಗಾರು ಹಂಗಾಮಿನಲ್ಲಿ ಗ್ರಾಮೀಣ ಭಾಗದ ರೈತರಿಗೆ ಬೀಜ, ಗೊಬ್ಬರ ಹಾಗೂ ಕೃಷಿ ಇಲಾಖೆಯ ಯೋಜನೆಗಳ ಕುರಿತು ರಾಯಚೂರು ಗ್ರಾಮೀಣ ಶಾಸಕರಾದ ಬಸನಗೌಡ ದದ್ದಲ್ ಅವರೊಂದಿಗಿನ ಮಾತುಕತೆಯನ್ನು.
1: ಸಂಬಂಧಪಟ್ಟಂತೆ ಪ್ರಿಯ ಕೇಳುಗರೆ ನಮಸ್ಕಾರ. ಇವತ್ತು ನಮ್ಮ ಆಕಾಶವಾಣಿಗೆ ರಾಯಚೂರಿನ ಗ್ರಾಮೀಣ ಶಾಸಕರಾಗಿರ್ತಕ್ಕಂಥ ಬಸನಗೌಡ ದದ್ದಲ್ ಸರ್ ಅವರು ಬಂದಿದ್ದಾರೆ. ಇವತ್ತು ಅವರು ಗ್ರಾಮೀಣ ಭಾಗದಲ್ಲಿ ಬಿತ್ತನೆಗೆ ಸಂಬಂಧಪಟ್ಟಂತೆ, ಬೀಜಗಳಿಗೆ ಸಂಬಂಧಪಟ್ಟಂತೆ ಮತ್ತು ರಸಗೊಬ್ಬರಕ್ಕೆ ಸಂಬಂಧಪಟ್ಟಂತೆ ರೈತರಿಗೆ ಏನು ಅನುಕೂಲಗಳು ಆಗ್ತಾ ಇದ್ದಾವೆ, ಜೊತೆಗೆ ಈ ರಸಗೊಬ್ಬರ ಮತ್ತು ಬಿತ್ತನೆ ಬೀಜಕ್ಕೆ ಸಂಬಂಧಪಟ್ಟಂತೆ ತಮ್ಮದೇ ಆದಂಥ ವಿಚಾರಗಳನ್ನು ಹಂಚ್ಕೊಳ್ಳೋಕ್ಕೆ ನಮ್ಮ ಆಕಾಶವಾಣಿಗೆ ಬಂದಿದ್ದಾರೆ. ಅವರಿಗೆ ನಾನು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತೇನೆ. ನಮಸ್ಕಾರ ಸರ್.
2: ನಮಸ್ಕಾರ
1: ಸರ್. ಈಗಾಗಲೇ ಮಳೆಗಾಲ ಪ್ರಾರಂಭ ಆಯಿತು, ರೈತರಲ್ಲಿ ಒಂದು ಖುಷಿ ಪ್ರಾರಂಭ ಆಗಿದೆ, ಬಿತ್ತನೆ ಪ್ರಾರಂಭ ಆಗಿದೆ ಎಲ್ಲ ಕಡೆ. ರೈತರಿಗೆ ಸಾಕಷ್ಟು ರೀತಿಯ ಈ ಬಿತ್ತನೆಗೆ ಸಂಬಂಧಪಟ್ಟಂತೆ ಅನುಮಾನಗಳಿದ್ದಾವೆ, ಆಮೇಲೆ ಬೀಜಕ್ಕೆ ಸಂಬಂಧಪಟ್ಟಂತೆ ಕೆಲವು ಗೊಂದಲಗಳಿದ್ದಾವೆ, ತೊಂದರೆಗಳು ಕೂಡ ಇದ್ದಾವೆ. ಹಾಗಾಗಿ ತಾವು ಗ್ರಾಮೀಣ ಶಾಸಕರಾಗಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ತಮ್ಮ ಅನಿಸಿಕೆಗಳು ಹಂಚ್ಕೋಬೇಕಂತ ನಾನು ಕೇಳ್ಕೊಳ್ತೇನೆ. ಯಾಕಂದರೆ ಗ್ರಾಮೀಣ ಭಾಗದಲ್ಲಿ ಈಗಲೂ ಕೂಡ ಸಾಕಷ್ಟು ಜನರಲ್ಲಿ ಈ ರಸಗೊಬ್ಬರಕ್ಕೆ ಸಂಬಂಧಪಟ್ಟಂತೆ ಅವರು ಕೂಡ ಗೊಂದಲದಲ್ಲಿದ್ದಾರೆ, ಸರಿಯಾಗಿ ಸಿಗ್ತಾ ಇಲ್ಲ ಅನ್ನುವಂಥದ್ದು ಅನುಮಾನಗಳಿದ್ದಾವೆ. ಹಾಗಾಗಿ ತಾವು ಶಾಸಕರಾಗಿ ತಾವು ಸಲಹೆಗಳನ್ನು ಕೊಡಬೇಕಂತ ನಾನು ಪ್ರಾರಂಭದಲ್ಲಿ ಕೇಳ್ಕೊಳ್ತೇನೆ.
2: ನಮಸ್ಕಾರ ವೆಂಕಟೇಶ್ವರ. ಬಹುದಿನಗಳಾದ ಮೇಲೆ ತಾವು ಮತ್ತೆ ನಾನು ಆಕಾಶವಾಣಿಗೆ ಪ್ರಥಮ ಬಾರಿ 2018 23 ಆಗಂಥ ಸಂದರ್ಭದಲ್ಲಿ ಎರಡು ಬಾರಿ ನಾನು ಆಕಾಶವಾಣಿಗೆ ಬಂದು ನಿಮ್ಮ ಜೊತೆಯಲ್ಲಿ ಅಭಿವೃದ್ಧಿ ಕಾಮಗಾರಿಗಳ ಬಗ್ಗೆ ಆಗಿರ್ಬೋದು ಮತ್ತು ರೈತರ ಬಗ್ಗೆ ಕೂಡ ಹಲವಾರು ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿದೆ. ಅದಾದ ನಂತರ ಮತ್ತೆ 2023 ಈಗ ಶಾಸಕನಾದ ಮೇಲೆ ಇವತ್ತು ನಿಮ್ಮ ಆಕಾಶವಾಣಿಯಲ್ಲಿ ಕರೆಸಿದ್ವಿ. ನಮಗೂ ಕೂಡ ಯಾಕಂದರೆ ಆಕಾಶವಾಣಿಯಿಂದ ಭಾಳಷ್ಟು ನಾವು ಗಾಡಿಗಳಲ್ಲಿ ವೆಹಿಕಲಲ್ಲಿ ಹೋಗುವಂಥ ಸಂದರ್ಭದಲ್ಲಿ ಕೇಳ್ತಾ ಇರ್ತೀವಿ. ಸಹಜವಾಗಿ ಆಕಾಶವಾಣಿ ನಮ್ಮ ರಾಯಚೂರು ಆಕಾಶವಾಣಿಯನ್ನು ಯಾವಾಗಲೂ ಅದನ್ನು ಕೇಳುವಂಥದ್ದು ಕೂಡ ರೂಢಿ ಹಾಕ್ಕೊಂಡಿದ್ವಿ. ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನು ಕೂಡ ನಮಗೆ ಬಿತ್ತರಿಸುವಂಥ ಕಾರ್ಯವನ್ನು ತಾವು ಮಾಡ್ತಾ ಇದ್ದೀರಿ. ನನ್ನ ರಾಯಚೂರು ಆಕಾಶವಾಣಿ ಕೆಲಸ ಮಾಡ್ತಿರುವಂಥ ಎಲ್ಲರಿಗೂ ಮತ್ತು ನಮ್ಮ ವಿಶೇಷವಾಗಿ ವೆಂಕಟೇಶ್ ಬೇವಿನ ಬೆಂಚಿ ತಾವು ಕೂಡ ಭಾಳ ಒಳ್ಳೆ ಕಾರ್ಯಕ್ರಮಗಳನ್ನು ರೂಪಿಸ್ಕೊಡ್ತಾ ಇದ್ದೀರಿ. ಎಲ್ಲ ಸಿಬ್ಬಂದಿ ವರ್ಗಕ್ಕೂ ಕೂಡ ನಾನು ಧನ್ಯವಾದಗಳನ್ನು ಹೇಳ್ತಾ, ಯಾಕಂದರೆ ರೈತಾಪಿ ವರ್ಗಕ್ಕೆ ಆಗಿರ್ಬೋದು ಸಾಮಾನ್ಯ ಜನರಿಗೆ ಕೂಡ ಬಹಳ ಪೂರ್ವಿಕದಿಂದ ಇದನ್ನು ಆಕಾಶವಾಣಿ ಕೇಳುವಂಥದ್ದು ಕೂಡ ನಮ್ಮ ರೂಢಿಯಲ್ಲಿದೆ ಮತ್ತು ಅದನ್ನು ಚಾಚು ತಪ್ಪದೇನೂ ಕೂಡ ಕೇಳ್ತಾ ಇದ್ದಾರೆ. ಏನೇ ಎಷ್ಟೇ ಇವತ್ತಿನ ಕಂಪ್ಯೂಟರ್ ಈಗ ಮುಂದರೆದ್ರೂ ಕೂಡ ಆದರೆ ಆಕಾಶವಾಣಿಯಲ್ಲಿ ಬಿತ್ತರಿಸುವಂಥ ಕಾರ್ಯಗಳು ಬಹಳ ಸ್ಪಷ್ಟವಾಗಿ ಮತ್ತು ರೈತರಿಗೆ ಮತ್ತು ಸೆನಪಿಕ್ಕಿರುವಂಥ ಕಾರ್ಯಕ್ರಮಗಳನ್ನು ತಾವು ಕೊಡ್ತಾ ಇರ್ತೀರಿ ಅಂತ ಕೂಡ ಈ ಸಂದರ್ಭ ಹೇಳಿ. ಇವತ್ತು ರಾಯಚೂರು ಗ್ರಾಮೀಣ ವಿಧಾನಸಭಾ ಕ್ಷೇತ್ರದ ನಾನು 2 ಬಾರಿ ಶಾಸಕನಾದನಂಥ ಸಂದರ್ಭದಲ್ಲಿ ಇವತ್ತೇನು ಈಗ ಮುಂಗಾರನ್ನು ಪ್ರಾರಂಭ ಆಗ್ತಾ ಇದೆ. ನನ್ನ ರೈತಾಪಿ ವರ್ಗದವರು ಈಗಾಗಲೇ ಬಿತ್ತನೆ ಬೀಜಗಳನ್ನು ಈಗಾಗಲೇ ಬಿತ್ತನೆಗೆ ಪ್ರಾರಂಭ ಮಾಡ್ತಾ ಇದ್ದಾರೆ. ಕೆಲವು ಭಾಗದಲ್ಲಿ ಮಳೆ ಬರ್ತಾ ಬಂದಿದೆ ಮತ್ತು ಇನ್ನು ಕೆಲವು ಭಾಗದಲ್ಲಿ ಮಳೆಗಳನ್ನು ಬಂದಿಲ್ಲ. ಹಾಗಾಗಿ ನಾನು ಕೃಷಿ ಇಲಾಖೆಯ ಅಧಿಕಾರಿಗಳನ್ನು ಈಗಾಗಲೇ ನನ್ನ ಆಫೀಸಲ್ಲಿ ಒಂದು ಸಭೆಗಳನ್ನು ಮಾಡಿ ಏನು ರೈತರಿಗೆ ಏನೇನು ಬಿತ್ತನೆ ಬೀಜಗಳನ್ನು ರೈತ ಸಂಪರ್ಕ ಕೇಂದ್ರಗಳಲ್ಲಿದೆ ಅಂತೇಳಿ ನಾನು ರಿವ್ಯೂ ಮೀಟಿಂಗನ್ನು ಆದ ನಂತರ ಇವತ್ತು ಎಲ್ಲ ಕಡೆ ರೈತ ಸಂಪರ್ಕ ಕೇಂದ್ರಗಳಲ್ಲಿ ಏನು ಸುಮಾರು 3 ತಳಿಗಳು ಇವತ್ತು ಭತ್ತದ ಬೀಜಗಳನ್ನು ಲಭ್ಯತೆ ಎಲ್ಲ ಕಡೆ ಸ್ಟಾಕನ್ನು ಇದೆ. ಅದಾದ ನಂತರ ತೊಗರಿಗಳು ಬೀಜಗಳನ್ನು ಕೂಡ ಕೆಲವು ವೆರೈಟಿ ತೊಗರಿಗಳು ಬೀಜಗಳನ್ನು ಕೂಡ ಇದೆ ಮತ್ತು ಹೆಸರು ಬೀಜಗಳನ್ನು ಕೂಡ ಲಭ್ಯತೆ ಇದೆ. ಈ ರೀತಿಯಾಗಿ ಆಯಾ ಭಾಗದಲ್ಲಿ ಹೋಬಳಿಗಳಲ್ಲಿ ಏನು ನನ್ನ ರೈತರು ಯಾವ ಬೀಜಗಳನ್ನು ಹಾಕ್ತಾರೆ ಅಂತೇಳಿ ಆ ತಳಿಯನ್ನು ಇಡುವಂಥದ್ದು ಮತ್ತು ಕಮರ್ಷಿಯಲ್ ಕಾಪುಗಳು ಏನು ನಾವು ಹತ್ತಿ ಬೀಜಗಳನ್ನು ನಮ್ಮ ರೈತ ಸಂಪರ್ಕ ಕೇಂದ್ರಗಳಿಂದ ಕೊಡ್ತಾ ಇಲ್ಲ. ಆದರೆ ಹೊರಗಡೆ ಮಾರ್ಕೆಟಲ್ಲಿ ಮತ್ತು ಬೇರೆ ಕಡೆಯಿಂದ ಸರ್ಟಿಫೈಡ್ ಆದಂಥ ಕಂಪನಿಗಳು ಎಲ್ಲೆಲ್ಲಿ ಮಾರಾಟ ಇದ್ದಾವೋ ಅದನ್ನು ನಮ್ಮ ಅಧಿಕಾರಿಗಳಿಗೆ ಸೂಚನೆ ಕೊಡುವಂಥ ಕೆಲಸ ಮಾಡಿದ್ದೀನಿ. ಯಾವುದೇ ಕಮರ್ಷಿಯಲ್ ಕ್ರಾಪು ಹತ್ತಿ ಬೀಜಗಳನ್ನು ಎಲ್ಲಿ ಮಾರಾಟಗಳನ್ನು ಸರ್ಟಿಫೈ ಇದೆ ಅದೆಲ್ಲವನ್ನು ಶ್ಯಾಂಪಲ್ ಡ್ರಾವ್ಗಳನ್ನು ಮಾಡಿ ತಾವು ಮತ್ತೊಂದು ಸಾರಿ ಲ್ಯಾಬ್ ಟೆಸ್ಟ್ಗಳಿಗೆನ್ನು ಕಳಿಸಿ ಅದನ್ನು ಅಧಿಕೃತವಾಗಿ ಸರ್ಟಿಫೈ ಇರೋಂಥ ಬೀಜಗಳಿದ್ದರೆ ಮಾತ್ರ ಅವರಿಗೆ ಮಾರಾಟಕ್ಕೆ ಅವಕಾಶ ಕೊಡಿ. ಇಲ್ಲದೆ ಹೋದರೆ ನಮ್ಮ ರೈತರು ಒಂದು ಸಾರಿ ಕಮರ್ಷಿಯಲ್ಲು ಕಾಟನನ್ನು ಹಾಕಿದರೆ ಸುಮಾರು 4 ತಿಂಗಳಾದಮೇಲೆ ಅದು ಫಲವನ್ನು ಪಡಿತೇವೆ. ಯಾಕಂದರೆ ಆ ಫಲ 4 ತಿಂಗಳಾದಮೇಲೆ ಒಂದೇ ಸಾರಿ ರೈತನಿಗೆ ಏನಾದರೂ ಬೀಜಗಳಲ್ಲಿ ಲೋಪದೋಷಗಳಿದ್ದರೆ ಆ ರೈತನ ಭವಿಷ್ಯನೇ ಹಾಳಾಗ್ತದೆ. ಹಾಗಾಗಿ ಇವರೆಲ್ಲ ನನ್ನ ಅಧಿಕಾರಿಗಳಿಗೆ ಒಂದು ವಿಜಿಲೆನ್ಸ್ ಕಮಿಟಿಗಳನ್ನು ಮಾಡಿಕೊಂಡು ಆ ಬೀಜಗಳ ಬಗ್ಗೆ ಎಚ್ಚರಿಕೆಯನ್ನು ವಹಿಸುವಂಥ ಕೆಲಸ ಮಾಡಬೇಕು. ಮತ್ತು ಅದರ ಜೊತೆಗೆ ಕಲಬೆರಕೆ ರಸಗೊಬ್ಬರಗಳಿರ್ಬೋದು, ಫೆಸಿಡ್ಸ್ ಇರ್ಬೋದು, ಇವ್ಯಾವಾದರೆ ಯಾಕಂದರೆ ಗಡಿ ಭಾಗಗಳಿದೆ ನಮಗೆ, ತೆಲಂಗಾಣ ಆಂಧ್ರ ಇವೆಲ್ಲ ಗಡಿ ಭಾಗಗಳಲ್ಲಿ ತಾವು ಚೆಕ್ ಪೋಸ್ಟ್ಗಳಲ್ಲಿ ಎಚ್ಚರವನ್ನು ಒಂದು ಅಲ್ಲಿ ಕೂಡ ಜಾಗೃತಿ ಕಮಿಟಿಗಳನ್ನು ಹಾಕ್ರಂತೇಳಿ ಸೂಚನೆಯನ್ನು ಕೊಟ್ಟಿದ್ದೀನಿ. ಮತ್ತು ಬೀಜಗಳ ಜೊತೆಗೆ ರಸಗೊಬ್ಬರದ ಕೂಡ ನಮ್ಮ ರೈತರಿಗೆ ಮುಂಗಾರಿನಲ್ಲಿ ರೈತರು ಬಿತ್ತನೆ ಮಾಡುವಂಥ ಸಂದರ್ಭದಲ್ಲಿ ಗೊಬ್ಬರಗಳನ್ನು ಕಾಂಪ್ಲೆಕ್ಸ್ಗಳಾಗಿರ್ಬೋದು ಯೂರಿಯನ್ನು ಬಿತ್ತನೆ ಮಾಡುವಾಗ ಬಳಸ್ತಾರೆ. ಹಾಗಾಗಿ ಕೆಲವು ರೈತರಿಗೆ ಈಗ ಸ್ವಲ್ಪ ಆತಂಕದಲ್ಲಿ ಜಾಸ್ತಿ ಇಲ್ಲ ವೀರ್ಯ ಸಿಗೋದಿಲ್ಲ ಅಂತೇಳಿ ಸ್ವಲ್ಪ ಜಾಸ್ತಿ ಆತಂಕಗಳಿರ್ತದೆ. ಇಲ್ಲ ನಾನು ಅಧಿಕಾರಿಗಳು ಕೇಳಿದಾಗ ನಮ್ಮ ಜಿಲ್ಲೆಯಲ್ಲಿ ಬಫರ್ ಸ್ಟೋನು ಬಫರ್ದಲ್ಲಿ ಸ್ಟಾಕ್ ಇದೆ, ಅದು ಖಂಡಿತವಾಗಿ ನಾವು ಯಾವುದೇ ತೊಂದರೆ ಆಗದ ರೀತಿಯಲ್ಲಿ ನಾವು ಅದನ್ನು ವಿತರಣೆ ಮಾಡುವಂಥ ಕೆಲಸವನ್ನು ಮಾಡ್ತೀವಿ ಅಂತೇಳಿ ನಮ್ಮ ಇಲಾಖೆ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಅದನ್ನು FID ಅಂತೇಳಿ ಯೂರಿಯಕ್ಕೆ ನಮ್ಮ ರೈತರು ಪಾಣಿಗಳ ಮುಖಾಂತರ FIDಯನ್ನು ಮಾಡ್ಕೋಬೇಕಾಗ್ತದೆ, ಅವರ ಆಧಾರ್ ಕಾರ್ಡನ್ನು ಒದಗಿಸಿ. FID ಆದ ನಂತರ ಆಯಾ ಸೊಸೈಟಿಗಳಲ್ಲಿ ಸರ್ಕಾರ ಸಹಕಾರ ಇಲಾಖೆಗಳ ಮುಖಾಂತರ ಕೆಲವು ವಿತರಣೆ ಮಾಡುವಂಥದಕ್ಕೆ ಅಲ್ಲಿಗೆ ನಮಗೆ ಹೆಚ್ಚಾಗಿ ನನ್ನ ರೈತರಿಗೆ ಅಲ್ಲಿ ಕೊಡ್ಬೇಕಂತೇಳಿ ಹೇಳಿದ್ವಿ. ಸೂಚನೆ ಕೊಡೋದ್ರ ಮುಖಾಂತರ ಈಗ FIDಯನ್ನು ರೈತರಿಗೆ ನಾನು ಹೇಳೋದಷ್ಟೇ, ತಾವೆಲ್ಲರೂ ಕೂಡ ಯಾರು ಆತಂಕ ಪಡೋದ ರೀತಿಯಲ್ಲಿ ತಾವು FIDಗಳನ್ನು ಮಾಡಿಕೊಂಡು ಆ FID ಮಾಡಿದಂಥ ಕಾರ್ಡ್ಗಳನ್ನು ತಾವು ಬೇರೆಯವ್ರಿಗೆ ಕೊಡದೆ, ಯಾಕಂದರೆ ಒಂದ್ಸಾರಿ ನಿಮ್ಮ FID ಮಾಡಿದಂಥ ಕಾರ್ಡ್ ಯಾರಿಗೇನು ಕೊಟ್ಟರೆ ಆ ಕಾರ್ಡಿನ ಮೇಲೆ ಅವರು ಗೊಬ್ಬರವನ್ನು ಪಡೆದರೆ ಮತ್ತೆ ನೀವು ನಿಮಗೆ ಬೇಕಾದಂಥ ಸಂದರ್ಭದಲ್ಲಿ
1: ಸಿಗಲ್ಲ.
2: ಮತ್ತು ಪ್ರತಿ ನಿಮಗೆ ಏನು ನಮ್ಮ ಏರಿಯಾದ ಮೇಲೆ ಅಲೋಕೇಶನ್ ಕೊಡ್ತಾರೆ, ತಿಂಗಳಿಗೆ ನಿಮಗೆ ಒಂದು ತಿಂಗಳ ಎರಡನೇ ಕಂತು ಮೂರನೇದು ಈ ಟೈಪ್ ಅಂತೇಳಿ ಗೊಬ್ಬರವನ್ನು ಹಾಕುವಂಥ ಸಂದರ್ಭದಲ್ಲಿ ಪ್ರತಿ ತಿಂಗಳ ಎಕರೆಗೆ ಏನು ನಿಮಗೆ ಅಲೋಕೇಶನ್ ಕೊಡ್ತಾರೆ ಅದನ್ನು ನೀವು ತೊಗೊಂಡು ಮನೆಯಲ್ಲಿ ಇಡೋದಂಥದ್ದಾಗಬೇಕು. ಮತ್ತು ಯಾರು ಕೂಡ ನಿಮ್ಮ ಪಾಣಿಗಳನ್ನು ಓವರ್ಲ್ಯಾಪ್ ಮಾಡಿ FIDಯನ್ನು ನೀವು ಯಾರಾದರೂ ಅನಧಿಕೃತ ಮಾಡೋದಕ್ಕೆ ಸಾಧ್ಯ ಇಲ್ಲ, ಅಂಥದ್ದೇನಾದರೂ ಕಂಡು ಬಂದರೆ ಅದನ್ನು ಅಧಿಕಾರಿಗಳು ಅದನ್ನು ಶಿಸ್ತುವನ್ನು ಕ್ರಮ ತೆಗೆದುಕೊಳ್ಳ್ರಿ ಅಂತ ಕೂಡ ನಾನು ಹೇಳ್ತಾ ಇದ್ದೀನಿ. ಯಾಕಂದರೆ ಪಾಪ ರೈತರಿಗೆ ಸುಮ್ಮನೆ ಫೋನ್ ಮಾಡಿಲ್ಲ, ನಿಮ್ಮ ಸರ್ವೆ ನಂಬರ್ ಹೇಳಿ, ನನಗೆ ನಿಮ್ಮ ಆಧಾರ್ ಕಾರ್ಡ್ ನಂಬರ್ಗೆ ಸ್ವಲ್ಪ ಬಂದು ಕೊಡಿ ಇದು ಬೇರೆ ಅಂತೇಳಿ ಹೇಳಿ ಬಳಸುವಂಥದ್ದು ಕೂಡ
1: ಇರ್ತದೆ.
2: ಅದು ಕೂಡ ತಾವು ಸ್ವಲ್ಪ ನಮ್ಮ ರೈತರು ಜಾಗೃತಿ ಆಗಬೇಕು, ಯಾಕಂದರೆ ಈ ಬರುವಂಥ ದಿನಗಳಲ್ಲಿ ಎಲ್ಲ ಕಡೆ FID ಮಾಡಿ ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ತಮಗೆ ಬೇಕಾದಂಥ ಏರಿಯಾ ಇರ್ಬೋದು, ಕಾಂಪ್ಲೆಕ್ಸ್ ಇರ್ಬೋದು, ಇದೆಲ್ಲವನ್ನು ಒದಗಿಸೋದಕ್ಕೆ ಸಹಕಾರ ಇಲಾಖೆಗಳು ಸೊಸೈಟಿಗಳ ಮುಖಾಂತರ ಕೊಡುವಂಥದ್ದು. ಮತ್ತು RFS ಮುಂದೆ ಕೂಡ ಅಲ್ಲಿ ಕೂಡ ಹೋದ ವರ್ಷ ನಾವು ಲಾರಿಗಳನ್ನು ನಿಲ್ಲಿಸಿ ನಮ್ಮ ಅಧಿಕಾರಿಗಳನ್ನೇ ವಿತರಣೆ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಆ ರೀತಿಯಾಗಿ ಈಗ ಎಲ್ಲ ಕಡೆ ಪ್ರಥಮ ಆದ್ಯತೆ ಕೊಡ್ತೀವಿ. ಅದಾದ ನಂತರ ಏನು ಅಂಗಡಿಗಳಲ್ಲಿ ಕೂಡ ಕೆಲವು ಮಾರಾಟ ಮಳಿಗೆಗಳು ಅವ್ರು ಏನು ಇರ್ತಾರೆ ಅವ್ರ ಕಡೆಯಿಂದ ತೊಗೊಂಬಂಥ ಕೆಲಸಗಳು ಆಗ್ತಾ ಇರ್ತವೆ. ಭಾಳ ದೊಡ್ಡ ದೊಡ್ಡ ರೈತರು ದೊಡ್ಡ ಸ್ಟಾಕ್ ಬೇಕಾದ್ರೆ ಅವರು ಅಲ್ಲಿ ಅಲ್ಲಿ ತೊಗೊತಾ ಇರ್ತಾರೆ. ನಮ್ಮ ರೈತರು ಸಣ್ಣ ರೈತರು ಮತ್ತು ಎಲ್ಲರಿಗೂ ಕೂಡ ಸಹಕಾರ ಇಲಾಖೆಯಿಂದ ತೊಗೊತಾರೆ ಅಂತ ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ.
1: ಜೊತೆಗೆ ಈ ಕಲಬೆರಕೆ ರಸಗೊಬ್ಬರ ಬಗ್ಗೆ ಒಂದು ಮಾತು ಹೇಳಿದ್ರೆ ಸರ್, ಈಗ ರೈತರು ಮುಖ್ಯವಾಗಿ ಈ ರಸಗೊಬ್ಬರ ಆಗಿರ್ಬೋದು ಅಥವಾ ಬೀಜಗಳಾಗಿರ್ಬೋದು ಸರ್ಟಿಫೈ ಬೀಜಗಳು ತೊಗೋಬೇಕು ಅನ್ನುವಂಥದ್ದು ಎಲ್ಲರ ಸಲಹೆ. ಉತ್ತಮವಾದಂಥ ಬೀಜ ತೊಗೊಂಡ್ರೆ ನಿಮಗೆ ಉತ್ತಮವಾದಂಥ ಒಂದು ಬೆಳೆ ಬೆಳೀಲಿಕ್ಕೆ ಸಾಧ್ಯತೆ ಇರ್ತದೆ ಅನ್ನುವಂಥದ್ದು ಸಲಹೆಗಳು ಕೊಡ್ತಿರ್ತಾರೆ. ಈ ಸರ್ಟಿಫೈ ಬೀಜಗಳು ತೊಗೋವಾಗ ಏನು ಮುನ್ನೆಚ್ಚರಿಕೆ ಕ್ರಮಗಳು ಕೈಗೊಂಡ್ರೆ ಒಳ್ಳೆಯದು ರೈತರು ಅಂತ?
2: ಅಲ್ಲ, ಅದಕ್ಕೆ ನಾನು ಈಗ ನಮಗೆ ಕಮರ್ಷಿಯಲ್ ಕ್ರಾಪ್ನಲ್ಲಿ ಸ್ವಲ್ಪ ಮೋಸ ಹೋಗುವಂಥದ್ದು ನಾವು ನೋಡ್ತಾ ಇರ್ತೀವಿ. ಆವಾಗ ಒಂದೊಂದು ಸಾರಿ ನಮಗೆ ಲಾಸ್ಟ್ ಹತ್ತಿ ಬೆಳೆ ಬಂದಮೇಲೆ ಇಲ್ಲ ಸರ್ ಕ್ರಾಪ್ ಬಿಡಲಿಲ್ಲ, ಹೂವುಗಳು ಬರಲಿಲ್ಲ, ಕಾಯಿ ಬರಲಿಲ್ಲ ಅಂಥೇಳಿ ಹೇಳುವಂಥದ್ದು ಕೂಡ ನಾವು ನೋಡ್ತಾ ಇದ್ವಿ. ಆಮೇಲೆ ನಾವು ಏನು ಮಾಡಿದರೂ ಕೂಡ ಅವ್ರ ಮೇಲೆ ಎಷ್ಟೋ ಕೋರ್ಟ್ಗಳು ಅಲ್ಲಿ ಕೇಸ್ಗಳನ್ನು ಮಾಡೋದು ಹಾಕಿರ್ತಾರೆ, ಆದರೆ ಆಗಲ್ಲ. ಆದರೆ ನಾವು ಮುಂದೆ ಜಾಗೃತಿಯಾಗಿ ಎಲ್ಲಿ ಸರ್ಟಿಫೈ ಇರ್ತದೆ ಮತ್ತು ನಮ್ಮ ಅಧಿಕಾರಿಗಳು ಶ್ಯಾಂಪಲನ್ನು ಡ್ರಾ ಮಾಡಿ ಅದನ್ನು ಮತ್ತೊಂದು ಸಾರಿ ಸರ್ಟಿಫೈ ಮಾಡಿದಂಥದನ್ನೇ ನಮ್ಮ ರೈತರು ತೊಗೋಬೇಕು. ಏನಾಗ್ತದೆ, ರೈತರು ಎಲ್ಲೋ ಅವರು ಏನು ನಮಗೆ ಅನುಕೂಲಕ್ಕೆ ಕೊಡ್ತಾರೆ, ಬಿತ್ತನೆ ಬಂದು ಆದಮೇಲೆ ಕ್ರಾಪ್ ಬಂದಮೇಲೆ ನೀವು ದುಡ್ಡು ಕೊಡ್ರಿ ಅಂತೇಳಿ ಕೆಲವು ಆ ರೀತಿ ಕೂಡ ಮಾಡುವಂಥವ್ರು ಕೂಡ ನಾವು ನೋಡ್ತಾ ಇರ್ತೀವಿ. ಅವಕ್ಕೆ ಯಾವ ರೈತರು ಅದಕ್ಕೆ ಕೊಡಬಾರ್ದು. ತಾವು ಎಲ್ಲಿ ತಮಗೆ ಪ್ರತಿ ವರ್ಷ ತೊಗೊತಾ ಇದ್ರಿ, ಅವ್ರ ಮೇಲೆ ನಂಬಿಕೆ ವಿಶ್ವಾಸಗಳಿದೆ ಮತ್ತು ಸರ್ಟಿಫೈ ಇದೆ ಅಂತ ಬೀಜಗಳನ್ನು ಮಾತ್ರ ತಗೋರಿ. ತಾವು ಯಾರು ಕೂಡ ಮೋಸ ಹೋಗಬಾರ್ದು, ಯಾಕಂದ್ರೆ ಇಡೀ ಲೈಫು ಕುಟುಂಬದ ಲೈಫು ಅದ್ರ ಮೇಲೆ ಇರ್ತದೆ. ಒಂದು ವರ್ಷ ಹೋಯ್ತು ಅಂದ್ರೆ ಮನುಷ್ಯ ರೈತ ಮೂರ್ನಾಲ್ಕು ವರ್ಷ ಹಿಂದೆ
1: ಹೋಗ್ತಾನೆ.
2: ಯಾಕಂದ್ರೆ ನಾನು ಕೂಡ ರೈತನ ಮಗನಾಗಿ ನಾನು ರೈತ ಹೊಲಗಳಲ್ಲಿ ನಮ್ಮೆಲ್ಲ ಕೆಲಸಗಳನ್ನು ಮಾಡಿ ಬಂದಂಥವ್ರು. ಹಾಗಾಗಿ ಆ ಅನುಭವ ಇರ್ತದೆ. ವರ್ಷದ ಪೂರ್ತಿ ಇಡೀ ಕುಟುಂಬದ ಎಲ್ಲ ಕಾರ್ಯಕ್ರಮಗಳನ್ನು ನಾವು ಮುಂಚೆನೆ ನಾವು ಬೆಳೆಯುವಂಥ ಕ್ರಾಪಿನ ಮೇಲೆ ಅವಲಂಬಿತರಾಗಿ ಯೋಜನೆಗಳನ್ನು ರೂಪಿಸಿರ್ತೀವಿ. ಅದೇನಾದರೂ ನಮಗೆ ಒಂದು ವರ್ಷ ಸಂಪೂರ್ಣವಾಗಿ ಹೋಯ್ತಂದ್ರೆ
1: ಇಡೀ ಒಂದು ವರ್ಷ.
2: ಹಾಗಾಗಿ ಜಾಗೃತಿಯನ್ನು ನಮ್ಮ ರೈತರು ಇರುವುದು, ಜೊತೆಗೆ ನಮ್ಮ ಅಧಿಕಾರಿಗಳು ಎಲ್ಲವನ್ನ ಅವರು ಒಂದು ಕಮಿಟಿಗಳನ್ನು ಮಾಡಿ ಮಾಡ್ತಾ ಇರ್ತಾರೆ, ಆದರೂ ನಮ್ಮ ರೈತರು ಕೂಡ ಜಾಗೃತಿ ಇರಬೇಕಾಗ್ತದೆ.
1: ಈಗ ರಸಗೊಬ್ಬರಕ್ಕೆ ಸಂಬಂಧಪಟ್ಟಂತೆ ರಸಗೊಬ್ಬರದ ಕೊರತೆ ಉಂಟಾದಾಗ ತುಂಬ ತೊಂದರೆ ಆಗ್ತದೆ ರೈತರಿಗೆ. ಅದನ್ನು ನೀಗಿಸುವಂಥದ್ದು ಮತ್ತು ಎಲ್ರಿಗೂ ಸಿಗುವಂಥ ಒಂದು ಕೆಲಸ ಆಗಬೇಕಾಗ್ತದೆ. ನೀವು ಏನಾದರೂ ಸಲಹೆಗಳು ಕೊಟ್ಟಿದ್ದೆ ಸರ್?
2: ಅದಕ್ಕೆ ನಾವು ಅಧಿಕಾರಿಗಳಿಗೆ ಆಗಿರ್ಬೋದು ಮತ್ತು ನಾವು ಕೃಷಿ ಸಚಿವರಿಗೆ ಮತ್ತು ನಾವು ರಾಜ್ಯದ ಮುಖ್ಯಮಂತ್ರಿಗಳಿಗೆ ಕೂಡ ಹೆಚ್ಚಾಗಿ ಬರುವಂಥ ದಿನಗಳಲ್ಲಿ ಅವ್ರ ಗಮನಕ್ಕೆ ತಂದು ಯಾವ ಜಿಲ್ಲೆಯಲ್ಲಿ ಕೂಡ ತೊಂದರೆ ಆಗದ ರೀತಿಯಲ್ಲಿ ನಾವು ರೈತರಿಗೆ ಬೇಕಾದಂಥ ರಸಗೊಬ್ಬರಗಳನ್ನು ಅವರಿಗೆ ಅವಶ್ಯಕತೆ ಇರುವಂಥ ರಸಗೊಬ್ಬರಗಳನ್ನು ಪೂರೈಸುವಂಥ ಕೆಲಸವನ್ನು ಮಾಡಬೇಕಾಗ್ತದೆ. ಯಾಕಂದರೆ ಅವರು ಈಗ ಕೃಷಿ ಇದರ ಮೇಲೆ ಬೆಳೆಗಳ ಮೇಲೆ ಈ ರಸಗೊಬ್ಬರಗಳಿಲ್ಲದಿದ್ದರೆ ಬೆಳೆದಿಲ್ಲ ಅನ್ನೋ ಭಾವನೆಗಳಲ್ಲಿ ಇದ್ದಾರೆ. ಆದರೂ ಕೂಡ ನಮ್ಮ ರೈತರಿಗೂ ಕೂಡ ಒಂದು ಸಲಹೆ ಕೊಡೋದು, ಮಿತಿಯಾಗಿ ಬಳಸುವಂಥದ್ದು ಕೆಲಸ ಮಾಡಬೇಕು. ಅತಿಯಾಗಿ ಜಾಸ್ತಿ ರಸಗೊಬ್ಬರಗಳು ಮಾಡೋದ್ರ ಮುಖಾಂತರ ಫಲವತ್ತಾದ ಭೂಮಿಗಳನ್ನು ಫಲವತ್ತೆ ಕೂಡ ಹೋಗುವಂಥ ಸ್ಥಿತಿಗಳಾಗ್ತಾ ಇದೆ. ಕೆಲವು ದನ ಕರಗಳನ್ನು ಕಟ್ಟಿದಂಥ ಕೊಟ್ಟಿಗೆ ಗೊಬ್ಬರಗಳನ್ನು ಕೂಡ ಸ್ವಲ್ಪ ಕೆಲವು ಬಳಸಿ ಮತ್ತು ಈಗ ಯೂರಿಯಾ ಏನು ಮಾಡ್ತಾ ಇದ್ದಾರೆ, ಯೂರಿಯಾ ಆಲ್ಟರ್ನೇಟ್ ಆಗಿ ಯೂರಿಯಾ ಬದಲಾಗಿ ಯೂರಿಯಾ ಜೊತೆಗೆ ನ್ಯಾನೋ ಅಂತೇಳಿ ಒಂದು ಫೆಸಿಡ್ಸನ್ನು ಸರ್ಟಿಫೈ ಮಾಡಿನೇ ಈಗ ರೈತ ಸಂಪರ್ಕ ಕೇಂದ್ರಗಳ ಮುಖಾಂತರ ಕೊಡುವಂಥದ್ದು ಕೂಡ ಲಭ್ಯತೆ ಇದೆ. ಅಂಥದ್ದು ಕೂಡ ಬಳಸೋದು ಮುಖಾಂತರ ಆದಷ್ಟು ರಸಗೊಬ್ಬರಗಳನ್ನು ಸ್ವಲ್ಪ ಬಳಸೋದು, ಜೊತೆಗೆ ಬಳಸಬೇಕಂತಿಲ್ಲ, ಬಳಸಲಾರ್ದ ಬೆಳೆಯೋದಕ್ಕೂ ಆಗಲ್ಲ,
1: ಮಿತಿಯಲ್ಲಿ
2: ಬಳಸೋದು. ಅದರ ಜೊತೆಗೆ ಆಲ್ಟರ್ನೇಟಿವ್ ನಾವು ಕೊಟ್ಟಿಗೆ ಗೊಬ್ಬರಗಳನ್ನು ಕೂಡ ಸ್ವಲ್ಪ ಜಾಸ್ತಿಯಾಗಿ ಬಳಸಿದರೆ ಸೂಕ್ತ ಅಂತೇಳಿ ನನ್ನ ಅಭಿಪ್ರಾಯ.
1: ಸರ್, ತುಂಬ ಕೃಷಿ ವಿಜ್ಞಾನಿಗಳು ಹೇಳ್ತಿರ್ತಾರೆ ರಸಗೊಬ್ಬರ ಬಳಸೋದಕ್ಕಿಂತ ಈ ಸಾವಯವ ಕೃಷಿ ಮಾಡಿದರೆ ಒಳ್ಳೆಯದಾಗ್ತದೆ, ಯಾಕಂದರೆ ಮಣ್ಣಿನ ಫಲವತ್ತತೆಯನ್ನು ಉಳಿಸ್ಕೋಬೇಕಂದ್ರೆ ಸಾವಯವ ಕೃಷಿಗೆ ನಾವು ಹೋಗಬೇಕು ಅನ್ನುವಂಥದ್ದು ಸಾಕಷ್ಟು ರೀತಿಯ ವಿಜ್ಞಾನಿಗಳು ಸಲಹೆ ಕೊಡ್ತಾರೆ. ಸಲಹೆಗಳು ಆದರೂ ರೈತರು ಅಷ್ಟಕ್ಕಷ್ಟೇ ತೊಗೊಳ್ತಾ ಇದ್ದಾರೆ ಅನ್ನುವಂಥದ್ದು ನಮ್ಗೆ ಗೊತ್ತಾಗ್ತದೆ. ಸಾವಯವ ಕೃಷಿಗೆ ಯಾಕೆ ಈ ಕಡೆ ಬರ್ತಾ ಇಲ್ಲ ರೈತರು ಅಂತ ಅನಿಸ್ತದೆ ಸರ್ ತಾವು?
2: ಹೌದು, ಖಂಡಿತ. ಈಗೇನಾಗಿದೆ, ಇವತ್ತಿನ ಆಡಂಬರ ಜೀವನಗಳಲ್ಲಿ ನಾವೆಲ್ಲ ಸ್ವಲ್ಪ ಅವಲಂಬಿತರಾಗಿ ಆಡಂಬರ ಜೀವನಗಳನ್ನು ಉಸ್ಕೊಂಡು ಸಾವಯವ ಕೃಷಿಗಳು ಮತ್ತು ಏನು ರಸಗೊಬ್ಬರಗಳಿಲ್ಲದೆ ಬೀಜಗಳನ್ನು ನಾವು ಬಿತ್ತನೆ ಮಾಡಿ ಮತ್ತು ಇವೆಲ್ಲ ಮಾಡುವಂಥ ಸಂದರ್ಭದಲ್ಲಿ ಭಾಳಷ್ಟು ಇಳುವರಿಗಳು ಕಡಿಮೆ ಆಗ್ತದೆ. ಆದರೆ ಒಂದೇ ಸಲ ನಮಗೆ ಫಲ ಬರಲ್ಲ.

0: ಹೋಗ್ತಾ ಇದ್ದಾರೆ. ಅದರ ಜೊತೆಗೆ ನನ್ನ ಅಭಿಪ್ರಾಯ ಇಷ್ಟೇ, ಆಲ್ಟರ್ನೇಟ್ ಕ್ರಾಪ್ಗಳನ್ನು ಬೆಳೆಸಬೇಕಾಗ್ತದೆ. ಯಾಕಂದರೆ ಭೂಮಿಯ ಫಲವತ್ತನ್ನು ಉಳಿಸಬೇಕಾದ್ರೆ ಆಲ್ಟರ್ನೇಟ್ ಕ್ರಾಪ್ಗಳನ್ನು ಒಂದು ವರ್ಷ ಎರಡು ವರ್ಷ ಒಂದು ಕ್ರಾಪ್ ಆದಮೇಲೆ ನೆಕ್ಸ್ಟ್ ವರ್ಷಕ್ಕೆ ಒಂದು ಕ್ರಾಪನ್ನು ಮಾಡಿದರೆ ಅದಕ್ಕೆ ಸೂಕ್ತವಾಗಿ ಫಲವತ್ತಾಗಿ ಉಳಿತದೆ. ಮತ್ತು ಅದರ ಜೊತೆಗೆ ಬೇರೆ ಬೇರೆ ತಳಿಗಳು ಬಂದಾವು, ಈಗ ಬೀಜಗಳನ್ನು ಕೂಡ ಬಹಳಷ್ಟು ಒಳ್ಳೆಯ ಉತ್ತಮವಾದಂಥ ಇಳುವರಿ ಬರೋಂಥ ಬೀಜಗಳನ್ನು ಬಂದಿದೆ. ನಮ್ಮ ಕೃಷಿ ಇಲಾಖೆ ಅಧಿಕಾರಿಗಳನ್ನು ಸಂಪರ್ಕಿಸಬೇಕು. ಮತ್ತು ನಮಗೆ ಕೃಷಿ ವಿಶ್ವವಿದ್ಯಾಲಯ ಇದೆ, ಈಗ ರಾಯಚೂರಿನಲ್ಲಿ ಸುಮಾರು 6 ಜಿಲ್ಲೆಗಳ ಒಳಗೊಂಡಂತ ನಮ್ಮ ಕೃಷಿ ವಿಶ್ವವಿದ್ಯಾಲಯ ಇದೆ. ಒಳ್ಳೊಳ್ಳೆ ವಿಜ್ಞಾನಿಗಳು ನಮ್ಮಲ್ಲಿ ಅದರಲ್ಲಿ ಇದ್ದಾರೆ.
1: ಹೌದು ಸರ್,
0: ನಮ್ಮ ರೈತರು ಕೂಡ ಆದಷ್ಟು ಅದನ್ನ ಸಲಹೆಗಳನ್ನು
1: ಸದುಪಯೋಗಪಡಿಸ್ಕೋಬೇಕನ್ನುವಂಥ
0: ರೈತರು ಉತ್ತಮವಾದ ಅನುಭವಿಗಳಿದ್ದಾರೆ, ಶಾಣ್ಯರು ಎಲ್ಲ ಇದ್ದಾರೆ. ಬಟ್ ಆದರೂ ಕೂಡ ಇವತ್ತಿನ ಬೀಜದ ತಳಿಗಳಿಗೆ ನಮಗೆ ನಾವೆಷ್ಟೇ ತಿಳುವಳಿಕೆ ಇದ್ದರೂ ಕೂಡ ಇವತ್ತಿನ ಉತ್ಪಾದನೆ ಆಗಂಥ ಬೀಜಗಳು ವಿಜ್ಞಾನಿಗಳ ಮುಖಾಂತರ ತಿಳ್ಕೊಂಡ್ರೆ ನಮಗೆ ಇನ್ನದಕ್ಕೆ ರೈತರಿಗೆ ಜಾಸ್ತಿ ಉತ್ತೇಜನ ಸಿಗ್ತದೆ ಅಂತ ನನ್ನ ಭಾವನೆ.
1: ಸರ್, ಈಗ ಮಿಶ್ರ ಬೆಳೆಗೆ ಸಂಬಂಧಪಟ್ಟಂತೆ, ಯಾಕಂದರೆ ಎಲ್ಲರೂ ವಾಣಿಜ್ಯ ಬೆಳೆಗೆ ಹೋಗ್ತಾ ಇದ್ದಾರೆ ರೈತರು, ವಾಣಿಜ್ಯ ಬೆಳೆಯಲ್ಲಿ ಏನಾದರೂ ತೊಂದರೆ ಆಯ್ತಂದರೆ ಮತ್ತೆ ಅವರು ಮತ್ತೆ ನೀವು ಹೇಳ್ದಂಗೆ ಆರ್ಥಿಕವಾಗಿ ಹಿನ್ನಡೆ ಆಗಲಿಕ್ಕೆ ಸಾಧ್ಯತೆ ಇರ್ತದೆ. ಹಾಗೆ ಸ್ವಲ್ಪ ಮಿಶ್ರ ಬೆಳೆ ಮಾಡಿಕೊಂಡ್ರೆ ಅದರಲ್ಲಿ ಯಾವುದಾದ್ರೂ ಒಂದು ಕೈ ಇಡಬಹುದು ಅನ್ನುವಂಥದ್ದು ಸಲಹೆ ಕೊಡ್ತಾರೆ ಎಲ್ಲರೂ. ಹಾಗಾಗಿ ನೀವು ಶಾಸಕರಾಗಿ ರೈತರಿಗೆ ಏನು ಸಲಹೆಗಳನ್ನು ಕೊಡ್ತೀರಿ?
0: ಖಂಡಿತವಾಗಿ ಅದು ಅವಶ್ಯಕತೆ ಇದೆ. ಮಿಶ್ರ ಬೆಳೆಗಳು ಹಲವಾರು ತಳಿಗಳನ್ನು ಬೇರೆ ಬೇರೆ ಮಿಶ್ರ ಬೆಳೆಗಳನ್ನು ಹಾಕೋದ್ರ ಮುಖಾಂತರ ಮತ್ತು ಸ್ವಲ್ಪ ಎಲ್ಲ ಕೋಳಿಗಳು ಅಲ್ಲಿ ಊರಿನ ಹತ್ರ ಇರುವಂಥ ಭೂಮಿಗಳು ಮತ್ತು ಕೆಲವರು ನಮ್ಮ ಹೊಲದಗಳಲ್ಲೇ ಮನೆಗಳನ್ನು ಮಾಡಿರುವಂಥದ್ದಾರೆ, ಅವರೆಲ್ಲ ಕೋಳಿಗಳ ಸಾಕಾಣೆ ಇರ್ಬೋದು, ಹೈನುಗಾರಿಕೆ ಸಾಕಾಣೆಗಳು ಈ ರೀತಿಯಾಗಿ ಆಲ್ಟರ್ನೇಟ್ ಆಗಿ ಅವರೆಲ್ಲ ಮಾಡ್ತಾ ಅದರ ಜೊತೆಗೆ ಮಿಶ್ರ ತಳಿ ಬೆಳೆಗಳನ್ನು ಹಾಕಿದರೆ ಖಂಡಿತವಾಗಿ ಅವ್ರು ಯಾವತ್ತೂ ಕೂಡ ಅವರ ಬೇಕಾದಂಥ ಕುಟುಂಬಕ್ಕೆ ನಿರ್ವಹಣೆ ಮಾಡುವಂಥ ಎಲ್ಲ ವೆಚ್ಚಗಳನ್ನು ಮಿಶ್ರ ತಳಿಗಳಲ್ಲಿ ಭರಿಸುವಂಥದ್ದಾಗ್ತದೆ. ಬರೀ ಕಮರ್ಷಿಯಲ್ ಕ್ರಾಪಿಗೆ ಹೋದರೆ ಒಂದು ಅದೇನಾದರೂ ಕೈ ಕೊಟ್ಟರೆ ಖಂಡಿತವಾಗಿ ನಮ್ಮ ರೈತರು ಹಿಂದೆ ಹೋಗ್ತಾರೆ. ಹಾಗಾಗಿ ಮಿಶ್ರ ತಳಿಗಳಿಗೆ ಅವರು ಮುಂದೆ ಬರಬೇಕಂತ ಕೂಡ ನನ್ನ ಅಭಿಪ್ರಾಯ.
1: ಮುಂಗಾರು ಹಂಗಾಮಿನಲ್ಲಿ ಈ ಮಳೆಗೆ ಸಂಬಂಧಪಟ್ಟಂತೆ ಉತ್ತಮವಾದಂಥ ಮಳೆ ಬಂದರೆ ರೈತರು ತುಂಬಾ ಖುಷಿ ಆಗ್ತಾರೆ, ಅವರ ಒಂದು ಬೆಳೆ ಕೂಡ ಚೆನ್ನಾಗಿ ಬೆಳೀತದೆ ಅನ್ನುವಂಥದ್ದು. ಈ ಮಳೆಗೆ ಸಂಬಂಧಪಟ್ಟಂತೆ ಈಗ ಪೂರ್ವ ತಯಾರು ಮಾಡ್ಕೋಬೇಕಾಗ್ತದೆ. ಒಂದು ವೇಳೆ ಮಳೆ ಹೆಚ್ಚಾಯ್ತು ಅಂದರೂ ತಯಾರು ಮಾಡ್ಕೋಬೇಕಾಗ್ತದೆ, ಮಳೆ ಕಡಿಮೆ ಆಯ್ತಂದರೆ ನಾವು ಸಿದ್ಧತೆ ಮಾಡ್ಕೋಬೇಕಾಗ್ತದೆ, ಮಾನಸಿಕವಾಗಿ ಸಿದ್ಧತೆ ಆಗಬೇಕು. ಜೊತೆ ಎಲ್ಲ ರೀತಿಯಲ್ಲಿ ಸಿದ್ಧತೆ ಮಾಡಿಕೊಂಡಾಗ ಮಾತ್ರ ನಾವೇನಾದರೂ ಅದನ್ನು ಸಮಸ್ಯೆಯನ್ನು ಎದುರಿಸಲಿಕ್ಕೆ ಸಾಧ್ಯತೆ ಆಗ್ತದೆ ಅಂತ. ಹಾಗಾಗಿ ಈ ಮಳೆಗೆ ವಿಷಯಕ್ಕೆ ಸಂಬಂಧಪಟ್ಟಂತೆ
0: ಇಲ್ಲ, ಖಂಡಿತವಾಗಿ ನನ್ನ ರಾಯಚೂರು ಜಿಲ್ಲೆಯಲ್ಲಿ ಎರಡು ಕಡೆ ನದಿಗಳಿದೆ. ಈ ಕಡೆ ತುಂಗಭದ್ರಾ ನದಿ ಇದೆ, ಈ ಕಡೆ ಕೃಷ್ಣಾ ನದಿ ಹರಿಯುವಂಥ ಸಂದರ್ಭದಲ್ಲಿ ಅತಿವೃಷ್ಟಿ ಆದಂಥ ಸಂದರ್ಭದಲ್ಲಿ ಕೂಡ ಸ್ವಲ್ಪ ಹಾನಿಗಳಾಗುವಂಥದ್ದು ಕೂಡ ನಾವು ಪ್ರತಿ ವರ್ಷ ಕಾಣ್ತಾ ಇರ್ತೀವಿ. ಮತ್ತು ಏನಾದರೂ ಅನಾವೃಷ್ಟಿ ಇದ್ದಾಗ ಕೂಡ ನಮ್ಮ ರೈತರಿಗೆ ಮತ್ತು ದನ ಕರಗಳಿಗೆ ಆಗಿರ್ಬೋದು ಎಲ್ಲ ಜನರಿಗೆ ನೀರು ಕುಡಿಯುವ ನೀರಾಗಿರ್ಬೋದು ಇದೆಲ್ಲ ಏರುಪೇರು ಆಗುವಂಥದ್ದು ಇರ್ತದೆ. ಆದರೆ ಭಗವಂತನ ಇಚ್ಛೆ ಪ್ರಕೃತಿಯ ನಿಯಮದ ಅನುಸಾರವಾಗಿ ನಾವು ಯಾರೇ ಜನ ನಮ್ಮ ಮನುಷ್ಯರು ಎಷ್ಟೇ ಮಾಡಿದರೂ ಕೂಡ ಅವ ಭಗವಂತನ ಇಚ್ಛೆಯಂತೆ ನಡೆಯುವಂಥದ್ದು ಕೂಡ ಆಗ್ತಾ ಇರ್ತದೆ. ಹಾಗಾಗಿ ನಾವು ದೇವರಲ್ಲಿ ಕೇಳೋದಿಷ್ಟೇ, ಒಳ್ಳೆಯ ಈ ವರ್ಷ ಉತ್ತಮವಾದಂಥ ಮಳೆ ಬರ್ತದಂತೇಳಿ ನಮ್ಮೆಲ್ಲ ನಿರೀಕ್ಷೆ ಇದೆ. ಮತ್ತು ರೈತಾಪಿ ವರ್ಗದ ಮತ್ತು ಜೀವರಾಶಿಗಳು ಇವತ್ತು ಮಳೆ ಇಲ್ಲದೆ ಹೋದರೆ ನಾವು ಬಹಳಷ್ಟು ಕಠಿಣವಾದಂಥ ಸ್ಥಿತಿಯಲ್ಲಿ ಹೋಗ್ಬೋದು. ಹಾಗಾಗಿ ಉತ್ತಮವಾಗಿ ಮಳೆ ಬರ್ತದೆ ಮತ್ತು ಬರಬೇಕಂತೇಳಿ ನಾವು ದೇವ್ರ ಹತ್ರ ಕೇಳ್ತಾ ಇದ್ದೀವಿ. ಅದರ ಜೊತೆಗೆ ಅತಿವೃಷ್ಟಿ ಆದಂಥ ಸಂದರ್ಭದಲ್ಲಿ ಕೂಡ ಜಿಲ್ಲಾಡಳಿತ, ತಾಲೂಕಾಡಳಿತ ಎಲ್ಲರೂ ಕೂಡ ಜಾಗೃತಿಯಾಗಿ ಎಲ್ಲ ಟಾಸ್ಕ್ ಫೋರ್ಸ್ ಕಮಿಟಿಗಳಿದಾವೆ ನಮಗೆ, ಏನಾದರೂ ಅಂಥ ಸಂದರ್ಭಗಳಾದಾಗ ಅದನ್ನು ಎಚ್ಚರದಿಂದ ಕೆಲಸ ಮಾಡೋದಕ್ಕೆ ಗ್ರಾಮೀಣ ಮಟ್ಟದಲ್ಲೇ ಟಾಸ್ಕ್ ಫೋರ್ಸ್ ಕಮಿಟಿಗಳನ್ನು ರಚನೆ ಮಾಡ್ಕೊಂತೀವಿ. PDOs ಇರ್ಬೋದು, VA ಇರ್ಬೋದು, RI ಇರ್ಬೋದು, ಬೇರೆ ಬೇರೆ ಅಧಿಕಾರಿಗಳು ಟಾಸ್ಕ್ ಫೋರ್ಸ್ ಮಾಡಿ ಅವರಿಗೆ ಜನರಿಗೆ ಜಾಗೃತಿ ಮೂಡಿಸೋದ್ರ ಜೊತೆಗೆ ಮತ್ತು ಮಳೆ ಬಂದಂಥ ಸಂದರ್ಭದಲ್ಲಿ ಕೂಡ ನೀರು ಶೇಖರಣೆಗಳು ಅಲ್ಲಲ್ಲಿ ಆಗ್ತಾ ಇರ್ತದೆ, ಅವಾಗ ಬ್ಲೀಚಿಂಗ್ ಪೌಡರ್ ಹಾಕೋದಾಗಿರ್ಬೋದು, ಕಾಯಿಲೆಗಳು ಹರಡ್ತಾವೆ ಸಹಜವಾಗಿ. ಮತ್ತು ಏನು ಮಳೆ ನೀರನ್ನು ಮಿಶ್ರಣ ಆದಂಥ ಸಂದರ್ಭದಲ್ಲಿ ಕುಡಿಯುವ ನೀರಲ್ಲಿ ಕೂಡ ಏರುಪೇರು ಆಗ್ತದೆ, ಅವಾಗ ನೀರನ್ನು ಕಾಯಿಸಿ ಕುಡಿಯೋದಾಗಿರ್ಬೋದು, ಇವೆಲ್ಲನ ಆರೋಗ್ಯ ಇಲಾಖೆಯವರು ಎಲ್ಲರೂ ಸೇರಿ ಒಂದು ಟಾಸ್ಕ್ ಫೋರ್ಸ್ ಕಮಿಟಿಯನ್ನು ಇರ್ತದೆ. ನಾನು ಕೂಡ ಈ ಕ್ಷೇತ್ರದ ಶಾಸಕನಾಗಿ ಎಲ್ಲ ಸಭೆಗಳನ್ನು ಮುಂಜಾಗ್ರತೆಯಾಗಿ ಸಭೆಗಳನ್ನು ಮಾಡ್ತಾ ಇರ್ತೀನಿ. ನಾನು ಪ್ರತಿಯೊಂದು ಸಭೆಗಳನ್ನು ಮಾಡೋದು ಮುಖಾಂತರ ನಮ್ಮ ಜನರಿಗೆ, ನಮ್ಮ ರೈತಾಪಿ ವರ್ಗಕ್ಕೆ ಯಾವುದೇ ತೊಂದರೆಗಳಾಗದ ರೀತಿಯಲ್ಲಿ ನಾವು ನನ್ನ ಅಧಿಕಾರಿಗಳಿಗೆ ಮತ್ತು ನಾವೆಲ್ಲರೂ ಸೇರಿ ಒಟ್ಟಾಗಿ ಸೇರಿ ಸೂಚನೆಗಳು ಕೊಡೋದು ಮುಖಾಂತರ ಅವ್ರ ಜೊತೆಗಿದ್ದು ನಾನು ಕೂಡ ಕೆಲಸವನ್ನು ಮಾಡ್ತಾ ಇರ್ತೀನಿ.
1: ಸರ್, ಈಗ ತಾವು ರೈತರ ನಾಡಿ ಮಿಡಿತವನ್ನು ಅರ್ಥ ಮಾಡಿಕೊಂಡು ಗ್ರಾಮೀಣ ಭಾಗದಲ್ಲಿ ಈ ಕೆರೆಗಳನ್ನು ಕಟ್ಟತಕ್ಕಂಥದ್ದು ಮತ್ತು ನೀರನ್ನು ಉಳಿಸುವಂಥ ಒಂದು ಪ್ರಕ್ರಿಯೆಯಲ್ಲಿ ತುಂಬ ನಿರಂತರವಾಗಿ ಶ್ರಮ ಪಡ್ತಾ ಇದ್ದಾರೆ, ಹಳ್ಳಿ ಹಳ್ಳಿಗೆ ಹೋಗ್ತಾ ಇದ್ದಾರೆ, ಅಲ್ಲಿ ಕೆರೆ ಕಟ್ಟೋದು ಆಗಿರ್ಬೋದು, ನೀರಿನ ಸಂಗ್ರಹ ಮಾಡುವಂಥ ಮೂಲಗಳನ್ನು ನೋಡಿ ಅಲ್ಲೆಲ್ಲ ಒಂದು ಅಭಿವೃದ್ಧಿ ಕೆಲಸಗಳು ಮಾಡಬೇಕಂತೇಳಿ ತುಂಬಾ ಉತ್ಸಾಹದಿಂದ ಹಳ್ಳಿಯಲ್ಲಿ ಓಡಾಡಿ ಕೆಲಸ ಮಾಡ್ತಾರೆ.

0: ಇದ್ದಾರೆ. ಈಗ ಈಗಿನ ಒಂದು ಗ್ರಾಮೀಣ ಭಾಗದಲ್ಲಿ ಎಲ್ಲೆಲ್ಲಿ ಕೆರೆಗಳು ಹೊಸದಾಗಿ ನಿರ್ಮಾಣ ಮಾಡಲಾಗ್ತಿದೆ ಸರ್?
1: ಈಗಾಗಲೇ ರಾಯಚೂರು ತಾಲೂಕಿನ ಗ್ರಾಮೀಣ ವಿಧಾನಸಭಾ ಕ್ಷೇತ್ರ ಇರ್ಬೋದು, ಅರ್ಬನ್ ಕ್ಷೇತ್ರ ಇರ್ಬೋದು, ಎರಡು ವಿಧಾನಸಭಾ ಕ್ಷೇತ್ರಕ್ಕೆ ಇವತ್ತೇನು ಕೆಳಭಾಗದಲ್ಲಿ ಇರುವಂಥ ನೋಟಿಫೈಡ್ ಆದಂಥ ಏರಿಯಾ ತುಂಗಭದ್ರಲಿಂದ ಸುಮಾರು 60,000 ಹೆಕ್ಟರ್ ನೋಟಿಫೈಡ್ ಏರಿಯಾ ಇತ್ತು. ಆದರೆ ಹಿಂದೆ ನಮಗೆ ಬಹಳ ಸರಿಯಾದ ರೀತಿಯಿಂದ ಈಗ ಸುಮಾರು 30-40 ವರ್ಷಗಳ ಕೆಳಗೆ ಆದಂಥ ನೀರನ್ನು ಬರ್ತಾ ಇತ್ತು. ಅದಾದ ನಂತರ ಮೇಲ್ಭಾಗದಲ್ಲಿ ನೀರಾವರಿ ಪ್ರದೇಶಗಳನ್ನು ವಿಸ್ತೀರ್ಣ ಜಾಸ್ತಿ ಹಾಕಿ ಅಂತ ಹೋಯಿತು. ಮತ್ತು ಅಲ್ಲಿ ಏನು ಎಡಭಾಗದಲ್ಲಿ ನೀರಾವರಿ ಇರಲಿಲ್ಲ. ನಾವು ಏನು ತುಂಗಭದ್ರಾ ಬಲದಂಡೆ ಕಾಲುವೆ ನಮಗೆ ಬರ್ತಾ ಇದೆ, ಎಡ ಕೆನಾಲ್ ಏನು ಬರ್ತಾ ಇದೆ, ಅದಕ್ಕೆ ಬಲಭಾಗಕ್ಕೆ ಮಾತ್ರ ನೀರಾವರಿ ಇತ್ತು, ಎಡಭಾಗಕ್ಕೆ ಇರಲೇ ಇರಲಿಲ್ಲ. ಆದರೆ ಅಲ್ಲಿ ಅವ್ರೇನು ಮಾಡ್ತಾ ಇದ್ರು, ಮೇಲೆ ಭಾಗದಲ್ಲಿ ಕೆಲವೊಬ್ಬ ರೈತರುಗಳು ಅಕ್ರಮವಾಗಿ ನಮ್ಮ ನೀರನ್ನು ಪಡೆಯೋದು ಮುಖಾಂತರ ಜಾಸ್ತಿಯಾಗಿ ಅಲ್ಲಿ ಮಾಡ್ತಾ ಇದ್ರು. ಅದನ್ನು ಯಾವುದೇ ಬಹಳಷ್ಟು ಹೋರಾಟಗಳನ್ನು ಮಾಡ್ತಾ ಇದ್ದೀವಿ, ಸಭೆಗಳನ್ನು ಮಾಡ್ತಾ ಇದ್ದೀವಿ, ಅದನ್ನು ತಡೆಗಟ್ಟುವಂಥದ್ದು ಸರ್ಕಾರ ಕೂಡ ಬಹಳಷ್ಟು ಆಗ್ತಾ ಇದೆ. ಒಂದ್ಸಲ ಆಗ್ತದೆ, ಒಂದ್ಸಲ ಆಗ್ತಾ ಇಲ್ಲ. ಮತ್ತು ಏನಿರುವಂಥ ವಿಸ್ತರಣೆ ಕೂಡ ಅವತ್ತಿನ ಲೈಟ್ ಕ್ರಾಪ್ ಅಂತೇಳಿ ಕೆಲವು ಏರಿಯಾನ ನೋಟಿಫೈಡ್ ಆಗ್ಯಾವ. ನೀವು ಮೆಣಸಿನಕಾಯಿ ಬೆಳಿಬೇಕು, ಇಲ್ಲ ಹತ್ತಿ, ಈ ಟೈಪು ಬೇರೆ ಬೇರೆ ಕ್ರಾಪ್ಗಳು. ಆದರೆ ಅವರೆಲ್ಲರೂ ಏನು ಮಾಡಿಬಿಟ್ರು, ಮೇಲೆ ಭಾಗದಾಗ ರೈತರು ಸಂಪೂರ್ಣ ಪ್ಯಾಡಿಗೆ ಹೋಗ್ಬಿಟ್ರು. ಸಂಪೂರ್ಣ ಪ್ಯಾಡಿಗೆ ಹೋದ್ಮೇಲೆ ನಮ್ಮದು ನೋಟಿಫೈಡ್ ಆದಂಥ ಏರಿಯಾ ಕಂಪ್ಲೀಟ್ ವಂಚಿತ ಆಗಿಬಿಡ್ತಿ. ಹಾಗಾಗಿ ಇದಕ್ಕೆ ಆಲ್ಟರ್ನೇಟ್ ಆಗಿ ನನಗೇನು ಎರಡು ಕಡೆ ನದಿಗಳಿದೆ, ತುಂಗಭದ್ರಾ ಮತ್ತು ಕೃಷ್ಣಾ ನದಿಗಳ ಕಡೆಯಿಂದ ಕೆರೆಗಳನ್ನು ತುಂಬುವಂಥ ಯೋಜನೆಗಳನ್ನು ಮಾಡೋದು, ಕಾಲುವೆಗಳಿಗೆ ಲಿಫ್ಟ್ ಮಾಡಿಬಿಟ್ರೆ ನಾವು ಇದನ್ನು ಮಾತ್ರ ಸರಸೋಪಿಸೋಕ್ಕೆ ಸಾಧ್ಯ ಆಗ್ತದೆ ಅಂತೇಳಿ ಆವತ್ತಿನ ದಿನ ನಾನು ಯೋಚನೆ ಮಾಡಿದೆ. ಮಾಡಿದ ಮೇಲೆ ಆವತ್ತು ಬಂಗಾರಪ್ಪ ಕೆರೆ ಏನು ಗಣೇಕಲ್ ಬ್ಯಾಲೆನ್ಸಿಂಗ್ ರಿಸರ್ವ್ ಅವರು ಲಿಂಕ್ ಕೆನಾಲನ್ನು ಮಾಡಿದರೆ ನೀರು ಬರೋದಕ್ಕೆ ಸಾಧ್ಯ ಆಗಲ್ಲ ಅಂತ ನನಗೆ ಅನಿಸ್ತಿ. ಯಾಕಂದರೆ ಅದು 0-95 ಕಿಲೋಮೀಟರ್ ತನಕ ವಾಟರ್ ಅಲೊಕೇಶನ್ ಆಗಿತ್ತು. 95-168 ಕಿಲೋಮೀಟರ್ವರೆಗೆ ಸೆಕೆಂಡ್ ಫೇಸ್ನಲ್ಲಿ ಅದು ಅಲೊಕೇಶನ್ ಅದ. ಹಾಲುಮಟ್ಟಿ ಡ್ಯಾಮನ್ನು ಗೇಟ್ಗಳನ್ನು ಎತ್ತರಿಸಿ 130 TMC ನೀರು ನಿಲ್ಲಿಸಿ ಅವಾಗಾದಮೇಲೆ ಅವಾಗ ಅದರ ಸೆಕೆಂಡ್ ಫೇಸ್ನಲ್ಲಿ ಅಲೊಕೇಶನ್ ವಾಟರ್ ಅದು. ಈಗ ಅದು ಗೇಟ್ಗಳು ಇನ್ನು ಟ್ರಿಬ್ಯುನಲಲ್ಲಿತ್ತು, ಅದಿಂದೆ ಟ್ರಿಬ್ಯುನಲಲ್ಲಿತ್ತು, ಈಗ ಅದನ್ನು ಒಂದು ವಿತರಣೆ ಆಗಿದೆ, ಅದನ್ನು ಆಗೋದಿಲ್ಲ ಅಂತೇಳಿ. ಮತ್ತು ಆ ಭಾಗದ ರೈತರು ಕೂಡ ಲಿಂಕ್ ಕೆನಾಲ್ ಕಲಿಸೋದಕ್ಕೆ ಹೋರಾಟ ಮಾಡ್ತಾಯಿದ್ರು. ನಾನು ಒಂದು ಯೋಚನೆ ಮಾಡಿ ಒಂದು DPR ಮಾಡಿಸಿ, ಕೃಷ್ಣಾ ನದಿ ಯಾವಾಗಲೂ ನೀರಿರ್ತದೆ, ಕೃಷ್ಣಾ ಭೀಮಾ ನದಿಯಲ್ಲಿ ನೀರಿರ್ತದೆ, ಅಲ್ಲಿಂದೇ ಲಿಫ್ಟ್ ಮಾಡಿ ಗಣೇಕಲ್ ರಿಸರ್ವರ್ ಬಂಗಾರಪ್ಪನ ಕೆರೆಗೆ ತುಂಬಿದರೆ ನಮ್ಮ ಕೆಳಭಾಗದಲ್ಲಿರುವಂಥ ರೈತರಿಗೆ ಮತ್ತು ರಾಯಚೂರು ಕುಡಿಯೋ ನೀರಿಗೆ ಮತ್ತು ಕೆಲವು ಗ್ರಾಮಗಳಿಗೆ ಕುಡಿಯುವ ನೀರಿಗೆ ಆಗ್ತದೆ ಅಂತೇಳಿ ಇವತ್ತು ಲಿಫ್ಟ್ ಇರಿಗೇಷನ್ ಮಾಡಿ ಬಹಳಷ್ಟು ಜನ ಹೇಳ್ತಾ ಇದ್ರು, ಇಲ್ಲ ಅಲ್ಲಿಂದ ತುಂಬಕ್ಕೆ ಸಾಧ್ಯ ಆಗ್ತದೇನ ಅಂತ. ಸುಮಾರು 26 ಕಿಲೋಮೀಟರ್ ಅದು ಒಂದು ಪ್ರಾಜೆಕ್ಟ್ ಮುಗಿಬೇಕಂದ್ರೆ, ಒಂದು ಸಣ್ಣ ಪ್ರಾಜೆಕ್ಟ್ ಮುಗಿಯಲ್ಲ, ನೀವು ನೋಡಿ 26 ಕಿಲೋಮೀಟರ್ ಪ್ರಾಜೆಕ್ಟನ್ನು ಅದು 2.5-3 ವರ್ಷದಲ್ಲಿ ಮುಗಿಸಿ ಉದ್ಘಾಟನೆ ಮಾಡಿಸಿ, ನಾನು ಉದ್ಘಾಟನೆ ಮಾಡಿಸಿ ಇವತ್ತು ಬಂಗಾರಪ್ಪ ಕೆರೆ ತುಂಬಕ್ಕೆ ಅದನ್ನು ಮಾಡ್ತಾ ಇದ್ದೀನಿ. ಅದು ಉದ್ಘಾಟನೆ ಆಗಿದೆ, ಅಲ್ಲಿಂದ ರನ್ ಆಗ್ತಾ ಇದ್ದಾವೆ, ಮತ್ತು ತುಂಗಭದ್ರಾ ಕಾಲುವೆ ನೀರು ಕೂಡ ಅದರಲ್ಲಿ ಬರ್ತವೆ, ಎರಡೂ ಕಲಿಸಿ ಕೆಳಭಾಗದಲ್ಲಿ ನನಗೆ ಸ್ವಲ್ಪ ಅನುಕೂಲ ಆಗಿದೆ. 100%-100% ಅನುಕೂಲ ಆಗಿರ್ಲಿಕ್ಕಿಲ್ಲ, ಆದರೆ ಇವತ್ತು ಸುಮಾರು 70-80% ಭಾಗ ಅದರಿಂದ ನಮಗೆ ಒಳ್ಳೇದಾಗಿತ್ತು ರೈತರಿಗೆ.
0: ಸರಿ, ಈಗ ಮುಂದಿನ ಒಂದು ಹಂತದಲ್ಲಿ ನೀರಾವರಿಗೆ ಸಂಬಂಧಪಟ್ಟಂತೆ, ಈಗ ಯಾಕಂದರೆ ಗ್ರಾಮೀಣ ಭಾಗದ ಎಲ್ಲ ಕಡೆ ಈಗ ಕಾಲುವೆಗಳು ಬಂದಿದ್ದಾವೆ, ಕಾಲುವೆಗಳಲ್ಲಿ ನೀರು ಇಲ್ಲ, ನೀರು ಬರ್ತಾ ಇಲ್ಲ, ಅದು ರೈತರ ಒಂದು ಗೋಳು. ಇಷ್ಟೆಲ್ಲ ಮಾಡಿದ್ದಾರೆ, ಅಭಿವೃದ್ಧಿ ಮಾಡಿದ್ದಾರೆ, ಕಾಲುವೆಗಳಲ್ಲಿ ನೀರಿಲ್ಲ, ನೀರು ಬರ್ತಾ ಇಲ್ಲ ಅಂತ ಆಪಾದನೆಗಳು ರೈತರು ಮಾಡ್ತಾನೆ ಇರ್ತಾರೆ. ಮುಂದಿನ ಹಂತದಲ್ಲಿ ಏನಾದರೂ ಇದರ ಬಗ್ಗೆ ಏನಾದರೂ ಗಮನ?
1: ಅದೇ, ಈಗ ನೀರು ಬರಲಾರದು ಕಾಲುವೆಗಳನ್ನು ನೆಟ್ವರ್ಕ್ ಮಾಡಿರೋದು ನಾರಾಯಣಪುರ ಬಲದಂಡೆ ಕಾಲುವೆ ಏನು ಹೇಳಿದಿನಲ್ಲ, ನಾರಾಯಣಪುರ ಬಲದಂಡೆ ಕಾಲುವೆಯಲ್ಲಿ ಸೆಕೆಂಡ್ ಫೇಸ್ನಲ್ಲಿ ಅಲೊಕೇಶನ್ ಇರೋಂಥ ನೆಟ್ವರ್ಕನ್ನು 95 ಕಿಲೋಮೀಟರ್ಲಿಂದ 168 ಕಿಲೋಮೀಟರ್ವರೆಗೆ ನೆಟ್ವರ್ಕ್ ಕಾಲುವೆಗಳು ಮಾಡಿಬಿಟ್ರು. ಅದಕ್ಕೆ ವಾಟರ್ ಅಲೊಕೇಶನ್ ಇದೆ, ಅಲ್ಲಿ ಆಲಮಟ್ಟಿ ಡ್ಯಾಮದು ಗೇಟ್ ಅಳವಡಿಸಿದ ಮೇಲೆ ನಮಗೆ ಆ ನೀರು ಬರ್ತದೆ,
0: ಅಲ್ಲಿವರೆಗೆ
1: ನಮಗೆ ನೀರು ಬರೋಕ್ಕಾಗಲ್ಲ. ಹಾಗಾಗಿ ಅದನ್ನು ಆದಷ್ಟು ಈಗ ರೈತರಿಗೆ ಪರಿಹಾರಗಳನ್ನು ಮುಳುಗಡೆ ಪ್ರದೇಶಕ್ಕೆ ಕೊಡ್ತಾ ಇದ್ದೀವಿ. 1 ಎಕರೆಗೆ ನೀರಾವರಿ ಪ್ರದೇಶಕ್ಕೆ 40 ಲಕ್ಷ ಮತ್ತು ಡ್ರೈ ಲ್ಯಾಂಡಿಗೆ 30 ಲಕ್ಷ ಅಂತೇಳಿ ಹಿಂದೆ ಮುಳುಗಡೆ ಪ್ರದೇಶಕ್ಕೆ ಹೋದ ಸಾರಿ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಂಥ ಸಿದ್ದರಾಮಯ್ಯ ಸಾಹೇಬರು ಮತ್ತು DK ಶಿವಕುಮಾರ್ ಸಾಹೇಬರು ಅವರ ನೇತೃತ್ವದಲ್ಲಿ ಘೋಷಣೆ ಆಗಿದೆ, ಈಗ ಪರಿಹಾರಗಳನ್ನು ಕೊಡ್ತಾ ಇದ್ದೇವೆ. ನಮ್ಮ ರೈತರಿಗೂ ನಾನು ಬಹಳ ಸಲ ವಿಧಾನಸೌಧದಲ್ಲಿ ಮಾತಾಡಿದೆ, ನಮಗೆ ಮೊದಲು ವಾಟರ್ ಅಲೊಕೇಶನ್ ಆಗಿ ಎಲ್ಲ ಡ್ಯಾಮ್ ಎತ್ತರಿಸಿದ ಮೇಲೆ ನಾವು ನೆಟ್ವರ್ಕ್ ಮಾಡ್ರಿ ಅಂತೇಳಿ. ಆದರೆ ಈಗ ಒಟ್ಟಿಗೆ ನಾವು ಮಾಡೋಕ್ಕಾಗಲ್ಲ, ಕಾಸ್ಟ್ ಇನ್ಕ್ರೀಸ್ ಆಗ್ತದೆ ಅಂತೇಳಿ ನೆಟ್ವರ್ಕ್ಗಳನ್ನು ಮಾಡಿದ್ದಾರೆ. ಖಂಡಿತವಾಗಿ ನಮ್ಮ ಏನು ಭೂಮಿಗಳು ಕಳ್ಕೊಂಡಂಥ ರೈತರಿಗೆ ಅವರಿಗೆ ಪರಿಹಾರಗಳನ್ನು ಕೂಡ ಈಗ ಬರ್ತಾ

0: ಆಮೇಲೆ ಈಗ ಮತ್ತೆ ನಮಗೆ ಈಗ 3 ಲಿಫ್ಟ್ಗಳನ್ನು ನಾನು ಮಾಡಿಸ್ತಾ ಇದ್ದೀನಿ.
1: ಎಲ್ಲಿ ಎಲ್ಲಿ ಸರ್?
0: ಈಗ ಗುಂಜಳ್ಳಿ ಬಸಪ್ಪ ಕೆರೆ ತುಂಬ ಅಂತ ಯೋಜನೆಯನ್ನ ತುಂಗಾಭದ್ರ ನದಿಯಿಂದ ಚಿಕ್ಕಮಂಚಾಲಿ ಹತ್ರ ನಾನು ಇವತ್ತು ಈಗಾಗಲೇ ಸಂಪೂರ್ಣವಾಗಿ ಆ ಲಿಫ್ಟನ್ನು 154 ಕೋಟಿ ರೂಪಾಯಿಗಳನ್ನು ಅಲ್ಲಿ ಒಂದು ಲಿಫ್ಟ್ ಇರಿಗೇಷನ್ ಅನ್ನು ಮಾಡಿ ಈಗ ಅಲ್ಲಿದ್ದ ಬಸಪ್ಪ ಗುಂಜಳ್ಳಿ ಕೆರೆ 320 ಎಕರೆ, ಅದು ಒಂದೇ ಕೆರೆ, ಅದು ಬ್ಯಾಲೆನ್ಸಿಂಗ್ ರಿಸರ್ವರ್ ಇದ್ದಂಗೆ. ಅಂದರೆ ನಮಗೆ ಬಂಗಾರಪ್ಪ ಕೆರೆ ಬ್ಯಾಲೆನ್ಸಿಂಗ್ ರಿಸರ್ವ್ ಅವರು, ಇಲ್ಲಿ ಗುಂಜಳ್ಳಿ ಬಸಪ್ಪ ಕೆರೆ ಬ್ಯಾಲೆನ್ಸಿಂಗ್ ರಿಸರ್ವ್. ಈ ಕೆರೆಯನ್ನು ತುಂಬಿದ ಮೇಲೆ ಅಲ್ಲಿರುವಂಥ ಕೆಳಭಾಗದಲ್ಲಿರುವಂಥ ರೈತರಿಗೆ ನೀರಾವರಿ ಪ್ರದೇಶ ಹೋಗ್ತದೆ. ಮತ್ತು ಅದಾದ ನಂತರ ಮಿಡಗಲ್ ದಿನ್ನಿ ಅಂತ ಕೆರೆ ಅದ, ಅದು ತುಂಬ್ತಾ ಇದ್ದೀವಿ. ಕೆರೆ ಬೂದೂರು ಕೆರೆ ತುಂಬ್ತಾ ಇದ್ದೀವಿ. ಎರಗೇರದಲ್ಲಿ ದೊಡ್ಡ ಕೆರೆ ಇದೆ, ಅದನ್ನು ತುಂಬ್ತಾ ಇದ್ದೀವಿ. ಆಮೇಲೆ ಗದಾರದಲ್ಲಿ ಕೆರೆ ತುಂಬ್ತಾ ಇದ್ದೀನಿ. ಕಮಲಾಪುರ, ಅನುವಾರು, ಗೋನ್ವಾರು, ಈ ಕೆರೆಗಳನ್ನು ತುಂಬುವಂಥ ಕೆಲಸಕ್ಕೆ ಇವತ್ತು 154 ಕೋಟಿ ರೂಪಾಯಿಗಳನ್ನು ಶ್ಯಾಂಕ್ಷನ್ ಮಾಡಿ ಆಲ್ಮೋಸ್ಟ್ ಇವತ್ತು 99% ವರ್ಕನ್ನು ಮುಗಿದಿದೆ. ಇನ್ನೊಂದು 1% 2% ಬಾಕಿ ಇದೆ. ಇನ್ನೂ 1-2 ತಿಂಗಳಲ್ಲಿ ಅದನ್ನು ಉದ್ಘಾಟನೆ ಮಾಡಿಸ್ತೀನಿ. ಮಾಡಿಸಿದರೆ ಖಂಡಿತವಾಗಿ ಆ ಭಾಗದಲ್ಲಿರುವಂಥ ಬೋರ್ವೆಲ್ಗಳು ರೀಚಾರ್ಜ್ ಆಗ್ತವೆ, ಮತ್ತು ಆ ಕೆರೆ ಕೆಳಗಿರುವಂಥ ನೀರಾವರಿ ಪ್ರದೇಶಗಳಿಗೆ ಇವೆಲ್ಲ ಆಗ್ತದೆ. ಅದು ಒಂದು ಪ್ರಾಜೆಕ್ಟ್ ಆಯಿತು. ಅದಾದ ನಂತರ ಮತ್ತೆ ಮೊನ್ನೆ ಕ್ಯಾಬಿನೆಟ್ನಲ್ಲಿ ಮಠಬಾರಿ ವೀರಭದ್ರೇಶ್ವರ ಏತ ನೀರಾವರಿ ಅಂತೇಳಿ 182 ಕೋಟಿಯನ್ನು, ಏನು ಬಂಗಾರಪ್ಪನ ಕೆರೆಯಲ್ಲಿ ತುಂಬಿದ ಮೇಲೆ ಹೋಗ್ತಾ ಇದ್ವು ನೀರು, ಅಲ್ಲಿಗೆ ಮಠಬಾರಿ ತನಕ ಸ್ವಲ್ಪ ರೀಚ್ ಆಗ್ತಿದ್ವು, ಅಲ್ಲಿಂದ ಮತ್ತಿನ ಕೆಳಭಾಗದಾಗ ಉಳಿದವು ಅರ್ಧ ಮಠಬಾರಿ, ಅಲ್ಲಿಂದ ಈರಾಪುರು, ತುರ್ಕೋಡೋಣಿ, ರಾಜೋಳ್ಳಿ, ಖಾರೋಲಿ, ಈ ವಲ್ಕಂ ದಿನ್ನಿ ಮನವಿ ತಲಕ್ಕೆ ಬರೋಂಥ ಈ ವಲ್ಕಂ ದಿನ್ನಿ, ಮತ್ತು ನಮಗೆ ಹಾಲ್ಕೂರು, ಹನುಮಾಪುರು, ಗಟ್ಟುಬಿಚ್ಚಾಲಿ, ಪೂರ್ತಿಪ್ಲಿ, ಇವು ಮಟ್ಟಬಾರಿ ಈ ಏರಿಯಾಗಳಿಗೆ ಮತ್ತೆ ನೀರು ನಮಗೆ ಇನ್ನೂ ಸಫಿಸಿಯೆಂಟ್ ಮಾಡ್ಬೇಕಂತೇಳಿ ನನ್ನ ಆಸೆ. ಹಾಗಾಗಿ ಆ ಒಂದು ಲಿಫ್ಟನ್ನು ಜೂಕೂರಲಿಂದ ಇವತ್ತು ಅದನ್ನು ಅಲ್ಲಿ ಲಿಫ್ಟನ್ನು ಮಾಡೋದ್ರ ಮುಖಾಂತರ ಅಲ್ಲಿಂದ ತಗೊಂಬಂದು ಕಾಲುವೆ 102A 102 ಅಲ್ಲಿ ನೀರು ಬಿಡುವಂಥದ್ದು ಮಾಡ್ತಾ ಇದ್ದೀನಿ. ಅಲ್ಲಿಂದ ಸಂಪೂರ್ಣ ಆ ಭಾಗದಲ್ಲಿ ಸುಮಾರು 20,000 ಎಕರೆ
1: 20,000
0: 16,000 ರಿಂದ 20,000 ಎಕರೆಗೆ ಮತ್ತೆ ಸಂಪೂರ್ಣ ನೀರಾಗೋದಕ್ಕೆ ಇವತ್ತು ಆ ಲಿಫ್ಟನ್ನು ಕ್ಯಾಬಿನೆಟ್ನಲ್ಲಿ ಆಯಿತು. ಈ ತಿಂಗಳಲ್ಲಿ ಟೆಂಡರ್ ಅನ್ನು ಮಾಡ್ತಾ ಇದ್ದೀನಿ. ಆಮೇಲೆ ಈ ಭಾಗಕ್ಕೆ ಏನು ಸಿಂಗನೋಡಿ, ಅರಸಿಗೇರ, ಚಂದ್ರಬಂಡ, ಕಟ್ಲಟ್ಕೂರು, ಆಮೇಲೆ ಬಾಪುರು, ಉಂಡ್ರಾಳದೊಡ್ಡಿ, ಐಜಾಪುರು, ಬೊಳಮನ್ ದೊಡ್ಡಿ, ಬಾಯಿ ದೊಡ್ಡಿ, ಕುರುಬ್ ದೊಡ್ಡಿ, ಮತ್ತು ಈ ಕಡೆ ಅನುವಾರು, ಗೋನ್ವಾರು, ಮತ್ತು ಜಂಬುಲ್ ದಿನ್ನಿ, ಮಿರ್ಜಾಪುರು, ಮೀರಾಪುರು, ಕೊದ್ದಡ್ಡಿ, ಮಹಲ್ ದೊಡ್ಡಿ, ಇವೆಲ್ಲ ವಿಲೇಜ್ ಸುಮಾರು ಅಂದ್ರೆ ಸುಮಾರು 32 ವಿಲೇಜ್ಗಳಿಗೆ ನಾರಾಯಣಪುರ ಎಡದಂಡೆ ನಮ್ದು ಕೆನಾಲ್ ಇದೆ, ಅಲ್ಲಿಂದ 31 ಡಿಸ್ಟ್ರಿಬ್ಯೂಟರ್ ಅಂತೇಳಿ ಒಂದು ರಾಮ್ಪುರ್ ಮೇಲಿಂದ 31 ಡಿಸ್ಟ್ರಿಬ್ಯೂಟರ್ ತಗೊಂಬಂದು ಬೊಳಮನ್ ದೊಡ್ಡಿ ಹತ್ರ ಒಂದು ಲಿಫ್ಟ್ ಅನ್ನ ಮಾಡಿ ಅಲ್ಲಿ 31 ಡಿಸ್ಟ್ರಿಬ್ಯೂಟರ್ ನೆಟ್ವರ್ಕ್ ಗ್ರಾವೆಲ್ ಒಂದು ಹೋಗ್ತದ. ಆಮೇಲೆ ಬೊಳಮನ್ ದೊಡ್ಡಲ್ಲಿ ನೀರಾವರಿಯನ್ನ ಮಾಡಿ ಅಲ್ಲಿಂದ ಇಷ್ಟು ಗ್ರಾಮಗಳಿಗೆ ಕೊಡೋದಕ್ಕೆ ಈಗಾಗಲೇ DPR 3 ಕೋಟಿ ರೂಪಾಯಿಗಳನ್ನ ಶಾಂಕ್ಷನ್ ಮಾಡಿ DPR ಆಗಿದೆ. ಈ ತಿಂಗಳ ಅದನ್ನ ಸಬ್ಮಿಟ್ ಮಾಡ್ತೀವಿ. ಎಲ್ಲ ಶಾಂಕ್ಷನ್ ಆಗಿದೆ. ಅದಾದ ನಂತರ ಸುಮಾರು 650 ಕೋಟಿ ರೂಪಾಯಿ ಮೇಲ್ಪಟ್ಟಷ್ಟು ಈ ಪ್ರಾಜೆಕ್ಟ್ ಆಗ್ತದೆ. ಅದೊಂದು ಟೆಂಡರ್ ಅನ್ನಾಗಿ ಈ ಸಂಪೂರ್ಣವಾಗಿ ಅದೊಂದು ಆಯ್ತು ಅಂದ್ರೆ ಈ ಗ್ರಾಮೀಣ ಪ್ರದೇಶದ ಸಂಪೂರ್ಣ ನೀರಾವರಿ ನನಗೆ ಆಗ್ತದೆ. ಅದರಲ್ಲಿ ನಾಗಂದೊಡ್ಡಿ ಬಂತು, ಅಪ್ಪಂದೊಡ್ಡಿ ಅವೆಲ್ಲ ಕಲಿತವೆ ಇದರಲ್ಲಿ. ಇವೆಲ್ಲ ಅದರ ಜೊತೆಗೆ ಸಂಪೂರ್ಣ ಗ್ರಾಮೀಣ ವಿಧಾನಸಭಾ ಕ್ಷೇತ್ರಕ್ಕೆ ನೀರಾವರಿ ಸೌಲಭ್ಯ ಆಗ್ತವೆ. ಆ ದಿಟ್ಟಿನಲ್ಲಿ ಒಂದು ಪ್ರಾಜೆಕ್ಟ್ ಅನ್ನು ರೆಡಿ ಮಾಡಿದ್ದೀನಿ. ಕುರುಡಿ ಗ್ರಾಮದಲ್ಲಿ, ರಾಯಚೂರು ಗ್ರಾಮೀಣ ವಿಧಾನಸಭಾ ಕ್ಷೇತ್ರದಲ್ಲಿ ಕೂಡ ಇನ್ನೊಂದು ಪ್ರಾಜೆಕ್ಟನ್ನು ಪ್ರಾರಂಭ ಮಾಡಿದ್ವಿ. ಅದು ಮಾನ್ವಿ ತಾಲೂಕಿನಲ್ಲಿ ಸುಮಾರು ನನಗೆ 22 ಗ್ರಾಮಗಳನ್ನು ಗ್ರಾಮೀಣ ವಿಧಾನಸಭಾ ಕ್ಷೇತ್ರಕ್ಕೆ ಒಳಗೊಂಡಂತೆ ಆ ಗ್ರಾಮಗಳಿಗೆ ಅಲ್ಲಿ 98 ಡಿಸ್ಟ್ರಿಬ್ಯೂಟರ್ಲಿಂದ ನಮಗೆ ಕೆಳಭಾಗಕ್ಕೆ ನೀರು ಬರ್ತಾ ಇರಲಿಲ್ಲ. ಕುರುಡಿ ಇರ್ಬೋದು, ಮತ್ತು ಗೋರ್ಕಲ್ ಇರ್ಬೋದು, ಈ ಕಡೆ ನಮಗೆ ಹರೋಲಿದು ಒಂದು ಸ್ವಲ್ಪ ಏರಿಯಾ ಬರ್ಬೋದು, ಮತ್ತು ಇನ್ನು ಬೇರೆ ಬೇರೆ ಕೆಳಭಾಗದಲ್ಲಿ ಅಪ್ ಟು ಜೂಕೂರು, ರಾಜಲ್ಬಂಡವರೆಗೆ ನೀರು ಬರ್ತಾ ಇರಲಿಲ್ಲ. ಹಾಗಾಗಿ ಇವತ್ತು ಅಲ್ಲಿ ಕೂಡ ರಾಜಲ್ಬಂಡೆಯಿಂದ ಕುರುಡಿಗೆ 98 ಡಿಸ್ಟ್ರಿಬ್ಯೂಟರಿಗೆ ಒಂದು ಲಿಫ್ಟನ್ನು ಮಾಡಿ ತುಂಗಾಭದ್ರಾ ನದಿಯಿಂದ ಲಿಫ್ಟ್ ಮಾಡೋದಕ್ಕೆ 130 ಕೋಟಿ ರೂಪಾಯಿಗಳನ್ನು ಟೆಂಡರ್ ಆಗಿ ಕಾಮಗಾರಿಯನ್ನು ಸಂಪೂರ್ಣ ಸುಮಾರು 80% ಈಗ ವರ್ಕನ್ನು ಸ್ಟಾರ್ಟ್ ಆಗಿದೆ. ಮತ್ತು ಅದರ ಜೊತೆಗೆ ಅಲ್ಲಿ ಒಂದು ಕೆರೆಯನ್ನು ನಿರ್ಮಾಣ ಮಾಡ್ತಾ ಇದ್ದೀವಿ. ಮೈನರ್ ಇರಿಗೇಷನ್ ಇಲಾಖೆ ವತಿಯಿಂದ ಈ ಯೋಜನೆಯನ್ನು ತಗೊಂಡಿದ್ದೀವಿ. ಮೈನರ್ ಇರಿಗೇಷನ್ನು ಮಂತ್ರಿಗಳು ನಾವು ಎಲ್ಲ ಒಟ್ಟಾಗಿ ಸೇರಿ ಅದನ್ನು ಪ್ರಾಜೆಕ್ಟನ್ನು ರೆಡಿ ಮಾಡಿದ್ದೀವಿ. ಅಲ್ಲಿ ಒಂದು 80 ಎಕರೆ ಕೆರೆಯನ್ನು ಮಾಡ್ತೀವಿ, ಮತ್ತು ಹೊಸ ಕೆರೆ, ಒಂದು ಹೊಸ ಕೆರೆಯನ್ನು ಮಾಡಿ ಮಳೆಗಾಲ ಸಂದರ್ಭ

0: ಸಂದರ್ಭದಲ್ಲಿ ಆ ಕೆರೆಯನ್ನು ತುಂಬಿಸೋದು, ಅಲ್ಲಿಂದ ಮಳೆಗಾಲ ಇಲ್ಲದ ಸಂದರ್ಭದಲ್ಲಿ 98 ಡಿಸ್ಟ್ರಿಬ್ಯೂಟರ್ಗೆ ಕಾಲುವೆಗೆ ಬಿಡುವಂಥದ್ದು, ಎರಡು ಔಟ್ಲೆಟ್ ಪಾಯಿಂಟ್ಗಳನ್ನು ಕೊಟ್ಟು ಮತ್ತು ಅಲ್ಲಿಂದ ಬೈಲ್ಮರ್ಚಾಡು ಸುಂಕೇಶ್ವರ ಆ ಕೆರೆಗಳನ್ನು ತುಂಬೋದಕ್ಕೆ ಕೂಡ, ಮತ್ತು ಗೋರ್ಕಲ್ಲು ಇವೆಲ್ಲ ಕೆರೆಗಳವ ಕುರುಡಿಯಲ್ಲಿ, ಮತ್ತು ಅಲ್ಲೆಲ್ಲ ಕೆರೆಗಳ ತುಂಬೋದು ಜೊತೆಗೆ ಕಾಲುವೆಗೆ ಬಿಡುವಂಥದ್ದು ಮತ್ತು ಹೊಸ ಕೆರೆ ನಿರ್ಮಾಣ ಮಾಡೋದಕ್ಕೆ ಈಗಾಗಲೇ ಲ್ಯಾಂಡ್ ಎಕ್ವೇಷನ್ ಆಗಿದೆ, ಮತ್ತು ರೈತರಿಗೆ ಕೂಡ ಕಂಪನ್ಸೇಷನ್ ದುಡ್ಡನ್ನು ಕೊಡೋದಕ್ಕೆ ಇವತ್ತು ಪ್ರಾರಂಭಿಸಿದ್ವಿ. ಹಾಗಾಗಿ ಅದು ಕೂಡ ಉತ್ತಮವಾದಂಥ ಪ್ರಾಜೆಕ್ಟ್. ಒಟ್ಟಾಗಿ ಸೇರಿ ಗ್ರಾಮೀಣ ವಿಧಾನಸಭಾ ಕ್ಷೇತ್ರದಲ್ಲಿ ಕುರುಡಿಲಿಂದ ಪ್ರಾರಂಭ ಆಗಿ ಅಪ್ ಟು ಈ ಭಾಗ ನಮಗೇನು ಚಂದ್ರಬಂಡ ಭಾಗದ ತನಕ ಸಂಪೂರ್ಣ ನೀರಾವರಿ ಪ್ರಾಜೆಕ್ಟ್ಗಳನ್ನು ಮಾಡ್ತಾ ಇದ್ದೀವಿ. ಅದರ ಜೊತೆಗೆ ಈಗಾಗಲೇ ಗಂಜಳ್ಳಿಂದ 18 ಕೆರೆಗಳನ್ನು ತುಂಬ ಯೋಜನೆ ಎಲ್ಲ ಹಿಂದೆ, ಅದು ಕೂಡ 200 ಕೋಟಿ ಲಿಫ್ಟನ್ನು ಪ್ರಾರಂಭ ಆಗಿತ್ತು. ಅದರಲ್ಲಿ ನಗರಕ್ಕೆ ಬರುವಂಥ 10 ಗ್ರಾಮಗಳು, ನನಗೆ 8 ಗ್ರಾಮಗಳು ಕೆರೆಗಳನ್ನು ತುಂಬೋದಕ್ಕೆ, ಅದು ಕೂಡ ಪ್ರಾಜೆಕ್ಟು ಈಗಾಗಲೇ ಮುಗಿಯುವ ಹಂತದಲ್ಲಿದೆ. ಗಂಜಳ್ಳಿಂದ ಅಪ್ ಟು ತುಂಟಾಪುರ, ಎಲ್ ಕೆ ದೊಡ್ಡಿ, ಮಾಸ್ ದೊಡ್ಡಿ ಇವೆಲ್ಲವನ್ನ ಕೆರೆಗಳನ್ನು ತುಂಬ್ತಾ
1: ಇದ್ದಾವೆ.
0: ಅಂದ್ರೆ ಕೃಷ್ಣಾ ನದಿ ಮತ್ತು ತುಂಗಭದ್ರ ನೀರು ಎರಡು ಲಿಫ್ಟ್ಗಳನ್ನ ಮುಖಾಂತರ ಮಾಡಿ ಒಟ್ಟಿಗೆ ಸೇರಿಸೋದಕ್ಕೆ ನಾವು ಮಾಡ್ತಾ
1: ಇದ್ದೀವಿ.
0: ಅಪ್ ಟು ಕೃಷ್ಣಾ ನದಿಯಿಂದ ತುಂಟಾಪುರ ಮತ್ತು ತುಂಗಭದ್ರಲಿಂದ ಗುಂಜಳ್ಳಿ ಬಸಪ್ ಕೆರೆಗೆ ಬಂದು ಎರಗಿ ಈ ಒಟ್ಟಿಗೆ ಸೇರಿಸಿ ಎರಡು ನದಿಗಳ ನೀರನ್ನ ನಾವು ಸದ್ಬಳಕೆ ಮಾಡ್ತಾ ಇದ್ದೀವಿ. ಇದು ನನಗೆ ಶಾಶ್ವತವಾದಂತ ಪ್ರಾಜೆಕ್ಟ್ ಕೊಡ್ಬೇಕ ನನ್ನ ಉದ್ದೇಶದಿಂದ. ನನ್ನ ಕಾನ್ಸೆಪ್ಟ್ ಇರೋದೇ ರೈತರಿಗೋಸ್ಕರ ನಮ್ಮ ನೀರಾವರಿ, ಯಾಕಂದ್ರೆ ಗುಳೆ ಹೋಗ್ತಾ ಇದ್ದಾರೆ ನಮ್ಮ ರೈತರು. ಬಹಳಷ್ಟು ಜನ ಮಳೆಗಾಲ ಬರಲಿಲ್ಲ ಅಂದ್ರೆ, ಯಾಕಂದ್ರೆ ಮಳೆ ಮೇಲೆ ಅವಲಂಬಿತರಾದಂತ ನನ್ನ ಪ್ರದೇಶ, ಹಾಗಾಗಿ ಗುಳೆ ಹೋಗುವಂತ ತಪ್ಪಿಸ್ಬೇಕು, ಮತ್ತು ಎಲ್ಲರಿಗೂ ಕೂಡ ಕೂಲಿಯ ಲಭ್ಯತೆ ಸಿಗಬೇಕು, ಮತ್ತು ರೈತರಿಗೆ ಸಮೃದ್ಧಿಯಾಗಿ ನೀರಾವರಿ ಇರಬೇಕು ಅನ್ನೋ ಉದ್ದೇಶದಿಂದ ಈ ಪ್ರಾಜೆಕ್ಟ್ಗಳನ್ನು ನಾನು ಮಾಡ್ತಾ ಇದ್ದೀನಿ.
1: ಸರ್, ಒಳ್ಳೇದು ಸರ್. ಇದುವರೆಗೆ ನಮ್ಮ ಆಕಾಶವಾಣಿಗೆ ಬಂದು ರಸಗೊಬ್ಬರಕ್ಕೆ ಸಂಬಂಧಪಟ್ಟಿದೆ ಮತ್ತು ಬೀಜಗಳಿಗೆ ಸಂಬಂಧಪಟ್ಟಿದೆ, ರೈತರಿಗೆ ಬೀಜ ಕೊರತೆ ಆಗದಂತೆ ಮತ್ತು ಯಾವ ಬೀಜ ಸರ್ಟಿಫೈಡ್ ಬೀಜ ತಗೊಳ್ಳೋದು ಹೇಗೆ ಮತ್ತು ನೀರಾವರಿಗೆ ಸಂಬಂಧಪಟ್ಟಂತೆ ರೈತರಿಗೆ ಏನೆಲ್ಲ ಸಮಸ್ಯೆಗಳಿತ್ತು ಅದು ಪರಿಹಾರ ಹೇಗೆ ಕಂಡುಕೋಬಹುದು ಅನ್ನುವಂಥದ್ದು ಎಲ್ಲ ವಿಚಾರಗಳು ಸಮಗ್ರವಾಗಿ ನಮ್ಮ ಆಕಾಶವಾಣಿಯಲ್ಲಿ ಹಂಚಿಕೊಂಡ್ರಿ. ತಮ್ಮ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ನಮ್ಮ ಕೇಳುಗರಿಗೆ ತಿಳಿಸಿದ್ದಕ್ಕಾಗಿ ತಮಗೆ ಧನ್ಯವಾದಗಳು ಸರ್.
2: ಇದುವರೆಗೆ ಮುಂಗಾರು ಹಂಗಾಮಿನಲ್ಲಿ ಗ್ರಾಮೀಣ ಭಾಗದ ರೈತರಿಗೆ ಬೀಜ ಗೊಬ್ಬರ ಹಾಗೂ ಕೃಷಿ ಇಲಾಖೆಯ ಯೋಜನೆಗಳು ಕುರಿತು ರಾಯಚೂರು ಗ್ರಾಮೀಣ ಶಾಸಕರಾದ ಬಸನಗೌಡ ದದ್ದಲ್ ಅವರೊಂದಿಗಿನ ಮಾತುಕತೆ ಕೇಳಿದಿರಿ. ಇವರೊಂದಿಗೆ ವೆಂಕಟೇಶ್ ಬೇವಿನ ಬೆಂಚಿ.

ಈಗ ನೋಡೋಣ ರಾಯಚೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳಿಸಿರುವಂತಹ ಒಂದು ದಿನದ ಪೇಟೆ ಧಾರಣೆ ಹೇಗಿದೆ. ಜವಾರಿ ಕಡಲೆಕಾಳು ಕನಿಷ್ಠ ಮತ್ತು ಗರಿಷ್ಠ ಪ್ರತಿ ಕ್ವಿಂಟಲ್ಗೆ 5239 ರೂಪಾಯಿ. ಹತ್ತಿ ಹೈಬ್ರಿಡ್ 9397 ರೂಪಾಯಿಯಿಂದ 9451 ರೂಪಾಯಿ. ಅಲಸಂದೆ 5680 ರೂಪಾಯಿ ಕನಿಷ್ಠ ಮತ್ತು ಗರಿಷ್ಠ. ಜವಾರಿ ಹೆಸರುಕಾಳು ಸ್ಥಳೀಯ 5259 ರೂಪಾಯಿಯಿಂದ 7426 ರೂಪಾಯಿ. ನೆಲಗಡಲೆ ಗುಂಗ್ರಿ 6213 ರೂಪಾಯಿಯಿಂದ 7805 ರೂಪಾಯಿ. ಬಿಳಿ ಜೋಳ 2801 ರೂಪಾಯಿ ಕನಿಷ್ಠ ಮತ್ತು ಗರಿಷ್ಠ. ಸೋನಮಸೂರಿ ಭತ್ತ 2209 ರೂಪಾಯಿಯಿಂದ 2812 ರೂಪಾಯಿ. ಕೆಂಪು ತೊಗರಿ ಕನಿಷ್ಠ ಪ್ರತಿ ಕ್ವಿಂಟಲ್ಗೆ 6669 ರೂಪಾಯಿಯಿಂದ ಗರಿಷ್ಠ 7789 ರೂಪಾಯಿ. ಪೇಟೆ ಧಾರಣೆ ಕೇಳಿದಿರಲ್ಲ, ಈಗ ನೋಡೋಣ ಹವಾಮಾನ ವರದಿ. ಭಾರತ ಹವಾಮಾನ ಬೆಂಗಳೂರು ವಿಭಾಗದ ಮುನ್ಸೂಚನೆಯಂತೆ ರಾಯಚೂರು ಜಿಲ್ಲೆಯಲ್ಲಿ ಮುಂದಿನ 5 ದಿನಗಳಲ್ಲಿ ಮೋಡ ಕವಿದ ವಾತಾವರಣವೇ ಇರಲಿದ್ದು ಗುಡುಗು ಮಿಂಚು ಬಿರುಗಾಳಿ ಸಹಿತ ಮಧ್ಯಮ ಪ್ರಮಾಣದ ಮಳೆಯಾಗುವ ಸಾಧ್ಯತೆ ಇದೆ. ಗರಿಷ್ಠ ಉಷ್ಣಾಂಶ 35 ಡಿಗ್ರಿ ಸೆಲ್ಸಿಯಸ್, ಕನಿಷ್ಠ 24 ಡಿಗ್ರಿ ಸೆಲ್ಸಿಯಸ್ ಇರುವ ಸಾಧ್ಯತೆ ಇದೆ. ಅದೇ ರೀತಿ ಗರಿಷ್ಠ ಆರ್ದ್ರತೆಯ ಪ್ರಮಾಣ 78 ಮತ್ತು ಕನಿಷ್ಠ ಆರ್ದ್ರತೆಯ ಪ್ರಮಾಣ 53 ಇರುವ ಸಾಧ್ಯತೆ ಇದೆ. ಗಾಳಿಯ ವೇಗ ಸರಾಸರಿ 6-8 ಕಿಲೋಮೀಟರ್ ಪ್ರತಿ ಗಂಟೆಗೆ ಚಲಿಸುವ ಮುನ್ಸೂಚನೆ ಇದೆ ಎಂದು ರೈತ ಬಾಂಧವರಿಗೆ ಸೂಚಿಸಲಾಗಿದೆ. ಹವಾಮಾನ ವರದಿ ಕೇಳಿದಿರಿ.

0: ಕೃಷಿರಂಗ ಕಾರ್ಯಕ್ರಮ ಪ್ರಸಾರವಾಯಿತು.
1: ಅರೇಂಜ್ಮೆಂಟ್ ಆಯ್ತು. ಯಾವ್ದ್ರದ್ದು? ಚಿನ್ನುನ ಫೀಸ್ ನದ್ದು
2: ತೋರ್ಸು. 20,000 ಲೋನ್ ತಕ್ಷಣ? ಯಾರ್ ಕೊಡ್ತಿದ್ದಾರೆ ಗೊತ್ತಾ? ಬಡ್ಡಿ ಎಷ್ಟು? ಲೋನ್ ನಿಯಂತ್ರಿತ ಸಂಸ್ಥೆಗಳಿಂದಲೇ ತಗೊಳ್ಳಿ. ಅಗತ್ಯವಿರುವಷ್ಟೇ ಸಾಲ ತಗೊಳ್ಳಿ. ಅದು ನೋಡ್ಕೊಂಡು. ಅರೇಂಜ್ಮೆಂಟ್ ಆಯ್ತು. ಸಂಬಳ ಅಡ್ವಾನ್ಸ್ ಆಗಿ ಕಳಿಸ್ಬಿಟ್ಟೆ.
3: ಆರ್ಬಿಐ ಹೇಳುತ್ತೆ,
4: ಸರಿಯಾದ ಆರ್ಥಿಕ ಅಭ್ಯಾಸ ನಿಮ್ಮನ್ನು ಕಾಪಾಡುತ್ತೆ.
0: ಈಗ ಕೇಳೋಣ ತಿಕೋಟ ಗ್ರಾಮದ ಗೌರಮ್ಮ ಮತ್ತು ಸಂಗಡಿಗರಿಂದ ಚೌಡಿಕ್ಕಿ ಪದಗಳನ್ನು.

ಇದುವರೆಗೆ ತಿಕೋಟ ಗ್ರಾಮದ ಗೌರವಮ್ಮ ಮತ್ತು ಸಂಘಟಕರಿಂದ ಚೌಡಿಕ್ಕಿ ಪದಗಳನ್ನು ಕೇಳ್ತಾ ಇದ್ದೀರಿ ಜನಪದ ಸಂಗೀತದಲ್ಲಿ. ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. 7:35 ಕನ್ನಡದಲ್ಲಿ ವಾರ್ತೆಗಳು. ಮೊದಲಿಗೆ ವಾಣಿಜ್ಯ ಪ್ರಕಟಣೆ ಬೆಂಗಳೂರು ಕೇಂದ್ರದಿಂದ.

ವಿಶ್ವ ಬಾಲಕಾರ್ಮಿಕ ಪದ್ಧತಿ ವಿರೋಧಿ ದಿನ. ಈ ಸಂದರ್ಭದಲ್ಲಿ ವಿಶೇಷ ಸಂದರ್ಶನ ಪ್ರಸಾರವಾಗ್ತಾ ಇದೆ. ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಡಾಕ್ಟರ್ ಎಸ್ ಬಿ ರವಿಕುಮಾರ್, ಜಂಟಿ ಕಾರ್ಮಿಕ ಆಯುಕ್ತರು, ಕರ್ನಾಟಕ ಸರ್ಕಾರ. ಈ ಕಾರ್ಯಕ್ರಮ ಎಫ್ಎಂ ರೈನ್ಬೋ, ವಿವಿಧ ಭಾರತಿ ಹಾಗೂ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 7:15 ಪ್ರಸಾರವಾಗ್ತಾ ಇದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕಾರ್ಮಿಕ ಇಲಾಖೆ, ಕರ್ನಾಟಕ ಸರ್ಕಾರ.

0: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ಜಾಗತಿಕ ಅಸ್ಥಿರತೆಯ ನಡುವೆಯೂ ಭಾರತದ ಅಭಿವೃದ್ಧಿ ಪಥ ಸ್ಥಿರ ಮತ್ತು ದೃಢ, ಪ್ರಧಾನಿ ನರೇಂದ್ರ ಮೋದಿ. ಒಮಾನ್ ಕಡಲ ಬಿಕ್ಕಟ್ಟು, ಭಾರತೀಯ ಸಿಬ್ಬಂದಿ ಇದ್ದ ಮತ್ತೊಂದು ಹಡಗಿನಲ್ಲಿ ಅಗ್ನಿ ಅವಘಡ, ಎಂಟಿ ಸೆಟ್ಟಬೆಲ್ಲೋ ಹಡಗಿನ ಮೂವರು ನಾವಿಕರ ಸಾವು. ಗೃಹಿಣಿಯರ ಶ್ರಮಕ್ಕೆ ಸುಪ್ರೀಂಕೋರ್ಟ್ ಮನ್ನಣೆ. ಅಪಘಾತ ಪರಿಹಾರಕ್ಕೆ ಮಾಸಿಕ ಕನಿಷ್ಠ 30,000 ರೂಪಾಯಿ ನಿಗದಿಪಡಿಸಲು ಆದೇಶ. ಆಸ್ಟ್ರೇಲಿಯನ್ ಓಪನ್ ಬ್ಯಾಡ್ಮಿಂಟನ್, ಭಾರತದ ಪಿವಿ ಸಿಂಧು, ತನ್ವಿ ಶರ್ಮಾ ಕ್ವಾರ್ಟರ್ ಫೈನಲ್ಗೆ ಲಗ್ಗೆ. ಇಂದಿನಿಂದ ಪ್ರತಿಷ್ಠಿತ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿ ಆರಂಭ. ಉದ್ಘಾಟನಾ ಪಂದ್ಯದಲ್ಲಿ ಮೆಕ್ಸಿಕೋ ದಕ್ಷಿಣ ಆಫ್ರಿಕಾ ಹಣಾಹಣಿ. ವಾರ್ತೆಗಳ ವಿವರ. ಜಗತ್ತು ಅನಿಶ್ಚಿತತೆ ಮತ್ತು ಅಸ್ಥಿರತೆಯ ಅವಧಿಯನ್ನು ಎದುರಿಸುತ್ತಿದ್ದರೂ ಭಾರತವು ತನ್ನ ಅಭಿವೃದ್ಧಿಯ ಪಥದಲ್ಲಿ ಆತ್ಮವಿಶ್ವಾಸ ಹಾಗೂ ದೃಢ ಸಂಕಲ್ಪದೊಂದಿಗೆ ಮುನ್ನಡೆಯುತ್ತಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ನವದೆಹಲಿಯ ರಾಷ್ಟ್ರಪತಿ ಭವನದಲ್ಲಿ ನಡೆದ ನೀತಿ ಆಯೋಗದ 11ನೇ ಆಡಳಿತ ಮಂಡಳಿಯ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ವಿಕಸಿತ ಭಾರತದ ದೂರದೃಷ್ಟಿ ಸಾಧನೆಗಾಗಿ ಕೇಂದ್ರ ಮತ್ತು ರಾಜ್ಯಗಳ ನಡುವೆ ಸಹಕಾರ ಹಾಗೂ ಸಂವಾದ ಅತ್ಯಗತ್ಯ. ಯುವ ಜನತೆಗೆ ಗುಣಮಟ್ಟದ ಶಿಕ್ಷಣ, ಕೌಶಲ್ಯ ಮತ್ತು ಉದ್ಯೋಗದ ಅವಕಾಶಗಳನ್ನು ಸೃಷ್ಟಿಸುವುದು ಸರ್ಕಾರದ ಪ್ರಮುಖ ಆದ್ಯತೆಯಾಗಿದ್ದು, ಸಶಕ್ತ ಯುವಶಕ್ತಿಯೇ ದೇಶದ ಪ್ರೇರಕ ಶಕ್ತಿಯಾಗಲಿದ್ದಾರೆ ಎಂದು ತಿಳಿಸಿದ್ದಾರೆ. ಮುಕ್ತ ವ್ಯಾಪಾರ ಒಪ್ಪಂದಗಳು ಎಂಎಸ್ಎಂಇ ವಲಯಕ್ಕೆ ಜಾಗತಿಕ ಮಾರುಕಟ್ಟೆಯಲ್ಲಿ ನೂತನ ಅವಕಾಶಗಳನ್ನು ಕಲ್ಪಿಸಿವೆ ಎಂದು ತಿಳಿಸಿದ ಪ್ರಧಾನಿ, ಮಹಿಳಾ ನೇತೃತ್ವದ ಅಭಿವೃದ್ಧಿಯು ವಿಕಸಿತ ಭಾರತದ ಪ್ರಮುಖ ಆಧಾರ ಸ್ತಂಭವಾಗಿದೆ ಎಂದು ಹೇಳಿದ್ದಾರೆ. ಕೃಷಿ, ಸ್ಟಾರ್ಟ್ಅಪ್, ವಿಜ್ಞಾನ ಸೇರಿದಂತೆ ಎಲ್ಲ ಕ್ಷೇತ್ರಗಳಲ್ಲೂ ನಾರಿ ಶಕ್ತಿಯು ಕೊಡುಗೆಯನ್ನು ನೀಡುತ್ತಿದ್ದು, ರಾಜ್ಯಗಳು ಮಹಿಳಾ ಸಬಲೀಕರಣಕ್ಕೆ ಹೆಚ್ಚಿನ ಆದ್ಯತೆ ನೀಡಬೇಕು ಎಂದು ಕರೆ ನೀಡಿದ್ದಾರೆ. ಒಮಾನ್ನ ಶಿನಾಸ್ ಬಂದರು ಬಳಿ ಗಿನಿ ಬಿಸೌ ಧ್ವಜದ ಎಂಟಿ ಜಲವೀರ್ ವಾಣಿಜ್ಯ ಟ್ಯಾಂಕರ್ ಹಡಗಿನಲ್ಲಿ ಅಗ್ನಿ ದುರಂತ ಸಂಭವಿಸಿದ್ದು ಕಡಲ ತುರ್ತು ಪರಿಸ್ಥಿತಿ ನಿರ್ಮಾಣವಾಗಿದೆ. ಸುಮಾರು 20 ಭಾರತೀಯ ಸಿಬ್ಬಂದಿಯನ್ನು ಹೊಂದಿರುವಂತಹ ಈ ಹಡಗಿನ ಪರಿಸ್ಥಿತಿಯನ್ನು ಮಸ್ಕತ್ನಲ್ಲಿರುವಂತಹ ಭಾರತೀಯ ರಾಯಭಾರ ಕಚೇರಿ ಸೂಕ್ಷ್ಮವಾಗಿ ಗಮನಿಸುತ್ತಿದೆ. ಒಮಾನ್ ಜಲಪ್ರದೇಶದಲ್ಲಿ ಕಳೆದ 72 ಗಂಟೆಗಳಲ್ಲಿ ಭಾರತೀಯ ಸಿಬ್ಬಂದಿ ಇದ್ದಂತಹ ಹಡಗುಗಳು ಬಿಕ್ಕಟ್ಟಿಗೆ ಸಿಲುಕುತ್ತಿರುವುದು ಇದು ಸತತ 3ನೆಯ ಬಾರಿಯಾಗಿದೆ. ಈ ನಡುವೆ ನಿನ್ನೆ ರಾತ್ರಿ ಒಮಾನ್ ಕರಾವಳಿಯಲ್ಲಿ ಅಮೆರಿಕ ಪಡೆಗಳ ಕ್ಷಿಪಣಿ ದಾಳಿಗೆ ಒಳಗಾಗಿದ್ದಂತಹ ಎಂಟಿ ಸೆಟ್ಟಬೆಲ್ಲೋ ಹಡಗಿನಲ್ಲಿದ್ದಂತಹ 3 ಭಾರತೀಯ ನಾವಿಕರು ಮೃತಪಟ್ಟಿರುವುದನ್ನು ಕೇಂದ್ರ ಸಚಿವ ಸರ್ಬಾನಂದ್ ಸೋನೋವಾಲ್ ದೃಢಪಡಿಸಿದ್ದಾರೆ. ಹಡಗಿನಲ್ಲಿದ್ದಂತಹ 24 ಭಾರತೀಯರ ಪೈಕಿ 21 ಜನರನ್ನು ರಕ್ಷಿಸಲಾಗಿದ್ದು ಅವರನ್ನು ಸ್ವದೇಶಕ್ಕೆ ಕರೆತರಲು ಕ್ರಮ ಕೈಗೊಳ್ಳಲಾಗಿದೆ. ಕಳೆದ ಜೂನ್ 8ರಂದು ಸಹ ಎಂಟಿ ಮಾರಿವೆಕ್ಸ್ ಹಡಗಿನ ಮೇಲೆ ಅಮೆರಿಕ ಪಡೆಗಳು ದಾಳಿಯನ್ನು ನಡೆಸಿದ್ದವು. ನಾವಿಕರ ಜೀವಕ್ಕೆ ಧಕ್ಕೆ ತರುತ್ತಿರುವಂತಹ ಇಂತಹ ದಾಳಿಗಳನ್ನು ಅಂತಾರಾಷ್ಟ್ರೀಯ ಕಡಲ ಸಂಸ್ಥೆ ಐಎಂಒ ತೀವ್ರವಾಗಿ ಖಂಡಿಸಿದೆ. ಒಮಾನ್ ಕರಾವಳಿಯಲ್ಲಿ ಎಂಟಿ ಸೆಟ್ಟಬೆಲ್ಲೋ ಹಡಗಿನ ಮೇಲೆ ನಡೆದಂತಹ ದಾಳಿಯಲ್ಲಿ 3 ಭಾರತೀಯ ನಾವಿಕರು ಮೃತಪಟ್ಟಿರುವುದನ್ನು ಭಾರತ ತೀವ್ರವಾಗಿ ಖಂಡಿಸಿದೆ. ನವದೆಹಲಿಯಲ್ಲಿ ಇಂದು ನಡೆದಂತಹ ಅಂತರ್ ಸಚಿವಾಲಯ ಜಂಟಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ವಿದೇಶಾಂಗ ವಕ್ತಾರ ರಣಧೀರ್ ಜೈಸ್ವಾಲ್, ಈ ಸಂಬಂಧ ಅಮೆರಿಕ ರಾಯಭಾರಿ ಅಧಿಕಾರಿಯನ್ನು ಕರೆಸಿ ಸರ್ಕಾರ ತೀವ್ರ ಪ್ರತಿಭಟನೆ ದಾಖಲಿಸಿದೆ ಎಂದಿದ್ದಾರೆ. ಗಲ್ಫ್ ವಿಭಾಗದ ಹೆಚ್ಚುವರಿ ಕಾರ್ಯದರ್ಶಿ ಅಸೀಂ ಆರ್ ಮಹಾಜನ್ ಮಾತನಾಡಿ, ಗಲ್ಫ್ ಮತ್ತು ಪಶ್ಚಿಮ ಏಷ್ಯಾ ಪರಿಸ್ಥಿತಿಯನ್ನು ಸರ್ಕಾರ ಸೂಕ್ಷ್ಮವಾಗಿ ಗಮನಿಸುತ್ತಿದೆ. ಅಲ್ಲಿನ ಭಾರತೀಯ ರಾಯಭಾರ ಕಚೇರಿಗಳು ಮತ್ತು ದೂತಾವಾಸ ಕಚೇರಿಗಳು ದಿನದ 24 ಗಂಟೆಯೂ ಸಹಾಯವಾಣಿಗಳನ್ನು ನಿರ್ವಹಿಸುತ್ತಿವೆ ಎಂದು ಹೇಳಿದ್ದಾರೆ. ಇದೇ ವೇಳೆ ಮಾತನಾಡಿದ ಬಂದರು, ಹಡಗುಗಳು ಮತ್ತು ಜಲಮಾರ್ಗಗಳ ಸಚಿವಾಲಯದ ಹೆಚ್ಚುವರಿ ಕಾರ್ಯದರ್ಶಿ ಮುಕೇಶ್ ಮಂಗಲ್, ಭಾರತೀಯ ನಾವಿಕರ ಸುರಕ್ಷತೆ ಮತ್ತು ಕಲ್ಯಾಣಕ್ಕೆ ಬದ್ದರಾಗಿರುವುದಾಗಿ ಪುನರುಚ್ಚರಿಸಿದ್ದು, ನಾವಿಕರ ಕಲ್ಯಾಣ ನಿಧಿ ಸಂಘದಿಂದ ಮೃತ ನಾವಿಕರ ಕುಟುಂಬಸ್ಥರಿಗೆ ತಲಾ 10 ಲಕ್ಷ ರೂಪಾಯಿ ಪರಿಹಾರ ನೀಡಲು ಸೂಚನೆ ನೀಡಲಾಗಿದೆ ಎಂದು ಘೋಷಣೆ ಮಾಡಿದ್ದಾರೆ. ಈ ವೇಳೆ ದೇಶದಲ್ಲಿ ರಸಗೊಬ್ಬರ ದಾಸ್ತಾನು ಸುಸ್ಥಿರವಾಗಿದ್ದು, ಒಮಾನ್, ರಷ್ಯಾ ಸೇರಿದಂತೆ ವಿವಿಧ ದೇಶಗಳಿಂದ ಯೂರಿಯಾ ಪೂರೈಕೆ ಖಚಿತಪಡಿಸಿಕೊಳ್ಳಲಾಗಿದೆ ಎಂದು ಕೇಂದ್ರ ಸರ್ಕಾರ ತಿಳಿಸಿದೆ. ದೇಶದಲ್ಲಿ ಅನಿಲ ಪೂರೈಕೆಯು ಸ್ಥಿರವಾಗಿದೆ. ಕಳೆದ 3 ದಿನಗಳಲ್ಲಿ 1.49 ಕೋಟಿ ಸಿಲಿಂಡರ್ಗಳನ್ನು ವಿತರಣೆ ಮಾಡಲಾಗಿದ್ದು, ಕಾಳಸಂತೆ ತಡೆಗೆ ಕಟ್ಟುನಿಟ್ಟಿನ ಕ್ರಮ ಜರುಗಿಸಲಾಗಿದೆ ಎಂದು ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಲಾಗಿದೆ. ಕುಟುಂಬ ಮತ್ತು ಮುಂದಿನ ಪೀಳಿಗೆಯನ್ನು ರೂಪಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುವಂತಹ ಗೃಹಿಣಿಯರನ್ನು ದೇಶದ ನಿರ್ಮಾತೃಗಳು ಎಂದು ಸುಪ್ರೀಂಕೋರ್ಟ್ ಇಂದು ಐತಿಹಾಸಿಕ ತೀರ್ಪು ನೀಡಿದೆ. ರಸ್ತೆ ಅಪಘಾತಗಳಲ್ಲಿ ಗೃಹಿಣಿಯರು ಮರಣ ಹೊಂದಿದಂತಹ ಸಂದರ್ಭಗಳಲ್ಲಿ ಪರಿಹಾರವನ್ನು ಲೆಕ್ಕ ಹಾಕುವ ವೇಳೆ ಅವರ ಗೃಹ ಕೆಲಸ ವೇತನರಹಿತವಾಗಿದ್ದರೂ ಅದರ ಮೌಲ್ಯವನ್ನು ಗಣನೆಗೆ ತೆಗೆದುಕೊಂಡು ತಿಂಗಳಿಗೆ ಕನಿಷ್ಠ 30,000 ರೂಪಾಯಿಗಳಾಗಿ ನಿಗದಿಪಡಿಸಬೇಕು ಎಂದು ನ್ಯಾಯಾಲಯ ಆದೇಶ ನೀಡಿದೆ. ಮನೆ ನಿರ್ವಹಿಸುವಂತಹ ಮಹಿಳೆಯರನ್ನು ಕೇವಲ ಗೃಹಿಣಿ ಎಂದು ಕರೆಯುವುದು ಸಮಾಜಕ್ಕೆ ಅವರ ಕೊಡುಗೆ ಮತ್ತು ಮೌಲ್ಯವನ್ನು ಅಲ್ಪವಾಗಿ ಪರಿಗಣಿಸಿದಂತಾಗುತ್ತದೆ ಎಂದು ಸುಪ್ರೀಂಕೋರ್ಟ್ ಅಭಿಪ್ರಾಯಪಟ್ಟಿದೆ. ನ್ಯಾಯಮೂರ್ತಿಗಳಾದಂತಹ ಸಂಜಯ್ ಕರೋಲ್ ಮತ್ತು ಎನ್ ಕೋಟೇಶ್ವರ್ ಸಿಂಗ್ ಅವರ ಪೀಠವು ಕುಟುಂಬದ ಆರೈಕೆ ಮತ್ತು ಮನೆ ನಿರ್ವಹಣೆಯು ಗಮನಾರ್ಹ ಆರ್ಥಿಕ ಮೌಲ್ಯವನ್ನು ಹೊಂದಿದ್ದು ಇದು ಮಾನವ ಬಂಡವಾಳದ ಅಭಿವೃದ್ಧಿಗೆ ಅತ್ಯಗತ್ಯ ಎಂದು ಸ್ಪಷ್ಟಪಡಿಸಿದೆ. ನವೆಂಬರ್ 2001ರಲ್ಲಿ ಪಂಜಾಬ್ನಲ್ಲಿ ನಡೆದಂತಹ ರಸ್ತೆ ಅಪಘಾತದಲ್ಲಿ ಮಹಿಳೆಯೊಬ್ಬರು ಮೃತಪಟ್ಟ ಪ್ರಕರಣಕ್ಕೆ ಸಂಬಂಧಿಸಿದ ಮೇಲ್ಮನವಿ ವಿಚಾರಣೆ ನಡೆಸಿ ಸರ್ವೋಚ್ಚ ನ್ಯಾಯಾಲಯ ಈ ಮಹತ್ವದ ತೀರ್ಪು ಪ್ರಕಟಿಸಿದೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಹೆಣ್ಣು ಮಗುವಿಗಿಂತ ಗಂಡು ಮಗುವಿಗೆ ಹೆಚ್ಚು ಆದ್ಯತೆ ನೀಡುವ ಮನೋಭಾವ ಇನ್ನೂ ಸಮಾಜದಲ್ಲಿ ಮುಂದುವರೆದಿದೆ ಎಂದು ಸುಪ್ರೀಂಕೋರ್ಟ್ ಕಳವಳ ವ್ಯಕ್ತಪಡಿಸಿದೆ. ಲಿಂಗ ಆಯ್ಕೆ ಮತ್ತು ಹೆಣ್ಣು ಭ್ರೂಣ ಹತ್ಯೆ ತಡೆಯಲು PPPNDT ಕಾಯ್ದೆಯನ್ನು ಕಟ್ಟುನಿಟ್ಟಾಗಿ ಜಾರಿಗೊಳಿಸಬೇಕು ಎಂದು ನ್ಯಾಯಾಲಯ ತಿಳಿಸಿದೆ. ಬೇಟಿ ಬಚಾವೋ ಬೇಟಿ ಪಡಾವೋ ಸೇರಿದಂತೆ ಹಲವು ಸರ್ಕಾರಿ ಯೋಜನೆಗಳು ಹೆಣ್ಣು ಮಕ್ಕಳ ಪರ ಕೆಲಸ ಮಾಡುತ್ತಿವೆ ಎಂದು ನ್ಯಾಯಾಲಯ ಮೆಚ್ಚುಗೆ ವ್ಯಕ್ತಪಡಿಸಿದೆ. ಆದರೆ ಕೆಲವು ರಾಜ್ಯಗಳಲ್ಲಿ ಇನ್ನೂ ಹೆಣ್ಣು ಮಕ್ಕಳ ಜನನ ಪ್ರಮಾಣ ಕಡಿಮೆ ಇರುವುದು ಸವಾಲಾಗಿ ಉಳಿದಿದೆ ಎಂದು ಹೇಳಿದೆ. ಲಿಂಗ ಆಯ್ಕೆ ಮತ್ತು ಹೆಣ್ಣು ಭ್ರೂಣ ಹತ್ಯೆ ತಡೆಯಲು PCPNDT ಕಾಯ್ದೆಯನ್ನು ಕಟ್ಟುನಿಟ್ಟಾಗಿ ಜಾರಿಗೊಳಿಸಬೇಕು ಎಂದು ನ್ಯಾಯಾಲಯ ತಿಳಿಸಿದೆ. 1991ರಲ್ಲಿ 945 ಇದ್ದಂತಹ ಮಕ್ಕಳ ಲಿಂಗಾನುಪಾತವು 2011ಕ್ಕೆ 919ಕ್ಕೆ ಇಳಿದಿರುವುದನ್ನು ಉಲ್ಲೇಖಿಸಿದ ಸುಪ್ರೀಂಕೋರ್ಟ್ ಈ ಸಮಸ್ಯೆಯ ಗಂಭೀರತೆಯನ್ನು ಎತ್ತಿ ತೋರಿಸಿದೆ. ಇದೇ ವೇಳೆ ವೈದ್ಯರೊಬ್ಬರು ಸಲ್ಲಿಸಿದ್ದ ಮೇಲ್ಮನವಿಯನ್ನು ನ್ಯಾಯಾಲಯ ತಿರಸ್ಕರಿಸಿದೆ. ಮಾಲ್ಡೀವ್ಸ್ ದೇಶದಲ್ಲಿ ಹೆಚ್ಚುತ್ತಿರುವಂತಹ ದಡಾರ ಪ್ರಕರಣಗಳನ್ನು ನಿಯಂತ್ರಿಸಲು ಮತ್ತು ಅಲ್ಲಿನ ಸಾರ್ವಜನಿಕ ಆರೋಗ್ಯ ರಕ್ಷಣೆಗೆ ಬೆಂಬಲ ನೀಡುವ ನಿಟ್ಟಿನಲ್ಲಿ ಭಾರತ ಸರ್ಕಾರವು 20,000 ಡೋಸ್ ದಡಾರ ಲಸಿಕೆ ಮತ್ತು ಸುಮಾರು 3 ಟನ್ ವೈದ್ಯಕೀಯ ಸಾಮಗ್ರಿಗಳನ್ನು ಒಳಗೊಂಡ ತುರ್ತು ನೆರವನ್ನು ರವಾನಿಸಿದೆ. ಈ ಸಕಾಲಿಕ ನೆರವು ಮಾಲ್ಡೀವ್ಸ್ನಲ್ಲಿ ಲಸಿಕಾಕರಣ ಪ್ರಕ್ರಿಯೆಯನ್ನು ಬಲಪಡಿಸಲು ಮತ್ತು ಅಲ್ಲಿನ ಸರ್ಕಾರದ ರೋಗ ನಿಯಂತ್ರಣ ಪ್ರಯತ್ನಗಳಿಗೆ ಹೆಚ್ಚಿನ ಶಕ್ತಿ ತುಂಬಲು ನೆರವಾಗಲಿದೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ಪ್ರಕಟಣೆಯಲ್ಲಿ ತಿಳಿಸಿದೆ. ಸಿಡ್ನಿಯಲ್ಲಿ ನಡೆಯುತ್ತಿರುವಂತಹ ಆಸ್ಟ್ರೇಲಿಯಾ ಓಪನ್ ಬ್ಯಾಡ್ಮಿಂಟನ್ ಟೂರ್ನಿಯಲ್ಲಿ ಭಾರತದ ಪಿವಿ ಸಿಂಧು ಮತ್ತು ತನ್ವಿ ಶರ್ಮಾ ಮಹಿಳಾ ಸಿಂಗಲ್ಸ್ ವಿಭಾಗದ ಕ್ವಾರ್ಟರ್ ಫೈನಲ್ಗೆ ಲಗ್ಗೆ ಇಟ್ಟಿದ್ದಾರೆ. ಇಂದು ನಡೆದ 16 ಆಟಗಾರರ ಸುತ್ತಿನ ಪಂದ್ಯದಲ್ಲಿ ಪಿವಿ ಸಿಂಧು ಭಾರತದವರೇ ಆದಂತಹ ಏಷಾರಾಣಿ ಬರುವ ಅವರನ್ನ 22-20, 21-12 ನೇರ ಸೆಟ್ಗಳಿಂದ ಸೋಲಿಸಿದರು. ಮುಂದಿನ ಪಂದ್ಯದಲ್ಲಿ ಸಿಂಧು ಚೆನ್ ಸು ಯು ಅವರನ್ನು ಎದುರಿಸಲಿದ್ದಾರೆ. ಮತ್ತೊಂದು ಪ್ರೀ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಭಾರತದ ತನ್ವಿ ಶರ್ಮಾ ಮಾಳವಿಕಾ ಬನ್ಸೋದ್ ವಿರುದ್ಧ 21-13, 21-15 ಹಂತದಲ್ಲಿ ಜಯ ದಾಖಲಿಸಿ ಅಂತಿಮ 8ರ ಘಟ್ಟಕ್ಕೆ ಪ್ರವೇಶ ಪಡೆದಿದ್ದಾರೆ. ಇನ್ನು ಪುರುಷರ ಡಬಲ್ಸ್ ವಿಭಾಗದಲ್ಲಿ ಭಾರತದ MR ಅರ್ಜುನ್ ಮತ್ತು ಹರಿಹರನ್ ಅಂಸಕರುಣನ್ ಜೋಡಿ ನ್ಯೂಜಿಲೆಂಡ್ನ ಮೈಕೆಲ್ ಓವನ್ ಮತ್ತು ಡೈಲನ್ ಸೋಡ್ಜಾಸಾ ಜೋಡಿಯನ್ನು 21-17, 21-7 ಸೆಟ್ಗಳಿಂದ ಮಣಿಸಿ ಕ್ವಾರ್ಟರ್ ಫೈನಲ್ಗೆ ಲಕ್ಕೆ ಇಟ್ಟಿದೆ. 2026ರ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿ ಇಂದು ರಾತ್ರಿ ಮೆಕ್ಸಿಕೋ ನಗರದ ಐತಿಹಾಸಿಕ ಎಸ್ಟಾಡಿಯೋ ಅಲ್ಜೆಕ್ಟಾದಲ್ಲಿ ಆರಂಭಗೊಳ್ಳಲಿದ್ದು ಪ್ರಪಂಚದಾದ್ಯಂತ ಕ್ರೀಡಾ ಅಭಿಮಾನಿಗಳು 1 ತಿಂಗಳ ಕಾಲ ನಡೆಯುವಂತಹ ಫುಟ್ಬಾಲ್ ಪ್ರದರ್ಶನಕ್ಕಾಗಿ ಸಜ್ಜಾಗಿದ್ದಾರೆ. ಉದ್ಘಾಟನಾ ಪಂದ್ಯದಲ್ಲಿ ಆತಿಥೇಯ ಮೆಕ್ಸಿಕೋ ತಂಡವು ಎ ಗುಂಪಿನ ಪಂದ್ಯದಲ್ಲಿ ದಕ್ಷಿಣ ಆಫ್ರಿಕಾವನ್ನು ಎದುರಿಸಲಿದೆ. ಪಂದ್ಯ ಭಾರತೀಯ ಕಾಲಮಾನ ಇಂದು ರಾತ್ರಿ 12:30 ಅಂದರೆ ಮಧ್ಯರಾತ್ರಿ 12:30 ಪ್ರಾರಂಭವಾಗಲಿದೆ. ಪಂದ್ಯಾವಳಿ July 19ರವರೆಗೆ ಅಮೆರಿಕ, ಕೆನಡಾ ಮತ್ತು ಮೆಕ್ಸಿಕೋ ದೇಶಗಳಲ್ಲಿ ನಡೆಯಲಿದೆ. ಹಿಂದಿನ ಆವೃತ್ತಿಗಳಲ್ಲಿದ್ದಂತಹ 32 ತಂಡಗಳಿಗೆ ಹೋಲಿಸಿದರೆ ಈ ಬಾರಿ 48 ತಂಡಗಳು ಭಾಗಿಯಾಗುತ್ತಿರುವುದರಿಂದ ಇದು ವಿಶ್ವಕಪ್ ಇತಿಹಾಸದಲ್ಲೇ ಅತ್ಯಂತ ದೊಡ್ಡ ಪಂದ್ಯಾವಳಿಯಾಗಿದೆ. ಭಾರತ ಮತ್ತು ನೇಪಾಳ ನಡುವೆ ಹೊಸ ಡಿಜಿಟಲ್ ಹಣ ವರ್ಗಾವಣೆ ವ್ಯವಸ್ಥೆ ಆರಂಭವಾಗಿದೆ. ಇದು ಭಾರತದ ಯುಪಿಎ ಮತ್ತು ನೇಪಾಳದ ಎನ್ಪಿಐ ವ್ಯವಸ್ಥೆಗಳನ್ನು ನೇರವಾಗಿ ಸಂಪರ್ಕಿಸುತ್ತದೆ. ಇದರಿಂದ ಎರಡೂ ದೇಶಗಳ ಜನರು ಮೊಬೈಲ್ ಬ್ಯಾಂಕಿಂಗ್ ಅಥವಾ ಡಿಜಿಟಲ್ ವ್ಯಾಲೆಟ್ಗಳ ಮೂಲಕ ತಕ್ಷಣವೇ ಮತ್ತು ಸುರಕ್ಷಿತವಾಗಿ ಹಣವನ್ನು ಕಳುಹಿಸಬಹುದಾಗಿದೆ. ಈ ವ್ಯವಸ್ಥೆ ಹಣಕಾಸು ಸೇವೆಗಳನ್ನು ಹೆಚ್ಚು ಜನರಿಗೆ ತಲುಪಿಸುವುದರ ಜೊತೆಗೆ ಭಾರತ ನೇಪಾಳ ಆರ್ಥಿಕ ಹಾಗೂ ಡಿಜಿಟಲ್ ಸಂಬಂಧಗಳನ್ನು ಬಲಪಡಿಸುತ್ತದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಜಾಗತಿಕ ಅಸ್ಥಿರತೆಯ ನಡುವೆಯೂ ಭಾರತದ ಅಭಿವೃದ್ಧಿ ಪಥ ಸ್ಥಿರ ಮತ್ತು ದೃಢ, ಪ್ರಧಾನಿ ನರೇಂದ್ರ ಮೋದಿ. ಒಮಾನ್ ಕಡಲ ಬಿಕ್ಕಟ್ಟು, ಭಾರತೀಯ ಸಿಬ್ಬಂದಿಯಿದ್ದ ಮತ್ತೊಂದು ಹಡಗಿನಲ್ಲಿ ಅಗ್ನಿ ಅವಘಡ, ಎಂಟಿ ಸೆಟ್ಬೆಲ್ಲೋ ಹಡಗಿನ 3 ನಾವಿಕರ ಸಾವು. ಗೃಹಿಣಿಯರ ಶ್ರಮಕ್ಕೆ ಸುಪ್ರೀಂಕೋರ್ಟ್ ಮನ್ನಣೆ, ಅಪಘಾತ ಪರಿಹಾರಕ್ಕೆ ಮಾಸಿಕ ಕನಿಷ್ಠ 30,000 ರೂಪಾಯಿ ನಿಗದಿಪಡಿಸಲು ಆದೇಶ. ಆಸ್ಟ್ರೇಲಿಯನ್ ಓಪನ್ ಬ್ಯಾಡ್ಮಿಂಟನ್ ಭಾರತದ ಪಿವಿ ಸಿಂಧು, ತನ್ವಿ ಶರ್ಮಾ ಕ್ವಾರ್ಟರ್ ಫೈನಲ್ಗೆ ಲಗ್ಗೆ. ಇಂದಿನಿಂದ ಪ್ರತಿಷ್ಠಿತ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿ ಆರಂಭ. ಉದ್ಘಾಟನಾ ಪಂದ್ಯದಲ್ಲಿ ಮೆಕ್ಸಿಕೋ ದಕ್ಷಿಣ ಆಫ್ರಿಕಾ ಹಣಾಹಣಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05.
3: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 7:45:30. ಕಿಳಿ 102.1 ಕಂಪನಾಂಕಗಳ ಮೇಲೆ ಹಿಂದಿ ಚಿತ್ರಗೀತೆಗಳನ್ನು ಆರಂಭದಲ್ಲಿ ಕೇಳೋಣ. ಮೊಹಮ್ಮದ್ ಅಜೀಜ್ ಹಾಗೂ ಅನುರಾಧ ಪೌಡ್ವಾಲಯ್ಯರ ಕಂಠದಲ್ಲಿ ಬಡೇಗರ್ ಕಿ ಭೇಟಿ ಚಿತ್ರದ ಗೀತೆ. ಸಂತೋಷ್ ಆನಂದ್ ಇವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಲಕ್ಷ್ಮೀಕಾಂತ್ ಪ್ಯಾರೆಲಾಲ್.

ಹಮ್ ಕಿಸಿ ಸೇ ಕಮ್ ನಹಿ ಚಿತ್ರದ ಗೀತೆಯನ್ನು ಕಿಶೋರ್ ಕುಮಾರ್ ಹಾಗೂ ಸುಷ್ಮಾ ಇವರ ಕಂಠದಲ್ಲಿ ಕೇಳಿದ್ದಿರಲ್ಲ. ಆರ್ ಡಿ ಬರ್ಮನ್ ಇವರ ಸಂಗೀತಕ್ಕೆ ಗೀತೆಯನ್ನು ಬರೆದಿದ್ದಾರೆ ಮಜ್ರು ಸುಲ್ತಾನ್ಪುರಿ. ಬನ್ನಿ ಮುಂದಿನ ಗೀತೆಯನ್ನು ಆಯ್ದುಕೊಳ್ಳೋಣ. ಆನಂದ್ ಬಕ್ಷಿ ಇವರ ಗೀತ ರಚನೆ, ಲಕ್ಷ್ಮೀಕಾಂತ್ ಪ್ಯಾರೇಲಾಲ್ ಇವರ ಸಂಗೀತ ಸಂಯೋಜನೆಯಲ್ಲಿ ಆಯೆ ಸಾವನ್ ಜೋಮ್ಕೆ ಚಿತ್ರದ ಗೀತೆ. ಕೇಳಿಬರುವ ಧ್ವನಿಗಳು ಲತಾ ಮಂಗೇಶ್ಕರ್, ಮೊಹಮ್ಮದ್ ರಫಿ ಹಾಗೂ ಸಂಗಡಿಗರು.

ಕೇಳುಗರೆ, ಈಗ ಸಮಯ 8:04:40 ಈ ಸಮಯದಲ್ಲಿ ರಾಯಚೂರು ಆಕಾಶವಾಣಿ FM ಕೇಂದ್ರದಿಂದ 102.1 ಕಂಪನಾಂಕವನ್ನು ಟ್ಯೂನ್ ಮಾಡಿ ನೀವು ಕೇಳ್ತಾ ಇದ್ದೀರಾ ಹಿಂದಿ ಚಿತ್ರಗೀತೆಗಳನ್ನು. ಬನ್ನಿ, ಮುಂದಿನ ಗೀತೆಯನ್ನು ಆಯ್ದುಕೊಂಡಿದ್ದೇವೆ. ಶಂಕರ್ ಜೈಕಿಶನ್ ಇವರ ಸಂಗೀತ ಸಂಯೋಜನೆಯಲ್ಲಿ, ಮುಖೇಶ್ ಇವರ ಕಂಠದಲ್ಲಿ ಆವಾರ ಚಿತ್ರದ ಗೀತೆಯನ್ನು ಬರೆದಿದ್ದಾರೆ ಶೈಲೇಂದ್ರ.

ಸಾಹಿರ್ ಇವರ ಗೀತ ರಚನೆಯಲ್ಲಿ ಮುಖೇಶ್ ಹಾಗೂ ಲತಾ ಮಂಗೇಶ್ಕರ್ ಇವರ ಧ್ವನಿಯಲ್ಲಿ ಕಭಿ ಕಭಿ ಚಿತ್ರದ ಗೀತೆಯನ್ನು ಕೇಳಿದಿರಲ್ಲ. ಮುಂದಿನ ಗೀತೆಯನ್ನು ಕೇಳೋಣ. ಸಮೀರ್ ಇವರ ಸಾಹಿತ್ಯದಲ್ಲಿ, ಲಕ್ಷ್ಮೀಕಾಂತ್ ಪ್ಯಾರೇಲಾಲ್ ಇವರ ಸಂಗೀತ ಸಂಯೋಜನೆಯಲ್ಲಿ ಆಜಾದ್ ದೇಶ್ ಕೆ ಗುಲಾಂ ಚಿತ್ರದ ಗೀತೆ, ಹಾಡಿದ್ದಾರೆ ನಿತಿನ್ ಮುಖೇಶ್.

ಹಸ್ರತ್ ಜೈಪುರಿ ಅವರ ಗೀತ ರಚನೆಯಲ್ಲಿ ಜಬ್ ಪ್ಯಾರ್ ಕಿಸಿಸಿ ಹೋತಾ ಹೈ ಚಿತ್ರದ ಗೀತೆಯನ್ನು ಲತಾ ಮಂಗೇಶ್ಕರ್ ಹಾಗೂ ಮೊಹಮ್ಮದ್ ರಫಿ ಇವರ ಧ್ವನಿಯಲ್ಲಿ ಕೇಳಿದಿರಲ್ಲ. ಬನ್ನಿ ಮುಂದಿನ ಗೀತೆ ಕೇಳೋಣ. ಲತಾ ಮಂಗೇಶ್ಕರ್ ಇವರ ಧ್ವನಿಯಲ್ಲಿ ದಿಲ್ ಅಪನಾ ಔರ್ ಪ್ರೀತ್ ಪರಾ ಈ ಚಿತ್ರದ ಗೀತೆ. ಗೀತ ರಚನೆ ಶೈಲೇಂದ್ರ.

ಇದುವರೆಗೆ ಹಿಂದಿ ಚಿತ್ರಗೀತೆಗಳನ್ನು ಕೇಳಿದ್ದೀರಿ. ಇದು ಆಕಾಶವಾಣಿ ರಾಯಚೂರು ಎಫ್ ಎಂ ಕೇಂದ್ರ. ಈಗ ಸಮಯ 8:30. ಜನಪದ ಸಂಗೀತ ಕಾರ್ಯಕ್ರಮ. ಇಂದಿನ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ರಾಯಚೂರಿನ ದೇವಪುತ್ರಪ್ಪ ಮತ್ತು ಸಂಗಡಿಗರಿಂದ ಭಜನಾ ಪದಗಳನ್ನು ಕೇಳೋಣ.

ಇದುವರೆಗೆ ರಾಯಚೂರಿನ ದೇವಪುತ್ರಪ್ಪ ಮತ್ತು ಸಂಘಟಕರಿಂದ ಭಜನಾ ಪದಗಳನ್ನು ಕೇಳ್ತಾ ಇದ್ದೀರಿ. ಜನಪದ ಸಂಗೀತ ಕಾರ್ಯಕ್ರಮ ಪ್ರಸಾರವಾಯಿತು. ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಸರಿಯಾಗಿ 8:45 ಹಿಂದಿಯಲ್ಲಿ, 9:00 ಇಂಗ್ಲಿಷ್ನಲ್ಲಿ ವಾರ್ತಾ ಸಂಚಿಕೆಗಳು ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.

ಇದುವರೆಗೆ ಶಿವಮೊಗ್ಗ ಸುಬ್ಬಣ್ಣ ಹಾಗೂ ಸಿ ಅಶ್ವತಿಯವರ ಕಂಠದಲ್ಲಿ ಶಿಶ್ನಾಳ ಶರೀಫರ ಗೀತೆಗಳನ್ನು ಕೇಳ್ತಾ ಇದ್ದೀರಿ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸರಿಯಾಗಿ 9:30 ಬೆಂಗಳೂರು ಕೇಂದ್ರದಿಂದ ನಾಟಕ ಕೇಳಿಬರಲಿದೆ.

0: ಕನ್ನಡದ ಹೆಸರಾಂತ ಕತೆಗಾರರ ಕೃತಿಗಳ ಬಾನುಲಿ ರೂಪ ಕೇಳಿ ಕಥಾ ನಾಟಕ
1: ಅವನ ಪ್ರೇಮ ವಾಣಿಯವರ ಮೂಲ ಕಥೆಯ ಬಾನುಲಿ ರೂಪ ಎಚ್ ಎಸ್ ಪಾರ್ವತಿ.

0: ಅಮ್ಮ ಅಮ್ಮ, ನಾನು ಮದುವೆ ಆಗ್ತೀನಿ.
1: ಏನಂದೆ, ಯಾರಿಗೂ ಮದುವೆ?
0: ನನಗೆ ಅಮ್ಮ. ನಾನು ಮದುವೆ ಮಾಡ್ಕೊಂಬೋಣ ಅಂತ ನಿಶ್ಚಯ ಮಾಡಿದ್ದೀನಿ. ಯಾಕಮ್ಮ ಸುಮ್ಮನಾಗ್ಬಿಟ್ಟಿ? ಹುಡುಗಿ ತುಂಬ ಚೆನ್ನಾಗಿದ್ದಾಳೆ.
1: ನನಗೆ ಗೊತ್ತು.
0: ನಿನಗೆ ಹೇಗಮ್ಮ ಗೊತ್ತು? ನೀನು ಹುಡುಗಿನ ನೋಡಿದ್ದೀಯಾ?
1: ಅಲ್ವೋ, ಮದುವೆನೇ ಆಗಲ್ಲ. ಆಂಜನೇಯನ ಹಾಗೆ ಆ ಜನ್ಮ ಬ್ರಹ್ಮಚಾರಿ ಆಗಿರ್ತೀನಿ ಅಂತಿದ್ದೆ. ಮದುವೆ ಅಂದ ಕೂಡಲೇ ಮುಖ ಸೊಟ್ಟಿಗೆ ಮಾಡ್ತಿದ್ದೆ. ಈಗ ಇದ್ದಕ್ಕಿದ್ದಾಗೆ ಮದುವೆ ಆಗ್ತೀನಿ ಅಂದರೆ ಹುಡುಗಿ ತುಂಬ ಚೆಲುವೆ ಅಂತ ಯಾರಿಗಾದ್ರೂ ಗೊತ್ತಾಗುತ್ತೆ.
0: ಅದು ನಿಜ ಅನ್ನು.
1: ಸೋಮು, ಹುಡುಗಿ ಯಾರ ಮನೆಯವಳು, ಯಾವ ಜಾತಿ? ನೀ ಯಾರನ್ನ ಮದುವೆ ಆದರೂ ನಂದೇನು ಅಡ್ಡಿ ಇಲ್ಲಪ್ಪ. ಸುಮ್ಮನೆ ಕೇಳಿದೆ ಅಷ್ಟೇ. ಒಟ್ಟಿನಲ್ಲಿ ನೀನು ಮದುವೆ ಆಗಿ ಗೃಹಸ್ಥನಾದರೆ ಅಷ್ಟೇ ಸಾಕು.
0: ಹುಡುಗಿ ನಮ್ಮ ಜಾತಿಯವಳೆ ಅನ್ನು ಶಾಸ್ತ್ರಗಳು ಬೇರೆ, ಜಾತಕ ನೋಡಿ ತುಂಬ ಪ್ರಶಸ್ತವಾಗಿದೆ ಅಂದಿದಾರಮ್ಮ.
1: ಸರಿ ಬಿಡು, ಆ ಹುಡುಗಿ ನಿನ್ಗೆಲ್ಲಿ ಸಿಕ್ಕದ್ಲು?
0: ಹತ್ತಿರದ ಹಳ್ಳಿಲಿ ಏನೋ ವ್ಯಾಜ್ಯ ಇತ್ತು, ಡ್ಯೂಟಿ ಮೇಲೆ ಹೋಗಿದ್ದೆ. ಅಲ್ಲೇ ಶಾಂತ ಅಂದರೆ ಆ ಹುಡುಗಿ ಕಣ್ಣಿಗೆ ಬಿದ್ದಳು. ಪಾಪ, ತಂದೆ ತಾಯಿ ಯಾರೂ ಇಲ್ಲ, ವಯಸ್ಸಾದ ಅಜ್ಜಿ ಜೊತೆ ಇದ್ದಾಳೆ. ಲಕ್ಷಣವಾಗಿದ್ದರೂ ಬಡವರ ಮನೆ ಹುಡುಗಿ ಅಂತ ಯಾರೂ ಇವಳನ್ನು ಮದುವೆ ಆಗೋದಕ್ಕೆ ಒಪ್ಪಲಿಲ್ಲ. ಅದಕ್ಕೆ ನಾನು ಅವಳನ್ನು ಮದುವೆ ಆಗೋದು ಅಂತ ನಿಶ್ಚಯ ಮಾಡಿಬಿಟ್ಟೆ ಅಮ್ಮ.
1: ತುಂಬ ಒಳ್ಳೆ ಕೆಲಸ ಮಾಡಿದ್ಯಪ್ಪ.

0: ಯಾಕಮ್ಮ ಶಾಂತ, ಮಂಕ ಕೂತ್ಬಿಟ್ಟಿದಿ?
1: ಸೋಮು ನೋಡಿದ್ರೆ ಒಂದ್ಗಳಿಗೆ ಬಿಡದ ಹಾಗೆ ಹಿಂದೆ ಮುಂದೆ ಓಡಾಡ್ತಿರ್ತಾನೆ.
2: ಅತ್ತೆ, ಅದು ಅದು
1: ಹೇಳಮ್ಮ, ನನ್ನ ಹತ್ರ ಹೇಳು. ನಾನು ನಿನ್ನ ತಾಯಿ ಹಾಗೆ ಮನಸ್ಸಿನಲ್ಲಿರೋದನ್ನ ಸಂಕೋಚ ಇಲ್ಲದೆ ಹೇಳು.
2: ನನಗೆ ಅವ್ರನ್ನ ಕಂಡ್ರೆ ಒಂಥರ ಭಯ ಆತೆ.
1: ಯಾಕಮ್ಮ?
2: ಅವ್ರದ್ದು ಅತಿ ವ್ಯಾಮೋಹ, ನನಗೆ ಸಹಿಸೋದು ಕಷ್ಟ ಆತೆ.
1: ಮೊದಲಿಂದ ಅವನ ಸ್ವಭಾವನೇ ಹಾಗೆ ಶಾಂತ. ತಂದೆ ಇಲ್ಲದ ಮಗ ಅಂತ ಅತಿ ಮುದ್ದಿನಿಂದ ಸಾಕ್ಬಿಟ್ಟೆ ನೋಡು, ನಂದೇ ತಪ್ಪು. ಊಟ ತಿಂಡಿ ಆಟ ಎಲ್ಲಾದ್ರಲ್ಲೂ ಒಂದು ಅತಿನೇ. ಊಟ ಮಾಡಿದ್ರೆ ಒಂದೇ ಸಲಕ್ಕೆ 4 ಜನಕ್ಕಾಗೋ ಅಷ್ಟು ಊಟ. ಇದು ಯಾಕೆ ಇಷ್ಟು ತಿಂತಿದೆಯೋ ಅಂತ ಒಂದು ಮಾತಂದರೆ ಸಾಕು, ಮುಂದೆ 4 ದಿನ ದಮ್ಮಯ್ಯ ಅಂದರೂ ಒಂದು ತುತ್ತು ಅನ್ನ ತಿನ್ನೋ ಹಾಗಿಲ್ಲ. ಪರೀಕ್ಷೆ ಸಮಯದಲ್ಲಿ ಆಟ ಆಟ, ಪರೀಕ್ಷೆಯಲ್ಲಿ ಫೇಲ್ ಆಗ್ತೀಯಲ್ಲೋ ಅಂತ ಕಣ್ಣೀರು ಹಾಕಿದ್ರೆ ಸರಿ, ಹಗಲು ರಾತ್ರಿ ಪುಸ್ತಕ ಓದಿದ್ದೇ ಓದಿದ್ದು, ಓದಿದ್ದೇ ಓದಿದ್ದು. ಅದಕ್ಕೆ ನಾನು ಅವನಿಗೆ ಏನಾದರೂ ಹೇಳೋದಕ್ಕೆ ಹೆದರ್ತಿದ್ದೆ, ಮದುವೆನೇ ಆಗೋಲ್ಲ ಅಂತಿದ್ದ. ಈಗ ನೋಡಿದ್ರೆ ನಿನ್ನ ಒಂದುಗಳಿಗೆ ಬಿಟ್ಟಿರಲ್ಲ ಅಂತಾನೆ.
2: ನನಗಂತೂ ಅವ್ರನ್ನ ಕಂಡ್ರೆ ಸಲಿಗೆಗಿಂತ ಭಯನೇ ಜಾಸ್ತಿ ಆಗುತ್ತೆ ಅತ್ತೆ.
1: ಏನು ಮಾಡೋದಮ್ಮ, ಅವನಂತೂ ಅವನ ಸ್ವಭಾವ ಬದಲಾಯಿಸ್ಕೊಳ್ಳೋದಿಲ್ಲ. ನೀನೇ ಸ್ವಲ್ಪ ತಾಳ್ಮೆ ತಂದ್ಕೋಬೇಕಮ್ಮ.
2: ಆಗಲಿ ಅತ್ತೆ.

0: ಸಮಯ ಎಷ್ಟು ಬೇಗ ಕಳೆದು ಹೋಯ್ತಲ್ಲ ಶಾಂತ.
1: ಸಮಯಕ್ಕೇನು, ಹಗಲು ರಾತ್ರಿ ಲಗಾಮಿಲ್ಲದ ಕುದುರೆ ಹಾಗೆ ಓಡ್ತಾನೆ ಇರುತ್ತೆ. ನಮ್ಮ ರತ್ನ ಇನ್ನೂ ಮೊನ್ನೆ

0: ಹುಟ್ಟಿದ್ಲು ಅನ್ನೋ ಆಗಿದೆ. ಈಗಾಗಲೇ ಅವಳಿಗೆ
1: ಅಂದ್ರೆ ನಮ್ಮ ರತ್ನಂಗೆ ಆಗ್ಲೇ ಮದುವೆ ವಯಸ್ಸು ಆಯ್ತು. ಅನ್ನು
0: ಸದ್ಯ ನನ್ನ ಪುಣ್ಯ, ಇಷ್ಟು ಬೇಗ ನಿಮ್ಗೆ ಅರ್ಥವಾಯ್ತಲ್ಲ.
1: ಏನೇ ಏನೇ ನನ್ನನ್ನೇ ಹಾಸ್ಯ ಮಾಡೋ ಹಾಗಾಗ್ಬಿಟ್ಯಾ
0: ದಮ್ಮಯ್ಯ ಅಂತೀನಿ ಅಂದ್ರೆ ಅದನ್ನೇ ನೆಪ ಮಾಡಿಕೊಂಡು ಮುಖಾನು ಊದಿಸ್ಕೊಂಡು ಕುತ್ಕೊಂಡ್ಬಿಡ್ಬೇಡಿ.
1: ಹ್ಮ್, ಅಂತೂ ನಮ್ಮ ರತ್ನನಿಗೆ ಮದುವೆ ಮಾಡಬೇಕು ಅನ್ನು. ಹ್ಮ್, ನೋಡ್ತಾ ಇರು, ಇನ್ನು 15 ದಿನಗೊಳಗಾಗಿ ಮದುವೆ ಗೊತ್ತೇ ಮಾಡಿಬಿಡ್ತೀನಿ.
0: ಹ್ಮ್, ನನಗೆ ನಮ್ಮ ರತ್ನಂದೇ ಚಿಂತೆ ರೀ.
1: ಏನೆ ಹಾಗಂದ್ರೆ?
0: ರತ್ನಂದು ನಿಮ್ಮ ಹಾಗೆ ಒಳ್ಳೆ ಹಠ ಸ್ವಭಾವ, ಮನಸ್ಸಿಗೆ ಬಂದಿದ್ದು ಮಾಡೋ ಬುದ್ಧಿ. ಅತ್ತೆ ಮನೇಲಿ ಹೇಗಿರ್ತಾಳೋ ಏನು ಮಾಡ್ತಾಳೋ?
1: ಏನು ಮಾಡೋದು ಹೇಳು. ನಮ್ಮ ರತ್ನ ನಿನ್ನ ರೂಪ ನನ್ನ ಸ್ವಭಾವ ಹೊತ್ಕೊಂಡಿದ್ದಾಳಲ್ಲ, ಆದರೆ ಅವಳು ಯಾಕೆ ಅತ್ತೆ ಮನೆಗೆ ಹೋಗಿ ಕಷ್ಟಪಡಬೇಕು? ಅವಳನ್ನ ಮನೆ ಬಿಟ್ಟು ಕಳಿಸಿದ್ರು ತಾನೇ.
0: ಓ, ಅಂದರೆ ಮನೆಯಳಿಯನ್ನೇ ಹುಡುಕ್ತಿದ್ದೀರೇನು?
1: ಹೌದು. ಮತ್ತೆ ಹುಡುಗ ಶ್ರೀಮಂತನ ಇರದಿದ್ರೂ ಪರವಾಗಿಲ್ಲ, ಲಕ್ಷಣವಾಗಿ ವಿನಯಶಾಲಿಯಾಗಿದ್ರೆ ಸಾಕು, ಅಂಥ ಗಂಡನ್ನೇ ಹುಡುಕ್ತೀನಿ.
0: ಹ್ಞೂ, ಅವಳ ಹಣೆಯಲ್ಲಿ ಏನು ಬರೆದಿದೆಯೋ ಏನೋ ನೋಡೋಣ.

0: ಏ ಶಾಂತ ಶಾಂತ,
1: ಬಂದೆ ಕಣ್ರಿ ಬಂದೆ. ಯಾಕೋ ಏನೋ ತುಂಬಾ ಸಿಟ್ಟಿನಲ್ಲಿರೋ ಹಾಗಿದೆ. ಇನ್ನೇನು ಕಾದಿದೆಯೋ ಅನ್ನೋ ರಾಮಾಯಣ. ಹ್ಮ್, ಇಷ್ಟಕ್ಕೂ ಇವ್ರ ಬುದ್ಧಿ ನನಗ್ ಹೊಸದೇನು ಅಲ್ವಲ್ಲ. ಕಾಫಿ ತಗೊಳಿಂದ್ರೆ
0: ನಾನೇನೀಗ ಕಾಫಿ ಕೇಳಿದ್ನೇನೋ?
1: ನೀವು ಕೇಳಲಿಲ್ಲ, ನಾನ್ ಬರ್ಸಿದ್ನಲ್ಲ ತಂದೆ ಅಷ್ಟೇ. ಬೇಡದೆ ಇದ್ರೆ
0: ಕೊಡಿಲಿ.
1: ಯಾರ್ದೋ ಕಾಗದ ಬಂದಿರೋ ಆಗಿದೆ. ಯಾರದ್ದು ಈ ಕಾಗದ?
0: ಇನ್ಯಾರದ್ದು? ಆ ಬಡಬಾ ಬರೆದಿದ್ದಾನೆ.
1: ಯಾರೀ?
0: ನಿನ್ನ ಅಳಿಯ ತಲೆ ಮಾಸದ ಮಂಡೆಯದು. ಹೊಟ್ಟೆ ಹಿಟ್ಟಿಲ್ಲದೆ ಅಲಿತಿದ್ದ, ಕರೆದು ರತ್ನದಂತಹ ಮಗಳನ್ನು ಕೊಟ್ಟೆ. ಬಡವ ಹೇಳ್ದ ಕೇಳ್ಕೊಂಡು ಮನೇಲಿ ಮಗನಾಗಿರ್ತಾನೆ ಅಂತ. ಅವನ ತಲೆ ತಿರುಗೋಯ್ತು. ಅದಕ್ಕೆ ದೊಡ್ಡವ್ರು ಹೇಳೋದು, ಯಾವುದನ್ನ ಎಲ್ಲಿಡಬೇಕೋ ಅಲ್ಲೇ ಇಟ್ಟಿರಬೇಕು ಅಂತ.
1: ನಿಮ್ಮ ಮಗಳ ಗಂಡನ ವಿಚಾರದಲ್ಲಿ ಹೀಗೆಲ್ಲ ಮಾತಾಡ್ತಾರೇನ್ರಿ? ಇಷ್ಟಕ್ಕೂ ಗೋಪಣ್ಣ ಏನ್ ಬರ್ತಿದ್ದಾನೆ?
0: ರತ್ನನ್ನ ಕಳಿಸ್ಬೇಕಂತೆ.
1: ಅಷ್ಟೇ ತಾನೆ? ನಿಮ್ ಕೋಪ ನೋಡಿ ಅನಾಹುತ ಆಯ್ತು ಅನ್ಕೊಂಬಿಟ್ಟೆ. ಅಲ್ಲ ರೀ, ಅಳಿಯ ಮಗಳನ್ ಕರೆದ್ರೆ ಕೋಪ ಯಾತಕ್ರೆ? ಕರ್ಕೊಂಡು ಹೋಗ್ಲಿ ಬಿಡಿ.
0: ಏನಂದೆ? ನಿನಗೂ ಹುಡುಗಾಟ ಆಗೋಯ್ತೇನೋ? ನಮ್ಮ ರತ್ನನ್ನ ಎಲ್ಲಿಗೆ ಕಳಿಸೋದು? ನಿಲ್ಲೋದಕ್ಕೆ ಸ್ವಂತ ಮನೆ ಇಲ್ಲ. ಅವನ್ ತರೋ ಸಂಬಳ ರತ್ನನೊಂದು ಸೀರೆಗೆ ಸಾಲದು. ಕರ್ಕೊಂಡು ಹೋಗ್ತಾನಂತೆ ಧೀರ.
1: ಏನ್ ಮಾಡೋದಕ್ಕಾಗತ್ತೆ? ಮದುವೆ ಆಗಿ 3 ವರ್ಷ ಆಯ್ತು, ಇನ್ನೂ ಕಳಿಸೋದಿಲ್ಲ ಅಂದ್ರೆ ಹೇಗ್ರಿ? ಕಷ್ಟವೋ ಸುಖವೋ ಅವಳು ಗಂಡನ ಜೊತೆ ತಾನೇ ಇರ್ಬೇಕು. ತಿಳಿದು ತಿಳಿದು ಬಡವನಿಗೆ ಕೊಟ್ಟು ಮದುವೆ ಮಾಡಿದ್ರಿ. ನಾನು ಆಗ್ಲೇ ಹೇಳ್ದೆ.
0: ಹೌದು ಕಣೆ, ನೀನ್ ಹೇಳಿದ್ದೆ. ಆದ್ರೆ ನಾನು ನಿನ್ ಮಾತು ಕೇಳಲಿಲ್ಲ. ಬೇಕು ಅಂತಾನೆ ಬಡವನ ಕೊಟ್ಟು ಮದುವೆ ಮಾಡಿದೆ. ಶ್ರೀಮಂತ ಹುಡುಗ ಆದ್ರೆ ಮಗಳನ್ನ ಅವ್ರ ಮನೆಗೆ ಕಳಿಸ್ಬೇಕಾಗತ್ತೆ. ಇವನಾದ್ರೆ ನಮ್ಮಲ್ಲೇ ಬಿದ್ದಿರ್ತಾನೆ ಅಂತ ಅನ್ಕೊಂಡಿದ್ದೆ. ಈಗ ಇವನು
1: ಬಡವನಾದ್ರೇನ್ರಿ? ಸ್ವಾಭಿಮಾನ ಇರಬಾರ್ದೆ? ಮದುವೆ ಆದ್ಮೇಲೆ ನಮ್ಮನೆಯಲ್ಲೇ ಬಂದಿರ್ಬೇಕು ಅಂತ ನೀವು ಮದುವೆ ಮುಂಚೆನೆ ಶರತ್ ಹಾಕ್ಬೇಕಾಗಿತ್ತು.
0: ಶಾಂತ, ನೀನು ಅವನ ಪರವಾಗಿ ವಾದಿಸ್ತಿದೆಯಲ್ಲೇ. ಇಲ್ಲಿ ಬಂದಿದ್ರೆ ಅವನ ಮಾನಕ್ಕೆ ಕುಂದೇನು? ಮೊದಲೇ ಶರತ್ ಹಾಕ್ಬೇಕಾಗಿತ್ತು ಅಂತೆಲ್ಲ. ತನ್ನಂತ ಬಡವನಿಗೆ ಸುಂದರಿಯಾದ ಒಬ್ಬಳೆ ಮಗಳನ್ನು ಕೊಟ್ಟು ಮದುವೆ ಮಾಡಿದ್ದಕ್ಕೆ ಏನು ಕಾರಣ ಅನ್ನೋದು ಅವನಿಗೆ ತಿಳಿಲಿಲ್ವೇನು? ಮಗುವನ್ನು ಬಿಟ್ಟಿರೋದಕ್ಕೆ ನನ್ನಿಂದ ಸಾಧ್ಯವೇ ಇಲ್ಲ ಕಣೆ.
1: ಏನಂದ್ರೆ, ಇನ್ನು ಒಂದೇ ಒಂದ್ಸಲ ಅವನಿಗೆ ಒಳ್ಳೆ ಮಾತಿನಲ್ಲಿ ಹೇಳಿ ನೋಡಿದ್ರೆ.
0: ಹ್ಮ್, ಅವನ ಕಾಲಿಗೆ ಬಿದ್ದು ಬೇಡ್ಕೋಬೇಕು ಅಂತೇನೋ? ನನ್ನ ಮನೇಲಿ ಸುಖವಾಗಿದ್ದು ನನ್ನ ಉದ್ಧಾರ ಮಾಡಪ್ಪ ಅಂತ ಕೇಳ್ಕೋಬೇಕು ಅಂತೇನೋ? ಅಯೋಗ್ಯ, ಶುದ್ಧ ಅಯೋಗ್ಯ. ಕೇಳೋದಕ್ಕೂ ಒಂದು ರೀತಿ ಇಲ್ವೇನೋ? ನನ್ನೇ ಹೆದರಿಸ್ತಾನೆ.
1: ಇನ್ನೇನು ಮಾಡ್ತಾನೆ? ಅವನು 1 ವರ್ಷದಿಂದ ಕೇಳ್ತಾನೆ ಇದ್ದಾನೆ. ಬೇಜಾರೋ ಆಗಿರಬಹುದು. ಅಲ್ರಿ, ನಿಮ್ಮೊರ್ತು ಬೇರೆ ಯಾರಿಗೂ ಸಿಟ್ಟು ಬರಬಾರ್ದೆ? ಅಯ್ಯೋ ದೇವ್ರೆ, ಗೋಪಣ್ಣ ಬಂದೇ ಬಿಟ್ನಲ್ಲ. ನಾಳೆ ತನಕ ತಡೆದಿದ್ರೆ ಇವ್ರನ್ನ ಹೇಗಾದರೂ ಸಮಾಧಾನ ಮಾಡ್ಬೋದಾಗಿತ್ತು. ಅತ್ತೆಯವರು ಊರ್ಲಿದ್ದಿದ್ರೆ. ರೀ, ಗೋಪಣ್ಣ ಬರ್ತಿದ್ದಾನೆ ಕಣ್ರಿ. ದಮ್ಮಯ್ಯ ಅಂತೀನಿ, ಸ್ವಲ್ಪ ಸಮಾಧಾನದಿಂದ ಮಾತಾಡ್ರಿ.
0: ನೀನೋ ನೀನೋ ತಪ್ಪು ಒಳಂಗಡಿ.
2: ಅಮ್ಮ ಅಮ್ಮ ಅಮ್ಮ, ಇಲ್ಲಿದ್ಯಾ ಈ ಕಸೂತಿ ವಸ್ತ್ರ ನೋಡಮ್ಮ. ನಾವು 5 ಜನ ಒಟ್ಟಿಗೆ ಹಾಕಕ್ ಶುರು ಮಾಡಿದ್ವಿ. ಅವ್ರದ್ದೆಲ್ಲ ಇನ್ನೂ ಅರ್ಧ ಕೂಡ ಮುಗ್ದಿಲ್ಲ.

0: ನಾನೇ ಮೊದ್ಲು ಗೊತ್ತಾ? ಈ ಕಡೆ ತಿರುಗ್ ನೋಡಮ್ಮ.
1: ಅರೆ ಯಾಕಮ್ಮ ಕಣ್ಣೀರು? ಏನಾಯ್ತಮ್ಮ?
2: ನಿನ್ನಂತ ಭಿಕಾರಿ ಜೊತೆ ನನ್ ಮಗಳನ್ನು ಕಳ್ಸಕ್ ಆಗಲ್ಲ.
3: ಭಿಕಾರಿ ಅಂತ ಗೊತ್ತಿದ್ಮೇಲೆ ಮದುವೆ ಯಾಕೆ ಮಾಡ್ಕೊಡ್ಬೇಕಾಗಿತ್ತು?
2: ಈ ಮೊದ್ಲು ಬಿದ್ದಿರೋದ್ ಕಷ್ಟ.
3: ಓಹೋ, ನೀವ್ ಹಾಕಿ ಹಣ್ಣು ತಿನ್ಕೊಂಡಿದ್ ಬಿದ್ದಿರೋಕೆ ನಾನೇನ್ ನಾಯಿ ಇಲ್ಲ.
0: ಯಾರಮ್ಮ ಬಂದಿರೋದು?
3: ನಿಮ್ ದೊಡ್ಡ
0: ಅಪ್ಪ ಯಾಕೆ ಕೂಗಾಡ್ತಾ ಇದಾರೆ?
1: ನಿಮ್ ಗಂಡ ಬಂದಿದ್ದಾರೆ ಕಣಿ.
0: ಹೌದಾ? ಆದ್ರೆ ಅಪ್ಪ ಯಾಕೆ ಇಷ್ಟು ಅಪರಾಧ ಅಂತ ಮಾಡ್ತಾ ಇದಾರೆ?
1: ನಿನ್ ಕಳಿಸಿ ಅಂತ ಅಳಿಯ ಕೇಳ್ತಾ ಇದಾರೆ ಕಣೆ. ನಿಮ್ಮಪ್ಪ ಅದಕ್ಕೆ ಒಪ್ತಾ ಇಲ್ಲ. ಅವರೇ ಇಲ್ಲಿ ಬಂದಿರ್ಲಿ ಅಂತಿದ್ದಾರೆ. ಮೊದಲೇ ಮರ್ಯಾದೆಯ ಕೇಳ್ಕೊಂಡಿದ್ರೆ ಒಪ್ಕೋತಿದ್ರೋ ಏನೋ. ಈಗ ನಿನ್ ಗಂಡನಿಗೂ ಹಠ ಬಂದ್ಬಿಟ್ಟಿದೆ. ಇಬ್ರಲ್ಲಿ ಒಬ್ರು ಸೋಲ್ತಾ ಇಲ್ಲ.
3: ರತ್ನ,
4: ರತ್ನ, ನೀನ್ ದುರದೃಷ್ಟದಿಂದ ನನ್ನಂಥ ಬಡವನ್ನ ಮದುವೆ ಆದೆ ಕಣೆ. ನನ್ನ ಬಡಗುಡಿಸ್ಲಿಗೆ ನಿನ್ನ ಕರ್ಕೊಂಡು ಹೋಗೋಕೆ ನಿಮ್ ತಂದೆ ಒಪ್ತಾ ಇಲ್ಲ. ನಾನವ್ರನ್ನ ಎಷ್ಟೋ ವಿಧವಾಗಿ ಬೇಡ್ಕೊಂಡೆ. ನೋಡು, ಕೊನೆಯದಾಗಿ ನಾನು ಇನ್ನೂ ಕೇಳ್ತಿದ್ದೀನಿ, ನನ್ನ ಜೊತೆ ಬರೋದಕ್ಕೆ ನಿನಗೆ ಇಷ್ಟ ಇದೆಯೋ ಇಲ್ವೋ?
0: ರೀ, ನಿಮ್ ಜೊತೆ ಬರೋದಕ್ಕೆ ಇಷ್ಟ ಇಲ್ಲ ಅನ್ನೋದಕ್ಕಾಗತ್ತಾ? ಖಂಡಿತ ಬರ್ತೀನಿ, ಆದ್ರೆ ಒಂದೆರಡು ದಿನ.
4: ನೋಡು, ನೀನ್ ಬರೋ ಹಾಗಿದ್ರೆ ಈ ಕೂಡ್ಲೆ ನನ್ ಜೊತೆ ಹೊರಡ್ಬೇಕು.
1: ಒಂದ್ ನಾಲ್ಕು ದಿನ ನೀವು ಇಲ್ಲೇ ಇರಿಪ್ಪ, ಆಮೇಲೆ ಇಬ್ರು ಒಟ್ಟಿಗೆ ಹೋಗಿರಂತೆ.
4: ಕ್ಷಮಿಸಿ ಅಮ್ಮ, ಮಾವನವರಿಂದ ಅಷ್ಟೊಂದು ಮಾತು ಕೇಳಿದ ಮೇಲೆ ನಾನಿನ್ ಒಂದು ಕ್ಷಣ ಕೂಡ ಇಲ್ಲಿರಲ್ಲ. ರತ್ನ, ನೀನ್ ಇಲ್ಲೇ ಸುಖವಾಗಿದ್ಯಂತ ನನಗೂ ಗೊತ್ತು ಕಣೆ. ಆದ್ರೆ ನಾನ್ ಮಾತ್ರ ಉಪವಾಸವಿದ್ರು ಸ್ವತಂತ್ರವಾಗಿರ್ತೀನಿ ಹೊರತು ಇವ್ರ ಹಂಗಿಗ್ ಮಾತ್ರ ಬೀಳೋನಲ್ಲ. ನೋಡು, ಈ ಕ್ಷಣ ನೀನ್ ನನ್ ಜೊತೆ ಬರೋ ಹಾಗಿದ್ರೆ ಬಾ, ಇಲ್ಲ ಅಂದ್ರೆ ನಾನ್ ಹೋಗ್ತೀನಿ. ಇವತ್ತಲ್ಲ ನಾಳೆ ಮತ್ತೆ ಬರ್ತೀನಿ ಅನ್ನೋ ಆಸೆ ಮಾತ್ರ ಇಟ್ಕೋಬೇಡ.
5: ನನ್ನ ಹೆದರಿಸಿದ್ದಾಯ್ತು, ಈಗ ಹೆಣ್ಣು ಮಗುವಿನ ಮೇಲೆ ಪೌರುಷ ತೋರಿಸ್ತಾ ಇದ್ದಾನೆ. ರತ್ನ, ಇವನ ಮಾತು ಕೇಳಬೇಡ. ಇವತ್ತಿನಿಂದ ನಮ್ಮ ಪಾಲಿಗೆ ಅವನಿಲ್ಲ ಅನ್ಕೊಂಡ್ಬಿಡ್ತೀನಿ.
6: ನನಗೆ ನಿನ್ ಮಗಳಲ್ಲ ಮಗ, ನನಗೆ ತಾನೇ ನೀನಲ್ಲದೆ ಬೇರೆ ಯಾರಿದ್ದಾರೆ ಹೇಳು. ನಿನ್ನನ್ನು ಬಿಟ್ಟು ನನಗೆ ಒಂದು ದಿನವಾದರೂ ಇರೋಕ್ಕಾಗುತ್ತಾ ಮಗು?
1: ಅಪ್ಪ, ಅಪ್ಪ.
4: ರತ್ನ, ಏನು ನೋಡ್ತಾ ಇದೆಯೆ? ಬರೋ ಹಾಗಿದ್ರೆ ಈ ಕೂಡಲೇ ಹೊರಡು, ನನಗೆ ರೈಲಿಗೆ ಹೊತ್ತಾಗುತ್ತೆ.
1: ಅಪ್ಪ, ನಿಮಗೆ ನನ್ನ ಮೇಲೆ ಎಷ್ಟು ಪ್ರೀತಿ ಇದೆ ಅನ್ನೋದು ನನಗೆ ಗೊತ್ತಿಲ್ವಾ? ನೀವು ನನ್ನ ಈ ಮದುವೆ ಅನ್ನೋ ಬಂಧನದಲ್ಲಿ ಸಿಕ್ಕಿಸ್ತಾ ಇದ್ದಿದ್ರೆ ಜೀವನವೆಲ್ಲ ನಿಮ್ಮ ಸೇವೆ ಮಾಡಿಕೊಂಡೇ ಬಿದ್ದಿರ್ತಿದ್ದೆ. ಆದರೆ ಆದರೆ ಈಗ ಅದು ಸಾಧ್ಯ ಇಲ್ಲ ಅಪ್ಪ. ನನ್ನ ಗಂಡನ ಜೊತೆ ನಾನು ಹೋಗಲೇಬೇಕು.
6: ಏನು ಏನಂದೆ ರತ್ನ? ನನ್ನ ಮಾತು ಮೀರಿ ನೀನು ಇವನ ಜೊತೆ ಹೋಗ್ತಾ ಇದೀಯಾ?
1: ಹೌದು ಅಪ್ಪ, ಎಷ್ಟು ವರ್ಷ ತಾನೇ ನಾನು ಇಲ್ಲಿ ಇರೋದಕ್ಕೆ ಸಾಧ್ಯ? ಅಪ್ಪ, ನನಗೆ ಆಶೀರ್ವಾದ ಮಾಡಿ ಕಳಿಸ್ಕೊಡಿ.
6: ಛೀ ಪಾಪಿ, ನೀನು ನಮ್ಮ ಭಾಗಕ್ಕೆ ಇಲ್ಲವಾಗ್ಬಿಟ್ಟಿ. ಹೋಗು ಹೋಗು, ಹೊರಟು ಹೋಗು. ನನಗೆ ಮಕ್ಕಳಾಗಲೇ ಇಲ್ಲ ಅಂತ ಅನ್ಕೊಂಡ್ಬಿಡ್ತೀನಿ.
1: ಅಮ್ಮ, ನಮಸ್ಕಾರ ಮಾಡ್ತೀನಮ್ಮ, ನೀನಾದ್ರೂ ನನಗೆ ಆಶೀರ್ವಾದ ಮಾಡಮ್ಮ.
7: ಹೋಗ್ಬಾ ತಾಯಿ, ದೇವ್ರು ನಿನ್ನ ಚೆನ್ನಾಗಿ ಇಟ್ಟಿರಲಿ.

0: ಶಾಂತ, ಏನ್ ಬಹಳ ಅಪರೂಪವಾಗಿ ನನ್ನ ರೂಮಗೆ ದಯಮಾಡಿಸ್ಬಿಟ್ಟಿದ್ದೀರಿ ಅಮ್ಮವರು. ನೀನು ಇಲ್ಲಿಗೆ ಬಂದು ಎಷ್ಟು ದಿನವಾಯಿತು ಶಾಂತ?
1: ನಾನೇನ್ ಮಾಡ್ಲಿ ಹೇಳಿ, ಇಲ್ಲಿ ಸದಾ ಯಾರಾದರೂ ಸ್ನೇಹಿತರು ಇದ್ದೇ ಇರ್ತಾರೆ. ನೀವು ಕೆಲಸದಿಂದ ಬರುವಾಗಲೇ ನಿಮ್ಮ ಜೊತೆಗೇ ಬಂದ್ಬಿಡ್ತಾರೆ.
0: ಯಾಕೆ ನಿಂತೇ ಇದ್ದಿ, ಕೂತ್ಕೋ.
1: ಪರವಾಗಿಲ್ಲ ಅಂದ್ರೆ
0: ಯಾಕೆ ಶಾಂತ? ಬಹಳ ಬಡವಾಗಿದೆ, ಆರೋಗ್ಯವಾಗಿದೆ ತಾನೆ? ಡಾಕ್ಟ್ರಿಗಾದರೂ ಹೇಳಿ ಕಳಿಸ್ಬೋದಾಗಿತ್ತಲ್ಲ.
1: ಡಾಕ್ಟ್ರಿಗೆ ಹೇಳಿ ಕಳಿಸುವಂಥ ಕಾಯಿಲೆ ಏನೂ ಆಗಿಲ್ಲ ರೀ.
0: ಮತ್ತೆ ಸ್ವಲ್ಪ ದಿವಸ ಹಳ್ಳಿಗಾದರೂ ಹೋಗಿ ಅಮ್ಮನ ಜೊತೆ ಇರು. ಜಾಗ ಬದಲಾದರೆ ಆರೋಗ್ಯ ಸುಧಾರಿಸಬಹುದು. ಅಥವಾ ಅಮ್ಮಂಗ್ ಬಾ ಅಂತ ಕಾಯ್ದ ಬರಿಲೇನು?
1: ನನಗೇನೂ ಆಗಿಲ್ಲ. ನನ್ನ ದೇಹ ಸ್ಥಿತಿ ವಿಚಾರ ತಿಳಿಸೋದಕ್ಕೆ ನಾನು ಇಲ್ಲಿ ಬರಲಿಲ್ಲ ರೀ.
0: ಮತ್ತೆ ಇನ್ನೇನು ಹೇಳಬೇಕಾಗಿತ್ತು?
1: ಪಕ್ಕದ ಮನೆ ನಾಗತ್ತೆ ಬಂದಿದ್ರು ರೀ, ಮೈಸೂರಿಗೆ ಹೋಗಿದ್ರಂತೆ. ಅಲ್ಲಿ ಅಲ್ಲಿ ರತ್ನ ನೋಡಿದ್ರಂತೆ.
0: ರತ್ನ? ಯಾವ ರತ್ನ?
1: ನಮ್ಮ ರತ್ನಂಗೆ ಖಾಯಿಲೆ ಆಗಿತ್ತಂತೆ, ಬಹಳ ಬಡವಾಗಿ ಹೋಗಿದ್ದಾಳಂತೆ ರೀ. ಸಂಜೆ ಹೊತ್ತು ಸಂಗೀತ ಪಾಠ ಬೇರೆ ಮಾಡ್ತಾಳಂತೆ. ಅವ್ರ ಹಣ ಸಾಕಾಗೋಲ್ಲ ಅಂತ ಕಾಣುತ್ತೆ. ಔಷಧಿ ಪಥ್ಯ
0: ಶಾಂತ, ದುಃಖಿಗಳು ಬಡತನದಿಂದ ಕಷ್ಟ ಪಡೋರು ಪ್ರಪಂಚ ತುಂಬ ಇದ್ದಾರೆ. ಅದಕ್ಕೆ ನಾವೇನ್ ಮಾಡೋಕ್ಕಾಗತ್ತೆ? ಅವರವ್ರ ಕರ್ಮ
1: ಇರ್ತಾರಿ, ನಿಜ. ಆದ್ರೆ ನಾವು ಹೆತ್ತ ಮಕ್ಕಳ ವಿಚಾರದಲ್ಲಿ ಹಾಗೆ ಹೇಳ್ಕೊಂಡು ಸುಮ್ಮನೆ ಇರಕ್ಕಾಗತ್ತೇನ್ರಿ? ಇಲ್ಲಿ ಊರ್ನವರೆಲ್ಲ ತಿನ್ನು ತೇಗಿ ಹೋಗ್ತಾರೆ. ಅಲ್ಲ ನನ್ನ ಮಗು ಉಪವಾಸ

0: ವನವಾಸ ಮಾಡಿ ಕಾಯಿಲೆ ಬಿದ್ದಿದ್ದಾಳೆ ರೀ.
1: ನೀನೇ ಅವಳಿಗೆ ಹಣ ಕಳಿಸಿ ಸಹಾಯ ಮಾಡಬಹುದಾಗಿತ್ತಲ್ಲ.
0: ಕಳಿಸ್ಬೋದಾಗಿತ್ತು, ನನ್ನ ಹತ್ರ ಇರೋ ಒಡವೆ ಮಾದರೂ ಬೇಕಾದಷ್ಟು ಹಣ ಬರ್ತಿತ್ತು. ಆದರೆ ನೀವು ಈ ಕಠಿಣವಾಗಿರೋವರೆಗೂ ಅವಳು ನನ್ನಿಂದ ಯಾವ ಸಹಾಯನೂ ಪಡೆಯಲ್ಲ ರೀ.
1: ಅದಕ್ಕೆ ನಾನೇನು ಮಾಡಲಿ?
0: ಎಂಥ ತಂದಿದ್ರಿ ನೀವು? ಮೊದಲೇ ಅವಳಿಗೆ ಸ್ವಲ್ಪ ನೆಗಡಿ ಕೆಮ್ಮು ಬಂದರೂ ಸಾಕು, ತಲೆ ಮೇಲೆ ಕೈ ಹೊತ್ತು ಅವಳು ಹಾಸಿಗೆ ಹತ್ರನೇ ಕೂತಿರ್ತಿದ್ರಿ. ಈಗ
1: ಶಾಂತ, ನಮಗೆ ಮಕ್ಕಳಿಲ್ಲ ಅಂತ ಅವತ್ತೇ ನಿನಗೆ ಹೇಳಿದ್ದೀನಿ.
0: ನೀವು ಹೇಳ್ಬಿಟ್ಟು ಮಾತ್ರಕ್ಕೆ ಹೆತ್ತು ಹೊತ್ತು ಬೆಳೆಸಿದ ಮಗಳು ಇಲ್ಲ ಅಂದಾಗ್ಬಿಡ್ತಾಳೇನ್ರಿ?
1: ಇಷ್ಟು ದಿನವಾಯ್ತಲ್ಲ, ಅವಳಾದರೂ ಒಂದು ದಿನ ಅಪ್ಪ ಅಮ್ಮ ಹೇಗಿದ್ದಾರೆ, ಬದುಕಿದಾರೋ ಸತ್ತಿದಾರೋ ಅಂತ ವಿಚಾರಿಸಿದ್ಲೇನೋ?
0: ಅಷ್ಟು ಅವಮಾನ ಮಾಡಿ ಕಳಿಸಿದಿರಿ ನೀವು. ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿದ್ರೆ ಆಶೀರ್ವಾದ ಸಹ ಮಾಡಲಿಲ್ಲ. ಅವಳು ಹೇಗೆ ಬರ್ತಾಳೆ
1: ಅಂದರೆ, ನಾನೇ ಅವಳ ಮನೆಗೆ ಹೋಗಿ ನೀನಿಲ್ದಿದ್ರೆ ನಾನು ಬದುಕೊಲ್ಲ, ದಯವಿಟ್ಟು ಬಾ ಅಂತ ಬೇಡ್ಕೊಳ್ಬೇಕಾಗಿತ್ತೇನೋ?
0: ಹಠದಲ್ಲಿ ಅವಳು ನಿಮಗಿಂತ ಗುಲ್ಗಂಜಿ ತೂಕನೂ ಕಡಿಮೆ ಇಲ್ವಲ್ಲ.
1: ಸರಿ, ಮತ್ತೆ ರತ್ನ ತನ್ನ ಭವಿಷ್ಯ ತಾನೇ ಆರಿಸ್ಕೊಂಡಿದ್ದಾಳೆ, ಅನುಭವಿಸ್ಲಿ, ಅದರಲ್ಲಿ ನಂದೇನು ತಪ್ಪಿಲ್ಲ. ಅವಳ ವಿಚಾರ ಮತ್ತೆ ನನ್ನ ಹತ್ರ ಮಾತಾಡಬೇಡ, ಮಾತಾಡಬೇಡ, ಮಾತಾಡಬೇಡ.
0: ನಾನು ನಿಮ್ಮಿಬ್ರ ಮಧ್ಯೆ ನಾನು ಬದುಕಿರಬಾರ್ದು.
1: ಭಟ್ರೆ.
2: ಬಂದೆ ಸ್ವಾಮಿ.
1: ಊಟ ಬಡಿಸ್ತೀರಾ?
2: ಬಡಿಸ್ತೀನಿ. ಅನ್ನ ಹಾಕ್ಲಾ?
1: ಸಾಕು. ಶಾಂತ ಇಲ್ಲಿ ಕಾಣಿಸ್ತಾನೆ ಇಲ್ವಲ್ಲ?
2: ಅಮ್ಮವ್ರಿಗೆ ಹುಷಾರಾಗಿರೋ ಹಾಗಿಲ್ಲ. ಅಡುಗೆ ಮನೆಗೆ ಬಂದೆ 3 ದಿನ ಆಗೋಯ್ತು, ಹಾಸಿಗೆ ಬಿಟ್ಟು ಎದ್ದೇ ಇಲ್ಲ.
1: ಏನಂದ್ರಿ ಭಟ್ರೆ, ಶಾಂತ 3 ದಿನದಿಂದ ಎದ್ದೇ ಇಲ್ವೆ? ನೀವೆಲ್ಲ ಏನು ಮಾಡ್ತಾ ಇದ್ರಿ, ನಂಗೆ ಯಾಕೆ ಹೇಳಲಿಲ್ಲ?
2: ಅವರು ಮನೇಲಿ ಓಡಾಡಿ 1 ತಿಂಗಳ ಮೇಲಾಯಿತು ಸ್ವಾಮಿ. ದಿನ ಸ್ನಾನ ಮಾಡಿ ದೇವ್ರ ಪೂಜೆ ಮಾಡಿ 1 ಹೊತ್ತು ಊಟದ ಶಾಸ್ತ್ರ ಮಾಡ್ತಿದ್ರು. 3 ದಿನದಿಂದ ಅದೂ ಇಲ್ಲ. ನಿಮ್ಗೆ ಹೇಳಿ ತೊಂದರೆ ಕೊಡಬೇಡಿ ಅಂತ ಹೇಳಿದ್ದಾರೆ. ಸ್ವಲ್ಪ ಸಾಂಬಾರು ಹಾಕ್ಲಾ?
1: ಬೇಡ, ಸಾಕು. ಮೊದಲು ಡಾಕ್ಟರ್ ಹೇಳಿ ಕಳಿಸ್ಬೇಕು. ಶಾಂತ, ಯಾಕೆ ಹೀಗೆ ಮಲಗಿಬಿಟ್ಟಿದಿ? ನಿನಗೆ ಏನಾಗಿದೆ ಶಾಂತ? ಮಾತನಾಡು ಶಾಂತ, ಏನಾದರೂ ಹೇಳು. ನೋಡು, ನನ್ನ ಮೇಲೆ ಸಿಟ್ಟಿದ್ರೆ ಚೆನ್ನಾಗಿ ಬೈದು ಬಿಡು, ಆದರೆ ಹೀಗೆ ಮೌನವಾಗಿದ್ದು ನನ್ನ ಕೊಲ್ಲಬೇಡ. ದಯವಿಟ್ಟು ಮಾತಾಡು ಶಾಂತ. ಶಾಂತ, ನಿನ್ನ ಮನಸ್ಸಿನಲ್ಲಿ ಏನಿದೆ ಹೇಳು. ನೀನು ಏನು ಹೇಳಿದ್ರು ಮಾಡ್ತೀನಿ. ಇವತ್ತೇ ಅಮ್ಮನ ಊರಿಂದ ಕರೆಸ್ತೀನಿ, ಹೇಳು ಶಾಂತ.
0: ರತ್ನ.
1: ರತ್ನನ ಕರೆಸ್ಲಾ? ಅವಳನ್ನ ನೋಡ್ಬೇಕಾ ಶಾಂತ? ಶಾಂತ, ಅಯ್ಯಯ್ಯೋ, ಹೀಗೆ ಯಾಕೆ ಕಂಡ್ಬಿಡ್ತಾ ಇದ್ದೀ? ಅಯ್ಯಯ್ಯೋ, ಕತ್ತು ಹೊರಳಿಸ್ಬಿಟ್ಲಲ್ಲಪ್ಪ. ಶಾಂತ, ಶಾಂತ, ಶಾಂತ, ಶಾಂತ, ಹೋಗಿಬಿಟ್ಟಿಯೇನೆ, ನನ್ನ ಒಬ್ಬನ್ನೇ ಬಿಟ್ಟು ಹೋಗಿಬಿಟ್ಟಿಯೇನೆ ಶಾಂತ.

0: ಸೋಮಣ್ಣ, ಸೋಮಣ್ಣ, ಇದ್ದಕ್ಕಿದ್ದಾಗೆ ನಮ್ ಶಾಂತು ಏನಾಯ್ತೋ, ಅವಳಿಗೆ ಅಷ್ಟೊಂದು ಕಾಯಿಲೆ ಆಗಿದ್ರು ನನ್ಗೆ ಯಾಕೋ ತಿಳಿಸ್ಲಿಲ್ಲ. ಸೋಮಣ್ಣ, ಸೋಮಣ್ಣ, ಯಾಕೋ ಹೀಗೆ ಭ್ರಮೆ ಹಿಡ್ದು ನಂಗೆ ಕೂತ್ಬಿಟ್ಟಿದೀಯಾ? ಶಾಂತಂಗೆ ಏನಾಗಿತ್ತೋ?
1: ಶಾಂತ ಏನಾಗಿತ್ತು ಗೊತ್ತಿಲ್ಲ, ಏನೂ ಆಗಿರ್ಲಿಲ್ಲಮ್ಮ. ಆದ್ರೂ ಸತ್ತೋದ್ಲು, ಸತ್ತೋದ್ಲು. ಊಟ ತಿಂಡಿ ಬಿಟ್ಟು ಉಪವಾಸ ಮಾಡಿ ಸತ್ತೋದ್ಲಮ್ಮ.
0: ಶಾಂತ ಎಷ್ಟು ಒಳ್ಳೆ ಹುಡುಗಿ, ಅವಳಾಗೋ ಹೊತ್ತಿಗೆ ನಿನ್ನ ಅತಿರೇಕನೆಲ್ಲ ಸಹಿಸ್ಕೊಂಡು ಇಷ್ಟು ವರ್ಷ ಸಂಸಾರ ಮಾಡಿದ್ಲು. ಕಳ್ಸಲ್ಲ, ನಾನು ನೋಡ್ದಾಗ ಎಷ್ಟು ಲಕ್ಷಣವಾಗಿ ಓಡಾಡ್ಕೊಂಡಿದ್ಲು, ಇದ್ದಕ್ಕಿದ್ದಾಗೆ ಸತ್ತು ಹೋದ್ಲು ಅಂದ್ರೆ ನಂಬೋಕೆ ಆಗ್ತಿಲ್ವಲ್ಲೋ. ಸಾಯುವಾಗ ಅವಳು ಜ್ಞಾನ ಇತ್ತೇನು, ಏನಾದ್ರೂ ಹೇಳಿದ್ಲೇನು?
1: ಇಲ್ಲಮ್ಮ, ಅವಳು ಮಾತೇ ಆಡ್ಲಿಲ್ಲಮ್ಮ. ಕೊನೆಯಲ್ಲಿ ರತ್ನ ರತ್ನ ಅಂದ್ಲು.
0: ಹಾಗನ್ನು ಶಾಂತ ತೀರ್ಕೊಂಡಿದ್ದಕ್ಕೆ ಕಾರಣ ಮನೋರೋಗ, ಮಗಳನ್ನ ನೋಡ್ಲಿಲ್ವಲ್ಲ ಅನ್ನೋ ಮನೋರೋಗ ಕಣು. ಅಯ್ಯೋ ಮೂರ್ಖ, ಕೊನೆಗೂ ನಿನ್ ಹಠಕ್ಕೆ ಅವಳು ಬಲಿಯಾದ್ಲಲ್ಲೋ. ಮಗಳದೇ ಚಿಂತೆ ಅವಳು ಕೊಂದು ಬಿಡ್ತಲ್ಲೋ.
1: ಹೌದಮ್ಮ, ಹೌದಮ್ಮ, ನಿನ್ನ ಮಾತು ನಿಜ. ಮಗಳು ಕಷ್ಟ ಪಡ್ತಿದ್ದಾಳೆ, ಆದ್ರೂ ಅವಳನ್ನ ನೋಡೋದಕ್ಕಾಗ್ಲಿಲ್ಲ ಅನ್ನೋ ಕೊರೆಗೆ ಶಾಂತ ನುಂಗ್ಬಿಡ್ತಮ್ಮ. ನನ್ನ ಹತ್ರ ಎಷ್ಟೋ ಹೇಳದ್ಲು, ನಾನು ಕೇಳಲಿಲ್ಲಮ್ಮ.
0: ಅದಕ್ಕೋಸ್ಕರ ಈಗ ನಿನ್ ತಲೆ ಕೆಡಿಸ್ಕೊಂಡ್ರೆ ಏನೋ ಪ್ರಯೋಜನ? ಈಗ್ಲಾದ್ರೂ ನಿನ್ನ ಅಹಂಕಾರ ದೂರ ತಳ್ಳಿ ಆ ಮಗು ನೋಡ್ಕೊಂಡ್ ಬಾರೋ.
1: ನಿನ್ನ ಮಾತು ನಿಜ ಅಮ್ಮ, ಈಗಲೇ ಹೋಗ್ತೀನಿ. ಅಳಿಯನ್ ಕಾಲಗಾದ್ರೂ ಬಿದ್ದು ರತ್ನನ್ ಕರ್ಕೊಂಡ್ ಬರ್ತೀನಿ.
2: ರತ್ನ, ಏನೇದು, ಏನೋ ಯೋಚನೆ ಮಾಡ್ತಾ ಕೂತಿರ್ತೀಯ? ರತ್ನ, ನಾನು ನಿನ್ನೆ ಕೇಳ್ತಿರೋದು.
3: ಕರದ್ರ, ಏನ್ ಬೇಕಾಗಿತ್ತು ಅಂದ್ರೆ?
2: ಅಲ್ವೇ, ಸದಾ ಏನೋ ಯೋಚನೆ ಮಾಡ್ತಾ ಕೂತಿರ್ತೀಯಲ್ಲ.
3: ಏನೋ ಇಲ್ವಲ್ಲ.
2: ನಿನ್ನ ನಿಮ್ಮ ಅಪ್ಪನ ಮನೆಯಿಂದ ಬಲವಂತರಿಂದ ಕರ್ಕೊಂಬಂದು ಬಹುಶಃ ನಾನು ದೊಡ್ಡ ತಪ್ಪು ಮಾಡಿಬಿಟ್ಟೆ ಅಂತ ಅನ್ಸುತ್ತೆ.
3: ಅದಾಗ್ಲೇ ಹಳೆ ವಿಚಾರ ಆಯ್ತು, ಅದಕ್ಕೆಲ್ಲ ಈಗ ಯಾಕೆ ಪಶ್ಚಾತ್ತಾಪ ಪಡ್ಬೇಕು?
2: ಏನ್ ಹಳೆ ವಿಚಾರ, ಈಗ್ಲೂ ನಿನ್ ದೇಹ ಇಲ್ಲಿದ್ರು ಹೃದಯ ಮಾತ್ರ ಅಲ್ಲೇ ಬಿಟ್ಟು ಬಂದಿದ್ದೀನು ಅಂತ ಅನ್ಸುತ್ತೆ.
3: ಅದೇ ಕೋತಿ ಮರದ ರೆಂಬೆ ಮೇಲೆ ತನ್ನ ಕರುಳ್ ಬಿಟ್ಟು ಬಂದಿತ್ತಂತಲ್ಲ, ಹಾಗೇನಿ?
2: ಹಾಗಂದ್ರೆ
3: ಕೋತಿ ಮೊಸಳೆ ಕತೆ ಗೊತ್ತಿಲ್ವೇನ್ರಿ?
2: ಏನೋ, ಯಾರಿಗ ಗೊತ್ತು. ರತ್ನ, ನೀನ್ ನನ್ನ ಎದುರಿಗಿದ್ರೆ ನನಗೆ ಈಗ ಓದಿದ್ದು ಈಗಲೇ ಜ್ಞಾಪಕಕ್ಕೆ ಬರಲ್ಲ. ಇನ್ನು ಯಾವತ್ತೋ ಹೇಳಿದ ಕಥೆ.
3: ನನಗಂತೂ ಮರ್ತಿಲ್ಲ. ಹೊಳೆ ತೀರದಲ್ಲಿ ಒಂದ್ ನೇರಳೆ ಮರ ಇತ್ತು, ಆ ಮರದ ಮೇಲೆ ಕೋತಿ.
2: ಇದೇನೆ ಕತೆನೆ ಹೇಳೋಕ್ ಶುರು ಮಾಡಿಬಿಟ್ಟೆ, ಯಾರೋ ಬಾಗಲ್ ತಟ್ಟ ಇರೋ ಹಾಗಿದೆ.
3: ಯಾರು ಇಲ್ವಲ್ರಿ, ನೀವು ಕತೆ ಕೇಳಿ. ಹೊಳೆಯಲ್ಲಿ ಮೊಸಳೆ ಇತ್ತು, ಅದು ಪ್ರತಿನಿತ್ಯ.
4: ರತ್ನ, ರತ್ನ,
3: ಬಾಗ್ಲು ಧ್ವನಿ ಅದು.
2: ರತ್ನ, ಯಾಕೆ ನಡೀತಾ ಇದ್ದಿ? ಮತ್ತೆ ಚಳಿಗಳಿ ಬಂತೇನು?
4: ರತ್ನ,
2: ಕೂಗೋದು ಕೇಳಿಸ್ತಿಲ್ವೇನೆ, ನಿಮ್ ತಂದೆ ಧ್ವನಿ. ಎದ್ದು ಹೋಗಿ ಬಾಗಲ್ ತೆಗಿಬಾರ್ದ? ಓ, ಅವ್ರ ಮೇಲೆ ನಿನಗಿನ್ನೂ ಸಿಟ್ಟು ಹೋಗಿಲ್ಲ ಅಂತ ಕಾಣಿಸುತ್ತೆ. ಹೋಗ್ಲಿ ಬಿಡು, ನಾನೇ ಹೋಗಿ ಬಾಗಲ್ ತೆಗಿತೀನಿ.
1: ರತ್ನ, ಗೋಪಣ್ಣ.
3: ಅಪ್ಪ, ಅಪ್ಪ, ನೀನು
1: ನನ್ ಕ್ಷಮಿಸ್ಬಿಡಮ್ಮ. ಗೋಪಣ್ಣ, ನೀನು ನನ್ ಕ್ಷಮಿಸ್ಬಿಡಪ್ಪ. ನನ್ನ ಹಠದಿಂದಾಗಿ ನಿಮ್ಮ ಅಮ್ಮನ್ ಕಳ್ಕೊಂಡು ಬಿಟ್ಟೆ. ರತ್ನ,
3: ಅಪ್ಪ, ಏನ್ ಹೇಳ್ತಾ ಇದೀಯಪ್ಪ ನೀನು? ಅಮ್ಮ ಸತ್ತೋದ್ಲ, ನನ್ನ ಬಿಟ್ಬಿಟ್ಟು ಹೋಗೋದ್ಲ ಅಮ್ಮ.
2: ಸಮಾಧಾನ ಮಾಡ್ಕೊಳ್ಳಿ ಮಾವ, ಇದರಲ್ಲಿ ನಂದೂ ತಪ್ಪಿದೆ. ನಾನು ಅಷ್ಟೊಂದು ಹಠ ಮಾಡಬಾರ್ದಾಗಿತ್ತು ಅನ್ಸುತ್ತೆ.
1: ಗೋಪಣ್ಣ,
3: ಅಪ್ಪ,
1: ರತ್ನ,

ಅವನ ಪ್ರೇಮ ಕಥಾನಾಟಕ ಕೇಳಿದಿರಿ. ಮೂಲ ಕಥೆ ವಾಣಿ, ಬಾನುಲಿ ರೂಪ ಎಚ್ ಎಸ್ ಪಾರ್ವತಿ, ಪಾತ್ರವರ್ಗ ಸೋಮಣ್ಣ ಎಚ್ ಎ ಅನಂತ ಸುಬ್ರಹ್ಮಣ್ಯ, ಶಾಂತ ಕೃಷ್ಣವೇಣಿ ರಾಮನಾಥ್, ರತ್ನ ವಾಣಿ ಬಸವರಾಜ್, ಗೋಪಣ್ಣ ಎ ಸತೀಶ್ ತುಂಗ, ತಾಯಿ ಲೀಲಾ ಬಸವರಾಜ್. ಸಂಕಲನ ಟಿ ವಿ ವಿದ್ಯಾಶಂಕರ್. ನಿರ್ದೇಶನ ಎಂ ಆರ್ ಸತ್ಯನಾರಾಯಣ.

ಇದುವರೆಗೂ ನಾಟಕ ಅವನ ಪ್ರೇಮ, ಮೂಲಕಥೆ ವಾಣಿ, ರೇಡಿಯೋ ರೂಪ HS ಪಾರ್ವತಿ ಕೇಳಿದಿರಿ. ಆಕಾಶವಾಣಿ ಬೆಂಗಳೂರು.

0: ಚಂದ್ರ ತಾರೆ ತೊಟ್ಟಿಲಲ್ಲಿ ಬೆಳಕ ನಿಟ್ಟು ತೂಗಿದಾಕೆ.
1: ಜೀವತಂತುವೊಂದು ಮೂರ್ತ ರೂಪ ಪಡೆಯಲು ಸ್ತ್ರೀತ್ವದ ಗರ್ಭಾಶ್ರಯ ಬೇಕು.
0: ನಿನಗೆ ಬೇರೆ ಹೆಸರು ಬೇಕೆ?
2: ತಾಯಿ ಸ್ತ್ರೀ ರೂಪದ ಪರಿಪೂರ್ಣ ಪವಿತ್ರ ಮೂರ್ತಿ.
0: ಸ್ತ್ರೀ ಎಂದರೆ ಅಷ್ಟೇ ಸಾಕೆ.
1: ಆಕೆ ಮೊದಲು ಮಗಳಾಗಿ, ಸಹೋದರಿಯಾಗಿ, ಪತ್ನಿಯಾಗಿ, ಸೊಸೆಯಾಗಿ, ಮತ್ತೆ ತಾಯಿಯಾಗಿ ಇಡೀ ಮನುಕುಲವನ್ನು ಬೆಳಗುವುದರ ಮೂಲಕ ಸಮಾಜವನ್ನು ಬೆಳಗುವಂತಹ ಮಾತೆ.
0: ಮನೆ ಮನೆಯಲ್ಲಿ ದೀಪ ಮೂಡಿಸಿ, ಹೊತ್ತು ಹೊತ್ತಿಗೆ ಅನ್ನ ಉಣಿಸಿ,
2: ಸವಾಲುಗಳನ್ನು ಎದುರಿಸುವ ಸಮಬಲ ಹೊಂದಿರುವ ಶಕ್ತಿಯುಕ್ತಿ ಸ್ವರೂಪಿಣಿ ಈ ಮಾನಿನಿ.

0: ರಂಗ
1: ಕನ್ನಡ ನಾಡಿನ ಕರಾವಳಿ, ಕನ್ನಡ ದೇಶದ ಪ್ರಭಾವಳಿ.
2: ಕಡಲ ತೀರ ಭಾರ್ಗವ ನಡೆದಾಡುವ ಜ್ಞಾನಕೋಶ, ನೂರರ ಆಸುಪಾಸಿನಲ್ಲೂ ಕಾಲಿಗೆ ಗೆಜ್ಜೆ ಕಟ್ಟಿ ಯಕ್ಷಗಾನದ ಹೆಜ್ಜೆಗಳನ್ನು ಹಾಕಿದ ಅಪ್ರತಿಮ ಯಕ್ಷಗಾನ ಕಲಾವಿದರಾದ ಡಾಕ್ಟರ್ ಶಿವರಾಮ ಕಾರಂತರ ನಾಡು
1: ನಮ್ಮ ಕನ್ನಡ ನಾಡು.
3: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 10 ಗಂಟೆ. ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಇಂದಿನ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಎಂ ಬಾಲಮುರಳಿಕೃಷ್ಣ ಅವರ ಹಾಡುಗಾರಿಕೆಯ ಧ್ವನಿಮುದ್ರಿಕೆಯನ್ನು ಕೇಳೋಣ.

ಇದುವರೆಗೆ ಡಾಕ್ಟರ್ ಎಂ ಬಾಲಮುರಳೀಕೃಷ್ಣಯ್ಯವರ ಹಾಡುಗಾರಿಕೆಯ ಧ್ವನಿ ಮುದ್ರಿಕೆಯನ್ನು ಕೇಳಿದಿರಿ. ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ಪ್ರಸಾರವಾಯಿತು. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸರಿಯಾಗಿ 10:30 NDA ಸರ್ಕಾರ 12 ವರ್ಷ ಪೂರೈಸಿದ ಸಂದರ್ಭದಲ್ಲಿ ವಿಶೇಷ ಸರಣಿ ಕಾರ್ಯಕ್ರಮ ಕೇಳಿಬರಲಿದೆ. ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ

ಎರಡು ವರ್ಷ ಪೂರೈಸಿದ ಸಂದರ್ಭದಲ್ಲಿ ವಿಶೇಷ ಸರಣಿ ಕಾರ್ಯಕ್ರಮದ ಧ್ವನಿ ಮುದ್ರಣ. ಇಂದಿನ ವಿಷಯ ವಿಜ್ಞಾನ ಮತ್ತು ತಂತ್ರಜ್ಞಾನ.

0: Assam-Nagaland border. The MOU was signed in New Delhi in the presence of Union Home Minister Amit Shah, Assam Chief Minister Himanta Biswa Sarma and Nagaland Chief Minister Nephew Rio. Speaking on the occasion, Mr. Shah termed it as a historic moment as this initiative will enhance the prospects of oil and natural gas exploration and opens up possibilities for mineral mining as well. India strongly condemned the recent attack on Palau-flagged tanker MT Setebalo off the coast of Oman, in which three Indian nationals lost their lives. Addressing an inter-ministerial media briefing in New Delhi, External Affairs Ministry spokesperson Randhir Jaiswal said that in this regard, the government has lodged a strong protest by summoning the U.S. Charged Affairs. Mr. Jaiswal noted that the continuing attacks on shipping in the region are deeply worrisome and linked to the ongoing conflict. All four candidates of the National Democratic Alliance, NDA, have been elected unopposed to the Rajya Sabha from Andhra Pradesh today. The elected candidates are Vashyam Ramakrishna, Sana Satish Babu and Chintakayala Vijay of Telugu Desam Party TDP and Lingamaneni Ramesh of Janasena Party. Returning officer R. Vanita Rani announced their election after the completion of the nomination process and the absence of any contesting candidates. Minister of State for Chemical and Fertilizers Anupriya Patel today said that biopharmaceuticals are shaping the future of modern healthcare and India is well positioned to emerge as a global leader in the sector. Addressing the second Pharma Summit and Awards 2026 organized by ASSOCHAM in New Delhi, the minister highlighted that Biopharma Shakti Initiative envisages the launch of 100 biologics by 2047, contributing to the vision of Viksit Bharat and Swasth Bharat. Ms. Patel said the government has created strong funding and policy pathways across the pharmaceutical value chain. She further highlighted the growing importance of advanced therapies and noted that initiatives such as the PRIP scheme, National Biopharma Mission, are helping create a robust ecosystem for innovation, research and manufacturing. In badminton, PV Sindhu and Tanvi Sharma advanced to the women's single quarterfinals of the Australian Open in Sydney today. Sports fans across the world are set for a month-long football spectacle as the 2026 FIFA World Cup kicks off tonight at the historic Estadio Azteca in Mexico City. In the opening match, hosts Mexico will take on South Africa in a Group A clash. The match begins at 12:30 a.m. Indian Standard Time. And that is the end of this news bulletin.
1: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ ನಿಲಯದಿಂದ ನಾಳೆ ಬಿತ್ತರವಾಗಲಿರುವ ಕೆಲವು ಪ್ರಮುಖ ಕಾರ್ಯಕ್ರಮಗಳು. ನಾಳೆ ಬೆಳಗ್ಗೆ 6:10 ಭಕ್ತಿಗೀತೆಗಳ ಕಾರ್ಯಕ್ರಮ ವಂದನ, 6:35 ದೇಶಭಕ್ತಿಗೀತೆ ಪ್ರಸಾರವಾಗಲಿದೆ. 6:40 ರೈತರಿಗೆ ಸಲಹೆ, 6:45 ಜನಪದ ಸಂಗೀತ ಕಾರ್ಯಕ್ರಮ, 7:45 ಚಿತ್ರಗೀತೆಗಳು, 8:30 ರಾಯಚೂರಿನ ಕನ್ನಡ ಭವನದಲ್ಲಿ ಜರುಗಿದ ಜಿಲ್ಲಾ ಮತ್ತು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ವತಿಯಿಂದ 2026-27 ಸಾಲಿನ ದತ್ತಿನಿಧಿ ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭ ಹಾಗೂ ನಂದಿಧ್ವಜ ದತ್ತಿನಿಧಿ ಪ್ರಶಸ್ತಿ ಪ್ರದಾನ ಸಮಾರಂಭದ ಕುರಿತು ಪ್ರಾಯೋಜಿತ ಬಾನುಲಿ ವರದಿ ಪ್ರಸಾರವಾಗಲಿದೆ. ಪ್ರಸ್ತುತಪಡಿಸಲಿದ್ದಾರೆ ಬಿ ನರಸಿಂಹಲು. ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ಮೆಡಿಕಲ್ಸ್ ಚಂದ್ರಮೌಳೇಶ್ವರ ಚೌಕ್ ರಾಯಚೂರು. 9:30 ಪ್ರಗತಿ ಚಕ್ರ, ಜಿಲ್ಲೆಯ ಅಭಿವೃದ್ಧಿ ಸುದ್ದಿಗಳನ್ನಾಧರಿಸಿದ ಕಾರ್ಯಕ್ರಮ ಸುದ್ದಿ ಸಂಚಿಕೆ, ಓದುವವರು ಸುಜಾತ. 9:45 ಚಿತ್ರಗೀತೆಗಳನ್ನಾಧರಿಸಿದ ಕಾರ್ಯಕ್ರಮ ಹನಿ ಹನಿ ಇಬ್ಬನಿ, ಪ್ರಸ್ತುತಿಪಡಿಸಲಿದ್ದಾರೆ ಡಾಕ್ಟರ್ ಬಿಎಂ ಶರವೇಂದ್ರ ಸ್ವಾಮಿ, ನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಚಿ. ಇನ್ನು ಸಂಜೆ ಪ್ರಸಾರದಲ್ಲಿ 5:00 ಚಿತ್ರಗೀತೆಗಳು, 5:30 ಯುವವಾಣಿಯಲ್ಲಿ ಉದ್ಯೋಗ ವಾರ್ತೆ, ನಂತರ ಭಾವಗೀತೆಗಳು. 6:15 ನಿಸರ್ಗ ಋಣ ಪರಿಸರ ಸಂರಕ್ಷಣೆ ಕುರಿತಾದ ಕಾರ್ಯಕ್ರಮ, ಪ್ರಸ್ತುತಿಪಡಿಸಲಿದ್ದಾರೆ ಶ್ರೀದೇವಿ. 7:45 ಚಿತ್ರಗೀತೆಗಳಲ್ಲಿ ನೇರ ಫೋನ್ ಇನ್ ಕಾರ್ಯಕ್ರಮ, ನಿಮ್ಮ ಕರೆ ನಿಮಗೊಂದು ಗೀತೆ. 8:30 ಜನಪದ ಸಂಗೀತ ಕಾರ್ಯಕ್ರಮ. ಇನ್ನು ರಾತ್ರಿ 10:00 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ, 10:30 ಬೆಂಗಳೂರು ಕೇಂದ್ರದಿಂದ ಕಾರ್ಯಕ್ರಮ ಆಲಿಸಬಹುದು. ಇದುವರೆಗೆ ನಿಲಯದಿಂದ ನಾಳೆ ಬಿತ್ತರವಾಗಲಿರುವ ಕೆಲವು ಪ್ರಮುಖ ಕಾರ್ಯಕ್ರಮಗಳನ್ನು ಕೇಳಿದಿರಿ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 11:55. ಇಲ್ಲಿಗೆ ಇಂದಿನ ಪ್ರಸಾರ ಕಾರ್ಯ ಮುಕ್ತಾಯವಾಗುವುದು. ಮತ್ತೆ ಭೇಟಿಯಾಗೋಣ ನಾಳೆ ಬೆಳಗಿನ ಪ್ರಸಾರದಲ್ಲಿ 5:55. ಅಲ್ಲಿಯವರೆಗೆ ಅನಿತಳಿಗೆ ಅನುಮತಿ ಕೊಡ್ತಿರಲ್ಲ. ನಮಸ್ಕಾರ, ಶುಭರಾತ್ರಿ, ಜೈ ಹಿಂದ್.